ಪ್ರೀತಿಯ ಚಿನ್ನ ಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚಿನ್ನ ಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರ, ಇಂದು 2026 ಇಸ್ವಿಯ ಆಗಸ್ಟ್ ತಿಂಗಳ 6ನೇ ತಾರೀಕಿನ ಗುರುವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುವ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45

ನಮ್ಮೂರ ವೈಭವ 8:15 ಶುಭಾಶಯ ಕಾರ್ಯಕ್ರಮ 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ 8:23 ಬೆಳೆ ಬೆಲೆ 8:25 ವಿಜ್ಞಾನ ವಿಸ್ಮಯ 8:35 ಗೀತ ಸಂವಾದ 8:45 ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮ 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ 10:20 ಗಾನ ಗಂಧರ್ವ 11:00 ಭಾವಸಂಚನ ಕಾರ್ಯಕ್ರಮ 11:30 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ 12:30 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಗದಲ್ಲಿ ಸಾಯಕೂರಿನಿಂದ ಪ್ರಸಾರವಾಗುತ್ತಿದೆ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕಾರ್ಜಿಕೇರವರು ಪ್ರಸ್ತುತಪಡಿಸುವ ಕರುನಾಡು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು.

ಇದು 20ನೇ ಶತಮಾನದ ಮೊದಲ ದಶಕದಲ್ಲಿ 1910-12 ಆ ಸಮಯಕ್ಕೆ ದಕ್ಷಿಣ ಆಫ್ರಿಕಾದ ಬೋಮೇರ್ ಯುದ್ಧ ನಡೆದಂತ ಒಂದು ಘಟನೆ. ಯುದ್ಧ ಬಹಳ ಘೋರ ಆಗಿತ್ತು. ಯುದ್ಧದ ವರದಿಗಳನ್ನ ಪತ್ರಿಕೆಗಳು ಕಲಿಸೋದಕ್ಕೆ ಬೇಕೇ ಬೇಕಾದಷ್ಟು ದೇಶದ ಪತ್ರಿಕಾ ವರದಿಗಾರರು ಅಲ್ಲಿ ಬಂದಿದ್ರು. ಅದರಲ್ಲಿ ಇಂಗ್ಲೆಂಡ್ ನಿಂದ ಬಂದಂತ ಒಬ್ಬ ದಡೂತಿ ವ್ಯಕ್ತಿ, ದೊಡ್ಡ ಮೈ, ಯಾವಾಗಲೂ ಮೂಗಿನ ಮೇಲೆ ಕೋಪ. ಅವನ ಹೆಸರು ವಿನ್ಸ್ಟನ್ ಚರ್ಚಿಲ್ ಅಂತ. ಅವನ ಬಾಯಲ್ಲಿ ಯಾವಾಗಲೂ ಚಿರುಟು. ಪತ್ರಿಕಾ ವರದಿಗಾರಾಗಿ ಬಂದಿದ್ದಾರೆ ಇಂಗ್ಲೆಂಡ್ನಿಂದ. ದಿನನಿತ್ಯ ಕೆಲಸ ಏನವ್ರದು, ಯುದ್ಧ ಭೂಮಿ ಬೇರೆ ಬೇರೆ ಭಾಗಕ್ಕೆ ಹೋಗಿ ಅಲ್ಲಿ ದೊರಕುವಂಥ ವಿಷಯ ಕಲೆ ಹಾಕಿ ಅವತ್ತಿದ್ದವತ್ತೇ ವರದಿ ಸಿದ್ಧಿ ಮಾಡಿ ಲಂಡನ್ನಿಂದ ತನ್ನ ಪತ್ರಿಕೆ ಕಳಿಸೋದು ಚರ್ಚಿಲ್ ಕೆಲಸ ಆಗಿತ್ತು. ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಚರ್ಚಿಲ್, ಭಾಷೆ ತುಂಬ ಚೆಂದ ಬರೆಯೋದವರು. ಆದ್ರೆ ಒಂದೇ ಒಂದು ಸಮಸ್ಯೆ ಅಂದ್ರೆ ಆತನಿಗೆ ವಿಪರೀತ ಕುತೂಹಲ. ಪತ್ರಿಕಾ ವರದಿಗಾರನಿಗೆ ಏನಿರಬೇಕು ಅದಕ್ಕಿಂತ 10 ಪಟ್ಟು ಜಾಸ್ತಿ. ಎಲ್ಲೂ ಹೋಗ್ಬಿಡೋದು, ಮೂಲಕ್ಕೆ ಹೋಗ್ಬಿಡೋದು, ಎಂಥ ರಿಸ್ಕ್ ಗೊತ್ತಾ ಅದು. ಅದ್ರ ಬೆನ್ನು ಹತ್ತಿ ವಿಷಯ ತಿಳ್ಕೊಳ್ಳೋದು ಎಲ್ಲಿವರೆಗೆ ಹೋಗ್ಬಿಡ್ತಿದ್ರು ಅಧ್ಯಯನ ಮಾಡೋದಕ್ಕೆ ಅಂತ. ಕೆಲವು ಸಲ ತೊಂದರೆಗೆ ಸಿಕ್ಕಾಕೊಂಡಿದ್ದು ಉಂಟು. ಈ ಸಲ ಅಂಥ ತೊಂದರೆಗೆ ಸಿಕ್ಕಾಕೊಂಡ್ರು. ಎಲ್ಲರಿಗಿಂತ ತಾಜಾ ಮತ್ತು ಹೊಸ ವಿಷಯ ಕೊಡಬೇಕು ಅಂತ ಹೇಳಿ ಉತ್ಸಾಹದಿಂದ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಇಷ್ಟು ದೂರ ಮುಂದೆ ಹೋಗಿದ್ದಂಗೆ ಗೊತ್ತೇ ಇಲ್ಲ ಮನುಷ್ಯನಿಗೆ. ಸೈನಿಕಕ್ಕಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ, ಮುಂಚೂಣಿಗೆ ಹೋಗ್ಬಿಟ್ಟಿದ್ದಾರೆ. ಆಗ ಯುದ್ಧ ಮಾಡ್ತಿದ್ದ ಸೈನಿಕರು ತುಂಡೊಂದು ಓಡ್ತಾ ಓಡ್ತಾ ಈ ಕಡೆ ಬಂದ್ಬಿಡ್ತು. ಆ ಸೈನಿಕರ ಕಡೆ ಆಯುಧ ಎಲ್ಲ ಮುಗಿದು ಹೋಗಿದ್ದಾವೆ. ಈ ಕಡೆ ಸರ್ಕಾರ ಸೇನೆ ಬಂತು, ಸುತ್ತುವರೆದು ಬಿಡುತ್ತೆ. ಅವ್ರು ಸಿಕ್ಕಾಕೊಂಡ್ರು, ಅವ್ರ ಕಡೆ ಆಯುಧಗಳೇ ಇಲ್ಲ, ಸಿಕ್ಕಾಕೊಂಡಿದ್ದಾರೆ. ಚರ್ಚಿಲ್ಲು ವಿಪರೀತ ಕುತೂಹಲ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಪೂರ್ತಿ. ಈ ಗಲಾಟೆಯಲ್ಲಿ ಸರ್ಕಾರ ಸೈನ್ಯ ಏನ್ ಮಾಡ್ತು, ಆ ವಿರೋಧಿ ಸೈನಿಕರ ಜೊತೆಗೆ ಚರ್ಚಿಲ್ರನ್ನು ಬಂಧಿಸೋಗ್ಬಿಡ್ತು. ಇವನೊಬ್ಬನೇ ರಿಪೋರ್ಟ್ ಬಹಳ ಚೆನ್ನಾಗಿದೆ ಅದು, ಈಸ್ ಎ ಸೋಲ್ಜರ್ ವಿದೌಟ್ ಯೂನಿಫಾರ್ಮ್ ಅಂತ. ಅವರು ಇವನು ಸೈನಿಕ ಅಂತ ಇರ್ಕೊಂಡು ಕಟ್ಟಿ ಹಾಕೋಗ್ಬಿಟ್ಟಿದ್ದಾರೆ. ಇತರ ಮೊದಲೇ ಕೋಪ ಅಲ್ವಾ, ಓ ಒಂದು ಕೂಗಾಡ್ಬಿಟ್ಟಿದ್ದಾರೆ ಜೈಲಲ್ಲಿ ಹಾಕಿದಾಗ. ನಾನು ವರದಿಗಾರ, ಪತ್ರಿಕಾ ವರದಿಗಾರ, ನಾನು ಹೆಂಗೆ ಅರೆಸ್ಟ್ ಮಾಡ್ತೀರಿ ನೀವು, ಅಧಿಕಾರ ನಿಮಗಿಲ್ಲ ಅಂತೆಲ್ಲ ಕೂಗಾಡಿದ್ರಂತ. ಅಲ್ಲಿ ಆ ಚೀಫ್ ಆಗಿದ್ದವನು, ಆ ಸೈನ್ಯದ ಚೀಫ್ ಆಗಿದ್ದವನು ಸ್ಮಟ್ಸ್ ಅಂತ, ಜನರಲ್ ಸ್ಮಟ್ಸ್ ಅಂತ. ಇವನ ಘಟನೆ ಗಾಂಧೀಜಿ ಒಂದಲ್ಲೂ ಬರುತ್ತೆ ಮುಂದೆ. ಅವನಿಗೆ ಕೋಪದಲ್ಲಿ ಪತ್ರ ಬರೆದ್ರು, ಎಲ್ಲ ತಮ್ಮ ಇರೋ ಬೈಗಳೆಲ್ಲ ಹಾಕಿ ಬರೆದ್ರು, ಟೆಲಿಗ್ರಾಮ್ ಕಳಿಸಿದ್ರು.

ಮಾಡಿದ್ದೀರಿ ನೀವು? ನಾನು ಪತ್ರಿಕಾ ವರದಿಗಾರ, ನಾನು ಯೂನಿಫಾರ್ಮ್ ಅಲ್ಲಿ ಇದ್ದ, ಕೈಯಲ್ಲಿ ಬಂದೂಕಿತ್ತ, ನನಗೆ ಯಾಕೆ ಹಿಡಿದಿದ್ದೀರಿ ಅಂತ. ಸ್ಮಟ್ಸಿಗೆ ಗೊತ್ತಾಯ್ತು ತಪ್ಪಾಗಿದೆ ಇದು ಅಂತ. ತಕ್ಷಣ ತನ್ನ ಮೆಸೇಜ್ ಕೊಟ್ಟ ಕೆಳಗಿನವ್ರಿಗೆ, ನೋಡ್ರಿ ಅವ್ನು ಬಿಟ್ಬಿಡ್ರಿ, ಅವನ ದೊಡ್ಡತಿ ಅಸಾಮಿ ಇದೆಯಲ್ಲ ಪತ್ರಿಕಾ ವರದಿಗಾರ, ಅವ್ನು ಬಿಟ್ಬಿಡಿ, ಅವ್ನು ಹೋಗ್ಲಿ ಅಂತ ಹೇಳಿದ್ರು. ಆದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ, ತುಂಬಾ ನಿಧಾನಕ್ಕಾಗುವಂಥದ್ದು. ಈ ಜನರಲ್ ಸ್ಮಟ್ಸ್ ಆಜ್ಞೆ ಕೆಳಗಡೆ ಬಂದು ಕಾರ್ಯಗತ ಆಗೋದ್ರೊಳಗೆ ಚರ್ಚಿಲ್ ಏನ್ ಮಾಡಿದ್ದ ಬುದ್ಧಿವಂತ ಅಂದ್ರೆ, ಅಲ್ಲಿರುವಂತ ಆಫೀಸರ್ಗೊಂದು ಚಿರುಟ್ ಕೊಟ್ಬಿಟ್ಟು ತಾನು ಹಿಂದಿನ ಬಾಗಿಲು ಓಡ್ಬಿಟ್ಟು ಪಾರಾಗ್ಬಿಟ್ಟಿದ್ದು. ಪಾರಾಗಿ ಓಡೋಗ್ಬಿಟ್ಟಿದ್ದಾನೆ ಇವರು, ಬಿಡುಗಡೆ ಮಾಡಬೇಕು ಅಂತ ಆರ್ಡರ್ ಬರೋದ್ರೊಳಗೆ ಪಾರಾಗಿ ಓಡೋಗ್ಬಿಟ್ಟಿದ್ದಾನೆ. ಮುಂದೆ ಎಷ್ಟೋ ವರ್ಷ ಕಳೀತು. ಚರ್ಚಿಲ್ ಪತ್ರಿಕಾ ವರದಿಗಾರರಾಗಿದ್ದವರು, ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆದರು. ಆಗ ಜನರಲ್ ಸ್ಮಟ್ಸ್ ಇದ್ರಲ್ಲ, ಈಗ ಫೀಲ್ಡ್ ಮಾರ್ಷಲ್ ಆಗಿದ್ರು. ಅವ್ರನ್ನ ಭೇಟಿಯಾದ್ರು, ಈ ಘಟನೆ ನೆನಪಿಸ್ಕೊಂಡ್ರಂತೆ. ಚರ್ಚಿಲ್ ಹೇಳಿದ್ರಂತೆ, ಸ್ಮಟ್ಸ್ ನಿಮ್ಮ ಸರ್ಕಾರ ತುಂಬ ನಿಧಾನ ಕೆಲಸ ಮಾಡ್ತಾ ಇತ್ತು, ಅದು ಮಾಡಿದ್ದಕ್ಕೆ ಒಳ್ಳೇದಾಯ್ತು, ಹಂಗೆ ಮಾಡಿದ್ದಕ್ಕೆ ನಾನು 9,000 ಪೌಂಡ್ ಹಣ ಗಳಿಸ್ಬಿಟ್ಟೆ ಅಂತ. ಏನು ಹಂಗಂದ್ರೆ ಅಂತ ಸ್ಮಟ್ಸ್ ಕೇಳಿದರು. ನಿಮ್ಮ ಸರ್ಕಾರ ಬೇಗ ಬೇಗ ಕೆಲಸ ಮಾಡಿದರೆ ನಾನು 9,000 ಪೌಂಡ್ ಕಳ್ಕೊತಿದ್ದೆ ಅಂತ. ಹೆಂಗೆ? ನಾನು ಬೇಗ ಬಿಡುಗಡೆ ಮಾಡಿದರೆ 9,000 ತಪ್ಪು ಹೋಗ್ತಿತ್ತ ನಿಮಗೆ ಅಂತ. ಹೌದು ಅಂದರು. ನಾನೇನು ಮಾಡಿದೆ ಗೊತ್ತಾ, ತಪ್ಸ್ಕೊಂಡು ಓಡ್ ಬಂದಲ್ಲ ಜೈಲಿನಿಂದ, ನಾನು ಯುದ್ಧದ ವಾರ್ತೆ ಬಿಡಿ, ನಾನು ಹೇಗೆ ಸಂಚು ಮಾಡಿ ದಕ್ಷಿಣ ಆಫ್ರಿಕೆ ಜೈಲಿಂದ ಪಾರಾಗಿ ಬಂದೆ ಅಂತ ರಂಜನೀಯ ಅವರದು ಆ ಕಥೆಯನ್ನೇ ಪತ್ರಿಕೆಗೆ 9,000 ಪೌಂಡಿಗೆ ಮಾಡಿದ್ದೆ. ಈಗ ನಾನು ಬೇಗ ಬಿಡುಗಡೆ ಮಾಡಿದ್ದೆ, ನನಗೆ ಎಲ್ಲಿ ಬರ್ತಿತ್ತು 9,000 ಪೌಂಡ ಅಂತ. ಇದು ಬಹಳ ಚಂದದ ಕಥೆ ಇದು. ಸರ್ಕಾರ ನಿಧಾನ ಕೆಲಸ ಮಾಡ್ತದೆ ಅಂತ ಒಂದು ತೊಂದರೆ ಆಗ್ತದೆ ಅನ್ನೋದು ಜಾಸ್ತಿ. ಚರ್ಚಿಲ್ ಅಂತ ಬುದ್ಧಿವಂತ ಆ ತೊಂದರೆಯನ್ನ ಅವಕಾಶಗಳನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ದಯವಿಟ್ಟು ನೆನಪಿಡ್ಬೇಕು ಸ್ನೇಹಿತರೆ, ಬುದ್ಧಿವಂತರು ಆಪತ್ತುಗಳನ್ನು ಅವಕಾಶಗಳನ್ನಾಗಿ ಮಾಡ್ಕೋತಾರೆ, ದಡ್ರು ಅವಕಾಶಗಳನ್ನು ಹಾಳು ಮಾಡಿಕೊಂಡು ಆಪತ್ತನ್ನು ತಂದ್ಕೋತಾರೆ. ನಮ್ಮ ಜೀವನದಲ್ಲಿ ನಾವು ಯಾವತ್ತಿಗೂ ಸ್ವಲ್ಪ ಬುದ್ಧಿವಂತಿಕೆಯನ್ನು ನೋಡಿದಾಗ, ಎಂಥದೇ ಆಪತ್ತು ಬರಲಿ ಅದನ್ನು ಅವಕಾಶ ಅಂತ ಬದಲಾಯಿಸಿಕೊಳ್ಳೋಕೆ ಅವಕಾಶ ಇದೆ ಅನ್ನೋದನ್ನು ನೆನಪಿಡ್ಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರ ಭೇಟಿ, ಬೆಳೆಹಾನಿ ಕುರಿತಂತೆ ಪರಿಶೀಲನೆ. ರಾಜ್ಯದ ಎಲ್ಲ ಕೈಗಾರಿಕಾ ಘಟಕಗಳಲ್ಲಿ ಸುರಕ್ಷತಾ ಮಾನದಂಡಗಳ ಮರುಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಿ, ಅಧಿಕಾರಿಗಳಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಾಡಿದ್ದು 8ನೇ ತಾರೀಖಿನವರೆಗೆ ಮುಂದುವರಿಕೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರು ನಿನ್ನೆ ಭೇಟಿ ನೀಡಿ ಬೆಳೆಹಾನಿ ಕುರಿತಂತೆ ಪರಿಶೀಲನೆ ನಡೆಸಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಸಚಿವ ಟಿ ರಘುಮೂರ್ತಿ ನಿನ್ನೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ತೀವ್ರ ಮಳೆ ಅಭಾವ ಎದುರಾಗಿದ್ದು, ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಎಂದರು. ಸಚಿವ ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸಚಿವ ಶಿವರಾಜ ತಂಗಡಗಿ ಕೊಪ್ಪಳ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಸ್ಥಿತಿ ಅವಲೋಕಿಸಿ ಗಂಗಾವತಿ ತಾಲೂಕಿನ ಬಂಡ್ರಾಳ ಗ್ರಾಮದಲ್ಲಿ ಬೆಳೆಹಾನಿ ಹಾಗೂ ಬರ ವೀಕ್ಷಣೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿಯನ್ನು ನೂತನ ಸಚಿವ ವಿಜಯಾನಂದ ಕಾಶ್ಯಪ್ಪನವರ್ ಪರಿಶೀಲಿಸಿದರು. ಇಳಕಲ್, ಗುಳೇದಗುಡ್ಡ ಹಾಗೂ ಬಾಗಲಕೋಟೆ ತಾಲೂಕಿನ ವಿವಿಧ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು, ಮಳೆ ಕೊರತೆಯಿಂದ ಹಾನಿಗೊಳಗಾದ ತೊಗರಿ, ಹೆಸರು, ಸೂರ್ಯಕಾಂತಿ, ಸಜ್ಜೆ, ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬೆಳೆಗಳನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರಗಾಲದಿಂದ ಹಾನಿಯಾಗಿರುವ ಬೆಳೆಗಳ ಬಗ್ಗೆ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಎನ್ಡಿಆರ್ಎಫ್ ನಿಯಮಾನುಸಾರ ಪರಿಹಾರ ನೀಡಲು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ನೂತನ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿಯಿಂದ ಹಾನಿಯಾಗಿರುವ ಬೆಳೆಗಳ ಪರಿಶೀಲನೆ ನಡೆಸಿ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ರೈತರಿಗೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದರೂ ಉತ್ತರ ಕರ್ನಾಟಕದ 111 ತಾಲೂಕುಗಳಲ್ಲಿ ಒಣಹವೆ ಮುಂದುವರಿದಿದೆ. ಸಮಯಕ್ಕೆ ಮಳೆ ಬರದೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಿದ್ದಾರೆ. ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಹಾಗೂ ಬರ ಪರಿಹಾರವನ್ನು ಮುಂಚಿತವಾಗಿ ನೀಡುವಂತೆಯೂ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು ಹಾಗೂ ಕೃಷಿ ಸಚಿವರಿಗೆ ಪತ್ರ ಬರೆಯಲಾಗಿದೆ.

0: ಮತ್ತೊಮ್ಮೆ ಪತ್ರ ಬರೆದು ಅತಿವೃಷ್ಟಿ ಪರಿಸ್ಥಿತಿಯ ಸಂಪೂರ್ಣ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿ ಕಾರ್ಮಿಕರ ಸುರಕ್ಷತಾ ಕ್ರಮಗಳು ಮತ್ತು ಸುರಕ್ಷತಾ ಮಾನದಂಡಗಳನ್ನು ಮರುಪರಿಶೀಲಿಸಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿ ಅನಿಲ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಅನಿಲ ಸೋರಿಕೆಗೆ ಕಾರಣವಾದ ಅಂಶಗಳ ಕುರಿತು ಸಮಗ್ರ ತನಿಖೆ ನಡೆಸಿ ಶೀಘ್ರ ವರದಿ ಸಲ್ಲಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದರು. ಮೃತ ಕಾರ್ಮಿಕರ ಕುಟುಂಬಗಳಿಗೆ ಕಾನೂನುಬದ್ಧವಾಗಿ ದೊರೆಯಬೇಕಾದ ಪರಿಹಾರವನ್ನು ತ್ವರಿತವಾಗಿ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇಎಸ್ಐಸಿ ಹಾಗೂ ಕಾರ್ಖಾನೆಗಳ ಕಾಯ್ದೆಯಡಿ ದೊರೆಯುವ ಇತರೆ ಸೌಲಭ್ಯಗಳನ್ನು ವಿಳಂಬವಿಲ್ಲದೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಸಿಐಎಲ್ ಲ್ಯಾಬೊರೇಟರೀಸ್ ಘಟಕದಲ್ಲಿ ಸಂಭವಿಸಿದ ಅನಿಲ ಸೋರಿಕೆ ದುರಂತದ ಸ್ಥಳಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಘಟನೆ ಕುರಿತು ಜಿಲ್ಲಾಧಿಕಾರಿ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಶೀಘ್ರ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು. ಕೈಗಾರಿಕೆಗಳು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳು ಹಾಗೂ ಕೈಗಾರಿಕಾ ಸುರಕ್ಷತಾ ಮಾನದಂಡಗಳನ್ನು ಸಮರ್ಪಕವಾಗಿ ಪಾಲಿಸುತ್ತಿವೆಯೇ ಎಂಬ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಲಾಗುವುದು. ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಅಥವಾ ನಿರ್ಲಕ್ಷ್ಯ ಕಂಡುಬಂದರೆ ಸಂಬಂಧಪಟ್ಟ ಸಂಸ್ಥೆಗಳ ವಿರುದ್ಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಎಚ್ಚರಿಕೆ ನೀಡಿದರು. ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಕಲಘಟಗಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಬರ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ವಿತರಣೆಯಲ್ಲಿ ಯಾವುದೇ ರೀತಿಯಲ್ಲಿ ಕೊರತೆಯಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ನಿಗದಿತ ದರಕ್ಕಿಂತ ಜಾಸ್ತಿ ದರಕ್ಕೆ ರಸಗೊಬ್ಬರ ವಿತರಣೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಭೂಕುಸಿತ ಮತ್ತು ಮಳೆಹಾನಿ ಸೇರಿದಂತೆ ಪ್ರಾಕೃತಿಕ ವಿಕೋಪಗಳ ಸಂತ್ರಸ್ತರಿಗೆ ಪರಿಹಾರ ಮೊತ್ತವನ್ನು ತ್ವರಿತವಾಗಿ ಮಂಜೂರು ಮಾಡಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ವಿವಿಧ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಬಳಿಕ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದ ಅವರು, ಮಳೆಯಿಂದ ಮನೆ ಕುಸಿತ ಹಾಗೂ ಜೀವಹಾನಿ ನಡೆದ ಘಟನೆಗಳಿಗೆ ಸರ್ಕಾರದ ನಿಯಮಾನುಸಾರ ಪರಿಹಾರ ಮಂಜೂರು ಮಾಡಬೇಕು. ಮನೆಯೊಳಗೆ ನೀರು ನುಗ್ಗಿದ ಪ್ರಕರಣಗಳ ಸಂತ್ರಸ್ತರಿಗೂ ತುರ್ತು ಪರಿಹಾರ ಮಂಜೂರು ಮಾಡಬೇಕು. ಈ ವಿಷಯದಲ್ಲಿ ವಿಳಂಬ ಸಲ್ಲದು ಎಂದು ಅವರು ಹೇಳಿದರು. ಮಳೆಯಿಂದ ಹಾನಿಗೊಳಗಾದ ಶಾಲೆ ಮತ್ತು ಅಂಗನವಾಡಿಗಳ ದುರಸ್ತಿಗೆ ಲಭ್ಯ ಅನುದಾನದಲ್ಲಿ ಕ್ರಮ ಕೈಗೊಳ್ಳಬೇಕು. ಅರಣ್ಯ ಇಲಾಖೆ, ಮೆಸ್ಕಾಂ ಹಾಗೂ ಸ್ಥಳೀಯ ಪಂಚಾಯಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಂಭಾವ್ಯ ದುರ್ಘಟನೆಗಳನ್ನು ತಪ್ಪಿಸಬೇಕು ಎಂದು ಯುಟಿ ಖಾದರ್ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಾಡಿದ್ದು 8 ತಾರೀಕಿನವರೆಗೆ ಮುಂದುವರಿಯಲಿದ್ದು, ಗಣತಿ ನಮೂನೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಗದಗ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಇದೇ 4ರವರೆಗೆ 9,02,947 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಆ ಪೈಕಿ 7,81,598 ಎನ್ಯುಮಿರೇಷನ್ ಫಾರ್ಮ್ಗಳು ಗಣಕೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ CN ಶ್ರೀಧರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು 86%

0: 98.98% ಗಣಕೀಕರಣಗೊಳಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂದು ಮತದಾರರು ಆತಂಕ ಪಡುವ ಅಗತ್ಯವಿಲ್ಲ. ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದಲ್ಲಿ ಸೂಕ್ತ ದಾಖಲೆಗಳನ್ನು ನೀಡಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಬಹುದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಕೇವಲ ಆಡಳಿತ ಯಂತ್ರದ ಜವಾಬ್ದಾರಿಯಲ್ಲ, ಇದರಲ್ಲಿ ರಾಜಕೀಯ ಪಕ್ಷಗಳ ಸಹಕಾರವೂ ಅತ್ಯಗತ್ಯ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಯಾವುದೇ ಕಾರಣಕ್ಕೂ ಒಬ್ಬನೇ ಒಬ್ಬ ಅರ್ಹ ಮತದಾರ ಪಟ್ಟಿಯಿಂದ ಕೈಬಿಟ್ಟು ಹೋಗಬಾರದು. ಈ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚರ ವಹಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಗತಿ ಕುರಿತು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸಭೆ ನಡೆಸಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ್ನಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ನಿನ್ನೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳು, ಸ್ವಚ್ಛತೆ, ಆಹಾರದ ಗುಣಮಟ್ಟ ಹಾಗೂ ವಿದ್ಯಾರ್ಥಿನಿಯರ ಕಲ್ಯಾಣಕ್ಕೆ ಸಂಬಂಧಿಸಿದ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಮಸ್ಯೆಗಳ ಕುರಿತು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರ ಭೇಟಿ, ಬೆಳೆ ಹಾನಿ ಕುರಿತಂತೆ ಪರಿಶೀಲನೆ. ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿ ಸುರಕ್ಷತಾ ಮಾನದಂಡಗಳ ಮರುಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಿ, ಅಧಿಕಾರಿಗಳಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಾಡಿದ್ದು 8ನೇ ತಾರೀಕಿನವರೆಗೆ ಮುಂದುವರಿಕೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 98ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ಹಿಮಗಿರಿಯೊಳು ಅವಿತಿಹುದು
5: ಚೈತನ್ಯದ ಅಗ್ನಿಕಣ
4: ಸ್ತಿಮಿತದಿಂ ನಿಂತಿರ್ಪುದದು
5: ಧರೆಯ ಹಿತಕ್ಕೆ
4: ಶಮದ ಸುಂದರದ ಸಾತ್ವಿಕದ
5: ಗಾಂಭೀರ್ಯವದು
4: ನಮಗೊಂದು ವೇದ ನಿಧಿ ಮಂಕುತಿಮ್ಮ.
3: ಸೊ ಹಿಂದಿನ ಮುಕ್ತಕದಲ್ಲಿ ನೋಡಿದಂತೆ ಯಾವುದನ್ನು ನಾವು ಜಡ ಅಚಲ ಅಂತ ಅನ್ಕೊಳ್ತಾ ಇದ್ದೀವೋ ಅದರ ಒಳಗಡೆ ಚೈತನ್ಯದ ಅಗ್ನಿ ಅಡಗಿದೆ, ಸುಪ್ತವಾಗಿದೆ ಅನ್ನೋದನ್ನು ಮುಂದುವರಿಸ್ತಾ ಇಲ್ಲಿ ಪರ್ವತದ ಉದಾಹರಣೆಯನ್ನೇ ನಮಗೆ ಮುಂದಿಡ್ತಾರೆ. ನಾವು ವಾಲ್ಕೆನೋಸ್ ಅಂತ ಕೇಳಿದ್ದೀವಿ, ಅಗ್ನಿ ಪರ್ವತಗಳು. ಹೊರಗಿಂದ ನೋಡಿದಾಗ ಅದು ಮಾಮೂಲಿ ಪರ್ವತದ ರೀತಿಯಲ್ಲೇ ಇರುತ್ತೆ, ಆದರೆ ಅದರ ಒಳಗಡೆ ಬೆಂಕಿ ತುಂಬಿದೆ. ಎಷ್ಟೋ ಸರ್ತಿ ಅದು ಸ್ಫೋಟವಾಗಿ ಅದು ಅಗ್ನಿ ಪರ್ವತವಾಗುತ್ತೆ. ಅಂದರೆ ಅದರ ಒಂದು ಭಾಗದಿಂದ ಭೂಮಿ ಒಡೆದು ಅದರ ಒಳಗಡೆ ಇರುವಂಥ ಲಾವಾ ಇದು ಹರಿದು ಹೊರಗಡೆ ಬರುತ್ತೆ, ಎಲ್ಲವನ್ನು ಕೂಡ ಸುಟ್ಟಾಕತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಅದು ಆಮೇಲೆ ಕ್ರಮೇಣ ಅದೆಷ್ಟೋ ಸಹಸ್ರ ವರ್ಷಗಳ ನಂತರ ಕಲ್ಲಾಗುತ್ತೆ, ಇಗ್ನಿಯಸ್ ರಾಕ್ಸ್ ಅಂತೆಲ್ಲ ನಾವು ಕೇಳಿ.

ಸೆಡಿಮೆಂಟರಿ ರಾಕ್ಸ್, ಇಗ್ನಿಯಸ್ ರಾಕ್ಸ್ ಇದೆಲ್ಲ ಪಾಠದಲ್ಲಿ ನಾವು ಓದಿರ್ತೀವಿ. ಸೊ ಹಾಗೆ ಆ ಅಗ್ನಿಯ ಒಳಗಿನಿಂದ ಪರ್ವತದ ಮುಖದ ಮೂಲಕ ಹೊರಬಂದಂತಹ ಜ್ವಾಲೆ ಅದು ಎಲ್ಲಿತ್ತು ಇಷ್ಟು ವರ್ಷ ಇಷ್ಟು ದಿನ ಅಂತಂದರೆ ಅದು ಬೆಟ್ಟದ ಗರ್ಭದ ಒಳಗೆ ಅಡಗಿತ್ತು. ನಮ್ಮ ಭೂಮಿಯ ಕೆಳಗಿರುವಂಥ ಅದನ್ನು ಟೆಕ್ಟಾನಿಕ್ ಪ್ಲೇಟ್ಸ್ ಅಂತೆಲ್ಲ ಹೇಳ್ತೀವಿ. ಸೊ ಆ ಥರದ ಭೂಗರ್ಭದ ಒಳಗಿರುವಂಥ ಊರ್ಜಾ ಎನರ್ಜಿ ಅದರ ಒಂದು ಏರುಪೇರುಗಳಿಂದ ಒಂದು ಸಂದರ್ಭದಲ್ಲಿ ಆ ಶಾಖ ಹೆಚ್ಚು ಉತ್ಪನ್ನವಾಗಿ ಪರ್ವತದ ಮುಖದ ತುದಿಯ ಮೂಲಕ ಅದು ಸಿಡಿದು ಹೊರಗೆ ಬರುತ್ತೆ. ಸೊ ಹಾಗೆ ಪರ್ವತದ ಒಳಗಡೆ ಕೂಡ ಚೈತನ್ಯದ ಅಗ್ನಿ ಕಣ ಅಡಗಿದೆ, ಸಂದರ್ಭೋಚಿತವಾಗಿ ಅದು ಹೊರಗೆ ಬರುತ್ತೆ. ನಾವು ನೆನ್ಪಿಟ್ಕೊಳ್ಬೇಕಾದ್ದು ಬಹಳ ಸುಂದರವಾದಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ, ಅದು ನಮಗೆ ವೇದ ನಿಧಿ ಅಂತ. ವೇದ ಅಂದರೆ ನಾವು ತಿಳ್ಕೊಳ್ಬೇಕಾದಂಥದ್ದು. ವಿತ್ ಅನ್ನುವಂಥ ಧಾತು, ಯಾವ ಮೂಲ ಪದ ಅದಕ್ಕೆ ವಿತ್. ವಿತ್ ಅಂದರೆ ತಿಳ್ಕೊಳ್ಳುವಂಥದ್ದು. ವೇದ ಅಂದರೆ ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥದ್ದು ಅಂತ. ನಾವೆಲ್ಲ ತಿಳ್ಕೊಳ್ಳಬೇಕಾದಂತಹ ವಿಚಾರಗಳ ನಿಧಿ ಆ ಹಿಮಾಲಯ ಪರ್ವತ, ಮತ್ತು ಅದರೊಳಗೆ ಅಡಗಿರೋಂಥ ಒಂದು ಅಗ್ನಿಯ ಕಣ. ಅದು ಯಾಕೆ ಹಾಗೆ ಅಂತಂದರೆ ಅದು ಸ್ಥಿಮಿತದಿಂದ ಇವತ್ತು ನಿಂತಿದೆ. ತನ್ನೊಳಗಡೆ ಇರೋವಂಥ ಅಗ್ನಿಯನ್ನು ಸುಲಭವಾಗಿ ಹೊರಗಡೆಗೆ ಬರೋ ಹಾಗೆ ಏನಾದರೂ ಹಿಮಾಲಯ ಪರ್ವತ ಅಥವಾ ಆ ಅಗ್ನಿ ಪರ್ವತ ಮಾಡಿಬಿಟ್ಟಿದ್ದಿದ್ರೆ ಅದರ ಸುತ್ತಮುತ್ತ ಇರುವಂಥ ಎಲ್ಲ ಜೀವ ರಾಶಿ ಸತ್ತು ಹೋಗ್ತಾ ಇತ್ತು, ಸುಟ್ಟು ಹೋಗ್ತಾ ಇತ್ತು, ಮುಳುಗ್ ಹೋಗ್ತಾ ಇತ್ತು. ಅದನ್ನು ಮಾಡದೆ ಸ್ಥಿಮಿತದಿಂದ ಒಳಗಡೆ ಇರುವಂತಹ ಅಗ್ನಿಯನ್ನು ಸುಟ್ಟು ಭಸ್ಮ ಮಾಡುವಂತಹ ಶಕ್ತಿ ಇರೋ ಅಗ್ನಿಯನ್ನು ತಡೆದು ತನ್ನೊಳಗೆ ಗರ್ಭದಲ್ಲಿ ಹಿಡಿದು ನಿಲ್ಲಿಸ್ಕೊಂಡಿದೆ. ಅದು ಯಾತಕ್ಕೆ? ಧರೆಯ ಹಿತಕ್ಕೆ. ಅದ್ರ ಸುತ್ತಮುತ್ತ ಇರುವಂತಹ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅನ್ನೋ ಅಂಥ ಒಂದು ಉದಾತ್ತವಾದಂಥ ಚಿಂತನೆಯಿಂದ ಆ ಪರ್ವತ ತನ್ನೊಳಗಿರೋ ಅಗ್ನಿಯನ್ನು ಹಿಡಿದಿಟ್ಕೊಂಡಿದೆಯೇನೋ ಅನ್ನೋ ರೀತಿಯಲ್ಲಿದೆ. ಸೊ ಆ ಚೈತನ್ಯ ಇದೆ ನಿಜ. ಚೈತನ್ಯವನ್ನು ಹಾಯೆ ಹರಿದು ಬಿಟ್ಟರೆ ತಾನಾಗಿ ಅದು ಯಾವುದೇ ಕಂಟ್ರೋಲ್ ಇಲ್ಲದಂತೆ ಬಿಟ್ಟುಬಿಟ್ರೆ ಅದು ಜೀವರಾಶಿಗೆ ತೊಂದರೆಯನ್ನು ಉಂಟು ಮಾಡ್ಬೋದು. ಹಾಗಾಗಿ ಧರೆಯ ಹಿತಕ್ಕೋಸ್ಕರ ಅದು ಹಿಡಿದು ನಿಲ್ಲಿಸಿದೆ ಅದನ್ನು. ಅದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂತಹ ವೇದ, ತಿಳ್ಕೊಳ್ಬೇಕಾದಂತಹ ವಿಚಾರ. ಅದನ್ನು ತುಂಬಿಸಿಟ್ಕೊಂಡಿರೋಂಥ ನಿಧಿ ಆ ಹಿಮಾಲಯ ಅಂತ. ಸೊ ಆ ಕಂಟ್ರೋಲ್ ಮಾಡ್ತಾ ಇರೋದು ಅದು ಹೇಗೆ ಯಾಕೆ ಅಂತಂದರೆ ತುಂಬ ಸುಂದರವಾಗಿ ಹೇಳ್ತಾರೆ. ಶಮ, ಶಮ ಅಂತಂದರೆ ನಮ್ಮ ಇಂದ್ರಿಯಗಳನ್ನು ನಾವು ನಿಯಂತ್ರಣದಲ್ಲಿ ಇಡಿಸ್ಕೊಳ್ಳೋವಂಥದ್ದು. ನಮ್ಮ ಕಣ್ಣೇನೋ ನೋಡಬೇಕು ಅನಿಸುತ್ತೆ, ಕಿವಿಗೇನೋ ಕೇಳಬೇಕು ಅನಿಸುತ್ತೆ, ಕೈಗೇನೋ ಮಾಡಬೇಕು ಅನಿಸುತ್ತೆ. ಎಲ್ಲ ಇಂದ್ರಿಯಗಳಿಗೂ ತಮ್ಮದೇ ಆದಂತಹ ಕ್ರಿಯಾಶೀಲತೆ ಇರುತ್ತೆ, ಚಪಲತೆ ಇರುತ್ತೆ, ಕಾಮನೆಗಳಿರುತ್ತೆ. ಅದನ್ನೆಲ್ಲ ನಿಗ್ರಹ ಮಾಡಬೇಕು ಅನ್ನೋಂಥ ಒಂದು ಪದ ನಾವು ಆಧ್ಯಾತ್ಮ ಚಿಂತನೆಯಲ್ಲಿ ಬಳಸುವಂಥ ಪದ ಶಮ ಅಂತ, ಕಂಟ್ರೋಲ್ ಮಾಡುವಂಥದ್ದು ಅಂತ. ಸೊ ಈ ಹಿಮಗಿರಿ ಆ ಅಗ್ನಿಯನ್ನು ಹಿಡಿದಿಟ್ಕೊಂಡಿರೋದು ಹೇಗಿದೆಯಪ್ಪ ಅಂತಂದರೆ ಶಮದ ರೀತಿಯಲ್ಲಿದೆ, ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇದೆ. ಸುಂದರದ ಆ ರೀತಿಯ ಕಂಟ್ರೋಲ್ ಮಾಡಿರೋದ್ರಿಂದ ಅದು ಸುಂದರವಾಗಿ ಕಾಣ್ತಾ ಇದೆ. ಹಾಗೆ ಬಿಟ್ಬಿಟ್ಟಿದ್ದಿದ್ರೆ ಬಹುಶಃ ಅಲ್ಲಿ ಸುಟ್ಟು ಹೋಗ್ತಾ ಇತ್ತು, ಇಲ್ಲಿ ಸುಟ್ಟು ಹೋಗ್ತಾ ಇತ್ತು, ಅಲ್ಲೇನು ಜೀವ ವೈವಿಧ್ಯತೆ ಇಲ್ಲ, ಇಲ್ಲಿ ಸುಂದರವಾದಂಥ ಒಂದು ಗಿಡ ಏನಿದೆ, ಒಂದು ಹೂವು ಏನಿದೆ, ಅದೇನೂ ಇಲ್ಲ, ಏನೂ ಇಲ್ಲದಂಗೆ ಆಗೋಗ್ತಾ ಇತ್ತು. ಅದಿಲ್ಲದೆ ಆ ಸೌಂದರ್ಯದ ಪ್ರಕಟೀಕರಣಕ್ಕೆ ಈ ಒಂದು ಕಂಟ್ರೋಲ್, ತನ್ನ ಗರ್ಭದ ಒಳಗೆ ಅದನ್ನು ಹಿಡಿದಿಟ್ಕೊಂಡಿರೋವಂಥ ಒಂದು ಕ್ರಿಯೆ ಸಹಾಯ ಮಾಡ್ತಾ ಇದೆ ಅಂತ. ಮತ್ತು ಸಾತ್ವಿಕತೆ, ಅದನ್ನು ನಾವು ಒಳ್ಳೆಯತನ ಅಂತ ಅಂದ್ಕೊಳ್ಳೋಣ, ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ಅನ್ನೋಂಥ ಒಂದು ಭಾವನೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋಂಥ ಒಂದು ಉದಾತ್ತವಾದಂಥ ಚಿಂತನೆ. ಸೊ ಹಾಗೆ ಶಮದ, ಸುಂದರದ, ಸಾತ್ವಿಕದ ಗಾಂಭೀರ್ಯ ಅದು. ಇದು ನಮಗೆ ವೇದ ನಿಧಿ ಅಂತ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಈ ಕಂಟ್ರೋಲ್ ಮಾಡ್ಕೊಳ್ಳೋವಂಥದ್ದು, ಹೊರಗಿನಿಂದ ಸೌಂದರ್ಯವನ್ನು ಪ್ರಕಟೀಕರಣ ಮಾಡುವಂಥದ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ನಮ್ಮ ಕ್ರಿಯೆಗಳನ್ನು ನಡೆಸುವಂಥದ್ದು ನಮ್ಮೆಲ್ಲರಿಗೂ ಸಿಕ್ಕಬೇಕಾದಂಥ ಒಂದು ಉದಾಹರಣೆ. ನಮ್ಮೆಲ್ಲರ ಜೀವನಕ್ಕೂ ನಾವು ಅನ್ವಯ ಮಾಡಿಕೊಳ್ಬೇಕಾದಂತಹ ಒಂದು ಅತಿ ಮುಖ್ಯವಾದಂತಹ ಮೌಲ್ಯ. ನಮ್ಮಲ್ಲಿ ಒಂದು ಇದು ಹೇಳ್ತಾರೆ, ತುಂಬಿದ ಕೊಡಗಳು ತುಳ್ಕೋದಿಲ್ಲ ಅಂತ. ಸೊ ಹಾಗೆ ಬೆಂಕಿ ತುಂಬಿರೋಂಥ ಆ ಪರ್ವತ ಅದು ತಾನೇನು ಹೊಡ್ಕೋತಾ ಇಲ್ಲ, ಓ ನನ್ನ ಹತ್ರ ಅಷ್ಟು ಶಕ್ತಿ ಇದೆ, ಇಷ್ಟು ಶಕ್ತಿ ಇದೆ ಅಂತ ತಾನಾಗಿ ತೋರಿಸ್ಕೋತಾ ಇಲ್ಲ, ಹೊರಗೆ ಗಂಭೀರವಾಗಿ ನಿಂತಿದೆ. ಸೊ ನಾವೇನು ಕಲ್ತ್ಕೋಬೇಕು, ನಮ್ಮ ಹತ್ರ ಇರೋವಂಥ

0: ಅಲ್ಪ ಸ್ವಲ್ಪ ಪ್ರತಿಭೆ, ಅಲ್ಪ ಸ್ವಲ್ಪ ದುಡ್ಡನ್ನೇ ನಾವು ಇಡೀ ವಿಶ್ವಕ್ಕೆ ಪ್ರಚಾರ ಮಾಡಿ ನಾನು ನನ್ನಷ್ಟು ದೊಡ್ಡವನು ಯಾರೂ ಇಲ್ಲ, ನನ್ನಷ್ಟು ಪ್ರತಿಭಾನ್ವಿತ ಯಾರೂ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಆ ಒಂದು ಪ್ರಯತ್ನದಲ್ಲಿ ಅದರಲ್ಲಿ ಶಮ ಕಂಟ್ರೋಲ್ ಇಲ್ಲ, ಸಿಕ್ಕ ಕಡೆ ಹೇಳ್ಕೊಳ್ತಾ ಇರ್ತೀವಿ. ಅದರಲ್ಲಿ ಸೌಂದರ್ಯ ಅನ್ನುವಂಥದ್ದು ಕೂಡ ಏನು ಕಾಣಿಸ್ಕೊಳ್ಳಲ್ಲ. ಅಷ್ಟೇ ನಾವು ಗಣನೆಗೆ ತಗೋಬೇಕಾದಂಥ ಅಂಶ ಅಂತಂದರೆ, ನಾವು ನಮ್ಮ ಡಂಗೂರ ಸಾರ್ಕೊಳ್ಳೋಂಥ ಒಂದು ಪ್ರಯತ್ನದಲ್ಲಿ ಬೇರೆ ಯಾರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಎಷ್ಟೋ ಸರ್ತಿ ಲೆಕ್ಕಿಸಲ್ಲ. ನಮ್ಮ ಬೇಳೆಕಾಳು ಬೇಯಿಸ್ಕೋಬೇಕು, ನಾವು ಹೇಳ್ಕೋಬೇಕು ಅನ್ನೋದನ್ನು ಮಾತ್ರ ನಾವು ನೋಡ್ತಾ ಇರ್ತೀವಿ. ಸೊ ಆ ರೀತಿಯ ನಮ್ಮ ನಡವಳಿಕೆಗೆ ಇದು ಒಂದು ಉತ್ಕೃಷ್ಟವಾದಂಥ ಉದಾಹರಣೆ. ನಿನ್ನಲ್ಲಿ ಏನೇ ಪ್ರತಿಭೆ ಇದ್ದರೂ ಕೂಡ ಅದನ್ನು ಶಮದ, ಸುಂದರದ, ಸಾತ್ವಿಕದ ಗಾಂಭೀರ್ಯದಿಂದ ಪ್ರಕಟೀಕರಣಗೊಳಿಸು. ಎರಾಬಿರಿ ಏನೇನೋ ಮಾಡಿ ಎಲ್ರಿಗೂ ಏನೇನೋ ಹೇಳಿಕೊಂಡು ಡಂಗೂರ ಸಾರ್ಕೊಳ್ಳೋದಕ್ಕೆ ಹೋಗಬೇಡ ಅಂತ. ಸೊ ಇಲ್ಲಿ ಆ ಕಂಟ್ರೋಲ್ ಅನ್ನೋವಂಥದ್ದು ಎರಡು ರೀತಿಯಲ್ಲಿ ಬರುತ್ತೆ. ಈಗ ಕ್ಷಮೆ, ಕ್ಷಮೆ ಯಾರು ಮಾಡಬಹುದು, ಕ್ಷಮೆ ಯಾರು ಮಾಡಬಹುದು? ಇವಾಗ ಸಪೋಸಿಂಗ್ ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ನನ್ನ ಎದುರಿಗಿಂದ ಬಂದಂಥ ಯಾರೋ ಒಬ್ಬ ವ್ಯಕ್ತಿ ನನಗೆ ಕಪಾಳಕ್ಕೆ ಹೊಡೆದ, ನಾನೇನು ಮಾಡಬೇಕಾಗ? ಅವನಿಗೆ ತಿರುಗಿಸಿ ನಾನು ಹೇಳಬೇಕು, ಅನವಶ್ಯಕವಾಗಿ ನನ್ನ ಮೇಲೆ ದೌರ್ಜನ್ಯವನ್ನು ಮಾಡಿದಂಥದ್ದಕ್ಕೆ ನಾನು ಪ್ರತಿಭಟನೆಯನ್ನು ಮಾಡಬೇಕು, ಅದು ಸರಿಯಾದ ಒಂದು ಮಾರ್ಗ ಅಂತ ಅಂದ್ಕೊಳ್ಳೋಣ. ಆದರೆ ನನ್ನನ್ನು ನೂಕಿದಂಥ ವ್ಯಕ್ತಿ ನನಗಿಂತ ಶಕ್ತಿವಂತ ಅಂತಂದಾಗ ನಾನೇನು ಮಾಡ್ತೀನಿ, ಇವನ ಜೊತೆ ತಗಾದೆ ಬೇಡಪ್ಪ ಅಂತ ಸುಮ್ಮನೆ ಇರ್ತೀನಿ. ಸೊ ನಾನೇನು ಹೇಳ್ಕೋತೀನಿ, ನೀನು ಹೊಡೆದಿಯಲ್ವಾ, ನಿನ್ನನ್ನು ನಾನು ಕ್ಷಮಿಸ್ಬಿಟ್ಟಿದ್ದೀನಿ ಹೋಗು ಅಂತ. ಆದರೆ ನನ್ನಲ್ಲಿ ಅವನನ್ನು ಪ್ರತಿಭಟಿಸಿ ಅವನನ್ನು ಎದುರು ಹಾಕ್ಕೊಳ್ಳೋಂಥ ತಾಕತ್ತಿಲ್ಲ ನನಗೆ, ಅದಕ್ಕೋಸ್ಕರ ನಾನು ಅವನನ್ನು ಕ್ಷಮಿಸ್ತಾ ಇದ್ದೀನಿ ಅನ್ನೋ ಹೇಳ್ಕೊಳ್ಳೋ ರೀತಿಯಲ್ಲೂ ಕೂಡ ನಮ್ಮಲ್ಲಿ ಎಷ್ಟೋ ಜನ ನಾವು ಮಾಡ್ಕೋತೀವಿ. ತದ್ವಿರುದ್ಧವಾಗಿ ನಾನು ಅಕಸ್ಮಾತ್ ಅವನಿಗೆ ಹೊಡೆದಿದ್ದೆ ಅಂತ ಅಂದ್ಕೊಳ್ಳೋಣ, ಅವನು ಶಕ್ತಿವಂತ, ನಾನು ದುರ್ಬಲ, ನಾನೇನಾದರೂ ಅವನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡಿದ್ರೆ ಅವನ ಒಂದು ನಡವಳಿಕೆ ಹೇಗಿರುತ್ತೆ? ನನ್ನನ್ನು ಮತ್ತಷ್ಟು ತಳ್ಳೋಂಥ, ಕೆಳಕ್ಕೆ ನೂಕೋಂಥ, ನನ್ನ ಮೇಲೆ ಅತ್ಯಾಚಾರ ಎಸಗುವಂಥ ರೀತಿಯಲ್ಲಿ ಅವನು ನಡ್ಕೋತಾನೆ ಅಲ್ವಾ? ಕ್ಷಮೆ ಯಾವತ್ತೂ ದೌರ್ಬಲ್ಯದ ಗುಣ ಅಲ್ಲ, ದುರ್ಬಲನ ಗುಣ ಅಲ್ಲ. ಕ್ಷಮೆ ಅನ್ನುವಂಥದ್ದು ಬಲಶಾಲಿಯ ಗುಣವಾಗಬೇಕು. ನಾನು ನಿನ್ನನ್ನು ಜಯಿಸಬಲ್ಲೆ, ಆದರೂ ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳೋವಂಥ ಗುಣ ಇದೆಯಲ್ಲ, ಅದು ಹಿಮಾಲಯ ನಮಗೆ ಹೇಳ್ಕೊಡೋವಂಥದ್ದು. ನನ್ನನ್ನು ಯಾರು ಸುಲಭವಾಗಿ ಸೋಲಿಸ್ಬಹುದೋ ಅವರನ್ನು ನಾನು, ಓ ನಾನು ನಿನ್ನನ್ನು ಬಿಟ್ಬಿಡ್ತಾ ಇದ್ದೀನಪ್ಪ ಅಂತ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ. ನಾನು ಬಿಡೋವಂಥದ್ದು, ನಾನು ಅವನನ್ನು ಏನಾದ್ರು ಹಿಡ್ಕೊಂಡಿದ್ದೀನಾ, ನಾನು ಅವನ ಮೇಲೆ ಒಂದು ಶಕ್ತಿಯನ್ನು ತೋರಿಸ್ಕೊಳ್ಳೋದಕ್ಕೆ ಸಾಧ್ಯವ? ಅದಿಲ್ಲ. ಹೇಳ್ಕೊಳ್ಳೋದು ಮಾತ್ರ ನಾನು ಬಿಟ್ಬಿಟ್ಟಿದ್ದೀನಿ ಅಂತ. ಹಂಗಾಗಲ್ಲ, ನಾನು ಅವನನ್ನು ಗೆಲ್ಲಬಲ್ಲೆ ಅಂತ ಅಂದರೂ ಕೂಡ ನಾನು ನಿನ್ನನ್ನು ಬಿಟ್ಟಿದ್ದೀನಿ ಅಂತ ಹೇಳೋವಂಥ ಗುಣ ಇದೆಯಲ್ಲ, ಅದು ಕ್ಷಮಾಗುಣ, ಅದು ಉದಾತ್ತವಾದಂತಹ ಗುಣ. ಆ ಶಕ್ತಿಯ ನೆಲೆಯಿಂದ ನಾವು ನಮ್ಮ ಮೌಲ್ಯಗಳನ್ನು ಮೆರೆಸಬೇಕು. ಅದನ್ನು ನಮಗೆ ಈ ಹಿಮಾಲಯ ತೋರಿಸ್ಕೊಡ್ತಾ ಇದೆ. ತನ್ನೊಳಗಿರೋಂಥ ಶಕ್ತಿಯನ್ನು ಕಂಟ್ರೋಲ್ ಮಾಡಿ ಮೌಲ್ಯಗಳನ್ನು ಮೆರೀತಾ ಗಂಭೀರ್ಯವನ್ನು ತೋರಿಸ್ತಾ ಇದೆ ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರೋದು.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿ ಏಕಾಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿ ಏಕಾಗದ ಬೆಳಕು ಸಂಚಿಕೆ 98 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ, ನಾವು ಕಾಪಾಡಿಕೊಳ್ಳುವ ಆರೋಗ್ಯವೇ ಸಂಪಾದನೆಯೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ

ಇವರೇ ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಾವು ಕಾಪಾಡಿಕೊಳ್ಳುವ ಆರೋಗ್ಯವು ಸಂಪಾದನೆಯೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಸ್ವಭಾವವೇ ಹಾಗೆ, ಕೈಯಲ್ಲಿ ಇರುವುದಕ್ಕಿಂತ ಮತ್ತೊಂದಕ್ಕೆ ಆಸೆ ಪಡುವುದು. ಇದರಿಂದಾಗಿ ಕೊನೆಗೆ ಕೈಯಲ್ಲಿರುವುದನ್ನು ಕಳೆದುಕೊಂಡು ಪರಿತಪಿಸುತ್ತೇವೆ. ಇದಕ್ಕೆ ಸ್ಪಷ್ಟ ಉದಾಹರಣೆಯೆಂದರೆ ದುಡಿಯುವ ಧಾವಂತದಲ್ಲಿ ನಾವು ನಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸುವುದಿಲ್ಲ. ಇಂತಹ ಧಾವಂತ ನಮ್ಮಲ್ಲಿ ರಕ್ತದ ಒತ್ತಡ ಹೆಚ್ಚಿಸುತ್ತದೆ. ಅಂತಹ ಒತ್ತಡದಲ್ಲಿ ಕೆಲಸ ಮಾಡುವಾಗ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಆಗ ಅದನ್ನು ಸರಿಪಡಿಸಿಕೊಳ್ಳಲು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಆರೋಗ್ಯ ಒಮ್ಮೆ ಹಾಳಾದ ನಂತರ ಮತ್ತೆ ಅದನ್ನು ಸಹಜ ಸ್ಥಿತಿಗೆ ತರಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಇದರಿಂದ ಕಷ್ಟಪಟ್ಟು ಸಂಪಾದಿಸಿ ಉಳಿಸಿದ್ದ ಹಣ ಖರ್ಚಾಗುವುದರ ಜೊತೆಗೆ ಆರೋಗ್ಯದಲ್ಲಿ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತೆ ಮಾಡಿಕೊಳ್ಳುತ್ತೇವೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಎಂದು ಆಗ ಅಷ್ಟೇ ಪಶ್ಚಾತ್ತಾಪ ಪಟ್ಟರೂ ಪ್ರಯೋಜನವಾಗುವುದಿಲ್ಲ. ನಮ್ಮಲ್ಲಿ ಅನೇಕ ವ್ಯಾಪಾರಿಗಳು ಬೆಳಗ್ಗಿನಿಂದ ರಾತ್ರಿಯವರೆಗೆ ಅಂಗಡಿಗಳಲ್ಲಿ ನಿರಂತರವಾಗಿ ಕುಳಿತು ಸಂಪಾದನೆಯತ್ತ ಗಮನ ಹರಿಸುತ್ತಾರೆ. ಅದು ಆರೋಗ್ಯದ ಏರುಪೇರಿಗೆ ಕಾರಣವಾಗುತ್ತದೆ. ನಮ್ಮ ದೇಹವು ಅತಿ ಸೂಕ್ಷ್ಮವಾದಂತಹದ್ದು. ಅದನ್ನು ಉಪಯೋಗಿಸುವಾಗ ವಿವೇಚನೆ ಇರಬೇಕಾಗುತ್ತದೆ. ಅದು ನಾವು ಹೇಳಿದ ಹಾಗೆ ಕೇಳುತ್ತದೆ ಎಂದು ಉಪೇಕ್ಷೆ ಮಾಡಬಾರದು. ನಿಜ, ಕೆಲವು ಸಮಯದವರೆಗೆ ಅದು ನಾವು ಹೇಳಿದ ಹಾಗೆ ಕೇಳುತ್ತದೆ, ನಂತರ ತನ್ನ ಕ್ರಿಯೆಯನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿಯೇ ಕೆಲಸ ನಿರ್ವಹಿಸುತ್ತಿರುವವರನ್ನು ಭೇಟಿಯಾದಾಗ ಅವರ ಒಂದು ಸಮಸ್ಯೆ ಹೇಳಿದರು. ಇತ್ತೀಚೆಗೆ ನನ್ನಲ್ಲಿ ಪಚನಕ್ರಿಯೆ ಸರಿಯಾಗಿ ಆಗುತ್ತಿಲ್ಲ, ಮೊದಲು ಹೀಗಿರಲಿಲ್ಲ ಎಂದರು. ಅವರ ದೈನಂದಿನ ಚಟುವಟಿಕೆಯ ಬಗ್ಗೆ ವಿಚಾರಿಸಿದಾಗ ಹೇಳಿದ್ದು ಹೀಗೆ: ಅವರು ದಿನಕ್ಕೆ 16 ಗಂಟೆ ಕುಳಿತೇ ಕೆಲಸ ಮಾಡುತ್ತಾರೆ. ಕೆಲಸದ ಒತ್ತಡ ಇರುವುದರಿಂದ ಕೆಲವೊಮ್ಮೆ ಮೂತ್ರ ವಿಸರ್ಜನೆಗೂ ಹೋಗಲಾಗುವುದಿಲ್ಲ. ಅಲ್ಲದೆ ಸತತವಾಗಿ 4-6 ಗಂಟೆ ಹೇಳದೆ ಕುಳಿತಲ್ಲೇ ಕೆಲಸ ಮಾಡುತ್ತೇನೆ. ರಾತ್ರಿ ಸರಿಯಾಗಿ ನಿದ್ರೆಯಾಗುವುದಿಲ್ಲ. ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೋಗಬೇಕು ಎಂದು ಯಾವ ವ್ಯಾಯಾಮವನ್ನು ಮಾಡುವುದಿಲ್ಲ. ಮಧ್ಯಾಹ್ನ ಮನೆಯಿಂದ ತೆಗೆದುಕೊಂಡು ಹೋದ ಊಟವನ್ನು ಮಾಡಲಾಗುವುದಿಲ್ಲ. ನನ್ನ ಆಸರೆ ಎಂದರೆ ದಿನಕ್ಕೆ 16 ಕಪ್ಪುಗಳಷ್ಟು ಟೀ ಕುಡಿಯುವುದೇ ಆಗಿರುತ್ತದೆ. ಮಧ್ಯಾಹ್ನ ಊಟ ಮಾಡಲಾಗದ ಕಾರಣ ರಾತ್ರಿ ಸ್ವಲ್ಪ ಹೆಚ್ಚೆ ಊಟ ಮಾಡುತ್ತೇನೆ ಎಂದರು. ರಾತ್ರಿ ಎಷ್ಟು ಹೊತ್ತಿಗೆ ಊಟ ಮಾಡುತ್ತೀರಿ ಎಂದರೆ ಮಲಗುವುದಕ್ಕೆ ಸ್ವಲ್ಪ ಮುಂಚೆ ಎಂದರು. ಅಂದರೆ ಊಟ ಮಾಡಿದ ಕೂಡಲೇ ಮಲಗುವುದು ಅವರ ಅಭ್ಯಾಸ. ದೇಹಕ್ಕೆ ವ್ಯಾಯಾಮ ಬೇಕಲ್ಲವೇ ಎಂದರೆ ನಾನು ಇಡೀ ದಿನ ದುಡಿಯುತ್ತೇನೆಲ್ಲ, ಮತ್ತೇಕೆ ವ್ಯಾಯಾಮ ಬೇಕು ಮತ್ತು ಅದಕ್ಕೆ ನನಗೆ ಸಮಯವು ಆಗುವುದಿಲ್ಲ ಎಂದರು. ಅವರ ಮಾತಿನಲ್ಲೇ ಅವರ ಅನಾರೋಗ್ಯಕ್ಕೆ ಕಾರಣ ದೊರಕುತ್ತದೆ. ರಾತ್ರಿ ಎಷ್ಟು ಹೊತ್ತಿಗೋ ಊಟ ಮಾಡುವುದು, ಅದು ಸ್ವಲ್ಪ ಜಾಸ್ತಿಯಾಗಿಯೇ ತಿನ್ನುವುದು, ಊಟ ಮಾಡಿದ ಕೂಡಲೇ ಮಲಗುವುದು. ಹಾಗಾದರೆ ತಿಂದಿದ್ದು ಹೇಗೆ ಜೀರ್ಣವಾಗಬೇಕು? ಅಜೀರ್ಣವಾದಾಗ ಕಾಯಿಲೆಗಳು ಹುಡುಕಿಕೊಂಡು ಬರುತ್ತವೆ ಅಲ್ಲವೇ? ನಮ್ಮ ಆರೋಗ್ಯಶಾಸ್ತ್ರ ಹೇಳುವುದು ರಾತ್ರಿ ಮಲಗುವುದಕ್ಕೆ ಕನಿಷ್ಠ 3-4 ಗಂಟೆಗಳ ಮುಂಚೆ ತಿನ್ನಬೇಕು. ನಾವು ಮಲಗುವಷ್ಟರಲ್ಲಿ ತಿಂದಿದ್ದರ ಅರ್ಧದಷ್ಟಾದರೂ ಜೀರ್ಣವಾಗಿರಬೇಕು. ತಿಂದ ಕೂಡಲೇ ಮಲಗುವುದರಿಂದ ತಿಂದಿದ್ದು ಜೀರ್ಣವಾಗುವುದಿಲ್ಲ. ಅದಕ್ಕಾಗಿ ದೇಹಕ್ಕೆ ಶಾಖ ನೀಡುವಂತಹ ಕೆಲ ಚಟುವಟಿಕೆ ಬೇಕಾಗುತ್ತದೆ. ತಿಂದು ಮಲಗಿದರೆ ದೇಹಕ್ಕೆ ಚಟುವಟಿಕೆ ಇಲ್ಲದೆ ತಿಂದಿದ್ದು ಜೀರ್ಣವಾಗುವುದಿಲ್ಲ ಎಂದು ಮೇಲ್ಕಂಡ ವ್ಯಕ್ತಿ ಆರೋಗ್ಯ ಕ್ಷೇತ್ರದಲ್ಲೇ ಕೆಲಸ ಮಾಡುವವರು. ಆದರೆ ಅವರಿಗೆ ತಮ್ಮ ಆರೋಗ್ಯ ಹೇಗೆ ಕಾಪಾಡಿಕೊಳ್ಳುವುದು ಎಂಬುದೇ ಗೊತ್ತಿಲ್ಲ. ಇದೊಂದು ಒಂದು ವಿಪರ್ಯಾಸ. ಇಲ್ಲಿ ಯಾರ ಒತ್ತಾಯವೂ ಇಲ್ಲ, ನೀನು ಹೀಗೆ ಮಾಡಬೇಕು ಎಂದು ಯಾರೂ ನಿರ್ದೇಶಿಸುವುದಿಲ್ಲ. ಆದರೆ ನನ್ನ ದೇಹದ ಬಗ್ಗೆ, ನನ್ನ ಆರೋಗ್ಯದ ಬಗ್ಗೆ ನನಗೆ ತಿಳುವಳಿಕೆ, ಕಾಳಜಿ ಇರಬೇಕು. ಮೊದಲು ಹೀಗಿರಲಿಲ್ಲ, ಏನು ತಿಂದರೂ ಜೀರ್ಣವಾಗುತ್ತಿತ್ತು ಎನ್ನುವವರಿಗೆ ಆಗ ನಿಮ್ಮ ವಯಸ್ಸು, ಚಟುವಟಿಕೆ ಹೇಗಿತ್ತು, ಈಗ ಹೇಗಿದೆ ಎಂದು ಕೇಳಬೇಕಾಗುತ್ತದೆ. ದೇಹಕ್ಕೆ ಶ್ರಮವನ್ನೇ ಹಾಕದೆ ಅದು ನಿರಂತರವಾಗಿ ನಮಗಾಗಿ ದುಡಿಯಬೇಕು ಎಂದು ಬಯಸುವುದು ತಪ್ಪಲ್ಲವೇ? ಮೇಲಿನ ವ್ಯಕ್ತಿಗೆ ರಾತ್ರಿ ಊಟ ಕಡಿಮೆ ಮಾಡಿ ಹಾಗೂ ಊಟ ಬೇಗ ಮಾಡಿ ಎಂದರೆ ಅದು ಕಷ್ಟ ಎಂದರು. ಹಾಗಾದರೆ ಆರೋಗ್ಯದಲ್ಲಿ ಸುಧಾರಣೆ ಹೇಗೆ ಸಾಧ್ಯ?
ನಮ್ಮಲ್ಲಿ ಕೆಲವರಿಗೆ ಮಧ್ಯರಾತ್ರಿಯವರೆಗೆ ದುಡಿಯುವ ಅನಿವಾರ್ಯತೆ ಇರುತ್ತದೆ.

0: ಅಂಥವರು ಆರೋಗ್ಯದ ವಿಷಯದಲ್ಲಿ ಒಂದಷ್ಟು ಹೆಚ್ಚುವರಿ ಎಚ್ಚರಿಕೆ ಅನುಸರಿಸಬೇಕಾಗುತ್ತದೆ. ನಮ್ಮ ಆರೋಗ್ಯದ ಕುರಿತಾಗಿ ನಾವು ನಮ್ಮ ವಿವೇಚನೆ ಉಪಯೋಗಿಸಬೇಕು. ಆರೋಗ್ಯ ಸರಿಯಿದ್ದರೆ ಉಪವಾಸವಾಗಿದ್ದು ಹಲವು ದಿನ ಬದುಕಬಹುದು. ಆದರೆ ಆರೋಗ್ಯ ಸರಿ ಇಲ್ಲವಾದರೆ ಎದ್ದು ನಿಲ್ಲಲು ಸಾಧ್ಯವಾಗುವುದಿಲ್ಲ. ಆಗ ಏನನ್ನು ತಿನ್ನಬೇಕು ಎನಿಸುವುದಿಲ್ಲ. ಇಲ್ಲಿಯೂ ನಮ್ಮ ವಿವೇಚನೆ ಕೆಲಸ ಮಾಡಬೇಕು. ಹಣ ಸಂಪಾದನೆಗಾಗಿ ನಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುವುದು ವಿವೇಚನೆ ಎನಿಸುವುದಿಲ್ಲ. ಆರೋಗ್ಯ ಕಾಪಾಡಿಕೊಳ್ಳುವುದು ಒಂದು ರೀತಿಯ ಸಂಪಾದನೆಯೇ. ನಮ್ಮ ದೇಹ ಸ್ಥಿತಿಯು ನಮ್ಮ ವೈದ್ಯರಿಗಿಂತ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನನ್ನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೆ ಅದು ಏಕೆ ಆಗಾಯಿತು ಎಂಬ ಕಾರಣ ವಿವೇಚಿಸಿದರೆ ನಮಗೆ ಗೊತ್ತಿರುತ್ತದೆ. ಕೆಲವೊಮ್ಮೆ ದುರಾಸೆಗಾಗಿ ನಮ್ಮ ದೇಹಕ್ಕೆ ಹೊಂದಿಕೆಯಾಗದಂತಹ ಆಹಾರವನ್ನು ಯಾರದ ಒತ್ತಾಯಕ್ಕೆ ಕೊಟ್ಟು ಬಿದ್ದು ಸೇವಿಸುತ್ತೇವೆ. ನಂತರ ಅದರ ಪರಿಣಾಮ ನಮ್ಮ ಮೇಲೆಯೇ ಆಗುವಂತಹದು. ನನಗೆ ಅದು ಸರಿ ಹೊಂದುವುದಿಲ್ಲ ಎಂದಾದಾಗ ಅದರೆಡೆ ಕಣ್ಣೆತ್ತಿಯೂ ನೋಡಬಾರದು. ನಾವು ದುಡಿಯುವುದು ಕೇವಲ ಹಣ ಸಂಪಾದನೆಗೆ ಅಲ್ಲ. ನಾನು ಬದುಕಿರುವಷ್ಟು ಕಾಲವು ನಾನು ಆರೋಗ್ಯವಂತನಾಗಿರಬೇಕು ಎಂಬ ಮನಸ್ಥಿತಿ ನಮ್ಮದಾಗಬೇಕು. ನಮ್ಮ ಆರೋಗ್ಯ ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಕನಿಷ್ಠ ಮಾಹಿತಿಯಾದರೂ ನಮಗಿರಬೇಕು. ಗಳಿಸುವ ಧಾವಂತದಲ್ಲಿ ಆರೋಗ್ಯ ಕಳೆದುಕೊಳ್ಳಬಾರದು. ಇದಕ್ಕಾಗಿ ಹೇಳುವುದು ಆರೋಗ್ಯವೇ ಭಾಗ್ಯ ಎಂದು. ಕೆಲ ದಿನಗಳ ಹಿಂದೆ ಒಂದು ಘಟನೆ ವರದಿಯಾಗಿತ್ತು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ, ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ, ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ, ವಿಕಸಿತ ಭಾರತ 2047, ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ, ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ, ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ, ಜೂನಿಯರ್ ಪುರುಷರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ ಒಡಿಶಾ, ಪಂಜಾಬ್ ಹಾಗೂ ಜಾರ್ಖಂಡ್, ಮಧ್ಯಪ್ರದೇಶ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಭಾರತವು ಶ್ರೀಮಂತ ಕಥನ ಪರಂಪರೆ ಮತ್ತು ಅಸಾಧಾರಣ ಸೃಜನಶೀಲ ಪ್ರತಿಭೆಯನ್ನು ಹೊಂದಿದ್ದು, ಇದನ್ನು ಬಳಸಿಕೊಂಡು ವಿಷಯವಸ್ತು ಸೃಷ್ಟಿಯ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಬಹುದು ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ನೆಟ್ಫ್ಲಿಕ್ಸ್ನ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟೆಡ್ ಸರಂಡೋಸ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಅಪಾರ ಸಾಮರ್ಥ್ಯದ ಕುರಿತು ಚರ್ಚಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮವನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಸಾಮಾನ್ಯ ದೃಷ್ಟಿಕೋನದ ಕುರಿತು ಇಬ್ಬರು ಚರ್ಚಿಸಿದ್ದಾರೆ ಎಂದು ನೆಟ್ಫ್ಲಿಕ್ಸ್ ಇಂಡಿಯಾ ತಿಳಿಸಿದೆ. ಭಾರತದ ಮುಂದಿನ ಪೀಳಿಗೆಯ ಸೃಜನಶೀಲ ಪ್ರತಿಭೆಯನ್ನು ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣ ಸಹಭಾಗಿತ್ವದ ಮೂಲಕ ಪೋಷಿಸುವ ಉದ್ದೇಶದಿಂದ ನೆಟ್ಫ್ಲಿಕ್ಸ್ ಇಂಡಿಯಾ ಕಥನ ಉಪಕ್ರಮವನ್ನು ಆರಂಭಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ಪ್ರಕಟಿಸಿದೆ. ಭಾರತೀಯ ಸೃಜನಶೀಲ ತಂತ್ರಜ್ಞಾನ ಸಂಸ್ಥೆ ಮತ್ತು ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮದೊಂದಿಗೆ ಕೌಶಲ್ಯಾಭಿವೃದ್ಧಿ ಹಾಗೂ ಶಿಕ್ಷಣ ಸಹಭಾಗಿತ್ವದ ಮೂಲಕ ಈ ಉಪಕ್ರಮವನ್ನು ಜಾರಿಗೊಳಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ತಿಳಿಸಿದೆ. ನೀತಿ ಆಯೋಗವು ವಿಕಸಿತ ಭಾರತ 2047 ಆರೈಕೆಯ ಮರುಕಲ್ಪನೆ, ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ಸಮಗ್ರ ಆರೈಕೆ ವ್ಯವಸ್ಥೆಯನ್ನು ಅಂತರ್ಗತ ಬೆಳವಣಿಗೆ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಪ್ರಮುಖ ಆಧಾರ ಸ್ತಂಭವನ್ನಾಗಿ ರೂಪಿಸುವುದು ವರದಿಯ ಉದ್ದೇಶವಾಗಿದೆ. ಜೊತೆಗೆ ಕೌಶಲ್ಯ ಹೊಂದಿದ ಆರೈಕೆ ವೃತ್ತಿಪರರ ಜಾಗತಿಕ ಕೇಂದ್ರವಾಗಿ ಭಾರತದ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ವರದಿ ಒತ್ತು ನೀಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೀತಿ ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಹಿರಿ, ವರದಿ ಬಿಡುಗಡೆಯೊಂದಿಗೆ ಭಾರತದ ದೀರ್ಘಕಾಲೀನ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಸೌಹಾರ್ದತೆಯ ಕೇಂದ್ರ ಬಿಂದುವಾಗಿರುವ ಕಾರ್ಯತಂತ್ರದ ಅಗತ್ಯವನ್ನು ನೀತಿ ಆಯೋಗ ಪರಿಗಣಿಸಿದೆ ಎಂದು ಹೇಳಿದರು. ಇಲ್ಲಿ ವೈದ್ಯಕೀಯ ಚಿಕಿತ್ಸೆಯ ಬದಲಾಗಿ ಆರೈಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಆರೈಕೆಯ ವ್ಯಾಪ್ತಿ ಚಿಕಿತ್ಸೆಯನ್ನು ಮೀರಿದೆ ಎಂದು ಅವರು ತಿಳಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ, ಯುನಿಸೆಫ್, ವಿಶ್ವಬ್ಯಾಂಕ್, ಯುಎನ್ ವಿಮೆನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಸೇರಿದಂತೆ ವಿವಿಧ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಾಗೂ ಆರೈಕೆ ಕ್ಷೇತ್ರದ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಕ್ರಮ ವಿಷಯಗಳಿಂದ ಮುಕ್ತವಾಗಿರುವ ಹಾಗೂ

ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಡಿಜಿಟಲ್ ಪರಿಸರವನ್ನು ಖಚಿತಪಡಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು, ಮಹಿಳೆಯರು ಮತ್ತು ಮಕ್ಕಳನ್ನು ಒಳಗೊಂಡಂತೆ ಎಲ್ಲಾ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಹೊಣೆಗಾರಿಕೆಯ ಅಂತರ್ಜಾಲ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ನೀತಿಗಳ ಉದ್ದೇಶವಾಗಿದೆ ಎಂದರು. ಸಿಂಥೆಟಿಕ್

0: ಆಧಾರಿತ ವಿಷಯಗಳ ಸೃಷ್ಟಿ ಮತ್ತು ಪ್ರಸರಣ ತಡೆಯಲು ಸೂಕ್ತ ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ವರದಿ ಮಾಡಬೇಕಾದ ಅಪರಾಧಗಳ ಕುರಿತು ಸೂಕ್ತ ಪ್ರಾಧಿಕಾರಗಳಿಗೆ ಮಾಹಿತಿ ನೀಡುವುದು ವೇದಿಕೆಗಳ ಕರ್ತವ್ಯವಾಗಿದೆ. ಇದರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಹಾಗೂ ಮಕ್ಕಳನ್ನು ಲೈಂಗಿಕ ಅಪರಾಧಗಳಿಂದ ರಕ್ಷಿಸುವ ಕಾಯ್ದೆ 2012 ಸೇರಿವೆ ಎಂದು ಹೇಳಿದ್ದಾರೆ. ಎಲ್ಲಾ ರೀತಿಯ ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದ ಘಟನೆಗಳನ್ನು ಸಾರ್ವಜನಿಕರು ವರದಿ ಮಾಡಲು ರಾಷ್ಟೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಆರಂಭಿಸಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಕೆಲವು ಸೈಬರ್ ಅಪರಾಧಗಳನ್ನು ಅನಾಮಧೇಯವಾಗಿ ವರದಿ ಮಾಡುವ ವ್ಯವಸ್ಥೆಯು ಪೋರ್ಟಲ್ನಲ್ಲಿದೆ. ಮಹಿಳೆ ಮಕ್ಕಳಿಗೆ ಸಂಬಂಧಿಸಿದ ಅಪರಾಧ ವರದಿ ವಿಭಾಗದಲ್ಲಿ ಅನಾಮಧೇಯವಾಗಿ ವರದಿ ಆಯ್ಕೆ ಮಾಡಬಹುದಾಗಿದೆ. ಇದಲ್ಲದೆ ಅನುಮಾನಾಸ್ಪದ ವೆಬ್ಸೈಟ್ URL, ವಾಟ್ಸಪ್ ಸಂಖ್ಯೆಗಳು, ಟೆಲಿಗ್ರಾಮ್ ಹ್ಯಾಂಡಲ್ಗಳು, ದೂರವಾಣಿ ಸಂಖ್ಯೆಗಳು, ಇಮೇಲ್ ಐಡಿಗಳು, SMS ಸಂಖ್ಯೆಗಳು, ಡೀಪ್ ಫೇಕ್ಗಳು ಹಾಗೂ ಸಾಮಾಜಿಕ ಮಾಧ್ಯಮ URLಗಳನ್ನು ವರದಿ ಮಾಡಲು ವರದಿ ಮಾಡಿ ಮತ್ತು ಶಂಕಿತ ವಿವರ ಪರಿಶೀಲಿಸಿ ಎಂಬ ವಿಭಾಗವನ್ನು ರಾಷ್ಟೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ನಲ್ಲಿ ಪರಿಚಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಕರಾವಳಿ ಕರ್ನಾಟಕ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರಾಖಂಡ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರ, ಒಡಿಶಾ, ಮಧ್ಯ ಮಹಾರಾಷ್ಟ್ರ, ಕೊಂಕಣ ಮತ್ತು ಗೋವಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಈ ನಡುವೆ ಮಧ್ಯಪ್ರದೇಶ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಕರ್ನಾಟಕದ ದಕ್ಷಿಣ ಒಳನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಉತ್ತರ ಪ್ರದೇಶದಲ್ಲೂ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯಲ್ಲಿ ತಿಳಿಸಿದೆ. ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇಂದು ಕಾಸರಗೋಡು, ಕಣ್ಣೂರು, ಇಡುಕ್ಕಿ, ಎರ್ನಾಕುಲಂ, ಕೋಟಯಂ, ಆಲಪ್ಪುಳ ಮತ್ತು ಪತ್ತನಂತಿಟ್ಟ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಅತಿ ಭಾರೀ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದ 7 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರೀ ಮಳೆಯ ಮುನ್ಸೂಚನೆಯೊಂದಿಗೆ ಯೆಲ್ಲೋ ಅಲರ್ಟ್ ಜಾರಿಯಲ್ಲಿದೆ. ಇಂದು ಬೆಳಿಗ್ಗೆ 4 ಗಂಟೆಯಿಂದ ಕಾಕನಾಡ್, ಕುಮಾರಗೋಮ್ ಮತ್ತು ಆಲಪ್ಪುಳ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ 15 mm ಮಳೆಯಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅಧಿಕೃತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀಡಲಾಗಿದ್ದ ಆಯ್ದ 300 ಉಡುಗೊರೆಗಳನ್ನು ರಾಷ್ಟ್ರಪತಿ ಭವನ ಇ ಉಪಹಾರ್ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಮಾಡುತ್ತಿದೆ. ಹರಾಜಿನಲ್ಲಿ ಭಾಗವಹಿಸಲು ಆಸಕ್ತರು ಮುಂದಿನ ತಿಂಗಳ 5ರವರೆಗೆ ಬಿಡ್ ಸಲ್ಲಿಸಬಹುದು. ಆಸಕ್ತರು upahar.rashtrapatibhavan.gov.in ಪೋರ್ಟಲ್ನಲ್ಲಿ ಬಿಡ್ಗಳನ್ನು ಹಾಕಬಹುದು. ಹರಾಜಿನಿಂದ ದೊರೆಯುವ ಸಂಪೂರ್ಣ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಪ್ರಪಂಚವು ಇಂದು ಜಪಾನ್ನ ಹಿರೋಶಿಮಾ ಮೇಲೆ ನಡೆದ ಅಣುಬಾಂಬ್ ದಾಳಿಯ ಸಂತ್ರಸ್ತರನ್ನು ನೆನಪಿಸಿಕೊಳ್ಳುತ್ತಿದೆ. ಈ ದಾಳಿಯು ಕ್ಷಣ ಮಾತ್ರದಲ್ಲಿ ಸಾವಿರಾರು ಜನರನ್ನು ಬಲಿ ಪಡೆದುಕೊಂಡಿತ್ತು ಮತ್ತು 1945 ಅಂತ್ಯದ ವೇಳೆಗೆ 140,000 ಜನರ ಸಾವಿಗೆ ಕಾರಣವಾಯಿತು. ಈ ದುರಂತದ ನೆನಪಿಗಾಗಿ ಶಾಂತಿ ಸ್ಮಾರಕ ಉದ್ಯಾನವನದಲ್ಲಿ ಆಯೋಜಿಸಲಾದ ಸಮಾರಂಭದಲ್ಲಿ ಇಂದು ಬೆಳಿಗ್ಗೆ 1 ನಿಮಿಷದ ಮೌನ ಆಚರಿಸಲಾಯಿತು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಿನ್ನೆ ನಡೆದ 16ನೇ ಇಂಡಿಯಾ ಜೂನಿಯರ್ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ ಎ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಒಡಿಶಾ, ಪಂಜಾಬ್, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ ತಂಡಗಳು ಸೆಮಿಫೈನಲ್ ಪ್ರವೇಶಿಸಿವೆ. ಪಂಜಾಬ್ ತಂಡ 5-2 ಗೋಲುಗಳಿಂದ ಕರ್ನಾಟಕವನ್ನು, ಒಡಿಶಾ 5-1 ಗೋಲುಗಳಿಂದ ಹರಿಯಾಣವನ್ನು ಮಣಿಸಿತು. ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ ನಡುವಿನ ಪಂದ್ಯ 3-3 ಗೋಲುಗಳಿಂದ ಸಮಬಲಗೊಂಡ ಬಳಿಕ ಶೂಟೌಟ್ನಲ್ಲಿ ಜಾರ್ಖಂಡ್ ಗೆಲುವು ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಮಧ್ಯಪ್ರದೇಶ 7-3 ಗೋಲುಗಳಿಂದ ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದಿಯು ತಂಡವನ್ನು ಮಣಿಸಿತು. ಇಂದು ನಡೆಯಲಿರುವ ಸೆಮಿಫೈನಲ್ನಲ್ಲಿ ಒಡಿಶಾ ಪಂಜಾಬ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ಪಂದ್ಯದಲ್ಲಿ ಜಾರ್ಖಂಡ್ ಮಧ್ಯಪ್ರದೇಶ ತಂಡವನ್ನು ಎದುರಿಸಲಿದೆ. ಎರಡೂ ಪಂದ್ಯಗಳು ಕೊಯಮತ್ತೂರಿನಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಪ್ರಧಾನಿ ನರೇಂದ್ರ ಮೋದಿ, ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ, ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ. ವಿಕಸಿತ ಭಾರತ 2047 ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರಿ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನಿಯರ್ ಪುರುಷರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ ಒಡಿಶಾ, ಪಂಜಾಬ್ ಹಾಗೂ ಜಾರ್ಖಂಡ್, ಮಧ್ಯಪ್ರದೇಶ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ. ಹೆಚ್ಡಿಕೋಟೆ ತಾಲೂಕಿನ ಹೆಚ್ಮಟ್ಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ದೇವಸ್ಥಾನದ ಕಮಿಟಿಯ ಮಾಜಿ ಸದಸ್ಯರಾದ ಮತ್ತು ಗ್ರಾಮದ ಮಾಜಿ ನಾಡಗೌಡರಾಗಿರುವ ಶ್ರೀಯುತ ಎಂ ಮಹದೇವಗೌಡರು ಹಾಗೂ ಗ್ರಾಮದ ಪ್ರಸ್ತುತ ಹಾಲಿ ನಾಡಗೌಡರಾಗಿರುವ ಶ್ರೀಯುತ ಜಯಶಂಕರೇಗೌಡರವರು ಮತ್ತು ಪುಟ್ಟೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೆಚ್ಮಟಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಕಮಿಟಿಯ ಮಾಜಿ ಸದಸ್ಯರಾಗಿರುವ ಹಾಗೂ ಗ್ರಾಮದ ಮಾಜಿ ನಾಡಗೌಡರಾಗಿರುವ ಶ್ರೀಯುತ ಎಂ ಮಹದೇವಗೌಡರವರು ಮತ್ತು ಪ್ರಸ್ತುತ ಹಾಲಿ ನಾಡಗೌಡರಾಗಿರುವ ಜಯಶಂಕರೇಗೌಡರು ಮತ್ತು ಪುಟ್ಟೇಗೌಡರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಹಲವಾರು ವಿಶೇಷತೆಗಳನ್ನೊಳಗೊಂಡ ಒಂದಷ್ಟು ಮಾಹಿತಿಗಳನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಧನ್ಯವಾದಗಳು
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಎಂ ಮಹಾದೇವೇಗೌಡ. ಇದೇ ಮಟ್ಟಕೆರೆ ಗ್ರಾಮದಲ್ಲಿ ನಾನು ದೇವಸ್ಥಾನ ಕಮಿಟಿ ಕಾರ್ಯದರ್ಶಿಯಾಗಿ ಹಾಗೂ ಗ್ರಾಮದ ನಾಡಗೌಡರಾಗಿ ನಾನು ಗ್ರಾಮದ ಒಂದು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಹಾಗೂ ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ದೇವಸ್ಥಾನದ ಬಗ್ಗೆ ಇವತ್ತು ನಮ್ಮ ಜನಧ್ವನಿ ರೇಡಿಯೋ ಯಾದಂತೂ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಈ ದೇವಾಲಯದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಕೆಲವು ಕಿರು ಮಾಹಿತಿಗಳನ್ನು ನೀಡಲು ಬಯಸುತ್ತೇನೆ.
2: ಹೆಚ್ಮಟಗೇರಿಯ ನಾಡಗೌಡರಾದ ಜಯಶಂಕರೇಗೌಡರು ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಸುಮಾರು 400-500 ವರ್ಷ ಆಗಿದೆ ಕಟ್ಟಿ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮ್ಮ ಸ್ನೇಹಿತರಾದ ಸರ್ಗೂರಿಂದ ಬಂದಿದ್ದಾರೆ. ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೇವೆ.
0: ಸರ್, ಪ್ರಥಮವಾಗಿ ಈ ಒಂದು ರಾಮಲಿಂಗೇಶ್ವರ ಒಂದು ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಏನು? ಈ ರಾಮಲಿಂಗೇಶ್ವರ ಎಂಬ ಹೆಸರು ಹೇಗೆ ಬಂತು? ಇದರ ಬಗ್ಗೆ ಒಂದು ಸಂಪೂರ್ಣ ಇತಿಹಾಸವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ.
1: ಇದು ಸಾಮಾನ್ಯವಾಗಿ 400-500 ವರ್ಷಗಳ ಪುರಾತನ ಒಂದು ದೇವಾಲಯ. ಇದು ಚೋಳರ ಕಾಲದಲ್ಲಿ ಇದು ಪ್ರಸಿದ್ಧಿಯಾಯಿತು ಅನ್ನೋದು ಒಂದು ಪ್ರತೀತಿ ಈ ಗ್ರಾಮದಲ್ಲಿದೆ. ಇದು ರಾಮಲಿಂಗೇಶ್ವರ ದೇವಾಲಯ ಅಂತ ಯಾತಕ್ಕೆ ಹೆಸರು ಬಂತು ಅಂದರೆ, ಇಲ್ಲಿ ಮಟಗೆರೆ ಗ್ರಾಮ ತಾರಕ ಕಪಿಲ ನದಿಗಳ ಸಂಗಮ ಸ್ಥಾನ. ಈ ಸಂಗಮದ ದಡದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯವರು ಈ ದಡದಲ್ಲಿ ಬಂದು ವಾಸವಾಗಿದ್ದರು ಅನ್ನೋ ಒಂದು ಇತಿಹಾಸ ಇದರಲ್ಲಿದೆ. ಹಾಗೂ ಈ ದೇವಾಲಯದ ಬಗ್ಗೆ ಅನೇಕ ಮಠಾಧೀಶರು ಸಹ ಇಲ್ಲಿ ವಾಸವಾಗಿದ್ದರು. ಆ ಮಠಗಳು ಸಹ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಇತ್ತು. ಅವರ ಸಂಧ್ಯಾ

0: ಮತ್ತು ಜಪತಪಗಳಿಗೆ ಅನುಕೂಲವಾಗಲೆಂದು ಒಂದು ಜಪದ ಕಟ್ಟೆಯೂ ಸಹ ಇದೆ. ಈಗಲೂ ಆ ಕಟ್ಟೆ ಇದೆ. ಹಾಗೂ ಈ ದೇವಾಲಯದಲ್ಲಿ ಈ ಇದನ್ನು ಪೂಜೆ ಮಾಡಬೇಕಾದಾಗ ಈ ಸೀತಾಮಾತೆಯವರಿಗೆ ಯಾವುದೇ ಥರದ ಒಂದು ಶಿವನ ಇದು ಸಿಗದಿರೋ ಕಾರಣ ಮರಳಿನಲ್ಲಿ ಲಿಂಗವನ್ನು ಮಾಡಿ ಪೂಜೆ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಆ ರೀತಿ ಮಾಡುವಾಗ ಹನುಮಂತನು ಬಂದು ವಿಚಾರಿಸಿದಾಗ ಹೀಗೆ ಈ ರೀತಿ ಇದೆ, ನನಗೆ ಶಿವನ ಧ್ಯಾನ ಮಾಡಬೇಕು, ಯಾವುದು ಶಿವನ ಒಂದು ಆಕೃತಿ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಮರಳಿಲಿಂಗ ಮಾಡ್ತಾ ಇದ್ದೀನಿ ಎನ್ನುವಾಗ ಆ ಹನುಮಂತನು ಬೇಡ ತಾಯಿ, ನಾನು ಶಿವನಿಂದ ಆತ್ಮಲಿಂಗವನ್ನು ತರುತ್ತೇನೆ ಎಂದು ಕೈಲಾಸಕ್ಕೆ ಹೋಗಿ ಅವನು ಬರುವುದು ತಡವಾದ್ದರಿಂದ ಈ ಸೀತಾಮಾತೆಯು ಮರಳಿಲಿಂಗಕ್ಕೆ ಪೂಜೆ ಮಾಡಿ ನೆರವೇರಿಸಿರುತ್ತಾಳೆ. ಇದನ್ನು ಕಂಡು ಕುಪಿತನಾದ ಹನುಮಂತನು ಮರಳಿಲಿಂಗವನ್ನು ಎತ್ತಿ ಬೀಸಾಡಲು ಪ್ರಯತ್ನಿಸಿದಾಗ ಸೀತಾಮಾತೆಯವರು ಅವನಿಗೆ ಸಮಾಧಾನವನ್ನು ಹೇಳಿ, ಬೇಡ ಹನುಮಂತ, ನೀನು ತಂದ ಶಿವನ ಆತ್ಮಲಿಂಗಕ್ಕೆ ಪ್ರತಿದಿನ ಪೂಜೆ ನಡೆಯಲಿ, ನಾನು ತಯಾರಿಸಿದ ಮರಳಿಲಿಂಗಕ್ಕೆ ವರ್ಷ ಒಂದು ದಿನ ಪೂಜೆ ನಡೆಯಲಿ ಎಂದು ಅವರನ್ನು ಸಮಾಧಾನ ಮಾಡಿ ಆ ಲಿಂಗವನ್ನು ಈ ಕಪಿಲಾ ನದಿಯ ದಡದಲ್ಲಿಯೂ ಹಾಗೂ ಸೀತಾಮಾತೆ ತಯಾರಿಸಿದ ಮರಳಿಲಿಂಗವನ್ನು ಕಪಿಲಾ ನದಿಯ ಮಧ್ಯಭಾಗದಲ್ಲಿಯೂ ಸ್ಥಾಪಿಸಿರುತ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆಯು ನಡೆಯುತ್ತದೆ. ಇಲ್ಲಿ ಅನೇಕ ಉತ್ತಮ ರಾಷ್ಟ್ರಗಳ ಬಹುಮಾನ ವಿತರಣೆ ಹಾಗೂ ಕ್ರೀಡಾ ಸ್ಪರ್ಧೆಗಳು, ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು ಪ್ರತಿ ವರ್ಷ ನಡೆಯುತ್ತಿರುತ್ತವೆ. ಆ ಒಂದು ಮಹಾಶಿವ ದಿನದಂದು ತೆಪ್ಪೋತ್ಸವದ ಒಂದು ಅಂಗವಾಗಿ ತೆಪ್ಪೋತ್ಸವದ ರೀತಿಯಲ್ಲಿ ಹೋಗಿ ಸೀತಾಮಾತೆಯು ತಂದ ಮರಳಿಲಿಂಗಕ್ಕೆ ಪ್ರತಿ ವರ್ಷ ಒಂದು ಸಾರಿ ಪೂಜೆ ಈಗಲೂ ನೆರವೇರುತ್ತಿರುತ್ತದೆ. ಆ ಸಂಪ್ರದಾಯ ಈಗಲೂ ನೆರವೇರಿಸಿಕೊಂಡು ಗ್ರಾಮಸ್ಥರು ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಶಾಂತಿ ರೀತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವ ಹಾಗೂ ಭಗವಂತನ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿರುತ್ತಾರೆ.
1: ಸರ್, ಈ ಒಂದು ದೇವಾಲಯದ ಒಂದು ನಿರ್ಮಾಣ ಶೈಲಿ, ಅದರಲ್ಲೂ ಮುಖ್ಯವಾಗಿ ಗೋಪುರಗಳಾಗಿರ್ಬೋದು, ಕಂಬಗಳಾಗಿರ್ಬೋದು ಮತ್ತು ಕೆತ್ತನೆಗಳ ಒಂದು ವೈಶಿಷ್ಟ್ಯತೆಯ ಬಗ್ಗೆ ತಿಳಿಸೋದಾದ್ರೆ.
2: ದೇವಸ್ಥಾನ ಬಗ್ಗೆ ನಾನು ಮಾತಾಡೋದು ಅಂತಂದರೆ, ಇದು ಸುಮಾರು ಮಾದೇಗೌಡರು ಹೇಳ್ದಂಗೆ 450 ವರ್ಷದಿಂದ ಇತಿಹಾಸ, ನಮ್ಮ ತಾತ ನಮ್ಮ ಮುತ್ತಾತ ಅವ್ರ ಕಡೆಯಿಂದ ಆಗಲಿಂದ ಈ ದೇವಸ್ಥಾನಕ್ಕೆ ಭಾರಿ ಜೊತೆಲಿ ನಿಂತ್ಕೊಂಡು ಎಲ್ಲ ಊರವರು ಒಗ್ಗಟ್ಟಾಗಿ ಮಾಡ್ಕೊಂಡು ಕಬಡ್ಡಿ ಆಗಲಿ ಆಮೇಲೆ ಮತ್ತು ಅನ್ನದಾನ ಆಗಲಿ ಆ ದೇವಸ್ಥಾನ ಚೌಟ್ರಿ ಕಟ್ಟಿರೋದಾಗಲಿ ಮದುವೆಗಳು ಸುಮಾರು ಇಲ್ಲೂ ಸುಮಾರು 106 ಮದುವೆಗಳು ನಡೀತಿದ್ದವು. ಮೊದಲೆಲ್ಲ ಒಳಗಡೆ ಎಲ್ಲ ನಡೀತಿದ್ದವು. ಈಗ ದೇವಸ್ಥಾನ ಉದ್ಧಾರಕ್ಕಾಗಿ ಈಗ ಒಂದು ಕೋಟಿ ಕೆಲಸ ನೆರವೇರಿದೆ. ಕಂಪೌಂಡ್ ಎಲ್ಲ ಒಂದು ಸ್ವಲ್ಪ ಹೊಂಟೋಗಿತ್ತು, ಅದರಿಂದ ಈ ಕಂಪೌಂಡ್ಗಳು ಇತಿಹಾಸ 350-400 ವರ್ಷ ಆಗಿತ್ತು. ಒಂದ್ಸತಿ ಹೊಳೆ ಬಂದು ಇದೆಲ್ಲ ಫುಲ್ ತುಂಬ್ಕೊಬಿಟ್ಟಿತ್ತು. ಹೊಳೆ ಬಂದು ನೀರೆಲ್ಲ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಹೋಗಿ ನಾವು ದೋಣಿಲಿ ಬಂದು ಈ ಗೋಲ್ಕ ಡಬ್ಬ ಅವು ದೇವಸ್ಥಾನದಲ್ಲಿರೋ ಏನೇನಿದೆ ಅದೆಲ್ಲನೂ ಎತ್ತಿ ಆ ಕಡೆ ಹೊರಗಡೆ ಎಲ್ಲ ತಗೋಗಿ ಮುಡಿಗಿದ್ದೋ. ಆಗ ಊರು ಜನ ಎಲ್ಲ ಬಂದು ಇಲ್ಲಿ ಸಪೋರ್ಟ್ ಮಾಡಿ ಎಲ್ಲ ಈಗ ಹೊಸದಾಗಿ ದೇವಸ್ಥಾನ ನಡೀತಿರೋದ್ರಿಂದ ಈ ಕಲ್ಲೆಲ್ಲ ಕೆತ್ತಿ ಕ್ಲೀನಾಗಿ ಫಸ್ಟು ಒಂದ್ಸತಿ 50 ಲಕ್ಷ ರೂಪಾಯಿ ಕೆಲಸ ನಡೆದಿತ್ತು. ಈಗಲೂ 1 ಕೋಟಿ ಕೆಲಸ ನಡೀತಾ ಇದೆ. ಈಗಲೂ ಸುತ್ತ ಕಾಂಪೌಂಡ್ ಎಲ್ಲ ಬಿದ್ದೋಗಿತ್ತು, ಅದರಿಂದ ಹೊಸದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಗೋಪುರ ಎಲ್ಲನೂ ಆ ಕಡೆಯನ್ನು ಫುಲ್ಲು ಮಾಡಿ ಆಮೇಲೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಅಭಿವೃದ್ಧಿಯಲ್ಲಿ ಅಂದ್ಬಿಟ್ಟು ಎಲ್ಲ ಊರ ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ನಿಂತ್ಕೊಂಡು ಒಗ್ಗಟ್ಟಿಂದ ಮಾಡ್ತವ್ರೆ. ಈಗ ಅದಕ್ಕೂ ನಾವು ಈಗ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ.
3: ಈ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಇಡೀ ನಮ್ಮ ತಾಲೂಕಲ್ಲೇ ನಡೀತಿದ್ದಿಲ್ಲ ಅಂಥ ಮದುವೆಗಳು ಬೇಜಾನು. ಈ ವರ್ಷದಲ್ಲೂ ಅಷ್ಟೇ, ಒಂದು ವರ್ಷದಲ್ಲಿ 106 ಮದುವೆಗಳು ನಡೀತಾವ. ಬಡವರಿತ್ತರು ಪಾಪ ಸಣ್ಣ ಪುಟ್ಟ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾವ್ರ, ಇನ್ನು ಮುಂದೆ ಹಂಗೆ ಹರಿತಾರೆ ಅಂತ ನಾವು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ.
0: ಈ ದೇವಸ್ಥಾನದ ವಿಗ್ರಹಗಳ ಬಗ್ಗೆ ತಿಳಿಸಬೇಕು ಅಂದರೆ, ಈ ಒಂದು ದೇವಾಲಯದ ಅನೇಕ ವಿಗ್ರಹಗಳು ಕಲ್ಲಿನಿಂದ ನಿರ್ಮಿತವಾಗಿರತಕ್ಕಂಥ ನುರಿತ ಶಿಲ್ಪಿಗಳಿಂದ ಒಂದು ಸುಂದರ ಕಲಾ ಮೂರ್ತಿಗಳು ಇಲ್ಲಿ ಇವೆ. ಇಲ್ಲಿ 101 ವಿಗ್ರಹಗಳು ಇವೆ ಅಂತ ನಮ್ಮ ಹಿಂದೆ ಪೂರ್ವಿಕರು ಹೇಳ್ತಾ ಇದ್ರು. ಅದರಂತೆ ಅನೇಕ ವಿಗ್ರಹಗಳು, ಎಲ್ಲ ದೇವಾಲಯಗಳು, ಸಾಲು ಲಿಂಗಗಳು, ಮತ್ತೆ ಉತ್ತಮವಾದ ಒಂದು ಕಲ್ಲಿನಿಂದ ನಿರ್ಮಾಣ ಮಾಡೋ ಸುಂದರ ಕಲಾಕೃತಿಗಳನ್ನು ನುರಿತ ಶಿಲ್ಪಿಗಳಿಂದ ನಿರ್ಮಾಣವಾಗಿರತಕ್ಕಂಥ ಒಂದು ದೇವಾಲಯ. ಅನೇಕ ಚಿತ್ರ ವಿಚಿತ್ರವಾದ ಚಿತ್ರಗಳು ಸಹ ಇದರಲ್ಲಿ ಈ ದೇವಾಲಯ ಒಳಗೊಂಡಿರುತ್ತದೆ. ಹಾಗೂ ಇಲ್ಲಿ ಗೋಪುರಗಳು ಸಹ ನುರಿತ ಶಿಲ್ಪಗಳಿಂದಲೇ ಕೆತ್ತನೆ ಇವರನ್ನು ಗೋಪುರಗಳನ್ನು ನಿರ್ಮಾಣ ಮಾಡಿರುತ್ತಾರೆ. ಅನೇಕ ಕಲಾಕೃತಿಗಳು, ಈ ಸುಂದರವಾದ ಒಂದು ಮೂರ್ತಿಗಳನ್ನು ನಾವು ಈ ದೇವಾಲಯದಲ್ಲಿ ನೋಡಬಹುದು. ಹಾಗೂ ಇದಕ್ಕೆ ಅನೇಕ ಜನ ಭಕ್ತಾದಿಗಳು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಅನೇಕ ಜನ ಭಕ್ತಾದಿಗಳು ಈ ದೇವಾಲಯಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆಯುತ್ತಿರುತ್ತಾರೆ. ಹಾಗೂ ಇಲ್ಲಿ ಬಂದ ಜನ ಭಕ್ತಾದಿಗಳಿಗೆ ಅನ್ನಸಂತರಣೆ ಕಾರ್ಯಕ್ರಮವನ್ನು ಸಹ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಿಂದ ನೆರವೇರಿಸಿಕೊಡಲಾಗುತ್ತದೆ.
1: ಸರ್, ಇಲ್ಲಿನ ಒಂದು ಮೂಲ ವಿಗ್ರಹಗಳ ಬಗ್ಗೆ ಏನಾದರೂ ವಿಶೇಷತೆಗಳಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಮೂಲ ವಿಗ್ರಹ.

0: ಗ್ರಹಗಳ ಬಗ್ಗೆ ಅದರ ಬಗ್ಗೆ ನನಗೆ ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಸರ್. ಪೂರ್ವಿಕರು ಇದಕ್ಕೂ ಮೂಲ ವಿಗ್ರಹಗಳ ಬಗ್ಗೆ ಇದೆ. ನಾವು ಏನೀಗ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತೀವಿ ಅದರ ಒಂದು ವಿಷಯವಾಗಿ ಮಾತಾಡ್ಬೋದು. ಮೂಲ ವಿಗ್ರಹಗಳ ಬಗ್ಗೆ ಅಷ್ಟಾಗಿ ನನಗೇನು ತಿಳಿದುಕೊಳ್ಳಲಿಲ್ಲ. ನೋಡೋದಕ್ಕೆ ಅಂತಂದರೆ ಕೆಲವಾರು ಮೂರ್ತಿಗಳ ಒಂದು ಇದಿದೆ, ಕೆತ್ತನೆ ಲಿಂಗಗಳು ಇರ್ಬೋದು, ಪಾರ್ವತಮ್ಮನ ಒಂದು ದೇವಸ್ಥಾನ, ಪಾರ್ವತಮ್ಮನ ವಿಗ್ರಹ ಮತ್ತು ಶ್ರೀರಾಮಲಿಂಗೇಶ್ವರ ಅವರಿಂದ ನಿರ್ಮಿತವಾದ ಒಂದು ಲಿಂಗ, ಪ್ರತಿಷ್ಠಾಪನೆಯಾದ ಲಿಂಗ ಇರುತ್ತೆ. ಇನ್ನು ಅನೇಕ ಒಂದು ಕೆತ್ತನೆ ಮೂರ್ತಿಗಳು ಸಹ ಇಲ್ಲಿ ಇವೆ.
1: ಸರ್, ವರ್ಷವಿಡೀ ಇಲ್ಲಿ ನಡೆಯುವಂತಹ ಪ್ರಮುಖ ಪೂಜೆಗಳಾಗಿರ್ಬೋದು, ಉತ್ಸವಗಳಾಗಿರ್ಬೋದು, ಜೊತೆಗೆ ಜಾತ್ರೆಗಳ ಬಗ್ಗೆ ತಿಳಿಸೋದಾದ್ರೆ ಯಾವ ಹಬ್ಬಗಳು ಇಲ್ಲಿ ಪ್ರಮುಖವಾಗಿ ವೈಭವದಿಂದ ನಡೆಯುತ್ತೆ ಅದ್ರ ಬಗ್ಗೆ ಮಾತಾಡೋದಾದ್ರೆ?
2: ಜಾತ್ರೆ ಫೆಬ್ರವರಿ ತಿಂಗಳಲ್ಲಿ ಭಾರಿ ಜೋರಾಗಿ ವಿಜೃಂಭಣೆ ನಡೀತದೆ. ಕಬಡ್ಡಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ರಂಗೋಲಿ ಸ್ಪರ್ಧೆ ಇರ್ಬೋದು, ದನಿಗಳಿಗೆ ಫ್ರೇಜ್ ಕೊಡಿರ್ಬೋದು, ನಾಟಕ ಇರ್ಬೋದು, ಮತ್ತು ಆರ್ಕೆಸ್ಟ್ರಾ ಇರ್ಬೋದು, ಅವೆಲ್ಲ ಸುಮಾರು ಒಂದು 7-8 ಲಕ್ಷ ಖರ್ಚು ಮಾಡಿ ಅನುದಾನ ಎಲ್ಲನೂ 1,000 ಜನಕ್ಕೆ ಅನುದಾನ ಮಾಡಿ ಅವೆಲ್ಲನೂ ಮಾಡ್ತೀವಿ. ಆಮ್ಯಾಕೆ ಮೊದಲು ಉಚ್ಚೋಳ ಬರ್ತಿತ್ತು, ಈಗ ಕಟ್ಟೆ ಬೀಚಳ್ಳಿ ಕಟ್ಟೆ ಕಟ್ಟಕ್ಕೆ ಮುಂಚೆ ಭಾರಿ ದೊಡ್ಡೊಳೆ ಬರ್ತಿತ್ತು, ಭಯಂಕರ ಉಚ್ಚೋಳೆ ಅಂತಂದರೆ ಈ ದೇವಸ್ಥಾನ ಎಲ್ಲ ಮುಳುಗೋತಿತ್ತು, ಮಟ್ಗೇರಿಯವರೆಲ್ಲ ಅಲ್ಲಿ ಗಂಟು ಫುಲ್ಲು ಅರ್ಧ 1 ಗಂಟೆ ಹೊಂಟೈತಿತ್ತು. ಆಗ ಹೊಂಟೈದಾಗ ಅವರೆಲ್ಲ ಮೇಲ್ಗಡೆ ಹೊಂಟೋಗ್ರು, ತಿರ್ಗ ಬಂದು ಅಲ್ಲೇ ಸೇರ್ಕೊಳ್ಳೋರು. 3 ದಿನ ಉಚ್ಚೋಳ ಬರೋದು, ನೀರೆಲ್ಲ ಕಮ್ಮಿ ಆದ ತಕ್ಷಣ ತಿರ್ಗ ಅಲ್ಲೇ ಬಂದು ಸೇರ್ಕೊಳ್ಳೋರು. ಆಗ ಒಂದು ಕಂಚಿನ ತೇರಿತ್ತು, 120 ವರ್ಷ ಕಂಚಿನ ತೇರು, ದೊಡ್ಡ ತೇರಿ ತಂದಾಗ ನಮ್ಮಅಮ್ಮ ನಮ್ಮ ತಾತ ಪುಟ್ಸಮ್ಮಗೌಡರು ಕರಿಗೌಡರು ಅವರೆಲ್ಲ ಹೇಳ್ತಿದ್ರು, ಒಂದು ಕಂಚಿನ ತೇರಿತ್ತು ಕಣೆ, ಆಗ ಭಾರಿ ದೊಡ್ಡದಾಗಿತ್ತು, ಇಲ್ಲೇ ಆಲ್ಮರದಲ್ಲೇ ಕಟ್ಟಕ್ಕಿಂತ ಸರ್ಪಣಿ ಹಾಕಿ ಕಟ್ಟಕ್ಕೆ ಬಿಟ್ಟಿದ್ರು ಅಂತಾಗ ಅದೇನು ಮಾಡ್ತು, ಈ ಉಚ್ಚೋಳೆ ಬತ್ತಲ್ಲ, ಉಚ್ಚೋಳೆ ಬಂದಾಗ ಮರ ಅಡ್ಡಾಡ್ಲಕ್ಕೆ ಬಂದ್ವಲ್ಲ, ಕಾಡಿನಿಂದ ಮರಗಳು ಬತ್ತಿದಾಗ ಮೇಲ್ಗಡೆಯಿಂದ ಅಡ್ಡಾಡ್ಲಕ್ಕೆ ಬಂದಾಗ ಏನಾಯ್ತು, ಫುಲ್ ಕಂಚಿನ ತೇರನ್ನೇ ಪೂರ್ತಿ ಎತ್ಕೊಂಡೈತಂತ ಹಂಗೆ. ಪಾಪ ಅಲ್ಲಿ ದಂಡಕ್ಕೆ ಯಾರೂ ಬರೋಕ್ಕಾಗಲಿಲ್ಲ, ದೊಡ್ಡ ಹೊಳೆ ಅಲ್ವಾಗ ಎತ್ಕೊಂಡೈತು. ಅದು ಸುಮಾರು 2-3 ವರ್ಷ ಪತ್ತೆ ಮಾಡಿದ್ರಂತ ಅದು ಸಿಕ್ಕಲಿಲ್ಲ. ಶಾಸ್ತ್ರ ಎಲ್ಲ ಕೇಳಿದ್ರಂತೆ ಮಾಮೂಲಿ ಕೇಳೋಗಂಟ ಅದು ಸಿಕ್ಕಲ್ಲ ಬಿಡಿ, ಮರಳೆಲ್ಲ ಮುಚ್ಕೊಬಿಟ್ಟಿದೆ. ಭಾರಿ ಅದು ಭಯಂಕರ ದೊಡ್ಡೊಳ, ಸುಮಾರು ಒಂದು 30-35 ಅಡಿ ಎತ್ತರ ನೀರು ಬಂದಿದ್ದು. ನೀರು ಬಂದು ಕಂಚಿನ ತೇರು ಅದು ಕೋಟಿಗಟ್ಟಲೆ ಆಗೋದು ಇವತ್ತಿದ್ದಿದ್ರೆ ಅದು ಪ್ರಕೃತಿ ಏನೂ ಮಾಡೋಕ್ಕಾಗಲ್ಲ, ಹೊತ್ಕೊಂಡೋಯ್ತು. ಆಮ್ಯಾಕೆ ದೇವಸ್ಥಾನಗಳು ಮಾತ್ರ ಹೋಗಲಿಲ್ಲ. ನೋಡಿ, ಆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತಂದರೆ ಅಲ್ಲಿ ಒಂದು ಸ್ವಾಮೇಶ್ವರ ದೇವಸ್ಥಾನ ಇದೆ, ಅಲ್ಲಿಂದ ಒಂದು ಸರ್ಪ ಬರ್ತದೆ ಇಲ್ಲಿಗೆ ನೋಡಿ. ಸರ್ಪ ಈ MLAಗಳು ಅವರು ಇವರು ಪೂಜೆ ಮಾಡೋಕೆ ಬಂದಾಗ ಇಲ್ಲಿಗೆ ಸುಮಾರು ಕಾಣಿಸ್ಕೊಂಡಿದೆ. ಈ ನರಸಿಂಹಗೌಡರು, ಚಿಕ್ಕಮ್ಮ ಸಾಹೇಬರು ಅವರೆಲ್ಲ ಬಂದಾಗ ಆ ಟೈಮ್ಲಲ್ಲೆಲ್ಲ ನಾವು ನೋಡಿದ್ದೀವಿ ಒಂದು ಸರ್ಪ ಅಲ್ಲಿಂದ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿಂದ, ಮತ್ತು ಇದು ಅಲ್ಲಿ ಸ್ವಾಮೇಶ್ವರ ದೇವಸ್ಥಾನ ಇದೆ ಅದ್ರ ಒಳಗೆ ಹೋಗಿ ಅಲ್ಲೊಂದು ಗುಡಿ ಇದೆ, ಗುಡಿ ಕಟ್ಟಿದೆ ನೋಡಿ. ಅಷ್ಟು ಉಚ್ಚೋಳ ಬಂದರು ಅದು ಆ ಕಲ್ಲು ಸಣ್ಣದಾಗಿತ್ತು ಸುಮಾರು ಒಂದು 50-60 ವರ್ಷದಲ್ಲಿ, ಈಗ ದಪ್ಪಾಗಿದೆ, ಬೆಳೀತಿರ್ತದೆ ಸ್ವಾಮೇಶ್ವರ ದೇವಸ್ಥಾನ. ಅದು ಭಾರಿ ದೊಡ್ಡದಾಗಿದೆ, ಅದು ಸುಮಾರು ಅಲ್ಲೆಲ್ಲ ನಾವು ವರ್ಷಕ್ಕೊಂದ್ಸತಿ ದೀಪಾಲಂಕಾರ ಮಾಡಿ ಲೈಟ್ ಎಲ್ಲ ಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿ ತಪಸ್ಸೆ ಮಾಡ್ತೀವಿ. ನೈಟು ಪಟಾಕಿ ತಂದು, ಪಟಾಕಿ ಹೊಡೆದು, ಮದ್ದು ಪಟಾಕಿ ಎಲ್ಲ ತಂದು ಹೊಡೆದು, ಊರವರೆಲ್ಲ ಸೇರ್ಕೊಂಡು ಎಲ್ಲ ಕುಮ್ಮ ಜನಾಂಗ ಸೇರ್ಕೊಂಡು ಬಂದು ನೈಟು ಆ ಪೆಂಜ್ ಕಸೋದು, ಪೆಂಜಾಡೋದು ಎಲ್ಲ ಮಾಡಿ ಆ ದೇವಸ್ಥಾನಕ್ಕೆ ಹೋಗಿದ್ದು. ವರ್ಷಕ್ಕೆ ಒಂದೇ ಸತಿ ಆ ದೇವಸ್ಥಾನಕ್ಕೆ ಮಾಡೋದು. ಇನ್ನು ಬೇರೆ ದಿನ ಇನ್ನು ಕಾರ್ತಿಕ ಅಂದರೆ 4 ವರ್ಷಕ್ಕೆ 4 ಕಾರ್ತಿಕ ಬರ್ತವೆ, 4 ಹೋಯ್ದು ಆಗಲೆಲ್ಲ ಊಟ ಅನ್ನದಾನ ಎಲ್ಲ ನಡೀತದೆ ಚೆನ್ನಾಗಿ. ಇಲ್ಲಿ ಕೆಲವರೆಲ್ಲ ಮಾಡಿಸ್ತಾರೆ, ಹೊರಗಡೆಯವರು ಬಂದು ಮಾಡಿಸ್ತಾರೆ. ಆಮ್ಯಾಕೆ ಇದು ಒಂದೇ ನಮ್ಮ ಒಂದೇ ಹಳ್ಳಿಗೆ ಸೇರಿಲ್ಲ, ಇದು ಅಕ್ಕಪಕ್ಕ ಐರ್ಗೆ ಇರ್ಬೋದು, ಬಪ್ಮೇಳಿ ಇರ್ಬೋದು, ಕೇಬೆಳ್ತೂರು ಇರ್ಬೋದು, ಮತ್ತು ಎರಳ್ಳಿ ಅವರೆಲ್ಲ ಬರ್ತಿರುವಾಗ ಆಗೆಲ್ಲ ಬಂದು ಅಲ್ಲಿಯವರು ಬಂದು ನಿಂತ್ಕೊಂಡು ಒಂದು ಅಡುಗೆ ಬಡಿಸೋದಾಗಲಿ, ಒಂದು ದೇವಸ್ಥಾನಕ್ಕೆ ಅಡುಗೆ ಮಾಡೋದಾಗಲಿ, ಅನ್ನದಾನ ಕೊಡೋದಾಗಲಿ, ಅವರು ಅಕ್ಕಿ ಕೊಡೋದಾಗಲಿ ಎಲ್ಲ ಮಾಡ್ತಿದ್ರು. ನಮ್ಮೂರಲ್ಲೂ ಮಾಡ್ತಿದ್ರು, ನಾವು ಮಾಡ್ತಿದ್ದೊ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಚೆನ್ನಾಗಿ. ಚಪ್ಪರ ಹಾಕೋದಾಗಲಿ ಭಾರಿ ಅದ್ಭುತವಾಗಿ ನಡೀತದೆ ಜಾತ್ರೆ. ವರ್ಷಕ್ಕೊಂದ್ಸತಿ ಒಂದು 5 ದಿನ ನಡೀತದೆ, ಭಾರಿ ಚಂದ ನೋಡೋಕ್ಕೆ, ಆಗ ಭಾರಿ ತುಂಬ ಚೆನ್ನಾಗಿ ನಡೀತದೆ. ಹೊರಗಡೆಯವರೆಲ್ಲ ಬರ್ತಾರೆ ಇಲ್ಲಿಗೆ, ಅದರಿಂದ ಇಲ್ಲಿ ಸಂಗಮ ಇರೋದ್ರಿಂದ ಒಂದು ಸ್ವಲ್ಪ ಜನ ಒಳ್ಳೊಳ್ಳೆ ಪೂಜೆ ಮಾಡಿಸ್ತಾರೆ. ಈಗ ದೇವಸ್ಥಾನ ಸ್ವಲ್ಪ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀವಲ್ಲ, ಅದರಿಂದ ಒಂದು ಸ್ವಲ್ಪ ಈಗ ಜನ ಬರ್ತಾರೆ, ಬಂದು ಪೂಜೆ ಮಾಡಿಸ್ಕೊ ಹೋಗ್ತಾರೆ. ಇದೆಲ್ಲ ರೆಡಿ ಆಗ್ಬೇಕಾದ್ರು 4-5 ತಿಂಗಳು ಬೇಕು. ಜನವರಿಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಾರೆ, ಒಂದು ಕೋಟಿ ಕೆಲಸ ಆಗಿದೆಲ್ಲ, ಜನವರಿಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಯಾರ. ಹೊಳೆ ಬಂದಾಗ ನೋಡಿ ಸದ್ಯ ಒಂದು 20 ವರ್ಷದಲ್ಲಿ ಹೊಳೆ ಬಂದಾಗ ಇದೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ತಿರ್ಗ ಬಂದು ತುಂಬ್ಕೊಂಡು ಸುಮಾರು ಎಲ್ಲ ಕಂಪೌಂಡ್ ಎಲ್ಲ ಹೊಂಟೋಗ್ಬಿಟ್ಟಿತ್ತು. ಈಗ ಭಾರಿ ಬಂದೋಬಸ್ತ ಕಟ್ತಾವ್ರೆ, ಈಗೇನು ತೊಂದರೆ ಇಲ್ಲ, ಚಿತ್ರ ಮಾಡಿದ್ದೀವಿ ಅದರಿಂದ ಏನು ತೊಂದರೆ ಇಲ್ಲ. ಎಲ್ಲ ಜನಗಳು ಸ್ವಲ್ಪ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಅದು ಒಂದು ಸ್ವಲ್ಪ ಈ ರೋಡ್ ಆಗಬೇಕಾಗಿದೆ ಅಷ್ಟೇ, ಮಟ್ಗೇರಿ ಗೇಟ್ನಿಂದ ಸ್ವಲ್ಪ ಇಲ್ಲಿಗೊಂದು ಡಾಮರ್ ರೋಡ್ ಆಗಿ ಚಿಕ್ಕಮಾದವ್ರು ಇದ್ದಾಗ ಮಾಡಿದರು. ಈಗ ತಿರ್ಗಾ ಈ ಅನಿಲ್ ಚಿಕ್ಕಮಾದವ್ರು ಮಾಡ್ಕೊಡ್ತೀನಿ ಅಂತ ಹೇಳಾರೆ. ಅವರು ಮಾಡಿದ್ರೆ ಈಗ ಅವ್ರಿಗೂ ಅನುಕೂಲ ಆಯ್ತದೆ. ಈಗ ಅವರು ಸ್ವಲ್ಪ ಊರೊಳಗೆ ರೋಡ್ ಎಲ್ಲ ಹಾಕಿದ್ದಾರೆ, ಅವರು ಮಾಡ್ತೀವಿ ಅಂತ ಒಪ್ಪೋಗಿದ್ದಾರೆ. ಅವ್ರು ಕರೆಸಿದ ಗುದ್ದಿ ಪೂಜೆಗೆ ಅವತ್ತೆಲ್ಲ ಒಪ್ಪಿದ್ರು, ನಾ ಮಾಡಿಸ್ಕೊಡ್ತೀನಿ ಕಣೆ, ಈ ದೇವಸ್ಥಾನ ಕೆಲಸ ಆಗಲಿ, ಒಂದು 50 ಲಕ್ಷ ರೂಪಾಯಿ ಹಾಕೊಂಡು ಮಾಡಿಸ್ತೀನಿ ಅಂತ ಹೇಳಾರೆ. ಅವರು ನಮ್ಮೊದಿಗೆ ಮಾತಾಡಿದ್ರು ಅವ್ರಲ್ಲ ಪೂಜೆ ಮಾಡಿದಾಗ. ಪಾರ್ವತಮ್ಮ ದೇವಸ್ಥಾನ ನೋಡಿ ಆ ಕಡೆ ಇದೆ, ಅದು ಪಾರ್ವತಮ್ಮ ದೇವಸ್ಥಾನಕ್ಕೂ ಚೆನ್ನಾಗಿ ನಡೀತದೆ. ಅವ್ರಿಗೆಲ್ಲ ಅಲ್ಲಿ ಬಂದು ತಾಲಿ ಮಾಡಿಸೋದು ಹೊರಗಡೆಯವರೆಲ್ಲ, ಅದಕ್ಕೆ ಚಿನ್ನ ಸೀರೆ ಉಡ್ಸೋದು ಮತ್ತೆ ಪೂಜೆ ಮಾಡಿಸೋದು ಇವೆಲ್ಲ

0: ಚೆನ್ನಾಗಿ ನಡೀತಿದೆ ಇದು ದೇವಸ್ಥಾನ, ಅದೇನು ತೊಂದರೆ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡ್ತೀವಿ.
1: ಸರ್, ಈ ಒಂದು ದೇವಾಲಯಕ್ಕೆ ಸಂಬಂಧಿಸಿದಂತೆ ಈಗ ಜನಜನಿತವಾಗಿರುವಂತಹ ಯಾವುದಾದ್ರೂ ಪವಾಡಗಳಾಗಿರ್ಬೋದು, ಪ್ರತೀತಿಗಳಾಗಿರ್ಬೋದು ಏನಾದರೂ ಇದ್ರೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
2: ಆ ಥರ ಪವಾಡಗಳೇನು ನಾವಿಲ್ಲಿ ಇದುವರೆಗೆ ನಾವು ನೋಡಿಲ್ಲ. ಆ ಥರ ಏನು ಅಂತ ಪವಾಡಗಳೇನು ನಡೆದಿಲ್ಲ ಇಲ್ಲಿ. ಅಂದರೆ ಪ್ರತಿ ಇದರಲ್ಲಿ ಪೂಜೆ ದಿನನಿತ್ಯ ಪೂಜೆ ನಡೀತಾ ಇರ್ತದೆ, ಜನಗಳು ಬರ್ತಾ ಇರ್ತಾರೆ, ಪೂಜೆ ನಡೀತಾ ಇರ್ತದೆ. ನಮ್ಗೆ ಇಂಥ ಪವಾಡಗಳೇನು ನಡೆದಿರೋದು ನಮಗೆ ಗಮನಕ್ಕೆ ಬಂದಿಲ್ಲ.
1: ಸರ್, ದೇವಾಲಯದ ಒಂದು ಆಡಳಿತ ಮಂಡಳಿ ಅಥವಾ ಸಮಿತಿಯು ದೇವಾಲಯದ ಒಂದು ಅಭಿವೃದ್ಧಿಗಾಗಿ ಮತ್ತು ಭಕ್ತರ ಅನುಕೂಲಕ್ಕಾಗಿ ಈ ಕೈಗೊಂಡಿರುವಂತಹ ಒಂದು ಹೊಸ ಯೋಜನೆಗಳ ಬಗ್ಗೆ ತಿಳಿಸೋದಾದ್ರೆ?
2: ಈ ದೇವಸ್ಥಾನದ ಬಗ್ಗೆ ಗ್ರಾಮದಲ್ಲಿ ಈಗಾಗಲೇ ಈ ದೇವಸ್ಥಾನದ ವಿಷಯ ಬಗ್ಗೆ ರಾಮಲಿಂಗೇಶ್ವರ ದೇವಸ್ಥಾನ ಸಮಿತಿ ಅಂತ ಒಂದು ಸಮಿತಿನೇ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತಹ ಎಲ್ಲ ಜನಾಂಗದವರಲ್ಲೂ ಒಂದು 3 ಜನ 4 ಜನ ಒಂದು ನಿರ್ದೇಶಕರಾಗಿ ತೆಗೆದುಕೊಂಡು ಅದಕ್ಕೆ ಒಂದು ಅಧ್ಯಕ್ಷರು ಹಾಗೂ ಲೆಕ್ಕಪತ್ರವನ್ನು ಬರೀತಕ್ಕಂಥದ್ದು ಒಬ್ಬ ಕಾರ್ಯದರ್ಶಿಯನ್ನು ನಾವು ಇಲ್ಲಿ ನೇಮಕ ಮಾಡಿ ಈ ದೇವಾಲಯದ ಪ್ರತಿ ಏನು ಆಗು ಹೋಗುಗಳು ಮತ್ತು ದಿನನಿತ್ಯದ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ರೀತಿ ನೀತಿಗಳನ್ನು ಆ ಸಮಿತಿಯ ಜವಾಬ್ದಾರಿಗೆ ನಾವು ನಿರ್ವಹಿಸಿದ್ದೀವಿ. ಈಗಲೂ ಆ ಸಮಿತಿಯವರು ಅವ್ರು ಏನು ಮಾಡ್ತಾರೆ ಈ ದೇವಸ್ಥಾನ ಸಂಬಂಧಪಟ್ಟಂಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.
3: ಈ ದೇವಸ್ಥಾನವು ತುಂಬ ಪ್ರಾಚೀನ ಕಾಲದಿಂದಲೂ ಬಂದಿರುವುದೆಂದು ನಮ್ಮ ಹಿರಿಯರು ತಾಯಿ ತಂದೆಗಳು ಹೇಳಿರ್ತಾರೆ. ನಮಗೆ ಆದಷ್ಟು ಗೊತ್ತಿರುವ ವಿಚಾರಗಳೆಂದರೆ ಈ ನಮ್ಮ ಗ್ರಾಮದಲ್ಲಿ 4 ಕೋಮಿನವರು ಒಟ್ಟಿಗೆ ಸೇರಿ ಎಲ್ಲ ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರುಗಳನ್ನು ಆಯ್ಕೆ ಮಾಡಿ ಎಲ್ಲ 9 ದಿನದ ದೇವಸ್ಥಾನ ಸಮಿತಿಯನ್ನು ರಚಿಸಿ ದೇವಸ್ಥಾನವನ್ನು ಒಗ್ಗೂಡಿ ಎಲ್ಲ ಒಪ್ಪಿಗೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತೇವೆ. ಮಗು ಪ್ರತಿ ವರ್ಷವೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಜಾನುವಾರುಗಳಿಗೆ ಪ್ರೈಜು ಮತ್ತು ಇತರಗಳನ್ನು ಜಾತ್ರೆಯಲ್ಲಿ 4 ದಿನಗಳ ಕಾಲ ನಡೆಸುತ್ತಾ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತೇವೆ. ಮತ್ತು ಆಟಪಾಠಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲನೂ ಈ ಜಾತ್ರಾ ಮಹೋತ್ಸವದಲ್ಲಿ ಇಟ್ಟುಕೊಂಡಿರ್ತೇವೆ. ಎಲ್ಲ ಜಿಲ್ಲಾವಾರು ಆಟಗಾರರೆಲ್ಲ ಬಂದು ಇಲ್ಲಿ ಮಾಡಿ ತಮ್ಮ ಪ್ರೈಜನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ಹಾಗೂ ಈ ಮಡಿಕೇರಿ ಗ್ರಾಮದ ರಾಮಂಗೇಶ್ವರ ದೇವಸ್ಥಾನ ಮಧ್ಯ ಒಳೆಯಲ್ಲಿ ಮಧ್ಯೆ ಇರುವ ಸೋಮನಾಥ ಸ್ವಾಮಿ ದೇವಸ್ಥಾನ ಮರಳುಗುಡ್ಡೆಯಿಂದ ಆಯ್ತಂತೆ. ನಾವು ಸುಮಾರು ಒಂದು 10-12 ವರ್ಷದಲ್ಲಿ ಈಜ್ಕೊಂಡು ಅಲ್ಲಿಗೆ ಈಜ್ಕೊಂಡು ಹೋಗ್ತಿದ್ದೋ ಆಗ ಸುಮಾರು ಒಂದು ಇಷ್ಟು ಗಾತ್ರ ಇದ್ದದ್ದು ಇವಾಗ ಬೇಕಾದಷ್ಟು ದಪ್ಪಾಗಿದೆ. ಅದು ಕಾಲಕ್ರಮೇಣ ಯಾವ ಥರ ಆಗ್ತಾಯಿದೆ ಅನ್ನೋದು ಆ ದೇವರಿಗೆ ಗೊತ್ತು. ಆದರೆ ಆ ಗುಡ್ಡ ಎಂಥ ಒಳಲು ಯಾವಾಗಲೂ 1 ಇಂಚು ಕಲ್ಲು ಸಹ ಯಾವ ಕಡೆಯಿಂದ ಜರುಗಿಲ್ಲ. ಇದು ತುಂಬ ಬೆಳೆಯುತ್ತಲೇ ಬರ್ತಾಯಿದೆ ಹೊರತು ಸ್ವಾಮಿಯ ಒಂದು ಇದು ಅಂತ ನಾವು ಭಾವಿಸಿಕೊಂಡು ಅದ ಮೇಲೆ ಭಕ್ತಿಯಿಂದ ನಡೆಸ್ಕೊಂಡು
4: ನಾವು ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರು. ನಾವು 2000-2015 ಇದ್ದೋ. ಆವಾಗ ನಮ್ಮದು ಈ ದೇವಸ್ಥಾನ ಇತ್ತಲ್ಲ ಕಂಪ್ಲೀಟ್, ದೇವಸ್ಥಾನ ಕಂಪ್ಲೀಟ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಆಗ ನಮ್ಮ MC ಅವನವರು ಮಂತ್ರಿ ಆಗಿದ್ದಲ್ಲ, SMP ನಮ್ಮ ಚೀಫ್ ಮಿನಿಸ್ಟರ್ ಆದಾಗ MC ಮಂತ್ರಿ ಆದಾಗ 2003 ಈ ಥರ ಅವ್ರು ಹೇಳಿದಾಗ ಬಂದು ನಮಗೆ ದೇವಸ್ಥಾನಕ್ಕೆ ಕಂಪ್ಲೀಟು ನೆಲ ಸಂಬಂಧ ಎಲ್ಲ ಉಳಿಸಿ ಎಲ್ಲ ಮಾಡಿ ಹೊಸ್ದಾಗಿ ಕಟ್ಕೊಟ್ಟಿದ್ರು. ಇವೆಲ್ಲ ಮಾಡಿ ಮತ್ತು ಈ ದೇವಸ್ಥಾನ ಆ ಕೈಸಾಲ ಅಂಥದ್ದೆಲ್ಲ ಸೇರಿ ಆಮೇಲೆ ಇದು ಹೆಚ್ಚು ಕಡಿಮೆ ಇದು ನಮ್ಮ ಈ ದೇವಸ್ಥಾನ ಇದು ತಾತ ಮುತ್ತಾತಕರ ಒಂದು 7-8 ವರ್ಷ ಮುಂಚೆ ಕಟ್ಟಿರ್ಬೋದು. ಇದು ಹಳೆಯ ದೇವಸ್ಥಾನ. ಇದು ಹೆಜ್ಜೆ ಸುತ್ತಮುತ್ತಾಗಲಿ ಇಲ್ಲಿ ಒಂದು 40-50 ಹಳ್ಳಿ ಬರ್ತಾಯಿದೆ ಇದಕ್ಕೆ ಈ ವ್ಯಾಪ್ತಿಗೆ. 40 ಹಳ್ಳಿ ಬಂದಾಗ ಇಲ್ಲಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಅಂದ್ಬಿಟ್ಟು ದೇವರು ಇದರಿಂದ ವರ್ಷಕ್ಕೊಂದ್ಸರಿ ಇಲ್ಲಿ ಅದ್ದೂರಿಗೆ ಜಾತ್ರೆ ನಡೀತೆ. ಇಲ್ಲಿ ಎಲ್ಲ ಅಕ್ಕಪಕ್ಕ ದೇವಸ್ಥಾನದಿಲ್ಲ ಇದು ಊರಿಂದೆಲ್ಲ ಬರ್ತಾರೆ. ಆಮೇಲೆ ತೇರ ರಥೋತ್ಸವ ಇರ್ತದೆ, ರಾತ್ರಿ ಹೊತ್ತು ಜಾಗರಣೆ ಇರ್ತದೆ. ಜಾಗರಣೆಯಲ್ಲಿ ಒಂದೊಂದು ಕಾರ್ಯಕ್ರಮ ಒಂದೊಂದು ವರ್ಷ ಒಂದು ಇಟ್ಕೋತಾರೆ. ಇಲ್ಲಾರ ಆರ್ಕೆಸ್ಟ್ರಾ ಮಾಡ್ತಾರೆ, ಇಲ್ಲಾರ ಯಾವುದಾರ ಸನಿದೇವ್ರ ಕತೆ ವರ್ಷ ವರ್ಷ ನಡೀತದೆ. ಮತ್ತು ಈಗ ಹಿಂದೆ ನಮಗೆ ಆವತ್ತೂ ಕೂಡ ಹೇಳಿದ್ದು ಕಾಂಪೌಂಡು ಕಂಪ್ಲೀಟ್ ಆವತ್ತಿಂದ ಹಾಳಾಗಿತ್ತು. ಆವತ್ತು ಹೇಳಿದಾಗ ಅವ್ರಿಗೆ ಈಗ ನಮಗೆ ಗ್ಯಾರಂಟಿ ಇಲ್ಲ, ದೇವಸ್ಥಾನ ಮಾಡ್ಕೊಡ್ತೀವಿ ಮುಂದಕ್ಕೆ ಮಾಡ್ಕೊಡಿ ಅಂತ ಹೇಳಿದರು. ಈಗ ಸದ್ಯಕ್ಕೆ ನಮಗೆ ಈಗ ದೇವ್ರದಯದಿಂದ ಕಾಂಪೌಂಡ್ ಕೂಡ ಶ್ಯಾಂಕ್ಷನ್ ಆಗಿದೆ ಕಾಂಪೌಂಡು. ಆ ಕಾಂಪೌಂಡ್ ಆಡೋದ್ರಿಂದ ನಮಗೆ ಈ ನೆಲ ಇದೆಲ್ಲ ಅದೆಲ್ಲ ಕಂಪ್ಲೀಟ್ ಕ್ಲೀನಾಗಿ ರೆಡಿ ಮಾಡಿಕೊಟ್ಟು ಆಮೇಲೆ ಜನಗಳಿಗೆ ಸ್ವಲ್ಪ ಸೌಕರ್ಯ ಮಾಡಿಕೊಟ್ಟು ಬಂದರೆ ಮಾಡಿ ಮತ್ತೆ ನಮ್ಮ ಊರಿಗೆ ಒಂದು ಒಳ್ಳೆಯದಾಗುತ್ತೆ. ಆಮೇಲೆ ಇಲ್ಲಿ ಮದುವೆ ಕೂಡ ನಡೀತದೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ. ಆ ಮದುವೆ ಬಂದಾಗ ಆವತ್ತು ಒಂದು 2002 ಆವತ್ತು ನಾವು ಜಿಲ್ಲಾ ಪಂಚಾಯತ್ ಮೆಂಬರಾಗ ನಮ್ಮ ಶ್ರೀಕಂಠದತ್ತ ನರಸಿಂಹರಾಜ ಒಡ್ರಿದ್ದಲ್ಲ ಎಂ ಪಿ ಆಗಿದ್ರು.

0: ಅವ್ರಿಗೆ ಊರೆಲ್ಲ ಹೋಗಿ ಹೇಳ್ಕೊಂಡಾಗ ಅವತ್ತು ನಮಗೆ ಒಂದು 3 ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೊಟ್ಟರು ಚೌಟ್ರಿ ಕಟ್ಟಕ್ಕೆ. ಆವತ್ತು 3 ಲಕ್ಷ ರೂಪಾಯಿ ಗ್ರ್ಯಾಂಟಲ್ಲಿ ನಮ್ಮ ಊರಿಂದ ಸ್ವಲ್ಪ ದೇವಸ್ಥಾನದಲ್ಲಿ ಸೇರಿಸಿ ಮಾಡಿ ಅವತ್ತು ಒಂದು ಚೌಟ್ರಿ ಮಾಡಿದ್ರು. ಅದರಲ್ಲಿ ನಮ್ಗೆ ಇಲ್ಲಿ ದೇವಸ್ಥಾನಕ್ಕಿಂತ ಬೇರೆ ಆದಾಯ ಇಲ್ಲ. ಯಾಕಂದರೆ ಒಂದು ವರ್ಷಕ್ಕೆ ಒಂದು 5 ಲಕ್ಷ 6 ಲಕ್ಷ ರೂಪಾಯಿ ಒಂದು ಜಾತ್ರೆಗೆ ಖರ್ಚಾಗುತ್ತೆ. ಒಂದು ಅಲ್ಪ ಸ್ವಲ್ಪ ಗದ್ದೆ ಇವತ್ತು ಗದ್ದೆನ ಹರಾಜು ಮಾಡಿದೆ ಒಂದು 70,000 80,000 1 ಲಕ್ಷ ಬತ್ತೆ. ಆಮೇಲೆ ಅದ ಮದುವೆದು ಒಂದು 5,000 1 ಲಕ್ಷ ಬತ್ತೆ. ಈಗ ನೋಡಿಗ ಈ ಸರಿ ಹರಾಜೆ ಮಾಡಿಲ್ಲ ಚೌಟ್ರಿ. ಯಾತಿಕಂದರೆ ಸ್ವಲ್ಪ ಚೌಟ್ರಿ ರಿಪೇರಿ ಇದೆ. ಆ ರಿಪೇರಿಯಿಂದ ಸರಿಯಾಗಿ ಅಲ್ಲಿ ಒಂದು ಜನರೇಟರ್ ಬೇಕು, ಮತ್ತು ಅಲ್ಲಿ ಬಾತ್ರೂಮ್ ಇಲ್ಲ, ಮತ್ತು ನೀರಿಂದು ಸ್ವಲ್ಪ ಸೌಕರ್ಯ ಬೇಕು. ಆದ್ದರಿಂದ ಸ್ವಲ್ಪ ಮದುವೆ ಈಗ ಮೊದಲೇ ಯಾರು ಬಂದು ಹೆಂಗೆ ಬೇಕಾದ್ರೆ ಮಾಡ್ಕೊಂಡು ಹೋಗ್ತಿದ್ರು. ಈಗ ಸ್ವಲ್ಪ ಇದರಿಂದ ಇವಾಗ ಯಾರು ಸ್ವಲ್ಪ ಅಂತದ್ದು ಬರ್ತಾಯಿಲ್ಲ. ಆ ಚೌಟ್ರಿ ಕೂಡ ರಿಪೇರಿ ಆಗಬೇಕಾದ್ರೆ ರಿಪೇರಿ ಆದರೆ ನಮಗೆ ಮೂಲ ಸೌಕರ್ಯ ಅದು, ಅದರಿಂದ ಅದೇ ದೇವಸ್ಥಾನಕ್ಕಾಗುತ್ತೆ. ಅದನ್ನು ರೆಡಿ ಆಗಬೇಕು. ಯಾಕಂದರೆ ಅದು ನಮಗೆ ಒಂದು 2 ಲಕ್ಷ 3 ಲಕ್ಷ ಬಂದಾಗ ಅವಾಗ ಈ ಜಾತ್ರೆ ಖರ್ಚಿಗೆ ಮತ್ತು ಇಲ್ಲಿ ಪುರೋಹಿತರಿಗೆ ಸಂಬಳ ಕೊಡಬೇಕು. ಸಂಬಳ ಕೂಡ ಸರ್ಕಾರದಿಂದ ಕೊಡ್ತಾ ಇಲ್ಲ. ಅದು ಸರ್ಕಾರದಿಂದ ಕೂಡ ಬಡಂಗೆ ಮಾಡ್ಕೊಡ್ಬೇಕು. ಯಾಕಂದರೆ ಇವತ್ತು ಕಮ್ಮಿ ಅಂದರೆ ಒಂದು 10,000 12,000 ರೂಪಾಯಿ ಇಲ್ಲದೆ ಪೂಜೆಯವರು ಯಾರೂ ಬರಲ್ಲ ಇಲ್ಲಿ. ಜೊತೆಗೆ ಮೇಲೆ ಈ ಅಮಾವಾಸ್ಯೆ ಪೂಜೆ ಆ ಪೂಜೆ ಅಂದ್ಬಿಟ್ಟು ಒಂದು ತಿಂಗಳಿಗೆ 4-5 ಸಾವಿರ ರೂಪಾಯಿ ಅದು ಬೇರೆ ಖರ್ಚಾಗುತ್ತೆ. ಒಂದು ತಿಂಗಳಿಗೆ 15-16 ರೂಪಾಯಿ ಖರ್ಚಿದೆ. ಅದರಿಂದ ಒಂದು 2 ಲಕ್ಷ 3 ಲಕ್ಷ ದೇವಸ್ಥಾನಕ್ಕೆ ಖರ್ಚಾಗುತ್ತೆ. ಅದಲ್ಲದೆ ವರ್ಷಕ್ಕೆ ಜಾತ್ರೆಗೆ 4-5 ಲಕ್ಷ ಖರ್ಚು ಮಾಡಬೇಕು. 1-2 ಲಕ್ಷ ಖರ್ಚು ಬಂದ ಆದಾಯ ಕಮ್ಮಿ ಇದೆ. ಸ್ವಲ್ಪ ಆದಾಯ ಫೋರ್ಸ್ ಕೊಟ್ಟಂಗೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ನಾಯಕರು ಮತ್ತು ಗೌಡರು ಮತ್ತು SC ಜನಾಂಗದರು ಮುಸ್ಲಿಮ್ಸು ಯಾವುದೇ ದೇವ್ರ ಕಾರ್ಯಕ್ಕೆ ಅಂದರೂ ಎಲ್ಲರೂ ಜನ ಬಂದು ಇತ್ಕೊಂಡು ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಭೇದಭಾವ ಇಲ್ಲ. ಇಲ್ಲಿ ಇವತ್ತು ಅಂದ್ಕೊಂಡಾಲು ಈ ಜಗಳ ಕರ ಏನು ಮಾಡಿಲ್ಲ. ಹಿಂದೆಲ್ಲ ಎಲ್ಲ ಹಿರಿಯರು ಇಲ್ಲ ಕಂಪ್ನಿ ಮಾಡ್ಕೊಂಡೆಲ್ಲ ಮಾಡ್ಕೊಂಡು ಹೋಯ್ತಿದ್ರು. ಈಗ ಹೊಸ ಕಂಪ್ನಿ ಮಾಡ್ಕೊಂಡು ಮಾಡ್ತಾಯಿದ್ರೆ ಎಲ್ಲ ಸೇರಿ ಸಹಕಾರ ಕೂಡ ಇಲ್ಲ. ನಮ್ಮ ನಾಡಗೋಡ್ರು ಜಯಶಂಕರ್ ಅವರು ನಮ್ಮಿವರು ಮಾಜಿ ನಾಡಗೋಡು ಮಾದೇಗೌಡ ಅಂತ ಇದ್ರು. ನಮ್ಮ ಜನಾಂಗದ ಮತ್ತಿನ ಸಾವಿರ ಯಜಮಾನರು ಎಲ್ಲರೂ ಕೂಡ ಇಲ್ಲಿ ಸೇರಿ ಮಾಡಿದ್ವಿ. ಏನಾದ್ರು ಜಾಗ ಚೆನ್ನಾಗಿದೆ, ಇದು ಸಂಗಮ ಇದೆ, ಹೊಳೆ ಇದೆ. ಆದ್ದರಿಂದ ಒಳ್ಳೆಯ ಒಂದು ಕೆಲಸ ಮಾಡಿಕೊಟ್ಟು ಯಾವ್ದಾರ ಒಂದು ಈ ರೆಸಾರ್ಟ್ ಥರನೂ ಮಾಡಿದ್ರು ಕೂಡ ಯಾರು ಗುತ್ತಿಗೆ ವಹಿಸ್ಕೊಂಡು ಚೆನ್ನಾಗಿ ಅಭಿವೃದ್ಧಿ ಐತೆ. ಅದನ್ನು ಮಾಡಿಕೊಟ್ಟೋದು ಒಳ್ಳೆಯದಂತ ನಾನು ಮಾತಾಡೋಕೆ ಕೊಟ್ಟವು ಹೇಳಿ ನಮ್ಗೆ ವಂದಿಸ್ತಿದ್ದೆ.
1: ಸರ್, ದೇವಾಲಯದ ಒಂದು ಆವರಣದಲ್ಲಿ ಇತರೆ ಉಪ ದೇವಾಲಯಗಳಿವೆಯಾ? ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸೋದಾದರೆ.
2: ಈ ಸಂಬಂಧಪಟ್ಟ ಉಪ ದೇವಾಲಯಗಳು ಅಂದರೆ ಈ ಪಾರ್ವತಮ್ಮನವರ ಒಂದು ದೇವಾಲಯವಿದೆ, ಮತ್ತು ಸಾಲು ಲಿಂಗಗಳ ಒಂದು ಆಸ್ಥಾನಗಳು ಇದೆ ಇಲ್ಲಿ. ಹಾಗೂ ಒಂದು ಜನಗಳು ಇಲ್ಲಿ ದರ್ಶನಕ್ಕೆ ಬಂದಾಗ ಭಕ್ತಾದಿಗಳು ಕುಳಿತು ವಿಶ್ರಾಂತಿ ಪಡೆಯತಕ್ಕಂಥ ಒಂದು ಮಂಟಪವನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಈವಾಗ ನಡೀತಾ ಇರತಕ್ಕಂಥ ಒಂದು ದೇವಸ್ಥಾನದ ಒಳಗೆ ಹಾಸುವುದರಿಂದ ಇನ್ನೂ ಅನೇಕ ಭಕ್ತಾದಿಗಳ ಅನುಕೂಲ ಆಗುತ್ತೆ. ಬಸವೇಶ್ವರ ದೇವಾಲಯವು ಸಹ ಗ್ರಾಮದ ಒಂದು ಪಕ್ಕದಲ್ಲಿದೆ. ಅದು ಪ್ರತಿ ವರ್ಷವೂ ಅಲ್ಲಿ ಜಾತ್ರಾ ಮಹೋತ್ಸವ ದಿನದಂದು ಈ ಬಸವೇಶ್ವರ ಸ್ವಾಮಿಯವರ ಕೊಂಡ ಮತ್ತು ಓಕಳಿಯನ್ನು ಸಹ ಗ್ರಾಮಸ್ಥರು ಶ್ರದ್ಧೆಯಿಂದ ನಡೆಸಿಕೊಡುತ್ತಾರೆ.
1: ಕೊನೆಯದಾಗಿ ಈ ಪುಣ್ಯಕ್ಷೇತ್ರದ ಬಗ್ಗೆ ಭಕ್ತರಿಗೆ ಅಥವಾ ನಮ್ಮ ಕೇಳುಗರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
2: ನಾವು ಭಕ್ತರಿಗೆ ಸಂದೇಶ ಕೊಡ್ತಕ್ಕಂಥ, ಯಾಕೆಂದರೆ ಭಕ್ತರು ಅವರ ಆತ್ಮ ಪೂರ್ವಕವಾಗಿ ಭಗವಂತನ ಮೇಲೆ ಭಕ್ತಿಯನ್ನು ಇಟ್ಟು ಬಂದು ಇಲ್ಲಿ ಭಗವಂತನ ದರ್ಶನವನ್ನು ಪಡೆದು ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿಕೊಂಡು ಹೋಗಿ ಆ ಭಗವಂತನಿಂದ ಅವರು ಸುಖ ಸಂತೋಷ ಭಕ್ತಾದಿಗಳಿಗೆ ಸಮೃದ್ಧಿಯನ್ನು ನೆಲೆಸಲಿ, ಆ ಭಕ್ತಾದಿಗಳಿಗೆ ಭಗವಂತನು ಒಳ್ಳೆ ಒಂದು ಆಶೀರ್ವದಿಸಲಿ ಅಂತ ಹೇಳ್ತಾ ನಮ್ಮ 2 ಮಾತನ್ನು ಮುಗಿಸ್ತಾ ಇದೆ.
1: ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಇಂತಹ ಒಂದು ಅಮೂಲ್ಯ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು ಸರ್.
0: ಜನವೇ ಸಂದರ್ಭನ ಯತೀಶ್ ಬಂದು ನಮ್ಮ ಊರಿಗೆ ನಮಗೆಲ್ಲ ತಿಳ್ಕೊಟ್ಟು ನಮ್ಮಿಂದ ಏನು ಪಡೆದಿಲ್ಲ ನಾವೆಲ್ಲ ಉತ್ತರ ಕೊಟ್ಟಿದ್ದೀವಿ. ದೇವರಿಂದ ನಾವು ಕೊಟ್ಟದಕ್ಕೆ ದೇವ್ರಿಗೆ ಮಾಡೋದು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲ ಕಾಳಜಿ ವಹಿಸಿ ದೇವ್ರಿಗೆ ಮಾಡೋದು ಒಳ್ಳೆಯದು ಅಂತ ಸಾರ್ವಜನಿಕ ಒಳ್ಳೆಯದಾಗುತ್ತೆ. ಮಳೆ ಇವತ್ತು ಮಳೆ ಬೆಳೆ ಇಲ್ಲ. ದೇವರು ಈ ಸಾಮೇಶ್ವರಿಂದ ದೇವ್ರ ಮಳೆ ಆಗಲಿ, ರೈತರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ.
2: ಈ ದಿನದಲ್ಲಿ ಜನಧ್ವನಿ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಮಟಗೆರೆ ಗ್ರಾಮದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಪೂರ್ಣ ಮಾಹಿತಿಯನ್ನು ತಿಳಿದು ಇದರ ಒಂದು ಜನರಿಗೆ ಇನ್ನೂ ಈ ಒಂದು ಪ್ರಚಾರ ಸಿಕ್ಕಿದಾಗ ಜನರು ಇನ್ನೂ ಅನೇಕ ಜನ ಭಕ್ತಾದಿಗಳು ಈ ಒಂದು ಆಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಆರೋಗ್ಯ ಅರ್ಧಗಳನ್ನು ಪಡೆಯುತ್ತಾರೆಂದು ನಂಬಿ ಈ ಒಂದು ಸಂಸ್ಥೆ ಅವರಿಗೂ ಧನ್ಯವಾದ ಅರ್ಪಿಸಿ ನಮ್ಮ ಮಟಗೆರೆ ಗ್ರಾಮದ ದೇವಾಲಯದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸಿದ್ದೀವಿ. ಇದನ್ನು ಜನರಿಗೆ ಪ್ರಚಾರ ಪಡೆದಾಗ ಇನ್ನೂ ಅನೇಕ ಅನುಕೂಲತೆಗಳು ಮತ್ತು ಒಂದು

0: ಅನೇಕ ಒಳ್ಳೆಯ ಇದು ಆಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೂ ಜನಧ್ವನಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
1: ಪ್ರಿಯ ಕೇಳುವರೆ, ಇದುವರೆಗೂ ಎಚ್ ಡಿ ಕೋಟೆ ತಾಲೂಕಿನ ಹೆಚ್ಮಟಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಕುರಿತು ಹಲವಾರು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ದೇವಸ್ಥಾನದ ಇತಿಹಾಸದ ಕುರಿತು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದ.

ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೆಚ್ಮಟ್ಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ದೇವಸ್ಥಾನ ಕಮಿಟಿಯ ಮಾಜಿ ಸದಸ್ಯರಾದ ಮತ್ತು ಗ್ರಾಮದ ಮಾಜಿ ನಾಡಗೌಡರಾಗಿರುವ ಶ್ರುತಾ ಎಂ ಮಹದೇವಗೌಡರು ಮತ್ತು ಗ್ರಾಮದ ಪ್ರಸ್ತುತ ಹಾಲಿ ನಾಡಗೌಡರಾಗಿರುವ ಶ್ರುತಾ ಜಯಶಂಕರೇಗೌಡರು ಮತ್ತು ಪುಟ್ಟೇಗೌಡರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗುವರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ 1945ರಲ್ಲಿ ಆಗಸ್ಟ್ 6ರಂದು ಅಮೆರಿಕದ ಸಂಯುಕ್ತ ಸಂಸ್ಥಾನವು ಹಿರೋಶಿಮಾ ನಗರದ ಮೇಲೆ ಇತಿಹಾಸದಲ್ಲಿ ಪ್ರಥಮ ಅಣು ಬಾಂಬ್ ಆಕ್ರಮಣ ಮಾಡಿತು. ಈ ಘಟನೆಯಲ್ಲಿ 100,000ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಹಾಗಾದರೆ ಈ ದಿನದ ಒಂದು ಮಾಹಿತಿಯನ್ನು ತಿಳಿಯುವುದಾದರೆ, 1945ರಲ್ಲಿ ನಡೆದ 2ನೇ ಜಾಗತಿಕ ಸಮರದ ಅಂತಿಮ ಹಂತಗಳ ಅವಧಿಯಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನವು ಜಪಾನ್ನಲ್ಲಿರುವ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳ ವಿರುದ್ಧ ಪರಮಾಣು ಬಾಂಬ್ ದಾಳಿಯನ್ನು ನಡೆಸಿತು. ತೀವ್ರ ಯುದ್ಧ ತಂತ್ರವನ್ನು ಒಳಗೊಂಡಿದ್ದ ಜಪಾನಿಯರ 67 ನಗರಗಳ ಮೇಲಿನ ಬೆಂಕಿ ಬಾಂಬ್ ದಾಳಿಯ 6 ತಿಂಗಳ ನಂತರ ಪ್ಯಾಟ್ಸ್ಡ್ಯಾಮ್ ಘೋಷಣೆಯಿಂದ ನಿಲ್ಲಲ್ಪಟ್ಟ ಒಂದು ಅಂತಿಮ ಷರತ್ತನ್ನು ಜಪಾನಿಯ ಸರ್ಕಾರ ಉಪೇಕ್ಷಿಸಿತು. ಅಧ್ಯಕ್ಷ ಆರ್ಇಎಸ್ ಟ್ರೂಮನ್ನಿಂದ ಬಂದ ಕಾರ್ಯಕಾರಿ ಆದೇಶದ ಅನುಸಾರ 1945ರ ಆಗಸ್ಟ್ 6ರಂದು ಸೋಮವಾರದಂದು ಲಿಟ್ಲಿ ಬಾ ಎಂಬ ಹೆಸರಿನ ಪರಮಾಣು ಶಸ್ತ್ರಾಸ್ತ್ರವನ್ನು ಹಿರೋಶಿಮಾ ನಗರದ ಮೇಲೆ ಯುಎಸ್ಎ ಬೀಳಿಸಿತು. ಇದಾದ ನಂತರ ಆಗಸ್ಟ್ 9ರಂದು ನಾಗಸಾಕಿಯ ಮೇಲೆ ಫ್ಯಾಟ್ ಮ್ಯಾನ್ ಎಂಬ ಆಸ್ಫೋಟನವನ್ನು ಅದು ನಡೆಸಿತು. ಇವು ಯುದ್ಧದಲ್ಲಿನ ಪರಮಾಣು ಶಸ್ತ್ರಾಸ್ತ್ರಗಳ ಏಕೈಕ ಬಳಕೆಯಾಗಿವೆ. ಹಿರೋಶಿಮಾವು ಜಪಾನ್ನ 2ನೇ ಸೇನಾ ಕೇಂದ್ರ ಕಾರ್ಯಬಲವನ್ನು ಒಳಗೊಳ್ಳುವುದರ ಜೊತೆಗೆ ಒಂದು ಸಂವಹನಗಳ ಕೇಂದ್ರ ಮತ್ತು ಶೇಖರಣಾ ಉಗ್ರಾಣವಾಗುವುದರ ಮೂಲಕ ಪರಿಗಣನೀಯ ಸೇನಾ ಪ್ರಾಮುಖ್ಯತೆಯನ್ನು ಹೊಂದಿದ್ದ ಒಂದು ನಗರವಾಗಿದ್ದರಿಂದ ಅದನ್ನು ಗುರಿಯನ್ನಾಗಿ ಆರಿಸಿಕೊಳ್ಳಲಾಯಿತು. ಬಾಂಬ್ ದಾಳಿಗಳಾದ ಮೊದಲು 2ರಿಂದ 4 ತಿಂಗಳ ಒಳಗಾಗಿ ಅದರ ತೀವ್ರವಾದ ಪ್ರಭಾವಗಳು ಹಿರೋಶಿಮಾದಲ್ಲಿ 90,000ರಿಂದ 166,000 ಜನರನ್ನ ಮತ್ತು ನಾಗಸಾಕಿಯಲ್ಲಿ 60,000ರಿಂದ 80,000 ಜನರನ್ನ ಕೊಂದಿತು ಎಂದು ಅಂದಾಜಿಸಲಾಗಿದೆ. ಪ್ರತಿ ನಗರದಲ್ಲೂ ಸಂಭವಿಸಿದ ಸಾವು ನೋವುಗಳ ಪೈಕಿ ಸ್ಥೂಲವಾಗಿ 1/4 ಮೊದಲ ದಿನದಲ್ಲಿ ಸಂಭವಿಸಿದವು. ಹಿರೋಶಿಮಾದ ಪ್ರಿಫೆಕ್ಟ್ನ ಆಡಳಿತ ಪ್ರಾಂತ್ಯಕ್ಕೆ ಸಂಬಂಧಿಸಿದ ಆರೋಗ್ಯ ಇಲಾಖೆಯು ಅಂದಾಜು ಮಾಡಿರುವ ಪ್ರಕಾರ ಸ್ಫೋಟದ ದಿನದಂದು ಸತ್ತ ಜನರ ಪೈಕಿ 60%ನಷ್ಟು ಜನರು ತಟ್ಟನೆ ಎದೆ ಉರಿ ಮತ್ತು ಅಥವಾ ಜ್ವಾಲೆಯ ಸುಟ್ಟು ಗಾಯಗಳಿಂದ ಸತ್ತರೆಂದು ನಿಗದಿಪಡಿಸಲಾಗಿದೆ. 30%ರಷ್ಟು ಜನರು ಭಗ್ನ ಅವಶೇಷದಿಂದ ಮತ್ತು 10%ರಷ್ಟು ಜನ ಇತರೆ ಕಾರಣಗಳಿಂದ ಸತ್ತರು. ಇದನ್ನು ಅನುಸರಿಸಿಕೊಂಡು ಬಂದ ತಿಂಗಳುಗಳ ಅವಧಿಯಲ್ಲಿ ಸುಟ್ಟ ಗಾಯಗಳು, ವಿಕಿರಣದ ಕಾಯಿಲೆ ಮತ್ತು ಅಸ್ವಸ್ಥತೆಯಿಂದ ಜಟಿಲಗೊಳಿಸಲ್ಪಟ್ಟ ಇತರೆ ಗಾಯಗಳ ಪ್ರಭಾವದಿಂದ ಬೃಹತ್ ಸಂಖ್ಯೆಗಳಲ್ಲಿ ಜನರು ಸತ್ತರು. ಮರಣಕ್ಕೆ ಸಂಬಂಧಿಸಿದ ತತ್ಕ್ಷಣದ ಮತ್ತು ಅಲ್ಪಾವಧಿಯ ಕಾರಣಗಳ ಒಟ್ಟಾರೆ ಪ್ರಮಾಣದ ಒಂದು ತೋರುವ ಅಂದಾಜಿನ ಅನುಸಾರ 15-20%ನಷ್ಟು ಜನರು ವಿಕಿರಣದ ಕಾಯಿಲೆಯಿಂದ ಸತ್ತರು. 20-30% ಜನರು ತಟ್ಟನೆ ಎದೆಬುರಿಯ ಸುಟ್ಟ ಗಾಯಗಳಿಂದ ಮತ್ತು 50-60%ನಷ್ಟು ಜನರು ಅಸ್ವಸ್ಥತೆಯಿಂದ ಜಟಿಲಗೊಳ್ಳಲ್ಪಟ್ಟರು ಮತ್ತು ಇತರೆ ಗಾಯಗಳಿಂದ ಸತ್ತರು ಎಂದು ಹೇಳಲಾಗಿದೆ. ಎರಡೂ ನಗರಗಳಲ್ಲಿ ಸತ್ತವರ ಪೈಕಿ ಬಹುಪಾಲು ಮಂದಿ ಸೈನಿಕರಲ್ಲದ ನಾಗರಿಕರು ಆಗಿದ್ದರು.

ನಾಗಸಾಕಿಯ ಮೇಲೆ ಆಸ್ಫೋಟನವಾದ. ಆರು ದಿನಗಳ ನಂತರ ಆಗಸ್ಟ್ 15ರಂದು ಒಕ್ಕೂಟಕ್ಕೆ ಸೇರಿದ ಶಕ್ತಿಗಳಿಗೆ ಜಪಾನ್ ತನ್ನ ಶರಣಾಗತಿಯನ್ನು ಘೋಷಿಸಿತು ಮತ್ತು ಸೆಪ್ಟೆಂಬರ್ 2ರಂದು ಶರಣಾಗತಿಗೆ ಸಹಿ ಹಾಕಿಸಿತು. ತನ್ನ ಮೂಲಕ ಪೆಸಿಫಿಕ್ ಯುದ್ಧ ಮತ್ತು ಆದ್ದರಿಂದ 2ನೇ ಜಾಗತಿಕ ಸಮರವನ್ನು ಕೊನೆಗೊಳ್ಳಲಾಯಿತು. ಮೇ 7ರಂದು ಜರ್ಮನಿಯು ತನ್ನ ಶರಣಾಗತಿಯನ್ನು ಒಪ್ಪಿಕೊಂಡಿತು. ಇದರಿಂದಾಗಿ ಯುರೋಪ್ನಲ್ಲಿ ಯುದ್ಧವು ಕೊನೆಗೊಂಡಲಾಯಿತು. ರಾಷ್ಟ್ರವು ಪರಮಾಣು ಶಸ್ತ್ರಾಸ್ತ್ರದ ಬಳಕೆ ಮಾಡದಿರುವಂತೆ ತಪ್ಪಿಸುವ ಅಣ್ವಸ್ತ್ರಗಳನ್ನು ಹೊಂದಿರುವ 3 ತತ್ವಗಳನ್ನು ಯುದ್ಧದ ನಂತರ ಜಪಾನ್ ದೇಶವು ಅಳವಡಿಸಿಕೊಳ್ಳುವುದಕ್ಕೆ ಈ ಬಾಂಬ್ ದಾಳಿಗಳು ಭಾಗಶಃ ಕಾರಣವಾದವು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹಿರೋಶಿಮಾ ದಾಳಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ. ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು SVYM ನ ಸಿಬ್ಬಂದಿ ವರ್ಗದವರಾದ ಯಶ್ವಂತ್, ಸೌಭಾಗ್ಯ, ಚಿತ್ರಾಣಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು SVYM ನ ಸಿಬ್ಬಂದಿ ವರ್ಗದವರು ಹಾಗೂ

ದೇವರು ಇವರಿಗೆಲ್ಲ ಸುಖ ಶಾಂತಿ ಆಯುಷ್ಯ ಆರೋಗ್ಯ ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗೆಲ್ಲ ಈ ಸುಮಧುರ ಗೀತೆಯನ್ನ ಪ್ರಸ್ತುತ ಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಬೆಳಿಗ್ಗೆ 11:30 to 12:30 ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ್ ಬೀರವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವೃತ್ತಿ ಮಾರ್ಗದರ್ಶನದ ಅಗತ್ಯತೆ, ಮಹತ್ವ ಮತ್ತು ಇನ್ನಿತರ ಸಲಹೆಗಳ ಕುರಿತು ತಜ್ಞರ ಜೊತೆಗೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/8/2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ರವೀಂದ್ರನಾಥ್ ಶಿರಾಪ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು. ಆಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀ ರವರು ವಾಕ್ಭಾಷೆ ಶ್ರವಣ ತಜ್ಞರು. ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 32 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ.

ರೂಪಾಯಿ, ಸುನಾಮಿ ಆದ ರೂಪಾಯಿ, ಎಳವನ ಆದ ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 14 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೇ, ಕೇಳಿದರೆಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಗ್ಲಾಕೋಮಾ ಕಣ್ಣಿನ ಬೆಳಕನ್ನ ಕದಿಯುವ ಮೌನ ಕಳ್ಳ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಕಣ್ಣಿನ ಬೆಳಕನ್ನೇ ಕದಿಯುವ ಮೌನ ಕಳ್ಳ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಗ್ಲಾಕೋಮಾ ಅಂದರೆ ಕಣ್ಣಿನ ಒತ್ತಡದ ಕಾಯಿಲೆ, ಗಂಭೀರವಾದ ಕಣ್ಣಿನ ಸಮಸ್ಯೆ. ಕಣ್ಣಿನ ಒಳಗೆ ದ್ರವದ ಪ್ರಮಾಣ ಹೆಚ್ಚಾಗಿ ಒತ್ತಡವು ಅಧಿಕಗೊಂಡಾಗ ಇದು ಸಂಭವಿಸುತ್ತದೆ. ಈ ಒತ್ತಡವು ನಮ್ಮ ದೃಷ್ಟಿಗೆ ಕಾರಣವಾಗುವ ಅತ್ಯಂತ ಸೂಕ್ಷ್ಮವಾದ ಮುಖ್ಯ ನರ್ವನ್ನ ಅಂದರೆ ಆಪ್ಟಿಕಲ್ ನರ್ವ್ ನಿಧಾನವಾಗಿ ಹಾನಿಗೊಳಿಸುತ್ತದೆ. ಓಪನ್ ಹ್ಯಾಲಾಂಗ್ ಗ್ಲಾಕೋಮಾ ಎಂದು ಕರೆಯಲ್ಪಡುವ ನಿರ್ದಿಷ್ಟ ರೀತಿಯ ಗ್ಲಾಕೋಮದ ಬಗ್ಗೆ ಆತಂಕಕಾರಿ ವಿಷಯವೆಂದರೆ ಇದು ಸಾಮಾನ್ಯವಾಗಿ ತಲೆನೋವು ಅಥವಾ ಕಣ್ಣಿನ ನೋವಿನಂತಹ ಯಾವುದೇ ಲಕ್ಷಣಗಳನ್ನು ಹೊಂದಿರುವುದಿಲ್ಲ. ಹಾಗಾದರೆ ಏನಿದು ಗ್ಲಾಕೋಮಾ ಎನ್ನುವುದಾದರೆ, ಜನರಿಂದ ಕಿಕ್ಕಿರಿದು ತುಂಬಿರುವ ಒಂದು ಕ್ರೀಡಾಂಗಣವನ್ನು ಕಲ್ಪಿಸಿಕೊಳ್ಳಿ. ಅಲ್ಲಿಗೆ ಜನರು ಸುಲಭವಾಗಿ ಒಳಗೆ ಬರಲು ಮತ್ತು ಹೊರಗೆ ಹೋಗಲು ದಾರಿ ಇರುತ್ತದೆ. ಒಂದು ವೇಳೆ ಕ್ರೀಡಾಂಗಣದಿಂದ ಹೊರ ಹೋಗುವ ದ್ವಾರಗಳನ್ನು ಇದ್ದಕ್ಕಿದ್ದಂತೆ ಮುಚ್ಚಿ ಒಳಬರುವವರ ಸಂಖ್ಯೆ ಮುಂದುವರೆದರೆ ಏನಾಗಬಹುದು ಹೇಳಿ? ಹೌದು, ಕ್ರೀಡಾಂಗಣದಲ್ಲಿ ಜನದಟ್ಟಣೆ ಮಿತಿ ಮೀರಿ ಜನರು ಗೋಡೆಗಳಿಗೆ ಸಿಲುಕಿ ಅಪ್ಪಚ್ಚಿಯಾಗುತ್ತಾರೆ ಅಲ್ಲವೇ? ಹೌದು, ನಮ್ಮ ಕಣ್ಣು ಕೂಡ ದ್ರವದಿಂದ ತುಂಬಿದೆ. ಒಂದು ಇದು ಚೆಂಡಿನಂತಿದೆ. ಈ ದ್ರವವು ನಿರಂತರವಾಗಿ ಕಣ್ಣಿನೊಳಗೆ ಬರುತ್ತಾ ಮತ್ತು ಹೊರ ಹೋಗುತ್ತಾ ಇರುತ್ತದೆ. ಗ್ಲಾಕೋಮಾ ಕಾಯಿಲೆಯಲ್ಲಿ ಈ ದ್ರವವು ಹೊರ ಹೋಗುವ ಕಣ್ಣಿನ ಸೂಕ್ಷ್ಮ ನಾಳಗಳಲ್ಲಿ ಅಡಚಣೆ ಉಂಟಾಗುತ್ತದೆ. ಇದರಿಂದಾಗಿ ಕಣ್ಣಿನಲ್ಲಿ ಅತಿಯಾದ ದ್ರವವು ಶೇಖರಣೆಯಾಗುತ್ತದೆ. ಇದು ಕಣ್ಣಿನ ಒತ್ತಡವನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ. ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ಆಪ್ಟಿಕಲ್ ನರ್ವ್ ಅಂದರೆ ದೃಷ್ಟಿ ನರ ಇರುತ್ತದೆ. ಇದು ಮಿದುಳಿಗೆ ದೃಷ್ಟಿಯ ಸಂದೇಶವನ್ನು ಕೊಂಡೊಯ್ಯುವ ಸುಮಾರು ದೃಷ್ಟಿಯ ನರಗಳು ಸುರಕ್ಷಿತವಾಗಿರುವುದರಿಂದ ಸಾಮಾನ್ಯ ದೃಷ್ಟಿ ಸ್ಪಷ್ಟವಾಗಿ ಇರುತ್ತದೆ. ಹೀಗಾಗಿ ರೋಗಿಗಳಿಗೆ ಇದರ ಅರಿವೆ ಆಗುವುದಿಲ್ಲ. ಆಪ್ಟಿಕಲ್ ನರಗಳ ಹಾನಿ ಮುಂದುವರೆದಂತೆ ಸುರಂಗ ದೃಷ್ಟಿ ಅಂದರೆ ಎರಡು ಕಣ್ಣುಗಳ ಮುಂದೆ ಕಿರಿದಾದ ಪೈಪ್ ಮೂಲಕ ನೋಡುವಂತೆ ಮತ್ತು ಹೆಚ್ಚು ರೋಗ ಮುಂದುವರೆದಂತೆ ದೃಷ್ಟಿ ಸಂಪೂರ್ಣ ನಷ್ಟಕ್ಕೆ ಕಾರಣವಾಗುತ್ತದೆ. ಈ ರೀತಿ ಉಂಟಾಗುವ ಅಂಧತ್ವವನ್ನು ಪುನಃ ಸರಿಪಡಿಸಲು ಸಾಧ್ಯವಿಲ್ಲ. ಇದಕ್ಕೆ ಯಾವುದೇ ಚಿಕಿತ್ಸೆಯೂ ಇಲ್ಲ. ಕಾಯಿಲೆಯ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವುದು ಏಕೈಕ ಪರಿಹಾರವಾಗಿದೆ. ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡಲು ಈಗ ಅತ್ಯುತ್ತಮ ಔಷಧಿಗಳು ಬಂದಿವೆ. ಇದರಿಂದಾಗಿ ಇನ್ನುಳಿದ ಆರೋಗ್ಯಕರ ನರಗಳನ್ನು ರಕ್ಷಿಸಬಹುದು ಮತ್ತು ಕೇಂದ್ರ ದೃಷ್ಟಿ ನಶಿಸದಂತೆ ಕಾಪಾಡಬಹುದು. ಹಾಗಾದರೆ ಇದನ್ನು ಪತ್ತೆ ಹಚ್ಚುವ ವಿಧಾನವನ್ನು ನೋಡುವುದಾದರೆ, ಸ್ಥಳೀಯ ಕನ್ನಡಕದ ಅಂಗಡಿಗಳಲ್ಲಿ ಕೇವಲ ಓದುವ ಕನ್ನಡಕದ ನಂಬರ್ ಪರೀಕ್ಷಿಸಿಕೊಳ್ಳುವುದರಿಂದ ಗ್ಲಾಕೋಮವನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಅದನ್ನು ಪತ್ತೆ ಹಚ್ಚಲು ವಿಶೇಷ ಯಂತ್ರಗಳು ಮತ್ತು ಪರಿಣಿತ ನೇತ್ರ ತಜ್ಞರ ಅಗತ್ಯವಿರುತ್ತದೆ. ನಮ್ಮ ದೃಷ್ಟಿಯನ್ನು ಉಳಿಸಿಕೊಳ್ಳಲು ಅವರು ನರಗಳ ಗಾತ್ರವನ್ನು ಅಳೆಯುವ ಸ್ಕ್ಯಾನ್ ಮತ್ತು ಸುತ್ತಮುತ್ತಲಿನ ದೃಷ್ಟಿಹೀನತೆ ಗುರುತಿಸುವಂತಹ ಸುಧಾರಿತ ಪರೀಕ್ಷೆಗಳನ್ನು ಮಾಡಿಕೊಡುತ್ತಾರೆ. ಆರಂಭದಲ್ಲಿ

ಸಮಸ್ಯೆ ಪತ್ತೆಯಾದರೆ ದಿನನಿತ್ಯದ ಹೈಡ್ರಾಪ್ ಅಂದರೆ ಕಣ್ಣಿನ ಹನಿಗಳು ಅಥವಾ ಶಸ್ತ್ರಚಿಕಿತ್ಸೆಯ ಮೂಲಕ ನಿಮ್ಮ ದೃಷ್ಟಿಯನ್ನು ಉಳಿಸಿಕೊಳ್ಳಬಹುದಾಗಿದೆ. 10 ಲಕ್ಷ ಸೂಕ್ಷ್ಮ ನರಗಳ ಕಂತೆ ಕಣ್ಣಿನ ಒತ್ತಡ ಹೆಚ್ಚಾದಂತೆಲ್ಲ ಈ ನರಗಳು ಹಿಂಭಾಗದ ಗೋಡೆಗೆ ಸಿಲುಕಿ ನಿಧಾನವಾಗಿ ನಿಧಿಸಲು ಆರಂಭಿಸುತ್ತವೆ. ಅದನ್ನೇ ಗ್ಲಾಕೋಮಾ ಎನ್ನಲಾಗುತ್ತದೆ. ಆರಂಭದಲ್ಲಿ ನಮ್ಮ ಸುತ್ತಮುತ್ತಲಿನ ದೃಷ್ಟಿಗೆ ಅಂದರೆ ಪ್ರೈಮರಿ ವಿಷನ್ಗೆ ಕಾರಣವಾಗುವ ನರಗಳು ನಾಶವಾಗುತ್ತವೆ. ಆದರೆ ಕೇಂದ್ರ ದೃಷ್ಟಿಯ ನರಗಳು ಸುರಕ್ಷಿತವಾಗಿರುವುದರಿಂದ ಸಾಮಾನ್ಯ ದೃಷ್ಟಿ ಸ್ಪಷ್ಟವಾಗಿ ಇರುತ್ತದೆ. ಹೀಗಾಗಿ ರೋಗಗಳಿಗೆ ಇದರ ಅರಿವೇ ಆಗುವುದಿಲ್ಲ. ಹಾಗಾದರೆ ನಾವು ಪದೇ ಪದೇ ಕೇಳುವ ಪ್ರಶ್ನೆಗಳನ್ನು ನೋಡುವುದಾದರೆ, ಗ್ಲಾಕೋಮಾ ಪರೀಕ್ಷೆಯನ್ನು ಯಾವ ವಯಸ್ಸಿನಿಂದ ಪ್ರಾರಂಭಿಸಬೇಕು ಎಂದರೆ 40 ವರ್ಷ ದಾಟಿದ ನಂತರ ಗ್ಲಾಕೋಮಾ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ 40 ವರ್ಷದ ನಂತರ ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಕುಟುಂಬದಲ್ಲಿ ಯಾರಿಗಾದರೂ ಗ್ಲಾಕೋಮಾ ಇದ್ದರೆ ಇದು ನಿಮಗೂ ಬರುವ ಸಾಧ್ಯತೆ ಹೆಚ್ಚು. ಜೀವಮಾನವಿಡೀ ಕಣ್ಣಿಗೆ ಹನಿಗಳನ್ನು ಎಷ್ಟು ದಿನ ಹಾಕಬೇಕು? ಜೀವಮಾನವಿಡೀ ಹಾಕಲೇಬೇಕು. ಮಧುಮೇಹ ಅಥವಾ ರಕ್ತದೊತ್ತಡದಂತೆ ಗ್ಲಾಕೋಮಾ ಕೂಡ ಜೀವನ ಪರ್ಯಂತ ಇರುವ ಕಾಯಿಲೆ. ಕಣ್ಣಿನ ಒತ್ತಡ ಕಡಿಮೆಯಾಗಿದೆ ಎಂದು ಡ್ರಾಪ್ ನಿಲ್ಲಿಸಿದರೆ ಒತ್ತಡವು ಮತ್ತೆ ಇದ್ದಕ್ಕಿದ್ದಂತೆ ಹೆಚ್ಚಾಗುವ ಅಪಾಯವಿರುತ್ತದೆ. ಆಯುರ್ವೇದ ಅಥವಾ ಇತರೆ ಪರ್ಯಾಯ ಚಿಕಿತ್ಸೆಗಳು ಸೂಕ್ತವೆ ಎಂದು ಪ್ರಶ್ನಿಸಬಹುದು. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಅಲೋಪತಿ ಹೈಡ್ರಾಪ್ಗಳು ಮಾತ್ರ ದೃಷ್ಟಿನರವನ್ನು ರಕ್ಷಿಸಬಲ್ಲವು. ನೀವು ಬೇರೆ ಯಾವುದೇ ಚಿಕಿತ್ಸೆ ಪಡೆದರೂ ನಿಮ್ಮ ನೇತ್ರ ತಜ್ಞರು ಸೂಚಿಸಿದ ಹೈಡ್ರಾಪ್ಗಳನ್ನು ಬಳಸುವುದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಯೋಗಾಸನ ಮಾಡಬಹುದೆ? ಖಂಡಿತ ಮಾಡಬಹುದು. ಆದರೆ ಶೀರ್ಷಾಸನ, ಅಧೋಮುಖ, ಶ್ವಾಸನಾಸನಗಳಂತಹ ತಲೆಯನ್ನು ಕೆಳಗೆ ಮಾಡುವ ಆಸನಗಳನ್ನು ಮತ್ತು ಉಸಿರನ್ನು ಬಿಗಿಯಿಡುವ ಕ್ರಿಯೆಗಳನ್ನು ತಪ್ಪಿಸಬೇಕು. ಯಾವ ರೀತಿ ಆಹಾರ ಪದ್ಧತಿ ಸಹಕಾರಿ ಎಂದರೆ, ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡುವ ಯಾವುದೇ ನಿರ್ದಿಷ್ಟ ಆಹಾರವಿಲ್ಲ. ಆದರೆ ಮಲಬದ್ಧತೆಯಿಂದಾಗಿ ಮಲವಿಸರ್ಜನೆಗೆ ಮಂಕಾಗುವುದರಿಂದ ಕಣ್ಣಿನ ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ನಾರಿನ ಅಂಶವಿರುವ ಆಹಾರವನ್ನು ಸ್ವಲ್ಪ ಹೆಚ್ಚಾಗಿ ಸೇವಿಸಿ. ಒತ್ತಡ ಕಡಿಮೆ ಮಾಡಲು ಯಾವುದಾದರೂ ವ್ಯಾಯಾಮಗಳಿವೆ? ಹೌದು, ದಿನನಿತ್ಯ 1 ಗಂಟೆ ಧ್ಯಾನ ಮಾಡುವುದರಿಂದ ಕಣ್ಣಿನ ಒತ್ತಡ ಕಡಿಮೆಯಾಗುತ್ತದೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಸಮಯದಲ್ಲಿ ಅಭಾವವಿದ್ದರೆ 365 ಬ್ರೀತಿಂಗ್ ತಂತ್ರ ಬಳಸಿ. 5 ಸೆಕೆಂಡುಗಳ ಕಾಲ ಉಸಿರನ್ನು ತೆಗೆದು ಒಳಗೆ ತೆಗೆದುಕೊಳ್ಳಿ. 5 ಸೆಕೆಂಡುಗಳ ಕಾಲ ಉಸಿರನ್ನು ಹೊರಗೆ ಬಿಡಿ. ಇದನ್ನು ದಿನಕ್ಕೆ 3 ಬಾರಿಯಂತೆ ತಲಾ 5 ನಿಮಿಷಗಳ ಕಾಲ ಮಾಡಲೇಬೇಕಾಗುತ್ತದೆ. ಗ್ಲಾಕೋಮಾ ನಿಯಂತ್ರಣಕ್ಕಾಗಿ ವಿಕ್, ಈಜು ಅಥವಾ ಮೊಬೈಲ್, ಟಿವಿ ನೋಡುವುದನ್ನು ಕಡಿಮೆ ಮಾಡಬೇಕು ಅಂತ ಹಾಗೇನೂ ಇಲ್ಲ. ಇಂತಹ ಚಟುವಟಿಕೆಗಳು ಕಣ್ಣಿನ ಒತ್ತಡದ ಮೇಲೆ ಯಾವುದೇ ವೈಜ್ಞಾನಿಕ ಪರಿಣಾಮ ಬೀರುವುದಿಲ್ಲ. ನೇತ್ರ ತಜ್ಞರನ್ನು ಎಷ್ಟು ದಿನಗಳೊಮ್ಮೆ ಭೇಟಿ ಮಾಡಬೇಕು ಎಂದರೆ, ಗ್ಲಾಕೋಮಾ ರೋಗಿಗಳು ಪ್ರತಿ 3-4 ತಿಂಗಳಿಗೊಮ್ಮೆ ವೈದ್ಯರನ್ನು ಭೇಟಿ ಮಾಡಲೇಬೇಕು. ಕಾಯಿಲೆ ಇಲ್ಲದವರು 40 ವರ್ಷ ದಾಟಿದ ನಂತರ ವರ್ಷಕ್ಕೊಮ್ಮೆ ಸಂಪೂರ್ಣ ಕಣ್ಣಿನ ತಪಾಸಣೆ ಮಾಡಿಕೊಳ್ಳುವುದು ಉತ್ತಮ. ಹಾಗಾಗಿ ಗ್ಲಾಕೋಮಾ ತಪಾಸಣೆಗಾಗಿ ನೇತ್ರ ತಜ್ಞರನ್ನು ಭೇಟಿ ಮಾಡುವುದು ಅತ್ಯುತ್ತಮ ಸಲಹೆಯಾಗಿದೆ. ಕೇಳುಗರೇ, ಕೇಳಿದ್ರಲ್ಲ ಎಷ್ಟು ಜನ. ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಕಣ್ಣಿನ ಬೆಳಕನ್ನೇ ಕದಿಯುವ ಮೌನಗಳ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ಕೇಳುಗರೇ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಕಣ್ಣಿನ ಬೆಳಕನ್ನ ಕದಿಯುವ ಮೌನಕಳ್ಳ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಬೆಳಿಗ್ಗೆ 11:30 to 12:30 ಮೇರಿ ಸಂದರ್ಶನ ಫೋನ್ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ್ ಬೀರವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವೃತ್ತಿ ಮಾರ್ಗದರ್ಶನದ ಅಗತ್ಯತೆ, ಮಹತ್ವ ಮತ್ತು ಇನ್ನಿತರ ಸಲಹೆಗಳ

0: ತಜ್ಞರ ಜೊತೆಗೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ. ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 20ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಪರಸ್ತಸ್ಮ

ನಶ್ಯತ್ಸು ನ ವಿನಶ್ಯತಿ. ಈ ಅವ್ಯಕ್ತಕ್ಕೆ ಅತೀತವಾಗಿರುವಂತಹ ಮತ್ತೊಂದು ಸನಾತನ ಅವ್ಯಕ್ತ ಭಾವವಿದೆ. ಸಕಲ ಪ್ರಾಣಿಗಳು ನಾಶವಾದರೂ ಕೂಡ ಈ ಸನಾತನ ಅವ್ಯಕ್ತ ಭಾವ ನಾಶವಾಗುವುದಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಲ್ಲಿ ಎರಡು ಅವ್ಯಕ್ತಗಳನ್ನ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಒಂದು, ಈ ಪ್ರಪಂಚಕ್ಕೆ ಬರುವುದಕ್ಕೆ ಮುಂಚೆ ನಾವೆಲ್ಲ ಅವ್ಯಕ್ತ ಸ್ಥಿತಿಯಲ್ಲಿರ್ತೇವೆ, ಅಂದ್ರೆ ನಾವು ಗೊತ್ತಿಲ್ಲ ಹೇಗಿರ್ತೀವಿ ಅಂತ ಹೇಳಿ. ಆದ್ರೆ ಅವುಗಳಲ್ಲಿ ಅವಿದ್ಯೆ ಅನ್ನುವಂಥದ್ದು ಒಂದು ಬೀಜ ರೂಪದಲ್ಲಿ ಇರುತ್ತೆ. ಯಾವಾಗ ಅವಕಾಶ ಸಿಕ್ಕುತ್ತೋ ಆಗ ಪುನಃ ಮೇಲೇಳ್ತದೆ. ಬೀಜದಲ್ಲಿ ಗಿಡ ಹೇಗೆ ಸುಪ್ತಾವಸ್ಥೆಯಲ್ಲಿದೆಯೋ ಹಾಗೆ ನಾವು ಸುಷುಪ್ತಿಗೆ ಹೋದ್ರೆ ಅವಿದ್ಯೆ ಅನ್ನುವಂಥದ್ದು ಬೀಜ ರೂಪದಲ್ಲಿರುತ್ತೆ. ಆದ್ರೆ ಅಲ್ಲಿಂದ ಎದ್ದು ಕನಸಿಗೋ ಜಾಗ್ರತಾವಸ್ಥೆಗೋ ಬಂದ್ರೆ ಸಾಕು, ಆಗಲೇ ಅವು ನಮ್ಮನ್ನ ಮೆಟ್ಟಿಕೊಳ್ಳುವಂಥದ್ದು. ಕೆಲವು ವೇಳೆ ಈ ಜೇನುಗೂಡನ್ನ ಕೆಣಕಿ ನೀರಿನಲ್ಲಿ ಮುಳುಗ್ತೇವೆ ಅವುಗಳಿಂದ ಪಾರಾಗೋದಕ್ಕೆ, ಆದ್ರೆ ಅವು ನೀರಿನ ಮೇಲೆಯೇ ಹಾರಾಡ್ತಾ ಇರುತ್ತೆ. ಯಾವಾಗ ನಾವು ನೀರಿನ ಮೇಲೆ ಮುಖ ಇಡುತ್ತೇವೆಯೋ ಆಗ ಅವು ನಮ್ಮನ್ನು ಕಚ್ಚಲು ಸಿದ್ಧವಾಗ್ಬಿಡ್ತವೆ. ಇಲ್ಲಿ ಅವ್ಯಕ್ತ ಎಂಬುವಂಥದ್ದು ಹಾಗಿದೆ, ನಮ್ಮ ಹಿಂದೆ ಮುಂದೆ ಕಾಡುವುದಕ್ಕೆ ಸಿದ್ಧವಾಗಿದೆ. ಮತ್ತೊಂದು ಅವ್ಯಕ್ತವೇ ಸನಾತನವಾಗಿರುವಂಥದ್ದು. ಅಲ್ಲಿ ಯಾವ ಸಂಸ್ಕಾರವೂ ಇಲ್ಲ, ಯಾವ ಅಜ್ಞಾನವೂ ಇಲ್ಲ, ಅದು ಯಾವಾಗಲೂ ಇರುವಂಥದ್ದು. ಈ ಪ್ರಪಂಚವೆಲ್ಲ ಬರುವುದಕ್ಕೆ ಮುಂಚೆ ಅದು ಇತ್ತು, ಈ ಪ್ರಪಂಚವೆಲ್ಲ ನಾಶವಾದ ಮೇಲೂ ಕೂಡ ಅದು ಇರುತ್ತದೆ. ಆ ಅವ್ಯಕ್ತ ಬೇರೆ, ಅದು ಭಗವಂತನಿಗೆ ಸೇರಿದ ಅವ್ಯಕ್ತ. ನಮ್ಮ ಅವ್ಯಕ್ತ ಸ್ಥಿತಿ ಅಥವಾ ನಮ್ಮ ಸಮುದಾಯವನ್ನೆಲ್ಲ ಸೇರಿದ ಪ್ರಳಯ ಕಾಲದ ಅಥವಾ ಸೃಷ್ಟಿಗೆ ಮುಂಚಿನ ಅವ್ಯಕ್ತ ಸ್ಥಿತಿ ಬೇರೆ. ಇವುಗಳೆಲ್ಲ ಈಗ ಕಾಣದೇ ಇದ್ರೂ ಕೂಡ ಮುಂದೆ ಯಾವುದೋ ರೂಪದಲ್ಲಿ ಕಾಣಿಸಿಕೊಂಡು ನಮ್ಮ ಕರ್ಮಗಳನ್ನ ಸವಿಸಬೇಕಾಗಿದೆ. ಆ ಭಗವಂತನ ಅವ್ಯಕ್ತ ಸ್ವರೂಪವಾದರೂ ಯಾವ ಕರ್ಮ ನಿಯಮಕ್ಕೂ ಕೂಡ ಒಳಪಟ್ಟಿಲ್ಲದ ಒಂದು ಸ್ಥಿತಿ, ಅದೆಂದಿಗೂ ನಾಶವಾಗುವುದಿಲ್ಲ. ಮಡಿಕೆ ಕುಡಿಕೆಗಳನ್ನ ಒಡೆದು ಹಾಕಿದ್ರೆ ಅದರೊಳಗಡೆ ಇರುವಂತಹ ಆಕಾಶವನ್ನ ನಾವು ಹೇಗೆ ಒಡೆದು ಹಾಕಲಾರವೋ ಹಾಗೆ ಪರಮಾತ್ಮನ ಒಂದು ಅವ್ಯಕ್ತ ಸ್ಥಿತಿ ಅನ್ನುವಂಥದ್ದು. ಅದಕ್ಕೊಂದು ಉದಾಹರಣೆ ಅಂತಂದ್ರೆ, ಶಾಲೆಯ ಒಂದು ತರಗತಿಯಲ್ಲಿ ಒಂದೇ ಒಂದು ಕರಿಯ ಹಲಗೆ ಮೇಲೆ ಅನೇಕ ಉಪಾಧ್ಯಾಯರುಗಳು ಬರೀತಾರೆ. ಗಣಿತದ ಉಪಾಧ್ಯಾಯರು ಬರೆದಿರುವಂತಹ ಅಂಕೆ ಸಂಖ್ಯೆಗಳನ್ನು

ಎಲ್ಲ ಪೂರ್ತಿ ಒರೆಸಿ ಭೂಗೋಳವನ್ನು ಕಲಿಸುವಂತಹ ಉಪಾಧ್ಯಾಯರು ಭೂಪಟವನ್ನು ಬಿಡಿಸ್ತಾರೆ. ಅದೇ ಹಲಗೆಯ ಮೇಲೆ ರಸಾಯನ ಶಾಸ್ತ್ರವನ್ನು ಕಲಿಸುವಂತಹ ಉಪಾಧ್ಯಾಯರು ಬಂದಾಗ ಭೂಪಟವನ್ನು ಅಳಿಸಿ ರಸಾಯನ ಶಾಸ್ತ್ರದ ನಿಯಮಗಳನ್ನು ಬರೀತಾರೆ. ಇತಿಹಾಸವನ್ನು ಕಲಿಸುವ ಉಪಾಧ್ಯಾಯರು ತರಗತಿಗೆ ಬಂದಾಕ್ಷಣ ಅದೇ ಕರಿ ಹಲಿಗೆಯ ಮೇಲೆ ಇರುವಂಥದ್ದನ್ನು ಪೂರ್ತಿ ಒರೆಸಿಬಿಟ್ಟು ರಾಜಮಹಾರಾಜರು ಆಳಿದ ಕಾಲಗಳು

ಅದು ಬದಲಾವಣೆ ಆಗಲಿಲ್ಲ. ಅದೇ ರೀತಿ ಇಡೀ ಪ್ರಪಂಚದ ಒಂದು ಸೃಷ್ಟಿ, ಸ್ಥಿತಿ ಮತ್ತು ಲಯ, ಇವು ಮೂರೂ ಕೂಡ ಬದಲಾವಣೆಗಳು ಬದಲಾಗದ ಯಾವುದೋ ಒಂದು ಅಧಿಷ್ಠಾನದಿಂದಾಗಿ ನಡೆಯಲು ಸಾಧ್ಯ. ಈ ಶಕ್ತಿಯು ಅವಿನಾಶಿಯಾದ ಒಂದು ತತ್ವ. ಇದನ್ನ ಪರಮಾತ್ಮ ಇಲ್ಲಿ ಹೇಳ್ತಿರುವಂಥದ್ದು. ನಾಶವಾಗುವ ಭೂತಗಳಲ್ಲಿ ಇದು ಇದ್ದರೂ ಕೂಡ ಅದು ಅವಿನಾಶಿಯಾದಂಥ ಒಂದು ತತ್ವ. ಅದೇ ತರಗತಿಯಲ್ಲಿ ಸಂಜೆಯ ಹೊತ್ತು ಉಪಾಧ್ಯಾಯರು ಮತ್ತು ಹುಡುಗರು ತರಗತಿಯನ್ನ ಬಿಟ್ಟು ಹೋದ ಮೇಲೂ ಕೂಡ ಆ ಕರಿಹಲಿಗೆಯು ಬದಲಾಗದೆ ಹಾಗೇ ಇರುತ್ತದೆ. ಅದೇ ರೀತಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವು ಅವ್ಯಕ್ತ ಸ್ವರೂಪವಾಗಿದ್ದು, ಅರ್ಥಾತ್ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಗಳಿಗೆ ಅಗೋಚರವಾಗಿದ್ದು, ಶರೀರ ಮನಸ್ಸು ಬುದ್ಧಿಗಳೆಂಬ ನಾಶವುಳ್ಳ ಸ್ವರೂಪದ ಈ ಉಪಾಧಿಯಲ್ಲಿದ್ದರೂ ಕೂಡ ಅದು ಅವಿನಾಶಿ. ಹೀಗೆ ಅವ್ಯಕ್ತ ಪ್ರಕೃತಿಯು ವ್ಯಕ್ತವಾಗಿರುವಂತಹ ಜೀವರಾಶಿಗಳಿಗೆ ಕಾರಣವಾಗಿರುವಂಥದ್ದು. ವೇದಾಂತದಲ್ಲಿ ಇದನ್ನೇ ಅವಿದ್ಯಾ ಎಂದು ಕರೆಯುವುದುಂಟು. ಅವಿದ್ಯೆಯು ಯಾವುದೇ ಒಂದು ಇರುವ ವಸ್ತುವಿನ ಬಗ್ಗೆ ಆಗಿರಬೇಕು. ಇಲ್ಲದ ವಸ್ತುವಿನ ಬಗ್ಗೆ ಅವಿದ್ಯೆ ಇರುವಂಥದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಬಾಲದ ಬಗ್ಗೆ ನನಗೆ ಅವಿದ್ಯೆ ಇಲ್ಲ, ಏಕೆಂದರೆ ನನಗೆ ಬಾಲವೇ ಇಲ್ಲ. ಇದರ ಅರ್ಥ ನನಗೆ ತಿಳಿಯದ ಯಾವುದೋ ಒಂದು ವಸ್ತು ಇರಲೇಬೇಕೆಂದಾಯಿತು ಅಲ್ವಾ? ಇದೇ ಒಂದು ಪ್ರಪಂಚದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೆಂಬ ಬದಲಾವಣೆಗೆ ಕರಿಹಲಗೆಯಂತೆ ಬದಲಾಗದಿರುವಂಥ ಒಂದು ಆಧಾರ ಶಕ್ತಿ. ಈ ಆಧಾರ ಶಕ್ತಿಯ ಬಗ್ಗೆ ನನಗೆ ತಿಳಿಯದಿರುವುದನ್ನೇ ಈ ವೇದಾಂತದಲ್ಲಿ ಅವಿದ್ಯಾ ಅಂಥೇಳಿ ಕರೆದಿರುವಂಥದ್ದು. ಈ ಅವಿದ್ಯೆಯೇ ಬಹುರೂಪ ಪ್ರಪಂಚದ ಸೃಷ್ಟಿಗೆ ಕಾರಣ. ಅಧಿಷ್ಠಾನವಾದ ಆತ್ಮವಸ್ತು ಈ ಅವಿದ್ಯೆಯನ್ನ ದಾಟಿರುವಂಥ ಒಂದು ಶಕ್ತಿ. ಹೀಗೆ ಈ ಅವ್ಯಕ್ತ ವಸ್ತುವೇ ಪರಮಾತ್ಮನು, ಅಥವಾ ಅದಕ್ಕಿಂತ ಪರಮಗತಿ ಎನಿಸಿಕೊಳ್ಳುವಂಥದ್ದು ಇನ್ನೇನಾದರೂ ಇದೆಯಾ ಅಂಥೇಳಿ ನಾವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಉತ್ತರ ಕೊಡ್ತಾನೆ. ಹಾಗಾಗಿ ಅವ್ಯಕ್ತವಾಗಿರುವಂಥದ್ದೆಲ್ಲ ಶ್ರೇಷ್ಠವೂ ಸನಾತನವೂ ಆಗಿರುವಂಥ ಬ್ರಹ್ಮತತ್ವವೂ ಇದೆ. ಆದರೆ ನಾಶವಾಗುವಂಥ ಸಮಸ್ತ ಭೂತಗಳಲ್ಲಿ ಇದ್ದರೂ ಕೂಡ ಅದು ಅವಿನಾಶಿಯಾಗಿರುವತ್ತೆ ಅನ್ನುವಂಥ ಮಾತನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಅವ್ಯಕ್ತವಾಗಿರುವಂಥ ಭಾವ ಯಾವತ್ತೂ ನಾಶ ಆಗೋದಿಲ್ಲ, ಆದರೆ ವ್ಯಕ್ತವಾಗಿರುವಂಥದ್ದು ನಾಶವಾಗತ್ತೆ. ಅಂದರೆ ನಾವು ವ್ಯಕ್ತವಾಗಿರುವಂಥದ್ದು ಈ ನಮ್ಮ ಶರೀರ. ಈ ಶರೀರ ಒಂದಲ್ಲ ಒಂದು ದಿನ ನಾಶವಾಗತ್ತೆ. ಆದರೆ ಅವ್ಯಕ್ತವಾಗಿ ಇರುವಂತಹ ಆತ್ಮರೂಪ, ಈ ದೇಹದೊಳಗಿರುವಂಥ ಒಂದು ಆತ್ಮರೂಪ, ಅದು ಸದಾ ಶಾಶ್ವತ. ಅದು ನಾಶವೇ ಹೊಂದದೇ ಇರುವಂಥದ್ದು, ಶಾಶ್ವತ ಮತ್ತು ಸನಾತನ ಅದು ಆತ್ಮ. ನಾಶವಾಗುವಂಥದ್ದು ಈ ದೇಹ, ಅದನ್ನೇ ವ್ಯಕ್ತ ಮತ್ತು ಅವ್ಯಕ್ತ ಅಂತೇಳಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಈ ಮುದ್ರಾಮ ನಾವು ಹೇಗೆ ಅದನ್ನ ಜೋಡಿಸ್ಕೊಂಡು ಹೋಗಿ ನೋಡೋಣ. ಕೇಡಬಗೆವುದಕ್ಕಿಂತ ಒಳಿತೆಸಗುವುದೇ ಮೇಲು, ಕೇಡಬಗೆವುದಕ್ಕಿಂತ ಒಳಿತೆಸಗುವುದು

ಹಾಗಾಗಿ ನಾವು ಇರುವಂತಹ ಬದುಕಿನಲ್ಲಿ, ಇರುವಂತಹ ಜೀವನದಲ್ಲಿ ಕೇಡನ್ನು ಬಗೆಯುವುದಕ್ಕಿಂತ ಒಳಿತನ್ನು ಬಯಸುವುದು ಮೇಲು. ಯಾಕಂದರೆ ಈ ಆತ್ಮಸ್ವರೂಪಿಯಾಗಿರುವಂತಹ, ಶಾಶ್ವತವಾಗಿರುವಂತಹ ಆತ್ಮಸ್ವರೂಪಿ ಸಮರಗಳನ್ನು ಭಾವನೆಯಲ್ಲಿ ಉಳಿಸಿಕೊಳ್ಳುವುದಕ್ಕಿಂತ ಸಂಧಾನಗಳನ್ನು ಮಾಡಿಕೊಳ್ಳುವುದರ ಮೂಲಕ ಈ ಒಂದು ಜಗತ್ತಿನಲ್ಲಿ ಮುಕ್ತಾತ್ವಮಾಗಿ ತೆರಳಬಹುದು. ಅಹಮಿಕೆಯ ನುಡಿಗಿಂತ ಸೌಜನ್ಯ ದನಿ ಅನ್ನುವಂಥದ್ದು ಯಾವಾಗಲೂ ಮಿಗಿಲು. ಅಹಮಿಕೆಯಲ್ಲಿ ನುಡಿಯೋದಕ್ಕಿಂತ ಸೌಜನ್ಯದಲ್ಲಿ ಇದ್ದಾಗ ನಾವು ಬದುಕಿನಲ್ಲಿ ಒಂದು ಸಾರ್ಥಕತೆಯನ್ನು ಪಡೆಯಬಹುದು. ಹಾಗಾಗಿ ಕರುಣೆ ಅನ್ನುವಂಥದ್ದು ಜೀವನದ ಮೇರು ಪಂಕ್ತಿ. ಸಹಜವಾಗಿ ಜೀವನದಲ್ಲಿ ಏರುಗತಿಯನ್ನು ನಾವು ಸಾಗಬೇಕು ಅಂತಂದರೆ ಕರುಣೆಯಿಂದ ಇರಬೇಕು. ಆ ಕರುಣೆಯೇ ನಮಗೆ ಯಾವಾಗಲೂ ಈ ಜೀವನಕ್ಕೆ ಋಣಿ ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸಿರುವಂಥದ್ದು. ಹಾಗಾಗಿ ಸದಾ

ಕೇಳುಕರೆ, ಇದುವರೆಗೂ ಗೀತ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಈ ಕಡೆ ವಾಮದೇವ ಏನ್ ಮಾಡಿದ್ದ, ಎಚ್ಚರಿತ ಬಿದ್ದಿದ್ದಲ್ಲ ಕೌಶಿಕ, ಅವನ ಆಶ್ರಮ ಕರ್ಕೊಂಬಂದ. ಅವನ ಆರೋಗ್ಯ ಸುಧಾರಿಸ್ಬೇಕಾದ್ರೆ 2 ವಾರ ಹಿಡಿತು, ಅವನ್ ಏನಾಗಿದೆ ಅಂತ ಅರ್ಥ ಆಗ್ಬೇಕಾದ್ರೆ. ಒಂದ್ ದಿವಸ ಕೌಶಿಕ ಕೇಳಿದ, ವಾಮದೇವ ನನಗೆ ಆಶ್ಚರ್ಯ ಆಗೋದೇನು ಅಂದ್ರೆ, ಆ ಬ್ರಹ್ಮದಂಡ ಬಂತಲ್ಲ ನನ್ನ ಹೊಡೆಯೋದಕ್ಕೆ, ನನ್ ಕೊಲ್ಲೋದಕ್ಕೆ, ಎಲ್ಲಿಂದ ಬಂದೆ ನೀನು? ಆ ಕ್ಷಣ ನೀನ್ ಬಂದಿದ್ದೇವ ಸತ್ತು ಬಿಡ್ತೀನಲ್ಲ ನಾನು, ನನಗೆ ಹಿಂಗ್ ತೊಂದರೆ ಬಂತು ನಿನಗೆ ಗೊತ್ತಾದದ್ದು ಹೇಗೆ? ಎಲ್ಲೋ ಇದ್ದವನಷ್ಟು ಬೇಗ ಬಂದಿ ಹೇಗೆ ನೀನು? ಮತ್ತಿನ್ನೊಂದು ನಾನು ಹೇಳಬೇಕಾದದ್ದು, ನನ್ನಲ್ಲಿ ಏನೋ ವಿಚಿತ್ರ ಬದಲಾವಣೆ ಆಗ್ತಿದೆ 2 ವಾರದಲ್ಲಿ. ಈಗ ಬದಲಾವಣೆ ಏನು ಅಂದ್ರೆ, ನನಗೆ ವಶಿಷ್ಠರ ಬಗ್ಗೆ ಕೋಪನೇ ಇಲ್ಲ. ಈಗ ಅವ್ರ ಮೇಲೆ ಕೋಪದಿಂದ ದ್ವೇಷದಿಂದ ಹೋಗಿದ್ನಲ್ಲ ಹೊಡೆಯೋದಕ್ಕೆ, ನನ್ ಕೋಪನೇ ಇಲ್ಲ ರೀ ಅವನ ಬಗ್ಗೆ. ಅವ್ರ ಬಗ್ಗೆ ಪ್ರೀತಿ ಬರ್ತದೆ, ಅಭಿಮಾನ ಬರ್ತಾ ಇದೆ ನನಗೆ, ಅಂತ ಋಷಿಗಳಿದ್ದಾರಲ್ಲ ಅಂತ ಅನ್ಸ್ಬಿಡ್ತದೆ. ಯಾಕಾಯ್ತು ಬದಲಾವಣೆ ಇದು? ವಾಮದೇವ ಬಹಳ ಚಂದ ಹೇಳ್ತಾನೆ. ನಾನು ಹೇಳ್ತಾನೆ, ಮನಸ್ಸು ಅನ್ನುವಂಥದ್ದು ಒಂದು ಬೆಳಕಿನ ಕಂಬ ಇದ್ದ ಹಾಗೆ. ಇದನ್ನು ಸಾಮಾನ್ಯವಾಗಿ ಸೈನ್ಸ್ ಹುಡುಗರು ಹೇಳ್ತಾ ಇರ್ತೀನಿ, ಒಂದು ಬ್ಯಾಟ್ರಿ ಟಾರ್ಚ್ ತಗೊಂಡು ಆದರೆ ಅದೇ ಬೆಳಕಿನ ಕಿರಣಗಳನ್ನು ಏಕೀಭವಿಸಿದಾಗ ಲೇಸರ್ ಆಗಿಬಿಡುತ್ತೆ, ಅದೇ ಬೆಳಕೆ, ಮತ್ತೊಂದೇನಿಲ್ಲ. ಅಗಲ ಆದಾಗ ಹರಡಿ ಹೋಗ್ತದೆ, ಬಹಳ ದೂರ ಹೋಗಲ್ಲ, ಶಕ್ತಿಶಾಲಿ ಅಲ್ಲ ಅದು. ಆದರೆ ಅದೇ ಬೆಳಕಿನ ಕಿರಣಗಳನ್ನು ಒಂದು ಕಡೆಗೆ ಒಗ್ಗೂಡಿಸಿದಾಗ ಲೇಸರ್ ಆಗಿ 1 ಇಂಚ್ ದಪ್ಪ ಇರುವಂಥ ಸ್ಟೇನ್ಲೆಸ್ ಸ್ಟೀಲನ್ನು ಬೆಣ್ಣೆ ಕತ್ತರಿಸ್ದಂಗೆ ಕತ್ತರಿಸ್ಬಿಡುತ್ತೆ, ಅದೇ ಬೆಳಕೆ, ಅದು ಮತ್ತೊಂದೇನು ಅಲ್ಲ. ನೋಡ್ತಾನೆ, ಮನುಷ್ಯನ ಮನಸ್ಸು ಹಾಗೇ ಇದೆ. ನಮ್ಮ ಮನಸ್ಸು ಅಷ್ಟು ಪವರ್ಫುಲ್ ಇದೆ, ಅದು ನಾವೇನು ಮಾಡಿದ್ದೀವಿ ಅಂದರೆ 5 ಇಂದ್ರಿಯಗಳಲ್ಲಿ ಹಂಚಿಬಿಟ್ಟಿದ್ದೇವೆ ಅದನ್ನು. ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬಹುಶಃ ಅದಾಗ್ಬೋದು ಅನಿಸುತ್ತೆ. ಕೆಲವೊಂದು ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಡೈನಿಂಗ್ ಹಾಲ್ ಇರ್ತದೆ, ಹೊಸ ಮಾಡರ್ನ್ ಸ್ಟೈಲ್, ಅದು ಓಪನ್ ಕಿಚನ್ ಅಂತೆಲ್ಲ ಬಂದಿದೆ. ನಮ್ಮ ಹಳೆ ಮನೆಯಲ್ಲೆಲ್ಲ ಹಂಗಿಲ್ಲ, ಅಡುಗೆ ಮನೆಯೇ ಬೇರೆ, ಡೈನಿಂಗ್ ಹಾಲೇ ಬೇರೆ. ನೀವು ಡೈನಿಂಗ್ ಇದ್ದಂಥ ಮನೆ ವಿಚಾರ ಮಾಡ್ಕೊಳ್ಳಿ, ಅಲ್ಲಿ ಟಿ ವಿ ಇದೆ. ತಾಯಿ ಏನು ಮಾಡ್ತಾಳೆ ಅಡುಗೆ ಮಾಡೋಳು ಅಂದರೆ, ಅಡುಗೆ ಮಾಡ್ತಾ ಮಾಡ್ತಾ ಟಿ ವಿ ಪ್ರೋಗ್ರಾಮ್ ನೋಡ್ತಾ ಇರ್ತಾಳೆ. ಮನೆಯಲ್ಲಿ ನೋಡಿದ್ದೀವಿ ನೀವು, ತರಕಾರಿ ಹೆಚ್ಚುತ್ತಾ ಆ ಫೇವ್ರೇಟ್ ಸೀರಿಯಲ್ ಇರ್ತಾವಲ್ಲ, ಬಿಡೋಕ್ಕಾಗಲ್ಲ ಅವನ್ನೆಲ್ಲ, ಅವ್ನು ನೋಡ್ಬೇಕು. ಈಗ ಏನೇನಾಗ್ತದೆ ದಯವಿಟ್ಟು ಗಮನಿಸಿ, ನೀವು ಕಣ್ಣಿಂದ ಚಿತ್ರ ನೋಡ್ತಾ ಇದ್ದೀರಿ, ಕಿವಿಯಿಂದ ಡೈಲಾಗೋ ಹಾಡೋ ಕೇಳಿಸ್ಕೊತಾ ಇದ್ದೀರಿ ಅಲ್ಲ, ಅದ್ರ ಜೊತೆ ಕೈಯಿಂದ ತರಕಾರಿ ಹೆಚ್ಚುತ್ತಾ ಇದ್ದೀನಿ. ಆ ಸೌತೆಕಾಯಿ ಕೈನೋ ಸೀನೋ ಕತ್ತರಿಸೋದು ರುಚಿ ನೋಡ್ತೀನಿ ಒಂದು ಸ್ವಲ್ಪ. ಅಲ್ಲಿ ಮನೆಯಲ್ಲಿ ಅಡುಗೆ ಮಾಡಿದ್ರೆ ವಾಸನೆ ಬರ್ತಾ ಇದೆ, ಓ ಕುದೀತಾ ಇದೆ ಕುದೀತಾ ಇದೆ, ಹಾಲು ಉಪ್ತಾ ಇದೆ ಅಂತ ಗಮನಿಸಿ, 5 ಇಂದ್ರಿಯಗಳೇ ಕೆಲಸ ಮಾಡ್ತಾ ಇದೆ ಒಂದೇ ಕಾಲಕ್ಕೆ ಅಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಒಂದೇ ಸಮ ಕೆಲಸ ಮಾಡ್ತಿದ್ದಾರೆ. ಮನಸ್ಸು ಒಂದೇ, ಆದ್ರೆ ಮನಸ್ಸು 5ರಲ್ಲೂ ತೊಡಗಿದೆ ಅದು ಅಲ್ವಾ, ಕರೆಕ್ಟ್ ಹೇಳಿದಲ್ವಾ? ಟಿ ವಿ ನೋಡೋದ್ರಲ್ಲಿ ಮನಸ್ಸು ತೊಡಗಿದೆ, ಕೇಳೋದ್ರಲ್ಲಿ ಕಿವಿಯಿಂದ ಮೂಲಕ ಬಂದಂತಕ್ಕೆ ಅದಕ್ಕೊಂದು ಮನಸ್ಸು ಭಾಗ ಇದೆ. ಅಂದ್ರೆ ಮನಸ್ಸಿನ ಒಂದು ಭಾಗ ನೋಡ್ತಾ ಇದೆ, ಒಂದು ಕೇಳ್ತಾ ಇದೆ, ಒಂದು ಮುಟ್ತಾ ಇದೆ, ಒಂದು ಟೇಸ್ಟ್ ಮಾಡ್ತಾ ಇದೆ, 5 ಕಡೆ ಹಂಚಿ ಹೋಗಿದೆ. ಅದನ್ನು ವಾಮದೇವ ಚಂದ ಹೇಳ್ತಾನಂದ್ರೆ, ಅಕಸ್ಮಾತ್ ಆಗಿ ನಾನು ಇಂದ್ರಿಯಗಳಿಂದ ಮನಸ್ಸನ್ನು ಒಳಗೆ ಎಳ್ಕೊಂಡ್ಬಿಟ್ರೆ, ಆಗಲೇ ಟಾರ್ಚ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಹರಡಿದಾಗ ಶಕ್ತಿಶಾಲಿ ಆಗೋಲ್ಲ, ಏಕೀಭವಿಸಿದಾಗ ಶಕ್ತಿಶಾಲಿ ಆಗ್ತದೆ. ಅವನು ಹೇಳ್ತಾನೆ, ಅಕಸ್ಮಾತ್ ಆಗಿ ನನ್ನ ಎಲ್ಲ ಇಂದ್ರಿಯಗಳನ್ನ ಮನಸ್ಸನ್ನು ತೆಗೆದು ಒಂದೇ ಕಡೆ ಇಟ್ಕೊಂಡ್ರೆ ಅದು ಎಂಥ ಶಕ್ತಿಶಾಲಿ ಆಗ್ತದೆ ಅಂದ್ರೆ, ಭೂತ ಭವಿಷ್ಯಗಳನ್ನು ತಿಳ್ಕೊತದೆ, ಮುಂದಾಗೋದನ್ನು ಹೇಳ್ತದೆ ಏನಾಗ್ತದೆ ಅಂತ. ಆ ಶಕ್ತಿ ಮನಸ್ಸಿಗೆ ಬರ್ತದೆ. ನಿಮ್ಗೆ ಗೊತ್ತಿದೆ ವಿವೇಕಾನಂದರ ಜೀವನದಲ್ಲಿ ಆದದ್ದು. ವಿವೇಕಾನಂದರ ಜೀವನದಲ್ಲಿ ಒಬ್ಬ ಒಪೆರಾ ಸಿಂಗರ್ ಆಕೆ, ಒಬ್ಬ ದೊಡ್ಡ ಸಿಂಗರ್, ಒಪೆರಾ ಶೋ ನಡೆದಿದೆ. ಆಕೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ಹೋಗ್ತೀನಿ ನಾನು ಪ್ರೋಗ್ರಾಮ್ ಮುಗಿತು ಹೋಗ್ತೀನಿ ಅಂದು. ಅವ್ನು ಓನಕ್ಕೆ ಅದು ಹೆಂಗೆ ಹೋಗ್ತೀಯ ಅಂದ, ಅವನು ಪ್ರೋಗ್ರಾಮ್ ಇದೆ ನಿಂದು ಹಾಡ್ಬೇಕು ನೀನು ಅದಕ್ಕೆ, ನಾಟಕ ಮುಗಿದ್ನಲ್ಲಿ ಹೋಗು ಅಂದ. ಮನಸ್ಸಿಲ್ಲದ ಮನಸ್ಸಿಂದ ಉಳ್ಕೊಂಡ್ಲಾಕೆ ಮನೆಗೆ ಹೋಗುವ ಹೊತ್ತಿಗೆ ಆಕೆ ಮಗಳು, ಒಬ್ಳೆ ಮಗಳು ಬೆಂಕಿ ಹೆಚ್ಚಿಸ ಸತ್ತೋಗಿದ್ಲು. ಆಕೆ ಮನಸ್ಸಲ್ಲಿ ಏನು ಉಳಿತು ಅಂದ್ರೆ, ನಾನು ಹಾಡೋದ್ ಬಿಟ್ಟು ಬಂದಿದ್ರೆ ನನ್ನ ಮಗಳು ಉಳ್ಕೊತಾ ಇದ್ಲು ಅಂತ ತಲೆಗೆ ಬಂದ್ಬಿಡ್ತು, ಅವತ್ತಿಂದ ಹಾಡೋದನ್ನ ಬಿಟ್ಬಿಟ್ಲಾಕೆ. ಇದನ್ನ ಘಟನೆಯನ್ನು ವಿವೇಕಾನಂದರಿಗೆ ಯಾರೋ ಹೇಳಿದರು. ಅವ್ರ ಆಕೆ ಹತ್ರ ಮಾತಾಡ್ತಾ ಆಕೆ ಜೀವನದಲ್ಲಿ ಆದಂತ ಹಿಂದಿನ ಘಟನೆಗಳನ್ನೆಲ್ಲ ಹೇಳ್ತಾರೆ, ಹಿಂಗಿಂಗಾಯ್ತು ಹಿಂಗಿಂಗಾಯ್ತು ಅಂತ. ಹೌದು ನಿಮ್ಗೆ ಏನ್ ಗೊತ್ತು ಅಂತ, ನನಗೆ ಗೊತ್ತಾಗುತ್ತೆ ಮುಂದೆ ಏನಾಗ್ತದೂ ಹೇಳ್ತೀನಿ ನಾನು. ಮತ್ತಿನ್ನೊಂದು, ನಿಮಗೆ ಹಾಡು ಇದೆಯಲ್ಲ, ಕಂಠ ಇದೆಯಲ್ಲ, ಭಗವಂತ ಕೊಟ್ಟ ದೇಣಿಗೆ ಅದು, ಅದನ್ನ ಹಾಗೆ ಬಿಡಬೇಡಿ, ಹಾಡು ಬೆಳೆಸಿ ಅಂತ ಹೇಳಿದ್ರು.

0: ಹಾಡೋಕ್ ಶುರು ಮಾಡಿದೆ. ನಿಮ್ಗೆ ಗೊತ್ತಿದೆ ಈ ಫೌಂಡೇಶನ್ ಬರ್ತದೆ, ದೊಡ್ಡ ಫೌಂಡೇಶನ್ ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ದಾನಿಗಳು ಬಂದಾಗ ರಾಕ್ ಫೆಲ್ಲರ್ ರಾಕ್ ಫೆಲ್ಲರ್ ಅಂತ ಹುಡುಗ. ತಂದೆ ದೊಡ್ಡವರು, ಮಗ ಸ್ವಲ್ಪ ಉದ್ದಟ, ಕೋಪ ಅವನಿಗೆ. ಅವ್ನಿಗೆ ಯಾರೋ ಹೇಳಿದ್ರು ವಿವೇಕಾನಂದ ಅಂತ ಬಂದಿದ್ದಾರೆ ಇಂಡಿಯಾದ ಸನ್ಯಾಸಿ, ಅವರೆಲ್ಲ ಹೇಳ್ತಾರೆ ಅದುದನ್ನ ಅಂತ. ಹೌದಾ, ಒಂದು ಕೂತ್ಕೊಂಡು ಹೇಳು ನಮ್ಮ ಬಗ್ಗೆ ಏನು ಹೇಳ್ತಿ ಹೇಳು ಅಂದ. ಇವ್ರದು ನಾ ಜಾದೂಗಾರ ಅಲ್ಲ ಏನಲ್ಲ, ಆದ್ರೂ ಹೇಳ್ತೀನಿ ಕೇಳು ಅಂತ ಆ ಒಂದು ಜೀವನದಲ್ಲಿ ಅವನಿಗೆ ಮಾತ್ರ ಗೊತ್ತಿರುವಂತಹ ಘಟನೆಗಳನ್ನ ಹೇಳಿದ್ರು. ಓ, ಎಲ್ಲ ಗೊತ್ತಿದೆ ಹಾಗಾದ್ರೆ ನಿನಗೆ ಅಂದ್ಬಿಟ್ಟು, ಆಯ್ತು ಥ್ಯಾಂಕ್ ಯು ಅಂದ. $10 ನೋಟನ್ನು ಎಸೆದ, ತಗೋ $10 ಅಂದ. ವಿವೇಕಾನಂದ ಹೇಳ್ತಾರೆ, ಈ ಡಾಲರ್ಗೋಸ್ಕರ ಹೇಳಿಲ್ಲ ನಾನು, ಮತ್ತೆ ಇನ್ನೊಂದು ಮಾತು ಹೇಳ್ಬೇಕು ನಿನಗೆ, ನಿನ್ನ ದುಡ್ಡು ಏನಿದೆ ಅಹಂಕಾರ ಇದೆಯಲ್ಲ ದುಡ್ಡಿದೆ ಅಂತ, ನಿಂದಲ್ಲ ದುಡ್ಡದು, ನೀನು ಯುವರ್ ಕಸ್ಟೋಡಿಯನ್ ಆಫ್ ಮನಿ, ದೇವ್ರು ನಿನಗೆ ಕೊಟ್ಟಿದ್ದಾನೆ ಮತ್ತೊಬ್ರು ಹಂಚೋದಕ್ಕೆ, ಇಟ್ಕೊಂಡು ಕೂತಿದ್ಯಾ ಸರಿ ಅಲ್ಲ ಅದು ಅಂತ ಸಿಟ್ಟು ಬಂದ್ಬಿಡ್ತು. ನೀನೇನು ಹೇಳಕ್ ನನಗೆ ಅಂತ, ನಾನು ಹೇಳ್ಬೇಕು ಮತ್ತೆ ಯಾರು ಹೇಳ್ಬೇಕು, ನಾ ಹೇಳಿದೆ ನೀನು ಹೇಳ್ತಾರೆ ನಿನಗೆ ಅಂತ. ಇವ್ರು ವಾಪಸ್ ಹೋಗಿ ಎಷ್ಟೋ ಸಾವಿರಾರು ಡಾಲರ್ದು ಒಂದು ಫೌಂಡೇಶನ್ ಮಾಡಿ, ರಾಕ್ ಫೆಲ್ಲರ್ ಫೌಂಡೇಶನ್ ಮಾಡಿ ಬಂದ. ಬಂದು ಇವ್ರ ಟೇಬಲ್ ಮೇಲೆ ಎಸೆದ, ನೋಡು ನೀ ಹೇಳಿದ್ದಕ್ಕೆ ಫೌಂಡೇಶನ್ ಮಾಡಿದ್ದೀನಿ, ಥ್ಯಾಂಕ್ ಮೀ ಅಂದ. ಥ್ಯಾಂಕ್ ಮೀ, ನಾನು ಥ್ಯಾಂಕ್ಸ್ ಹೇಳು ಅಂತ. ಅವರದು ಯು ಶುಡ್ ಥ್ಯಾಂಕ್ ಮೀ, ಬಿಕಾಸ್ ಐ ಟೋಲ್ಡ್ ಯು ದಟ್ ಯು ಆರ್ ಎ ಕಸ್ಟೋಡಿಯನ್ ಆಫ್ ಗಾಡ್, ನಿನ್ನ ರೊಕ್ಕ ಅಲ್ಲ ನಾನು ಹೇಳಿದ್ದು. ಇವತ್ತಿಗೆ ರಾಕ್ ಫೆಲ್ಲರ್ ಫೌಂಡೇಶನ್ ನಿಂತ್ಕೊಂಡಿದೆ, ಲಕ್ಷಾಂತರ ಜನ ಮಕ್ಕಳಿಗೆ ಅನುಕೂಲ ಆಗಿದೆ. ಇದನ್ನು ಮಾಡಿದ್ದು ವಿವೇಕಾನಂದ. ಅವ್ರು ಹೇಳ್ತಾರೆ ಪುಸ್ತಕ 400-500 ಪುಟದ ಪುಸ್ತಕ ಒಂದು ದಿವಸದಲ್ಲಿ ಓದಿ ಮುಗಿಸ್ಬಿಡು, ಅವ್ರು ಸುಮ್ಮನೆ ಓದಿದ್ರೆ ಬಿಟ್ರ ಅಂತ. ತೆಗೀರಿ ಹೇಳ್ತೇನೆ, ಪೇಜ್ ನಂಬರ್ 232 ಎಡಗಡೆ ಭಾಗದಲ್ಲಿ ಇದಿದೆ, ಹೇಳಬೇಕು ಅದು. ಅಷ್ಟು ರೇಜರ್ ಶಾರ್ಪ್ ಮೆಮ್ರಿ. ಹೆಂಗೆ ಬಂತು ಅಂದಾಗ ಅವರು ಇದೇ ಹೇಳ್ತಾರೆ, ನಮ್ಮ ಮನಸ್ಸನ್ನು 5 ಇಂದ್ರಿಯಗಳ ಕಡೆ ಹರಡ್ಬಿಟ್ಟಿದೀವಲ್ಲ ನಾವು, ಹೀಗೆ ಪ್ರತಿಯೊಂದು ಆಸಕ್ತ ಆಗ್ತಾ ಹೋಗ್ತದೆ. ಅವೆಲ್ಲವೂ ಹಿಡಿದು ಒಂದು ಕಡೆ ಕೂಡಿಸಿದಾಗ ಬೇಕಾದನ್ನು ಭೂತ ಭವಿಷ್ಯಗಳನ್ನು ನೋಡಬಹುದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಎಷ್ಟು ಬೇಗ ಬಂದೆ ಹೇಗೆ ಅಂತ ಕೇಳಿದೆಲ್ಲ ನೀನು, ಅದಕ್ಕೊಂದು ಹಾದಿ ಇದೆ. ಎಷ್ಟು ಚೆಂದ ನೋಡಿ, ಲಾಜಿಕ್ ಎಷ್ಟು ಚೆನ್ನಾಗಿದೆ ಅದು. ನಮ್ಮ ದೇಹ ಆದದ್ದು ಪಂಚಭೂತಗಳಿಂದ ಆದಂಥದ್ದು, ಈ ಪಂಚಭೂತಗಳ ಸೇರಿ ಈ ದೇಹ ಆಗಿದೆ. ಇದು ವಾಪಸ್ ಹಂಚಿಬಿಟ್ರೆ ನಾನು ಪಂಚಭೂತಗಳಿಗೆ, ನನ್ನ ದೇಹನೇ ಇರೋಲ್ಲ, ಹಗರಾಗಿರ್ತೀನಿ. ಅವಾಗ ನಾ ಗಾಳಿ ಹಂಗೆ ಹಾರ್ಬೋದು, ನೀರನ್ನ ಹಂಗೆ ತೇಲ್ಕೊಂಡು ಹೋಗ್ಬೋದು, ಸರ್ರ ಅಂತ ನನ್ನ ಮನೋವೇಗದಲ್ಲಿ ಹೋಗ್ಬಿಡ್ಬೋದು ನಾನು, ಹಾಗೆ ಬಂದೆ ಅಂತ ಹೇಳ್ತಾನೆ. ಹೌದಾ, ನನಗೂ ಆಗ್ತದೆ ನಿನಗೂ ಆಗ್ತದೆ, ಆದರೆ ಪ್ರಯತ್ನ ಮಾಡಬೇಕು, ತಪಸ್ಸು ಮಾಡಬೇಕಾಗತ್ತೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಹೇಗೆ ಅಂತ. ನಮ್ಮ ಮನೆಯಲ್ಲಿ ಒಂದು ಪುಸ್ತಕದ ರಾಶಿ ಇರ್ತದೆ, ಅಯ್ಯೋ ಹೆಂಗಪ್ಪ ಮಾಡೋದಿದನ್ನು ನೋಡ್ತೀನಿ, ಅಡ್ಡಿಲ್ಲ ಕಪಾಟಿದ್ದಾವೆ. ಎಲ್ಲ ವಿಜ್ಞಾನದ ಪುಸ್ತಕ ಇಲ್ಲಿ ಹೋಗಬೇಕು, ಸಾಹಿತ್ಯದ ಪುಸ್ತಕ ಇಲ್ಲಿ ಹೋಗಬೇಕು, ಅಧ್ಯಾತ್ಮದ ಪುಸ್ತಕ ಇಲ್ಲಿ ಹೋಗಬೇಕು, ಹಿಂದಿ ಪುಸ್ತಕ ಇಲ್ಲಿ, ಇಂಗ್ಲೀಷ್ ಪುಸ್ತಕ ಇಲ್ಲಿ. ಹಂಚಿಬಿಟ್ಮೇಲೆ ಏನು ಉಳಿತಲ್ಲಿ, ಏನು ಉಳಿಲಿಲ್ಲ, ಎಲ್ಲ ಕಪಾಟಲ್ಲಿ ಹೋಗ್ಬಿಡ್ತು. ಪುಸ್ತಕ ಕಳೆದು ಹೋಗಿದೆಯಾ, ಕಳೆದಿಲ್ಲ, ಪುಸ್ತಕ ಸರಿಯಾದ ಜಾಗದಲ್ಲಿ ಹೋಗಿದ್ದಾರೆ. ವಾಮದೇವ್ ಹೇಳೋದು, ನಮಗಿರುವಂತಹ ಪಂಚಭೂತಗಳನ್ನು ಪಂಚಭೂತಗಳನ್ನು ಹಂಚಿಬಿಟ್ರೆ ನಾವು ಒಂಥರ ಯಾವುದೋದು ಮಿಸ್ಟರ್ ಇಂಡಿಯಾ ಮಾಯ ಆಗ್ಬಿಡ್ತೀವಿ ನಾವು, ದೇಹನೇ ಇರೋಲ್ಲ, ಬೇಕಾದಲ್ಲಿ ಹೋಗ್ಬೋದು, ಬೇಕಾದಷ್ಟು ವೇಗವಾಗಿ ಹೋಗ್ಬೋದು ಅಂತ ಹೇಳ್ತಾರೆ. ನೀವು ಮಾಡ್ಬೋದಪ್ಪ, ಒಂದು ದಾರಿ ತಪಸ್ಸಿದೆ, ತಪಸ್ಸು ಮಾಡು. ಮತ್ತು ಇನ್ನೊಂದು ನೀವು ಕೇಳಿದಲ್ಲ, ನನ್ನ ಮನಸ್ಸಲ್ಲಿ ಬದಲಾವಣೆ ಆಗಿಬಿಟ್ಟಿದೆ, ವಶಿಷ್ಠರ ಬಗ್ಗೆ ಕೋಪ ಇಲ್ಲ ಅಂದೆಲ್ಲ, ಅದಕ್ಕೆ ಯಾಕೆ ಗೊತ್ತಾ, ಏನು ಕಾರಣ ಗೊತ್ತಾ ಅಂತ ಕೇಳು. ನಿನಗೆ ಗೊತ್ತಿಲ್ಲ, ನೀನು ಕಾಣಿಸಿಲ್ಲ, ಎಚ್ಚರ ತಪ್ಪಿ ಬಿದ್ದಿದ್ದೆ ನೀನು, ಆ ಬ್ರಹ್ಮದಂಡ ನೀನು ಹೊಡಿಲಿಲ್ಲ, ನೀನು ಸುತ್ತ ಪ್ರದಕ್ಷಿಣೆ ಹಾಕಿ ಹೋಗುವಾಗ ನಿನ್ನ ಮನಸ್ಸಲ್ಲಿದ್ದಂಥ ದ್ವೇಷ ಕೋಪ ತಾಪ ಎಲ್ಲ ಕಲ್ಮಶ ಇತ್ತಲ್ಲ, ಅದನ್ನು ಕಿತ್ಕೊಂಡು ಭಸ್ಮ ಮಾಡಿ ಹೋಗ್ಬಿಡ್ತದೆ.
1: ಸೃಷ್ಟಿಕರ್ತ ಲೋಕಕರ್ತ ಸರ್ವ ಕಾರಣಕರ್ತ.
0: ನಿನ್ನ ಮನಸ್ಸು ಶುದ್ಧ ಆಗಿದೆ ಈಗ, ನಿನ್ನ ದ್ವೇಷ ಅವ್ರಿಗೆ ಸಾಧ್ಯವೇ ಇಲ್ಲ, ಇದು ವಶಿಷ್ಠರ ಕೃಪೆ ನಿನ್ನ ಮೇಲೆ ಅಂತ ಹೇಳಿದ್ರು. ಅವನಿಗೆ ಬೆರಗಾಗಿ ಹೋಗ್ಬಿಟ್ಟ, ಯಾರನ್ನು ಹೊಡಿಬೇಕು ಯಾರನ್ನು ಕೊಲ್ಲಬೇಕು ಅಂಥೇಳಿ ಈಶ್ವರನ ತಪಸ್ಸು ಮಾಡಿ ಆಯುಧಗಳನ್ನು ತಗೊಂಡು ಹೋಗಿದ್ನೋ ಆ ವ್ಯಕ್ತಿ ನನ್ನ ಮನಸ್ಸನ್ನು ಶುದ್ಧ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾರಲ್ಲಪ್ಪ. ತಕ್ಷಣ ಕೇಳ್ತಾನೆ ವಾಮದೇವನಿಗೆ, ವಾಮದೇವ ನಾನು ವಶಿಷ್ಠ ಆಗಬೇಕಲ್ಲಪ್ಪ. ನೋಡಿ ಈಗ ಎಷ್ಟು ಚೆನ್ನ ಬದಲಾವಣೆ ಅಂದರೆ, ವಶಿಷ್ಠನ ಕೊಲ್ತೀನಿ ಅಂದಂಥ ಮನುಷ್ಯ ಹೇಳ್ತಾನೆ ನಾನು ವಶಿಷ್ಠ ಆಗಬೇಕಲ್ಲಪ್ಪ, ಈಗ ಆಗಬೇಕಾದ್ರೆ ಏನು ಮಾಡಬೇಕು ಹೇಳ್ತಾನೆ. ಅವ್ರು ಖಾಲಿ ಬೀಳ್ಬೇಕಂತೀಯ ನೀನು ಅಂತ, ಇಲ್ಲ ಖಾಲಿ ಬೀಳಲ್ಲ, ಖಂಡಿತ ಬೀಳಲ್ಲ ನಾನು. ನಾನೇನು ಮಾಡ್ತೀನಿ ಗೊತ್ತಾ, ನಾನು ಇನ್ನೊಬ್ಬ ವಶಿಷ್ಠ ಆಗಿ ಅವ್ರ ಮುಂದೆ ಹೋಗ್ತೀನಿ, ಅವಾಗ ಅಲ್ಲಿವರೆಗೂ ಹೋಗಲ್ಲ ಅಂತ ಹೇಳ್ತಾನೆ. ಹಾಗಾದರೆ ನಿನಗೆಲ್ಲ ವಾಮದೇವ ವಶಿಷ್ಠ ಜೊತೆಗೆ ಇದ್ದವನಲ್ವಾ, ಅವ್ರ ಶಿಷ್ಯ ಅಲ್ವಾ ನೀನು, ವಶಿಷ್ಠ ಆಗೋ ಗುಟ್ಟೇನು, ನಾನು ಹೇಳಿ ನಾನು ವಶಿಷ್ಠ ಆಗಬೇಕು. ಅವನು ಹೇಳ್ತಾನೆ ಗುಟ್ಟು ಏನೂ ಇಲ್ಲಪ್ಪ ವಶಿಷ್ಠದು, ಅದೇ ವಿಶಿಷ್ಟತೆ ಅವ್ರದ್ದು, ಗುಟ್ಟೇನೂ ಇಲ್ಲ. ಆದರೆ ಒಂದು ವಿಷಯ ತಿಳ್ಕೋಬೇಕಾದದ್ದು, ಅವರಂತೆ ಆಗೋದು ಸುಲಭ ಸಾಧ್ಯ ಅಲ್ಲ, ಅಸಾಧ್ಯವೂ ಅಲ್ಲ. ಅವ್ರು ಹೇಗಿದ್ದಾರೆ ಅಂದರೆ ಶುದ್ಧವಾದ ನೀರು ಇದ್ದಂಗಿದ್ದಾರಂತೆ. ನೀರಿಗೆ ರುಚಿ ಇಲ್ಲ, ಬಣ್ಣ ಇಲ್ಲ, ವಾಸನೆ ಇಲ್ಲ. ಅವ್ರು ಹಾಗೆ ಕನ್ನಡಿ ಇದ್ದ ಹಾಗೆ ಪ್ರಪಂಚ ಪ್ರತಿಫಲಿಸಿ ಇಟ್ಟುಬಿಡ್ತಾರೆ. ಅವರು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ, ಆದರೆ ಸ್ವಂತಕ್ಕೋಸ್ಕರ ಯಾವ ಸಂಕಲ್ಪವನ್ನು ಮಾಡೋದಿಲ್ಲ. ಎಷ್ಟು ಚೆಂದ ನೋಡಿ, ಲೋಕಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ ಲೋಕ ಕಲ್ಯಾಣಕ್ಕೆ, ತನಗೋಸ್ಕರ ಯಾವ ಸಂಕಲ್ಪವನ್ನು ಮಾಡೋದಿಲ್ಲ. ಅದೇ ವಶಿಷ್ಠತೆ ಅಂತ ಹೇಳ್ತಾನೆ. ವಶಿಷ್ಠರಾಗಬೇಕಾದ್ರೆ ಇದೊಂದೇ ಇರಬೇಕು, ತನ್ನ ಸ್ವಂತದ್ದು ಅಂತಿಲ್ಲ, ಏನು ಮಾಡಿದ್ರೆ ಪ್ರಪಂಚಕ್ಕೋಸ್ಕರ ಮಾಡಬೇಕು. ಹಾಗೆ ನೀವು ಮಾಡಿದಾಗ ಆಗ್ತದೆ, ಅದಕ್ಕೆ ಮನಸ್ಸು ತುಂಬ ನಿರ್ಮಲ ಆಗಬೇಕಪ್ಪ. ಮನಸ್ಸು ನಿರ್ಮಲ ಆಗಬೇಕಾದ್ರೆ ತಪಸ್ಸು ಬೇಕು, ಅದು ದ್ವೇಷರಹಿತವಾದಂಥ ತಪಸ್ಸು ಬೇಕು. ನೀ ಮಾಡು.

ಅಂತಾನೆ. ತಕ್ಷಣ ವಿಶ್ವಾಮಿತ್ರ ಹೇಳ್ತಾನೆ, ನಾನು ಜಾಗ ಹುಡುಕ್ತೀನಿ, ನಾನು ಬೇರೆ ಜಾಗ, ದಕ್ಷಿಣಕ್ಕೆ ಹೋಗ್ತೇನೆ ಈ ಸಲ, ಬರೀ ಉತ್ತರದ ಹಿಮಾಲಯದಲ್ಲೇ ಇದ್ದೇನೆ ನಾನು, ಆ ಕಡೆ ಹೋಗ್ತೇನೆ ಅಂತ ವಿಂಧ್ಯ ದಾಟಿ ಬರ್ತಾನೆ. ಬಂದು ವಿಂಧ್ಯ ದೇಪಥದಲ್ಲಿ ಈ ರೇವಾ ನದಿ ಬರ್ತದೆ, ರೇವಾ ನದಿ ದಂಡಿ ಮೇಲೆ ಒಂದು ಜಾಗ ಕಟ್ಕೊಂಡು ಪರ್ಣ ಕೊಟ್ಕೊಂಡು ಇದ್ಬಿಡ್ತಾನೆ, ಇಲ್ಲೇ ಇರ್ತೀನಿ, ನಾನು ಸಾಧನೆ ಮಾಡ್ತೀನಿ. ಸಾಧನೆ ಮಾಡೋದೇನು, ನಾನು ವಶಿಷ್ಠ ಆಗಬೇಕು, ಯಾವ ಅಪೇಕ್ಷೆಗಳು ಇಲ್ಲ ನನಗೀಗ, ಯಾರ ದ್ವೇಷ ಇಲ್ಲ, ಮನಸ್ಸು ಇನ್ನೂ ಶುದ್ಧ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ಇವತ್ತಿದ್ದ ನಾನು ಯಾರನ್ನು ದ್ವೇಷಿಸೋ ಸಾಧ್ಯ ಇಲ್ಲ, ಅದು ಭಾಳ ಚೆನ್ನಾಗಿದೆ, ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ ಅಂತ. ಐ ಡೋಂಟ್ ವಾಂಟ್ ಟು ಹೇಟ್ ಅಲ್ಲ, ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ, ಯಾರನ್ನು ದ್ವೇಷ ಮಾಡೋ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೇನೆ, ಜಗತ್ತಿನಲ್ಲಿ ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ, ವಿಶ್ವದ ಎಲ್ಲರಿಗೂ ನಾನು ಮಿತ್ರನಾಗ್ತೇನೆ, ಇನ್ಮೇಲೆ ನನ್ನ ಹೆಸರು ಕೌಶಿಕ ಅಂತಿರೋಲ್ಲ, ವಿಶ್ವಾಮಿತ್ರ ಅಂತ ಆಗಬೇಕು. ತಪಸ್ಸು ಘನ ಆಯಿತು, ಅಸಾಧ್ಯ ಘನ ತಪಸ್ಸು. ಅವನ ತಪಸ್ಸಿನ ಶಕ್ತಿ ಬಗ್ಗೆ ಎಲ್ಲ ಆಶ್ರಮಗಳಲ್ಲಿ ಮಾತು ಬರೋದಂತೆ, ತಪಸ್ವಿ ಅಂದರೆ ವಿಶ್ವಾಮಿತ್ರಪ್ಪ, ನಾವು ಏನೇನು ಆಸೆಗೋಸ್ಕರ ತಪಸ್ಸು ಮಾಡ್ತೀವಿ, ಆ ಸಿದ್ಧಿಯಾಗಲಿ ಈ ಸಿದ್ಧಿಯಾಗಲಿ ಅಂತ. ಇವನು ಯಾವುದೂ ಇಲ್ಲಲ್ರಿ, ಏನು ಅಪೇಕ್ಷೆ ಗೊತ್ತಿಲ್ಲ ನಮಗೆ, ಅವನು ಯಾವ ಅಪೇಕ್ಷೆಗೋಸ್ಕರ ಮಾಡ್ತಿದ್ದಾನೆ ಗೊತ್ತಿಲ್ಲ. ಅತ್ಯಂತ ನಿಷ್ಕಾಮವಾದಂಥ ತಪಸ್ಸು ಮಾಡುವವನು ವಿಶ್ವಾಮಿತ್ರ ಒಬ್ಬನೇ ಅಂತ ಜಗತ್ತೆಲ್ಲ ಜನಜನತೆ ಆಗ್ಬಿಡ್ತು. ಜನ ಹೇಳಿದರು, ಇವ ರಾಜರ್ಷಿ ಅನ್ನೋಕ್ಕೆ ಶುರು ಮಾಡಿದರು, ರಾಜರ್ಷಿ ವಿಶ್ವಾಮಿತ್ರ ಅಂತ ಶುರು ಮಾಡಿದರು. ಆತ ಸಿದ್ಧಿ ದಾರಿಯೊಳಗೆ ಒಂದು ಕೆಲಸ ಮಾಡಿಕೊಂಡ, ಆಪೋದೇವಿಯರನ್ನು ಬೇಡ್ಕೊಂಡ. ಆಪೋದೇವಿ ನೀರು, ನೀರು ಸ್ಥಾನ ಮಾಡುವಂಥ ಆಪೋ ಅಂದ್ರೆ ನೀರು. ಆಪೋದೇವಿಯರನ್ನು ಸಾಧನೆ ಮಾಡಿಕೊಂಡ, ಸಿದ್ಧಿ ಆಯಿತು, ಅವ್ರ ಒಪ್ಪಿಗೆ ಕೊಟ್ಟರು, ಅವ್ರ ಅನುಗ್ರಹ ಪಡ್ಕೊಂಡ. ಅವತ್ತಿಂದ ಅವರು ಆಪೋದೇವಿ ಅವನ ಮೈಲಿ ಆವಾಹನೆ ಆಯಿತು. ಒಂದು ದಿವಸ ಧ್ಯಾನದಲ್ಲಿ ಕೂತ್ಕೊಂಡಾಗ ಅವನ ಕಣ್ಣು ಮುಂದೆ ಮೂರು ತೇಜೋ ರಾಶಿಗಳು ಬಂತಂತೆ, ತೇಜದ ಮೂರು ಗುಂಪುಗಳು ಬಂತಂತೆ. ಈಗ ನಾವು ನೋಡಿರಬೇಕು, ಈ ಝೂಮ್ ಔಟ್ ಝೂಮ್ ಇನ್ ಮಾಡ್ತೀವಲ್ಲ ನಾವು, ಬ್ಲರ್ ಆಗಿರುತ್ತೆ, ಸ್ಲೋಲಿ ಫೋಕಸ್ ಮಾಡಿದಾಗ ಶಾರ್ಪ್ ಆಗ್ತದೆ, ಹಾಗೆ ಕಲ್ಪನೆ ಮಾಡ್ಕೋಬೇಕು ನಾವು. ಮೂರು ಅಸಾಧ್ಯ ಪ್ರಚಂಡವಾದ ಬೆಳಕಿನ ಮೂರು ಗುಂಪುಗಳು ಬಂದಂಗಾಯಿತು. ನಿಧಾನಕ್ಕೆ ಕರಗಿ ಕರಗಿ ಮೂರು ವ್ಯಕ್ತಿಗಳ ಆಕಾರ ಬಂತು. ಯಾರು ಮೂರು ಆಕಾರ? ಒಬ್ಬನಂತೂ ವಾಮದೇವ ಅಂತ ಇವನೇ ಕರ್ಕೊಂಬಂದಂಗಾಯ್ತು ಇಬ್ಬರನ್ನ. ಇನ್ನೊಬ್ರು ಯಾರು? ಯಾವನೊಬ್ಬ ರಾಜರ್ಷಿ ಕಣ್ಣಂಗೆ ಕಾಣಿಸ್ತಾನೆ, ಇನ್ನೊಬ್ಬ ಮಹರ್ಷಿ ಕಣ್ಣಂಗೆ ಕಾಣಿಸ್ತಾನೆ. ಇವನ ಪರಿಚಯ ಇದೆ, ಕಡೆದೊಂದು ಪರಿಚಯ ಇದೆ, ಕಡೆದೊಂದು ರುಚಿಕ. ರುಚಿಕ ಅಂದರೆ ಅಕ್ಕನ ಗಂಡ, ನಿಮ್ಗೆ ಗೊತ್ತು ರುಚಿಕ ಮಹರ್ಷಿ, ಆತ ಇದ್ದಾನೆ. ಅಯ್ಯೋ ನಮ್ಮ ಭಾವ ಭಾವ ಬಂದಿದ್ದಾರೆ. ಇನ್ನೊಬ್ರು ಯಾರು? ವಾಮದೇವ ಕೇಳಿದೆ, ಈ ನಡುವಿನ ಋಷಿ ಯಾರು ಅಂತ. ಅವನು ಹೇಳ್ದ, ನಿಮ್ಗೆ ಗೊತ್ತಿಲ್ಲ, ನೀನು ಅಜ್ಜ. ಅವನು ಕುಶಿಕ ಮಹಾರಾಜ, ಕುಶಿಕ ಮಹಾರಾಜ ಈಗ ಸ್ವರ್ಗದಲ್ಲಿದ್ದಾನೆ, ಅವ್ರು ಎಲ್ರಿಗೂ ಗೊತ್ತಾಗಿದೆ ನೀನು ತಪಸ್ಸು ಮಾಡ್ತಾ ಇದ್ದೀಯಾ ಅಂತ, ನಿಷ್ಕಾಮ ತಪಸ್ಸು ಮಾಡ್ತಿದ್ಯಾ ಅಂತ ಗೊತ್ತಾಗಿದೆ, ಆದ್ದರಿಂದ ನಿನಗೆ ಕ್ಷಾತ್ರ ತೇಜ ಬ್ರಹ್ಮ ತೇಜ ಎರಡೂ ಬರಲಿ ಅಂತ ಆಶೀರ್ವಾದ ಮಾಡೋದಕ್ಕೆ ಅವ್ರು ಬಂದಿದ್ದಾರೆ ಅಂತ. ಇವನು ಗಮನಿಸಿದ, ಆಶೀರ್ವಾದ ಮಾಡಿದರು, ಅವ್ರಿಗೆಲ್ಲ ಇವನು ಸೇವೆ ಮಾಡಿದ, ಅವ್ರ ಮಾಯಾಗಿ ಮತ್ತೆ ಹೋಗ್ಬಿಟ್ರು. ಇವನು ಮನಸ್ಸಲ್ಲಿ ಕಾಡೋಕೆ ಶುರು ಆಯಿತು. ಈ ಮೂರು ಜನ ಬಂದರು, ದೀಪದ ಹಾಗೆ ಬಂದರು, ಆಕಾರ ತಗೊಂಡ್ರು, ಮತ್ತೆ ಕರಗಿ ದೀಪದಂಗಾಗಿ ಹೋಗ್ಬಿಟ್ರು. ಅಂದ್ರೆ ಆಕಾರ ಬರ್ತದೆ ಹೋಗ್ತದೆ ಅಂದಂಗೆ ಆಯ್ತಲ್ಲ. ವಾಮದೇವ ಹೇಳಿದ್ದು ನೆನಪಾಯ್ತು, ನಾನಿರುವಂಥ ಪಂಚಭೂತಗಳನ್ನೆಲ್ಲ ಹಂಚಿಬಿಟ್ರೆ ನನಗೆ ಆಕಾರ ಇರೋಲ್ಲ ಅಂತ, ಅದನ್ನು ಪಡ್ಕೊಳ್ಬೇಕು ಅಂತ ವಿಚಾರ ಮಾಡಿದ, ಮತ್ತು ತಪಸ್ಸು ಮಾಡೋಕೆ ಶುರು ಮಾಡಿದ. 26 ದಿವಸ ಏಕತ್ರ ತಪಸ್ಸು ಮಾಡಿದಾಗ ಅವನಿಗೆ ಎಚ್ಚರನೇ ಇಲ್ಲ, ಮುಗಿದು ಹೊರಗೆ ಬರ್ತಾನೆ, ಆಯಾಸನೇ ಆಗಿಲ್ಲ ಅವನಿಗೆ, ಏನು ಹಸಿವೆ ಆಗಿಲ್ಲ, ನೀರಡಿಕೆ ಆಗಿಲ್ಲ, ಇದು ಹೆಂಗಾಯಿತು ಅಂತಂದಾಗ ಮುಂದೆ ಇಬ್ಬರು ತರುಣಿಯರು ನಿಂತಿರ್ತಾರೆ, ತುಂಬ ಸುಂದರ ತರುಣಿಯರು ನಿಂತಿರ್ತಾರೆ, ನಗ್ನಾಗ್ತಾ ಇರ್ತಾರೆ. ಯಾರಮ್ಮ ತಾಯಿ ನೀವು ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ನೋಡಿ ನಮ್ಮ ಆಪೋದೇವಿ ಆದೇಶದ ಪ್ರಕಾರ ಬಂದಿದ್ದೇವೆ, ನಿಮ್ಮನ್ನು ಸೇರ್ಕೋಬೇಕು, ನಿಮ್ಮನ್ನು ಸೇವೆ ಮಾಡಬೇಕು ಅಂತ ನಮ್ಗೆ ಆಪೋದೇವಿ ಕಳಿಸಿದ್ದಾರೆ. ನೀವು ಯಾರು? ನಾನು ಬಲ, ಈಕೆ ಅತಿ ಬಲ, ಹೆಸರು ನಮ್ಮದು ಬಲ ಅತಿ ಬಲ ಅಂತ. ಈ ಮುಂಜಾನೆಪಡಕ್ಕೆ ಮುಂದೆ ರಾಮಾಯಣದಲ್ಲೂ ಬರ್ತದೆ, ಬಲ ಅತಿ ಬಲ ಅಂತ. ನಾವಿಬ್ರು ನಾವಿಬ್ಬರು ಯಾರ ಜೊತೆಗೆ ಇರ್ತೀವೋ ಅವರ ಅನುಗ್ರಹಕ್ಕೆ ಪಾತ್ರರಾದರೆ ಅವರಿಗೆ ಹಸಿವೆ ನೀರಡಿಕೆ ಆಗೋದಿಲ್ಲ, ದೇಹ ಶ್ರಮ ಆಗೋದಿಲ್ಲ, ಯಾವ ರೋಗ ರುಜಿನ ಕಾಪಾಡ್ಕೊಳ್ಳೋದಿಲ್ಲ, ಅದಕ್ಕೆ ನಿಮ್ಮ ಜೊತೆಗೆ ಇರಬೇಕು ಅಂತ ಕಳಿಸಿದ್ದಾರೆ, ತಪಸ್ಸು ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ. ಆಯಿತು ಅಂತ ಅವನು ಆವಾಹನೆ ಮಾಡಿಕೊಂಡ. ಮುಂದೆ ನಿಮ್ಗೆ ಗೊತ್ತಿದೆ, ರಾಮ ಲಕ್ಷ್ಮಣರನ್ನು ಕರ್ಕೊಂಡು ವಿಶ್ವಾಮಿತ್ರ ಹೋದಾಗ, ತಾಟಿಕೆ ಹೊದಕ್ಕೆ ಹೋದಾಗ ದಾರಿಯಲ್ಲಿ ಅವ್ರಿಗೆ ಕೂಡ ಬಲ ಅತಿ ಬಲ ಕೊಡ್ತಾರೆ. ಮುಂದೆ ಅದಕ್ಕೆ ಯುದ್ಧ ಮಾಡಬೇಕಾದ್ರೆ ಅವ್ರಿಗೆ ಆಯಾಸ ಆಗಲ್ಲ ಅಂತ ಅತಿ ಬಲ ಕೊಡ್ತಾನೆ. ಮುಂದೆ ವಿಶ್ವಾಮಿತ್ರ ಆಗಲು ಹೇಳ್ತಾನೆ, ಹೊಸ ಅಪೇಕ್ಷೆ ಇದು, ಗಾಳಿಯೆಲ್ಲ ಹಾರಬೇಕು, ದೇಹ ಇಲ್ಲದೆ ಹೋಗಬೇಕು, ಹಂಗೆ ಆಗೋಕ್ಕೆ ಸಾಧ್ಯ ಇದೆಯಾ, ಕರಗಿ ಹೋಗಬೇಕು. ಇನ್ನೊಂದು ಆಸೆ ಬಂತು ಅವನಿಗೆ. ಈಗ ಅವ್ರು ನೋಡಿದೆ ದೇಹ ಕರಗಿಸ್ಕೊಂಡ್ರು, ಮತ್ತೆ ದೇಹ ಒಪ್ಪಿದ್ರು. ಹಾಗಾದ್ರೆ ನಾನು ಪಂಚಭೂತಗಳಲ್ಲಿ ನನ್ನ ದೇಹವನ್ನು ಹಂಚೋದಾದರೆ ಪಂಚಭೂತ ಸ್ವಲ್ಪ ಹೊಸ ಪ್ರಾಣ ಕೂಡ ಸೃಷ್ಟಿ ಮಾಡ್ಬೋದಲ್ಲ, ನಾನು ಹೊಸ ಜೀವ ಸೃಷ್ಟಿ ಮಾಡ್ಬೋದಲ್ಲ, ಇಡೀ ಪ್ರಪಂಚ ಮಾಡೋದು ಬೇಕಾಗಿಲ್ಲ ನನಗೆ, ಸಣ್ಣ ಸಣ್ಣ ಪಕ್ಷಿ ಒಂದು ಸಣ್ಣ ಪುಟ್ಟ ಗಿಡ ಮಾಡ್ಬೋದಲ್ಲ. ಹಾಗಾದರೆ ಹೊಸ ಆಸೆ ಬಂದ್ಬಿಡ್ತು ಅವನಿಗೆ, ಪ್ರಾಣ ಸೃಷ್ಟಿ ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಮೊದಲು ಪ್ರಾಣ ರಕ್ಷಣೆ ಮಾಡ್ಕೋಬೇಕು, ಆಮೇಲೆ ಪ್ರಾಣ ಸೃಷ್ಟಿ ಮಾಡಬೇಕು. ಆ ದಿಸೆಯೊಳಗೆ ತಪಸ್ಸು ಆಯಿತು. ಎಷ್ಟು, 1 ವರ್ಷನೋ 2 ವರ್ಷನೋ 3 ವರ್ಷ ಹಾಗೆ ಮಾಡಿದ. 3-4 ವರ್ಷ ಆದಮೇಲೆ ವಿಶ್ವಾಮಿತ್ರ ಸ್ವಲ್ಪ ಎಚ್ಚರ ಬಂದಾಗಲೇ ನಾನು ಅನಿಸೋಕೆ ಶುರು ಆಯಿತು, ನನ್ನ ದೇಹದಲ್ಲಿ ಏನೋ ವಿಚಿತ್ರ ಬದಲಾವಣೆ ಆಗ್ತಾ ಇದೆ ಅನಿಸ್ಬಿಡ್ತು. ಏನು ವಿಚಿತ್ರ, ನಾನು ಗೊತ್ತಾಗ್ತಾ ಇಲ್ಲ ಅವನು ಏನಾಗಿದೆ.

0: ದೇಹದಲ್ಲೇ ಬದಲಾವಣೆ ಆಗ್ತಾ ಇದೆ. ಸ್ನಾನಕ್ಕೆ ಹೋದ ನದಿಗೆ ವಿಚಿತ್ರ ಆಗ್ಬಿಡ್ತದೆ. ನದಿಗೆ ಹೋದಾಗ ನಿಮ್ಗೆ ಗಮನಿಸ್ಬೇಕು, ಒಂಥರ ಬೆರಗುಟ್ಟಂಗೆ ಘಟನೆಗಳು. ನದಿ ಸ್ನಾನಕ್ಕೆ ಹೋದಾಗ ಎಷ್ಟೋ ಮೀನುಗಳಿರ್ತಾವಲ್ಲ, ದೂರ ದೂರ ಇರ್ತಾವ ಮೀನುಗಳು, ಮನುಷ್ಯ ಹೋದಾಗ ಹತ್ತಿರ ಬರಲಿಕ್ಕಿಲ್ಲ. ಆದ್ರೆ ನೀರಲ್ಲಿ ಅವನು ಕಾಲಿಟ್ಟ ತಕ್ಷಣ ಸಾವಿರಾರು ಸಾವಿರಾರು ಮೀನುಗಳು ಎಲ್ಲ ನುಗ್ಗಿ ನುಗ್ಗಿ ಒಂದ್ ಕಡೆ ಬರ್ತಾ ಇತ್ತು. ಬರೋದಷ್ಟೇ ಅಲ್ಲ, ಇವನ್ ದೇಹ ಮುಟ್ಟಿದ ತಕ್ಷಣ ಸತ್ತು ಹೋಗ್ತಿದ್ವು. ಸಾವಿರಾರು ಮೀನ ಇವನ್ ಕಡೆ ಬರಬೇಕು, ದೇಹ ಮುಟ್ಟಬೇಕು, ಸತ್ತು ಹೋಗ್ಬಿಡ್ಬೇಕು. ಹ್ಞೂ ಗಾವರಿ ಅದ, ಅಯ್ಯೋಕಪ್ಪ ಇಷ್ಟೊಂದು ಮೀನುಗಳು ಸತ್ತು ಹೋಗ್ತಾ ನಾನು ಮುಟ್ಟಿದ್ರೆ. ಹೊರಗಡೆ ಬಂದ ನೀರಿಂದ, ಬೇಡ ಬೇಡ ಮೀನ ಕೊಲ್ಲೋದು ಬೇಡ ಅಂತ. ಅದನ್ನು ಪುಟ್ಟ ಗಿಡ ಇತ್ತು, ಆ ಗಿಡ ಮುಟ್ಟಿದ. ಮುಟ್ಟಿದ ತಕ್ಷಣ ಸಿಡ್ಲು ಹೊಡೆದ ಹಾಗೆ ಚಕ್ಕನ ಬೆಂಕಿ ಹತ್ಕೊಂಡು ಬರಬರಬ ಸುಟ್ಟು ಬೂದಿ ಆಗೋಯ್ತು. ಅವನಂತ ಇದು ನನ್ನಲ್ಲಿ ಏನೋ ಒಂದು ಶಕ್ತಿ ಸೇರ್ಕೊಂಡ್ಬಿಟ್ಟಿದೆ, ನಾನು ಮುಟ್ಟಿದ್ದೆಲ್ಲ ಬೆಂಕಿ ಆಗ್ತಾ ಇದೆ, ಯಾಕಾಯ್ತು ಇದು? ಹಾಗೆ ನನ್ನ ದೋಷನ ಲಾಭನ ಇದು, ಅದು ಪ್ರಯೋಜನ ಇದೆಯಾ? ಯಾ ನನ್ನ ಹತ್ರ ಯಾರಾದ್ರು ಮನುಷ್ಯರು ಬಂದ್ರೆ ಗತಿ ಏನು? ಯಾರಾದ್ರು ಮುಟ್ಟಿಬಿಟ್ಟರೆ ಸುಟ್ಟು ಹೋಗ್ತಾ ತೋಗ್ತಾರಲ್ಲ ಅವರು ಅಂಥೇಳಿ ಇದು ಯಾವ ಶಕ್ತಿ ನೋಡಬೇಕು ಅಂತ ಧ್ಯಾನ ಮಾಡೋಕೆ ಶುರು ಮಾಡಿದ್ರು. ನೀವು ಗಮನಿಸಿದ್ರೆ ಸ್ನೇಹಿತರೆ, ಅಲ್ಲಿಂದ ಯಾಕೆ ಹೇಳ್ಕೊಂಡ್ಬರ್ತಿದ್ದೇನೆ ಇದೆಲ್ಲ ಅಂದರೆ, ಹಂತ ಹಂತವಾಗಿ ಹೇಗೆ ವಿಶ್ವಾಮಿತ್ರ ಮೇಲಕ್ಕೇರಿದ ಅಂತ. ಒಂದೇ ಸಲ ಪಟ್ಟ ಅಂತ ಹೋಗಲಿಲ್ಲ ಮೇಲೆ, ಹೇಗೆ ಹಂತ ಹಂತವಾಗಿ ಬೆಳ್ಕೊಂಡು ಹೋಯಿತು. ದೇಹದಲ್ಲಿ ಬೇರೆ ಬದಲಾವಣೆ ಆಗಿದೆ ಅನಿಸ್ತು. ಧ್ಯಾನ ಮಾಡೋಕೆ ಶುರು ಮಾಡಿದ, ಆಳವಾದ ಧ್ಯಾನಕ್ಕೆ ಹೋದ. ತುಂಬ ಆಳ ಧ್ಯಾನಕ್ಕೆ ಹೋದಾಗ ಒಂದು ದಿವಸ ಅವನು ಅಂತರ್ಮುಖಿ ಆದಾಗ ಅವನ ಹೃದಯದಲ್ಲಿ ಒಂದು ದೊಡ್ಡ ಬೆಳಕು ಕಂಡಂಗಾಯ್ತು.
1: ವಿಶ್ವಾಮಿತ್ರೋ ಬ್ರಹ್ಮವೇತ್ತ ಸೃಷ್ಟಿ ಸೃಷ್ಟಿ ಪ್ರತಿಖ್ಯಾತ.
0: ಆ ದೊಡ್ಡ ಶಕ್ತಿ ಜ್ಯೋತಿ ಕಂಡಂಗಾಯ್ತು. ಬಹಳ ಅತ್ಯಂತ ಶಕ್ತಿಶಾಲಿಯಾದ ಪ್ರಚಂಡವಾದದ್ದು ಜ್ಯೋತಿ ಇರೋದನ್ನು ಕಂಡ. ಯಾವುದು ಜ್ಯೋತಿ ಇದು ಅಂದಾಗ ಜ್ಯೋತಿನೇ ಮಾತಾಡೋಕೆ ಶುರು ಆಯ್ತು. ಅದು ಹೇಳ್ತು, ನಾ ಈ ಜ್ಯೋತಿ ಇದೆಯಲ್ಲಪ್ಪ ನಿಂದೇ ಜ್ಯೋತಿ ಇದು. ದೇಹದೊಳಗೆ ಪ್ರಾಣಾಪಾನದ ನಡುವೆ ಮಥನ ನಡೀತದೆ, ಪ್ರಾಣಾಪಾನದ ಮಥನ ನಡೀತದೆ. ಆ ನಡೆದ್ರಿಂದ ದೇಹ ಬೆಚ್ಚಗಾಗಿರುತ್ತೆ. ಅದಕ್ಕೆ ನೋಡಿ, ದೇಹದಲ್ಲಿ ಚೈತನ್ಯ ಇರೋ ತನಕ ದೇಹ ಬೆಚ್ಚಗಾಗಿರುತ್ತೆ, ಚೈತನ್ಯ ಹೋದ ತಕ್ಷಣ ತಣ್ಣಗಾಗಿಬಿಡುತ್ತೆ. ಒಳಗಡೆ ಮಥನ ಆಗ್ತಾ ಇದೆ, ಪ್ರಾಣಾಪಾನಡು ಮಥನ ಆಗ್ತದಲ್ಲ, ಅದರಿಂದ ಉಷ್ಣ ಬರ್ತದೆ. ಅದು ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರುತ್ತೆ ಅದು. ನೀವು ನೋಡಿ, ಸ್ವಲ್ಪ ಜ್ವರ ಬಂದಾಗ ಏನಾಗುತ್ತೆ, ತುಂಬ ಸೆಕೆ ಸೆಕೆ ಆಗುತ್ತೆ, ಬಿಸಿ ಬಿಸಿ ಅನಿಸುತ್ತೆ ಎಲ್ಲಾನು. ಮತ್ತೊಬ್ಬ ಕೈ ಮಾಡಿ ಜಾಸ್ತಿ ಬಿಸಿ ಇದೆ, ಮೈ ಬಿಸಿ ಇದೆ ಅಂತೀನಿ ಅಂದರೆ ದೇಹದಿಂದ ಹೆಚ್ಚಿನ ಉಷ್ಣ ಹೊರಗೆ ಹೋಗೋಕೆ ಶುರು ಆಗುತ್ತೆ. ನೀನು ಎಷ್ಟು ಮಟ್ಟಿಗೆ ತಪಸ್ಸು ಮಾಡಿ ಒಳಗಿರೋ ಜ್ಯೋತಿ ಆತ್ಮಜ್ಯೋತಿಯನ್ನು ಕಂಡುಕೊಂಡಿದ್ದಿ ಅಂದರೆ, ನಿನ್ನ ಮೈಯಲ್ಲಿ ವಿಪರೀತ ಉಷ್ಣ ಇದೆ ಈಗ, ಅದು ದೇಹಕ್ಕೆ ಎಷ್ಟು ಬೇಕು ಇಟ್ಕೊಳ್ಳುತ್ತೆ, ಉಳುಕಿದ್ದೆಲ್ಲ ಹೊರಕೊಡುತ್ತೆ, ಮುಟ್ಟಿದ್ದೆಲ್ಲ ಭಸ್ಮ ಆಗಿ ಹೋಗ್ತದೆ. ಹಾಗೆ ನಾನೇನು ಮಾಡಬೇಕು ಅಂದವನು. ನೋಡು, ಈ ಶಕ್ತಿ ಇದೆಯಲ್ಲ, ಒಳಗಡೆ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದು ದೊಡ್ಡ ಸಾಧನೆ, ಇದು ತಪಸ್ಸು, ಇದನ್ನು ಸಾಧಿಸಿಬಿಟ್ಟಿದೆ. ಈ ಜ್ಯೋತಿ ಇದೆಯಲ್ಲ, ಇದನ್ನು ಪ್ರಾಣ ಜ್ಯೋತಿ ಅಂತ ಕರೀತಾರೆ. ಈ ಪ್ರಾಣ ಜ್ಯೋತಿಯನ್ನು ಸರಿಯಾಗಿ ಬಳಸ್ಕೋಬೇಕು ನೀನು. ಹಾಗಾದ್ರೆ ಏನು ಮಾಡಬೇಕು ನಾನು? ಮೈ ಸುಡಬಾರದಲ್ಲ, ಮತ್ತೊಬ್ಬರು ಸುಡಬಾರದಲ್ಲ ಅಂತ. ಇಲ್ಲ, ನೀ ಸುಡಬಾರದು ಅಂದರೆ ಸುಡಲ್ಲ. ಚೆನ್ನಾಗಿದೆ ನೋಡಿ, ನೀನು ಹಾಗೆ ಗೊತ್ತಿಲ್ಲದಂಗೆ ಹೋದ್ರೆ ಸುಟ್ಬಿಡುತ್ತೆ ಅದು. ನೀ ಸಂಕಲ್ಪ ರಹಿತವಾಗಿದ್ದರೆ, ಚೆನ್ನಾಗಿರೋ ಮಾತಿದ್ದು ಹೇಳಬೇಕು ನಾನು, ನೀನು ಸಂಕಲ್ಪ ರಹಿತವಾಗಿ ಏನಾದರೂ ಕೆಲಸ ಮಾಡಿದ್ರೆ ಸುಟ್ಟಾಕತ್ತೆ. ಸಂಕಲ್ಪದಿಂದ ಮಾಡಿದರೆ ಒಳ್ಳೇದಾಗತ್ತೆ. ಅವನು ಕೇಳಿದ ಹಾಗಾದ್ರೆ ಇಷ್ಟೊಂದು ಮೀನ ಸತ್ತು ಹೋಯ್ತಲ್ಲ ನನ್ನಿಂದಾಗಿ, ಪ್ರಾಣ ವಾಪಸ್ ಕೊಡ್ಬೋದಾ ಅಂತ. ಕೊಡ್ಬೋದು, ಅದರಲ್ಲಿ ಏನಿದೆ? ನೀನು ಮನಸ್ಸು ಮಾಡಿ ಸಂಕಲ್ಪದಿಂದ ಆಗಬೇಕು ಪ್ರಾಣ ಬರಲಿ ಅಂತ ಬಂದ್ಬಿಡ್ತದೆ ಅಂದ. ಇನ್ನು ಉದಾಹರಣೆ ಕೊಡಬೇಕು ನಾನು ಹೇಗೆ ಅಂತ, ಸ್ವಲ್ಪ ಮಾಡರ್ನ್ ಎಕ್ಸಾಂಪಲ್ ಕೊಡೋದಾದರೆ, ಇಲೆಕ್ಟ್ರಿಕ್ ವೈರ್ ನೀವು ನೋಡಿರ್ಬೇಕು ಕೆಲವೊಂದು ಸಲ, ಈ ಮನೆ ಕೆಲಸ ಫ್ಲೋರಿಂಗ್ ಎಲ್ಲ ಬರ್ತಾರಲ್ಲ, ಅವ್ರೇನು ಪ್ಲಗ್ ಪಿನ್ ಬಿಗಿನ್ ಹಾಕಲ್ಲ ಅವರು, ಸುಮ್ಮನೆ ಎರಡು ವೈರ್ ಸಿಕ್ಸ್ ಕುಂತಾರೆ ಹಂಗೆ ಒಳಗಡೆ, ನೋಡಿದಿರ ಅದನ್ನು? ಭಾರಿ ಡೇಂಜರಸ್ ಅದು. ಈ ವೈರ್ ಹಿಂಗೆ ಇರ್ತವೆ, ಕರೆಂಟ್ ಇದೆ ಒಳಗಡೆ, ಮುಟ್ಟಿದ್ರೆ ಶಾಕ್ ಹೊಡಿತದೆ ನಿಮಗೆ ಅದು. ವೈರ್ ಹಂಗೆ ಹೇಳಿದ್ರೆ ಶಾಕ್ ಹೊಡಿತದೆ. ಅದೇ ವೈರ್ಗೆ ಒಂದು ಪ್ಲಗ್ ಪಿನ್ ಹಾಕಿಟ್ಬಿಟ್ರೆ ನೀವು ಬೇಕಾದಲ್ಲಿ ಮಾತ್ರ ಬಳಸ್ಬೋದು. ನಿಮ್ಮ ಯಾವ ಇಕ್ವಿಪ್ಮೆಂಟ್ ಆದರೂ ಬಳಸ್ಬೋದಲ್ಲ, ಫ್ರಿಜ್ ಉಪಯೋಗಿಸ್ಬೋದು, ಏನು ಬೇಕಾದ್ರೂ ಬಳಸ್ಬೋದು ನೀವು. ಅದು ಪ್ರಯೋಜನಕಾರಿ ಆಗೋದು ಯಾವಾಗ ಅಂದರೆ, ಒಂದು ವ್ಯವಸ್ಥೆ ಮಾಡಿದಾಗ. ವೈರನ್ನು ಸಂಕಲ್ಪ ಅಂತ ಹೇಳಿ ಸ್ವಿಚ್ ಹಾಕಿಟ್ರೆ ನಿಮಗೆ ಪ್ರಯೋಜನ ಆಗುತ್ತೆ, ಹಾಗೆ ಇಟ್ಟರೆ ಶಾಕ್ ಹೊಡಿತದೆ. ಅವ್ನು ಹೇಳಿದ್ದು ಅದು ದೇಹದಲ್ಲಿರುವಂಥ ಪ್ರಾಣಜ್ಯೋತಿ. ಹಾಗೆಯೇ ನೀನು ಎಚ್ಚರ ತಪ್ಪಿ ಹಾಗೆ ನಡ್ಕೊಂಡ್ಬಿಟ್ರೆ ಅದು ಮತ್ತೊಬ್ಬರನ್ನ ಭಸ್ಮ ಮಾಡುತ್ತೆ, ಸಂಕಲ್ಪದಿಂದ ಮಾಡಿದಾಗ ಒಳ್ಳೇದಾಗತ್ತೆ ಅಂತ. ಹಾಗಾದ್ರೆ ಮಾಡ್ತೀನಿ ಅಂತಾನೆ, ವಾಪಸ್ ಹೋಗ್ತಾನೆ. ಮೀನ ತೇಲಾಡ್ತಿರ್ತಾವೆ ಸತ್ತ ಮೀನುಗಳು ನೀರಲ್ಲಿ, ಇವ್ನು ಹೋಗ್ತಾನೆ ಧ್ಯಾನ ಮಾಡಿ ಈ ಮೀನುಗಳಿಗೆಲ್ಲ ಪ್ರಾಣ ಬರಲಿ ಅಂತ ಹೇಳ್ತಾನೆ, ಕೈ ಇಡ್ತಾನೆ, ಎಲ್ಲ ಮೀನುಗಳು ಜೀವದಿಂದ ಬಂದು ಸರ್ರ ಅಂತ ನೀರಲ್ಲಿ ಹೋಗ್ಬಿಡ್ತಾನೆ. ವಾಪಸ್ ಬಂದು ಆ ಮರ ಮುಡ್ತಾನೆ, ನನ್ನಿಂದ ಭಸ್ಮವಾದಂಥ ಮರ ಮತ್ತು ಮೊದಲು ಹಾಗೆ ನಳನಳಿಸ್ತಾ ಇರಲಿ ಅಂತ ಚಕ್ ಅಂತ ಮರ ಹಾಗೆ ಬಂದ್ಬಿಡುತ್ತೆ. ಅವನು ಬೆರಗಾಗ್ಬಿಟ್ಟ, ನನಗೆ ಏನೋ ಸಿದ್ಧಿ ಆಯ್ತಿದ್ದು. ಹಾಗಾದರೆ ಏನೇ ಮಾಡಿದರೂ ಕೂಡ ಸಂಕಲ್ಪ ನಾವು ಕೂಡ ಹಾಗೆ ಮಾಡಬೇಕಾಗತ್ತೆ ಅನಿಸುತ್ತೆ. ಯಾವುದು ಸಂಕಲ್ಪ ರಹಿತವಾಗಿ ಮಾಡಿದಂಥ ಕಾರ್ಯ ವ್ಯರ್ಥ ಆಗ್ತದೆ, ಅನಾಹುತ ಆಗುತ್ತೆ. ಸಂಕಲ್ಪ ಸರಿಯಾಗಿದ್ದರೆ ಒಳ್ಳೆ ಕೆಲಸ ಆಗ್ತದೆ ಅಂತ ಒಂದು ಪಾಠ ನಮ್ಗೆ ಬಂದಿರೋದು. ಆತನ ಹಾಗಾದರೆ ಆನಂತ ನನಗೆ ಪ್ರಾಣ ಸೃಷ್ಟಿ ಮಾಡೋದು ಭಾಳ ಸುಲಭ ಅಂದಂಗೆ ಆಯ್ತಲ್ಲ. ಹಾಗಾದ್ರೆ ಈಗ ಒಂದು ಸಲ ಪ್ರಾಣ ಜ್ಯೋತಿ ಅಂತ ಗೊತ್ತಾದರೆ ಪ್ರಾಣ ತೆಗೆಯೋದು ಎಷ್ಟು ಸುಲಭನೋ, ಪ್ರಾಣ ಕೊಡೋದು ಅಷ್ಟೇ ಸುಲಭ ಆಯಿತು. ಅಂದರೆ ಪಾತ್ರೆಯಲ್ಲಿ ನೀರು ಸುರಿದಂಗೆ ಆಯ್ತಲ್ಲ. ಪ್ರಾಣ ಜ್ಯೋತಿ ಬರ್ಬೇಕಾದ್ರೆ ಅದು ಸಾಧನೆ ಬೇಕು, ಅದು ಗೊತ್ತಾದ್ದು ಸುಲಭ ಆಗ್ಬಿಡ್ತು ಅಂತ ಹೇಳ್ತಾನೆ. ಹಾಗಾದರೆ

ವಿಚಾರ ಬಂತವನಿಗೆ, ಇಲ್ಲೆಲ್ಲ ಪ್ರಾಣಗಳು, ಇಷ್ಟೊಂದು ಜೀವಗಳ ಪ್ರಾಣಗಳಿದ್ದಾವೆ, ಈ ಎಲ್ಲ ಪ್ರಾಣಗಳಿಗೂ ಕಾರಣವಾದಂಥ ಮೂಲ ಪ್ರಾಣ ಒಂದಿರಬೇಕಲ್ಲ, ಹೆಚ್ಚಿನ ಆತ್ಮ ಪರಮಾತ್ಮ ಅಂತ ಹೇಳ್ತೀವಿ ಹಾಗೆ, ಎಲ್ಲ ಪ್ರಾಣಗಳಿಗೂ ಮೂಲವಾದಂಥ ಪ್ರಾಣ ಇರಬೇಕಲ್ಲ, ಅದು ಹೇಗಿರಬೇಕು, ಹುಡುಕಬೇಕು ಅಂತ ತಪಸ್ಸಿಗೆ ಕೂತ್ಕೊಂಡ. ಒಂದು ಮಾತು ದಯವಿಟ್ಟು ನೆನೆಸ್ಬೇಕು ಸ್ನೇಹಿತರೆ, ಏನನ್ನು ಹುಡುಕೋ ಕೊಟ್ಟಿದ್ದಾನೆ ವಿಶ್ವಾಮಿತ್ರ, ಈಗ ಜಗತ್ತಿಗೆ ಕಾರಣವಾದಂಥ ಪ್ರಾಣಶಕ್ತಿಯನ್ನು ಹುಡುಕ ಕೊಟ್ಟಿದ್ದಾನೆ. ಈ ಪ್ರಾಣ ತಪಸ್ಸಿನೊಳಗೆ ವಶಿಷ್ಠರಿಲ್ಲ, ವಶಿಷ್ಠ ಶಿಕ್ಷೆ ಮಾಡಬೇಕು ಅಂತ ಇಲ್ಲ, ಅಸ್ತ್ರಗಳನ್ನು ತರಬೇಕು ಅಂತ ಇಲ್ಲ, ದಯವಿಟ್ಟು ಮಾಡಬೇಕಾದಿದ್ದು ಬಹಳ ಮುಖ್ಯ. ವಿಶ್ವಾಮಿತ್ರನ ಚಿಂತನೆಯಲ್ಲಿ ಹೇಗೆ ಬದಲಾವಣೆ ಆಯಿತು ಅಂದರೆ, ಈಗ ಸ್ವಂತದ ಯಾವ ಅಪೇಕ್ಷೆನೂ ಅವನಿಗಿಲ್ಲ.

ಕೇಳುಗರೆ, ಇದುವರೆಗೂ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕಲಚಗೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಬೆಳಿಗ್ಗೆ 11:30 to 12:30 ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ್ ಬೀರವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವೃತ್ತಿ ಮಾರ್ಗದರ್ಶನದ ಅಗತ್ಯತೆ, ಮಹತ್ವ ಮತ್ತು ಇನ್ನಿತರ ಸಲಹೆಗಳ ಕುರಿತು ತಜ್ಞರ ಜೊತೆಗೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು

0: ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ COORD.GENNEXT@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಬೆಳಿಗ್ಗೆ 11:30 to 12:30 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ್ ಬೀರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವೃತ್ತಿ ಮಾರ್ಗದರ್ಶನದ ಅಗತ್ಯತೆ, ಮಹತ್ವ ಮತ್ತು ಇನ್ನಿತರ ಸಲಹೆಗಳ ಕುರಿತು ತಜ್ಞರ ಜೊತೆಗೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/8/2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ರವೀಂದ್ರನಾಥ್ ಶಿರಾಪ್ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು. ಆಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀ ರವರು ವಾಕ್ಭಾಷೆ ಶ್ರವಣ ತಜ್ಞರು. ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಕೇಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 32 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 14 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೇ, ಕೇಳಿದರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ

0: ಮಾಪ್ರ ಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
2: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳು ಸಂಬಂಧಪಟ್ಟಂತೆ ನಾವು ಮಾತನಾಡ್ತೇವೆ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಸರ್?
3: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ, ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ. ಆ ನಿಟ್ಟಿನಲ್ಲಿ ಈಗ ಕುಡಿಯುವ ನೀರದ್ದು ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯೋ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯೋ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ಎ ಡಬಲ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಎಚ್ ಡಿ ಕೋಟೆ ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ ಜೆ ಜಿ ಎಮ್ ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನು ಉಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಾದ್ರು ಇದ್ದರೆ ಅದನ್ನು ಮುಂದಿನ 2028ವರೆಗೂ ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ದರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಒಂದು ಏನಂತೆ, ಈ ಗ್ರಾಮೀಣ ಕುಡಿಯೋ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂಥ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನೂ 2-3 ತಿಂಗಳು ನಾವು ನಿರ್ವಹಣೆಯನ್ನು ಭಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಬೇಸಿಗೆ ಸಂದರ್ಭದಲ್ಲಿ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರನ್ನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಸ್ವಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಹೆಚ್ಚು ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ಅನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
2: ಓಕೆ ಸರ್, ಒಂದು ಕರೆ ಇದೆ. ಹಲೋ
4: ಸರ್, ನಮಸ್ಕಾರ ಸರ್.
2: ಹಾ ನಮಸ್ತೆ, ತಮ್ಮ ಹೆಸರಿನಿಂದ ಮಾತನಾಡ್ತಾ ಇದ್ದೀರಾ?
4: ರಮೇಶ್ ಅಂತ, ದೊಡ್ಡಬರ್ಗಿಂದ ಮಾತಾಡ್ತಾರೆ.
2: ಹಾ ರಮೇಶ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
4: ಸರ್ ನಮಸ್ಕಾರ, ನಾನು ಏನು ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ವಾ. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಬಿಡ್ತಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬಿಡ್ತಾರೆ ಅದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು

0: ವಾಟರ್ಮ್ಯಾನ್ಗೆಲ್ಲ ಪಂಚಾಯಿತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್, ಎರಡನೇದು, ಹಲೋ ಸರ್,
1: ಹೇಳಿ ಹೇಳಿ.
0: ಎರಡನೇದು ಸರ್, ಈ ಮಡಿಗೆ ಗ್ರಾಮ ಪಂಚಾಯತ್ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತ್ಗೆ, 45 ವಿಲೇಜಸ್.
1: ಭೀಮಟ್ಕೇರಿ ಪಂಚಾಯತಿ ಗಂದೆ?
0: ಗ್ರಾಮ ಪಂಚಾಯತಿ ಸರ್, ಭೀಮಟ್ಕೇರಿ ಗ್ರಾಮ ಪಂಚಾಯತಿ.
1: ಓಕೆ,
0: ಅದನ್ನ ಎರಡು ಗ್ರಾಮ ಪಂಚಾಯತಿ ಮೂರು ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ. ಏನಕ್ಕಂದ್ರೆ ಸರ್ಕಾರ ಸೌಲಭ್ಯಗಳನ್ನ ಪಡ್ಕಾಕ್ ಆಗ್ತಿಲ್ಲ ಸರ್. ಹೌದ್ ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
1: ಹೇಳಿ ಹೇಳಿ, ಕೇಳಿಸ್ಕೊತಾರೆ ಸರ್. ಹೇಳಿ
0: ಸರ್. ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಸೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳನ್ನ ಕೇಳಕ್ ಹೋಯ್ತು ಅಂದ್ರೆ, ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ, ಅವ್ರಿಗೆ ವೋಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, ಅದನ್ನೂ ರಾಜಕೀಯ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೊಟ್ಟಾಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರೆ.
1: ಅದಕ್ಕೆ
0: ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದೆಗಳಾಗ್ಲಿ, ಮೀನು ಕಂದೆ, ಮನೆ ಕಂದೆ ಎಲ್ಲ ಕಟ್ಟಿರ್ತಾರೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಮೇಶ್ ಅವರು ನಮಸ್ಕಾರ. ಈಗ ನೀವು ಎರಡು ಮೂರು ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮಗೆಲ್ಲ ಗೊತ್ತಿರಂಗೆ, ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ಮ್ಯಾನ್ಗಳದ್ದು ಸಮಸ್ಯೆಗಳಿದ್ದರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ ಏನಾರು ಸಮಸ್ಯೆ ಇದ್ರೆ ಹೇಳಿ. ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ಮ್ಯಾನ್ಗಳೇ ಆಗಲಿ ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲಾಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲಾಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಭೀಮಟ್ಕೇರಿ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದ ಅಂತಲ್ಲಿ ಕ್ರಮ ಆಗುತ್ತೆ. ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಭೀಮಟ್ಕೇರಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು ಹಿಂದೆ ಎಂ ಪಿ ಧ್ರುವನಾರಾಯಣ ಅವರಿದ್ದಾಗ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ ಇ ಒ ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
0: ಒಂದ್ ಸೆಕೆಂಡ್ ಸರ್, ಪಂಚಾಯತಿ ಬೇರೆ ಪಂಚಾಯತಿ ಹಾಕಂತಾರ, ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಪ್ಪ ಅಂದ್ರೆ ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವ್ರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣ ಕುಡ್ಬಿಟ್ಟು ಜಗಳ ಆಡ್ತಂಗಂತದ್ದು. ಈಗ ಪ್ರತಿಯೊಬ್ರು ವಾಟರ್ ಮೇನ್ ಎಣ್ಣೆ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಚ ಶಬ್ದಗಳನ್ನ ಬೈತಂಗಂತದ್ದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ ಹಾಕೊಡಿ, ಆದ್ರೆ ಜನಗಳಿಗೆ ಸೌಲಭ್ಯ ಸಿಗುತ್ತೆ
1: ಖಂಡಿತ. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ, ಯಾರು ವಾಟರ್ ಮ್ಯಾನ್ ಯಾವ?
0: ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಏನಂದ್ರೆ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಇರ್ತು ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಘರ್ಷಣೆ ಆಗ್ತದೆ ಸರ್.
1: ಅಲ್ಲ ಅದು
0: ಅಲ್ಲಿ ಹೆಂಗಂದ್ರೆ ಸರ್, ಈಗ ಈಗ ಅಣ್ಣ ನೀರ್ ಬಿಟ್ಟಿರ್ತಾನೆ, ತಮ್ಮ ಬಂದು ಕೆಲಸ ಅಣ್ಣನ ಅಣ್ಣ ನೀರ್ ಬಿಟ್ಕೊಳ್ಳಿ ಅಂತಂದ್ರೆ, ತಮ್ಮ ಅವು ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ಕೆ ಹೋಗೋದು. ಆತರ ಎಷ್ಟೋ ಘಟನೆಗಳಾಗಿದೆ ಸರ್, ಆಮೇಲೆ ಕುಡ್ಕೊಂಡು ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ, ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಕಷ್ಟ ಆಗ್ತದಲ್ಲ ಸರ್.
1: ಹೌದೌದು, ಇಂಥ ಸಮಸ್ಯೆಗಳು ಗ್ರಾಮದ

0: ಅಲ್ಲಿ ನಾವು ನೋಡಿದೀವಿ. ಸೊ ಇದನ್ನ ನಾವು ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳಿಗೆ ಮತ್ತೆ ಪಿ ಡಿ ಒಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
1: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಕೊನೆ ಪ್ರಶ್ನೆ, ಹತ್ತಿ ಎಪ್ಪತ್ತು ಏಳು ಫೋನ್ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ ಮೂರನೇ ಗುರುವಾರ ಇತ್ತು, ಪ್ರತಿ ತಿಂಗಳು ಮೂರನೇ ಗುರುವಾರ, ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆಹರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕ್ ಆಫೀಸ್ ಸಮಸ್ಯೆ ಆಗ್ಲಿ, ಒಂದು ಪಂಚಾಯತಿ ಸಮಸ್ಯೆಗಳಾಗ್ಲಿ, ಒಂದು ಯಾರೇ ಆಗ್ಲಿ, ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಾವು ಹತ್ತು ಎಪ್ಪತ್ತು ತಿಂಗಳು ಮೂರನೇ ಗುರುವಾರ ಆದ್ರೆ ಎಲ್ಲ ಅಧಿಕಾರಿಗಳಿಗೆ ಇವರು ಸಮಸ್ಯೆ ಅಲ್ಲೇ ಬಗೆಹರುತ್ತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇದೆ, ನಮ್ ಕೋವಿಡ್ ತಲೆಗೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
0: ನಮ್ಮ ಜಿಲ್ಲಾ ಮನೆ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿಯಾಗ್ತಾ ಇದೆ ಸರ್?
0: ಈಗ ಒಂದು ಕುಡಿಯೋ ನೀರದ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರದ್ದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯೋ ನೀರಿನಲ್ಲಿ ನಾಲ್ಕು ವಿಧಗಳಿದೆ. ಒಂದು ಮಲ್ಟಿವಿಲೇಜ್ ಸ್ಕೀಮ್ ಇರುವುದು, ಜೆ ಜೆ ಎಂ ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ, ಮತ್ತೆ ಬೋರ್ವೆಲ್. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಗಳ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ಲು ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನು ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾ ಯೋಜನೆ ಮಾಡಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದರೆ ಈ ಹಿಂದೆ ಏನಾದರೂ 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡೋಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನು ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗೋವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗೋವಂಥದ್ದು ಅಥವಾ ಮೋಟರ್ ರಿಪೇರಿ ಇಂಥ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದು 2 ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋಂಥ ಗ್ರಾಮಗಳನ್ನ MLA ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನ ನೋಡಿ ಕ್ರಮ ವಹಿಸ್ತಾ ಇದ್ದಾರೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
1: ಹಲೋ
2: ಹಾ ನಮಸ್ತೆ, ತಮ್ಮ ಹೆಸರು?
1: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
2: ಮಹೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ಸರ್ ಹೂವಿನ ಕೋಳದಿಂದ ಮುಳಿನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
2: ಹೂವಿನ ಕೋಳ, ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಸರ್ ನಮ್ಮ ಊರಲ್ಲಿ ಕುಡಿಯ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಕುಡಿಯ ಮನುಷ್ಯರಿಗೂ ಕೂಡ ನೀರು ಸಮಸ್ಯೆ ಜಾಸ್ತಿ ಆಗಿದೆ.
2: ಹಲೋ ಹಾ ಹೇಳಿ ಹೇಳಿ
0: ಹೇಳಿ.
1: ಸರ್ ಕೇಳಿಸ್ತಿಲ್ವಾ?
2: ಕೇಳಿಸ್ತದೆ ಹೇಳಿ. ಹಾ
1: ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಇದೆ ಸರ್. ಪಿ ಡಿ ಒಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗಿದೆ, ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಕೇಳಿದ್ರೆ ಪಿ ಡಿ ಒ ಒಂಥರ, ಪಂಚಾಯತಿಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನ್ ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯಗಳು ಇಲ್ದ ಮೇಲೆ ಹೆಂಗೆ ಸರ್?
2: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರ.
0: ಮಹೇಶ್ ಅವ್ರೀಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲದ ಎಲ್ಲಿ, ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್?
1: ಹೂವಿನ ಕುಳ ಗ್ರಾಮ ಪಂಚಾಯತಿ ಹೂವಿನ ಕುಳದಿಂದ.
0: ಅಲ್ಲ ಗೊತ್ತಾಯ್ತು, ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
1: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ. ಇಲ್ಲೇ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ

0: ಬಿಡುಗಡೆ ಆಗದ ಎಸ್ಸಿ ಎಸ್ಟಿ ಹಣ ಬಿಡುಗಡೆ ಆಗದ ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ.
1: ಹೌದು, ಈಗ ನಾನು ಈಗ ಪಿ ಡಿ ಓ ಮತ್ತೆ ಇಒ ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
0: ಯಾರು ಕೇಳುದು ಸರ್? ನಿಮ್ಮ ಮೇಲಧಿಕಾರಿಗಳಿಗೆ
1: ಕೇಳ್ಬೋದು, ಅವರು ಮಾಡ್ತೀನಿ. ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು ಒನ್ ಅವರ್ ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತಕ್ಷಣ ಆಗ್ಬೇಕಂತದ್ದು. ಅದಕ್ಕೆ
0: ಕುಡಿಯೋ ನೀರು
1: ಇಲ್ಲ ಇಲ್ಲ
0: ಬಿಡುಗಡೆ
1: ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
0: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
1: ಹೇಳಿ.
0: ಮನೆಯದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ ಸಿ ಎಸ್ ಕಡೆಯಿಂದ ಯಾವ್ದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಸಮಸ್ಯೆಗಳು
1: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದ?
0: ಹೌದು ಸರ್, 24-25 ಆಗಿರೋದು.
1: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
0: 30,000 ಸರ್.
1: ಓಕೆ, 30,000 ನಿಮ್ದು ಹಳೆ ಇದು. ಓಕೆ,
0: ಗೋಡೆ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ ಜಿಪಿಎಸ್ ಆಗದ, ಏನು ಆಗಿಲ್ಲ. ಹಿಂಗಾದ್ರೆ ಹೆಂಗೆ ಸರ್ ಸಮಸ್ಯೆಗಳು?
1: ಅದೇ ಅದೇ
0: ಸಾರ್ವಜನಿಕರಿಗೆ ಸಮಸ್ಯೆ ಸ್ಪಂದಿಸಿದವ್ರು ಹೆಂಗೆ ಸರ್?
1: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಇಮಿ ಆಗುತ್ತೆ, ಏನು ಅದು ತೊಂದರೆ ಇಲ್ಲ. ಪಿ ಎಂ ಎ ಇದು ಏನು ಪ್ರಾಬ್ಲಮ್
0: ಸರ್? ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲೂ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಇರ್ತವ್ರು ಯಾರು ಸರ್?
1: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು. ಸಾಫ್ಟ್ವೇರ್ ಏನ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ. ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ.
0: ನೀವ ಸರ್ ಜೊತೆ ಮಾತಾಡೋದು, ನಮ್ಮ ಮೈಸೂರು ಮಾತಾಡ್ತೀನಿ ಮೀಟಿಂಗ್ ಇದೆ ಅಂತಂದ್ರು. ರೆಸ್ಪಾನ್ಸ್ ಇಲ್ಲ, ಏನಿಲ್ಲ,
1: ಇಲ್ಲ
0: ಆಗಿದೆ ಸರ್.
1: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿರೋಗೆ ಜಿ ಪಿ ಎಸ್ ಸಹ ಆಗಿದೆ. ಎರಡೆರಡು ಸರಿ ಜಿ ಪಿ ಎಸ್ ಮಾಡಿ. ಹೌದು ಹೌದು, ಹಾ ಜಿ ಪಿ ಎಸ್ ಆಗಿದೆ. ಹಾ, ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಎಸ್ ಸರ್, ಮಹೇಶ್ ಅವರು ಇವತ್ತೇ ನಿಮ್ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
2: ಧನ್ಯವಾದಗಳು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
1: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ: ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದನ್ನ ಮಾಡಿ ತದನಂತರ ಅದಕ್ಕೆ ಪೂರಕವಾದಂತ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು
2: ಕೇಂದ್ರ
1: ಎರಡೂ ಹಾಕುತ್ತೆ, ಮತ್ತು ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾಲಿ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2nd ಮಾಡ್ತೀವಿ ವಿಶೇಷ ಗ್ರಾಮ ಸಭೆ. ಅದನ್ನ ನಾವು ಬೈಫರ್ಕೇಶನ್ ಮಾಡ್ತೀವಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದು.

0: 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರಬಹುದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳದು. ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಷನ್ ಮಾಡುತ್ತೇವೆ.
1: ಓಕೆ ಸರ್, ಮತ್ತೆ ಕರೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮ ಕೆರೆ ಪಂಚಾಯತಿ.
1: ಹಾ ಶ್ರೀಧರ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ.
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿ ಎಂ ಜನ್ಮಗೆ ಒಂದು ರೋಡ್ ಆಗಿದೆ ಸರ್, ಒಂದು 380 ಒಂದು ರೋಡ್ ಆಗಿದೆ. ಅದು ನಡಡಿಂದ ಕೆಬೇಪುರ ಎ ಬಿ ಮತ್ತೆ ಮುಳಿಯೂರವರೆಗೆ ಸೆಟ್ ಆಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10-15-12 ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಸಿಕ್ಬಿಸ್ಕಿ ಅಂತ ಇತ್ತು ಸರ್. ಆ ಸಿಕ್ಬಿಸ್ಕಿಯಲ್ಲಿ ನಮ್ಗೆ ಅವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಆದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವರಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್ ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರು ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು, ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್ ಇವಾಗ. ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ. ಹಾಗಾದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನು ಅದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರು ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರು ಮಾಡ್ಬೇಕು. ಮತ್ತೆ ರೋಡು ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡು ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬೇಪುರ ಎ ಬಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟು 9:00-9:30 ಗಾಡಿಗೆ ಬಂತು ಅಂದ್ರೆ 10 ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
0: ಸರ್ ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ ಪಿ ಎಂ ಜನ್ಮನ್ ಯೋಜನೆಯಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆಯ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನು ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, ಪಿ ಎಂ ಜನ್ಮನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು 3-4 ಇಲಾಖೆಯವರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು. ಸೊ ಇವರು 3 PWD ಇರ್ಬೋದು. ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ.

0: ಮತ್ತೆ ಪಿ ಎಂ ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನ ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನ ಕರೆಯವ್ರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ 2ನೇ ಕಂತು ಮತ್ತೆ ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನ ಮಾಡ್ತೀವಿ. ಮತ್ತೆ ಕೆಲವರೆಲ್ಲ ಈ ಪಿ ಎಂ ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ, ಅದು 4.5 ಲಕ್ಷ ಅದು ಯೂನಿಟ್. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದ್ರೆ ಅವ್ರ ಏಜೆನ್ಸಿ ಒಂದ್ 30-40 ಜನ ಸೇರ್ಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡ್ಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದ್ರೆ ಅನ್ಅಫಿಷಿಯಲ್ ಆಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ. ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು ಎಸ್ಒಪಿ ಅಂದ್ರೆ, ಸ್ವಂತ ನೀವು ಓನ ಕಟ್ಸ್ಕೋಬೇಕು, ನಿಮ್ಗೆ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿ ಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರು ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರಿಗೆ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
1: ಅದೊಂದು ದಯಮಾಡಿ ತಹಸೀಲ್ದಾರ್ ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಸರ ನಮ್ಮ ಐ ಟಿ ಡಿ ಪಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ಪಿಶಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್, ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇನ್ನೇನು ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಳೂರು ಮತ್ತೆ ಚಿತ್ರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲೆಲ್ಲ ಮುಗಿಯಂತ ಇದಿದೆ ಸರ್ ಅವ್ರು?
0: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯೋ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ.
1: ಸರಿ ಸರ್,
0: ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ ಕರೆ ಮಾಡಿದ್ರಿ.
1: ಓಕೆ ಸರ್.
2: ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೊಂದು 4 ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದರೂ ಪ್ರಮುಖ ಯೋಜನೆಗಳೇನಾದರೂ ಇದೆಯಾ, ಹೇಗೆ ಸರ್?
0: ಸೊ ಈಗ ನಾವು ನೀವು ಚರ್ಚೆ ಮಾಡ್ದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ, 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನು ಇವಾಗ ಏನು ಮಾಡಿದ್ದಾರೆ ಅಂದರೆ, ಮೊದಲಂಗೆ ಮ್ಯಾನ್ಯುವಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂಥ ಫಲಾನುಭವಿಗಳಿಗೆ ಏನೋ ಒಂದು ಸಬ್ಸಿಡಿ ಕೊಡ್ಬೋದು, ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ, ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂಥ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ, ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತು ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ RSKಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು EC ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು RSKಗೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ NRLM ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
1: ಹಲೋ ಸರ್.

0: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ನಮಸ್ತೆ ಸರ್, ನಮ್ಮ ಹೆಸರು ಮಲ್ಲೇಶ್ ಅಂತೇಳಿ.
0: ಮಲ್ಲೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ಮಚ್ಚೂರ ಹಾಡಿಂದ ಮಾತಾಡ್ತಾರೆ ಸರ್.
0: ಹಾ, ಮಲ್ಲೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿ ಇಲ್ಲ. ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ. ಅತಿ ಕಲ್ಲು ಮಣ್ಣು ಏನು ಹಾಕಿರೋ, ಒಂದು ಕಾಲ್ದಾರಿ ತೀರ ಇರೋದು. ಸೊ ಅದೊಂದು ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ. ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು ಅಂದ್ರೆ, ಈಗ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕವಿಸ್ಕೊಂಡಿರೋದು. ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಭಾರಿ ಒಳ್ಳೇದು ಸರ್.
0: ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಮಲ್ಲೇಶ್ ಸರ್,
2: ಮಲ್ಲೇಶ್ ಅವರೇ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ ನಾಲ್ಕೈದು ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, ಪಿ ಡಬ್ಲ್ಯೂ ಡಿ ವ್ಯಾಪ್ತಿ ಬಂದರೆ ಪಿ ಡಬ್ಲ್ಯೂ ಡಿ ಇಲಾಖೆ ಅವ್ರು ಮಾಡ್ತಾರೆ, ಪಿ ಆರ್ ಇ ಡಿ ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್ ಅಂದರೆ ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರಾಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
1: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲೇ ಬರೋದು.
2: ಓಕೆ, ಆ ರೀತಿ ಇದ್ರೆ ನಾವು ಈ ಟಿ ಎಸ್ ಪಿ ಸ್ಕೀಮ್ ಅಲ್ಲಿ ನಿಮ್ಗೆ ಸಿ ಸಿ ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರು ಕೇಳ್ತೀನಿ, ನಿಮ್ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ. ಅದು ಯಾಕೆಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ ಸ್ಕೇಮ್ ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಈಗ 9 ಇಲಾಖೆ ಪಿ ಎಂ ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ, ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರು ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರಹಿತರು ನಿವೇಶನ ರಹಿತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆಯಲ್ಲೇ 9,200 ಮನೆ ವಸತಿ ರಹಿತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರ್ಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ. ಈ ರೀತಿ ಅದನ್ನು ಆಡಿಟ್ ಮಾಡಿದ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, ಪಿ ಎಂ ಜನ್ಮನಲ್ಲಾಗುತ್ತೆ. ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ನಮ್ಮ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
1: ಓಕೆ
0: ಓಕೆ, ಧನ್ಯವಾದಗಳು ಮಲ್ಲೇಶ್ ಅವರೇ ಕರೆ ಮಾಡಿದ್ದಕ್ಕೆ.
1: ಸರ್, ಇನ್ನೊಂದು
0: ಹೇಳಿ.
1: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ಈ ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು. ಅದು ಭೋಗಪುರ ಮತ್ತೆ ಮಜ್ಜೂರ ಹಾಡಿ ಬಂದಿರೋಂತ ಲೈನ್, ಅದರಲ್ಲಿ ಹಲೋ
0: ಹೇಳಿ ಹೇಳಿ ಕೇಳಿಸ್ತದೆ.
1: ಅದರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರೋಗ್ಯವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ, ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಇತ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಒಂದು ಕೆರೆ ಇದಲ್ಲಿ ಆಲ್ರೆಡಿ ಟ್ರೆಂಚ್ ತಗದಾಗಿದ್ರ, ಮುಂದೆ ತಗದ್ಕೊಟ್ರೆ ಸರ್ ಅಷ್ಟೇ.
2: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕ ಕಂದಕ

0: ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೆ, ವೈಲ್ಡ್ ಫಾರೆಸ್ಟ್. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಷಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದು ಗಮನಕ್ಕೆ ಸಂಬಂಧಪಟ್ಟಂತ ಡಿ ಎಫ್ ಅವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
1: ಓಕೆ, ಧನ್ಯವಾದಗಳು ಮೇಲೆ ಕರೆ ಮಾಡಿದ್ದೆ. ಸರಿ, ತಾವು ಮಾತನಾಡ್ತಾ ಇದ್ರಿ ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
0: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ ಎನ್ ಆರ್ ಎಲ್ ಎಂ. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂ ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರೂ ಬುಕ್ಸ್ಗಳು ಖರೀದಿ ಮಾಡೋದು, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದ್ದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ಗೆ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು, ತರಬೇತಿ ಕೊಟ್ಟು, ಅವರಿಗೆ ನಾವು ಇವಾಗ DL ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ ಒಂದು 2 hours ಮಾಡ್ತಾರೆ, ಸಂಜೆ ಒಂದು 2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದ್ರ ಬಗ್ಗೆ ಮುಂದುವರ್ಸೋಣ ಸರ್. ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ, ತಮ್ಮ ಹೆಸರು? ಗೌರಿ. ಹಾ ಗೌರಿ ಅಮ್ಮ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ನಮ್ಗೆ ಸರ್ವೆ ಆಗಿದೆ ಸರ್, ಆದ್ರೆ ನೀ ಎಷ್ಟು ಎರಡು ಕುಂಟೆನ ಒಂದು ಕುಂಟೆನೇನು ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಸರ್ವೆ ಆಗಿದೆ, ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ. ಬೀದಿ ಲೈಟ್ ಅಂತ ಕೊಡಿ.
1: ಬೀದಿ ಲೈಟ್ ಇಲ್ಲ.
3: ಮನೆ ಅಂತಂದ್ರೆ ಜೇನು ಕುರುಗಳಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಪಾಸ್ ಆಗಿರೋದು, ಮತ್ತೆ ನಮ್ಮ ಎರವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಹಕ್ಕು ಪತ್ರ ಇಲ್ಲ, ಮನೆ ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲು

0: ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನಿಗೆ, ಗೋಳೂರು ಆಡಿಗಿದು. ಮತ್ತೆ ಈಗ ಜೆ ಕೆಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಜೆ ಕೆಗಳಿಗೆ, ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರಿಂದ ಸಪ್ರೇಟಾಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವಾ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ ಪಿ ಎಮ್ ಎ ವೈ ಇರ್ಬೋದು, ಅಥವಾ ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು, ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರಾ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, ಜೆ ಕೆಲ್ ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
1: ಸರಿ, ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಮೂರ್ ನಾಲ್ಕು ಪಂಗಡ ಇರ್ತದೆ ಅಲ್ವಾ, ಎರವ ಪಣಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
0: ಈಗ
1: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ.
0: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, ಸಿ ಎಂ ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತು ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ, ಉಳಿದವನ್ನು ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದ್ರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು, ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು, ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತಿದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ರೆ ಅದನ್ನ ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಕೊಟ್ರೆ, ಸೊ ಖಂಡಿತ ಅದನ್ನ ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್.
1: ನಾವು ಇದು ಹಳೆ ಹಕ್ಕುಪತ್ರ ಐತಲ್ಲ, ಅದನ್ನ ನಾವು ಅವಲಂಬಿಸಿಗೆ

0: ಕೊಟ್ಟಿದ್ದಾರೆ ಸರ್, ಯಾವ್ದು ಇಲ್ಲ, ಎಲ್ಲಾ ಅರ್ಧ ಅರ್ಧಕ್ಕೆನೆ ನಿಲ್ಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದು ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತ, ಅದ್ರ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ ನೋಡಿ. ಇವಾಗ ಅವ್ರ ಮನೆ ಜೇಕೆ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರದ್ದೆಲ್ಲ ಅಂದ್ರೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಅವ್ರಿಗೆ, ಕಟ್ಟಿ ಈಗ ತುಂಬಾ 2 ವರ್ಷನೇ ಆಗೈತ ಅವ್ರಿಗೆ.
1: ನೋಡೋಣ ಇದನ್ನ, ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನವ್ರಿಗೆ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
0: ನೀವು ಬಂದು ನಮ್ಮ ಆಡಿಗೆ ಫಸ್ಟ್ ನೋಡಿ ಸರ್.
1: ಆಯ್ತು ಆಯ್ತು ಆಯ್ತು ಗೌರಮ್ಮ.
0: ಅಲ್ಲಿಯೇ ಮೀಟ್ ಮಾಡ್ಕೊಂಡು ಅಲ್ಲಿಯೇ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆಡು ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ ಅವರು, ನೀವು
1: ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ. ತಾಲೂಕ್ ಮಟ್ಟದ ಅಧಿಕಾರಿಗಳನ್ನ ಕಳಿಸ್ತೀನಿ ಮಹೇಶ್ ಅವ್ರನ್ನ.
0: ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ನಮ್ನ ಉಳಿಸಕ್ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ.
1: ಇಲ್ಲ ನಿಮ್ಮ ಆಡಿಗೆ ಲಾಸ್ಟ್ ಒಂದು 6 ತಿಂಗಳಿಂದ ಬಂದಿರು ಮಲ್ಲೇಶು, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ.
0: ಕಳಿಸ್ತೇನೆ ಅದ್ರೊಂದು ಬೀದಿಲಾಯ್ತು ನಮ್ಗೆ ಕೊಟ್ರ ಆಯ್ತಿತ್ತು. ಈಗ ಮನೆಗಳಿಗೆ ಕೊಟ್ಟಿದ್ದಾರೆ ಏನೋ, ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀದಿಲಾಯ್ತು ನಮ್ಗೆ ಕೊಟ್ರ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ ನೋಡಿ. ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ ನಮ್ಗೆ ನೋಡಿ, ಕತ್ತು ನಾವು
1: ನೋಡಿ.
0: ಇಲ್ಲಿ ಪಂಚಾಯತಿ ರೋಡ್ ಇದೆ ನೋಡಿ, ನಮ್ಮ ಮನೆ ಪಕ್ಕನೆ ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರ್ ಮಾಡ್ತಾರೆ ಸರ್? ಅದಕ್ಕೆ ಹೇಳಲ್ ನಮ್ದ ಸಹಾಯಕನು ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ. ಹೋರಾಟ ಮಾಡಿ ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನಾವು
1: ಇಲ್ಲ ಈಗ
0: ನಮ್ಗೆ ಗೊತ್ತಿಲ್ಲ ಸರ್.
1: ಈಗ ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ, ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
0: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು
1: 12 ತಿಂಗಳಲ್ಲಿ
0: 13ನೇ ತಾರೀಕಿಗೆ ನಾವು
1: ಓಕೆ ಗುಡ್
2: ಹಾಡಿ ಕಳಿಸ್ತಾರೆ ಸರ್. ಧನ್ಯವಾದಗಳು ಗೌರಮ್ಮರೇ, ಕರೆ ಮಾಡಿ.
0: ನಾವು ಸತ್ರ ಸಹಾಯ ನಾವು, ಆದ್ರೆ ನಮ್ಮ ಮಕ್ಕ ಬದುಕಲಿ ಮುಂದೆ, ನಿಮ್ದೆ ಧರ್ಮ.
2: ಆಯ್ತು ಓಕೆ, ಧನ್ಯವಾದಗಳು ಗೌರಮ್ಮ, ಕರೆ ಮಾಡಿದ್ದೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್ ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದ್ರು ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದು ಏನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
1: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನ ವರ್ಕು ಮಿನಿಮಮ್. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತು ಬಿಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ

0: ಅಕ್ಕೆ ಕೆಫೆ ಅಂತ, ಕ್ಯಾಂಟೀನ್ ಏನು ಸೌಲಭ್ಯ ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡ್ ಅಲ್ಲಿ ಎರಡಾಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂತ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನ ಮಾಡ್ತಾ ಇದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂತಹ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮ್ಗೆ ಯಾವ್ದಾದ್ರು ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದ್ರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಇದನ್ನು ಡೆಲ್ಲಿ ಮತ್ತೆ ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂಥ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೆ ನನ್ನ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮಸ್ಕಾರ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಕೆಂಪನಾಡಿಯಿಂದ. ತಮ್ಮ ಹೆಸರು?
2: ಚಿಕ್ಕಮಾರ್ ಅಂತ ಸರ್.
1: ಹಾಂ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾಂ
2: ಸಮಸ್ಯೆ ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
2: ನೀರು ಬಿಡ್ತಾರೆ ಸರ್, 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತೀವಿ, ಅದು ಇವಾಗ ಕೂಡ ಫಿಲ್ಟರ್ ನೀರು ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ, ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ಸುಸ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ ಕೂಡ, ಎಂಬೇಗೂರು ಗೋರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್, ನೆಗಡಿ ಕೆಮ್ಮು ಜ್ವರ 1 ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
2: ಸರಿ ಸರಿ
0: ಆಯ್ತು ಸರ್. ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ, ಗ್ರಾಮ ಪಂಚಾಯತ್ ಅಂತ ಹೇಳಿದಿರಾ. ನಾನು ಈಗ್ಲೇನೆ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇವ ಮತ್ತೆ PDO ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತೆ ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇನೆ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡಕ್ ನಾವು ಕ್ರಮ ವಹಿಸ್ತೀವಿ
2: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್, ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
0: ಚರಂಡಿ ನಿರ್ವಹಣೆ?
2: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
0: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ, ನಿರ್ವಹಣೆ ಅನ್ನೋದು ಸಮುದಾಯ ಮತ್ತೆ ಗ್ರಾಮ ಪಂಚಾಯತಿ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನೇ ಕಟ್ಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತೇವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಶಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಅವ್ರಿಗೆ ತಿಳಿಸ್ತೀನಿ, ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಡಕ್ಕೆ ಹೇಳ್ತೀನಿ.
1: ಓಕೆ
2: ಸರಿ ಸರ್.
1: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಂ ಹಾಂ ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು

0: ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
1: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂತಿದೆ, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡೋಗ್ತಾರೆ, ಈ ರೀತಿ ಕಂಪ್ಲೇಂಟ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20-30 ವಿವಿಧ ರೀತಿಯಾದಂತ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 months ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲು ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮ್ಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನ ಬಳಕೆ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಅನುಕೂಲ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾವು ರಾಜೇಗೌಡನಿಂದ ಸರ್.
0: ತಮ್ಮ ಹೆಸರು?
2: ನಮ್ಮ ಹೆಸರು ಮಂಜುಳಾ ಸರ್.
0: ಹಾ ಮಂಜುಳಾ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ಹೇಳಿ, ತಮ್ದು ಏನ್ ಪ್ರಶ್ನೆ ಅಂತ. ಹೇಳಿ ಹೇಳಿ, ಏನ್ ಸಮಸ್ಯೆ?
2: ಏನ್ ಸಮಸ್ಯೆ? ಶೌಚಾಲಯ
0: ಮತ್ತು ನೀರಿನ ಸಮಸ್ಯೆ.
2: ಶೌಚಾಲಯ
0: ಸಮಸ್ಯೆ ಇದೆ.
2: ಶೌಚಾಲಯ ಸಮಸ್ಯೆ ಅಂದ್ರೆ ಸರ್, ಈಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕೆ ಅಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದೇ ಇದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ ಸರ್.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
1: ಈಗ ಮಂಜುಳಾ ಅವರು, ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರೆ ತುಂಬಾ ಧನ್ಯವಾದಗಳು ನಿಮ್ಗೆ. ಶೌಚಾಲಯದ್ದು ಏನಾಗಿದೆ ಅಂದ್ರೆ, ನಿಮಗೆ ಸ್ವಂತ ಜಾಗ ಇಲ್ಲ ಅಂದರೆ ಅವರು GPS ಮಾಡೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೇಲಿ ಯಾವುದಾದ್ರೂ ಬಚ್ಚಲ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 feet ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ PDOಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆನೆ ಕಟ್ಸ್ಕೋಬೋದು, ಶೌಚಾಲಯನ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ ಅದಕ್ಕೆ ನೀವು ಇದಾಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳ್ಳೋಕ್ಕೆ GPS ಮಾಡಿ ನಿಮಗೆ ಏನು ಸಹಾಯಧನ ಇದೆ, SC ST ಆದರೆ 20,000, ಜನರಲ್ ಅವರಾದರೆ 12,000 ರೂಪಾಯಿ ಕೊಡೋಕ್ಕೆ ನಾವು ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂಥ PDOಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
0: ಓಕೆ, ಧನ್ಯವಾದಗಳು ಮಂಜುಳವರೇ ಕರೆ ಮಾಡಿದ್ದಕ್ಕೆ. ಸರ್ ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದ್ರು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
1: ಸ್ಟಾರ್ಟಪ್ಪಲ್ಲಿ ಈಗ 2 ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ರೆ ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವರೇನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು SOP ಇದೆ ಆ ಪ್ರಕಾರ ಮಾಡೋದು. ಮತ್ತೆ ಉಳಿದಂಗೆ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದ್ರೆ ನಾನು ಹೇಳದಂಗೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಸಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನ

0: ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ.
2: ನಾನು ರಾಜು ಅಂತ ಹೇಳಿ ಸರ್ಗೂರಿಂದ.
1: ರಾಜು ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಬಹುದು. ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
2: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವುದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಯೂನಿವರ್ಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ ಒಂದು. ಚುನಾವಣೆಗಳು ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗ್ ಸಾಧ್ಯ ಆಗುತ್ತೆ ಅನ್ನೋದು ನಂದೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರೆ ಅಥವಾ ಯಾವಾಗ ಆಗ್ಬೋದು, ಈ ತರದ ಏನಾದ್ರು ಇದೆಯಾ ಸರ್?
0: ಇಲ್ಲ, ಈಗ ತಾವು ಹೇಳದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದು ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದೋ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದು ಇರೋ ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
2: ಅದೇ ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಬಿಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
0: ಅದೇ ನನಗೆ ಮಾಹಿತಿ ಇಲ್ಲ.
2: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
0: ಅದೇ ನನಗೆ ಅಷ್ಟೊಂದು ಮಾಹಿತಿ.
2: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
0: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನ್ ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
2: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ.
0: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕೆಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡಲ್ಲಿ ಪ್ರತಿನಿಧಿ ಇದ್ದೇ ಆ ವಾರ್ಡ್ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳೋಕ್ಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ ನಿರ್ವಹಣೆ
2: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
0: ಅದೇ ಈಗ ವಾರ್ಡ್ ಸಭೆ, ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದಕ್ಕೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಆದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರ್ಗೂರ್ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
2: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ 4 ವರ್ಷ ಅದತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಿಂದ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
1: ಧನ್ಯವಾದಗಳು ರಾಜನೇ, ಕರೆ ಮಾಡಿದ್ದು. ಸರ್, ಹೀಗೆ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದ

0: ಸ್ಪಷ್ಟ ನಿರ್ದೇಶನ ಇದೆ, ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನು ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
1: ಖಂಡಿತ ಸರ್. ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
0: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ, ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬೀದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದರೆ ಸಹ ಅಲ್ಲ. ಸೊ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಲಭ್ಯ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
1: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ,
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ತಮ್ಮ ಹೆಸರು? ಮಂಚೇಗೌಡನಹಳ್ಳಿ ಅಡಿ. ತಮ್ಮ ಹೆಸರು?
2: ಸುನಂದ ಸರ್.
1: ಹಾಂ ಸುನಂದ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
2: ರೋಡ್ ಸಮಸ್ಯೆ ಇದೆ.
1: ರೋಡ್ ಸಮಸ್ಯೆ? ಹಾಂ ಆಮೇಲೆ ಮನೆಗಳು. ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ.
0: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು, ಮನೆ ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ. ಓಕೆ ಓಕೆ ಓಕೆ. ಧನ್ಯವಾದಗಳು ಸುನಂದ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡಿಗಳಿಂದ ಕೂಡ ತುಂಬಾ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೋದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.
1: ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾ

0: ಅಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಕೇಳುಗರ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾ ಅಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಚಲನಚಿತ್ರ ಗೀತೆಗಳನ್ನ ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಬೆಳಿಗ್ಗೆ 11:30 to 12:30 ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ್ ಬೀರವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ವೃತ್ತಿ ಮಾರ್ಗದರ್ಶನದ ಅಗತ್ಯತೆ, ಮಹತ್ವ ಮತ್ತು ಇನ್ನಿತರ ಸಲಹೆಗಳ ಕುರಿತು ತಜ್ಞರ ಜೊತೆಗೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.

0: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ

0: ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರೂ ಆದ ಡಾಕ್ಟರ್ ಲಕ್ಷ್ಮಣ್ ಬೀರ್ ಅವರು. ಸೊ ನೀವು ಕೂಡ ಕರೆ ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಅವಕಾಶಗಳ ಕುರಿತು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು, ಧನ್ಯವಾದಗಳು.
0: ಸರ್, ಬಹಳ ಮುಖ್ಯವಾದ ಒಂದು ವಿಷಯ ಅಂತಲೇ ಕೂಡ ಹೇಳ್ಬೋದು, ಅದರಲ್ಲೂ ಗ್ರಾಮೀಣ ಮಟ್ಟದಲ್ಲಿ ಈ ಮಕ್ಕಳಿಗೊಂದು ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂಥ ಒಂದು ಕೆರಿಯರ್ ಗೈಡೆನ್ಸ್ ಸಂಬಂಧಪಟ್ಟಂತೆ ಇವತ್ತು ತಾವು ಒಂದು ಮಾರ್ಗದರ್ಶನ ಸಲಹೆಗಳನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ನಮ್ಮ ಜೊತೆ ಇರ್ತಕ್ಕಂಥ ಬಹಳ ಸಂತೋಷ. ಸರ್, ಮೊದಲನೇದಾಗಿ ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಏಕೆ ಅಗತ್ಯ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
1: ವೃತ್ತಿ ಮಾರ್ಗದರ್ಶನ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಅನಿವಾರ್ಯ ಮತ್ತು ಅವಶ್ಯಕವಾದಂಥ ವಿಷಯ.
0: ಹೌದು,
1: ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ತುಂಬ ಬೇಕು. ಯಾಕೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಂದರೆ, ಈಗ ನಗರ ಮತ್ತು ಪಟ್ಟಣದಲ್ಲಿ ಇಂಥ ವಿದ್ಯಾರ್ಥಿಗಳು ಈಗಿನ ಎಲ್ಲ ಥರದ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಎಲ್ಲವೂ ಅವ್ರಿಗೆ ಕೈಗೆ ಬೇಗ ಸಿಗುತ್ತೆ. ಆದರೆ ನಮ್ಮ ಗ್ರಾಮೀಣ ಪರಿಸರದ ಭಾಗದ ಮಕ್ಕಳಿಗೆ ವಿಶೇಷವಾಗಿ ಏನಂತಂದರೆ, ಈಗ ಅವರು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಓದ್ತಾರೆ, ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ತುಂಬ ಗೊಂದಲಕ್ಕೊಳಗಾಗ್ತಾರೆ.
0: ಹೌದು.
1: ಸೊ ಕಾಮನ್ ಆಗಿ ಅವರು ಹೆಂಗೆ ನಿರ್ಧಾರಗಳನ್ನ ತಗೋತಾರೆ ಅಂತಂದರೆ, ನಾನು ನನ್ನ ಸ್ವಂತ ಅನುಭವವನ್ನು ಹೇಳೋದಾದರೆ, ನಾವೆಲ್ಲ ಹೆಂಗೆ SSLC ಆದಮೇಲೆ PUC ಆದಮೇಲೆ ಏನು ಮಾಡಬೇಕು ಅಂತ ನಾವು ಡಿಸಿಷನ್ ತಗೊಳ್ಳೋದು ಹೇಗೆ ಅಂದರೆ, ಕಾಮನ್ ಆಗಿ SSLC ಮಾರ್ಕ್ಸ್ ಮೇಲೆ ನಿರ್ಧಾರ ತಗೊಬಿಡ್ತೀವಿ.
0: ಹೌದು.
1: ಈಗ ನಮಗೆ ತುಂಬ ಒಳ್ಳೆ ಅತ್ಯುತ್ತಮ ಅಂಕಗಳು ಬಂದರೆ ನಾವೇನು ಮಾಡ್ತೀವಿ, ಯೂಶ್ವಲಿ ಸೈನ್ಸ್ಗೆ ಹೋಗೋದು, ತುಂಬ ಕಡಿಮೆ ಮಾರ್ಕ್ಸ್ ಬಂದರೆ ಆರ್ಟ್ಸ್ಗೆ ಹೋಗೋದು, ಅಥವಾ ಸೈನ್ಸು ತುಂಬ ಕಷ್ಟ ನನಗೆ ಮಾಡೋಕ್ಕಾಗಲ್ಲ ಅಂತಂದಾಗ ನಾವು ಎಲ್ಲಿಗೆ ಆರ್ಟ್ಸ್ ಅಥವಾ ಕಾಮರ್ಸ್ಗೆ ಹೋಗ್ಬಿಡೋದು, ಇದು ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಮಾನದಂಡ ಏನು ಯೂಸ್ ಮಾಡ್ತೀವಿ ಅಂದರೆ, ನಮಗೆ ಯಾವುದು ಸ್ಕೂಲು ತುಂಬ ಹತ್ರ ಇದೆ, ನಮಗೆ ಹಾಸ್ಟೆಲ್ ಫೆಸಿಲಿಟಿ ಎಲ್ಲಿ ಹತ್ರ ಇದೆ, ಈ ಒಂದು ಮಾನದಂಡನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಒಬ್ಬ ವಿದ್ಯಾರ್ಥಿ ಆ SSLC ಮುಗಿದ ನಂತರ ತಾನು ಏನು ಮಾಡಬೇಕು ಅನ್ನೋದನ್ನು ಹೆಂಗೆ ನಿರ್ಧಾರ ಮಾಡಬೇಕು ಅಂದರೆ, ಅವನಿಗೆ ಏನು ಇಷ್ಟ ಇದೆ, ಅವನ ಆಸಕ್ತಿ ಏನು, ಅವನ ಪ್ಯಾಷನ್ ಏನು, ಜೀವನದಲ್ಲಿ ಅವನ ಗುರಿ ಏನು ಅನ್ನೋ ಒಂದು ವಿಷಯವಾದ ಮಾನದಂಡ ಆಗಬೇಕು. ನಾವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಆಗಿರ್ಬೋದು, ಯಾಕಂದ್ರೆ ಮಾರ್ಕ್ಸ್ಗು ಬುದ್ಧಿವಂತಿಕೆ ಅಲ್ಲ, ಮಾರ್ಕ್ಸೇ ಬೇರೆ. 3 ಗಂಟೆ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಬರೆಯೋದನ್ನೇ ನಾವು ಅವನ ಒಂದು ಜೀವನ ಮತ್ತು ಅವನ ಬುದ್ಧಿವಂತಿಕೆ ನಾವು ಅಳತೆ ಮಾಡೋಕ್ಕಾಗಲ್ಲ. ಹಾಗಾಗಿ ಮಾರ್ಕ್ಸು ಮತ್ತು ಬೇರೆ ಬೇರೆ ಥರದ ಒಂದು ಈಗ ನಾವು ಅವ್ರತಕ್ಕಿಂತ ಫಿನಾನ್ಷಿಯಲ್ ಕಂಡೀಷನ್ಸ್ ಇರ್ಬೋದು, ಆಮೇಲೆ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಇರ್ಬೋದು, ಸೊಸೈಟಿ ಇನ್ಫ್ಲೂಯೆನ್ಸು, ಇದ್ಯಾವುದು ಸಹ ಆ ವಿದ್ಯಾರ್ಥಿ ಮೇಲೆ ಪರಿಣಾಮ ಬೀರಬಾರ್ದು. ಅವನ ಸ್ವಂತ ಆಸಕ್ತಿ ಮತ್ತು ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದಾನೆ ಅವನ ಗುರಿ, ಅದ್ರ ಬೇಸ್ ಮೇಲೆ ಅವನ ಆಸಕ್ತಿ ಮೇಲೆ ಅವನು ಒಂದು ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು.
0: ಹೌದು.
1: ಆ ಗುರಿ ಅಂತ ಬಂದಾಗ ಈಗ ನೀವೇ ನೋಡಿ, ಮಕ್ಕಳಲ್ಲಿ ನಾವು ಏನು ಮಾಡಬೇಕು ಅಂತ ಡಿಫೈನ್ ಆಗಿರಲ್ಲ ಮಕ್ಕಳಲ್ಲಿ. ಈಗ ಯಾವುದೇ ಒಂದು ಮಗುನ ನೀವು ಅಬ್ಸರ್ವ್ ಮಾಡಿ, ಅವನು ಒಂದು 6ನೇ ಕ್ಲಾಸ್ಗೆ ಹೋದಾಗ ಅವನು ಅವ್ರ ಟೀಚರ್ಸು ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಕೇಳಿದಾಗ ಹೇಳ್ತಾ ಇರ್ತಾನೆ ನೀವೇನು ಮಾಡಬೇಕು ಅಂತ ಕೇಳಿದಾಗ, 6ನೇ ಕ್ಲಾಸಲ್ಲಿ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂತ ಹೇಳ್ತಾನೆ.
0: 7ನೇ ಕ್ಲಾಸ್ಗೆ
1: ನಾವು ಅದೇ ಮಗುನ ಕೇಳಿದಾಗ ಅದು ಇನ್ನೊಂದೇನೋ ಹೇಳುತ್ತೆ. 8ನೇ ಕ್ಲಾಸ್ಗೆ ಬಂದಾಗ ಏನೋ AS ಆಫೀಸರ್ ಅನ್ಬೋದು, 9ನೇ ಕ್ಲಾಸ್ಗೆ ಬಂದಾಗ ನಾನು ಟೀಚರ್ ಆಗಬೇಕು ಅನ್ಬೋದು, ಆಮೇಲೆ 10ನೇ ಕ್ಲಾಸ್ಗೆ ಬಂದಾಗ ಇನ್ನೇನೋ. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ನೀವು ಯಾವುದೇ ಮಕ್ಕಳನ್ನು ನೋಡಿ, ಅವರು ಗುರಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಅದು ಬದಲಾಗ್ತಾ ಇರುತ್ತೆ. ಈ ಬದಲಾವಣೆ ಆಗೋದು ತಪ್ಪಲ್ಲ. ಮಕ್ಕಳು ತಾವು ಬೆಳೀತಾ ಬೆಳೀತಾ ಅವರ ಮನೋವಿಕಾಸ ಹೆಚ್ಚಾದಂಗೆ, ಮತ್ತು ಅವರು ಬೇರೆ ಬೇರೆ ಥರದ ಶೈಕ್ಷಣಿಕ ಪರಿಸರಕ್ಕೆ ಅವರು ಪರಿಸರವನ್ನು ನೋಡಿದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ. ಅದರ ಪರಿಣಾಮ, ಅದರ ಇನ್ಫ್ಲೂಯೆನ್ಸು ಮಕ್ಕಳಲ್ಲಾಗಿ ಅವರ ಗುರಿನಲ್ಲಿ ಬದಲಾವಣೆ ಆಗೋದು ತಪ್ಪಲ್ಲ. ಆದರೆ ಆ ಮಕ್ಕಳ ಗುರಿ ಯಾವ್ದ ಮೇಲೆ, ಅವ್ರ ಕೆಪಾಸಿಟಿ ಮೇಲೆ ನಿಂತಿರ್ಬೇಕು, ಅವ್ರ ಆಸಕ್ತಿ ಗುರಿ ಎರಡು ಒಂದೇ ಆಗಿರಬೇಕು.
0: ಹೌದು.
1: ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಈಗ ಕೆಲವು ಮಕ್ಕಳಿಗೆ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ಇರ್ತಾರೆ. ಬಟ್ ಅವ್ರಿಗೆ ವಿಜ್ಞಾನನೇ ಆಸಕ್ತಿ ಇರಲ್ಲ, ಮ್ಯಾಥಮೆಟಿಕ್ಸೇ ಕಷ್ಟ ಇರುತ್ತೆ. ಎಷ್ಟೋ ಮಕ್ಕಳು ನಮ್ಮ ಗ್ರಾಮೀಣ ಮಕ್ಕಳು PUC ಅದನ್ನು ಆರ್ಟ್ಸ್ ತಗೊಂಡಿರ್ತಾರೆ. ನಾವು ಕೇಳ್ತೀವಿ ನೀವು ಏನಾಗಬೇಕು ಅಂತಂದರೆ, ಅವರು ಆರ್ಟ್ಸ್ ಓದ್ತಾ ಇದ್ರು ಸಹ ನಾನು ವೈದ್ಯನಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ.
0: ಹೌದು.
1: ಅಂದರೆ ನಮ್ಮ ಮಕ್ಕಳಿಗೆ ಇಲ್ಲಿ ನಾನು ಜೀವನದ ಅವರ ಗೋಲ್ಸೇ ಡಿಫೈನ್ ಆಗಿರಲ್ಲ.

0: ಪ್ರಾಬ್ಲಮ್ ಏನಪ್ಪ ಅಂದ್ರೆ ನಾವೇನ್ ಅವರು ಎಸ್ ಎಲ್ ಸಿ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಯಾವ್ದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅವರ ಜೀವನದ ಗುರಿ ಮೇಲೆ ನಿಂತಿರುತ್ತೆ. ಹಾಗಾಗಿ ಇಲ್ಲಿ ಪೋಷಕರು ಮತ್ತೆ ಶಿಕ್ಷಕರು ನಾವು ಮಕ್ಕಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ ಅವರ ಗೋಲ್ಸ್ ನ ಡಿಫೈನ್ ಮಾಡೋದನ್ನ ಹೆಲ್ಪ್ ಆಗ್ಬೇಕು. ನಿಮ್ಮಲ್ಲಿ ಈ ಕೆಪಾಸಿಟಿ ಇದೆ. ಈಗ ಮಕ್ಕಳಲ್ಲಿ ಕೆಲವು ತುಂಬಾ ಬುಕ್ಕಿಸ್ ಇರ್ತಾರೆ, ಕೆಲವು ತುಂಬಾ ಪ್ರಾಕ್ಟಿಕಲ್ ಆಗಿ ಇರ್ತಾರೆ, ಕೆಲವು ತುಂಬಾ ಪೀಪಲ್ ಓರಿಯೆಂಟೆಡ್ ಇರ್ತಾರೆ. ಸಾಕಷ್ಟು ಮಕ್ಕಳಲ್ಲಿ ಬೇರೆ ಬೇರೆ ತರದ ಬುದ್ಧಿವಂತಿಕೆ ಇರುತ್ತೆ. ಬುದ್ಧಿವಂತಿಕೆ ಅಂದ್ರೆ ಪುಸ್ತಕದ ಜ್ಞಾನವನ್ನ ಓದಿ ತಲೆಯಲ್ಲಿ ಇಟ್ಟುಕೊಂಡು ಪರೀಕ್ಷೆ ಬರೆಯೋದಷ್ಟೇ ಅಲ್ಲ, ಬುದ್ಧಿವಂತಿಕೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಇಂಟೆಲಿಜೆನ್ಸ್ ಇರುತ್ತೆ, ಕೆಲವಿಗೆ ಬರವಣಿಗೆ ಇರುತ್ತೆ, ಕೆಲವಿಗೆ ವಾಕ್ಚಾತುರ್ಯ ಇರುತ್ತೆ. ಈ ತರ ಸಾಕಷ್ಟು ಡಿಫ್ರೆಂಟ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಇರುತ್ತೆ ಮಕ್ಕಳಲ್ಲಿ. ಸೊ ನಾವು ಇದನ್ನ ಒಂದನ್ನೇ ನಾವು ಬುದ್ಧಿವಂತಿಕೆ ಅಂತ ಕನ್ಸಿಡರ್ ಮಾಡ್ಬಿಡ್ತೀವಿ. ಆಮೇಲೆ ಮೂರವರು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಗುರಿ ಅಂತಂದಾಗ ಅವರು ದೊಡ್ಡ ಮಟ್ಟದ ಗುರಿ ಇಟ್ಕೊಳ್ಳೋದೇ ಇಲ್ಲ.
1: ಹೌದು,
0: ಯಾಕಂದ್ರೆ ಅವರು ಸುತ್ತಮುತ್ತ ವಾಸಿಸುವ ಪರಿಸರ ಅವ್ರಿಗೆಲ್ಲ ಕಾಣೋದು ಯಾರಪ್ಪ ಅಂದರೆ ಒಂದು ಸಣ್ಣ ಪುಟ್ಟ ಸರ್ಕಾರಿ ನೌಕರರು ಮಾತ್ರ ಅವ್ರ ಕಣ್ಣು ಕಾಣ್ತಾರೆ. ಯಾರೊಬ್ಬರು ಪ್ರೈಮರಿ ಟೀಚರು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರು, ಕಂಡಕ್ಟರು, ಈ ಥರ ಸಣ್ಣ ಪುಟ್ಟ ಹುದ್ದೆಗಳನ್ನೇ ನೋಡಿ ನೋಡಿ ನೋಡಿ ಅವ್ರಿಗೂ ಅದೇ ಥರ ಆಗಬೇಕು ಅಂತ ಇರುತ್ತೆ. ನೀವು ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ನೋಡಿ, ಅವ್ರು ಯಾರಿಗೂ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು, ಹೈಕೋರ್ಟ್ ಜಡ್ಜ್ ಆಗಬೇಕು, ನಾನು ಇಸ್ರೋ ಈಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ ನಾನು ವಿಜ್ಞಾನಿ ಆಗಬೇಕು, ಮತ್ತು ನಾನು ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪ್ನೀಸ್ಗಳಲ್ಲಿ ಮೈಕ್ರೋಸಾಫ್ಟ್ ಗೂಗಲ್ ಅಂತ ಕಂಪ್ನಿಗಳಲ್ಲಿ ನಾನು ಒಂದು ಕ್ಲೋಸ್ ಟುಗೆದರ್ ಪ್ಯಾಕೇಜ್ ತಗೋಬೇಕು, ಮತ್ತು ನಾನು ದೊಡ್ಡ ದೊಡ್ಡ ನಮ್ಮ ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಅಂತಿದೆ, ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಇದೆ, ಸುಮಾರು 121 ಇನ್ಸ್ಟಿಟ್ಯೂಟ್ಗಳಿವೆ. ಇಂಥ ಅಂದರೆ ಯಾವುದು NIT ಆಗಿರ್ಬೋದು, IIT, ನ್ಯಾಷನಲ್ ಲಾ ಸ್ಕೂಲ್ ಇರ್ಬೋದು, DRDO, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇಂಥ ಕಡೆಯಲ್ಲಿ ನಾನು ಹೋಗಿ ಓದಬೇಕು. ಸೊ ಇದು ಯಾವುದು ಅವರಲ್ಲಿ ಇರಲ್ಲ, ತುಂಬ ಮಾಹಿತಿಯ ಕೊರತೆ ಇದೆ.
1: ಹೌದು,
0: ಓಕೆ. ಸೊ ಇಂಥ ಮಕ್ಕಳನ್ನ ಅಡ್ರೆಸ್ ಮಾಡೋಕ್ಕೆ ಅವ್ರನ್ನ ಅವ್ರನ್ನ 1-to-1 ಕುಂತ್ಕೊಂಡು ಮಾತಾಡೋರಾಗಿರ್ಬೋದು, ಮತ್ತು ಇದಕ್ಕೆ ಇದನ್ನ ಪ್ರೇರೇಪಿಸುವಂತಹ ಮತ್ತು ಇಂತಹ ಶೈಕ್ಷಣಿಕ ವಾತಾವರಣವನ್ನು ಕಲ್ಪಿಸುವಂತಹ ವ್ಯವಸ್ಥೆನೇ ನಮ್ಮ ಗ್ರಾಮೀಣ ಮಕ್ಕಳಿಗೆ ಇಲ್ಲ ನಾನು ನೋಡ್ದಂಗೆ. ಈ ಉದ್ದೇಶದಿಂದ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸು ತುಂಬ ಅನಿವಾರ್ಯ ಅಂತ ನನಗನ್ಸುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಸರ್, ನಮಸ್ತೆ ಹೇಳಿ. ಹಲೋ, ಸರ್ ತಾವು ಹೇಳಿದ್ರಿ ಈಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯ ಅಥವಾ ಅದರದ ಮಹತ್ವ ಏಕೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ನಾವು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆ ವಿದ್ಯಾರ್ಥಿಗಳು ಯಾವ ಒಂದು ಅಂಶಗಳನ್ನು ಮುಖ್ಯವಾಗಿ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಸರ್, ಯಾವುದೇ ಒಂದು ವೃತ್ತಿ, ಈಗ ವೃತ್ತಿ ಅಂತ ಬಂದರೆ ಸುಮಾರು ನಮ್ಮಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಡಿಫ್ರೆಂಟ್ ವೃತ್ತಿಗಳಿದೆ, ಪ್ರೊಫೆಷನ್ಸ್ ಇದೆ. ಈಗ ಟೀಚಿಂಗ್ ಒಂದು ಪ್ರೊಫೆಷನ್ನು, ಅಡ್ವೊಕೇಟ್ ಒಂದು ಪ್ರೊಫೆಷನ್ನು, ಜಡ್ಜ್ ಒಂದು ಪ್ರೊಫೆಷನ್, ಪೊಲೀಸ್ ಅದು ಒಂದು ವೃತ್ತಿ. ಇದೇ ಥರ ಸಾಕಷ್ಟು, ಈಗ ಸಿಂಗಿಂಗ್ ಅದು ಕೂಡ ಒಂದು ವೃತ್ತಿನೇ. ಸೊ ಇದೇ ಥರ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ವೃತ್ತಿಗಳು ನಮ್ಮಲ್ಲಿದೆ. ಅದರಲ್ಲಿ ಅವನು ವೃತ್ತಿನ ಹೆಂಗೆ ಆಯ್ಕೆ ಮಾಡ್ಕೋಬೇಕಂದ್ರೆ ಅವನಲ್ಲಿ ಇರೋ ಆಸಕ್ತಿ, ಪ್ಯಾಷನ್ ಮೇಲೆ. ಈಗ ನನ್ನಲ್ಲಿ ತುಂಬ ನಾನು ಒಳ್ಳೆ ಗುಡ್ ಕಮ್ಯುನಿಕೇಟರು, ನನ್ನ ಜನಗಳ ಜೊತೆ ಮಾತಾಡೋಂಥ ಒಂದು ಸ್ಕಿಲ್ ಇದೆ ನನಗೆ, ಮಾತುಗಾರಿಕೆ ಚೆನ್ನಾಗಿದ್ದರೆ ಅವರು ಟೀಚಿಂಗ್ ಪ್ರೊಫೆಷನ್ಗೆ ಬರ್ಬೋದು ಅಥವಾ ಯಾವುದು ಲಾ ಪ್ರೊಫೆಷನ್ಸ್ಗೆ ಬರ್ಬೋದು. ಕೆಲವರು ಪೀಪಲ್ ಓರಿಯೆಂಟೆಡ್ ಇಲ್ಲ, ಮಷಿನ್ ಓರಿಯೆಂಟೆಡ್ ಇರ್ತಾರೆ. ಅವ್ರಿಗೂ ಅವ್ರಿಗೆ ಜನಗಳ ಜೊತೆ ಸಂವಹನ ಇದರಲ್ಲಿ ತುಂಬ ಕಡಿಮೆ ಇರ್ತಾರೆ.
1: ಹೌದು,
0: ಅಂಥ ವಿದ್ಯಾರ್ಥಿಗಳು ಈ ರಿಸರ್ಚು, ಇನೋವೇಷನ್ನು ಇಂಥ ಫೀಲ್ಡ್ಗೆ ಹೋಗ್ಬೋದು. ಅಂದರೆ ಇದು ಅವರ ಒಂದು ಕೆಪಾಸಿಟಿ ಮೇಲೆ ಹೋಗುತ್ತೆ ಸರ್, ಅವರ ಆಸಕ್ತಿ ಮೇಲೆ.
1: ಹೌದು,
0: ಅದು ಅವರು ಒಂದು ವೃತ್ತಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ.
1: ಖಂಡಿತ.
0: ಅಂದರೆ ಈಗ ಬಟ್ ನನಗೆ ಅಲ್ಲ, ಆ ವೃತ್ತಿಗೆ ಹೋದರೆ ಈಗ ಎಲ್ಲ ವೃತ್ತಿನ ಹೆಂಗೆ ಆಯ್ಕೆ ಮಾಡ್ಕೋತಿದ್ರೆ ಅಂದರೆ ಎಲ್ರಿಗೂ ಏನು ಬೇಕು, ನನಗೆ ಒಂದು ಜಾಬ್ ಬೇಕು. ಜಾಬ್ ಎರಡೇ ಮಾನದಂಡ, ನನಗೆ ಅದು ಒಂದು ಒಳ್ಳೆ ಸಂಬಳ ಕೊಡಬೇಕು ಮತ್ತು ಒಂದು ರೆಸ್ಪೆಕ್ಟ್ ಕೊಡಬೇಕು.
1: ಹೌದು,
0: ಇವೆರಡೂ ಬೇಕು ನನಗೆ. ಬರೀ ರೆಸ್ಪೆಕ್ಟ್ ಕೊಟ್ಟು ಸ್ಯಾಲ್ರಿ ಕೊಡಲಿಲ್ಲ ಅಂತಂದ್ರೂ ನಾನು ಕೆಲಸ ಮಾಡಲ್ಲ, ಅಥವಾ ಬರೀ ಸ್ಯಾಲ್ರಿ ಕೊಟ್ಟು ರೆಸ್ಪೆಕ್ಟ್ ಇಲ್ಲ ಅಂತಂದ್ರೂ ಇಲ್ಲ, ಜನಗಳ ನಿರೀಕ್ಷೆ ಆಗೇನೆ.
1: ಖಂಡಿತ ಸರ್.
0: ಅದರಲ್ಲೂ ನಮ್ಮ ಗ್ರಾಮೀಣ ಪರಿಸರದ ಒಂದು ಮನಸ್ಥಿತಿ ಹೇಗಿದೆ ಅಂದ್ರೆ ನಮಗೆ ಕೆಲಸ ಬೇಕು, ಅದರಲ್ಲೂ ಸರ್ಕಾರಿ ಕೆಲಸನೇ ಬೇಕು ಅನ್ನೋದು ಅವರ ವಾದ.
1: ಹೌದು,
0: ಆದರೆ ವಾಸ್ತವ ನಿಮ್ಗೊಂದು ಹೇಳ್ಬಿಡ್ತೀನಿ. ಈಗ ನಮ್ಮ ಇಂಡಿಯಾದಲ್ಲಿ ಇರತಕ್ಕಂಥ ಒಟ್ಟು ಸರ್ಕಾರಿ

0: ಅವ್ರನ್ನ ಮಾತ್ರ ಎಲ್ಲೋ ಒಂದು ತುಂಬಾ ಉನ್ನತ ವಾಗಿ ಅವ್ರಿಗೆ ಗೌರವ ಕೊಟ್ಟು ಉನ್ನತ ಹಂತದಲ್ಲಿ ಇರ್ತಾರೆ. ಬೇರೆಯವರು ಖಾಸಗಿ ಕಂಪನಿಗಳಲ್ಲಿ ಅವರು ಒಳ್ಳೆ ಉತ್ತಮ ಜೀವನ ನಡೆಸಿ ಅವರಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದ್ರು ಸಹ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಇರಲ್ಲ. ನಮ್ ಗ್ರಾಮೀಣದಲ್ಲಿ ನಿಮ್ಗೂ ಗೊತ್ತಿದೆ ನೋಡ್ತೀರಾ. ಸೊ ಈ ಮನಸ್ಥಿತಿ ಹೋಗ್ಬೇಕು. ಎಲ್ರಿಗೂ ಸರ್ಕಾರಿ ಕೆಲಸ ತಗೊಳ್ಳಿ, ಅವರೆಲ್ಲರೂ ಸರ್ಕಾರಿ ಕೆಲಸಕ್ಕೆ ಹೋಗ್ಲೇಬೇಕು ಅನ್ನೋಂತ ಒಂದು ಅನಿವಾರ್ಯತೆಯಿಂದ ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು.
1: ಖಂಡಿತ ಸರ್, ಹೌದು.
0: ಇದು ಇವತ್ತು ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಈ ಜ್ಞಾನ ಬೇಕು.
1: ಹೌದು.
0: ಹಾಗಾಗಿ ವೃತ್ತಿ ಆಯ್ಕೆಯಲ್ಲಿ ಆಮೇಲೆ ವೃತ್ತಿಗೆ ಪೂರಕವಾದಂಥ ಕೋರ್ಸ್ಗಳ ಆಯ್ಕೆಯಲ್ಲಿ ಫಸ್ಟು ನಾವು ಡಿಸಿಷನ್ ತಗೋಬೇಕು ಸರ್. ನಾವೊಂದು ಒಳ್ಳೆ ಕೋರ್ಸ್ನ ಮಾಡಿದ್ರೆ ಅದು ನಮಗೆ ಸಾಕಷ್ಟು ವೃತ್ತಿಗಳಿಗೆ ನಮ್ಮನ್ನ ತಗೊಂಡೋಗುತ್ತೆ. ಕೆಪಾಸಿಟಿ ಇದ್ರೆ ತುಂಬ ಬೇಕಾದಂಥ ವೃತ್ತಿ ಸ್ಕಿಲ್ ಇಂಪಾರ್ಟೆಂಟು. ನಾವೊಂದು ಒಳ್ಳೆ ಕೋರ್ಸ್ ಮಾಡಿದ್ರೆ ಅಲ್ಲೆಲ್ಲ ಕಲಿತೀವಿ. ನೆಕ್ಸ್ಟು ನಾವು ಸುಮಾರು ವೃತ್ತಿಗಳನ್ನ ನಾವು ಮಾಡ್ಬೋದು.
1: ಹೌದು.
0: ಹಂಗೆ ಬೇಸಿಕಲಿ ನಾವು ವಿದ್ಯಾರ್ಥಿಗಳಿಗೆ ವೃತ್ತಿಯ ಜೊತೆಗೆ ಈ ಕೋರ್ಸ್ಗಳು ಕಾಲೇಜಿನ ಆಯ್ಕೆ ತುಂಬ
1: ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು
0: ಹೌದು.
1: ಓಕೆ ಸರ್, ಈಗ ತಾವು ಹೇಳಿದ್ರಿ ಈಗ ಆಸಕ್ತಿ ಇರ್ಬೋದು, ನಾವು ಆ ಕಾಲೇಜ್ಗಳನ್ನ ನಾವು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಈಗ ಅದೇ ರೀತಿಗೆ ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿ ಸಾಮರ್ಥ್ಯ ಮತ್ತು ತಮ್ಮ ಕೌಶಲ್ಯವನ್ನು, ಯಾಕಂದರೆ ಕೆಲವರುಗಳು ತಮ್ಮಲ್ಲಿ ಕೌಶಲ್ಯಗಳಿರುತ್ತೆ, ಆಸಕ್ತಿ ಇರುತ್ತೆ, ಅದನ್ನು ಅವರು ಒಂದು ಹೊರ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ತಾವು ಹೇಳಿದಂಗೆ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ, ತುಂಬ ಕೌಶಲ್ಯವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ. ಸೊ ಇವರು ಹೇಗೆ ಈ ಒಂದು ಕೌಶಲ್ಯವನ್ನು ಅಥವಾ ಆಸಕ್ತಿಯನ್ನು ಗುರುತಿಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವ ಥರ ಹೋಗಿ ಗುರುತಿಸ್ಕೊಳ್ಬೋದು ಸರ್ ಅವರು?
0: ಸರ್, ಅದೇ ನಾನು ಹೇಳಿದಾಗೆ ಈಗ ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಈಗ ದೇವಿ ಶೆಟ್ಟಿ ಅಂತ ಒಬ್ಬರು ಫೇಮಸ್ ಡಾಕ್ಟರ್ ನಿಮಗೆಲ್ಲ ಗೊತ್ತಿದೆ, ಅವರು ಒಂದು ಹೇಳ್ತಾರೆ, ದ ರೂರಲ್ ಸ್ಟೂಡೆಂಟ್ಸ್ ಹ್ಯಾಸ್ ಮ್ಯಾಜಿಕ್ ಇನ್ ದೇರ್ ಹ್ಯಾಂಡ್ಸ್ ಅಂತ. ಅಂದರೆ ಅವರ ಪ್ರಕಾರ ಈ ಯಾರು ಗ್ರಾಮೀಣ ಪರಿಸರದಲ್ಲಿ ಬೆಳೆದು ವಿಜ್ಞಾನನ ಓದಿ ಅದರಲ್ಲೂ MBBS ಅಂತ MBBS MD ಕೋರ್ಸ್ಗಳನ್ನ ಓದಿ ಬಂದಿರ್ತಾರೋ ಅವರು ಮೆಡಿಸಿನ್ ಫೀಲ್ಡಲ್ಲಿ ಪೇಷೆಂಟ್ನ ಕ್ಯೂರ್ ಮಾಡೋದ್ರಲ್ಲಿ, ಪೇಷೆಂಟ್ ಇಂಟ್ರಾಕ್ಟ್ ಮಾಡೋದ್ರಲ್ಲಿ ತುಂಬ ನಿಸ್ಸೀಮ್ರು. ದೇ ಕ್ಯಾನ್ ಡೂ ಮ್ಯಾಜಿಕ್ ಇನ್ ದರ್ ಹ್ಯಾಂಡ್ಸ್ ಅಂತ ಈ ರೂರಲ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ತುಂಬ ಅಭಿಮಾನದಿಂದ ಒಂದು ಮಾತನ್ನ ಹೇಳ್ತಾರೆ. ಅಂದರೆ ನಾವು ಗ್ರಾಮೀಣ ಪರಿಸರದಲ್ಲಿ ಬೆಳೆದಿರೋದ್ರಿಂದ ನಾವೆಲ್ಲವನ್ನು ನೋಡಿರ್ತೀವಿ, ವಿಜ್ಞಾನ, ಈ ಕೃಷಿ, ಕೃಷಿಗೆ ನೇರವಾದ ಸಂಪರ್ಕನ ಹೊಂದಿರ್ತೀವಿ, ಅನಿಮಲ್ಸು ಎಲ್ಲವನ್ನು ನೋಡಿರ್ತೀವಿ ನಾವು. ಹಂಗಾಗಿ ಇವ್ರಿಗೆ ಬೇಗ ಎಲ್ಲವನ್ನು ಕಲಿಬೋದು ಅಂತ ಒಂದು ಕೆಪಾಸಿಟಿ ಇವರಲ್ಲಿರುತ್ತೆ.
1: ಹೌದು.
0: ಆದರೆ ಸಮಸ್ಯೆ ಏನಪ್ಪಾ ಅಂದರೆ ಗ್ರಾಮೀಣ ಮಟ್ಟದ ಭಾಗ ಮಕ್ಕಳಲ್ಲಿ ಒಂದು ಥರದ ಕೀಳರಿಮೆ ಇರುತ್ತೆ.
1: ಹೌದು ಸರ್. ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹಲೋ
1: ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹಾ ಹೇಳಿ ಹೇಳಿ. ಹಲೋ ಕೇಳಿಸ್ತಾ ಇದೆ, ಮಾತನಾಡಿ
0: ಮಾತನಾಡಿ ಸರ್, ಕೇಳಿಸ್ತಾ ಇದೆ.
1: ಹಾ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಓಕೆ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ವಿಜಯ್ ಕುಮಾರ್ ಅವ್ರಿ, ಉಸ್ಕೂರ್ ಹಾಡಿ ಶಾಲೆಯಿಂದ ಮಾತನಾಡ್ತಾ ಇದ್ದೀರಾ. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ವಿಜಯ್ ಕುಮಾರ್ ಅವರೇ?
2: ಸರ್, ಇಲ್ಲಿ ಒಂದರಿಂದ ಐದನೇ ಕ್ಲಾಸ್ ಅಂಡ್ ಐತೆ ಪ್ರೈಮರಿ ಸ್ಕೂಲು. ಮುಂದಕ್ಕೆ ಮಕ್ಕಳಿಗೆ ಮಕ್ಕಳು ಮುಂದಕ್ಕೆ ಹೋಗ್ತೀವಿ.
1: ಹಲೋ,
2: ಎಲ್ಲೂ ಹೋಗ್ತಾ ಇಲ್ಲ
1: ಟೈಮ್. ಓಕೆ, ಅಂದ್ರೆ ಒಂದರಿಂದ ಫಿಫ್ತ್ ತನಕ ಇದೆ ಮಕ್ಕಳು ಮುಂದೆ ಎಲ್ಲಿ ಹೋಗ್ತಾರೆ? ಹೇಳಿ ಹೇಳಿ. ಹಾ
2: ಸರ್, ಮುಂದಕ್ಕೆ ಅವ್ರು ಎಸ್ ಎಸ್ ತನಕ ಹೋಗಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನೇ.
1: ಓಕೆ.
2: ಹಲೋ.
1: ಹಾ ಓಕೆ, ಈಗ ತಾವ್ ಹೇಳ್ತಾ ಇದ್ದೀರಾ ಒಂದ್ರಿಂದ ಐದನೇ ತರಗತಿ ತನಕ ಮಾತ್ರ ಇಲ್ಲಿ ಶಾಲೆ ಇದೆ, ಮುಂದಕ್ಕೆ ಅವ್ರು SLC ಓದೋದಕ್ಕೆ. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಈಗ ನಿಮ್ಮ ಪ್ರಶ್ನೆನ ಸರ್ಗೆ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ್ದು ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸರ್. ಅದು ಈಗ ಅವ್ರದ್ದು ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ಟ್ರೈಬಲ್ ಹಾಡಿ ಸ್ಕೂಲು. ಸೊ ಅಲ್ಲಿ ಒಂದರಿಂದ ಐದನೇ ತರಗತಿ ತನಕ ಮಾತ್ರ ಶಾಲೆ ಇದೆ. ಸೊ ಮುಂದಕ್ಕೆ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಅಂತ ಮಕ್ಕಳಿಗೆ ನಾವು ಏನು ಮಾಡ್ಬೋದು ಟೀಚರ್ ಆಗಿ ಅಂತಕ್ಕಂಥ ಒಂದು ಪ್ರಶ್ನೆ ಅವ್ರದ್ದು.
0: ಸರ್, ಒಂದು ನೀವು ಅಲ್ಲಿ ಮಕ್ಕಳು ಒಂದರಿಂದ ಐದನೇ ತರಗತಿ ತನಕ ಓದಿ, ಐದನೇ ತರಗತಿಯಿಂದ ನೆಕ್ಸ್ಟು ಅವರ ಮುಂದಿನ ಶಿಕ್ಷಣಕ್ಕೆ ಅವ್ರು ಹೋಗ್ತಾ ಇಲ್ಲ ಅಂತಂದರೆ ಅವರಲ್ಲಿ ಎರಡು ಕಾರಣ ಇರ್ಬೋದು. ಒಂದು, ಈ ಟ್ರೈಬಲ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ತಾವು ಇರುವಂಥ ಸ್ಥಳದಲ್ಲೇ ಅವ್ರಿಗೆ ಶಾಲೆ ಎಲ್ಲವೂ ಅದೇ ಪರಿಸರದಲ್ಲಿ ಸಿಗಬೇಕು ಅನ್ನೋದು ಅವರ ಮನಸ್ಥಿತಿ ಆಗಿರುತ್ತೆ. ಸೊ ಇದು ಟ್ರೈಬಲ್ ಮೈಂಡ್ ಸೆಟ್ಟು. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೋದು, ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಅಂತಲೇ ಸಾಕಷ್ಟು ರೆಸಿಡೆನ್ಸಿಯಲ್ ಸ್ಕೂಲ್ನ ಕೊಟ್ಟಿದೆ. ಈಗ ಟ್ರೈಬಲ್ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣಕ್ಕೆ ಪ್ರಮುಖ ಕಾರಣ ಏನಪ್ಪ

0: ಮನೆಯಲ್ಲಿ ಆತರ ಶೈಕ್ಷಣಿಕ ಪರಿಸರ ಇರಲ್ಲ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಇಂತಹ ವಿದ್ಯಾರ್ಥಿಗಳಿಗೋಸ್ಕರನೇ 6ನೇ ತರಗತಿಯಿಂದ ಉಚಿತ ಶಿಕ್ಷಣ, ಅವರಿಗೆ ಊಟ ವಸತಿ ಇಂದ ಹಿಡಿದು ಪ್ರತಿಯೊಂದನ್ನೂ ಒಂದು ಉಚಿತ ಶಿಕ್ಷಣ ಅವ್ರಿಗೆ ಸಿಗ್ತಾ ಇದೆ. ಹಂಗಾಗಿ ನೀವೇನು ಮಾಡ್ಬೋದು ಅಂತಂದರೆ, 5ನೇ ಕ್ಲಾಸ್ ಮುಗಿದ ನಂತರ 6ನೇ ಕ್ಲಾಸ್ಗೆ ಅವ್ರನ್ನ ಆ ಒಂದು ರೆಸಿಡೆನ್ಷಿಯಲ್ ಸ್ಕೂಲಿಗೆ ಸೇರಿಸ್ಬೋದು. ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಒಂದು ಒಳ್ಳೆಯ ಎನ್ವಿರಾನ್ಮೆಂಟ್ ಇರುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಅವ್ರಿಗೆ ನಮ್ಮ ನಮ್ಮ ನೀವು ಮನೆಯಲ್ಲೇ ಬಿಟ್ಟರೆ ಏನಾಗುತ್ತೆ ಅಂದರೆ, ಅವರು ಮನೆಯಲ್ಲಿರ್ತಕ್ಕಂಥ ಪರಿಸರ ಏನಾಗಿರುತ್ತೆ ಅಂದರೆ ಅವರ ಶಿಕ್ಷಣಕ್ಕೆ ಪೂರಕವಾಗಿರಲ್ಲ. ಈಗ ಅವ್ರ ತಂದೆ ತಾಯಿ ಪ್ರತಿದಿನ ಕೂಲಿನಲ್ಲಿ ಮಾಡಿ ಬರ್ತಾರೆ, ಮತ್ತು ಅವರು ಮದ್ಯ ವ್ಯಸನಕ್ಕೆ ಒಳಗಾಗಿರ್ತಾರೆ. ಮಕ್ಕಳು ಪ್ರತಿದಿನ ಅದನ್ನೇ ನೋಡ್ತಾ ನೋಡ್ತಾ ಎಲ್ಲೋ ಒಂದು ಕಡೆ ಅವರು ಒಂದು ಅದಕ್ಕೆ ಅಡಿಕ್ಟ್ ಆಗ್ತಾರೆ, ಆಕರ್ಷಣೆ ಹೊಂದ್ತಾರೆ. ಹಂಗಾಗಿ ಅಂಥ ವಾತಾವರಣದಿಂದ ಮಕ್ಕಳನ್ನ ಒಂದು ಶೈಕ್ಷಣಿಕ ಪರಿಸರಕ್ಕೆ ಶಿಫ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರಲ್ಲಿ ಅವ್ರನ್ನ ನಾವು ಸಾಕಷ್ಟು ವಿದ್ಯಾವಂತರಾಗಿ ಮಾಡ್ಬೋದು. ಈ ವಿಚಾರದಲ್ಲಿ ನಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅನ್ನ ಸಾಕಷ್ಟು ಕೆಲಸ ಮಾಡಿದೆ. ಅವ್ರದ್ದು ಮೈನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದೇನೆ ಈ ಟ್ರೈಬಲ್ ಪೀಪಲ್ಗೆ ಎಜುಕೇಶನ್ ಕೊಟ್ಟು ಅವ್ರನ್ನ ಸಮಾಜದ ಮುಖ್ಯ ಒಂದು ವಾಹಿನಿಗೆ ತರದೇ ಅವರ ಮುಖ್ಯ ಉದ್ದೇಶ. ಅದರಿಂದನೇ ಅದನ್ನ ಅದ ಮೋಟೋ ಇಟ್ಕೊಂಡೇ ಅದೊಂದು ಪ್ರಾರಂಭ ಆಗಿರೋದು. ಸೊ ಇಂಥ ಸಾಕಷ್ಟು ಎನ್ ಜಿ ಒಗಳು ಸಹ ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತು ಇಂಥ ಟ್ರೈಬಲ್ ಆಡಿಯಿಂದ ಓದಿ ಇವತ್ತು ಅಗ್ರಿಕಲ್ಚರ್ ಸೈನ್ಸಲ್ಲಿ ಸೈಂಟಿಸ್ಟ್ಗಳು ಸಹ ಆಗಿದ್ದಾರೆ. ನಾವು ತುಂಬ ಜನ ನೋಡಿದ್ದೀವಿ, ಅವರು ಟ್ರೈಬಲ್ ಆಡಿಗೆ ನಮ್ಮ ಹುಣಸೂರು ಭಾಗದವರು, ಶ್ರೀಕೋಟೆ ಭಾಗದವರು ಎಲ್ಲ ಸಾಕಷ್ಟು ಜನ ಓದಿದ್ದಾರೆ ಸರ್ ಸ್ಪೋರ್ಟ್ಸಲ್ಲಿ. ಈಗ ಒಬ್ಬರು ಇಲ್ಲಿ ಪೊನ್ನಂಪೇಟೆ ಫಾರೆಸ್ಟ್ರಿ ಕಾಲೇಜಲ್ಲಿ ಒಬ್ಬರು ಫಾರೆಸ್ಟ್ನಲ್ಲಿ ಪ್ರೊಫೆಸರು ಸಹ ಆಗಿದ್ದಾರೆ.
1: ಹೌದು,
0: ಹಂಗಾಗಿ ಸಾಕಷ್ಟು ಉದಾಹರಣೆಗಳಿದೆ. ನೀವು ಅಂಥವ್ರನ್ನ ನೀವು ಮಾದರಿಯಾಗಿ ತಗೊಂಡು ಮಕ್ಕಳನ್ನ ಮೋಟಿವೇಟ್ ಮಾಡಿಸಿ ನೀವು ನಾವು ಬೆಳಿಬೇಕು ಸರ್.
1: ಓಕೆ ಓಕೆ ಓಕೆ ಸರ್. ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಮಕ್ಕಳು ಹೇಗೆ ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಯಾವ ಥರ ಒಂದು ಕೌಶಲ್ಯಗಳನ್ನು ಗುರುತಿಸ್ಕೊಳ್ಬೇಕು ಅನ್ನೋದ್ರೆ, ಸೊ ಅದೇ ರೀತಿಗೆ SSLC ಮತ್ತು PUC ನಂತರ ಇರ್ತಕ್ಕಂಥ ಒಂದು ಪ್ರಮುಖ ಶಿಕ್ಷಣಗಳಿರ್ಬೋದು ಮತ್ತು ವೃತ್ತಿ ಅವಕಾಶಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್. ಯಾಕೆಂದರೆ SSLC ಮತ್ತು PUC ಅಂತಕ್ಕಂಥದ್ದು ಒಂದು ಮೆಟ್ಟಿಲು. ಸೊ ಈ ಸಂದರ್ಭದಲ್ಲಿ ನಾವು ಯಾವ ಥರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೀವಿ, ಅದ್ರ ಮೇಲೆ ಕೂಡ ನಮ್ಮ ಒಂದು ಜೀವನ ಇರ್ಬೋದು ಅಥವಾ ನಮ್ಮ ವೃತ್ತಿ ಇರ್ಬೋದು ಎಲ್ಲ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಹೇಗೆ ಅವ್ರಗಳಿಗೆ ಈ ಒಂದು ಅವಕಾಶಗಳ ಬಗ್ಗೆ ತಿಳಿಸ್ಬೋದು ಸರ್?
0: ಸರ್, SSLC ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಲಾಸ್ಟ್ ಕಳೆದ ವರ್ಷದಲ್ಲಿ ಸುಮಾರು 724,794 ಜನ ವಿದ್ಯಾರ್ಥಿಗಳು ಪಾಸ್ ಆದರು. ಸೊ ಇದರಲ್ಲಿ ಕಾಮನ್ಗೆ ಅವ್ರಿಗೆ ಏನೇನು ಅವಕಾಶ ಇದೆ ಅಂತಂದರೆ, ಮಾಮೂಲಿ ಒಂದು ಪ್ರೀ ಯೂನಿವರ್ಸಿಟಿ ಕೋರ್ಸ್ ಇದೆ, ಅದ್ಬಿಟ್ಟು ಡಿಪ್ಲೊಮೊ ಇದೆ, ITI ಇದೆ, ಪ್ಯಾರಾಮೆಡಿಕಲ್ ಇದೆ, ಮತ್ತು ಅದರ್ ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ಗಳು, 5 ಥರದ ಕೋರ್ಸ್ಗಳಿವೆ. ಇದರಲ್ಲಿ ಸುಮಾರು 95% ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾರೆ ಅಂದರೆ PUCಗೆ ಸೇರ್ತಾರೆ. ಇನ್ನು 5-10% ವಿದ್ಯಾರ್ಥಿಗಳು ಈ ITI, ಡಿಪ್ಲೊಮೋ, ಪ್ಯಾರಾಮೆಡಿಕಲು ಈ ಥರದ ಕೋರ್ಸ್ಗಳಿಗೆ ಸೇರ್ತಾರೆ. ಬಟ್ ನಾನು ಸಜೆಸ್ಟ್ ಮಾಡಿದೆ ಏನಪ್ಪ ಅಂದರೆ, ಈ ವಿದ್ಯಾರ್ಥಿಗಳು ಅವ್ರ ಜೀವನದಲ್ಲಿ ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು, ನಾವು ಈ ಎಂಥ ಇರೋರು ನನ್ನ ಪ್ರಕಾರ ಅವರು PUCಗೆ ಜಾಯ್ನ್ ಆಗಬೇಕು. ಈ ITI ಡಿಪ್ಲೊಮೋ, ಈಗ ಕೆಲವು ವಿದ್ಯಾರ್ಥಿಗಳು ಡಿಪ್ಲೊಮೋಗೆ ಸೇರ್ತಾರೆ, ಯಾಕೆಂದರೆ ಈ PUC ಸೈನ್ಸ್ ಕಷ್ಟ ಅಂದ್ಬಿಟ್ಟು ಡಿಪ್ಲೊಮೋಗೆ ಸೇರ್ತಾರೆ, ಅದು ತಪ್ಪೋದು. ಡಿಪ್ಲೊಮಾ ಕರಿಕುಲಮ್ ಹೇಗಿದೆ ಅಂದರೆ, ಸೈನ್ಸ್ ಕರಿಕುಲಮ್ಮು ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಏನಿದೆ ಅದೇ ಡಿಪ್ಲೊಮೋದಲ್ಲೂ ಬರುತ್ತೆ. ಹಾಗಾಗಿ ಅವರು ಸೈನ್ಸು ಡಿಫಿಕಲ್ಟ್ ಅಂತ ಡಿಪ್ಲೊಮೋಗೆ ಸೇರೋದು ತಪ್ಪು. ಹಾಗೆ ನಾನು ಸಜೆಸ್ಟ್ ಮಾಡೋದು ಅವರು PUCಗೆ ಸೇರೋದು ಬೆಸ್ಟು. ಈ ITIಗೆ ITI ಮತ್ತು ಪ್ಯಾರಾಮೆಡಿಕಲು ಇಲ್ಲೂ ಹೋಗ್ಬೋದು, ಬಟ್ ಇಲ್ಲಿ ITI, ಪ್ಯಾರಾಮೆಡಿಕಲ್ ಮತ್ತು ಅದರ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮುಗಿದ ನಂತರ ಅವರಿಗೆ ಮುಗಿಸಿದ ನಂತರ ಯಾವ್ದಾದ್ರು ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ಆಮೇಲೆ ITI ಮುಗಿದ ತಕ್ಷಣ ಅವರು ಸ್ವಂತವಾಗಿ ಯಾವ್ದಾದ್ರು ಒಂದು ಕೆಲಸವನ್ನು ಪ್ರಾರಂಭ ಮಾಡ್ಬೋದು.
1: ಹೌದು,
0: ಆದರೆ ಒಂದು ತಮ್ಮ ವೃತ್ತಿಯಲ್ಲಿ ತುಂಬ ದೊಡ್ಡ ಬದಲಾವಣೆಗಳನ್ನ ಮತ್ತು ಗ್ರೋತ್ ಇರಲ್ಲ ಇಲ್ಲಿ. ಆ ದೃಷ್ಟಿಯಿಂದ ನಾನು PUCಗೆ ಅವ್ರನ್ನ ರೆಕಮೆಂಡ್ ಮಾಡ್ತೀನಿ. ಮತ್ತು PUCನಲ್ಲಿ ನಿಮ್ಗೆ ಗೊತ್ತಿದೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ 3 ಇದೆ. ಬಟ್ ಈಗ ಬದಲಾದ ಶೈಕ್ಷಣಿಕ ಪರಿಸರದಲ್ಲಿ ಏನಾಗಿದೆ ಅಂದರೆ, ಈಗ ಮೊದಲೆಲ್ಲ ಏನಾಗಿತ್ತು, ನಮ್ಮ ಹತ್ರ ದುಡ್ಡಿದೆ ಅಂತಂದರೆ ನಮ್ಗೆ ಬೇಕಾದಂಥ ಶಾಲೆಗಳನ್ನ ನಾವು ಆಯ್ಕೆ ಮಾಡ್ಕೋಬೋದಾಗಿತ್ತು.
1: ಹೌದು,
0: ಬಟ್ ಈಗ ಏನಾಗಿದೆ ಅಂದರೆ ಸರ್, SSLC ಮುಗಿಸಿದ ತಕ್ಷಣ PUC ಆದ ತಕ್ಷಣ ನೆಕ್ಸ್ಟ್ ಹೈಯರ್ ಎಜುಕೇಷನ್ಗೆ ಹೋಗಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಎಲ್ಲದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಸುಮಾರು 40 ಹೆಚ್ಚು ಡಿಫ್ರೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇವೆ ಸರ್. ಯಾವುದೇ ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ಬೇಕಂತಂದ್ರೆ, ಮತ್ತೆ ನಮ್ಮ ಭಾರತದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ಹೋಗ್ಬೇಕಾದ್ರೆ, ಮತ್ತೆ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು, ಮತ್ತೆ ನಮ್ಮ ರಾಜ್ಯದ ವಿಶ್ವವಿದ್ಯಾನಿಲಯಗಳು, ಈ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಹೋಗ್ಬೇಕಾದ್ರೂ ಈ ಎಂಟ್ರೆನ್ಸ್ ಎಕ್ಸಾಮ್ ಇದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಡವು ತರದೇ ಇಲ್ಲನೆ.
1: ಹೌದು,
0: ಅವರು ಸ್ಟ್ರೈಟ್ ಅವೇ ಆಫ್ಟರ್ SSLC ಆರ್ಟ್ಸ್ ಸೇರ್ತಾರೆ, ಕಾಮರ್ಸ್ ಸೇರ್ತಾರೆ, ಸೈನ್ಸ್ ಸೇರ್ತಾರೆ. ಅವ್ರಿಗೆ ಪಿ ಯು ಸಿ ಆದ್ಮೇಲೆ ಏನು ಮಾಡಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರು ಪಿ ಯು ಕೋರ್ಸ್ನ ಪ್ಲಾನ್ ಮಾಡಲ್ಲ ಅವರು. ಈಗ ನೋಡಿ ಹೆಂಗೆ ಅಂತಂದರೆ, ಈಗ ಪಿ ಯು ಸಿನಲ್ಲಿ ಎಲ್ಲರೂ

0: ಕಾಮರ್ಸ್ಗೆ ಅಂತ ಬರೋಣ. ಕಾಮರ್ಸ್ಗೆ ನಾವು ಟ್ರೆಡಿಷನಲ್ ಆಗಿ ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಅಕೌಂಟೆನ್ಸಿ ಓದ್ತೀವಿ. ಈಗ ನೋಡಿ, ಈ ಬಿಸ್ನೆಸ್ ಅಕೌಂಟೆನ್ಸಿಗೆ ಹಿಸ್ಟ್ರಿ ಪೂರಕವಾದ ಸಬ್ಜೆಕ್ಟ್ ಅಲ್ಲ.
1: ಹೌದು.
0: ಅದ್ರ ಬದಲು ನಾನು ಅವ್ರಿಗೆ ರೆಕಮೆಂಡ್ ಮಾಡೋದೇನಪ್ಪ ಅಂದ್ರೆ, ನೀವು ಬಿಸ್ನೆಸ್ ಅಕೌಂಟೆನ್ಸ್ ಜೊತೆಗೆ ಎಕನಾಮಿಕ್ಸ್ ಓದಿ, ಸ್ಟಾಟಿಸ್ಟಿಕ್ಸ್ ಓದಿ, ಕಂಪ್ಯೂಟರ್ ಸೈನ್ಸ್ ಓದಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ, ಈಗೆಲ್ಲ ಇಂತಹ ಕಾಂಬಿನೇಷನ್ ಗಳು ಬಂದಿದೆ. ಸೊ ನೀವು ಟ್ರೆಡಿಷನಲ್ ಆಗಿ ಎಚ್ ಇ ಬಿ ಎ ಓದೋ ಬದಲು ನೀವು ಬಿಸ್ನೆಸ್, ಅಕೌಂಟೆನ್ಸಿ, ಹಿಸ್ಟ್ರಿ, ಎಕನಾಮಿಕ್ಸ್ ಮೂರು ಒಳ್ಳೆ ಸಬ್ಜೆಕ್ಟ್, ಇದ್ರ ಜೊತೆಗೆ ಒಂದು ಕಂಪ್ಯೂಟರ್ ಸೈನ್ಸ್, ಒಂದು ಸ್ಟಾಟಿಸ್ಟಿಕ್ಸ್ ಬೇಸಿಕ್ ಇದನ್ನ ತಗೊಳ್ಳಿ. ಆಮೇಲೆ ಇನ್ನು ಆರ್ಟ್ಸ್ ಓದಂತವ್ರಿಗೆ ನಾನು ರೆಕಮೆಂಡ್ ಮಾಡೋದು, ನೀವು ಆರ್ಟ್ಸ್ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿ. ಇವತ್ತು ಆರ್ಟ್ಸ್ ಏನಾಗಿದೆ ಅಂದ್ರೆ, ನಿಮ್ಗೊಂದು ಡೇಟಾ ಹೇಳ್ತೀನಿ ಕೇಳಿ, ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಪಿ ಯು ಸಿಗೆ ಸೇರೋ ವಿದ್ಯಾರ್ಥಿಗಳಲ್ಲಿ ನಮ್ಗೆಲ್ಲ ಮೊದಲು ಹೆಂಗಿದೆ, ಸೈನ್ಸ್ ತುಂಬಾ ಕಷ್ಟ, ಸೈನ್ಸ್ಗೆ ಯಾರು ಸೇರಲ್ಲ ಅಂತ ಮೈಂಡ್ ಇತ್ತು. ನಿಮ್ಗೆ ಇನ್ನೊಂದು ಡೇಟಾ ಗೊತ್ತಾ, ಈ ಲಾಸ್ಟ್ ಇಯರ್ ರಿಸಲ್ಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಪಿ ಯು ಸಿ ಪಾಸ್ ಆಗಿರೋರು ಸುಮಾರು 637,000 ಜನ ಎಕ್ಸಾಮ್ ಬರೀತಾರೆ. ಆರ್ಟ್ಸ್ ಅಲ್ಲಿ ಪಾಸ್ ಆಗಿರೋದು ಕೇವಲ 98,000 ಜನ. ಕಾಮರ್ಸ್ 182,000, ಸೈನ್ಸ್ 266,000. ಅಂದ್ರೆ ಎಷ್ಟು ಅಂತಂದ್ರೆ, ಆರ್ಟ್ಸ್ಗೆ ವಿದ್ಯಾರ್ಥಿಗಳಿಲ್ಲ. ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ, 2024-25 ಆರ್ಟ್ಸ್ ಅಲ್ಲಿ ಪಾಸ್ ಔಟ್ ಆಗಿರೋದು ಇಡೀ ನಮ್ಮ ರಾಜ್ಯದಲ್ಲಿ ಬರೀ 81,000 ಜನ ಅಷ್ಟೇ. ಅಂದ್ರೆ ಹಿಂಗಾಗಿದೆ ರೀ, ಒಬ್ಬ ವಿದ್ಯಾರ್ಥಿ ಆರ್ಟ್ಸ್ ಸೇರಿದ್ರೆ ಕಾಮರ್ಸ್ಗೆ ಇಬ್ರು, ಸೈನ್ಸ್ಗೆ ಮೂರು ಜನ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ವಿಜ್ಞಾನಕ್ಕೆ ಹೋಗ್ತಾ ಇದಾರೆ.
1: ಖಂಡಿತ, ಹೌದು.
0: ಹೆಚ್ಚು ಪದವೀಧರರು ಇವತ್ತು ವಿಜ್ಞಾನದಲ್ಲೇ
1: ಬರ್ತಾ ಇದಾರೆ. ಹೌದು.
0: ಬಟ್ ಆರ್ಟ್ಸ್ಗೆ ನನ್ನ ಪ್ರಕಾರ ಇನ್ನು 5 ಹಿಂಗೆ ಇದು ಫ್ರೀಸಿಂಗ್ ಅಲ್ಲಿ ಇರುತ್ತೆ. ಆರ್ಟ್ಸ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ತಂಗೆ ತುಂಬಾ ಕಡಿಮೆ ಆಗುತ್ತೆ. ಇನ್ನು 5 ಆದ್ಮೇಲೆ ಆರ್ಟ್ಸ್ ಪದವೀಧರರಿಗೆ ತುಂಬಾ ಡಿಮ್ಯಾಂಡ್ ಬರುತ್ತೆ. ಆಮೇಲೆ ಹೆಚ್ಚು ಅನ್ಎಂಪ್ಲಾಯ್ಗಳು ಸೃಷ್ಟಿಯಾಗೋದಿಲ್ಲಪ್ಪ ಅಂದ್ರೆ ಈ ಒಂದು ವಿಜ್ಞಾನ ಪದವೀಧರರು. ಯಾಕಂದ್ರೆ ಕಳೆದ 10 ಈ ಟ್ರೆಂಡ್ ಏನಾಗಿದೆ ಅಂದ್ರೆ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಒಂದು ತರದ ಪ್ರೆಸ್ಟೀಜ್ ಇದೆ, ಇಂಜಿನಿಯರಿಂಗು, ಡಾಕ್ಟರ್ ಓದೋದ್ರ ಮಾತ್ರ ಜೀವನ ಇದೆ, ಸೈನ್ಸ್ ಓದೋರು ಮಾತ್ರ ಬುದ್ಧಿವಂತರು, ಆರ್ಟ್ಸ್ ಓದೋರಿಗೆ ಕೆಲಸ ಸಿಗಲ್ಲ, ಈ ತರ ಒಂದು ಪೂರ್ವಗ್ರಹ ಪೀಡಿತರಾಗಿದ್ದಾರೆ. ಕಾಲ್ ಅಟೆಂಡ್ ಮಾಡೋಣ. ಸೊ ಈ ತರ ಪೂರ್ವಗ್ರಹ ಪೀಡಿತರಾಗಿ ಏನಾಗಿದೆ ನೋಡಿ, ಈ ತರ ನಮ್ಮಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿ ಇವತ್ತು ಎಷ್ಟೋ ಕಡೆ ಆರ್ಟ್ಸ್ ಕ್ಲೋಸ್ ಆಗ್ತಾ ಇದೆ. ಆರ್ಟ್ಸ್ ಕಾಲೇಜ್ಗಳು, ಆರ್ಟ್ಸ್ಗೆ ವಿದ್ಯಾರ್ಥಿಗಳೇ ಹೋಗ್ತಾ ಇಲ್ಲ. ಅಂದ್ರೆ ಈ ಪ್ರೆಜುಡಿಸ್ನ ಅಂದ್ರೆ ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಅವ್ರಿಗೆ ಹೇಳ್ದಲ್ಲ ಸರ್, ಸ್ಕೋಪ್ ಅನ್ನೋ ಒಂದು, ಈಗ ಸೈನ್ಸ್ ಮಾಡಿದ ಸ್ಕೋಪ್ ಇದೆ, ಆರ್ಟ್ಸ್ ಸ್ಕೋಪ್ ಇಲ್ಲ ಅಂತ. ನನ್ನ ಪ್ರಕಾರ ಇದಕ್ಕೆ ನಿಮ್ದು ನೆಕ್ಸ್ಟ್ ಪ್ರಶ್ನೆ ಇದೆ, ಈ ಸ್ಕೋಪ್ ಅನ್ನೋದು ಡಿಪೆಂಡ್ ಆಗೋದು ಕೋರ್ಸ್ ಮೇಲೆ ಸರ್, ಸ್ಟೂಡೆಂಟ್ ಇಂದ ಡಿಪೆಂಡ್ ಆಗೋದು. ಅವನು ಒಂದು ಕೋರ್ಸ್ ನ ಎಷ್ಟು ಪರಿಣಾಮಕಾರಿಯಾಗಿ ಅವನು ಅಧ್ಯಯನ ಮಾಡ್ತಾನೆ ಅದ್ರ ಮೇಲೆ ಸ್ಕೋಪ್ ನಿಂತಿರುತ್ತೆ ಹೊರತು ಆ ಕೋರ್ಸ್ ಮೇಲೆ ಸ್ಕೋಪ್ ನಿಂತಿರಲ್ಲ.
1: ಖಂಡಿತ ಸರ್, ಹೌದು.
0: ಈ ಕನ್ನಡ ಲಿಟ್ರೇಚರ್ ಓದೋರು IAS IPS ಎಕ್ಸಾಮ್ಗಳನ್ನ ಪಾಸ್ ಮಾಡಿದ್ದಾರೆ. ಹಂಗಾಗಿ ಎಲ್ಲವೂ ಸ್ಕೋಪು ಡಿಪೆಂಡ್ ಆಗ, ಎಲ್ಲಾ ಸಬ್ಜೆಕ್ಟ್ಗಳಿಗೂ ಸ್ಕೋಪ್ ಇದೆ. ಆದ್ರೆ ವಿದ್ಯಾರ್ಥಿ ಅದನ್ನ ಚೆನ್ನಾಗಿ ಓದ್ಬೇಕು ಅಷ್ಟೇ. ಈಗ MBBS ಓದಿ ಅನ್ಎಂಪ್ಲಾಯ್ಗಳಾಗಿರೋರು ಇದಾರೆ, BSc ನರ್ಸಿಂಗ್ ಮಾಡಿ, BSc ಅಗ್ರಿಕಲ್ಚರ್ ಮಾಡಿ, ಈವನ್ ಇಂಜಿನಿಯರಿಂಗ್, ನಿಮ್ಗೆ ಗೊತ್ತಿರಲಿ ಇವತ್ತು ಅತ್ಯಂತ ಇಂಜಿನಿಯರಿಂಗ್ ನಾವೇನು ದೊಡ್ಡ ಪದವಿ ಅಂತ ಕರಿತೀವಿ, ಇವತ್ತು ಇಂಜಿನಿಯರಿಂಗ್ ಮಾಡಿರೋರಲ್ಲಿ ಸುಮಾರು 60% ವಿದ್ಯಾರ್ಥಿಗಳಿಗೆ ಸೊ ಜಾಬ್ ಸ್ಕಿಲ್ಸೇ ಇಲ್ಲ.
1: ಹೌದು.
0: ಆ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮಲ್ಲಿ ಜಾಬ್ ತಗೊಳ್ತಕ್ಕಂಥ ಅರ್ಹತೆನೇ ಅವ್ರಿಗಿಲ್ಲ. ಅವರೆಲ್ಲ 15,000-20,000 ಬೆಂಗಳೂರಿನಂಥ ಒಂದು MNC ಕಂಪನೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮೂರುಗಳಲ್ಲೇ ಕೂಲಿಗೆ ಹೋದ್ರೆ 500-600 ಸಂಬಳ ಸಿಗುತ್ತೆ, ತಿಂಗಳಿಗೆ 18,000 ಆಯಿತು. ಸೊ ಅವರು ಸೂಟು, ನಮ್ಮ ಅಲ್ಲಿ ಸೂಟು ಬೂಟ್ ಹಾಕೊಂಡವರು 18,000 ತಗೋತಾ ಇದ್ದಾರೆ. ದಟ್ ಇಸ್ ಅ ಡಿಫ್ರೆನ್ಸ್. ಸೊ ಈ ತರ ಸನ್ನಿವೇಶಕ್ಕೆ ನಾವು ಇವತ್ತು ಬಂದು ನಿಂತಿದ್ದೀವಿ ಸರ್.
1: ಖಂಡಿತ.
0: ಆಮೇಲೆ ನಮ್ದು ವಿಷಯ ಏನಪ್ಪ ಅಂದ್ರೆ ಪಿ ಇನ್ನೊಂದು ಪ್ರಮುಖವಾದ ವಿಚಾರ, ಎಲ್ಲ ಪೋಷಕರು ಒಂದು ಅರ್ಥ ಮಾಡ್ಕೋಬೇಕಾರಪ್ಪ ಅಂದ್ರೆ, ನಾನು ಒಂದು ಪಾಯಿಂಟ್ ಹೇಳ್ದಲ್ಲ ಸರ್, ಈ PUC ಆದ ನಂತರ ಇದೆಯಲ್ಲ, ನಮ್ಗೆ ಬೇಕಾದಂತ ಕೋರ್ಸ್ ಮತ್ತೆ ಕಾಲೇಜನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೆಲವು ಕೋರ್ಸ್ ಮತ್ತೆ ಕಾಲೇಜನ್ನ ನಾವು ಆಯ್ಕೆ ಮಾಡ್ಕೊಳಕಾಗಲ್ಲ.
1: ಹೌದು.
0: ಎಂಟ್ರೆನ್ಸ್ ಎಕ್ಸಾಮ್ಸ್ ಮುಖ್ಯ ಸರ್, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಯಾವುದಕ್ಕೆ ಅಂದ್ರೆ, ನೀವು ಉದಾಹರಣೆಗೆ ಯಾವುದೇ ಪ್ರೊಫೆಷನಲ್ ಕೋರ್ಸ್, ಈಗ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, BSc ನರ್ಸಿಂಗು, ಮತ್ತೆ ವಾಟ್ BSc ನರ್ಸಿಂಗ್ ಇರ್ಬೋದು, ಆಮೇಲೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಹೋಗುದು, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ.
1: ಓಕೆ ಸರ್, ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ.
2: ಹಲೋ.
1: ಹಾ, ನಮಸ್ತೆ. ತಮ್ಮ ಹೆಸರು?
2: ನಾಗರಾಜ್ ಅಂತ, ಮಗಳಿಂದ ಮಾತಾಡ್ತೀನಿ.
1: ಹಾ ನಾಗರಾಜ್ ಅವ್ರು ಹೇಳಿ, ಇವತ್ತು ವೃತ್ತಿ ಮಾರ್ಗದರ್ಶನದ ಬಗ್ಗೆ ಮಾತನಾಡ್ತಾ ಇದ್ದಾರೆ.
2: ವೃತ್ತಿಪರ ಶಿಕ್ಷಣಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಗ್ರಾಮೀಣ ಮಕ್ಕಳು ದಾರಿ ತಪ್ಪತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು?
0: ಸರ್, ಅದು ಹೌದು, ಸತ್ಯ ಅದು. ಈಗ ವೃತ್ತಿಪರ ಮಾರ್ಗದರ್ಶನ ಇಲ್ಲದೇ ದಾರಿ ತಪ್ಪತಾ ಇರೋದು ಸತ್ಯ ಅಂತ ನಿಮಗೆ ಗೊತ್ತಾದ್ಮೇಲೆ ಅದಕ್ಕೆ ಪೋಷಕರಾಗಿ ಮತ್ತೆ ಅಲ್ಲಿನ ಒಂದು ಶಾಲೆ ಮತ್ತೆ ಅಲ್ಲಿನ ಶಾಲೆನಲ್ಲಿ ಒಂದು ಸಮಿತಿನೂ ಇರುತ್ತೆ. ಅವ್ರ

0: ಇಲ್ಲಿ ಏನ್ ಮಾಡ್ತಾ ಇದ್ರು ಸರ್, ಈಗ ನಾವೆಲ್ಲ ಸೇರಿ ಮಕ್ಕಳಿಗೆ ಏನಾದ್ರು ಮಾಡ್ಲೇಬೇಕಲ್ವ ಸರ್. ಸೊ ಹಾಗಾಗಿ ಇದನ್ನ ಅರಿವು ಮೂಡಿಸಕ್ಕಂತ ಕೆಲಸವನ್ನ ನಾವು ಮಾಡಬೇಕು. ಈಗ ಪ್ರತಿ ವರ್ಷ ಒಂದು ಊರಿನಲ್ಲಿ ಈ ಥರ ಒಂದು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನ ಇದಕ್ಕೆ ಸಂಬಂಧಪಟ್ಟಂಥ ಸಂಪನ್ಮೂಲಗಳ ವ್ಯಕ್ತಿಗಳನ್ನ ಕರೆದು, ಸೊ ಪೋಷಕರು ಮತ್ತು ಈ ವೃತ್ತಿ ಮಾರ್ಗದರ್ಶನ ಅನ್ನೋದು ಸರ್ ನಾವು ಅಂತೀವಿ ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಬೇಕು ಸರ್. ಯಾಕೆಂದರೆ ನಾನು ನನ್ನ ಮಗ ಇವತ್ತು 5ನೇ ಕ್ಲಾಸ್ ಓದ್ತಾ ಇದ್ದಾನೆ, 6ನೇ ಕ್ಲಾಸ್ ಓದ್ತಾ ಇದ್ದಾನೆ, ಇನ್ನು 5 ವರ್ಷ ಆದಮೇಲೆ SSLC ಮುಗಿಯುತ್ತೆ, ಇನ್ನು 7 ವರ್ಷ ಆದಮೇಲೆ, ಇನ್ನು ಅದಾದಮೇಲೆ 2 ಇಯರ್ಸ್ಗೆ PUC ಮುಗಿಯುತ್ತೆ, ಇದು ಮುಗಿದಾದ್ಮೇಲೆ ಯಾವ ಸಂಸ್ಥೆಗೆ ನಾವು ಸೇರಿಸ್ಬೇಕು, ಆ ಸಂಸ್ಥೆಗೆ ಸೇರಿಸಿದಾಗ ಅವನಿಗೆ ಹಾಸ್ಟೆಲ್ ವ್ಯವಸ್ಥೆ ಹೆಂಗೆ ಮಾಡಬೇಕು, ಮತ್ತು ಇದಕ್ಕೆ ಬೇಕಾದಂತಹ ಹಣಕಾಸು ವ್ಯವಸ್ಥೆಯನ್ನು ನಾನು ಹೇಗೆ ಮಾಡ್ಕೋಬೇಕು ಅಂತ ಒಂದು ನಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಭವಿಷ್ಯದ ರೂಪುರೇಷೆನೇ ಪೋಷಕರಲ್ಲಿ ಇಲ್ಲ ಸರ್ ಇವತ್ತು, ಅದು ದೊಡ್ಡ ಸಮಸ್ಯೆ.
1: ಪಾಪ ಹಳ್ಳಿಲಿ ಇರ್ತಾರೆ, ಅವ್ರಿಗೆ ಏನೋ ಗೊತ್ತಾಗಲ್ಲ, ಮಾರ್ಗದರ್ಶನ ಅವ್ರಿಗೂ ಮಾರ್ಗದರ್ಶನ ಬೇಕು ಸರ್. ಅವ್ರು ಹಳ್ಳಿಲಿ ಇರ್ತಾರ, ಸೈನ್ಸ್ ಯಾವ್ದು ಆರ್ಟ್ಸ್ ಯಾವ್ದು ಅನ್ನೋದೇ ಗೊತ್ತಿರಲ್ಲ ಪಾಪ.
0: ಹೌದು ಸರ್, ಹೌದು,
1: ಈಗ ಬೇರೆ ಏನ್ ಹೇಳ್ತಾರ ಅದ ಒಪ್ಪತ್ತಾರ, ಅವ್ರು
0: ಒಪ್ಕೊಬಿಡ್ತಾರೆ. ಆಮೇಲೆ ನಾ ಹೇಳ್ದಲ್ಲ ಸರ್, ಈಗ ಮಕ್ಳು ಹೆಂಗಿದೆ ಅಂದ್ರೆ ಅವರು ಎಷ್ಟು 15-16 ವಯಸ್ಸಲ್ಲಿ ಇರ್ತಾರೆ, ಅವ್ರಿಗೆ ನಿರ್ಧಾರ ತಗೊಳಕ್ಕಾಗಲ್ಲ, ಎಲ್ಲ ನಾವು ಮಕ್ಕಳ ಮೇಲೆ ಬಿಡೋಕ್ಕಾಗೋದಿಲ್ಲ. ಈಗ ಮಕ್ಕಳಿಗೆ ನಿರ್ಧಾರ ತಗೋತವೆ ಅಂತಂದರೆ, ಈಗ ನಾವು ಹೇಳ್ದಲ್ಲ ಅವ್ರ ಫ್ರೆಂಡ್ಸ್ಗಳೆಲ್ಲ ಎಲ್ಲೋ ಒಂದು ಕಡೆ ಕಾಲೇಜ್ ಸೇರ್ತಾ ಇರ್ತಾರೆ, ಇವರು ಹೋಗಿ ಆ ಕಾಲೇಜ್ಗೆ ಸೇರ್ಕೊಳ್ಳೋದು, ಮತ್ತು ಈ ಥರ ಅವ್ರದ್ದು ನಿರ್ಧಾರಗಳು ಹೆಂಗಿರ್ತವೆ ಅಂತಂದರೆ ಅವ್ರಿಗೆ ಮೆಚುರಿಟಿ ಇರೋಲ್ಲ. ಅವ್ರಿಗೆ ನಾವು ತಿಳಿ ಹೇಳಬೇಕು, ನಿನಗೆ ಈ ಥರ ನಿನ್ನ ಬುದ್ಧಿವಂತಿಕೆ ಈ ಥರ ಇದೆ, ನೀನು ಈ ವಿಷಯದಲ್ಲಿ ಬುದ್ಧಿವಂತ ಇದೆಯಾ, ಹಾಗಾಗಿ ನೀನು ಈ ಒಂದು ಕೋರ್ಸ್ನ ಮಾಡಿದ್ರೆ ನೀನು ಸಕ್ಸಸ್ ಆಯ್ತು ಅಂತ ಆ ಮಕ್ಕಳಿಗೆ ತಿಳಿಯೇಳುವಂತಹ ಕೆಲಸವನ್ನು ಪ್ರಮುಖವಾಗಿ ಶಿಕ್ಷಕರು ಮತ್ತು ಪೋಷಕರು ಇಬ್ಬರೂ ಸಹ ಕೂಡಿ ಮಾಡಬೇಕು ಸರ್. ಈ ಥರದ ಶೈಕ್ಷಣಿಕ ಪರಿಸರವನ್ನು ನಾವು ಸೃಷ್ಟಿ ಮಾಡಿದ್ನಿಲ್ಲ ಅಂತ ಏನಾಗುತ್ತೆ, ನಮ್ಮ ಮಕ್ಕಳು ಓದ್ತಾರೆ, ಕೊನೆಗೆ ಒಂದು ಪ್ರಾಪರ್ ಡೈರೆಕ್ಷನ್ ಇಲ್ದಾನೆ ಅವರು ಯಾವುದೋ ಒಂದು ಕೋರ್ಸಿಗೆ ಸೇರಿ ನಮಗೆ ಅನ್ಎಂಪ್ಲಾಯ್ ಆಗಲಿ, ಪುನಃ ಪೋಷಕರಿಗೆ ಹೊರೆ ಆಗ್ತಕ್ಕಂಥ ಸನ್ನಿವೇಶ ಇವತ್ತು ಸಾಕಷ್ಟು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ.
1: ಮಾಧ್ಯಮಗಳಲ್ಲಿ ಅವ್ರಿಗೆ ತಿಳ್ಕೊಳಕ್ಕೆ ಬೇಕಾದಷ್ಟು ಚಾನಲ್ಗಳಿವೆ ಸರ್. ಅವರು ಏನೇನು ಯಾವ್ಯಾವ ರುಚಿ ಆರಿಸ್ಕೋಬೇಕು ಅವರ ಇಚ್ಛೆಗನುಸಾರವಾಗಿ ಮಾಡ್ಕೋಬಹುದು ಅವರು. ಈಗ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಇದು ಹುದ್ದೆಗ ಪಿ ಮಾಡಿದವರು PhD ಮಾಡಿದವರೆಲ್ಲ ಬರ್ತಿದ್ದಾರೆ ಸರ್. ಅದೇ ಬಹಳ ವಿಶಾಲವಾಗಿದೆ, ಬೇಕಾಗಿರೋದೇ SSLC ಕ್ವಾಲಿಫಿಕೇಶನ್, SSLC PUC ಕ್ವಾಲಿಫಿಕೇಶನ್, MSc PhD ಮಾಡಿದವರೆಲ್ಲ ಇಂಜಿನಿಯರಿಂಗ್ ಎಲ್ಲ ಸಾಕಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದೆ.
0: ಹೌದು. ಸೊ ಈಗ ಪೋಷಕರಾಗಿ ನೀವಿದ್ದ ಅನಲೈಸ್ ಇದು ಯಾಕೆ ಹಿಂಗೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ. ಯಾಕಂದ್ರೆ ನೋಡಿ, ಈಗ BE ಗ್ರ್ಯಾಜುಯೇಟು, PhD ಗ್ರ್ಯಾಜುಯೇಟು, ಅವನ ಉದ್ದೇಶ ಅವನು ಪೊಲೀಸ್ ಆಗಬೇಕನ್ನೋ ಉದ್ದೇಶದಿಂದ ಅವನು ಇಂಜಿನಿಯರಿಂಗ್ ಸೇರಿಲ್ಲ, ಅವನು ಪೊಲೀಸ್ ಆಗಬೇಕನ್ನೋ ಉದ್ದೇಶದಿಂದ ಅವನು ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿಲ್ಲ, ಅವನ ಉದ್ದೇಶನೇ ಬೇರೆ. ಅವನು ಇಂಜಿನಿಯರಿಂಗ್ ಅಂತಂದರೆ ಅವನು ಇಂಜಿನಿಯರಿಂಗ್ ರಿಲೇಟೆಡ್, ಉದಾಹರಣೆಗೆ ಯಾವುದು ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸು, ಇದರನ್ನೆಲ್ಲೇ ಸಾಕಷ್ಟು ದೊಡ್ಡ ದೊಡ್ಡ ಸಂಬಳವನ್ನು ಕೊಡ್ತಕ್ಕಂಥ ಉದ್ಯೋಗಗಳಿದೆ. ಸೊ ಅವನು ಅದಕ್ಕೆ ಫೋಕಸ್ ಮಾಡಿದವನು ಇಲ್ಲಿಗೆ ಯಾಕೆ ಬರ್ತಾಯಿನ ಅಂತಂದರೆ, ಅವನು ಓದ್ತಕ್ಕಂಥ ಇಂಜಿನಿಯರಿಂಗ್ ಸ್ಟ್ರೀಮ್ನ ಅವನು ಸರಿಯಾಗಿ ಅಭ್ಯಾಸ ಮಾಡದಿರೋದ್ರಿಂದ ಸೊ ಅವನಿಗೆ ಅಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗಿದೆ. ಸೊ ಈ ಕೋರ್ಸಿಂದ ನಾನು ಉದ್ಯೋಗವನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಇನ್ಸೆಕ್ಯೂರಿಟಿ, ಮತ್ತು ಅವನಿಗೆ ಕಾನ್ಫಿಡೆನ್ಸ್ ಇಲ್ಲದಿರೋದ್ರಿಂದ ಏನು ಮಾಡ್ತಾ ಇದ್ದಾರೆ, ಅವರು ಈ ಕಡೆ ಮುಖ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ಇದು ಪ್ರಾರಂಭದಲ್ಲಿ ಆಗ್ಬೇಕು ಸರ್. ಇದು ನಾವು ಈಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಒಂದು ಗಾದೆ ಮಾತು ಇದೆಯಲ್ಲ ಸರ್, ಆ ಥರ ನಾವು ಅವ್ರಿಗೆ ಈಗ PUC ಡಿಗ್ರಿನಲ್ಲಿ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸ್ ಮಾಡಬಾರ್ದು. ಈಗ ನೀವೇ ನೋಡಿ, ಒಬ್ಬ ಡಿಗ್ರಿ ಓದ್ತಾ ಇರೋನು, ಒಬ್ಬ ಮಾಸ್ಟರ್ ಡಿಗ್ರಿ ಓದ್ತಾ ಇರೋನು, ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಲಿ ಮಕ್ಳು ಇದ್ದಾರೆ ಅಂತಂದರೆ ಅದು ಇಟ್ಸ್ ಅ ಫೇಲ್ಯೂರ್ ಆಫ್ ಅವರ್ ಸಿಸ್ಟಮ್. ಅವನಿಗೆ ಆ ಥರ ಕನ್ಫ್ಯೂಷನೇ ಬರಬಾರ್ದು. ಯಾಕಂದರೆ ಕಳೆದ ಒಬ್ಬ ಹುಡುಗ ಪದವಿ ಅಂತಂದರೆ ಅವನು 12-13 ವರ್ಷ ಶೈಕ್ಷಣಿಕ ಪರಿಸರದಲ್ಲಿ ಅವನು ಓದಿರ್ತಾನೆ. ಸೊ ಆ ಒಂದು ಶಿಕ್ಷಣ ಅವನಿಗೆ ಏನು ತಂದುಕೊಡ್ತು? ಅವನು 600-600 ಮಾರ್ಕ್ಸ್ ತೆಗೆದಿರ್ಬೋದು, 100-110 ತೆಗೆದಿರ್ಬೋದು, ಆದರೆ ಒಂದು ಸ್ವಂತ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಾಮರ್ಥ್ಯ, ಶಕ್ತಿ, ಮನೋಬಲ ನಮ್ಮ ಮಕ್ಕಳಲ್ಲಿ ಇಲ್ಲ ಅಂತಂದರೆ ಸೊ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ಎಂಥ ಒಂದು ಶೈಕ್ಷಣಿಕ ಪರಿಸರವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ಸೊ ಇದನ್ನು ನಾವು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕು.
1: ಅವರು ಓದ್ದವರು ಒಳ್ಳೆ ಪರಿಸರಕ್ಕೂ ಒಂದಿರಲ್ಲ, ಪಟ್ಟಣ ಇದಕ್ಕೂ ಮಾಡಲ್ಲ, ಎಡಬಿಡಂಗೆ ಆಗಿ ಬಹಳ ಕೃಶಂಕವಾಗಿರ್ತಾರೆ ಸರ್ ಕೆಲವರೆಲ್ಲ, ಬಹಳ ಸಮಾಜದಲ್ಲಿ ಅವರು ಮುಂದುವರಿಬೇಕಾದ್ರೆ ಬಹಳ ಕಷ್ಟವಾಯ್ತು ಅಂತ.
0: ಹೌದು.
2: ಓಕೆ, ಬೇರೆ ಪ್ರಶ್ನೆ ಇತ್ತ ನಾಗರಾಜ್ ಅವರೇ?
1: ಥ್ಯಾಂಕ್ ಯು ಸರ್.
2: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ನಂತರ ನಾವು ಹೇಗೆ ಯಾವ ಥರ ಒಂದು ವೃತ್ತಿ ಇರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ಅದೇ ರೀತಿ ಈ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ವೃತ್ತಿ ಆಯ್ಕೆ

0: ಈ ಕುರಿತಿರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
1: ಸರ್, ವೃತ್ತಿ ಆಯ್ಕೆಯ ತಪ್ಪು ಕಲ್ಪನೆಗಳು ಅನ್ನೋದಕ್ಕಿಂತ ನಾನು ಫಸ್ಟ್ ಹೇಳ್ದಲ್ಲ, ನಾನು ಯಾವ ವೃತ್ತಿಯನ್ನ ನಾನು ಮಾಡಬೇಕು ಅನ್ನೋದೇ ಅವ್ರು ಡಿಫೈನ್ ಆಗಿರಲ್ಲ. ಅದು ತಪ್ಪು ಕಲ್ಪನೆಗಿಂತ, ಈಗ ಮಕ್ಕಳು ಏನಾಗಿದ್ದಾರೆ, ನನಗೆ ಯಾವುದಾದ್ರು ಕೆಲಸ ಸಿಕ್ಕರೆ ಸಾಕು, ನಿಮಗೆ ಸಂಬಳ ಬಂದರೆ ಸಾಕು ಅನ್ನೋ ಒಂದು ಲೆವೆಲ್ಗೆ ಮಕ್ಕಳು ಯೋಚನೆ ಮಾಡ್ತಾಯಿದ್ದಾರೆ. ಸೊ ಸ್ಪೆಸಿಫಿಕ್ ಆಗಿ ಈಗ ನಾವು ಮಕ್ಕಳಿಗೆ ಏನಾಗಿ, ನಾವು ನಮ್ಮ ಡಿಗ್ರಿನಲ್ಲಿ ನಮ್ಮ ಕಾಲೇಜಲ್ಲಿ ಒಂದು 3,500 ಜನ ಸ್ಟೂಡೆಂಟ್ಸ್ ಇರ್ತಾರೆ. ನಾವು ಅವ್ರಿಗೆ ಬಿ ಎಸ್ಸಿಗೆ ಅಡ್ಮಿಷನ್ ಆದ ತಕ್ಷಣ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಬಿ ಎಸ್ಸಿನ ನೀವು ಚೂಸ್ ಮಾಡ್ಕೊಂಡಿರೋದ ಅಥವಾ ನೀವು ಬಿ ಎಸ್ಸಿಗೆ ಬೈ ಚಾನ್ಸ್ ಬಂದಿರೋದ ಅಂತ. ಆರ್ ಯು ಎಂಟರ್ಡ್ ಬಿ ಎಸ್ಸಿ ಬೈ ಚಾನ್ಸ್ ಆರ್ ಯು ಐ ಚೂಸ್ ಬಿ ಎಸ್ಸಿ ಅಂತ? ಬೈ ಚಾನ್ಸ್ ಅಂದರೆ ನಾವು ಏನೋ ಬೇರೆ ಮಾಡಬೇಕಾಗಿತ್ತು, ಅಲ್ಲೆಲ್ಲೋ ಸಿಗಲಿಲ್ಲ, ಅದಕ್ಕೆ ಬಿ ಎಸ್ಸಿಗೆ ಬಂದಿದ್ದೀವಿ. ಆ ಥರದವ್ರು ಇರ್ತಾರೆ ಸುಮಾರು 90% ಮಕ್ಕಳು. ಅವ್ರಿಗೆ ಇಂಜಿನಿಯರಿಂಗು, ಮೆಡಿಕಲ್ಲು, ಫಾರ್ಮಸಿ, ನರ್ಸಿಂಗ್ ಸಿಗದೇ ಇವತ್ತು ಬೇಸಿಕ್ ಸೈನ್ಸ್ ಬರ್ತಾ ಇದ್ದಾರೆ. ಕೇಳ್ತಾ ಇರ್ತೀವಿ ನಾವು ಈ ಯಾಕೆಂದರೆ ಈಗ ಪ್ರಿಪೇರ್ಡ್ನೆಸ್ ಅಂತ ಕರಿತೀವಿ, ಸಿದ್ಧತೆ, ಒಂದು ಮಾನಸಿಕ ಸಿದ್ಧತೆ ಇರಬೇಕು. ಮತ್ತು ಇನ್ನೊಂದು, ಈ ಶೈಕ್ಷಣಿಕ ಪರಿಸರವನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಅವ್ರು ಏನಾಗ್ತಾರೆ, ಫೇಲ್ಯೂರ್ ಆಗ್ತಾ ಇದ್ದಾರೆ.
0: ಹೌದು,
1: ಓಕೆ. ಈಗ ವೃತ್ತಿ ಆಯ್ಕೆ ಅಂತ ನಾನು ಹೇಳ್ದಲ್ಲ, ವೃತ್ತಿ ಅನ್ನೋದು ಯಾರ ಮೇಲೆ ಇರುತ್ತೆ ಅಂದರೆ ಅವನ ಆಪ್ಟಿಟ್ಯೂಡ್ ಮೇಲೆ, ಅವನ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅವನ ಪ್ಯಾಷನ್ ಏನು. ಈಗ ಒಬ್ಬ ವಿದ್ಯಾರ್ಥಿ ಬಂದು ನಾನು ಏನು ವೃತ್ತಿ ಮಾಡ್ತೀನಿ ಅಂತ ನಾನು ಕೇಳಿದೆ, ನಾನು ಅವನು ಆನ್ಸರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವನ ಕೆಪಾಸಿಟಿ ಏನು, ಅವ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು. ಈಗ ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ, ಓಕೆ, ಸ್ಟ್ರೆಂತು, ವೀಕ್ನೆಸ್ಸು, ಅಪಾರ್ಚುನಿಟಿ ಮತ್ತು ಥ್ರೆಟ್ಟು, ಅದು ಇಂಡಿವಿಜುವಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅವನು ಅನಾಲಿಸಿಸ್ ಮಾಡಬೇಕು, ನನ್ನ ಸ್ಟ್ರೆಂತ್ ಏನು, ನಾನು ಯಾವ ಕ್ಷೇತ್ರಕ್ಕೆ ಹೋದರೆ ನಾನು ಸಕ್ಸಸ್ ಆಗ್ಬೋದು, ನನ್ನ ಕೆಪಾಸಿಟಿ ಏನು, ನನ್ನ ಸ್ಕಿಲ್ಲು ಕೆಪಾಸಿಟಿಗೆ ಮತ್ತು ಈ ವೃತ್ತಿಗೆ ಒಂದಕ್ಕೊಂದು ಪೂರಕವಾಗಿದೆಯಾ. ಈಗ ಎಷ್ಟೋ ಜನ ಹೇಳ್ದಲ್ಲ, ಅವ್ರಿಗೆ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ, ದೇ ನಾಟ್ ಗುಡ್ ಸ್ಪೀಕರ್. ಓಕೆ, ಅವರು ಜನಗಳ ಜೊತೆ ಮಾತಾಡೋಗಿರ್ಬೋದು, ಕಮ್ಯುನಿಕೇಷನ್ಲಿ ತುಂಬ ಪೂರ್ ಇರ್ತಾರೆ. ಬಟ್ ಅಂಥವ್ರನ್ನ ಟೀಚಿಂಗ್ ಫೀಲ್ಡಿಗೆ ಬಂದರೆ ಅವ್ರು ಸರ್ವೈವ್ ಆಗ್ತಾರಾ? ಅಲ್ಲಿ ಸರ್ವೈವ್ ಆಗಲ್ಲ, ಅಲ್ಲಿ ಫೇಲ್ಯೂರ್ ಆಗ್ತಾನೆ ಅವನು. ಹಂಗಂತ ಅವನು ದಡ್ಡ ಅಂತಲ್ಲ, ಅವನು ಬೇರೆ ಏನೋ ಕ್ಷೇತ್ರ ಇರುತ್ತೆ. ಸೊ ಅದನ್ನ ಗುರುತಿಸ್ಕೋಬೇಕು ಅವನು, ನಾನು ಈ ಕ್ಷೇತ್ರಕ್ಕೆ ಫಿಟ್ ಇಲ್ಲ, ಹಂಗಾಗಿ ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ. ಸೊ ಅವ್ರ ಪ್ರಶ್ನೆಗಳು ಕೇಳ್ಕೋಬೇಕಲ್ಲಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಕೊರತೆ ಏನಪ್ಪಾ ಅಂದ್ರೆ, ಈಗ ನಾನು ನಮ್ದು ಇಲ್ಲಿ ಈಗ ಸರ್ಗುರುಲೊಂದು ಪಿ ಯು ಕಾಲೇಜ್ ಆಗಿದೆ, ಸೈನ್ಸ್. ನಮ್ಮ ಕೋಟೆಯಲ್ಲಿ ಸೈನ್ಸ್ ಕಾಲೇಜ್ಗಳು ಒಂದಷ್ಟು ಆಗಿದೆ. ನಮ್ಮ ಕೋಟೆ ತಾಲೂಕಿನ ಮಕ್ಕಳು, ಎಸ್ಪೆಷಲ್ ನಮ್ಮ ಮೈಸೂರು ಜಿಲ್ಲೆ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ನೋಡ್ತೀನಲ್ಲ, ಇವರೆಲ್ಲರೂ ಒಂದು ಕಾಮನ್ ಪ್ಯಾಟರ್ನ್ ಇದೆ. ಎಲ್ಲ ಗ್ರಾಮೀಣ ಮಕ್ಕಳಲ್ಲಿ ಒಂದು ಕಾಮನ್ ಪ್ಯಾಟರ್ನ್ ಆಫ್ ಚೂಸಿಂಗ್ ಅ ಕೋರ್ಸ್ ಇದೆ. ಏನು, ಪಿ ಯು ಸಿ ಆರ್ಟ್ಸ್ ಆಯ್ತಾ, ನೆಕ್ಸ್ಟು ಬಿ ಎ, ಪಿ ಯು ಸಿ ಕಾಮರ್ಸ್ ಆಯ್ತಾ, ನೆಕ್ಸ್ಟು ಬಿ ಕಾಮ್, ಪಿ ಯು ಸಿ ಸೈನ್ಸ್ ಆಯ್ತಾ, ನೆಕ್ಸ್ಟು ಬಿ ಎಸ್ ಸಿ. ಇದೇ ಕಾಮನ್ ಪ್ಯಾಟರ್ನಲ್ಲಿ ನಾವು ಸುಮಾರು ಯಾವಾಗ ಶಿಕ್ಷಣದಲ್ಲಿ ಜಾಗೃತಿ ಬಂದು ಇವರೆಲ್ಲ, ಆಮೇಲೆ ಎಲ್ಲ ಇವರೆಲ್ಲ ಫಸ್ಟ್ ಜನ್ರೇಷನೇ. ಸುಮಾರು ಬಹುತೇಕ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 80% ಮಕ್ಕಳು ಫಸ್ಟ್ ಜನ್ರೇಷನ್ ಲರ್ನರ್ಸೇ. ಇಲ್ಲಿ ಯಾರು ಸೆಕೆಂಡ್ ಜನ್ರೇಷನ್ ತುಂಬ ಕಡಿಮೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಜನ್ರೇಷನ್ ಅಂತೂ ಇಲ್ವೇ ಇಲ್ಲ ಬಿಡಿ. ಸೊ ಇವರಲ್ಲಿ ಏನಾಗಿದೆ ಅಂದರೆ ಒಂದು ಕಾಮನ್ ಪ್ಯಾಟರ್ನ್ ಇದೆ. ಇವ್ರನ್ನ ಬ್ರೇಕೇ ಮಾಡಲ್ಲ ಇವರು. ಇದು ಯಾಕೆ ಬ್ರೇಕ್ ಮಾಡಲಕ್ಕನ್ನೋರು ಮಾಹಿತಿ ಕೊರತೆ ಇದೆ.
0: ಹೌದು,
1: ಈಗ ನೋಡಿ, ಒಬ್ಬ ವಿದ್ಯಾರ್ಥಿ, ಈಗ ಉದಾಹರಣೆಗೆ ಒಬ್ಬ ಆರ್ಟ್ಸ್ ಮಾಡೋ ವಿದ್ಯಾರ್ಥಿ ನೋಡಿ, ಅವನು ಮನ್ಸು ಪಟ್ಟರೆ ಪಿ ಯು ಸಿ ಆದ ತಕ್ಷಣ ಅವನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಹೋಗಿ ಡಿಫೆನ್ಸಲ್ಲಿ ಅವನು ಲೆಫ್ಟಿನೆಂಟಾಗಿ ಸೆಲೆಕ್ಟ್ ಆಗ್ಬೋದು ಪಿ ಯು ಸಿ ಆದ ತಕ್ಷಣ. ಆಮೇಲೆ ಅವನು ಪಿ ಯು ಸಿ ಆದ ತಕ್ಷಣ ಡೈರೆಕ್ಟಾಗಿ ಸೆಂಟ್ರಲ್ ಯೂನಿವರ್ಸಿಟಿಗೆ ಮಾಸ್ಟರ್ಸ್ ಡಿಗ್ರಿ ಮಾಡ್ಬೋದು, ಇಂಟಿಗ್ರೇಟೆಡ್ 5 ವರ್ಷ ಡಿಗ್ರಿಗೆ ಹೋಗ್ಬೋದು. ಅವನು ಪಿ ಯು ಸಿ ಆದ ತಕ್ಷಣ ಸೆಂಟ್ರಲ್ ಯೂನಿವರ್ಸಿಟಿ ಅಥವಾ ಎಂ ಎ ಇನ್ ಇಂಗ್ಲೀಷು, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸು ಮಾಡ್ಬೋದು. ಇವಾಗ ಪಿ ಯು ಸಿ ಆರ್ಟ್ಸ್ ಆದ ವಿದ್ಯಾರ್ಥಿ, ಸರ್ ಪಿ ಯು ಸಿ ಕಾಮರ್ಸ್ ವಿದ್ಯಾರ್ಥಿ, ಅವನು ಪಿ ಯು ಸಿ ಆದ ತಕ್ಷಣ ಐ ಎ ಎಂ ಅಲ್ಲಿ ಅವನು ಎಂ ಬಿ ಎ ಮಾಡ್ಬೋದು 5 ಇಯರ್ಸ್. ನೋಡಿ, ಪಿ ಯು ಸಿ ಆದ ತಕ್ಷಣ ಆ ಥರದ ಅವಕಾಶಗಳಿದೆ. ಆಮೇಲೆ ಒಬ್ಬ ಪಿ ಯು ಸಿ ವಿದ್ಯಾರ್ಥಿ ಸೈನ್ಸ್ ಮುಗಿದ ತಕ್ಷಣ ಅವನು ಟ್ರೆಡಿಷನಲ್ ಆಗಿ ಇಂಜಿನಿಯರಿಂಗ್ ಮೆಡಿಕಲ್ ಬದಲು ಅವನು ಇಸ್ರೋದಲ್ಲಿ ಏವಿಯೇಷನ್ ಇಂಜಿನಿಯರಿಂಗ್ ಮಾಡ್ಬೋದು, ಐ ಐ ಟಿನಲ್ಲಿ ಬಿ ಟೆಕ್ ಕೋರ್ಸ್ಗಳನ್ನ ಮಾಡ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಹೋಗ್ಬೋದು. ಸೊ ಅಂದರೆ ಇಲ್ಲಿ ಅವರು ಸರಿಯಾಗಿ ಆಫ್ಟರ್ ಪಿ ಯು ಸಿ ಒಬ್ಬ ವಿದ್ಯಾರ್ಥಿಗೆ ಒಂದು ಒಳ್ಳೆ ಕೋರ್ಸು ಮತ್ತು ಒಂದು ಒಳ್ಳೆ ಕಾಲೇಜ್ ಎರಡೂ ಇಲ್ಲಿ ಬೇಕಾಗುತ್ತೆ ಸರ್.
0: ಖಂಡಿತ ಸರ್.
1: ಯಾಕಂದರೆ ಒಳ್ಳೆ ಕಾಲೇಜ್ ಯಾಕೆ, ಇವತ್ತಿನ ಜಾಬ್ ಉದ್ಯೋಗ ಮಾರುಕಟ್ಟೆ ಹೆಂಗಿದೆ ಅಂದರೆ, ನಿಮಗೆ ಕೆಲಸ ಹೆಂಗೆ ಕೊಡುತ್ತೆ ಅಂದರೆ, ನೀವು ಯಾವ ಇನ್ಸ್ಟಿಟ್ಯೂಟ್ ಪ್ರಾಡಕ್ಟು ನೀವು ಅದ್ರ ಮೇಲಾಗುತ್ತೆ.
0: ಹೌದು.
1: ಈಗ ಒಂದು ಉದಾಹರಣೆಗೆ ನಮ್ಮಲ್ಲಿ ಲಾ ಇದೆ, ಈಗ ಪಿ ಯು ಸಿ ಆದಮೇಲೆ ನಾವು ಲಾನ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಲೆವೆಲ್ಲು ಲಾ ಕಾಲೇಜ್ ಇದೆ, ಮತ್ತು ರಾಷ್ಟ್ರೀಯ ಕಾನೂನು ಶಾಲೆಗಳು ಅಂತ ನಮ್ಮಲ್ಲಿದೆ. ಈ ರಾಷ್ಟ್ರೀಯ ಕಾನೂನು ಶಾಲೆಗಳು, ಉದಾಹರಣೆಗೆ ಬೆಂಗಳೂರು ನ್ಯಾಷನಲ್ ಲಾ ಸ್ಕೂಲ್ ಇದೆ, ಏಷ್ಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಲಾ ಕಾಲೇಜ್ ಇನ್ ಏಷ್ಯಾದು. ಸೊ ಪಿ ಯು ಸಿ ಆದಮೇಲೆ ಅಲ್ಲೂ ಲಾ ಮಾಡ್ಬೋದು. ಈಗ ಅಲ್ಲಿ ಲಾ ಮಾಡೋದ್ರಿಂದ ಏನು ಲಾಭ ಅಂತಂದರೆ, ಈಗ ಒಬ್ಬ ಎನ್ ಎಲ್ ಯು ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಲ್ಲಿ ಲಾ 5 ವರ್ಷದ ಲಾ ಪ್ರೋಗ್ರಾಮ್ ಪಿ ಯು ಸಿ ಆದಮೇಲೆ ಅಲ್ಲಿಗೆ ಜಾಯ್ನ್ ಆದರೆ, ನೋಡಿ ಅಲ್ಲಿಗೆ ಅಲ್ಲಿಗೆ ಮುಗಿಸಿದ ತಕ್ಷಣ ಅವನು ಮಿನಿಮಮ್ ಒಂದು 20

0: 25 ಲಕ್ಷ ಮಿನಿಮಮ್ ಪ್ಯಾಕೇಜ್ ಇದೆ. ಮತ್ತು ಇಂಥ ಲಾ ಸ್ಕೂಲಲ್ಲಿ ಡಿಗ್ರಿ ಮಾಡಿ ಹೊರಗಡೆ ಬರ್ತಾರಲ್ಲ, ಇವ್ರು ಯಾರೂ ಯಾವುದು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಲ್ಲ, ಪ್ರೈವೇಟ್ ಕೆಲ್ಸಕ್ಕೆ ಹೋಗಲ್ಲ, ಅವರೇ ಓನ್ ಸ್ಟಾರ್ಟಪ್ ಮಾಡ್ತಾರೆ, ಲೀಗಲ್ ಕನ್ಸಲ್ಟೆನ್ಸಿಗಳನ್ನ ಓಪನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಸ್ಕಿಲ್ಲು ಕೆಪಾಸಿಟಿ ಅವ್ನಿಗೆ ಎಲ್ಲಿ ಸಿಗುತ್ತೆ, ಆ ಇನ್ಸ್ಟಿಟ್ಯೂಟಲ್ಲಿ ಸಿಗುತ್ತೆ. ಹಾಗಾಗಿ ಇನ್ಸ್ಟಿಟ್ಯೂಷನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್.
1: ಹೌದು,
0: ಅವನು ಯಾವ ಒಂದು ಶೈಕ್ಷಣಿಕ ಪರಿಸರದಲ್ಲಿ ಬೆಳೀತಾನೆ. ಸೊ ನೇಚರ್ ಆ್ಯಂಡ್ ನರ್ಚರ್ ಅಂತ ಒಂದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಯಾಕೆ ಇದನ್ನು ಒಂದು ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ, ಯಾಕೆ ಅಲ್ಲಿ ವಿದ್ಯಾರ್ಥಿಗಳು ಇಂಥ ಸಂಸ್ಥೆಗಳಿಗೆ ಹೋಗಬೇಕು ಅಂತಂದರೆ, ಈಗ ನಾವು ನಾರ್ಮಲ್ ಲಾ ಕಾಲೇಜು ಅಲ್ಲಿಗೂ ಏನು ಡಿಫ್ರೆನ್ಸ್ ಅಂದರೆ, ಈಗ ಒಬ್ಬ ನಾರ್ಮಲ್ ಲಾ ಕಾಲೇಜ್ 5 ವರ್ಷ ಇದೆ, ಅಲ್ಲೂ 5 ವರ್ಷ ಕೋರ್ಸ್ ಇದೆ. ಈಗ ನಾರ್ಮಲ್ ಲಾ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಇಂಟರ್ನ್ಶಿಪ್ನ 5ನೇ ವರ್ಷದ ಕೊನೆ 3 ತಿಂಗಳಲ್ಲಿ ಅವನಿಗೊಂದು ಇಂಟರ್ನ್ಶಿಪ್ ಇರುತ್ತೆ. ಬಟ್ ಇಲ್ಲಿ ನೀವು NLU ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ಅವನು ಫಸ್ಟ್ ಸೆಮ್ಮಿಂದನೇ ಇಂಟರ್ನ್ಶಿಪ್ ಇರುತ್ತೆ. ಅವನಿಗೆ ಬೆಳಗ್ಗೆ 1:00 to 1:30 ಕ್ಲಾಸ್ ಮುಗಿದ್ರೆ ಮಧ್ಯಾಹ್ನ 2 ಗಂಟೆ ಮೇಲೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂಡ್ರಲ್ಲಿ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ವರ್ಷ? 5 ವರ್ಷ ಇಂಟರ್ನ್ಶಿಪ್ ಇರುತ್ತೆ ಅವನಿಗೆ. 50% ಈಸ್ ಗೋಯಿಂಗ್ ಟು ಸ್ಪೆಂಡ್ ದ ಟೈಮ್ ವಿತ್ ದ ರಿನೌಂಡ್ ಅಡ್ವೊಕೇಟ್ಸ್. ಸೊ ಯು ಜಸ್ಟ್ ಇಮ್ಯಾಜಿನ್ ದ ಕೆಪಾಸಿಟಿ ಅವನಿಗೂ. ಮತ್ತು ನಮ್ಮ ನಾರ್ಮಲ್ ಲಾ ಕಾಲೇಜ್ ಇಬ್ಬರು ನಾವು ಪೈಪೊಟ್ಬಿಟ್ರೆ ಯಾರು ವಿನ್ ಆಗ್ತಾರೆ? ಹಾಗಾಗಿ ನನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೊದಲನೇ ಪ್ರಯತ್ನ ಆಫ್ಟರ್ ಪಿ ಯು ಸಿ ಒಳ್ಳೆ, ನೀವು ಯಾವುದಾದ್ರು ಕೋರ್ಸ್ಗೆ ಹೋಗಿ, ನೀವು BA ಮಾಡಿ ಸೆಂಟ್ರಲ್ ಯೂನಿವರ್ಸಿಟಿ BA ಮಾಡಿ, ನೀವು BCOM ಮಾಡಬೇಕಾ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗಿ, ನೀವು MBA ಮಾಡಬೇಕಾ MA ಮಾಡಬೇಕಾ, ನಿಮಗೆ ಎಲ್ಲ ಈ ಥರ ಶೈಕ್ಷಣಿಕ ನಮ್ಮಲ್ಲಿ 171 ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತಿದೆ, ಪ್ರತಿಷ್ಠಿತ ಸಂಸ್ಥೆಗಳು. ಈ ಸಂಸ್ಥೆಗಳಿಂದ ಭಾರತದಲ್ಲಿ ಪ್ರತಿ ವರ್ಷ 125,000 ಪದವೀಧರರು ಹೊರಗಡೆ ಬರ್ತಾ ಇದ್ದಾರೆ. ಈ 125,000 ಪದವೀಧರಲ್ಲಿರಲ್ಲ, ಬಹುತೇಕ IAS ಪಾಸ್ ಮಾಡೋ ಅಂಥವರು ಇಂಥ ಸಂಸ್ಥೆಯಲ್ಲಿ ಬಂದವರೆ. ನೀವು ನೋಡಿ, ಪ್ರತಿ ವರ್ಷ IAS ಕಾಲಾದಾಗ ಹೆಚ್ಚು IAS ಪಾಸ್ ಮಾಡೋರು ಇಂಥ ಸಂಸ್ಥೆ ವಿದ್ಯಾರ್ಥಿಗಳೇ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ
2: ಸರ್? ನನ್ನ ಹೆಸರು ದೊಡ್ಡಸಿದ್ನಾಯ್ಕ್ರೆ.
1: ಹಾ ಹೇಳಿ, ಇವತ್ತು
2: ಸಮಾಜ ಸೇವಕ
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಇವತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು.
2: ಸರ್, ಈಗ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಶಿಕ್ಷಣ ಮಾಧ್ಯಮ ಮತ್ತು ಆರೋಗ್ಯ ಮಾಧ್ಯಮ ಮತ್ತು ಆರ್ಥಿಕತೆಯ ಬೆಳವಣಿಗೆ ಪೂರಕ ಚೈತನ್ಯವನ್ನ ಈಗ ಸಂವಿಧಾನಾತ್ಮಕವಾಗಿ ಯಾರು ಮಾಡಿದ್ದಾರೆ. ಆದ್ರೆ ಮಾಧ್ಯಮಕ್ಕೆ ಅವರು ಅನುದಾನ ಬಳಕೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವ ಒಂದು ಪ್ರವೃತ್ತಿಯನ್ನು ಗ್ರಾಮ ಪಂಚಾಯತಿಗಳು ಬಳಸ್ಕೋತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಯಾವುದೇ ಶಿಕ್ಷಣ ಮಾಧ್ಯಮದ ಅಮೌಂಟ್ ಇರೋದೇ ಯಾವುದೋ ಒಂದು ಬಿಲ್ಡಿಂಗ್ ಬಣ್ಣ ಹೊಡೆದ್ಬಿಟ್ಟು ಆಗೋಯ್ತು ಅಂತ ಅಮೌಂಟ್ ಡ್ರಾ ಮಾಡ್ಬಿಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು. ಈ ರೀತಿ ಪ್ರವೃತ್ತಿಯಿಂದ ಶಿಕ್ಷಣ ಮಾಧ್ಯಮ ಡೆವಲಪ್ ಆಗಲ್ಲ. ಆದ್ರಿಂದ ನಾನು ಗ್ರಾಮ ಪಂಚಾಯತಿಗೆ ಒಂದು ಮನವರಿಕೆಯನ್ನ ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಸಾಹೇಬ್ರೆ, ತಾವು ಒಂದು ಸಲಹೆಯನ್ನ ಅವ್ರಿಗೆ ಕೊಡಬೇಕು ಅಂತ ಮನವಿಯನ್ನ ಮಾಡ್ತಾ, ಶಿಕ್ಷಣ ಮಾಧ್ಯಮಕ್ಕೆ ಮಕ್ಕಳಿಗೆ ಬುಕ್ ಇರ್ಬೋದು, ಬೈಲ್ಸ್ ಇರ್ಬೋದು, ಈ ತರ ಮಾಧ್ಯಮಗಳ ಪುಸ್ತಕ ಮತ್ತು ಕೆಲವು ಸಲಕರಣೆಗಳಿರ್ಬೋದು ಸ್ಕೂಲ್ಗೆ, ಇಂಥ ವಸ್ತುಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಿಕ್ಷಣ ಮಾಧ್ಯಮಕ್ಕೆ 4% ಅಮೌಂಟ್ ಅನ್ನ ತೆಗೆದುಕೊಡೋದ್ರಿಂದ ಶಿಕ್ಷಣ ಮಾಧ್ಯಮ ತುಂಬಾ ಪ್ರಗತಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ
1: ಇದ್ದೀನಿ. ಹೇಳಿ.
2: ಅದೇ ತಮ್ಮ ಇಂಥ ಒಂದು ಅನುದಾನ ಬರ್ತಾ ಇದ್ರು, ಅದು ದುರ್ಬಳಕೆ ಆಗ್ತಾ ಇದೆ. ಇದನ್ನ ಶಿಕ್ಷಣಕ್ಕೆ ಮಕ್ಕಳ ಪ್ರವೃತ್ತಿಗಾಗಿ ಬೆಳೆಸಿದ್ರೆ ಅದು ಶಿಕ್ಷಣ ಮಾಧ್ಯಮ ಪ್ರಗತಿಪೂರ್ಣವಾಗುತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಂತ ನನ್ನ ಒಂದು ಅನಿಸಿಕೆ.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ದೊಡ್ಡಸಿದ್ ನಾಯ್ಕರೆ
0: ಸರ್, ದೊಡ್ಡಸಿದ್ ನಾಯ್ಕ ಸರ್ ನಮಸ್ತೆ, ನಿಮ್ಮ ಕಾಳಜಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸರ್, ಗ್ರಾಮ ಪಂಚಾಯತಿಗಳ ಉದ್ದೇಶ ಕೇವಲ ಆ ಒಂದು ಗ್ರಾಮದ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡೋದಲ್ಲ, ಶಿಕ್ಷಣಕ್ಕೂ ಸಹ ಅವರು ಫಂಡನ್ನು ಕೊಡ್ಬೋದು ಅಂತ ಪ್ರಾವಿಷನ್ ಇದೆ. ಈಗ ಆ ಒಂದು ಸುತ್ತಮುತ್ತಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಒಳ್ಳೆ ಉನ್ನತ ಸಂಸ್ಥೆಗಳಲ್ಲಿ ಹೋದರೆ, ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥ ಯೋಜನೆ ಇರ್ಬೋದು, ಅಥವಾ ಅವರಿಗೆ ಒಂದು ಪ್ರೋತ್ಸಾಹಧನವಾಗಿ ಅವರ ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ನೇರವಾಗಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಸಾಕಷ್ಟು ಪ್ರಾವಿಷನ್ನು ಗ್ರಾಮ ಪಂಚಾಯತಿನಲ್ಲಿ ಇದೆ. ಆದರೆ ಇದು ಹೆಚ್ಚಿನ ಅಂಶ ಇದು ರಾಜಕೀಯ ಹಿತಾಸಕ್ತಿನ ಹೊಂದಿರುತ್ತೆ. ಆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ

0: ಸೊ ಇವರ ವಿವೇಚನೆಗೆ ಇದು ಬಿಟ್ಟಿರುತ್ತೆ. ಸೊ ಇದನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಹಣಕಾಸಿನ ಸಹಾಯವನ್ನು ಮಾಡಬೇಕು ಅಂತಂದರೆ, ಇದು ನಾನು ಹೇಳ್ದಂಗೆ ಅಲ್ಲಿನ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಇವರ ಇಚ್ಛಾಶಕ್ತಿ ಇಲ್ಲಿ ಪ್ರಮುಖವಾಗುತ್ತೆ. ಸೊ ನಾವು ಕಾನೂನು ಮುಖಾಂತರನೂ ಇದನ್ನು ಪಡ್ಕೋಬೋದು, ಬಟ್ ಇದು ಹೆಂಗಾಗಬೇಕಂದ್ರೆ ಇದು ಒಂಥರ ಕಲೆಕ್ಟಿವ್ ಎಫರ್ಟ್ ಆಗಬೇಕು ಇದು. ಸೊ ಒಬ್ಬರೇ ನಾವು ವಾಯ್ಸ್ ರೈಸ್ ಮಾಡೋದ್ರಿಂದ ಆಗೋಲ್ಲ, ಇದು ಎಲ್ಲರೂ ಸಮುದಾಯದವರು. ಈಗ ನಾನು ಹೇಳ್ದಲ್ಲ, ನೀವೇನು ಮಾಡ್ಬೋದು, ಇದನ್ನು ಒಂದು ಕ್ಯಾಂಪೇನ್ ಥರ ಮಾಡ್ಬೋದು. ನಮ್ಮ ಈಗ ಉದಾಹರಣೆಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮದ ಮಕ್ಕಳಿಗೆ ನೀವು ಮೊದಲು ಮುಂಚಿತವಾಗಿ ನೀವು ನಿಮ್ಮ ಶಿಕ್ಷಣದಲ್ಲಿ ಓದಿ ಅತ್ಯುತ್ತಮ ಅಂಕಗಳನ್ನ ಗಳಿಸಿ ಉನ್ನತ ವ್ಯಾಸಂಗಕ್ಕೆ ನೀವು ಜಾಯಿನ್ ಆದರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಿಮಗೆ ಇಷ್ಟು ಸಹಾಯಧನ ಕೊಡ್ತೀವಿ ಅಂತ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿ ಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಇದಾಗುತ್ತೆ.
1: ತಮ್ಮ ಸಲಹೆಯನ್ನ ಶಿಕ್ಷಣ ಮಾಧ್ಯಮದ ಜೀವಾಗ ಹೇಳೋ ಮುಖಾಂತರ ಏನಾದ್ರೂ ಒಂಚೂರು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ
2: ಇದ್ದೀನಿ.
0: ಸರ್, ಖಂಡಿತ ಸರ್, ಪ್ರಯತ್ನ ಪಡ್ತೀವಿ ಸರ್. ಥ್ಯಾಂಕ್ ಯು,
2: ಧನ್ಯವಾದಗಳು ದೊಡ್ಡ ಕರೆ ಮಾಡಿದ್ದಕ್ಕೆ.
1: ಆಯ್ತು, ತುಂಬಾ ಕೃತಜ್ಞತೆಗಳು
2: ಸರ್. ಸರಿ, ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ. ಏನು ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂತೆ ಗ್ರಾಮೀಣ ಮಕ್ಕಳು ಎಲ್ಲಿ ಇಡಿರ್ತಾ ಇದ್ದಾರೆ, ಯಾವ ಥರ ಒಂದು ಅಪರ್ಚುನಿಟಿಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ಅದೇ ರೀತಿ ಈಗ ಈ ಒಂದು ಡಿಜಿಟಲ್ ತಂತ್ರಜ್ಞಾನ ಮತ್ತು ಈ ಒಂದು ಕೃತಕ ಬುದ್ಧಿ ಮತ್ತೆ ಅಂದರೆ AI ಯುಗದಲ್ಲಿ ಈ ಒಂದು ಹೊಸ ವೃತ್ತಿ ಅವಕಾಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದಾ ಸರ್?
0: ಹೌದು ಸರ್. ಸರ್, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವೆಲ್ಕಮ್ ಮಾಡಬೇಕು. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ಇದು ನಮ್ಮ ಉದ್ಯೋಗಗಳನ್ನ ಕಸಿದುಕೊಳ್ಳುತ್ತೆ ಅನ್ನೋ ಒಂದು ಭಯವನ್ನು ವ್ಯಕ್ತಪಡಿಸಬಾರ್ದು. ಅದು
2: ಹೌದು,
0: ಯಾಕೆಂದ್ರೆ ನೀವೇ ನೋಡಿ, ಈಗ ಒಂದು 30-35 ವರ್ಷಗಳಿಂದ ನಮಗೆ ಕಂಪ್ಯೂಟರ್ ಬಂತು. ಕಂಪ್ಯೂಟರ್ ಬಂದಾಗಲೂ ಸಹ ನಾವು ಇದೇ ಥರ ಭಯವನ್ನು ವ್ಯಕ್ತಪಡಿಸಿದ್ವಿ, ಕಂಪ್ಯೂಟರು ನಮ್ಮ ಉದ್ಯೋಗವನ್ನು ಕಸಿದುಕೊಳ್ಳುತ್ತೆ, 100 ಜನ ಮಾಡೋ ಕೆಲಸನ 1-5 ಕಂಪ್ಯೂಟರ್ ಮಾಡುತ್ತೆ, 100 ಜನರು ಅನ್ಎಂಪ್ಲಾಯ್ ಆಗ್ತಾರೆ ಅಂತ ನಾವು ಭಯ ವ್ಯಕ್ತಪಡಿಸಿ, ಇದು ನಿಮಗೂ ಗೊತ್ತಿದೆ.
2: ಹೌದು.
0: ಸೊ ನೀವು ಈಗ 35 ವರ್ಷ ಆದಮೇಲೆ ನಾವು ಇವಾಗ ನೋಡಿ, ಕಂಪ್ಯೂಟರ್ ಇಲ್ಲಾಂದರೆ ಏನಾಗ್ತಿತ್ತು? ಕಂಪ್ಯೂಟರ್ನ ನಾವು ಹೊಸ ಹೊಸ ತಂತ್ರಜ್ಞಾನವನ್ನು ನಾವು ಕಲೀಲಿಲ್ಲ ಅಂದರೆ ನಾವು ಏನಾಗ್ತಿದ್ವಿ ಅನ್ನೋದನ್ನ ನೀವು ಜಸ್ಟ್ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ.
2: ಹೌದು, ಹೌದು.
0: ಆಮೇಲೆ ಇಡೀ ಪ್ರಪಂಚದ ಎಲ್ಲ ದೇಶಗಳು ವಿಜ್ಞಾನ ತಂತ್ರಜ್ಞಾನದಲ್ಲಿ ತಾಮುಂದು ಅನ್ನೋ ಒಂದು ಸ್ಪರ್ಧೆನ ಇಟ್ಟಿವೆ ಇವತ್ತು. ಆ ಸ್ಪರ್ಧೆಯಲ್ಲಿ ನಾವೇನಾದರೂ ಭಾಗವಹಿಸಲಿಲ್ಲ ಅಂತಂದರೆ ನಾವು ಹಿಂದುಳಿತೀವಿ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನ ನಾವು ಕಲೀಲೇಬೇಕು ಸರ್.
2: ಹೌದು.
0: ಆಮೇಲೆ ಇನ್ನೊಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಾವು ಇದೊಂಥರ ಆ್ಯಡೆಡ್ ಬೆನಿಫಿಟ್ ಇದ್ದಂಗೆ ಇದು. ಇದನ್ನು ನಾವು ಕಲಿಯೋದ್ರಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ತ್ವರಿತಗತಿಯಲ್ಲಿ ಮಾಡ್ಬೋದು. ಈಗ ನಾವು ಹೇಳಿ ನಾನು ನಿಮ್ಗೆ ಮುಂಚೆ ಹೇಳ್ದೆ, ಯಾವುದೋ ಒಂದು ರಿಪೋರ್ಟ್ 200 ಪೇಜ್ ಇದೆ, ನನಗದನ್ನು ಓದೋಕ್ಕಾಗಲ್ಲ. AI ಟೂಲ್ಸ್ನ ಯೂಸ್ ಮಾಡ್ಕೊಂಡು ನಾನು ಒಂದು 5-10 ನಿಮಿಷದಲ್ಲಿ ನಾನು ಒಂದು ಕನ್ಸಾಲಿಡೇಟ್ ರಿಪೋರ್ಟ್ನ ರೆಡಿ ಮಾಡ್ಬೋದು. ಸೊ ಬೇರೆ ಬೇರೆ ಥರ ಇದೆ ಬಿಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗ್ತದೆ, ಇದು ಜಾಬ್ ರೋಲನ್ನು ಚೇಂಜ್ ಮಾಡುತ್ತೆ, ಜಾಬ್ಸನ್ನು ಏನು ಕಡಿಮೆ ಮಾಡಲ್ಲ ಇದು. ಅಂದರೆ ಇಲ್ಲಿ ಇದು ಹೆಂಗಾಗಿತ್ತು ಅಂದರೆ, ಇದು ಸರ್ ಈಗ ಒಂದು ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್ ಅಂತ ಒಂದು ಮಾತಿದೆಯಲ್ಲ. ಈಗ ಪ್ರಪಂಚ ದಿನೇ ದಿನ ವಿಜ್ಞಾನ ತಂತ್ರಜ್ಞಾನ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಒಂದು ಯಾವುದು ಕಾಂಪಿಟೇಟಿವ್ ಪ್ರಪಂಚಕ್ಕೆ ಬೇಕಾದಂಥ ಕೌಶಲ್ಯಗಳನ್ನ ನಾನು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
2: ಹೌದು.
0: ಈಗ ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್ ಅನ್ನು, ಈ ಒಂದು ಕಾಡ್ನಲ್ಲಿ ಸಾವಿರಾರು ಪ್ರಾಣಿಗಳಿರ್ತವೆ, ಯಾವುದು ಬಲಿಷ್ಠವಾಗಿರುತ್ತೆ ಅದು ಮಾತ್ರ ಸರ್ವೈವ್ ಆಗಿರುತ್ತೆ. ಅದೇ ತರ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇವತ್ತಿಗೆ ಬೇಕಾದಂತ ಎಲ್ಲಾ ತರ ಸ್ಕಿಲ್ಗಳನ್ನ ನಾವು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
2: ಖಂಡಿತ ಸರ್.
0: ಹಾಗಾಗಿ ಸೊ ನಾನು ಬೀಯಿಂಗ್ ಅ ಹೈಯರ್ ಎಜುಕೇಶನ್ ಟೀಚರ್, ನಾನು AI ವೆಲ್ಕಮ್ ಮಾಡ್ತೀನಿ. ನಾವು AI ಕಲೀಲೇಬೇಕು, ಅನಿವಾರ್ಯ.
2: ಹೌದು.
0: AI ಕಲಿಯೋದ್ರಿಂದ ಏನಾಗುತ್ತೆ, ಈಗ ನೀವೇ ನೋಡಿ, ಈಗ ಮೊದಲು ನಮ್ಮ ಒಂದು 20-30 ವರ್ಷದಿಂದ ನಮ್ಮ ಜನಸಂಖ್ಯೆ ಎಷ್ಟಿತ್ತು, ಈಗ ಜನಸಂಖ್ಯೆ ಎಷ್ಟಾಗಿದೆ, ಇಷ್ಟು ಜನಸಂಖ್ಯೆ ಕೆಲಸಗಳನ್ನ ಮಾಡಬೇಕು ಅಂತಂದ ತಂದಾಗ ಸೊ ನಮಗೆ ಮಷಿನರೀಸ್ ಬೇಕೇ ಬೇಕು.
2: ಖಂಡಿತ.
0: ಕಂಪ್ಯೂಟರ್ಸ್ ನಮಗೆ ಬೇಕೇ ಬೇಕು. ಈಗ ಕಂಪ್ಯೂಟರ್ ಅನ್ನೋದು ಕಾಮನ್ ಆಗಿದೆ, ಈಗ ನಿಮಗೆ ಎಲ್ಲ ಕಡೆ ಡಿಜಿಟಲೈಸ್ ಆಗಿದೆ.
2: ಹೌದು.
0: ಎಲ್ಲ ಈ ಡಿಜಿಟಲ್ ವರ್ಲ್ಡ್ ಅಲ್ಲೇ ಬದುಕ್ತಾ ಇದೀವಿ ನಾವೀಗ. ಎಲ್ಲ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಆಮೇಲೆ ನಾವು ಅಕಾಡೆಮಿಕ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎವ್ರಿಥಿಂಗ್ ಈಸ್ ಥ್ರೂ ಡಿಜಿಟಲ್.
2: ಹೌದು.
0: ಹೌದು. ಈ ತರ ಆಗಿದೆ. AI ಬಂದಾಗ ನೆಕ್ಸ್ಟ್ ಶಿಫ್ಟ್ ಆಗ್ತಾ ಇದೆ. ಖಂಡಿತ ನಾವು ಇದಕ್ಕೆ ಶಿಫ್ಟ್ ಆಗಿ ಇದಕ್ಕೆ ಹೊಂದ್ಕೋಬೇಕು. ಬಟ್ ಇದರಿಂದ ಹೊಸ ಹೊಸ ಜಾಬ್ಗಳು ಸಹ ಸೃಷ್ಟಿ ಆಗ್ತವೆ ಸರ್, ಸೃಷ್ಟಿ ಆಗ್ತವೆ. ಬಟ್ ಇಲ್ಲಿ ಭಯ ಏನಪ್ಪ ಅಂದ್ರೆ ನಾವು ಎಲ್ಲಿ ಅದನ್ನ ಯಾರು ಕಲಿಯಲ್ವೋ, ಯಾರು ಆ ಸ್ಕಿಲ್ಗಳಿಗೆ ಅಪ್ಗ್ರೇಡ್ ಆಗಲ್ವೋ ಅವ್ರು ಮಾತ್ರ ಫೈರ್ ಆಗ್ತಾರೆ ಕಂಪನೀಸ್ ಇಂದ ಬಿಟ್ಟರೆ. ಸೊ ಇದು ಒಳ್ಳೇದೇ ಸರ್. ಏ

0: ಸರಿ. ಇದ್ರ ಜೊತೆಗೆ ಈಗ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಯಾವ ಹಂತದಿಂದ ಸಿದ್ಧತೆಯನ್ನು ನಡೆಸಬೇಕಾಗುತ್ತೆ ಸರ್ ಅವರು?
1: ಓಕೆ ಸರ್. ಸರ್, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಬಂದಾಗ ಇಲ್ಲಿ ಎರಡು ಥರ ಬರ್ತವೆ ಸರ್. ಒಂದು, ತಾವು ಪಿ ಯು ಸಿ ಡಿಗ್ರಿ ಆದ ನಂತರ ಒಂದು ಕೋರ್ಸ್ಗಳನ್ನ ಆಯ್ಕೆ ಮಾಡೋಕ್ಕೂ ಸಹ ಅಲ್ಲೂ ಅವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಅಥವಾ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕರಿತೀವಿ. ಇನ್ನೊಂದು, ಉದ್ಯೋಗವನ್ನು ತಗೊಳ್ಳಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ ಸರ್.
0: ಹೌದು.
1: ಓಕೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ ಹಂತದಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂತಂದರೆ ಸರ್, ಇದನ್ನು ನಾವು ಹೈಸ್ಕೂಲು ಮತ್ತು ಪಿ ಯು ಸಿ ಹಂತದಿಂದಲೇ ಇದನ್ನು ಪ್ರಾರಂಭ ಮಾಡಬೇಕು. ಯಾಕೆ ನಾವು ಇದನ್ನು ಪ್ರಾರಂಭ ಮಾಡಬೇಕು, ಅದು ರೈಟ್ ಟೈಮ್ ಏನು ಅಂತಂದರೆ, ತುಂಬ ಯೂಜ್ ಕಾಂಪಿಟೇಷನ್ ಇದೆ ಸರ್. ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಾನು ಹೇಳಿದಾಗ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬಂದರೆ ಎರಡಕ್ಕೂ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಮ್ಮ ಇಂಡಿಯಾದಲ್ಲಿ ಮೆಡಿಕಲ್ ಮಾಡಬೇಕು ಅಂದರೆ MBBS ಹೋಗ್ಬೇಕಂದ್ರೆ ನೀಟ್ ಅಂತ ಒಂದು ಪರೀಕ್ಷೆ ಬರೀಬೇಕು. ಈ ನೀಟ್ ಪರೀಕ್ಷೆಗೆ ಸುಮಾರು 25 ಲಕ್ಷ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ. ಆದರೆ ಗೌರ್ಮೆಂಟ್ ಸೀಟ್ ಇರೋದಷ್ಟು 1,26,000 ಸೀಟ್ ಅಷ್ಟೇ ಗೌರ್ಮೆಂಟ್ ಸೀಟ್ ಇರೋದು. ಅಂದ್ರೆ ನಾವು ಮಕ್ಕಳಿಗೆ ಯಾವ ಥರ ಓರಿಯಂಟ್ ಮಾಡಬೇಕು ಅಂದರೆ, ನಮ್ಮ ಮಗು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತಗೊಂಡ್ರೆ 56,000 ಫೀಸ್ ಆಗುತ್ತೆ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತಗೊಂಡ್ರೆ 5 ಲಕ್ಷದಿಂದ ಒಂದು 10 ಲಕ್ಷ ತನಕ ಫೀಸ್ ಆಗುತ್ತೆ. ಇಲ್ಲ ನನಗೆ ಮ್ಯಾನೇಜ್ಮೆಂಟ್ ಕೋಟಾ ಅಂತಿರುತ್ತೆ, ಅಲ್ಲಿಗೋದ್ರೆ ಅದು 1 ಕೋಟಿಗೆ ಹೆಚ್ಚು ಫೀಸ್ನ ಕಟ್ಟಬೇಕಾಗುತ್ತೆ. ಇದು ಹಿಂಗೆ ವ್ಯವಸ್ಥೆ ಇದೆ. ಹಾಗಾದರೆ ಸೀಟ್ಸ್ ಕಡಿಮೆ, ಸ್ಪರ್ಧೆ ಜಾಸ್ತಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ತಯಾರಿ ಆಗಬೇಕು. ಯಾಕಂದ್ರೆ ಸಕ್ಸಸ್ಗೆ ಒಂದು ಫಾರ್ ಸಕ್ಸಸ್ ಇದೆ. ಸಕ್ಸಸ್ ಅಂದರೆ ಏನೋನೋ ನಾವು ಹೇಳ್ತೀವಿ, ಸಕ್ಸಸ್ ಅಂದರೆ ಪ್ರಿಪ್ರೇಷನ್ ಪ್ಲಸ್ ಅಪಾರ್ಚುನಿಟಿ ಇಸ್ ಈಕ್ವಲ್ ಟು ಸಕ್ಸಸ್. ಅಂದರೆ ಸಿದ್ಧತೆನೇ ಆಗಿನ ಅವಕಾಶಗಳು ಎಲ್ರಿಗೂ ಸಿಕ್ಕೇ ಸಿಗುತ್ತೆ, ಬಟ್ ಯಾರು ಸಿದ್ಧತೆಯನ್ನು ಮಾಡಿರ್ತಾರೋ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಸಿದ್ಧತೆ ಯಾವಾಗ ಮಾಡಬೇಕು ಅಂದರೆ, ಸಿದ್ಧತೆ ಅರ್ಲಿ ಪ್ರಿಪ್ರೇಷನ್ ಮಾಡಬೇಕು. ಈಗ ಸ್ಪರ್ಧೆ ದೊಡ್ಡಿರೋದ್ರಿಂದ ಅರ್ಲಿ ಪ್ರಿಪ್ರೇಷನ್ ಮಾಡಬೇಕು. ಆಮೇಲೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆ ಏನು ಗೊತ್ತಾ ಸರ್, ನಾನು ಹೇಳಿದ್ನಲ್ಲ, ಈ ನೀಟ್ ಆಗಿರ್ಬೋದು, JEE ಆಗಿರ್ಬೋದು, NDA ಆಗಿರ್ಬೋದು, ಕ್ಲಾಟ್ ಎಕ್ಸಾಮ್ ಆಗಿರ್ಬೋದು, ಮತ್ತು CUET, IPMAT, ಈ ಎಲ್ಲ ಪರೀಕ್ಷೆಗಳು ಯಾವಾಗ ಬರ್ತವೆ ಅಂದರೆ, ಅವರ ಸೆಕೆಂಡ್ ಪಿ ಯು ಸಿ ಓದ್ತಾ ಇರ್ತಾರಲ್ಲ ಸರ್, ಸೆಕೆಂಡ್ ಪಿ ಯು ಸಿ ಜೂನ್ಗೆ ಅಡ್ಮಿಷನ್ ಆಗಿರ್ತಾರಲ್ಲ, ಇನ್ ದ ಮಂತ್ ಆಫ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲೇ ಈ ಪರೀಕ್ಷೆಗಳಿಗೆ ಪ್ರೋಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವು ಪರೀಕ್ಷೆಗಳು ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಮುಗಿಯೋಕ್ಕಿಂತಲೇ ಇರ್ತವೆ. ಸೊ ನಮ್ಮವ್ರು ನಾವು ಅನ್ಕೋತೀವಿ ಪಿ ಯು ಸಿ ಮುಗಿದಾದ್ಮೇಲೆ ಏನೋ ಮಾಡ್ಬೋದು, ಮುಗಿದಾದ್ಮೇಲೆ ನಾವು, ಈ ಪ್ರೋಸೆಸ್ ಮುಂಚೆನೇ ಇದೆ, ಇದ್ರ ಜಾಗೃತಿ ಇಲ್ಲ. ಇದು ಒಂದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಷ್ಟೇ, ಈಗ 1,000 SDA ಪೋಸ್ಟ್ ಕಾಲ್ ಆದರೆ ಅದಕ್ಕೆ 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು.
0: ಹೌದು.
1: ನೀವು ಯಾವುದೇ ಸ್ಪರ್ಧಾತ್ಮಕ ಈ UPSC ಎಕ್ಸಾಮ್ಸ್ ಆಗಿರ್ಬೋದು, 700-800 ಪೋಸ್ಟ್ ಅಷ್ಟೇ ವರ್ಷಕ್ಕೆ ಕಾಲ್ ಮಾಡ್ತಾರೆ.
0: ಹೌದು.
1: ಅಪ್ಲಿಕೆಂಟ್ಸ್ ಎಷ್ಟಿರ್ತಾನೆ, 11 ಲಕ್ಷ. ಲಾಸ್ಟ್ ಇಯರು 11 ಲ್ಯಾಕ್ ಅಪ್ಲಿಕೆಂಟ್ಸ್. ಈ 11 ಲ್ಯಾಕ್ಸಲ್ಲಿ ಪ್ರಿಲಿಮ್ಸ್ ಬರೆದು ಮೇನ್ಸ್ಗೆ 1.5 ಲಕ್ಷ ಜನ ತಗೋತಾರೆ. ಆ ಮೇನ್ಸ್ ಆದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂಗೆ 5,000 ಜನ ಹೋಗ್ತಾರೆ, ಅದನ್ನು ಸೆಲೆಕ್ಟ್ ಆಗೋದು 800 ಜನ. ಸೊ ನಾನು ಹೇಳೋದೇನಪ್ಪ ಅಂದರೆ, ನೀವು ಡಿಫೈನ್ ಮಾಡ್ಕೋಬೇಕು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಮ ಪ್ರಿಯಾರಿಟಿ ಆದರೆ, ಸೊ ನೀವು ಅದರ ಆಳಾಗಲೇ ತಿಳ್ಕೋಬೇಕು. ನಾನು ಯಾವ ಪರೀಕ್ಷೆಗೆ ಓದಬೇಕು, ಆ ಪರೀಕ್ಷೆ ಯಾವಾಗ ಕಾಲ್ ಆಗುತ್ತೆ, ನೋಟಿಫಿಕೇಶನ್ ಟೈಮ್ ಯಾವುದು, ಮತ್ತು ಇದಕ್ಕೆ ಎಷ್ಟು ಜನ ಆಸ್ಪಿರೆಂಟ್ಸ್ ಇರ್ತಾರೆ, ಸ್ಪರ್ಧೆ ತಿಳ್ಕೋಬೇಕು, ಅದಾದ್ಮೇಲೆ ಸಿಲೆಬಸ್ ಏನಿರುತ್ತೆ. ಸೊ ಈಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದರೆ, ನಮ್ಮ KPS ಇರ್ಬೋದು, UPS ಇರ್ಬೋದು, ಮತ್ತು ಬ್ಯಾಂಕಿಂಗ್ ಇರ್ಬೋದು, RRB ಇರ್ಬೋದು, ಈ ಥರ ಸುಮಾರಿದೆ. ಅದರಲ್ಲಿ ನಮಗೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಡಿಫೆನ್ಸ್, ಮತ್ತು ಇದರಲ್ಲಿ ಸಾಕಷ್ಟು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಬಂದಂಗೆ ಸಿಲೆಬಸ್ ಬೇರೆ ಇರುತ್ತೆ.
0: ಹೌದು.
1: ಬಟ್ UPSC KPSCಗೆ ಒಂದು ಕಾಮನ್ ಸಿಲೆಬಸ್ ಇರುತ್ತೆ. ಯಾವುದು? ಈಗ ಹಿಸ್ಟ್ರಿ ಇರ್ಬೋದು, ಮತ್ತು ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಮತ್ತು ಎನ್ವಿರಾನ್ಮೆಂಟಲ್ ಆ್ಯಂಡ್ ಬಯೋಡೈವರ್ಸಿಟಿ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ಇವೆಲ್ಲ ಕಾಮನ್ ಇರುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು, ನೀವು ನಿಜವಾಗ್ಲೂ ನೀವು ಕಾಂಪಿಟೇಟಿವ್ ಆಸ್ಪಿರೆಂಟ್ ಇದ್ದರೆ ನೀವು ಇದನ್ನು PUCಯಿಂದನೇ ಸ್ಟಾರ್ಟ್ ಮಾಡಬೇಕು. ನಾನು ಹೇಳೋದು ಸರ್, PUC ಡಿಸೈಡ್ ಮಾಡ್ಕೋಬೇಕು ಅವನು, ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಹೈಯರ್ ಎಜುಕೇಷನ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು.
0: ಹೌದು.
1: ನನ್ನ ಪ್ರಕಾರ ಒಬ್ಬ ವಿದ್ಯಾರ್ಥಿ SLC ಮುಗಿದ ತಕ್ಷಣ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಸರ್. ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ PUC ಆದ ನಂತರ ನೆಕ್ಸ್ಟ್ UGಗೆ ಹೋಗ್ತಾರೆ ಸರ್, ಅಂಡರ್ ಗ್ರಾಜುಯೇಷನು, ಆವಾಗ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಆವಾಗ ತಲೆ ಕೆಡಿಸ್ಕೋಬೇಕು. ಅರ್ಥ ಆಯ್ತಾ? ನಾವು SSLCಯಿಂದ ಎಂಟ್ರೆನ್ಸ್ ಎಕ್ಸಾಮ್ಸು, PUC ಆದಮೇಲೆ ಏನೇ ನಾವು ಒಳ್ಳೆ ಇನ್ಸ್ಟಿಟ್ಯೂಟ್ ತಗೊಳ್ಳೋದೆ ಒಬ್ಬ ವಿದ್ಯಾರ್ಥಿಯ ಪ್ರಮುಖ ಗುರಿ ಆಗಿರಬೇಕು. ಆಫ್ಟರ್ PUC ಡಿಗ್ರಿಯಿಂದ ಏನು ಮಾಡಬೇಕು ಅವನು?

0: ಕಾಂಪಿಟೇಟಿವ್ಗೆ ತಯಾರಾಗಬೇಕು ಫಸ್ಟ್ ಇಯರಿಂದನೇ.
1: ಓಕೆ ಓಕೆ ಸರ್, ಒಂದು ಮತ್ತೊಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು? ಹಲೋ
2: ಹಲೋ ಸರ್,
1: ನಮಸ್ತೆ. ತಮ್ಮ ಹಾಂ ಮೇಡಮ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ಇವಾಗ ನೀವು ಸರ್ ಮಾತಾಡ್ತಿದ್ರು ಇದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ, ಆಮೇಲೆ ಕರಿಯರ್ ಗ್ರೂಮಿಂಗ್ ಥೆರಪಿ ಯು ಸಿ ಮತ್ತೆ ಎಲ್ಲ, ಈಗ ತಿಳಿಸಿ ಹೇಗಾಗುತ್ತೆ ಅಂತಂದ್ರೆ, ಮಕ್ಳಿಗೆ ತುಂಬಾ ಆಸಕ್ತಿ ಇರುತ್ತೆ ಆ ತರ ಕೋರ್ಸ್ ಮಾಡಬೇಕು ಈ ತರ ಕೋರ್ಸ್ ಮಾಡಬೇಕು ಅಂತಿಲ್ಲ. ಸರ್, ಮಕ್ಳಿಗಿಂತ ಹೆಚ್ಚಾಗಿ ಸ್ವಲ್ಪ ಪೇರೆಂಟ್ಸ್ ಇದೆ ಇದ್ರ ಬಗ್ಗೆ ಮಾಹಿತಿ ಏನನ್ನ ಅವ್ರು ತಿಳಿಸ್ತಿದ್ದೀರಿ? ಕೆಲವು ಪೇರೆಂಟ್ಸ್ ಒಪ್ಪದೇ ಇಲ್ಲ, ಒಂದು ಫೀಸ್ ಸ್ಟ್ರಕ್ಚರ್ ತುಂಬಾ ಜಾಸ್ತಿ ಇರುತ್ತೆ ಕೋರ್ಸ್ ಕೊಡೋದಿ, ಹಂಗಾಗಿ ಅವರು ಪಾಪ ಮಕ್ಕಳಿಗೆ ಡಿಲೇ ಮಾಡ್ಬಿಡ್ತಾರೆ ಬೇರೆ ಬೇಡ ಅಂತ, ಅಲ್ಲೇ ಬ್ರೇಕ್ ಡೌನ್ ಮಾಡ್ಬಿಡ್ತಾರಲ್ವಾ. ಆ ತರ ಪೇರೆಂಟ್ಸ್ ಒಂದು ಅಷ್ಟು ಮಾಹಿತಿ ಕೊಡೋ ಅಂತ ಏನಾದ್ರು ತಿಳಿಸ್ಬೋದಾ ಅಂತ ನಾನ್ ಕೇಳೋದು. ಯಾಕಂದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಪೇರೆಂಟ್ಸ್ ಅದಕ್ಕೆ ಸಹಕಾರ ಕೊಡ್ತಿರಲ್ಲ, ಅಂತ ಟೈಮ್ ನಲ್ಲಿ ಹೇಗೆ ಸರ್ ಮುಂದುವರಿಯೋದು ಕರಿಯರ್ಸ್ಗೆ ಎಲ್ಲ?
0: ಓಕೆ ಮೇಡಮ್ ನಮಸ್ತೆ. ಈಗ ನಿಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ, ಸೊ ಇಲ್ಲಿ ಮಗುಗೆ ಒಂದು ಆಸಕ್ತಿ ಇರುತ್ತೆ, ಬಟ್ ಪೇರೆಂಟ್ಸ್ ಆಸಕ್ತಿ ಬೇರೆ ಇರುತ್ತೆ. ಸೊ ಈ ತರದ ಒಂದು ದ್ವಂದ್ವಕ್ಕೆ ಎಲ್ಲರೂ ಒಳಗಾಗ್ಬಿಡ್ತೀವಿ. ಪೇರೆಂಟ್ಸ್ ಮನಸ್ಸಲ್ಲಿ ಏನೋ ಇರುತ್ತೆ, ನನ್ನ ಮಕ್ಕಳು ಇಂಥ ಕೋರ್ಸ್ಗೆ ಹೋಗ್ಬೇಕು, ಇಂಥ ವೃತ್ತಿಗೆ ಹೋಗ್ಬೇಕು ಅಂತ ಪೇರೆಂಟ್ಸ್ ಮನಸ್ಸಲ್ಲಿ ಇರುತ್ತೆ, ಬಟ್ ಮಗುಗೆ ಅದು ಆಸಕ್ತಿ ಇರಲ್ಲ. ಬಟ್ ನನ್ನ ಪ್ರಕಾರ ಇಲ್ಲಿ ಎರಡು, ಈಗ ಕೆಲವು ಮಕ್ಳಿಗೆ ಏನಂತಂದ್ರೆ, ನಾನು ಹೇಳ್ದಲ್ಲ ಅವ್ರಿಗೆ ಈ ನಿರ್ಧಾರ ತಗೊಳ್ಳೋ ಅಂತ ಶಕ್ತಿ SSLC ಟೈಮಲ್ಲಿ ತುಂಬ ಕಡಿಮೆ ಇರುತ್ತೆ. ಆದರೆ ಪೇರೆಂಟ್ಸ್ ಹೆಂಗೆ ಡಿಸಿಷನ್ ತಗೋಬೇಕು ಅಂದರೆ, ನಿಮ್ಮ ಮಗುನ ನೀವು ಫಸ್ಟ್ ಒಂದನೇ ವರ್ಷದಿಂದ ನೋಡಿರ್ತೀರ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮಗ ಯಾವ ವಿಷಯದಲ್ಲಿ ಬುದ್ಧಿವಂತ ಇದ್ದಾನೆ, ಅವನು ಯಾವ ಕೋರ್ಸ್ಗೆ ಓದಿದ್ರೆ ಅವನು ಸಕ್ಸಸ್ ಆಗ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ, ಅದನ್ನ ಅವನಿಗೆ ತಿಳಿಸೇಳಿ. ಆಮೇಲೆ ಇನ್ನೊಂದು ಹೇಳಿದ್ರಿ, ಈಗ ಅವರು ಮಕ್ಕಳು ಯಾವುದೋ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದಕ್ಕೆ ಸಾಕಷ್ಟು ಫೀಸ್ ಇರುತ್ತೆ, ಆ ಫೀಸ್ನ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಆ ಕಾರಣದಿಂದ ನಾವು ಆ ಮಕ್ಕಳು ಆ ಕೋರ್ಸಿಂದ ವಂಚಿತರಾಗ್ತಾರೆ ಅಂತ ನಿಮ್ಮ ಒಂದು ಇದು. ನೋಡಿ, ನನ್ನ ಪ್ರಕಾರ ಫಿನಾನ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ ನಮಗೆ. ಯಾಕೆ ಅಂತಂದರೆ ನೋಡಿ, ಈಗ ನಿಮ್ಮ ಮಕ್ಕಳನ್ನ PUC ಆದಮೇಲೆ ನೀವು IIT ಓದಿಸ್ಬೋದು, ಇಂಜಿನಿಯರಿಂಗು ಕಲಿಸ್ಬೋದು, ಮೆಡಿಕಲ್ನು ಮಾಡಿಸ್ಬೋದು, ಫಾರ್ಮಸಿ ಎಲ್ಲ ಕೋರ್ಸ್ನು ಕಡಿಮೆ ದುಡ್ಡಲ್ಲೇ ಮಾಡಿಸ್ಬೋದು. ಸೊ ಇಲ್ಲಿ ಸಮಸ್ಯೆ ಏನಾಗ್ಬಿಡುತ್ತೆ ಅಂತಂದರೆ, ಈಗ ಈ ಫಿನಾನ್ಷಿಯಲ್ ಪ್ರಾಬ್ಲಮ್ ನಮಗೆ ಯಾಕೆ ಸಡನ್ನಾಗಿ ಅರೈಸ್ ಆಗುತ್ತೆ ಅಂದರೆ, ನಮಗೆ ನಾನು ಹೇಳ್ದಲ್ಲ, ಒಬ್ಬ ಪೋಷಕರಿಗೆ ಅವರು ತಮ್ಮ ಮಕ್ಕಳ ಶಿಕ್ಷಣವನ್ನು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿರಬೇಕು. ಯಾಕಂದರೆ ನಮಗೆ ನಮ್ಮ ಹತ್ರ ದುಡ್ಡು ಸಾಕಷ್ಟಿದೆ, ಕೋಟಿ ಕೋಟಿ ದುಡ್ಡಿದೆ, ಏನಿಗಾರು ಸೇರಿಸ್ತೀನಿ ಅಂತಂದರೆ ಅವರು ಅವಶ್ಯಕತೆ ಇಲ್ಲ. ಆದರೆ ಈ ಮಿಡ್ಲ್ ಕ್ಲಾಸ್ ಮತ್ತು ಬಡ ಜನಗಳು ಏನು ಮಾಡಬೇಕು ಅಂದರೆ, ಒಂದು ಪ್ಲ್ಯಾನ್ ಇರಬೇಕು. ಈಗ ನಮಗೊಂದು PUC ಮುಗಿದಾದೆ, ನೆಕ್ಸ್ಟು ಡಿಗ್ರಿ ಸೇರಿಸ್ಬೇಕು, ಇಂಥ ಕಾಲೇಜ್ ಇಂಥ ಕೋರ್ಸ್ಗೆ ಹೋಗಲ್ಲ, ಎಷ್ಟು ಫೀಸ್ ಆಗುತ್ತೆ ಅಂತಂದದು ಒಂದು 3-4 ವರ್ಷದಿಂದನೇ ಪೇರೆಂಟ್ಸು ಸಹ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಆಮೇಲೆ ಇವತ್ತೆಲ್ಲ ಏನಾಗಿದೆ ಅಂದರೆ ನೋಡಿ, ನಮ್ಮ ಮಗು ಚೆನ್ನಾಗಿ ಓದಿದ್ರೆ PUC ಆದ ನಂತರ ಈಗ ಏನಾಗಿದೆ ಅಂದರೆ, ನಮ್ಮ ಮಕ್ಕಳು PUC-ಲಿ 600-600 ಮಾರ್ಕ್ಸ್ ತೆಗೆದ್ರೂ ಕೆಲವು ಸೀಟ್ ಸಿಗಲ್ಲ. ಈ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ, ಈಗ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಮಾಡಿದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಅವ್ರಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ. ಉದಾಹರಣೆಗೆ ನೋಡಿ, ಈಗ ನಾನು ನಿಮ್ಮ ಮಗು PUC ಓದ್ತಾ ಇದ್ದಾನೆ ಅನ್ಕೊಳ್ಳಿ, ಅವನೇನಾದರೂ IIT ನ್ಯಾಷನಲ್ ಲಾ ಸ್ಕೂಲ್ಗೆ ಸೇರಿದ್ರೆ, ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ 2.5 lakh ಒಂದು ಟೈಮ್ ಸ್ಕಾಲರ್ಶಿಪ್ ಬರುತ್ತೆ. ಆಮೇಲೆ ಕೆಲವು ಕೋರ್ಸ್ಗಳಿದೆ, ಉದಾಹರಣೆಗೆ ಅವರು ನಮ್ಮ ದೇಶದಲ್ಲಿ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಇದೆ, IIC ಬ್ಯಾಂಗ್ಳೂರು ಅಂತ, ಅಲ್ಲಿ ಅವರು ಬೇಸಿಕ್ ಸೈನ್ಸಿಗೆ ಸೇರಿದ್ರೆ ಪ್ರತಿ ತಿಂಗಳು 5,000 ಸ್ಕಾಲರ್ಶಿಪ್ ಬರುತ್ತೆ. ಈ ಥರ ಅವರು ಡಿಗ್ರಿ ಸೇರ್ತಾ ಇದ್ದಂಗೆ ಸ್ಕಾಲರ್ಶಿಪ್ ಬರ್ತಕ್ಕಂಥ ಸಾಕಷ್ಟು ಕೋರ್ಸ್ಗಳಿದೆ, ಪ್ರತಿ ತಿಂಗಳು 5,000, ಅದಾದಮೇಲೆ 7,000, ಈ ಥರ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ಗಳಿದೆ. ಸೊ ಅದನ್ನು ನಾವು ತಿಳ್ಕೋಬೇಕು. ಸೊ ನಮ್ಮ ಮಕ್ಕಳನ್ನ ಏನು ಮಾಡ್ಕೋಬೇಕು, ನಮಗೆ ಸ್ಕಾಲರ್ಶಿಪ್ಪರಿಂದ ಫೈನಾನ್ಷಿಯಲ್ ಬರ್ಡನ್ನು ಕಡಿಮೆ ಆಗುತ್ತೆ, ಮತ್ತು ನಿಮ್ಮ ಮಗುಗೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆನೂ ಸಹ ಸಿಗುತ್ತೆ. ಸೊ ಈ ಥರ ನಾನು ಹೇಳಲ್ವಾ, ಈಗ ನಮಗೆ ಗ್ರಾಮೀಣ ಭಾಗದವ್ರಿಗೆ ನಾನು ಹೇಳಲ್ವಾ, ಮೆಡಿಕಲ್ ಅಂದ್ರೆ ನಮ್ಗೆ ಭಯ, ಯಾಕಂದರೆ ಮೆಡಿಕಲ್ ಓದ್ಸೋಕ್ಕೆ ನಮ್ಗೆ 100,000 rupees ದುಡ್ಡು ಖರ್ಚಾಗುತ್ತೆ, ನಮಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಈ ಭಯ ಇರುತ್ತೆ. ಬಟ್ ಅದು ಭಯ ಅಲ್ಲ, ಅದು ಅಜ್ಞಾನ ಅದು. ಯಾಕೆ ಅಂದರೆ ನೋಡಿ, ನಾನು ಹೇಳ್ದಲ್ವಾ, ನಿಮ್ಮ ಮಗಳು ಕರೆಕ್ಟಾಗಿ PUC ಆದಮೇಲೆ ಒಳ್ಳೆ ರ್ಯಾಂಕಿಂಗ್ ಬಂದರೆ, ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ನಿಮ್ಮ ಮಗಳಿಗೆ ವರ್ಷಕ್ಕೆ 50,000 ಫೀಸ್ ಬರುತ್ತೆ, ಸ್ಕಾಲರ್ಶಿಪ್ಪನ್ನೇ 60,000-70,000 ಬರುತ್ತೆ, ಮತ್ತು ಮೆಡಿಕಲ್ ಸೀಟ್ ತಗೊಂಡಿದ್ದೀರಾ ಅಂದರೆ 100% ಬ್ಯಾಂಕ್ ಲೋನ್ ಸಿಗುತ್ತೆ. ಸೊ ಹೀಗಾಗಿ ಏನು ಮಾಡ್ಬೋದು, ಈಗ ಫಿನಾನ್ಷಿಯಲ್ ಬರ್ಡನ್ ಕಡಿಮೆ ಆಯ್ತಲ್ಲ, ಪ್ರಾಬ್ಲಮ್ ಏನಪ್ಪ ಅಂದರೆ ನಮಗೆ ಧೈರ್ಯನೇ ಇರಲ್ಲ, ಎಜುಕೇಷನ್ ಲೋನ್ಗೆ ನಾವು ಹೋಗೋದಿಲ್ಲ. ನಾವು ಈಗ ಎಜುಕೇಷನ್ ಲೋನು ಯಾವಾಗ ಅಂದರೆ, ಅದು ಮಕ್ಕಳ ಶಿಕ್ಷಣ ಮುಗಿದ ನಂತರ ನೀವು ಆ ಲೋನನ್ನು ತೀರ್ಸೋಂಥದ್ದು ಇರುತ್ತೆ, ಅದು ಇನ್ಸ್ಟಾಲ್ಮೆಂಟಲ್ಲಿ. ಸೊ ಹಾಗಾಗಿ ನಾವು ಎಜುಕೇಟ್ ಆಗಬೇಕು. ಫಿನಾನ್ಷಿಯಲ್ ಅಂತ ಬಂದಾಗ ನಾವು ಯಾವ ಥರ ಒಂದು ಅರೇಂಜ್ಮೆಂಟ್ ಮಾಡ್ಬೋದು,

0: ಈ ಕೋಚಿಂಗು ಟ್ಯೂಷನ್ ಫೀಸ್ ಎಲ್ಲ ನಾವು ಹೆಂಗೆ ಅರೇಂಜ್ ಮಾಡ್ಬೋದು? ಸ್ಟಾರ್ಟಿಂಗ್ ಬಿಗಿನಿಂಗ್ ನಾವು ಇವತ್ತಿನ ಶೈಕ್ಷಣಿಕ ಪರಿಸರ ಹೇಗಿದೆ ಅಂದರೆ ಕಾಶಿದ್ದವ್ರಿಗೆ ಕಜ್ಜೆ ಆ ಥರ ಆಗಿದೆ. ನಮ್ಮಲ್ಲಿ ನಾವು ಒಂದೊಳ್ಳೆ ಫೀಸು, ಈಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಫೀಸ್ ಕೊಟ್ಟರೆ ಒಳ್ಳೆ ಶಿಕ್ಷಣ ಅನ್ನೋ ಒಂದು ಇದೆ. ಬಟ್ ಹಲವಾರು ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಸಾಕಷ್ಟು ಸರ್ಕಾರಿ ಸಂಸ್ಥೆಗಳಿದೆ. ಹಾಂ, ಈಗ ನಮ್ಮ ಮೈಂಡಲ್ಲಿ ಒಂದು ಇದೆಯಲ್ಲ, ನಮಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಶಿಕ್ಷಣ ಇಲ್ಲ, ಆ ಮೈಂಡ್ ಸೆಟ್ಟಿಂದ ಫಸ್ಟ್ ನಾವು ಹೊರಗಡೆ ಬರಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಅರ್ಧ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ನೀವೇನು ಮಾಡಿ ಪ್ಲಾನ್ ಮಾಡಿ, ನಿಮ್ಮ ಮಗು ಈಗ ನಿಮ್ಮ ಮಗು ಏನು ಮಾಡ್ತಾ ಇದ್ದಾರೆ, ಈಗ ನಿಮ್ಗೆ ನಿಮ್ಮ ಮಗು ಏನು ಮಾಡ್ತಾ ಇದ್ದಾರೆ ಹೇಳಿ.
1: ಸರ್ ಅಂದ್ರೆ ಇವಾಗ ಅವರು ಗ್ರೇಡ್ 8 ಅಲ್ಲಿ ಇದಾರೆ, ಬಟ್ ಈಗಿನಿಂದ ಅವ್ರಿಗೆ ಬೇಕಲ್ ಬರ್ತಾರೆ ಎಲ್ಲ, ಈಗ ಜಾಸ್ತಿ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ರೆಡಿ ಬರ್ತಿದೆ ಮೆಸೇಜಸ್. ವಿವೇಕ ಸ್ಕೂಲ್ ಅಲ್ಲಿ ಓದ್ತಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಮಾಡಿರ್ತೀವಿ, ಬಟ್ 10th ಕ್ಲಾಸ್ ಅಲ್ಲಿ ಅವ್ರದ್ದು ಏನೋ ಬೇರೆ ಪ್ಲಾನ್ ಇರುತ್ತೆ, ನಾವೇನೋ ಹೇಳ್ತೀವಿ ಅದಕ್ಕೆ ಅವ್ರು ಒಪ್ತಿರಲ್ಲ. ಬಟ್ ಅವ್ರು ಹೇಳೋ ಅಂತದ್ದು ಹೈ ಕ್ವಾಲಿಟಿ ಎಜುಕೇಶನ್ ಬೇಕಂದ್ರೆ ನೋಡಿರ್ತಾರಲ್ಲ ಸರ್ ಎಲ್ಲ ಕಡೆ ಫ್ರೆಂಡ್ಸ್, ಅಷ್ಟೊಂದು ನಮ್ಗೆ ನಾವು ಏನೋ ಒಂದು ಇದ್ರೆ ಇರ್ತೀವಿ. ಅದಕ್ಕೆ ನಿಮ್ಗೆ ಹತ್ರ ತಿಳ್ಕೊಂಡು ನಾವು ಮಾಡಿ
0: ಈಗ ಹೈಫೈ ಕ್ವಾಲಿಟಿ ಅದು ಗೊತ್ತಾಯ್ತು ಗೊತ್ತಾಯ್ತು. ನೀವು ನೋಡಿ, ನೀವು ಈಗ ನಿಮ್ಮ ಮಗನಿಗೆ ಇನ್ಸ್ಟಿಟ್ಯೂಟ್ ಬೇಕಲ್ವಾ, ಒಳ್ಳೆ ಇನ್ಸ್ಟಿಟ್ಯೂಟ್ಗಳು ಕಡಿಮೆ ಫೀಸಲ್ಲೇ ನಿಮಗೆ ಅತ್ಯುತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಳ್ಳೆ ಒಳ್ಳೆ ಸಂಸ್ಥೆಗಳಿದ್ದಾವೆ. ಅವನ ಆ ಕೋರ್ಸ್ ಮಾಡಬೇಕು, ಆ ಕೋರ್ಸ್ಗೆ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಿದೆ. ಅದನ್ನು ಹೇಳಿದ್ರೆ ಮಾಹಿತಿ ಕೊರತೆ, ನಾವೇನು ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು. ಈಗ ಇಂಥ ಕೋರ್ಸ್ ಮಾಡಬೇಕು, ಉದಾಹರಣೆಗೆ ಲಾ ಕೋರ್ಸನ್ನ ಸಾಕಷ್ಟು ಈಗ ನಮ್ಮ ಪ್ರೈವೇಟ್ ಕಾಲೇಜು ಸುಮಾರು 1 ಲಕ್ಷದಿಂದ 5 ಲಕ್ಷ ಫೀಸ್ ಇರ್ತಕ್ಕಂಥ ಲಾ ಕಾಲೇಜ್ಗಳಿದ್ದಾವೆ. ಗೌರ್ಮೆಂಟ್ ಕಾಲೇಜ್ಗಳು 15,000 to 20,000 ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಗೌರ್ಮೆಂಟ್ ಕಾಲೇಜ್ಗಳಲ್ಲೂ ಲಾ ಒಂದು ಕೋರ್ಸ್ಗೆ ಸೇರಿಸ್ಬೋದು. ಮತ್ತು ನ್ಯಾಷನಲ್ ಲಾ ಸ್ಕೂಲ್ಗೆ ಹೋದರೆ ನಿಮಗೆ ಅಲ್ಲಿ 2.5 ಲಕ್ಷ ಫೀಸ್ ಇದೆ, ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ 2 ಲಕ್ಷ ಬರುತ್ತೆ. ಈ ಥರದ್ದೆಲ್ಲ ನಾವು ಸ್ಟಾರ್ಟಿಂಗ್ ನಾವು ಫೀಸ್ ಇದು ಕಟ್ಟಿದ್ರೆ ಆಮೇಲೆ ನಮ್ಗೆ ಸ್ಕಾಲರ್ಶಿಪ್ ಬರುತ್ತೆ, ನೆಕ್ಸ್ಟ್ ವರ್ಷದಿಂದ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಇದು ಸಮಸ್ಯೆ ನಮಗೇನಂದ್ರೆ, ಏಕದು ಒಂದೇ ಸರಿ ಇಷ್ಟೆಲ್ಲ ಅಮೌಂಟ್ನ ನಾವು ರೆಡಿ ಮಾಡೋಕ್ಕೆ ನಮಗೆ ಕಷ್ಟ ಆಗೋದ್ರಿಂದ ಏನು ಮಾಡ್ತೀವಿ, ನಾವು ಗೊಂದಲಕ್ಕೊಳಗಾಗ್ತೀವಿ. ಇದು ಯಾಕೆಂದರೆ ನಮಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಪ್ಲಾನ್ ಇರಲ್ಲ. ನಾವು ಶಿಕ್ಷಣಕ್ಕೆ ಅಂತಲೇ ಒಂದಷ್ಟು ಹಣಕಾಸನ್ನ ಕೂಡಿಡುವಂತಹ ಒಂದು ಎಜುಕೇಷನ್ ಇನ್ಸೂರೆನ್ಸ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಒಂದು ಸಾಕಷ್ಟು ಇನ್ಸೂರೆನ್ಸ್ಗಳಿದೆ. ನಿಮ್ಮ ಮಗ ಅಥವಾ ಮಗಳು 18 ವರ್ಷ ಆದಮೇಲೆ ನೀವು ಒಂದು ಅವ್ರಿಗೆ 5th ಕ್ಲಾಸ್ 6th ಕ್ಲಾಸ್ಗೆ ಒಂದು ಇನ್ಸೂರೆನ್ಸ್ ಮಾಡಿಸಿದ್ರೆ 18 ವರ್ಷ ಆದಮೇಲೆ ಒಂದಷ್ಟು ದುಡ್ಡು ಬರುತ್ತೆ, ಆ ದುಡ್ಡನ್ನು ಅವರ ಶಿಕ್ಷಣಕ್ಕೆ ನೀವು ವಿನಿಯೋಗಿಸ್ಬೋದು. ಬಟ್ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಜುಕೇಷನ್ ಅನ್ನೋದನ್ನ ನಾವು ಎಜುಕೇಷನ್ಗೆ ಯಾವುದೇ ಥರದ ಒಂದು ಪ್ರೀ ಪ್ಲಾನಿಂಗ್ ಆಗಿರ್ಬೋದು, ಅದಕ್ಕೊಂದಷ್ಟು ಅಮೌಂಟನ್ನು ಸೇವ್ ಮಾಡೋದಾಗಿರ್ಬೋದು, ಇಂಥ ಒಂದು ಮನಸ್ಥಿತಿ ನಮ್ಮಲ್ಲಿಲ್ಲ. ನಾವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀವಿ, ಈಗ ನೋಡಿ ಮಕ್ಕಳು ಮದುವೆ ಅಂತ ಬಂದಾಗ ಸಾಕಷ್ಟು ಲಕ್ಷಾಂತರ ರೂಪಾಯಿ ಅವ್ರಿಗೆ ಚಿನ್ನ ಮಾಡಿಸೋದು, ಒಡವೆ ಮಾಡಿಸೋದನ್ನು ಅವರು ಒಂದು 5th-6th ಕ್ಲಾಸಿಂದಲೇ ಶುರು ಮಾಡ್ತೀವಿ. ಬಟ್ ನನ್ನ ಪ್ರಕಾರ ನೀವು ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಅವ್ರಿಗೆ ಗೋಲ್ಡ್ ಬದಲು ಅವ್ರ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡಿ, ಅದು ನಿಮಗೆ ದೊಡ್ಡ ರಿಟರ್ನು. ಸೊ ದಯವಿಟ್ಟು ಆ ದಿಸೆಯಲ್ಲಿ ನಮ್ಮ ಪೇರೆಂಟ್ಸ್ ಯೋಚನೆ ಮಾಡಿದ್ರೆ ಖಂಡಿತವಾಗಲೂ ನಾವು ಯೋಚನೆ ಅದಕ್ಕೆ ನಾನು ಹೇಳೋದು, ಕೆರಿಯರ್ ಗೈಡೆನ್ಸು ಪೇರೆಂಟ್ಸ್ಗೆ ಬಹುಮುಖ್ಯವಾಗಿ ಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮದು ಈ ಥರ ವರ್ಕ್ಶಾಪ್ ಮಾಡ್ತಾ ಇರ್ತೀವಿ, ದಯವಿಟ್ಟು ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡಿ, ಮೈಸೂರು AKS ಅಕಾಡೆಮಿಲಿ ಇರುತ್ತೆ. ನೀವು ಬನ್ನಿ, ನಿಮಗೆ ಅಲ್ಲಿ ವಿಸ್ತೃತ ಇದ್ರ ಬಗ್ಗೆನೇ ಒಂದು ದಿನದ ಒಂದು ವರ್ಕ್ಶಾಪ್ ನಾವು ಮಾಡ್ತೀವಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಓಕೆ
2: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಹಾಂ ಸರ್, ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಒಂದು ಅವಕಾಶಗಳು ಮತ್ತು ಅದರ ಒಂದು ಮಹತ್ವ ಕುರಿತು ಈಗ ಈಗ ನಾವು ಕೊನೆಯದಾಗಿ ನಾವು ಮಾತನಾಡೋದಾದ್ರೆ, ಈಗ ವಿದ್ಯಾರ್ಥಿಗಳು ತಮ್ಮ ಕನಸಿನ ವೃತ್ತಿಯನ್ನು ಸಾಧಿಸಲು ಪ್ರತಿದಿನ ಯಾವ್ಯಾವ ರೀತಿಯ ಒಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು ಸರ್?
0: ಸರ್, ಈಗ ಅವ್ರ ಕನಸಿನ ವೃತ್ತಿನ ಅವರು ಹೋಗಬೇಕು ಅಂತಂದರೆ, ಈಗ ವಿದ್ಯಾರ್ಥಿ ಯಾವ ಸ್ಟೇಜ್ ಅಂತಂದರೆ, ಉದಾಹರಣೆಗೆ ಅವನು SSLC ಮುಗಿಸಿ PUC ಬಂದಿದ್ದಾನೆ ಅಂತಂದರೆ, ಅವನಿಗೊಂದು ವೃತ್ತಿ ಡಿಫೈನ್ ಆಗಿದೆ ಅಂದರೆ ಅದಕ್ಕೆ ಅವನು ಪ್ರತಿದಿನ ವರ್ಕ್ ಮಾಡಲೇಬೇಕು. ಅದರಲ್ಲೂ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅಂತೂ ವರ್ಕ್ ಮಾಡಲೇಬೇಕು.
2: ಹೌದು,
0: ಹೆಂಗಿದೆ ಅಂದರೆ, ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಕಳೆದ 2025-26 ಭಾರತ ದೇಶದಲ್ಲಿ ಔಟ್ಪುಟ್ ಆಗಿರತಕ್ಕಂಥ ಗ್ರ್ಯಾಜುಯೇಟ್ಸ್ ಎಷ್ಟು ಅಂದರೆ 1,25,00,000. ಪ್ರತಿ ವರ್ಷ ಆನ್ ಆನ್ ಆವರೇಜ್ ಫ್ರಮ್ ಲಾಸ್ಟ್ 5 ಇಯರ್ ಎವ್ರಿ ಇಯರ್ ವಿ ಆರ್ ಪ್ರೊಡ್ಯೂಸಿಂಗ್ 1 crore ಗ್ರಾಜ್ಯುಯೇಟ್ಸ್. ಇನ್ನು ನೆಕ್ಸ್ಟ್ ಇಯರ್ ಅದು 1.3 crore, ಇನ್ನು 5 ಇಯರ್ಸಲ್ಲಿ 1.5 crore ಆಗ್ಬೋದು. ಹಿಂಗಾಗಿ ಸ್ಪರ್ಧೆ ಇರೋದ್ರಿಂದ ಇದಕ್ಕೆ ಒಬ್ಬ ವಿದ್ಯಾರ್ಥಿ ತನ್ನ ವೃತ್ತಿಗೆ ಏನು ಮಾಡ್ಬೋದು, ಅವನು ಪ್ರತಿದಿನ ಅವನು ತಯಾರಾಗಲೇಬೇಕು. ಹೆಂಗೆ ಅವನು ತಯಾರಾಗ್ಬೋದು ಅಂದರೆ, ಅವನು ಟೈಮ್ ಟೇಬಲ್ ಹಾಕಬೇಕು ಸರ್.

0: ಹಿಂಗೆ ಈಗ ಒಂದು 24 ಗಂಟೆನಲ್ಲಿ ಅವನು ಅವನ ಊಟ ಸ್ನಾನ, ಅವನ ಸ್ವಚ್ಛ, ಅವನ ಕಾಲೇಜಿನ ಸಮಯ, ನಿದ್ರೆ ಇವೆಲ್ಲನೂ ಕಳೆದ್ರೆ ಅವನಿಗೆ ಒಂದು 5-6 ಗಂಟೆ ಸಿಕ್ಕೇ ಸಿಗುತ್ತೆ ಸರ್. ಈಗ ಒಂದು 7 ಗಂಟೆ ನಿದ್ದೆ, ಒಂದು 8 ಗಂಟೆ ಅವನ ಸ್ಕೂಲು ಹೋಗಿ ಅವನು ಹೋಗಿದ್ದು ಬರೋದು, ಮತ್ತು ಶಾಲೆಯಲ್ಲಿರ್ತಕ್ಕಂಥ ಟೈಮ್ ಒಂದು 8 ಗಂಟೆ ಸ್ಕೂಲು, 15 ಗಂಟೆ ಆಯಿತು, ಮತ್ತು ಇನ್ನೊಂದು ಮನೆಯಲ್ಲಿ ಅವನಿಗೆ ಒಂದಷ್ಟು ಸಮಯ ಬೇಕೇ ಬೇಕು, ಅದಕ್ಕೊಂದು 4 ಗಂಟೆ ಅಂತಂದ್ರು ಒಂದು 19 ಗಂಟೆ ಆಯಿತು ಸರ್. ಇನ್ನು 5 ಗಂಟೆ ಅಂತ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಸೊ ಈ 5 ಅವರ್ಸ್ ಇದೆಯಲ್ಲ, ಇದು ಗೋಲ್ಡನ್ ಅವರ್ಸು, ಇದನ್ನು ಅವರು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. 5 ಅವರ್ಸ್ ಮಿನಿಮಮ್ ಓದಲೇಬೇಕು ಒಬ್ಬ ವಿದ್ಯಾರ್ಥಿ. ಸೊ ಈ ವಿದ್ಯಾರ್ಥಿನಲ್ಲಿ ಬರ್ತಾನೆ, ಈಗ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಅವನ ಒಂದು ರುಟೀನ್ ಬೇರೆ ಇರಬೇಕು, ಡಿಗ್ರಿ ಓದ ವಿದ್ಯಾರ್ಥಿ ರುಟೀನ್ ಬೇರೆ ಇರಬೇಕು. ಯಾಕಂದ್ರೆ ಡಿಗ್ರಿ ಓದ ವಿದ್ಯಾರ್ಥಿ ಏನು ಮಾಡ್ತಾನೆ, ಡಿಗ್ರಿ ಆದ ನಂತರ ಅವನು ಉದ್ಯೋಗಕ್ಕೆ ಎಲಿಜಿಬಲ್ ಇರ್ತಾನೆ, ಅವನು ಉದ್ಯೋಗನ ಮಾಡಲೇಬೇಕು ಅನ್ನೋ ಅರ್ಜಿ ಸುಮಾರು ಜನ ಇರುತ್ತೆ. ಹಂಗಾಗಿ ಅವನ ತಯಾರಿ ಬೇರೆ, ಪಿ ಯು ಸಿ. ಈಗ ಪಿ ಯು ಸಿ ವಿದ್ಯಾರ್ಥಿಗಳ ತಯಾರಿ 5 ಗಂಟೆಲಿ ಹೆಂಗಿರ್ಬೇಕು ಅಂತಂದರೆ, ಅವರು ಅವ್ರಿಗೆ ಅಸೈನ್ಡ್ ಆಗಿರೋ ಸಿಲೆಬಸ್ನ ಚೆನ್ನಾಗಿ ಓದಬೇಕು, ಮತ್ತು ಅವರು ನೆಕ್ಸ್ಟ್ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಲ್ಲ, ಆ ಒಂದು ಪರೀಕ್ಷೆಗಳಿಗೂ ಸಹ ಅವರು ಪ್ಯಾರಲಲ್ಲಿ ಸಿದ್ಧತೆ ಮಾಡ್ಕೋಬೇಕು ಸರ್. ಈ 5 ಗಂಟೆ ಒಬ್ಬ ನನ್ನ ಪ್ರಕಾರ ಮಿನಿಮಮ್ 4-5 ಗಂಟೆ ವಿದ್ಯಾರ್ಥಿ ಓದಲೇಬೇಕು. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ, ಈಗ ಮೊಬೈಲ್ ಬಂದಿದೆ, ಮೊಬೈಲು ಅವರಿಗೆ ಒಂದು ದೊಡ್ಡ ಡೈವರ್ಜೆನ್ಸು.
1: ಹೌದು,
0: ನನ್ನ ಪ್ರಕಾರ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪಿ ಯು ಸಿಗೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಇದೆ, ಕಾಲೇಜಲ್ಲಿ ಪಾಠ ಮಾಡಿ ನೋಟ್ಸು ಕೊಡ್ತಾರೆ, ಮತ್ತು ಅವರಿಗೆ ಸಾಕಷ್ಟು ರೆಫರೆನ್ಸ್ ಬುಕ್ಸ್ ಇರುತ್ತೆ.
1: ಹೌದು,
0: ಈಗ ಪುಸ್ತಕಗಳೇ ಇರಬೇಕಾದ್ರೆ ಮೊಬೈಲ್ ಏನಕ್ಕೆ?
1: ಖಂಡಿತ.
0: ಸೊ ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ, ವಿದ್ಯಾರ್ಥಿಗಳ ಸಮಯವನ್ನು ಕಿತ್ಕೋತಾ ಇರೋದಪ್ಪ ಅಂದರೆ ಮೊಬೈಲು, ಸ್ಕ್ರೀನ್ ಟೈಮು. ಸೊ ಈ ಮೊಬೈಲಿಂದ ಅವರು ಫಸ್ಟು, ಈಗ ನಾನು ಹೇಳಿ, ಈಗ ಇಲ್ಲಿ ಒಂದು ಲೋಟ ಇದೆ, ಲೋಟದಲ್ಲಿ ಆಲ್ರೆಡಿ ಕಸ ತುಂಬಿದೆ, ಅಲ್ಲಿಗೆ ನಾವು ಮತ್ತಷ್ಟು ನಾವು ಶುದ್ಧವಾದ ನೀರನ್ನ ಹಾಕ್ರೆ ಏನಾಗುತ್ತೆ ಅದು? ಮತ್ತೆ ಅದು ಆ ಲೋಟದಲ್ಲಿ ಆ ನೀರು, ಶುದ್ಧವಾದ ನೀರು ಸಹ ಕಲುಷಿತ ಆಗುತ್ತೆ.
1: ಹೌದು,
0: ಫಸ್ಟ್ ಏನು ಮಾಡ್ಬೇಕು, ಈ ಲೋಟ್ದಲ್ಲಿ ಕಸ ತೆಗಿಬೇಕು. ಹಂಗೆ ನಮ್ಮ ಮೈಂಡ್ಲಿ ಇರ್ತಕ್ಕಂಥ ಡೈವರ್ಜೆನ್ಸ್ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡ್ಕೋಬೇಕು ಸ್ಟೂಡೆಂಟು. ಆಗ ಅವನು ಏನೇ ಓದಿದ್ರು ಅವನು ಈಸಿಯಾಗದು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಅವ್ನ ಬ್ರೈನಲ್ಲಿ ಕೂರುತ್ತೆ. ಹಂಗಾಗಿ ಸ್ಟೂಡೆಂಟ್ಸು ಫಸ್ಟು ಮೊಬೈಲಿಂದ, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಪಿ ಯು ಸಿಲಿ ನೋಟ್ಸ್ನ ಹೇಳಿದ್ರೆ ಕೊಡ್ತಾ ಇದ್ದಾರೆ. ಮತ್ತು 4-5 ಗಂಟೆ ಅವನು ಪ್ರತಿದಿನ ಅಭ್ಯಾಸ ಮಾಡಲೇಬೇಕು. ಒಂದು ಒಂದು ಈಗ ಇದು ದೊಡ್ಡ ಸಮಸ್ಯೆ. ಇದೇನಾಗಿದೆ ಅಂದರೆ, ನಾನು ಹೇಳ್ದಲ್ಲ, ಈಗ ಪಿ ಯು ಸಿ ಮಾರ್ಕ್ಸ್ ತೆಗೆಯೋದು ತುಂಬ ಈಸಿ ಆಗಿಬಿಟ್ಟಿದೆ ಸರ್. ನಿಮಗೆ ಗೊತ್ತಿರಲಿ, ಈಗ ಇವ್ಯಾಲ್ಯುವೇಷನ್ಸ್ ಎಲ್ಲ ಹೆಂಗೆ ನಡೀತಾ ಇದೆ ಅಂತಂದರೆ, ಇವ್ಯಾಲ್ಯುವೇಷನ್ನ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳು ಎಷ್ಟು ಬರೆದಿದ್ದಾರೆ ಅವ್ರನ್ನ ಜ್ಞಾನವನ್ನು ಚೆಕ್ ಮಾಡೋದು ಉದ್ದೇಶ ಆಗಿಲ್ಲ. ಈಗ ನಾವು ಇಷ್ಟು ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ತೆಗಿಬೇಕು, ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಫಲಿತಾಂಶವನ್ನು ನಾವು ಕೊಡಿಸ್ಬೇಕು ಅನ್ನೋದೇ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ನೀವು ನೋಡಿ, ಪಿ ಯು ಸಿಲಲ್ಲಿ ಮೊದಲು ಪಿ ಯು ಸಿಲಲ್ಲಿ 55-60% ಬರ್ತಾ ಇತ್ತು, ಈಗ 75-80 ಓವರಾಲ್ ಇಡೀ ಸ್ಟೇಟ್ ಮೇ 73% ಬರ್ತಾ ಇದೆ. ಅಂದರೆ ನಾವು ಮಕ್ಕಳನ್ನ ಏನು ಮಾಡ್ತಾ ಇದ್ದೀವಿ, ಮಾರ್ಕ್ಸ್ ಕೊಟ್ಟು ಕೊಟ್ಟು ಅವ್ರನ್ನ ಬುದ್ಧಿವಂತರು ಬುದ್ಧಿವಂತರು ಅಂತ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಮಾಡಿ ಅವ್ರನ್ನ ಎಲ್ಲೋ ಒಂದು ಕಡೆ ನಾವೇನು ಮಾಡ್ತಾ ಇದ್ದೀವಿ, ಕುಬ್ಜರನಾಗಿ ಮಾಡ್ತಾ ಇದ್ದೀವಿ. ಮೊದಲು ನಾನು ಸ್ಟೂಡೆಂಟ್ ಸಜೆಷನ್ ಮಾಡೋದು, ನೀವು ಮಾರ್ಕ್ಸ್ ಮೈಂಡ್ ಸೆಟ್ ಇಂದ ಹೊರಗಡೆ ಬನ್ನಿ. ನಾವು ಮಾರ್ಕ್ಸ್ ತೆಗೆಯೋದೇ ನಿಮ್ಮ ಒಂದು ಗುರಿ ಆಗಿರಬಾರ್ದು. ಮಾರ್ಕ್ಸ್ ನಮಗೆ ಅವಶ್ಯಕತೆ ಇದೆ, ಅನಿವಾರ್ಯ ಇಲ್ಲ. ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಸರ್ವೈವ್ ಆಗಬೇಕಾದ್ರೆ, ಈಗ ನೀವೇ ನೋಡಿ ಯಾವ ಸರ್ಕಾರಿ ಹುದ್ದೆನ ಮಾರ್ಕ್ಸ್ ಮೇಲೆ ಕೊಡ್ತಾ ಇದಾರೆ? ಮೊದಲು ವಿಲೇಜ್ ಅಕೌಂಟೆಂಟ್ ಕೊಡ್ತಾ ಇದ್ರು, ಈಗ ಅದಕ್ಕೂ ಎಕ್ಸಾಮ್ ಬಂದಿದೆ. ಯಾವ ಸರ್ಕಾರಿ ಉದ್ಯೋಗಗಳು ಕೊಡ್ತಾ ಇಲ್ಲ, ಯಾವ ಪ್ರೈವೇಟ್ ಜಾಬ್ ಅಲ್ಲಿ ಮಾರ್ಕ್ಸ್ನ ಮಾನದಂಡಕೊಂಡು ನಿಮಗೆ ಜಾಬ್ ಕೊಡ್ತಾ ಇದಾರೆ? ಖಾಸಗಿ ಕ್ಷೇತ್ರದಲ್ಲಿ ಇಲ್ಲ ಅಲ್ವಾ? ಏನೋ ಮಿನಿಮಮ್ ಒಂದು 50% ಇರಬೇಕು, ಅದು ಮಿನಿಮಮ್ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ಖಾಸಗಿ ಉದ್ಯೋಗ ಸರ್ಕಾರಿ ಉದ್ಯೋಗದಲ್ಲೂ ಮಾರ್ಕ್ಸ್ ಇಲ್ಲ. ಆಮೇಲೆ ನೀವು ನೆಕ್ಸ್ಟು ಪಿ ಯು ಸಿ ಆಯಿತು, ಡಿಗ್ರಿ ಆಯಿತು, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು, ಅಲ್ಲೆಲ್ಲೂ ಮಾರ್ಕ್ಸ್ ನೋಡ್ತಾ ಇದ್ದಾರಾ? ಎಲ್ಲೂ ನೋಡ್ತಾ ಇಲ್ಲ. ಸೊ ಮಾರ್ಕ್ಸ್ ಯಾಕೆ ಇಲ್ಲಿ ಸಮಸ್ಯೆ? ಏನಾಗಿದೆ ಅಂದರೆ, ವಿದ್ಯಾಸಂಸ್ಥೆಗಳ ಪ್ರಮುಖ ಗುರಿ, ನಮ್ಮಲ್ಲಿ ವಿದ್ಯಾಸಂಸ್ಥೆಗಳು ಏನಾಗಿದ್ದಾವೆ ಗೊತ್ತಾ ಸರ್, ಅವರ ಗುರಿ ಮಾರ್ಕ್ಸ್ ತೆಗಿಬೇಕು, ಫ್ಲೆಕ್ಸ್ ಹಾಕ್ಸ್ಬೇಕು, ಹೆಚ್ಚು ಹೆಚ್ಚು ಅಡ್ಮಿಷನ್ ಮಾಡ್ಕೋಬೇಕು, ಅದು ಅವರ ಪ್ರಮುಖ ಗುರಿಯಾಗಿದೆ. ಪಿ ಯು ಸಿ ಆದಮೇಲೆ ನಮ್ಮ ಕಾಲೇಜಿನ ಮಕ್ಕಳು ಎಲ್ಲಿಗೆ ಏನು ಮಾಡ್ತಾರೆ, ಡಿಗ್ರಿ ಆದಮೇಲೆ ಈ ಕಾಲೇಜಿನ ಮಕ್ಕಳಲ್ಲಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಕಾಲೇಜಿನ ಮಕ್ಕಳನ್ನ ನಾವು ಎಲ್ಲೆಲ್ಲಿಗೆ ಕಳಿಸ್ಬೇಕು ನೆಕ್ಸ್ಟು? ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ವೃತ್ತಿನ ಡಿಫೈನ್ ಮಾಡಿಕೊಡ್ಬೇಕು, ನಾವು ಗೋಲ್ನ ಡಿಫೈನ್ ಮಾಡಿಕೊಡ್ಬೇಕು ಅನ್ನೋದು ಯಾವ ಕಾಲೇಜಿನಲ್ಲೂ ಇದ್ರ ಉದ್ದೇಶ ಇಲ್ಲ. ಅವುಗಳ ಉದ್ದೇಶ ಪಾಠ ಮಾಡಿ ಮಾರ್ಕ್ಸ್ ತೆಗೆದ ಮುಖಾಂತರ ಅವು ತಮ್ಮ ಹಿರಿಮೆಯನ್ನು ಹೆಚ್ಚಿಸ್ಕೋತಾವೆ, ತಮ್ಮನ್ನು ತಾವೇ ತಟ್ಕೋತಾವೆ. ಸೊ ಈ ಸೂಕ್ಷ್ಮತೆಗಳನ್ನ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು, ನಮ್ಮ ಭವಿಷ್ಯ ನಿಜವಾಗಿ ಎಲ್ಲಿದೆ. ಸೊ ಸಬ್ಜೆಕ್ಟ್ನ ನಾನು ಅಲ್ಲಿ ನಾನು ಹೇಳ್ತೇನೆ, ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಂಡು ಕಲಿಬೇಕು, ಓದ್ಬೇಕು ಸರ್. 5 ಅವರ್ಸು
1: ಖಂಡಿತ.
0: ಪಿ ಯು ಸಿ ವಿದ್ಯಾರ್ಥಿಗಳು ಪ್ರಮುಖ ಗುರಿ ಎಂಟ್ರೆನ್ಸ್ ಎಕ್ಸಾಮ್ ಆಗಬೇಕು. ಪಿ ಯು ಸಿ ಅಂತಂದ್ರೆ ಡಿಗ್ರಿಗೆ ಬರ್ತಲ್ಲ ಸರ್, ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿದಿನ ಎರಡು

0: ಗಂಟೆ ಓದಬೇಕು. 2 ಗಂಟೆ ಅಂದರೆ ಈಗ ಅವ್ರಿಗೂ NCERT ಬುಕ್ಸ್ ಕಂಪ್ಲೀಟು, 1-6 ಕ್ಲಾಸಿಂದ 2nd PUC ತನಕ NCERTನ ಓದ್ಬೇಕು ಸರ್. ಯಾಕಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಹೇಳಿದ್ನಲ್ಲ, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲವೂ NCERTಯಿಂದನೇ ಬರುತ್ತೆ. ಹಂಗಾಗಿ ಅವರು ಮೊದಲನೇ ವರ್ಷ NCERTನ ಕಂಪ್ಲೀಟ್ ಕವರ್ ಮಾಡಿದ್ರೆ UPSC KPSCಗೆ ಜನರಲ್ ಸ್ಟಡೀಸ್ ಪ್ರಿಪೇರ್ ಆದಂಗೆ ಆಗುತ್ತೆ NCERT. ಸೊ 2ನೇ ವರ್ಷಕ್ಕೆ ಮೇನ್ಸ್ ಪ್ರಿಪೇರ್ ಆಗಬೇಕು, 3ನೇ ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು ಅವರು. 2 ವರ್ಷ ಕಂಪ್ಲೀಟ್ ಸಿಲೆಬಸ್ನ ಓದಬೇಕು, 3ನೇ ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು. ಆಮೇಲೆ ಕೋಚಿಂಗ್ ಅಂತ ಇದೆ ಸರ್ ನೀವು, ಆಮೇಲೆ ಇನ್ನೊಂದು ಕೋಚಿಂಗ್ ಅನ್ನೋದು ಒಂದು ಶುರು ಆಗಿಬಿಟ್ಟಿದೆ ಸರ್. ಈಗ ನೀವೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಮೊದಲು ಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಯಾರಿಗಿತ್ತು ಸರ್? ನಮ್ಮ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಯಾರಾದರೂ ಒಬ್ಬ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನು ಫೇಲ್ ಆಗಿದ್ದಾನೆ, ಅವ್ನು ಸಬ್ಜೆಕ್ಟ್ ಹೋಗಿದೆ, ಅದಕ್ಕೆ ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡಿಲ್ಲ, ನಿಮ್ಗೆ ಅನುಭವ ಇದೆ ಅಲ್ವ ಇದು?
1: ಹೌದು.
0: ಅದೇ ಥರ ಟ್ಯೂಷನ್ ಇದ್ದದ್ದು ಯಾರಿಗೆ? ಯಾರು ಸ್ಟಡೀಸಲ್ಲಿ ಹಿಂದೆ ಉಳಿದಿದ್ದಾರೋ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಟ್ಯೂಷನ್. ಈಗ ಟ್ಯೂಷನ್ ಕಾನ್ಸೆಪ್ಟ್ ಏನಾಗಿದೆ?
1: ಚೆನ್ನಾಗಿ ಓದೋರ್ಗು ಕೂಡ
0: ಅವ್ನು ಓದಲಿ ಓದದೇ ಇರಲಿ ಟ್ಯೂಷನ್ಗೆ ಹೋಗಬೇಕು. ಆಮೇಲೆ ಪೇರೆಂಟ್ಸ್ ಅಷ್ಟೇ, ವೈ ದ ಪೇರೆಂಟ್ಸ್ ಸೆಂಡಿಂಗ್ ದ ಸ್ಟೂಡೆಂಟ್ಸ್ ಟು ಟ್ಯೂಷನ್? ಮನೇಲಿದ್ರೆ ಏನೋ ಕಿರಿಕಿರಿ ಮಾಡ್ತಾರೆ ಅಂತ ಅವ್ರನ್ನ ಟ್ಯೂಷನ್ ಕಳಿಸೋದು ಅಂದರೆ ಈ ಟ್ಯೂಷನ್ ಕಾನ್ಸೆಪ್ಟೇ ತಪ್ಪು.
1: ಹೌದು,
0: ಮಕ್ಕಳೇ ಸ್ವಂತವಾಗಿ ಓದ್ಬೋದು. ಸೊ ನಾನು ಅನ್ನೋದು ವಿದ್ಯಾರ್ಥಿಗಳು, ನೀವು ಟ್ಯೂಷನ್ಗೆ ಯಾವಾಗ ಡಿಪೆಂಡ್ ಆಗಿ, ನಿಮಗೆ ಓದೋಕ್ಕೆ ಸಾಮರ್ಥ್ಯ ಇಲ್ಲ ಅಂತಂದರೆ ನೀವು ಟ್ಯೂಷನ್ಗೆ ಹೋಗಿ. ನಿಮಗೆ ಕೆಪಾಸಿಟಿ ಇದೆ ಸ್ವಂತವಾಗಿ, ನಮ್ಗೆ ಸಬ್ಜೆಕ್ಟ್ ಕ್ಲಾಸಲ್ಲೇ ಅರ್ಥ ಆಗಿದೆ. ನೀವೇ ನೋಡಿ, ನನಗೊಂದು ಪ್ರಜಾವಾಣಿಯವರು ಇಂಟರ್ವ್ಯೂ ಮಾಡಿದರು, ಈ KCET ರಿಸಲ್ಟು ನಮ್ಮ ಮೈಸೂರು ಜಿಲ್ಲೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಅಂತ ಕೇಳಿದ್ರೆ ನಾನು ನಿದ್ದೆ ಅನಾಲಿಸ್ ಮಾಡಿದೆ. ಒಬ್ಬ ವಿದ್ಯಾರ್ಥಿ ದಿನದ 24 ಗಂಟೆಯಲ್ಲಿ 7 ಗಂಟೆ ನಿದ್ದೆ ಮಾಡಬೇಕು, 8ರಿಂದ 10 ಗಂಟೆ ಕ್ಲಾಸಲ್ಲಿ ಇರ್ತಾನೆ. ಅದಾದ್ಮೇಲೆ ಮನೆಗೆ ಬಂದಮೇಲೆ ಮಾರ್ನಿಂಗು ಟ್ಯೂಷನ್ ಇರುತ್ತೆ, ಈವ್ನಿಂಗು ಒಂದು 2 ಅವರ್ಸ್ ಟ್ಯೂಷನ್ಗೆ ಹೋಗ್ತಾನೆ. ಅವನು ಟ್ಯೂಷನು ಕಾಲೇಜು ಇಲ್ಲೇ ಎಂಗೇಜ್ ಆದರೆ ಇಷ್ಟು ಕಲಿತ ವಿಷಯವನ್ನು ಅವನು ಅನಲಿಸ್ ಮಾಡೋಕ್ಕೆ ಅವನಿಗೆ ಸಮಯ ಎಲ್ಲಿ ಸಿಗ್ತಾ ಇದೆ? ಸೊ ಇಂಥ ವಿದ್ಯಾರ್ಥಿಯಿಂದ ನಾವು ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ನಾನು ಹೇಳಿದ್ರೆ ಸರ್, 5ರಿಂದ 6 ಗಂಟೆ ಅವನಿಗೆ ಬೇಕು.
1: ಹೌದು,
0: ಈ ನೀಡ್ ಈಸ್ ಓನ್ ಟೈಮ್ ಟು ಅನಲೈಸ್, ಬಟ್ ಈಸ್ ನಾಟ್ ಗೆಟಿಂಗ್. ಹಂಗಾಗಿ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು, ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ನಿಮ್ಮ ಕರಿಕುಲಮ್ನು ಓದಬೇಕು. PUC ವಿದ್ಯಾರ್ಥಿಗಳಿಗೆ ನಿಮ್ಮ ಕರಿಕುಲಮ್ ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನನ್ನ ಸಜೆಷನ್ ಸರ್.
1: ಓಕೆ, ಬಹಳ ಖುಷಿ ಆಯಿತು ಸರ್, ತುಂಬ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೇಳೋದರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ತೀರಿ. ಯಾಕಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಮಾಹಿತಿಗಳು ತುಂಬ ಅವಶ್ಯಕ ಅಂತ ಕೂಡ ನಾನು ಹೇಳ್ತೀನಿ. ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವೃತ್ತಿಪರ ಮಾರ್ಗದರ್ಶನದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬಿರುವುದಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತು ಕೇಳುವರಿಗೆ ಒಂದು ಅನೌನ್ಸ್ಮೆಂಟ್ ಏನಪ್ಪ ಅಂದರೆ, ಈ ಥರ ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ನಿಮ್ಮ ಊರಿನಲ್ಲಿ, ನಿಮ್ಮ ತಾಲೂಕಿನಲ್ಲಿ ನೀವೇನಾದರೂ ಒಂದು ಅವ್ರಿಗೆ ಗೈಡೆನ್ಸ್ ಬೇಕು ಅಂತ ಸಂದರ್ಭದಲ್ಲಿ ದಯವಿಟ್ಟು ನೀವು ನನ್ನನ್ನು ಸಂಪರ್ಕಿಸ್ಬೋದು. ಅಥವಾ ನಮ್ಮ ಜನಧ್ವನಿ FM ಇವ್ರನ್ನೂ ಸಹ ನೀವು ಸಂಪರ್ಕಿಸಿ, ನಿಮಗೆ ಇಂಥ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದಾಗ ಖಂಡಿತವಾಗ್ಲೂ ನಾನು ನಿಮಗೆ ಈ ಒಂದು FM ಮುಖಾಂತರ ನಿಮಗೆ ಮಾಹಿತಿನ ತಲುಪಿಸೋಂಥ ಒಂದು ಕೆಲಸ ಮಾಡ್ತೀನಿ. ಮತ್ತು ನನಗೆ ಸಮಯ ಸಿಕ್ಕಿದ್ರೆ ನಿಮ್ಮ ಒಂದು ಶಾಲೆಗಳಿಗೆ ಅಥವಾ ನೀವೊಂದು ತಾಲೂಕು ಕೇಂದ್ರದಲ್ಲಿ ನೀವೊಂದು ಆರ್ಗನೈಸ್ ಮಾಡಿದ್ರೆ ವಿದ್ಯಾರ್ಥಿಗಳು ಮತ್ತು ಪೋಷಕರೆಲ್ಲ ಸೇರಿದ್ರೆ ಅಲ್ಲಿಯೂ ಸಹ ಬಂದು ನಿಮ್ಮ ಜೊತೆ ಈ ಒಂದು ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ವಿಷಯಗಳನ್ನ ನಾನು ನಿಮಗೆ ನೀಡಲು ಸಿದ್ಧ ಇದ್ದೇನೆ. ದಯವಿಟ್ಟು ಇದನ್ನು ನೀವೆಲ್ಲರೂ ಬಳಸ್ಕೊಳ್ಳಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಸ್ತಕವನ್ನು ಸಹ ನಾನು ರಚಿಸಿದ್ದೇನೆ, ಕೆರಿಯರ್ ಗೈಡೆನ್ಸ್ ಹ್ಯಾಂಡ್ ಬುಕ್ ಅಂತ. ಇನ್ನೊಂದು 1 ತಿಂಗಳಲ್ಲಿ ಅದು ಬರುತ್ತೆ. ಅದನ್ನು ನೀವು ಓದಿದ್ರೆ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳಿಗೂ ಒಂದು ಪರಿಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಕೆಳಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರು ಆದ ಡಾಕ್ಟರ್ ಲಕ್ಷ್ಮಣ್ ಬೀರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ನಾಳೆ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆ

0: ಯುವ ಕಾರ್ಯಕ್ರಮ
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ
2: ಕೇಳಿದರೆ ನಿಮ್ಮ ಅಕ್ಕರೆಯ ಹತ್ತಿರದವರಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಹುಟ್ಟುಹಬ್ಬದ ಮತ್ತು ಮದುವೆ ವಾರ್ಷಿಕ

ಇರಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900003119. ಧನ್ಯವಾದಗಳು.

ಆನಂದನೀಯ, ಏಕೆಂದರೆ ನಮ್ಮ ಜನಿಕೆಯನ್ನು ಕೇಳಿದರು ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಯಶ್ವಂತ್, ಸೌಭಾಗ್ಯ, ಚಿತ್ರಾಣಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರು ಹಾಗೂ ಕುಟುಂಬ.

ಆದಿಗುರು ಇವರಿಗೆಲ್ಲ ಸುಖ ಶಾಂತಿ ಆಯುಷ್ಯ ಆರೋಗ್ಯ ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗೆಲ್ಲ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಹಾರುವ ಪಕ್ಷಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಹಾರುವ ಪಕ್ಷಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸಾಮಾನ್ಯವಾಗಿ ನೀವು ರಣಹದ್ದುಗಳ ಬಗ್ಗೆ ಕೇಳಿಯೇ ಇರುತ್ತೀರಿ. ಆದರೆ ವಿಶ್ವದಲ್ಲೇ ಅತಿ ಹೆಚ್ಚು ಎತ್ತರಕ್ಕೆ ಹಾರುವ ರಣಹದ್ದು ಯಾವುದೆಂದು ಕೇಳಿದರೆ ನಮಗೆ ಗೊತ್ತಿಲ್ಲ. ರೂಫೆಲ್ಸ್ ಗ್ರೀಫನ್ ರಣಹದ್ದು ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಹಾರುವ ಪಕ್ಷಿಯಾಗಿದೆ. ಅಳಿವಿನಂಚಿನಲ್ಲಿರುವ ಈ ಪ್ರಭೇದವು ಆಫ್ರಿಕಾ ಪರಿಸರದಲ್ಲಿ ಕಂಡುಬರುತ್ತದೆ. ಕೊಳೆತು ಹೋದ ಪ್ರಾಣಿಗಳನ್ನು ತಿಂದು ಪರಿಸರ ವ್ಯವಸ್ಥೆಯನ್ನು ಆರೋಗ್ಯದಿಂದ ಇಡುತ್ತದೆ. ಗಂಡು ಮತ್ತು ಹೆಣ್ಣು ಒಂದೇ ರೀತಿಯ ಬಣ್ಣವನ್ನು ಹೊಂದಿರುತ್ತವೆ. ಒಟ್ಟಾರೆ ಕಂದು ಅಥವಾ ಕಪ್ಪು ಕುತ್ತಿಗೆಯ ಕೆಳಭಾಗ, ಹೊಟ್ಟೆಯ ಭಾಗ ಬಿಳಿ ಮತ್ತು ಕಂದು ಬಣ್ಣದ ಪುಕ್ಕಗಳಿಂದ ಕೂಡಿರುತ್ತದೆ. ತೆಳುವಾದ ನಯವಾದ ತಲೆ ಮತ್ತು ಕುತ್ತಿಗೆ ಮತ್ತು ಬಿಳಿ ಕಾಲರ್ ಪಟ್ಟಿಯನ್ನು ಆವರಿಸುತ್ತದೆ. ಕಣ್ಣುಗಳು ಸಾಮಾನ್ಯವಾಗಿ ಹಳದಿ ಬಣ್ಣದಲ್ಲಿರುತ್ತವೆ. ಇವು ಸಾಧಾರಣ ಶಕ್ತಿಶಾಲಿ ಮಸುಕಾದ ಕೊಕ್ಕನ್ನು ಹೊಂದಿರುತ್ತವೆ. ಇವು ತಮ್ಮ ನಾಲಿಗೆ ಮೇಲೆ ಚೂಪಾದ ಮುಳ್ಳಿನ ತರಹದ ಭಾಗಗಳನ್ನು ಹೊಂದಿರುವುದರಿಂದ ಇವು ಮಾಂಸವನ್ನು ಮತ್ತು ಮೂಳೆಯನ್ನು ಬೇರ್ಪಡಿಸುತ್ತವೆ. ರೂಫೆಲ್ಸ್ ಗ್ರೀಫನ್ ರಣಹದ್ದುಗಳು ಆಫ್ರಿಕಾದ ದೊಡ್ಡ ರಣಹದ್ದುಗಳಾಗಿವೆ. ಇವು 33-38 ಇಂಚುಗಳಷ್ಟು ಎತ್ತರದಲ್ಲಿ ಬೆಳೆಯುತ್ತವೆ ಮತ್ತು 8 ಅಡಿ ಅಗಲವಾದ ರೆಕ್ಕೆಗಳನ್ನು ಹೊಂದಿರುತ್ತವೆ. ಇವುಗಳ ದೇಹದ ತೂಕ 6-9 ಕೆಜಿ ಇರುತ್ತದೆ. ಆಫ್ರಿಕಾದ ಸಾಹೆಲ್ ಪ್ರದೇಶದಲ್ಲಿ ಮತ್ತು ಪಶ್ಚಿಮದ ಸೆನೆಗಲ್, ಕ್ಯಾಂಬಿಯಾ ಮತ್ತು ಮಾಲಿಯಿಂದ ಹಿಡಿದು ಪೂರ್ವದಲ್ಲಿ ಸುಡಾನ್, ದಕ್ಷಿಣ ಸುಡಾನ್ ಮತ್ತು ಇಥಿಯೋಪಿಯನ್ವರೆಗೂ ಕಂಡುಬರುತ್ತವೆ. ಕೀನ್ಯಾ, ಟಾಂಜಿನಿಯಾ ಮತ್ತು ಮೊಜಾಂಬಿಕ್ನ ಸವಾಲನ್ ಮೂಲಕವೂ ಇವುಗಳನ್ನು ಕಾಣಬಹುದು. ಗ್ರೀಫನ್ ರಣಹದ್ದುಗಳು ಪರ್ವತ ಪ್ರದೇಶಗಳ ಬಳಿ ವಾಸಿಸುತ್ತವೆ. ಆದರೆ ಆಹಾರವನ್ನು ಹುಡುಕುವ ಸಲುವಾಗಿ ಇವು ಕಾಡು ಪ್ರದೇಶಗಳು ಮತ್ತು ಹುಲ್ಲುಗಾವಲುಗಳ ಮೂಲಕ ಪ್ರಯಾಣಿಸುತ್ತವೆ. ಬೇರೆ ಬೇರೆ ಪ್ರಾಣಿಗಳ ಮೃತದೇಹವನ್ನು ಹಂಚಿಕೊಂಡು ತಿನ್ನುವಾಗ ಇವುಗಳ ನಡುವೆ ಜಗಳವಾಗಬಹುದು. ಇವು ಗುಣಗಾಡುವುದು, ಬುಸುಗುಡುವುದು, ತುಳಿಯುವುದು ಮತ್ತು ಕುತ್ತಿಗೆಯ ಬಣ್ಣವನ್ನು ಆಳವಾದ ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡುವ ಮೂಲಕ ತಮ್ಮ ಗುಂಪಿನಲ್ಲಿ ತಮ್ಮ ಪ್ರಾಬಲ್ಯವನ್ನು ಸಹವರ್ತಿ ರಣಹದ್ದುಗಳಿಗೆ ತೋರಿಸುತ್ತವೆ. ಗ್ರೀಫನ್ ರಣಹದ್ದುಗಳು ಆಹಾರವನ್ನು ಹುಡುಕುವ ಸಲುವಾಗಿ ಆಕಾಶದಲ್ಲಿ ಹೆಚ್ಚಿನ ಎತ್ತರದಲ್ಲಿ ಹೇರಿ ತಮ್ಮ ಸಮಯವನ್ನು ಕಳೆಯುತ್ತವೆ. ಕೆಲವೊಮ್ಮೆ ಪ್ರತಿದಿನ 6-7 ಗಂಟೆಗಳ ಕಾಲ ಆಕಾಶದಲ್ಲಿ ಉಳಿಯುತ್ತದೆ. ಕೆಲವು ನಿಧಾನವಾಗಿ ತಮ್ಮ ಶಕ್ತಿಯುತ ರೆಕ್ಕೆಗಳನ್ನು ಬಡಿಯುತ್ತಾ ಗಾಳಿಯಲ್ಲಿ ಹಾರುತ್ತವೆ ಅಥವಾ ತಮ್ಮ ಶಕ್ತಿಯನ್ನು ಸಂರಕ್ಷಿಸಲು

ಮತ್ತು ತಮ್ಮ ದೇಹವನ್ನು ಆಕಾಶದಲ್ಲಿ ಆರಿಸಲು ಬಲವಾದ ಗಾಳಿಯನ್ನು ಅವಲಂಬಿಸುತ್ತವೆ. ಈ ರಣಹದ್ದುಗಳು 6 ನಿಮಿಷಗಳಲ್ಲಿ ಕನಿಷ್ಠ 4.82 ಕಿಲೋಮೀಟರ್ನಷ್ಟು ಹಾರುತ್ತವೆ. ಈ ಕುಖ್ಯಾತ ರೂಫಲ್ಸ್ ಗ್ರೀಫನ್ ರಣಹದ್ದುಗಳು ದೃಷ್ಟಿ ಪ್ರತ್ಯೇಕವಾಗಿಸಿ ಕೊಳೆತ ಪ್ರಾಣಿಗಳ ದೇಹದ ಮೇಲೆ ಇರಿಸುತ್ತವೆ. ಬೇಟೆಯನ್ನು ಕಂಡುಹಿಡಿಯಲು ಇವು ದೃಷ್ಟಿಯನ್ನು ಮಾತ್ರ ಅವಲಂಬಿಸಿರುತ್ತವೆ. ರಣಹದ್ದು ಗಾಳಿಯಿಂದ ಮೃತದೇಹವನ್ನ ಗುರುತಿಸಿದಾಗ ರಣಹದ್ದು ಹತ್ತಿರದಲ್ಲಿ ಕೆಳಕ್ಕೆ ತಿರುಗುತ್ತದೆ ಮತ್ತು ಇದರ ರೆಕ್ಕೆಗಳ ಹರಡುವಿಕೆಯೊಂದಿಗೆ ಓಡಿ ಹೋಗುತ್ತದೆ. ಶವದ ಚರ್ಮದ ಒಳಗೆ ತಮ್ಮ ತಲೆಯನ್ನ ತೋರಿಸಿ ಮಾಂಸವನ್ನ ತಿನ್ನುತ್ತದೆ. ರೂಫಲ್ಸ್ ಗ್ರೀಫನ್ ರಣಹದ್ದುಗಳು ಆಂಥ್ರಾಕ್ಸ್, ಬೊಟೋಸಿಲಮ್ಸ್ ಮತ್ತು ಕಾಲಾರವನ್ನ ಹೊಂದಿದ ಕೊಳೆತ ಮಾಂಸವನ್ನ ಸೇವಿಸಿದರೂ ಸಹಿತ ಇವುಗಳಿಗೆ ಯಾವ ರೋಗಗಳು ಬರುವುದಿಲ್ಲ, ಏಕೆಂದರೆ ರಣಹದ್ದುಗಳ ಹೊಟ್ಟೆಯಲ್ಲಿ ಕೊಳೆತ ಮಾಂಸದಲ್ಲಿರುವ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. ಈ ರಣಹದ್ದುಗಳು ಒಮ್ಮೆ ಹೊಟ್ಟೆ ತುಂಬಾ ತಿಂದರೆ ಕನಿಷ್ಠ 4 ದಿನಗಳವರೆಗೆ ಉಪವಾಸವಿರುತ್ತವೆ. ಗ್ರೀಫನ್ ರಣಹದ್ದುಗಳು ಸಾಮಾನ್ಯವಾಗಿ ಬೇಟೆಯಾಡುವುದಿಲ್ಲ. ಇವು ದೊಡ್ಡ ಪರಭಕ್ಷಕಗಳು, ಈಗಾಗಲೇ ಕೊಲ್ಲಲ್ಪಟ್ಟ ಬೇಟೆಯನ್ನು ತಿನ್ನುತ್ತವೆ. ಸ್ಮಿತ್ ಸೋನಿಯಸ್ ರಾಷ್ಟ್ರೀಯ ಮೃಗಾಲಯದಲ್ಲಿ ಗ್ರೀಫನ್ ರಣಹದ್ದುಗಳಿಗೆ ಮೊಲಗಳು, ಇಲಿಗಳು, ಬ್ರ್ಯಾಂಡ್ ಫೈಫನ್ ಡಯಟ್ ಮತ್ತು ಎಲುಬು ಮೂಳೆಗಳನ್ನು ಆಹಾರವಾಗಿ ನೀಡಲಾಗುತ್ತದೆ. ತರಬೇತಿ ಅವಧಿಗಳಲ್ಲಿ ಗೋಮಾಂಸದ ಸಣ್ಣ ತುಂಡುಗಳನ್ನು ನೀಡಬಹುದು. ಈ ಪ್ರಾಣಿಗಳು ಹೆಚ್ಚು ಸಾಮಾಜಿಕವಾಗಿ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಹಿಂಡುಗಳಲ್ಲಿ ವಾಸಿಸುತ್ತವೆ. ಗ್ರೀಫನ್ ರಣಹದ್ದುಗಳು ಏಕಪತ್ನಿ ಎಂದು ಪರಿಗಣಿಸಲಾಗುತ್ತದೆ, ಅಂದರೆ ಒಂದು ಗಂಡಿಗೆ ಒಂದು ಹೆಣ್ಣು. ಜೀವನಕ್ಕಾಗಿ ಇವು ಒಟ್ಟಿಗೆ ಸಂತಾನೋತ್ಪತ್ತಿ ಮಾಡುತ್ತವೆ. ಗಂಡು ಮತ್ತು ಹೆಣ್ಣು ಎರಡು ಸೇರಿ ತಮ್ಮ ಗೂಡನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡುತ್ತವೆ. ಇವು ಕೊಂಬೆಗಳನ್ನು, ಎಲೆಗಳನ್ನು ಮತ್ತು ಹುಲ್ಲನ್ನು ಸಹ ನಿರ್ಮಾಣ ಸಾಮಗ್ರಿಗಳಾಗಿ ಬಳಸುತ್ತವೆ. ಮರಗಳು ಅಥವಾ ಇತರೆ ಸಸ್ಯ ವರ್ಗಗಳಿಂದ ನೇರವಾಗಿ ಸಂಗ್ರಹಿಸುವ ಬದಲು ಹೆಣ್ಣು ಇತರೆ ಗೂಡುಗಳಿಂದ ಕೋಲುಗಳನ್ನು ತೆಗೆದುಕೊಳ್ಳುವುದನ್ನು ವಿಜ್ಞಾನಿಗಳು ಗಮನಿಸಿದ್ದಾರೆ. ಹೆಣ್ಣು ಗೂಡು ಕಟ್ಟುವ ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ಗಂಡು ಗೂಡಿನ ಒಟ್ಟಾರೆ ರಚನೆಯನ್ನು ರೂಪಿಸುವ ಕೆಲಸ ಮಾಡುತ್ತದೆ. IUCN ಕೆಂಪು ಪಟ್ಟಿಯಲ್ಲಿ ಒಟ್ಟು 22,000 ರೂಫೆಲ್ಲಾ ರಣಹದ್ದುಗಳು ಪಕ್ಷಿ ಸಾಂದ್ರತೆ ಇದೆ ಎಂದು ವರದಿಯಾಗಿದೆ. ಪರಿಸರ ಮತ್ತು ಆವಾಸ ಸ್ಥಾನ ನಷ್ಟ, ವ್ಯಾಪಾರಕ್ಕಾಗಿ ಬೇಟೆಯಾಡುವ ವಿಷ ಸೇವನೆಯಿಂದ ಇವುಗಳ ಸಂತತಿ ಕಡಿಮೆಯಾಗುತ್ತಿದೆ. ಗ್ರೀಫನ್ ರಣಹದ್ದು ವಿಶ್ವದಲ್ಲೇ ಅತಿ ಎತ್ತರಕ್ಕೆ ಹಾರುವ ಪಕ್ಷಿ ಎಂದು ದಾಖಲೆಯನ್ನು ಹೊಂದಿದ್ದು ನಿಖರವಾಗಿ 11,300 ಮೀಟರ್ ಅಂದರೆ 37,100 ಅಡಿ ಎತ್ತರವನ್ನು ತಲುಪಿದೆ. ರೂಫಲ್ಸ್ ರಣಹದ್ದು 40-50 ವರ್ಷಗಳವರೆಗೆ ಜೀವಿಸುತ್ತದೆ ಎಂದು ಭಾವಿಸಲಾಗಿದೆ. ಗ್ರೀಫನ್ ರಣಹದ್ದುಗೆ ಜರ್ಮನ್ ಪರಿಶೋಧಕ ಮತ್ತು ಎಡ್ವರ್ಡ್ ರೂಫಲ್ಸ್ ಎಂಬ ಜೀವಶಾಸ್ತ್ರಜ್ಞರ ಹೆಸರನ್ನು ಇಡಲಾಗಿದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಹಾರುವ ಪಕ್ಷಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ

0: ಪ್ರಿಯ ಕೇಳುಗರೆ, ಇದುವರೆಗೂ ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಹಾರುವ ಪಕ್ಷಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮೌನ ಮನಸ್ಸಿನ ಶಾಂತಿ ಮಾರ್ಗ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮೌನ ಮನಸ್ಸಿನ ಶಾಂತಿ ಮಾರ್ಗ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಪ್ರಚಲಿತ ವಿದ್ಯಮಾನಗಳನ್ನು ಗಮನಿಸಿದಾಗ ಮೌನದ ಅಗತ್ಯ ತುಂಬಾ ಇದೆ ಎಂದೆನಿಸುತ್ತದೆ. ಮಾತಿನಿಂದ ಉಂಟಾಗುವ ಮಾಸದ ಗಾಯಗಳಿಗೆ ಮೌನ ಮುಲಾಮಿನಂತೆ ಉಪಶಮನ ನೀಡಬಲ್ಲದು. ಮನುಷ್ಯನ ವ್ಯಕ್ತಿತ್ವದ ಶೋಭೆಯನ್ನು ಮೌನ ಹೆಚ್ಚಿಸುತ್ತದೆ. ಮಾತಿನಲ್ಲಿ ಹೇಳಲಾಗದ ಅನೇಕ ಭಾವನೆಗಳನ್ನು ಮೌನ ಅಭಿವ್ಯಕ್ತಪಡಿಸಬಲ್ಲದು. ಮೌನ ಮನಸ್ಸಿನ ಭಾವನೆಗಳನ್ನು ನಿಯಂತ್ರಿಸಬಲ್ಲದು. ಮಾತಿನಿಂದ ಹೇಳಲಾಗದ ಎಷ್ಟೋ ವಿಷಯಗಳನ್ನು ಮೌನ ತಿಳಿಸಬಲ್ಲದು. ಆದರೆ ಅರ್ಥ ಮಾಡಿಕೊಳ್ಳುವ ಮನಸ್ಸುಳ್ಳುವವರಿಗೆ ಬೇಕು ಅಷ್ಟೇ. ಪ್ರಸ್ತುತ ದಿನಗಳಲ್ಲಿ ಜನರು ತಮ್ಮ ಅಭಿಪ್ರಾಯಗಳನ್ನು ತಕ್ಷಣವೇ ವ್ಯಕ್ತಪಡಿಸಬೇಕೆಂಬ ಆತುರದಲ್ಲಿರುತ್ತಾರೆ. ಮಾತು ಮನೆಕೆಡಿಸಿತು, ತೂತು ಹೊಲೆಕೆಡಿಸಿತು ಎಂಬ ಗಾದೆ ಮಾತಿಗನುಗುಣವಾಗಿ ಬೇಕಾದ ಬೇಡವಾದ ಮಾತುಗಳಿಂದ ಪರಸ್ಪರ ದೋಷಾರೋಪ ಮಾಡುತ್ತಾ ಜೊತೆಗಿದ್ದರೂ ಮಾನಸಿಕವಾಗಿ ದೂರವಿದ್ದಾರೆ. ಮಾತುಗಳನ್ನು ಕೇಳುವ ವ್ಯವಧಾನವು ಯಾರಿಗೂ ಇಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೌನದ ಅವಶ್ಯಕತೆ ತುಂಬಾ ಇದೆ. ಮಾತು ಬೆಳ್ಳಿ ಮೌನ ಬಂಗಾರವೆಂಬ ಗಾದೆಯು ಕೂಡ ಮೌನಕ್ಕಿರುವ ಅಧಿಕ ಮೌಲ್ಯವನ್ನು ತಿಳಿಸುತ್ತದೆ. ಮೌನ ನಮ್ಮಲ್ಲಿ ಸಹನೆ ತಾಳ್ಮೆಯನ್ನು ಬೆಳೆಸಬಲ್ಲದು. ಕೋಪ ಬಂದ ಸಂದರ್ಭದಲ್ಲಿ ಮೌನವಾಗಿರುವುದನ್ನು ಕರಗತ ಮಾಡಿಕೊಂಡರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆದಂತಾಗುತ್ತದೆ. ಮೌನಕ್ಕಿರುವ ಶಕ್ತಿ ಅಪಾರವಾದುದು. ಅದು ಮನಸ್ಸುಗಳನ್ನು ಸೆಳೆಯಬಲ್ಲದು, ಗೆಲ್ಲಬಲ್ಲದು, ಬದುಕಿನಲ್ಲಿ ಭರವಸೆಯನ್ನು ಮೂಡಿಸಬಲ್ಲದು. ಮೌನದಿಂದಾಗುವ ಅನುಕೂಲಗಳು ಹೀಗಿವೆ. ಮಾತು ಮಾಡದ ಕೆಲಸವನ್ನು ಮೌನ ಮಾಡಬಲ್ಲದು. ಎಲ್ಲಿ, ಯಾವಾಗ, ಯಾವ ಸಂದರ್ಭಗಳಲ್ಲಿ ಮೌನವಾಗಿರಬೇಕೆಂದು ತಿಳಿದವರು ಜ್ಞಾನಿಯೆಂದೆನಿಸಿಕೊಳ್ಳುತ್ತಾರೆ. ಮೌನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದರಿಂದ ಸಿಗುವ ಅನುಕೂಲಗಳೇ ಹೆಚ್ಚು. ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ದಿನೇ ದಿನ ಮಾನಸಿಕವಾಗಿ ಹೆಚ್ಚುತ್ತಿರುವ ಒತ್ತಡಗಳನ್ನು ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿಯನ್ನುಂಟು ಮಾಡಲು ಮೌನದ ಅಗತ್ಯತೆ ಇದೆ. ಮೌನದಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ. ಅನಗತ್ಯ ಮಾತುಗಳಿಂದ ಬೇಡದ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ನರಳುವುದಕ್ಕಿಂತ ಮೌನವಾಗಿದ್ದು ನಮಗೆ ಸಂಬಂಧವಿಲ್ಲದ ವಿಚಾರಗಳ ಕಡೆಗೆ ಗಮನ ಹರಿಸುವುದನ್ನು ಬಿಟ್ಟರೆ ಮನಸ್ಸು ಆಹ್ಲಾದಕರವಾಗಿರುತ್ತದೆ. ಗದ್ದಲ, ಮನಸ್ತಾಪ, ಭಿನ್ನಾಭಿಪ್ರಾಯ ಎಲ್ಲಕ್ಕಿಂತ ಶಾಂತಿ ಅತಿ ಅಮೂಲ್ಯವಾದುದು. ಹಾಗಾಗಿ ಮೌನವಾಗಿ ಉಳಿದಷ್ಟು ಮನಸ್ಸಿನಲ್ಲಿ ಶಾಂತ ಚಿತ್ತತೆ ಮೂಡುತ್ತದೆ. ನನಗೆ ಈ ಮಾತನ್ನು ಹೇಳುವಾಗ ಬಹಳ ಹಿಂದೆ ಓದಿದ್ದ ಗೌತಮ ಬುದ್ಧನ ಕಥೆಯೊಂದು ನೆನಪಿಗೆ ಬರುತ್ತದೆ. ಒಮ್ಮೆ ಬುದ್ಧ ಮತ್ತು ಅವರ ಶಿಷ್ಯರು ಪ್ರಯಾಣಿಸುತ್ತಿದ್ದಾಗ ದಾರಿಯಲ್ಲಿ ಒಂದು ನದಿ ಬಳಿ ವಿಶ್ರಾಂತಿ ಪಡೆಯಲು ನಿಂತರು. ಬುದ್ಧನಿಗೆ ಬಾಯಾರಿಕೆಯಾದ್ದರಿಂದ ಹತ್ತಿರದಲ್ಲಿದ್ದ ನದಿಯಿಂದ ನೀರು ಕುಡಿಯಲು ತರಲು ಶಿಷ್ಯನಿಗೆ ಹೇಳಿದರು. ಶಿಷ್ಯನು ನದಿ ಹತ್ತಿರ ಹೋದಾಗ ಅಲ್ಲಿ ಕೆಲವರು ಬಟ್ಟೆ ತೊಳೆಯುತ್ತಿದ್ದರು ಮತ್ತು ಗಾಡಿಯೊಂದು ನದಿಯನ್ನು ದಾಟಿ ಹೋಗುತ್ತಿತ್ತು. ಇದರಿಂದ ನೀರೆಲ್ಲ ಕಲಕಿಕೊಂಡು ಮಣ್ಣು ಸೇರಿ ಕಲುಷಿತವಾಗಿತ್ತು. ಕುಡಿಯಲು ಯೋಗ್ಯವಲ್ಲದ ಆ ಮಣ್ಣು ನೀರನ್ನು ಕಂಡು ಶಿಷ್ಯನು ಹಾಗೆಯೇ ವಾಪಸ್ ಬಂದು ಬುದ್ಧನಿಗೆ ನೀರು

ಕಲುಷಿತವಾಗಿದೆ ಎಂದು ತಿಳಿಸಿದನು. ಸ್ವಲ್ಪ ಸಮಯ ಕಳೆದ ಬಳಿಕ ಬುದ್ಧನು ಅದೇ ಶಿಷ್ಯನನ್ನು ಮತ್ತೆ ಹೋಗಿ ನೀರು ತರುವಂತೆ ಸೂಚಿಸಿದರು. ಶಿಷ್ಯನು ಮರಳಿ ಹೋದರೂ ನೀರು ಇನ್ನೂ ಕದಡಿದಿರುವುದನ್ನು ಕಂಡು ಬರಿಗೈಯಲ್ಲಿ ಹಿಂದಿರುಗಿದನು. ಮತ್ತೆ ಕೆಲವು ನಿಮಿಷಗಳ ನಂತರ ಬುದ್ಧರು ಮೂರನೇ ಬಾರಿಗೆ ಅದೇ ಶಿಷ್ಯನನ್ನು ಕಳುಹಿಸಿದರು. ಈ ಬಾರಿ ಶಿಷ್ಯನು ನದಿಯ ಬಳಿ ಹೋದಾಗ ಮಣ್ಣೆಲ್ಲ ತಳಕ್ಕೆ ಕುಳಿತು ನೀರು ಸಂಪೂರ್ಣವಾಗಿ ತಿಳಿಯಾಗಿ ಶುದ್ಧವಾಗಿರುವುದನ್ನು ಕಂಡನು. ಆಗ ಖುಷಿಯಿಂದ ನೀರನ್ನು ಪಾತ್ರೆಯಲ್ಲಿ ತುಂಬಿಕೊಂಡು ಬುದ್ಧನಿಗೆ ತಂದುಕೊಟ್ಟನು. ನೀರು ತಂದ ಶಿಷ್ಯನನ್ನು ನೋಡುತ್ತಾ ಬುದ್ಧನು ಒಂದು ಅಮೂಲ್ಯವಾದ ಪಾಠವನ್ನು ಹೇಳಿದರು. ನೀರು ಶುದ್ಧವಾಗಲು ನೀನು ಏನು ಮಾಡಿದೆ? ನೀನು ಅದಕ್ಕೆ ಯಾವುದೇ ಪ್ರಯತ್ನ ಮಾಡಲಿಲ್ಲ, ಅದನ್ನು ಹಾಗೆಯೇ ಬಿಟ್ಟೆ. ಮಣ್ಣು ತನ್ನಷ್ಟಕ್ಕೆ ತಾನೇ ತಳಕ್ಕೆ ಕುಳಿತು ನೀರು ತಿಳಿಯಾಯಿತು. ಅದೇ ರೀತಿ ನಮ್ಮ ಮನಸ್ಸು ಕೂಡ ಕೋಪ, ಆತಂಕ ಅಥವಾ ಆಲೋಚನೆಗಳಿಂದ ಮನಸ್ಸು ಕರಡಿದಾಗ ಅದನ್ನು ಬಲವಂತವಾಗಿ ಶಾಂತಗೊಳಿಸಲು ಪ್ರಯತ್ನಿಸಬಾರದು. ಅದಕ್ಕೆ ಸ್ವಲ್ಪ ಸಮಯ ಮತ್ತು ಅವಕಾಶ ನೀಡಿದರೆ ಆಲೋಚನೆಗಳು ತಾನಾಗಿಯೇ ಅಡಗಿ ಮನಸ್ಸು ಶಾಂತವಾಗುತ್ತದೆ. ಈ ಕಥೆಯನ್ನು ಅರ್ಥ ಮಾಡಿಕೊಂಡಾಗ ಮೌನದ ಮಹತ್ವದ ಅರಿವಾಗುತ್ತದೆ. ನಮ್ಮ ಮನಸ್ಸು ಕೂಡ ಆ ನದಿಯಂತೆ ಕೆಲವೊಮ್ಮೆ ಇನ್ನಿಲ್ಲದಂತೆ ಬೇಡದ ಕಲ್ಮಶಗಳನ್ನು ತುಂಬಿಕೊಂಡು ಅಶುದ್ಧವಾಗಿರುತ್ತದೆ. ಕೋಪ, ಹತಾಶೆ, ಆಕ್ರೋಶ, ಮತ್ಸರ, ದ್ವೇಷ ಎಂಬ ಇತ್ಯಾದಿ ಕಲ್ಮಶಗಳನ್ನು ಬಿಟ್ಟು ಮೌನದ ಮರೆ ಹೋಗಿ ಮನವೆಂಬ ನದಿಯನ್ನು ತಿಳಿಯಾಗಿಸಿಕೊಳ್ಳಬಹುದು. ಮೌನದಿಂದ ಏಕಾಗ್ರತೆ ಹೆಚ್ಚಿಸುತ್ತದೆ. ಮೌನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರಿಂದ ಅಧ್ಯಯನ, ಕೆಲಸ ಮತ್ತು ಧ್ಯಾನದಲ್ಲಿ ಗಮನವನ್ನು ಕೇಂದ್ರೀಕರಿಸಲು ಸಹಾಯವಾಗುತ್ತದೆ. ಮೌನ ನಮ್ಮಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಗುರಿಯಡಿಗೆ ಸಾಗುವ ದಾರಿಯಲ್ಲಿ ನಮ್ಮ ಗಮನವನ್ನು ಹರಿಸಲು ಸಹಾಯಕವಾಗುತ್ತದೆ. ಏಕಾಗ್ರತೆ ಹೆಚ್ಚಿಸಿಕೊಳ್ಳಬೇಕಾದರೆ ಮೌನದ ಮರೆ ಹೋಗಬೇಕಾಗುತ್ತದೆ. ಆಗ ಮಾತ್ರ ನಮ್ಮ ಸಾಧನೆಯ ದಾರಿಯಲ್ಲಿ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಮೌನವನ್ನು ಕರಗತ ಮಾಡಿಕೊಂಡಷ್ಟು ಏಕಾಗ್ರತೆ ಹೆಚ್ಚುವುದಲ್ಲದೆ ನಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ. ಮೌನದಿಂದ ಅನಗತ್ಯ ಕಲಹ ತಪ್ಪಿಸುತ್ತದೆ, ಆತ್ಮ ಸಂಯಮವನ್ನು ಬೆಳೆಸುತ್ತದೆ. ಮೌನ ಯೋಚಿಸದೆ ಮಾತನಾಡುವುದರಿಂದ ಉಂಟಾಗುವ ಜಗಳ ಮತ್ತು ತಪ್ಪು ತಿಳುವಳಿಕೆಗಳನ್ನು ಕಡಿಮೆ ಮಾಡುತ್ತದೆ. ಮೌನದ ಸಹವಾಸದಿಂದ ಮನಸ್ತಾಪವನ್ನು ದೂರ ಮಾಡಬಹುದು. ಸ್ವತಂತ್ರವಾಗಿ ಆಲೋಚಿಸುವ, ಚಿಂತಿಸುವ ಸಾಮರ್ಥ್ಯವನ್ನು ಬೆಳೆಸುವುದರೊಂದಿಗೆ ಅನವಶ್ಯಕ, ಅನಗತ್ಯ ಜಗಳ, ಮನಸ್ತಾಪಗಳನ್ನು ತಪ್ಪಿಸುವ ಕೆಲಸವನ್ನು ಮೌನ ಮಾಡುತ್ತದೆ. ಈ ಸಾಮಾಜಿಕ ಜಾಲತಾಣಗಳನ್ನು ಗಮನಿಸಿದರೆ ಸಾಕು, ಪರಿಚಯವಿಲ್ಲದವರು ಪರಸ್ಪರ ಜಿದ್ದಿಗೆ ಬಿದ್ದವರಂತೆ ಮಾತಿನ ಪ್ರಹಾರವನ್ನು ನಡೆಸುತ್ತಿದ್ದಾರೆ. ಯಾವುದೇ ಘಟನೆಗಳ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳದೆ ಸುಖ ಸುಮ್ಮನೆ ಮಾತನಾಡುವುದಕ್ಕಿಂತ ಮೌನದ ಮರೆ ಹೋದರೆ ಅನಗತ್ಯವಾದ ಕಲಹಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ. ಮೌನ ಕೋಪ, ಆತುರ ಮತ್ತು ಭಾವನೆಗಳನ್ನು ನಿಯಂತ್ರಿಸುವ ಶಕ್ತಿ ನೀಡುತ್ತದೆ, ಆತ್ಮ ಸಂಯಮವನ್ನು ಬೆಳೆಸುತ್ತದೆ. ಏನೇ ಸಮಸ್ಯೆಗಳು ಎದುರಾದರೂ ತಕ್ಷಣವೇ ಪ್ರಕ್ರಿಯಿಸುವುದರ ಬದಲು ಕೂಲಂಕುಷವಾಗಿ ಆಲೋಚಿಸುವ, ವಿಚಾರಗಳ ಬಗ್ಗೆ ಚರ್ಚಿಸುವ, ನಿಧಾನವಾಗಿ ಪರಿಸ್ಥಿತಿಯನ್ನು ಅವಲೋಕಿಸುವ, ಕ್ಷಣಿಕ ಕೋಪದ ಕೈಗೆ ಬುದ್ಧಿ ನೀಡುವುದರ ಬದಲು ಸಂಯಮ ಬೆಳೆಸಿಕೊಳ್ಳುವ, ಉದ್ವೇಗಗಳಿಂದ ಉಂಟಾಗುವ ಒತ್ತಡಗಳಿಂದ ಮುಕ್ತಗೊಳ್ಳುವ ಮನೋಭಾವವನ್ನು ಬೆಳೆಸುತ್ತದೆ. ಮೌನವು ಸಂಬಂಧಗಳನ್ನು ಬಲಪಡಿಸುತ್ತದೆ. ಸಂಬಂಧ ಗಟ್ಟಿಯಾಗಿ ಉಳಿಯಬೇಕಾದರೆ ಮಾತುಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಮೊದಲಿಗಿರಬೇಕು. ಮೌನ ಇತರರ ಮಾತುಗಳನ್ನು ಗಮನವಿಟ್ಟು ಕೇಳುವ ಗುಣ ಬೆಳೆಸಿ ಪರಸ್ಪರ ಅರ್ಥೈಸಿಕೊಳ್ಳಲು ನೆರವಾಗುತ್ತದೆ. ಈ ಮುಖೇನ ಸಂಬಂಧಗಳಲ್ಲಿರುವ ಬಂಧವನ್ನು ಬಲಪಡಿಸುತ್ತದೆ. ಸಂಬಂಧಗಳ ಅರಮನೆಯಲ್ಲಿ ಮಾತಿಗಿಂತ ಮೌನ ವಿರಾಜಮಾನವಾಗಿ ಉಳಿಯುತ್ತದೆ. ಜೊತೆಗೆ ಅನಗತ್ಯ ವಿತಂಡವಾದಗಳಿಗಿಂತ ಮೌನದ ಮರೆಯ ಮುಖೇನ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಬಹುದು. ಮೌನವು ವಿದ್ಯಾರ್ಥಿಯ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಿದ್ಯಾರ್ಥಿಗಳಿಗೆ ಮೌನ ಅತ್ಯಂತ ಅಗತ್ಯ. ಶಾಂತ ವಾತಾವರಣದಲ್ಲಿ ಅಧ್ಯಯನ ಮಾಡಿದರೆ ಪಾಠವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಹೆಚ್ಚು ಸಮಯ ಅವುಗಳನ್ನು ನೆನಪಿಟ್ಟುಕೊಳ್ಳಬಹುದು. ಪರೀಕ್ಷೆ ಸಮಯದಲ್ಲಿ ಮೌನ ಏಕಾಗ್ರತೆ ಉತ್ತಮ ಸಾಧನೆಗೆ ಸಹಕಾರಿಯಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ಮೌನದ ಪಾತ್ರ ಅತ್ಯಂತ ಮಹತ್ವವಾದುದು. ಗದ್ದಲ, ಗೊಂದಲ, ಅನಗತ್ಯ ಮಾತಿನ ಚಕಮಕಿಗಳಿಂದ ಮುಕ್ತವಾಗಿದ್ದುಕೊಂಡು ಮೌನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಲ್ಲಿ
ಮೌನ

ಶಿಕ್ಷೆಗೂ ಮೀರಿದ ಫಲಿತಾಂಶವನ್ನು ನೀಡುತ್ತದೆ. ಮಾತಿಗಿಂತ ಮೌನ ಶಕ್ತಿಶಾಲಿ, ಮಾತಿಗಿಂತ ಮೌನ ಹೆಚ್ಚು ಪರಿಣಾಮ ಬೀರುತ್ತದೆ. ಮಾತಿನಿಂದ ಸಮಸ್ಯೆಗಳು ಉದ್ಭವಿಸಿದರೆ ಮೌನದಿಂದ ಸಂಬಂಧಗಳಲ್ಲಿ ಅಂತರವನ್ನು ಕಾಪಾಡಿಕೊಂಡು ನಮ್ಮ ತನವನ್ನು ಉಳಿಸಿಕೊಳ್ಳಬಹುದು. ಮೌನ ಎಂದರೆ ಕೇವಲ ಮಾತಾಡದೆ ಉಳಿಯುವುದಲ್ಲ, ಮಾತಲ್ಲಿ ಹೇಳಲಾಗದ ಭಾವನೆಗಳನ್ನು ಮೌನ ಮಾತಿಗಿಂತ ಪ್ರಭಾವಶಾಲಿಯಾಗಿ ಪ್ರಕಟಿಸಬಲ್ಲದು. ಮಾತಿನ ಸಂತೆಯಲ್ಲಿ ಕಳೆದು ಹೋಗುವ ಬದಲು ಮೌನದ ದಾರಿಯಲ್ಲಿ ಏಕಾಂಗಿಯಾಗಿ ಸಂಚರಿಸುವುದೇ ಉತ್ತಮ. ಎಲ್ಲ ಸಮಯದಲ್ಲೂ ಮೌನವಾಗಿ ಉಳಿಯುವುದು ಕೂಡ ತಪ್ಪು. ನಮಗೆ ಸರಿ ಅನಿಸದೆ ಇರುವುದನ್ನು ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಮಾತನಾಡುವ ಕಡೆ ಮೌನವಾಗಿ ಉಳಿಯುವುದು, ಮೌನವಾಗಿ ಉಳಿಯುವ ಕಡೆ ಮಾತನಾಡುವುದು ಎರಡೂ ಸಹ ತಪ್ಪು. ಎಲ್ಲಿ ಮಾತನಾಡಬೇಕು, ಎಲ್ಲಿ ಮೌನವಾಗಿ ಉಳಿಯಬೇಕೆಂದು ಅರಿತವನು ಬುದ್ಧಿವಂತನೆನಿಸಿಕೊಳ್ಳುತ್ತಾನೆ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಎಂಬ ಮೌನದ ರುಚಿಯನ್ನು ಸವಿಯಬಲ್ಲವನಾಗಿ ಮೌನ ದೊರಕಿಸಿಕೊಡಬಹುದಾದ ಗೌರವಕ್ಕೆ ಪಾತ್ರನಾಗಿ ಉಳಿದ ಎಲ್ಲರಿಗಿಂತ ಭಿನ್ನವಾಗಿ ನಿಲ್ಲುತ್ತಾನೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಮೌನ ಮನಸ್ಸಿನ ಶಾಂತಿ ಮಾರ್ಗ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ಮೌನ ಮನಸ್ಸಿನ ಶಾಂತಿ ಮಾರ್ಗ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನೀಟ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲ ಹಿನ್ನೆಲೆ ಸಂಸತ್ತಿನ ಉಭಯ ಕಲಾಪ ಮುಂದೂಡಿಕೆ. ಅಸ್ಸಾಂ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಕೇಂದ್ರ ಸರ್ಕಾರದಿಂದ ನೆರವಿನ ಭರವಸೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನ. 20 ವರ್ಷದೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತದ ಆಶೀಶ್ ಧರಣಿಧರನ್ ಹಾಗೂ ಅಮಾನತ್ ಕಾಂಬೋಜ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಶಂಕಿತ ಪೊಲೀಸ್ ಕ್ರಮ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲದ ನಂತರ ಲೋಕಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾದಾಗ ಲೋಕಸಭೆಯು ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ದಾಳಿಯ ಸಂತ್ರಸ್ತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿತು. ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲಿನ ಭೀಕರ ಅಣುಬಾಂಬ್ ದಾಳಿಗೆ ಇಂದು 81 ವರ್ಷಗಳು ತುಂಬಿವೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದರು. ಆಗಸ್ಟ್ 6 ಮತ್ತು 9 ರಂದು ಈ ಎರಡು ನಗರಗಳ ಮೇಲೆ ಅಣುಬಾಂಬ್ಗಳನ್ನು ಹಾಕಲಾಯಿತು. ಇದರ ಪರಿಣಾಮವಾಗಿ ಲಕ್ಷಾಂತರ ನಾಗರಿಕರು ಸಾವನ್ನಪ್ಪಿದ್ದರು ಮತ್ತು ಅಪಾರ ಸಂಖ್ಯೆಯ ಜನರು ಗಾಯಗೊಂಡರು ಎಂದು ಅವರು ತಿಳಿಸಿದರು. ಈ ಘಟನೆಯ ನಂತರವೇ ಜಗತ್ತು ಮೊದಲ ಬಾರಿಗೆ ಪರಮಾಣು ಶಸ್ತ್ರಾಸ್ತ್ರಗಳ ವಿನಾಶಕಾರಿ ಪ್ರಭಾವದ ಬಗ್ಗೆ ತಿಳಿದುಕೊಂಡಿತು ಎಂದು ಅವರು ಹೇಳಿದರು.
4: आज से 81 वर्ष पूर्व जापान के हिरोशिमा और नागासाकी शहर पर क्रमशः 6 और 9 अगस्त 1945 को परमाणु बम गिराए गए थे. इस अभूतपूर्व त्रासदी में लाखों निर्दोष लोगों ने अपने प्राण गंवाए तथा असंख्य लोग गंभीर रूप से प्रभावित हुए. ये सभा विश्व को

0: सामूहिक विनाश के हथियारों से मुक्त करने के लिए अपनी प्रतिबद्धता पुनः दोहराती है।
1: ಸಾಮೂಹಿಕ ಶಸ್ತ್ರಾಸ್ತ್ರಗಳಿಲ್ಲದ ಜಗತ್ತನ್ನು ನಿರ್ಮಿಸುವ ತನ್ನ ಬದ್ಧತೆಯನ್ನು ಸದನವು ಪುನರುಚ್ಚರಿಸುತ್ತದೆ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿರ್ಮೂಲನೆ ಮಾಡಲು ಹಾಗೂ ಜಾಗತಿಕ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಲು ಒಟ್ಟಾಗಿ ಶ್ರಮಿಸಲು ಸರ್ಕಾರ ಸಂಕಲ್ಪ ಮಾಡುತ್ತದೆ ಎಂದು ಓಂ ಬಿರ್ಲಾ ಹೇಳಿದ್ದಾರೆ. ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ದಾಳಿಯ ಸಂತ್ರಸ್ತರ ನೆನಪಿಗಾಗಿ ಸದನವು ಮೌನ ಆಚರಿಸಿತು. ನಂತರ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಕಲಾಪವನ್ನು ತೆಗೆದುಕೊಳ್ಳಲು ಯತ್ನಿಸಿದರು, ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿ

0: ಸಾಗರ್ ಜಿಲ್ಲೆಯ ನೇಪಾಳಿ ಖುಟಿ ಪ್ರದೇಶಕ್ಕೆ ಭೇಟಿ ನೀಡಿದರು. ಜುಲೈ 19ರಂದು ಆರಂಭವಾದ ಪ್ರವಾಹದ ಇತ್ತೀಚಿನ ಅಲೆಯಿಂದ ತೀವ್ರವಾಗಿ ಹಾನಿಗೊಳಗಾದ ಪ್ರದೇಶಗಳ ಪೈಕಿ ಈ ಪ್ರದೇಶವೂ ಒಂದಾಗಿದೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯವು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಸಹಯೋಗದಲ್ಲಿ ನಾಳೆ ನವದೆಹಲಿಯಲ್ಲಿ 2 ದಿನಗಳ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನವನ್ನು ಆಯೋಜಿಸಿದೆ. ವಿಕಸಿತ ಭಾರತದತ್ತ ಗುಣಮಟ್ಟದ ವೈದ್ಯಕೀಯ ಸಾಧನಗಳ ಜಾಗತಿಕ ಕೇಂದ್ರವಾಗಿ ಭಾರತ ಎಂಬ ವಿಷಯಾಧಾರಿತ ಸಮ್ಮೇಳನವನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಉದ್ಘಾಟಿಸಲಿದ್ದಾರೆ. ಎರಡನೇ ದಿನ ಕೇಂದ್ರ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಆತ್ಮನಿರ್ಭರ ಮೆಡ್ಟೆಕ್ ವಿಕಸಿತ ಭಾರತದತ್ತ ಭಾರತದ ಪಯಣ ವಿಷಯದ ಕುರಿತು ಮುಖ್ಯ ಭಾಷಣ ಮಾಡಲಿದ್ದಾರೆ. ಸಮ್ಮೇಳನದಲ್ಲಿ ನೀತಿ ನಿರೂಪಕರು, ಉದ್ಯಮದ ಪ್ರತಿನಿಧಿಗಳು, ಆರೋಗ್ಯ ಕ್ಷೇತ್ರದ ತಜ್ಞರು, ಸಂಶೋಧಕರು, ಹೂಡಿಕೆದಾರರು ಹಾಗೂ ಇತರ ಪಾಲುದಾರರು ಭಾಗವಹಿಸಿ ಭಾರತದ ವೈದ್ಯಕೀಯ ಸಾಧನಗಳ ಕ್ಷೇತ್ರದ ಭವಿಷ್ಯ ಮತ್ತು ಬೆಳವಣಿಗೆ ಕುರಿತು ಚರ್ಚಿಸಲಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಭಾರತದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಫಲಾನುಭವಿ ಕುಟುಂಬಗಳನ್ನು ತಲುಪಿದೆ ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ಅಂತಾರಾಷ್ಟ್ರೀಯ ಇಂಧನ ಸಮಾವೇಶ ಮತ್ತು ಪ್ರದರ್ಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಈ ಯೋಜನೆಯ ಮೂಲಕ 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿ 421 ಕೋಟಿ ರೂಪಾಯಿ ಗಳಿಸಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ದಿವಂಗತ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುಣ್ಯತಿಥಿ ಅಂಗವಾಗಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಸುಷ್ಮಾ ಸ್ವರಾಜ್ ಅವರು ತಮ್ಮ ಪ್ರಖರ ವಾಗ್ಮಿತೆ, ಸೂಕ್ಷ್ಮ ಸಂವೇದನೆಯ ನಾಯಕತ್ವ ಹಾಗೂ ರಾಷ್ಟ್ರದ ಹಿತಾಸಕ್ತಿಗಳ ಬಗೆಗಿನ ಅಚಲ ಬದ್ಧತೆಯಿಂದ ಭಾರತೀಯ ರಾಜಕೀಯ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದ್ದರು ಹಾಗೂ ರಾಷ್ಟ್ರ ಸೇವೆಯಲ್ಲಿನ ಅವರ ಸಮರ್ಪಣೆ ಕಾರ್ಯಶೈಲಿ ಹಾಗೂ ಜನಕಲ್ಯಾಣದ ಬಗೆಗಿನ ಬದ್ಧತೆ ಸದಾ ಸ್ಫೂರ್ತಿದಾಯಕವಾಗಿರಲಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸುಷ್ಮಾ ಸ್ವರಾಜ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶದ ಬಹುಜನ ಸಮಾಜ ಪಕ್ಷದ ಶಾಸಕ ಉಮಾಶಂಕರ್ ಸಿಂಗ್ ಅವರು ದೀರ್ಘಕಾಲದ ಅನಾರೋಗ್ಯದ ಬಳಿಕ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಮೆದುಳಿನಲ್ಲಿ ಗಡ್ಡೆಯ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ದೆಹಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಉಮಾಶಂಕರ್ ಸಿಂಗ್ 403 ಸದಸ್ಯ ಬಲದ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಬಲಿಯಾ ಜಿಲ್ಲೆಯ ರಸಡಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಏಕೈಕ ಬಿಎಸ್ಪಿ ಶಾಸಕರಾಗಿದ್ದರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಶಾಸಕ ಉಮಾಶಂಕರ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಉತ್ತರಾಖಂಡ್ ಆದ್ಯಂತ ಮಳೆ ಮುಂದುವರೆದಿದ್ದು ಡೆಹ್ರಾಡೂನ್, ಚಮೋಲಿ ಮತ್ತು ಬಾಗೇಶ್ವರ್ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಡೆಹ್ರಾಡೂನ್ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಇಂದು 1ರಿಂದ 12 ತರಗತಿಯವರೆಗಿನ ಎಲ್ಲಾ ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಿಸಲಾಗಿದೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಸಂಭವನೀಯ ವಿಪತ್ತು ಪರಿಸ್ಥಿತಿಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ರಾಜ್ಯದ ಎಲ್ಲಾ ವಿಪತ್ತು ನಿರ್ವಹಣೆ ಮತ್ತು ಪರಿಹಾರ ಸಂಸ್ಥೆಗಳು ಕಟ್ಟೆಚ್ಚರದಿಂದ ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ದಾರೆ. ಯಮನ್ನ ಹೌತಿ ಗುಂಪು ಏಡನ್ ಕೊಲ್ಲಿಯಲ್ಲಿ ಸೌದಿ ಅರೇಬಿಯಾದ ತೈಲ ಟ್ಯಾಂಕರ್ ಒಂದನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ಗುರಿಯಾಗಿಸಿಕೊಂಡಿರುವುದಕ್ಕಾಗಿ ತಿಳಿಸಿದೆ. ಉತ್ತರ ಕೆಂಪು ಸಮುದ್ರದಲ್ಲಿ ಮತ್ತೊಂದು ಸೌದಿ ಟ್ಯಾಂಕರ್ ಮೇಲೆ ಪ್ರತ್ಯೇಕ ಕ್ಷಿಪಣಿ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡ ಕೆಲವೇ ಗಂಟೆಗಳ ಬಳಿಕ ಈ ದಾಳಿ ನಡೆದಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟಿಸಿದ ಹೇಳಿಕೆಯಲ್ಲಿ ಹೌತಿ ಸೇನಾ ವಕ್ತಾರ ಯಾಹ್ಯಾ ಸರಿಯಾ ಡೈಸಿ ಎಂಬ ಹೆಸರಿನ ಟ್ಯಾಂಕರ್ಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಪ್ಪಳಿಸಿದ್ದು ಅದು ತನ್ನ ಮಾರ್ಗ ಬದಲಿಸಿ ಹಿಂತಿರುಗುವಂತೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ

ಅರೇಬಿಯ ಹೌತಿ ನಿಯಂತ್ರಿತ ಯೆಮೆನ್ ಪ್ರದೇಶಗಳಿಗೆ ವಿಧಿಸಿರುವ ದಿಗ್ಬಂಧನವನ್ನು ತೆರವುಗೊಳಿಸುವವರೆಗೆ ದಿಗ್ಬಂಧನಕ್ಕೆ ಪ್ರತಿಯಾಗಿ ದಿಗ್ಬಂಧನ ಎಂಬ ನೀತಿಯಡಿ ಈ ಕಡಲ ದಿಗ್ಬಂಧನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಯೂಜಿನ್ನಲ್ಲಿ ನಡೆಯುತ್ತಿರುವ ವಿಶ್ವ ಅಥ್ಲೆಟಿಕ್ಸ್ 20 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಇಟಿ ಎಸೆತಗಾರರಾದ ಆಶೀಶ್ ಯಾದವ್ ಮತ್ತು ಟಿ ಧರಣಿಧರನ್ ಹಾಗೆಯೇ ಡಿಸ್ಕಸ್ ಎಸೆತಗಾರ್ತಿ ಅಮಾನತ್ ಕಾಂಬೋಜ್ ತಮ್ಮ ಸಾಧನೆಗಳ ಫೈನಲ್ ಹಂತಕ್ಕೆ ಅರ್ಹತೆ ಪಡೆದಿದ್ದಾರೆ. ಆಶೀಶ್ ಅವರು 69.87 ಮೀಟರ್ ಎಸೆತದೊಂದಿಗೆ ಪುರುಷರ ಇಟಿ ಎಸೆತದ ಎ ಗುಂಪಿನ ಅರ್ಹತಾ ಸುತ್ತಿನಲ್ಲಿ ಅಗ್ರಸ್ಥಾನ ಪಡೆಯುವ ಮೂಲಕ ಅದ್ಭುತ ಪ್ರದರ್ಶನ ನೀಡಿದರು. ಬಿ ಗುಂಪಿನಲ್ಲಿ 76.02 ಮೀಟರ್ ಎಸೆದು ಅಗ್ರಸ್ಥಾನದಲ್ಲಿದ್ದ ದಕ್ಷಿಣ ಆಫ್ರಿಕಾದ ಸ್ಪರ್ಧಿ ಜಾನ್ ಹೆನ್ರಿಕ್ ಹೇಮಸ್ ಅವರ ನಂತರ ಆಶೀಶ್ ಎರಡನೇ ಸ್ಥಾನ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲ ಹಿನ್ನೆಲೆ ಸಂಸತ್ತಿನ ಉಭಯ ಕಲಾಪ ಮುಂದೂಡಿಕೆ. ಅಸ್ಸಾಂ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಕೇಂದ್ರ ಸರ್ಕಾರದಿಂದ ನೆರವಿನ ಭರವಸೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನ. 20 ವರ್ಷದೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತದ ಆಶೀಶ್ ಧರಣಿಧರನ್ ಹಾಗೂ ಅಮಾನತ್ ಕಾಂಬೋಜ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ SVYM ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಂಜಣ್ಣರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಬಂದಿದೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ SVYM ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಂಜಣ್ಣರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಕಳ್ಳಹಳ್ಳ ಎ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಮತಿ ಚಿಕ್ಕಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ನಂಗ ಜೇನು ಕುರುಬ ಮಕ್ಕಳು ದೂರಿ ದೂರಿ, ನಂಗ ಕಾಡಿಗೆ ಅರಸಾರು ದೂರಿ ದೂರಿ.
3: ಗಿರಿಜನರ ಬದುಕು ಬವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗ ಕಾಡು ನಂಗ ಜನ.
2: ಕಾಸುಕಿಯ ಕುರುಬಾರು ದೂರಿ ದೂರಿ,
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೇನೆ ಅಲ್ಲಿ ಯಾವ ಜನಾಂಗದವರು ವಾಸ ಮಾಡಿಕೊಂಡು ಹೋಗ್ತಿದ್ದಾರೆ, ಹಾಗೇನೆ ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಕಲ್ಲಹಳ್ಳ ಹೇ ಆಡಿಯ ನಿವಾಸಿಗರಾದ ಶ್ರೀಮತಿ ಚಿಕ್ಕಮ್ಮರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕಲ್ಲಹಳ್ಳ ಎ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕ ತಿಳಿದು ಬರೋಣ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತೇವೆ. ನಮಸ್ಕಾರ.
6: ನಮಸ್ತೆ.
5: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
6: ನನ್ನ ಹೆಸರು ಚಿಕ್ಕಮ್ಮ, ಕಲ್ಲಹಳ್ಳ ಆಡಿ.
5: ತಾವು ಎಷ್ಟು ವರ್ಷಗಳಿಂದ ಈ ಒಂದು ಕಲ್ಲಹಳ್ಳಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಬರ್ತೀರಾ?
6: ನನಗೆ ಒಂದು 55 ವರ್ಷ. ಐದು ವರ್ಷದಿಂದ ನೀವು ಅನ್ನಂಗ ನಮ್ಮ ತಂದೆ ಅವರು ಇರ್ತಿದ್ರು. ಅವ್ರು ನೀವು ಅನ್ನಾಗ ಅದ್ರ ಮಾಮೂಲಿ ಇವತ್ತು ನೀವು ಅನ್ನಾಗ ಸರ್ಕಾರ ಬತ್ತು, ಸರ್ಕಾರ ಬಂದ ಮೇಲೆ ನಮ್ಗ ಅಂದ್ರೆ ಆದಾಯ ಕೊಡ್ತಾರ, ಕೊಡೋದಕ್ಕೇನು ನಮ್ಗ ಇದಿಲ್ಲ. ಆದ್ರೆ ನೀವು ಅನ್ನಾಗ ನಮ್ಮ ತಾಯಿ ತಂದೆ ಕೊಡ್ತಿದ್ದ ಅನ್ನ ನೀರು ಈಗ ಇಲ್ಲ.
5: ಇವಾಗಿಲ್ಲ.
6: ಅವತ್ತು ಗೆಣಸ್ ತರಲಿ ಹೊಟ್ಟ ತುಂಬ್ತಿತ್ತು, ಗಣಕ ಸೊಪ್ಪು ತರಲಿ ಹೊಟ್ಟ ತುಂಬ್ತಿತ್ತು, ಇಲ್ವ ಸಾ? ಅದು ಈಗ ಅದಿಲ್ಲ. ಅದಿಲ್ಲದೆ ಈಗ ನೀವು ಅನ್ನಾಗ ಅನಂತರ ರೋಗಗಳು ಬಂತು, ಸುತ್ಕತ್ತು. ಕೊರೋನಾ ಸೂಜಿ ಹಾಕ್ಸ್ಬೇಕಂದ್ರು ಕೊರೋನಾ ಸೂಜಿ ಹಾಕ್ಸ್ಕೊಂಡು ಈಗ ನಮ್ಗೆ ನಡೆಯೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಆ ತೊಂದ್ರೆ ಆವತ್ತಿನ ಕಾಲದದು ಗೆಣಸು ತಿನ್ನಲಿ, ಸೊಪ್ಪೆ ತಿನ್ನಲಿ, ಅಂಬಲಿ ಕಾಯಿಸ್ಕೊಡ್ಲಿ, ನೆಮ್ಮದಿತ್ತು ಆವಾಗ, ನೆಮ್ಮದಿತ್ತು. ಇವತ್ತು ನೀವು ಚಿತ್ರಾನ್ನ ತಿನ್ನಿ, ಪುಳಿಯೋಗರ ತಿನ್ನಿ, ಇಡ್ಲಿ ತಿನ್ನಿ, ದೋಸೆ ತಿನ್ನಿ, ಯಾವುದಕ್ಕೂ ಬರಲ್ಲ. ಆವತ್ತಿನ ಕಾಲದ ಫುಡ್ಡು ತುಂಬ ಚೆನ್ನಾಗಿರುತ್ತೆ.
5: ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಹೊಂದ್ಕೊಂಡು ಬಿಟ್ಟಿದ್ರೆ
6: ಅವತ್ತು ಇರ್ತಿತ್ತು. ಇವತ್ತು ನೀವು ಅನ್ನಾಗ ರೋಡಲ್ಲಿ ಬಂದಿದ್ಕೊಂಡು ರೋಡಲ್ಲಿ ಬಂದಿರಾಗ ಇಲ್ದಿದ್ದು ರೋಗ, ಆ ರೋಗಗಳು ತೀರ್ಸಕ್ಕೆ ಆಯ್ತಾ ಇಲ್ಲ. ಇವತ್ತು ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲಿ ಅಷ್ಟು ಕಟ್ಟಿ ಅಂದಾಗ ನಮ್ಮಂಥ ಬಡವರು

0: ಕಟ್ಟಕ್ಕೂ ಆಗಲ್ಲ. ನೀವು ಅನ್ನಕ ಅವ್ರು ಹೇಳ್ದಷ್ಟು ನಾವು ಕಟ್ಟಕ್ಕಾಗಲ್ಲ. ಆದ್ರೆ ನೀವು ಅನ್ನಕ ನಾವು ಗೇಯ್ಬೇಕು, ನೀವು ಅನ್ನ ಕೂಲಿ ಮಾಡೋ ದುಡ್ಡಲ್ಲಿ ನಾವು ತಕ್ಕ ಹೋಗಿ ಕಟ್ಟಕ್ಕೂ ಆದದೋ ಇಲ್ವೋ ಹೇಳಿ.
1: ಕಷ್ಟ
0: ಕಷ್ಟ. ನಾನೇ ನೀವು ಅನ್ನಕ ವಿವೇಕಾನಂದ ಆಸ್ಪತ್ರೆಯಲ್ಲಿ ಹುಷಾರಿತ್ತಿಲ್ಲ. ಈಗ ನನ್ನ ಮಗ ಗೇಯವನು ಅಲ್ಲ, ನಾನು ಗೇಯವನು ಅಲ್ಲ. ಹೆಂಗೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ಯ, ಕೆಲಸ ನಿಂತೋಯ್ತು. ನಿಂತೋದ್ಮೇಲೆ ನೀವು ಅನ್ನಕ ಯಾರು ಕೊಟ್ಟರು? ನಾನು ನೀವು ಅನ್ನಕ ನಮ್ಮ ಹುಡುಗಿಗ 3 ವರ್ಷದ ಮೇಲೆ ಸೇರ್ಕೊಂಡ ನನ್ನ ಮಗಳು ಇದ್ರಲ್ಲಿ 3 ವರ್ಷ ಸೇರ್ಕೊಂಡು ನೀವು ಅನ್ನಕ ಈಗ ಅವಳಿಗೂ 2 ಮಕ್ಳು ಆಗದ. 2 ಮಕ್ಕಳು ನೀವು ಅನ್ನಕ 16-18 ವರ್ಷ ಆಗದ. ಆಗ ಸೇರ್ಕೊಂಡು ಈಗ ನೀವು ಅನ್ನಕ 60 ವರ್ಷ ಆಯ್ತು ಅಂತ ಅನ್ನಗಂಟ ನಾನು ಹೋಗಿ ನೀವು ಅನ್ನಕ ಮೈಸೂರಲ್ಲಿ ಹೋಗಿ ಚೆಕ್ ಮಾಡಿಸ್ಕ ಬಂದೆ. ಇನ್ನು 5 ವರ್ಷ ಮಾಡ್ಬೋದಮ್ಮ, 5 ವರ್ಷ ಮಾಡ್ಬೋದು ಅನ್ನಾಗೆ ನನಗೆ ಹುಷಾರಿಲ್ದ ಆಗೋಯ್ತು. ಈ ನಮ್ಮ ಮಕ್ಳಿಗೆ ಯಾರು ಹೋಗಿ ಮಾಡ್ತಾಯಿರಿ, ಆಮೇಲೆ ನಾವು ಹುಷಾರಾದ್ಮೇಲೆ ಹೋಗಿ ಮಾಡ್ತೀನಿ ಅಂತಂದು ನಿಲ್ಸೇ ಬಿಟ್ರು. ನಾಗೆ ಇದ್ರ ದುಡ್ಡು ಕೊಟ್ಟಿಲ್ಲ, ನೀವು ಅನ್ನಾಗ 8 ತಿಂಗಳದ ಹಣನೂ ಕೊಟ್ಟಿಲ್ಲ. ಅದರಿಂದ ನೀವು ಅನ್ನಾಗ ಹಿಂಗ ಮಾಡ್ಕ ಮಾಡ್ಕ ಇವತ್ತು ಸರ್ಕಾರ ಸರ್ಕಾರ ಅಂತೀನಿ. ಸರ್ಕಾರ ಕೊಡೋರು ಕೊಡ್ತಾರ, ಇಲ್ದಿದ್ದವ್ರಿಗಿಲ್ಲ. ಆದ್ರೆ ಅವ್ರ ಕೈಲಿ ಮಾಡೋಕ್ಕಾಯ್ತಾಯಿಲ್ಲ, ಏನು ಮಾಡೋಕ್ಕಾಯ್ತೈತಲ್ಲ. ಇವತ್ತು ಸಿದ್ದರಾಮಯ್ಯ 2,000 ರೂಪಾಯಿ ಹಾಕಿಸ್ತಿದ್ದ, ಆ ದುಡ್ಡು ತಿನ್ನೋರು ತಿಂತಾರೆ ನಮ್ಮತ್ತವ್ರಿ ಇಲ್ವಾ ಸರ್? ಇದರಲ್ಲಿ ನೀವು ಅನ್ನಾಗ ಅದೇ ಹಳೆ ಕಾಲ ಪದ್ಧತಿ ನಡೆದಿದ್ರ ನಮಗೆ ಕಷ್ಟನೂ ಇಲ್ಲ, ಸುಖನೂ ಇಲ್ಲ, ಹೆಂಗೆ ಆರಾಮಾಗಿರ್ಬೋದ. ಇವತ್ತು ಏನ ನೀವು ಅನ್ನಾಗ ಎಲ್ಲ ಹೊಂದಾಣಿಕೆ ಆಯ್ದು, ಆ ಹೊಂದಾಣಿಕೆಯಿಂದ ನೀವು ಅನ್ನಾಗ ನಮ್ಗೆ ದಾರಿ ತಪ್ಪಾಯ್ತು. ಈ ರೋಡಲ್ಲಿ ಹೋಗೋದು ಆ ನೆಟ್ಟಿಗೆ ಹೋಗೋ ರೋಡಲ್ಲಿ ಹಿಂಗೆ ತಪ್ಪಿಬಿಟ್ರಲ್ಲ, ಆ ದಾರಿಲಿ ನೀವು ಹೆಂಗೆ ಸುಖ ಹೋಗಿ ನೀವು ಅನ್ನಾಗ ಊರು ತೆರಕ್ಕಾಗೋದು ಆಯ್ತಾ ಇಲ್ಲ. ಅದರಿಂದ ನೀವು ಅನ್ನಾಗ ಏನೋ ರೇಡಿಯೋ ಕಾಲ್ ಮಾಡ್ತೀನಿ ಅಂತಿದ್ದಾರೆ ನಂದು, ಅದ್ರ ಜಾಸ್ತಿ ಮಾತಾಡಬೇಕು ಅಂತದ. ಈಗ ನಮ್ಮೂರಲ್ಲಿ ನೀವು ಅನ್ನಾಗ ಈಗ ನಮ್ಮ ಹುಡುಗನೇ ಗೊತ್ತಿಲ್ದಿದ್ದವ ಇಂಥವನಿಗೆ ನೀವು ಅನ್ನಾಗ ಒಂದು ಬಾತ್ರೂಮ್ ಮಾಡೋಕ್ಕಾಗಲ್ವಾ? ಅದು ರೋಡಲ್ಲಿ ಹೋಗಿ ಕೂತ್ಕೊಂಡಾಗ ನನಗೂ ಬೇಜಾರಾಯ್ತದ. ಹೆಂಗೆ ಅಂತಾನೆ ಈಗ ನಿಮ್ಮ ಅಂತವ್ರು ಬೈಕಲ್ಲೆಲ್ಲ ಓಡಾಡ್ತಿದ್ದಾರೆ, ಅವ್ನು ಕೂತಿರ್ತಾನ, ಅವನಿಗೆ ನಾಚಿಕಿರಲ್ಲ ಇಲ್ವಾ ಸರ್? ನಾಚಿಕಿಲ್ದ ಇದ್ರಲ್ಲಿ ಅವ್ನು ಕೂತಿರ್ತಾನ. ಅವತ್ತು ನೀವು ಅನ್ನಾಗ ಯಾರು ನೋಡಿದವ್ರೆಲ್ಲ ಕೈಲೆಲ್ಲ ಗೋರಿ ಇಡ್ತಾನ ರೋಡಲ್ಲಿ ಇರಬಾರ್ದಂತ. ಈ ಪದ್ಧತಿ ನಾ ಕಣ್ಣಿಂದ ನಾವು ನೋಡ್ತೀವಿ, ಆದ್ರೆ ಸರ್ಕಾರ ನೋಡ್ದಾರ? ನೋಡಕ್ ಆಯ್ತೇನೆ. ಇದು ನಮ್ಮ ಮರ್ಯಾಗೆ ಒಂದು ನೀವು ಅನ್ನಾಗ ಮಾಡು ಕೊಟ್ಟಾಗ ನಮ್ಮ ಆಡಿಗಳಗ ಆದ್ರೆ ಅವ್ರನ್ನ ಕೈ ಮುಗಿಬೋದು. ಇಲ್ಲಾಂದ್ರ ನೀವು ಅನ್ನಾಗ ಇದೇ ನಾವು ರೋಡಲ್ಲಿ ಅವ್ರು ಕೂತಿರ್ತಾರ, ಬರಟ್ಟೆ ಮೇಲೆ ನಿಂತ್ಕೋತಾರ, ಹಾಗೇನ್ ಮಾಡೋದು ಹೇಳಿ ಸಾ? ತಪ್ಪಾದ್ರೆ ತಪ್ಪೇನೆ. ಅದನ್ನ ನೀವು ಅನ್ನಾಗ ನಮ್ಮ ಜನಗಳಿಗೆ ಇದೊಂದು ಉದ್ಧಾರ ಮಾಡಿ ನಮ್ಮ ಆಡಿಗಳು, ಆದ್ರೆ ನೀವು ಅನ್ನಾಗ ರೈತರಿಗಲ್ಲ ನಮ್ಮ ಆಡಿಗಳಿಗೆ ಉದ್ಧಾರ ಸರ್ಕಾರ ಮಾಡ್ಕ ಬಂದ್ರ ಇನ್ನು ಅವ್ರು ಖುಷಿಯಾಗಿ ಅವ್ರು ಏನು ಹೇಳ್ತಾರ ಓಟಿನ ಸಮಸ್ಯೆ ಇನ್ನೊಂದು ಸಮಸ್ಯೆ ಹೇಳ್ದಾಗ ನಾವು ಎದ್ದು ನಿಲ್ಬೋದು. ಅದೇ ಇಲ್ಲ ಅಂತಂದ್ಮೇಲೆ ನಾವು ಎಲ್ಲೇ ಸಹ ಎದ್ದು ನಿಲ್ಲೋದು
1: ಕಷ್ಟ
0: ಕಷ್ಟ. ಇವತ್ತು ನೀವು ಅನ್ನ ಗುಡ್ಸಲ್ಲಿದ್ದಾಗ ಸರ್ಕಾರನೇ ಮನ ಕೊಡಿ, ಸೊಪ್ಪುಗಳಲ್ಲಿ ಇರ್ತಿದ್ದು ಸೊಪ್ಪುಗಳಲ್ಲಿ ಇರೋದನ್ನ ಬಿಟ್ರೆ ಅವರು ಬಿಡ್ಬೇಕಾಗಿತ್ತು. ಇವತ್ತು ಪಾರೇಶ್ನವ್ರು ಬರ್ತಾರ ನಮ್ಮ ಜಾಗ ಬಿಡಿ ಅಂತ, ನೀವು ಅನ್ನಾಗ ಒಂದು ಸೌದಿಗೆ ಹೋದ್ರ ಅಂತಾರ, ಏ ಏನೋ ಮರ ತಕ ಹೋಗಕ್ ಬಂದಿದ್ದಾರೆ ಅಂತ ಹಿಡ್ಕ ಹೋಯ್ತಾರ. ಅದಕ್ಕೆ ಒಣೆ ಯಾರ ಆ ಒಣೆನ ಈಗ ನಮಗೆ ಸೌದೆ ಬೇಕು ಸರ್, ಗ್ಯಾಸ್ ಇಲ್ಲ ಏನೂ ಇಲ್ಲ ಅಂತೀರಿ ನಾವು ಹಿಂಗ ಜೀವನ ಕಳೆಟ್ಟೆ. ಆಮೇಲೆ ಪಾರೇಶ್ನವ್ರದ್ದು ಹಿಂಸ ಇತ್ತಾಗ ನಮ್ಮ ಸರ್ಕಾರದ್ದು ಹಿಂಸ ಎಲ್ಲರದ್ದು ಹಿಂಸ. ಹಿಂಸ ತೋಪಿಸ್ಬೇಕಾದ್ರೆ ಯಾರಿಂದ ಬೇಕು? ಬೇಕು. ಅದು ಇಲ್ದಿದ್ರೆ ನಾವು ಜೀವನ ಕಳೆಯಕ್ಕಾಗಲ್ಲ ಸರ್. ಜೀವನ ಕಳಿಬೇಕಂತಂದ್ರೆ ನೀವು ಅನ್ನ ಅವ್ರದ್ದು ಕೈ ಸಾಸ್ಬೇಕು, ನಮ್ಮ ಕೈ ಸಾಸ್ಬೇಕು. ಅಲ್ಲಿ ಏನಾರ ಅನಾಹುತ ಆದಾಗ ನಮ್ಮನ್ನ ಕೇಳ್ಬೋದು ಅವ್ರು, ಏ ನೀವು ಕಾಡ್ಗೆ ಹೋಗ್ತಿದ್ದಾರಲ್ಲ ಏನ ಎತ್ತಂತ ಅವ್ರು ಕೇಳ್ಬೋದು. ತೊಂದರೆ ಆದ್ಮೇಲೆ ತೊಂದರೆ ಆಗದೆ ನೀವು ಅನ್ನಾಗ ಬಂದು ಹಿಡ್ಕೊಂಡು ನೀವು ತಕ್ಕೋಗಿ ಆಫೀಸಲ್ಲಿ ಗುಂಬತ್ರ ಯಾರು ಗವಣೆ ಸೌದಿಗೆ ಹೋಗಿರಾಗಂಟ ಹಿಡ್ಕೊಂಡ್ರು ಸರ್. ನಮ್ಮ ತಂಗಿ ಗಂಡ ಅವರೆಲ್ಲ ಹೋಗಿದ್ರು, ನಮ್ಮ ತಂಗಿ ಗಂಡೇನ ಅವರು ಮಕ್ಕಳು ಹೋಗಿ ಸೌದಿಗೆ ಹೋಗಿದ್ರು. ಸೌದಿಗೆ ಹೋಗಿರೋ ಕಾರಣ ಸೌದ ಮಡ್ಗರ ಇಂತ ಈ ದಾರ ಮಡ್ಗರ, ಈ ದಾರ ಮಡಗಿರಾಗ ನೀವು ಅನ್ನಾಗ ಸುಮ್ ಸುಮ್ಗೆ ಇದ್ದಿದ್ದಾಗ ಹಿಡ್ಕ ಹೋಗಿ ನೀನು ಎಷ್ಟ 9 ಗಂಟೆಲಿ ಇಟ್ಕೊಂಡದ್ದು 4 ಗಂಟೆ ಉಂಟ್ರಿಸ್ಬಿಟ್ಟದಲ್ಲಿ ಆಗ ಏನು ಮಾಡಬೇಕು? ಆದ್ರೆ ನಮ್ಮ ಜನಗಳ ಒಗ್ಗಟ್ಟಿಲ್ಲ. ಈಗ ನಾವು ಒಬ್ಬ ಮುಂದಕ್ಕೆ ನಿಂತ್ಕೊ ಹೋದ್ಮೇಲೆ ಅವ್ರು ಹಿಂದ್ಗುಟ ಬರ್ಬೇಕು ತಾನೆ. ಹಂಗಿದ್ರೆ ಫಾರೆಸ್ಟ್ನವ್ರನ್ನ ಸೋಲಿಸ್ಬೋದು. ಅಂದ್ರೆ ಹಂಗಿಲ್ದಿದ್ಮೇಲೆ ನಾನು ಸೂ ಬಿಟ್ಬಿಟ್ಟು ನೀವು ಹಿಂದ್ಕೊ ಮನಾಲಿ ಹೋಗಿ ಹಿಂದ್ಕೊಂಡ್ರ ತಪ್ಪರ್ದ ನಂದೆ ಇಲ್ವಾ ಸರ್? ತಪ್ಪರದ್ ನಂದೆ. ಹಂಗ್ ಮಾಡ್ತಾರಲ್ಲ ಸರ್ ನೀವು ಅನ್ನಾಗ ಸರ್ಕಾರ ಏನೋ ಸರಿ ಕೊಡಂಗ್ ಕೊಡ್ತಾನ, ನಾವು ಕೊಡಿಸ್ಕೊಳಕ್ಕಾಗಲ್ಲ. ಇವನಗೊಂದು 30 ರೂಪಾಯಿ ಲೋನ್ ಹಾಕಿ

ಬೆಳೆಂತಿದಾರೆ ಆ ಲೋನ್ಗ ನೀವನ್ನ ತೀರಕ್ಕೆ ಸೇರಿಸಿ ನಾವು ಕೊಟ್ಟಾಕ ಎಲ್ಲಿದ್ದದು ಅದನ್ನ ಕೊಡೋದ್ ನಮ್ಮ ಮಾಮೂಲಿಯಾಗಿ ನೀವನ್ನ ಕೊಟ್ಟಾಗ ಅವ್ರ ಪಾದ ಮೇಲೆ ಕತ್ತಲ ಮೇಲೆ ಅಂತಂದ್ಬಿಟ್ಟು ತಂದ್ಬಿಟ್ಕೊಂಡು ಹಂಗೆ ಹುಲ್ ಸೊಪ್ಪು ಹಾಕೊಂಡು ಹಂಗೆ ಜೀವನ ಕಳಿಬೇಕು.

0: ಮಕ್ಕಳು ಅಂದ್ರೆ 50-60 ವರ್ಷಗಳಿಂದ ಇದೇ ಆಡಿದ ಜೀವನ
1: ಇದೇ ಆಡಿದ ಸರ್. ಆದ್ರೆ ನಾವು ಹುಟ್ಟುತ್ತ ಇದೇ ಆಡಿ ಬೆಳೆದೋದು ಇದೇ ಆಡಿ ಇದೇ ಊರು ಬಿಟ್ಟರೆ ಇನ್ನು ಯಾವ ಊರಲ್ಲಿ ನಾವು ನೀವು ಮನಗ ಇಲ್ಲ.
0: ಚಿಕ್ಕ ವಯಸ್ಸಿಂದ ಕೂಡ ಇದೇ
1: ಆಡಿ ಇದೇ ಆಡಿ ಇದೇ ಆಡಿದ್ರ.
0: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಮ್ಮ?
1: ನಮ್ಮ ಕುಟುಂಬದಲ್ಲಿ ನಾನು ನನ್ನ ಮಗ ಇಬ್ಬರೇ ಸರ್.
0: ಇಬ್ಬರೇ
1: ಇಬ್ಬರೇ ಇಬ್ಬರಲ್ಲಿ ನೀವು ಅನಗ ಅವನಿಗೆ ಏನು ಕೆಲಸ ಗೊತ್ತಿಲ್ಲ. ನೀವು ಅನಗ ನಾ ಮಾಡಿ ಇಕ್ಕಿದ್ರು ತಿಂತಾನೆ ಇಲ್ಲಾಂದ್ರೆ ಇಲ್ಲ. ಅಷ್ಟು ಜೀವನ ನೀವು ಅನಗ ತಾಯಿ ಮಕ್ಕ ಇವೆ. ಅದು ನನಗೂ ನೀವು ಅನಗ ಎದ್ದಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಓಡಾಡೋಕ್ಕೂ ಆಗಲ್ಲ. ಒಂದೆರಡು ಮರಿ ಸಾಕಿನಿ ಸರ್, ಅದು ಬಿಟ್ಟ ಇನ್ನು ದೊಡ್ಡದಂತ ಏನೂ ಇಲ್ಲ.
0: ನಿಮ್ಮ ಮಗವ್ರಿಗೆ ಏನು ಸಮಸ್ಯೆ ಇದೆಯಮ್ಮ?
1: ಅವನಾಗ ನೀವು ಅನಗ ಹೇಳಾಗ ಸ ಮಾತಾಡಕ್ಕೆ ಬರ್ತಾ ಇಲ್ಲ. ಬರ್ದಿದ್ದನ್ನ ನೀವು ಅನಗ ತಿಂಗಳಿಗೆ 2,000 ರೂಪಾಯಿ ಹಾಕ್ತಿದ್ರು, ಅದು ಕಟ್ಟಾಯ್ತು. ಅದು ಏನು ಬಾಗಿಲು ಕಟ್ಟಾಗದಂತ ನನಗೆ ಗೊತ್ತಿಲ್ಲ.
0: ತಿಂಗಳು
1: ನಿಂತೋಗಿದೆ. ಆಮೇಲೆ ನನಗೆ ನೀವು ಅನಗ ವಿಧಿ ದುಡ್ಡು ಬರಬೇಕಿತ್ತು, ಅದೇ ನಮ್ಮ ಮನೆಯವ್ರ ತಿರೋದು ಅದು ಇಲ್ಲ. ಜೀವನ ಹೆಂಗೆ ಕಳಿಬೇಕು ನೀವು ಅನಗ? ಜೀವನ ಕಳಿಬೇಕಾರೆ ಭಾಳ ಕಷ್ಟ ಅದ ಸರ್. ಈ ಕಷ್ಟ ನೀವು ಅನಗ ನನಗೆ ಬಂದಾಗ ಇನ್ನೊಬ್ರು ಬರಬಾರ್ದು. ಈ ಕಷ್ಟ ನೀವು ಅನಗ ಈಗ ತಂಗರ ಅವ್ರ ಅವ್ ನಾವು ಅಂದ್ರ 8 ಜನ ಬೇರೆ ಹೆಣ್ಣು ಮಕ್ಕಳೇ, ತಮ್ಮದಿರಲ್ಲ ಅಣ್ಣದಿರಲ್ಲ. ಇವತ್ತು ಅವ್ರ ಮನೆ ಜೀವನ ಸಾಕದೆ ಅವ್ರ ಕಷ್ಟ. ಇವತ್ತು ನಮ್ಮ ಮಕ್ಕ ಅವಳಂತ ನೋಡಕ್ಕದ್ದವ್ರು ನೋಡಕ್ಕಾಯ್ತಾ ಇಲ್ಲ. ಈ ಭಂಗದಲ್ಲಿ ನಾವು ಬದುಕ್ತೀನಿ, ನೀವು ಅನಗ ಇಷ್ಟೇ ಮಾತಾಡೋದು. ನೀವು ಅನಗ ಜೇಯ ಅಂತ ನಮ್ಮ ಕಲ್ಲಾಡ ಆಡಿ ನಮ್ಮ ಊರಲ್ಲಿ ಯಾರು ಯಜಮಾನ ಅವರ ಅವ್ರಿಗೋಸ್ಕರ ಅವ್ರ ನಮಸ್ಕಾರ ಹೇಳಿ ನೀವು ಬಂದು ರೇಡಿಯೋ ಕಾಲ ಮಾಡೋರ್ಗೆ ಅವ್ರಿಗೂ ನಮಸ್ಕಾರ ಮಾಡಿ ನಾನು ನಮಸ್ತೆ ಹೇಳ್ತೀನಿ.
0: ಇಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರಮ್ಮ ಸಂಪೂರ್ಣವಾಗಿ?
1: ಇಲ್ಲಿ ನಾವು
0: ಜೇನುಕುರುಬ
1: ಸೋಲ್ಗ
0: ಅಂದ್ರೆ 7 ಜನಾಂಗದವರು ವಾಸ
1: ಮಾಡ್ಕೊಂಡು, ಇನ್ನು ಅದು ಬಿಟ್ರೆ ಬೇರೆ ಜನಾಂಗ ಇಲ್ಲ.
0: ಅಂದ್ರೆ ತಮ್ಮ ಒಂದು ಕಲ್ಯಾಣ ಏಡಿಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರಾಗಿದ್ರೆ?
1: ಒಟ್ಟಿಗ ಒಂದು ಮೇಲ್ಗಡೆ ಕೆಳ್ಗಡೆಯಿಂದ ಒಂದು 50-60-84 ಎರಡು ಸೇರಿಸ ಹೇಳ್ತಿರ ನಾನು ಕೆಳಗಡೆ ಎ ಆಡಿ ಬಿ ಆಡಿ.
0: ಅಂದ್ರೆ ಕಲ್ಯಾಣ ಎ ಮತ್ತು ಬಿ ಎರಡು ಸೇರಿಸಿ ಒಟ್ಟು 88 ಕುಟುಂಬಗಳು ವಾಸ ಮಾಡ್ಕೊಂಡು
1: ಇರೋವರೆಲ್ಲ ನೀವು ಅನಗ ಈ ಆಡಿಲಿ ಇದ್ದ ಜನ ಜನಾಂಗ. ಆದ್ರೆ ನೀವು ಯಾವ ಆಡಿಲಿ ನೋಡಿದ್ರು ಜನ ಸಿಕ್ತಿತ್ತಿಲ್ಲ, ಅಂತ ಜನ ಇದ್ರು ನಮ್ಮ ಆಡಿಗಳಲ್ಲಿ. ಆ ಜನ ಈಗ ನೀವು ಅನಗ ಒಂದೊಂದೇ ಏನ 20 ಜನಕ್ಕೊಂದು ತಿಂಗಳಿಗೊಂದು ಹೆಂಗು ಹೋಯ್ತಾ ಇರೋದ್ರಲ್ಲಿ ಅಂತ ಅವ್ರು ಕುರ್ತಿಂದೇನೋ ಅದ್ರ ಟಿ ಬಿ ಕಾಯಿಲೆ ಏನೋ ಅದು ನಾವು ನೀವು ಅನಗ ನಾವು ಆದಷ್ಟು ನಮ್ಮ ಕೈಲಿರೋದು ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಕೈಲಿರೋದು ಅನ್ನ ಆಗಲಿ ಗಂಜಿ ಆಗಲಿ ತಕೊಯ್ಕೆ ಕೊಡ್ತಾ ಇದ್ರು. ಆದ್ರೆ ಅವ್ರಿಗೆ ಅನ್ನ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದೇನ ಇಸಿದ ನೀರು ಬೇಕು. ಆ ನೀರು ಕೊಟ್ಟರೆ ಅವರು ಕೈ ಒಡೋದು, ಆಗಲೇ ಅನ್ನ ತಿನ್ನೋದು, ನಾವೆಲ್ಲಿಂದ ಕೊಡೋವು. ಹಂಗೆ ಮಾಡ್ಕೊಂಡು ಸುಮಾರು ಈ ಆಡಲಿದ್ದದು ಲೆಕ್ಕ ಹಾಕ್ಸೋಕೆ ಆಯ್ತಿತ್ತಲ್ಲ ಸರ್, ಅಂತ ಜನಗಳಿದ್ದು. ಇವತ್ತು ಹೋಗಿ ಹೋಗಿ ಒಂದು ಸ್ವಲ್ಪ ಜನ ಉಳಿದೀವಿ.
0: ಯಾಕೆ ಕಾರಣ ಇರ್ಬೋದಮ್ಮ?
1: ಕಾರಣ ಇದೆ ಸರ್, ಆ ರೋಗ ಇರೋದ್ರಿಂದ ಕಾರಣ. ಆ ರೋಗ ಇಲ್ಲಾಂದ್ರೆ ನಮ್ಮ ಜನಗಳು ಸಾಯ್ತಿತ್ತಿಲ್ಲ. ಆ ರೋಗದಿಂದನೇ ನಮ್ಮ ಜನಗಳು ನೀವು ಅನ್ನಕ ಮಟ್ಟ ಆಯ್ತಾ ಬಂದರು. ಅಂದ್ರೆ ಕೆಲವು ಜನಗಳು ಚೆನ್ನಾಗವ್ರ, ಆದ್ರೆ ನಮ್ಮ ಜೇನು ಗುರು ಭಂಗ ಮಾತ್ರ ನೀವು ಅನಗ ಸಾಯುತ್ತೆ ಅಷ್ಟೇ. ಅದು ಬಿಟ್ರೆ ನೀವು ಅನಗ ಇನ್ನು ಅವ್ರಿಗೆ ರೋಗ ಈಗ ನಾವು ಅನ್ನಿ ಈಗ ನಮ್ಗೇನಾರ ತಕ್ಷಣ ಬಂದಾಗ ನಾವು ಇಲ್ಲಿ ಟೆಂಪೋ ಬರ್ತದ, ಟೆಂಪೋ ಬಂದಾಗ ತೋರಿಸ್ಕೊತೀವಿ. ಇವ ಪೆದ್ದ ಇವ ತಕೋಯ್ ತೋರಿಸ್ತೀನಿ, ನನಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಸರ್. ಹಿಂಗೆ ಅವನಿಗೆ ಮಾತಾಡಕ್ಕೆ ಬರಲ್ಲ, ರಾತ್ರಿ ಹೊತ್ತಿ ನಿದ್ದೆ ಮಾಡ್ತಾ ಇಲ್ಲ, ಒಂಥರ ಉಳ್ಳಾಡ್ತಾನೆ ಅಂತಂದಾಗ ಅವರು ಏನು ಒಂದು ಜರದ ಮಾತ್ರ ಕೆಮ್ಮು ಮಾತ್ರ ಕೊಡ್ತಾರೆ, ಸರಿ ಆಯ್ತಾನೆ.
0: ಆಸ್ಪತ್ರೆಗೆ ಏನಾದರೂ ತೋರಿಸಿಲ್ಲ
1: ಇಲ್ಲ. ಈಗ ಈ ತಿಂಗಳು ಬಂದ್ರೆ 3 ತಿಂಗಳಿಂದ ವಿವೇಕಾನಂದಲ್ಲಿ ನೀವು ಅನಗ ಸ್ವಾಮಿನಾಥ ಡಾಕ್ಟರ್ ತಾವು ಮಾತ್ರ ಫಸ್ಟ್ ಈಸ್ಕೊತಿದ್ದ ಈಸ್ಕೊತ್ತಿದ್ದಾಗ ಇವನಾಗ ಒಂಥರ ನೀವು ಅನಗ ಮಂಡಿ ಕೈ ಎಲ್ಲ ಚೇದ್ಕೊಳ್ಳೋದು ಹಂಗಾಗ್ತಿರಗಂಟ ನಿಲ್ಸ್ಬಿಟ್ಟಿ. ಈಗ ತಿರಕ್ಕೆ 3 ತಿಂಗಳು ಕೊಡ್ತಾ ಇದ್ದ ಈಗ ಹೆಂಗಿದ್ರೆ ಸಾಮಾನ್ಯ ಇಲ್ಲ ಅವನಿಗೆ. ಈಗಲೂ ಒಂಥರ ಗಣ್ಣು ಒಂಥರ ಇದ್ರಂಗೆ ಆಯ್ತದೆ ಅವನಿಗೆ. ರಾತ್ರಿ ನಿದ್ದೆ ಮಾಡಲ್ಲ, ಬೆಳಿಗ್ಗೆ ಮಾತ್ರ ನೀವು ಅನಗ ಹಿಂಗೆ ನಿಕ್ಕರ ಹಾಕ್ಕೊಂಡು ಇದು ಹಾಕ್ಕೊಂಡು ಬೆಳಿಗ್ಗೆ ತಿರುಗಾಡ್ತಾರೆ, ರಾತ್ರಿ ಹೊತ್ತು ಪಟ ಬಿಸಾಕ್ತಾರೆ. ಏನು ಮಾಡ್ದಾರೆ

0: ಕಷ್ಟ ಅವ್ರಿಗೆ ಗೊತ್ತು,
1: ನಮ್ ಕಷ್ಟ ನಮ್ಗೆ ಗೊತ್ತು. ಆದ್ರೆ ನೀವು ಅನಗೆ ನಿಮ್ಗೆ ಹೇಳ್ದಾಗ ಇನ್ನೊಬ್ರಿಗೆ ಹೇಳ್ದಾಗ ಸುಳ್ಳು ಅಂತ ಅನ್ಬೋದು. ಆದ್ರೆ ನೀವು ತಾಯಿಗೆ ಒಬ್ಳು ಗೊತ್ತು ಮಾತ್ರ.
0: ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಮ್ಮ ಜೀವನಕ್ಕೆ?
1: ಈಗ ಜೀವನಕ್ಕೆ ಏನಿಲ್ಲ ಸರ್. ನೀವು ಅನಗ ಏನ ನೀವು ಅನಗ ಈಗ ಒಂದು ಎರಡು ಸಾಕಿ ನಮ್ಮ ತಂಗಿ ಹೋಗಿ ಮೇಯಿಸ್ಕೊಬರ್ತಾರ ಕಟ್ಟಾಕ್ತೀನಿ. ಈ ರೇಷನ್ ಬರ್ತಿತ್ತು, ನೀವು ರೇಷನ್ ಬಂದಾಗ ನಮ್ಗೆ ತೊಂದರೆ ಇರ್ತಿತ್ತಲ್ಲ, ಹೆಂಗೆ ಜೀವನ ಕಳಿಬೋದಾಯ್ತು. ನೀವನ ಬೆಲ್ಲ ಚಿಕ್ತಿತ್ತು, ನೀವನ ಅಕ್ಕಿ ಸಕ್ಕರೆ ಬ್ಯಾಳ ಕಾಳು ಕಳ್ಳ ಕಾಳು ಅದೆಲ್ಲ ಸಾರು ಕನ್ನದು ತೊಂದರೆ ಇರ್ತೀರ. ಇವತ್ತು ನೀವನಗದು ನಿಂತೋಯ್ತು, ನಮ್ಗೆ ಕಷ್ಟ.
0: ಈಗ ರೇಷನ್ ನಿಲ್ಸ್ಬಿಟ್ಟಿದ್ದಾರೆ?
1: ನಿಲ್ಸ್ಬಿಟ್ಟಿದ್ದಾರೆ.
0: ಎಷ್ಟು ದಿನ ನಿಲ್ಸ್ಬಿಟ್ಟಿದ್ದಾರೆ?
1: ಈಗ ಆರು ತಿಂಗಳ ಮೇಲೆ ಆಯ್ತು.
0: ಆರು ತಿಂಗಳಾಗಿದೆ?
1: ಆರು ತಿಂಗಳಾಗದ. ಆರು ತಿಂಗಳಿಂದ ನೀವನಗ ನಮ್ಗೆ ರೇಷನ್ ಇಲ್ಲ. ಆದ್ರೆ ನೀವನಗೆ ಮಾತಾಡಲ್ಲ ಅಂತ ಇವನಿಗೊಂದು ರೇಷನ್ ಕೊಡ್ತಿರು, ನನಗೊಂದು ರೇಷನ್ ಕೊಡ್ತಿರು, ಸಾಕು ಜೀವನಕ್ಕೆ ನಮ್ಮ ತಾಯಿ ಮಕ್ಕಳ ಅಷ್ಟೇ ತೀಗಿಲ್ಲ.
0: ಏನಕ್ಕೋಸ್ಕರ ನಿಲ್ಸಿದ್ದಾರೆ ಅಂತ
1: ಅದು ಅದು ಗೊತ್ತಿಲ್ಲ ಸರ್. ಈಗ ನೀವು ನನಗೆ ಸ್ವಚ್ಛಿಲ್ಲಿ ಬರ್ತದ, ಈಗ ನನ್ನ ಮಗನಿಗೆ 5 kg ಅಕ್ಕಿ ಕೊಡ್ತಾರೆ, ನನಗೆ 5 kg 10 kg ಅಕ್ಕಿ ಕೊಡ್ತಾರೆ.
0: ಸರ್ಕಾರ ಕೊಡ್ತಿದ್ದಂತ ರೇಷನ್ ಇಂದ ತಮ್ಮ ಒಂದು ಜೀವನ ನಡ್ಕೊಂಡು
1: ಹೋಗ್ತಾ
0: ನಿಲ್ಸ್ಬಿಟ್ಟಿರೋದ್ರಿಂದ ತುಂಬಾ ಕಷ್ಟ
1: ಕಷ್ಟ ಅದ ಸರ್. ಒಬ್ರಿಗಲ್ಲ ಇಡೀ ದೇಶನೇ ತೊಂದ್ರೆ. ಅವ್ರೇನಂದ್ರೆ ಕೂಲಿ ಮಾಡಂತ ಜನಗಳು ಹೋಗಿ ನೀವನ್ನ ಕೂಲಿ ಮಾಡ್ಬೋದು, ಪ್ರತಿಯೊಂದು ತರಕ ಸಾಲ್ತಲ್ಲ. ಅದರಿಂದ ಸರ್ ನೀವನ್ನಾಗ ಏನೋ ಸರ್ಕಾರ ಅದೊಂದು ಮಾಡಿದ್ರು, ಅದು ಮಾಡದನ್ನ ನಿಂತೋಗದ. ಈಗ ನೀವನ್ನಾಗ ಕಷ್ಟದ ಮೇಲೆ ಕಷ್ಟ. ಈ ಮಳೆ ಬೇರೆ, ಕೆಲಸ ಇಲ್ದಿದ್ದಾವ ಹೊತ್ತಾಗ ಕೆಲಸ ಮಾಡ್ತಾರ, ಇಲ್ಲಾಂದ್ರೆ ಇಲ್ಲ. ಮಳೆಲಿ ಎಲ್ಲ ಕೂತ್ಕೊಂಡು ಏನು ತಿಂದರಿ? ಆವತ್ತು ನೀವನ್ನಾಗ ನಮ್ಮ ತಾಯಿ ತಂದೆ ಇದ್ದಾಗ ಗತ್ತಲ್ಲಿ ಒಂದು ಮೂಟ ಸೊಪ್ಪು ಇಕ್ಕ ಬಂದ್ರುವಾ, ಅದು ಅಗ್ರಣಿ ಇಲ್ಲ ಬಗ್ರಣಿ ಇಲ್ಲ, ಉಪ್ಪು ಹಾಕೋದು ಬೇಯಿಸೋದು ಕೊಡ್ತಿರೋದೆ ಮಕ್ಕಳಿಗೆ. ಒಂದು ಆಳ್ಗ ನೀವನಗ ಮಡ್ಕ ಅಂಬ್ಲಿ ಕಾಯಿಸ್ಬಿಟ್ಟು ಒಂದೊಂದು ತಟ್ಟ ಹೋಯ್ತಿದ್ರು. ಅವತ್ತು ದನ್ನ ಹೆಂಗಿತ್ತು, ಇವತ್ತು ದನ್ನ ಹೆಂಗದ?
0: ತುಂಬ ಆರೋಗ್ಯವಾಗಿ
1: ಇರ್ತಿದ್ರು ಮಕ್ಕಳು. ಯಾರು ನಿಮ್ಮಂತವ್ರು ಬಂದ್ರ ನಮ್ ನೀಡಕ್ಕಾಯ್ತಿತ್ತಲ್ಲ ಓಟನೆ, ಹೋಗಿ ಗುತ್ತಿ ನೋಕ್ಕಂಡ್ರ ನೀವು ಕರೆದ್ರು ಬರ್ತಾ ಇಲ್ಲ, ಇಲ್ಲಾರ ಕಲ್ಲು ತಗೊಂಡು ತಗ್ಲಿ ಹಂಗೆ ಮಾಡ್ತಾ ಇತ್ತು ನಮ್ಮ ಕಾಲದಲ್ಲಿ. ಆದ್ರೆ ಮಕ್ಕ ಚಿಕ್ಕ ವಯಸ್ಸು ನಾವು. ಆಗ ನಮ್ಮ ಅಪ್ಪ ಅವ್ರು ನೀವನಾಗ ಜಮೀನು ಹಿಡಿಯಕ್ಕೆ ಸಲುವಾಗಿ ಬಟ್ಟಿಗೆಲ್ಲ ಬಟ್ಟ ನೀವನಾಗ ಹಿಂಗೆ ಇಂಥ ಬಟ್ಟ ಅರ್ಕಲ್ ಬಟ್ಟ ಅಂದ್ರೆ ನಾವು ಕಟ್ಕೊಬಿಟ್ರ ಸಹ ಒಂದು ಚೀರಲ್ಲಿ 4 ಹೆಣ್ಣು ಮಕ್ಕಳಿಗೆ ಅರ್ದರ್ದು. ಇವತ್ತು ಬಟ್ಟ ಎಷ್ಟು ಬೇಕು, ಬೇರೆ ರೋಡಲ್ಲಿ ಬಂದು ಹೋಗಿ ಅವ್ರಿಗೆ ಕೊಡ್ಬೋದು. ಅವತ್ತಿನ ಕಾಲದಲ್ಲಿ ಬಟ್ಟಿಗೆ ಜೀವನ ಕಳ್ತಿದ್ವು, ಇವನಾಗ ಊಟದಲ್ಲಿ ಸಮಸ್ಯೆ ಇತ್ತು. ಆ ಸಮಸ್ಯೆ ಈಗ ಹೇಳಿದ್ರ ಕಣ್ಣಲ್ಲಿ ನೀರು ಬರ್ತದೆ ಸರ್, ಅದು ಹೇಳ್ಕೋಬಾರ್ದು. ತುಂಬಾ ಇವತ್ತು ಕಷ್ಟ ಇಲ್ಲ, ಇವತ್ತು ಸುಖ. ಅವತ್ತು ಕಷ್ಟ ಇತ್ತು, ಕಷ್ಟದಲ್ಲೇ ನಮ್ಮ ತಾಯಿ ತಂದೆ 8 ಮಕ್ಕಳು ಸಾಕಿದ್ರು. ಇವತ್ತು 2 ಆಪರೇಷನ್ ಮಾಡಿಸ್ಕೊಂಡಿರೋರು ಸಾಕಾಗ್ತಾ ಇಲ್ಲ ಇಲ್ವಾ ಸರ್. ಇವತ್ತು ನಮ್ಮ ತಾಯಿಗ 12 ಮಕ್ಕಳು, ಈಗ ಇರೋದು ನಾವು ನೀವನಾಗ 8 ಮಕ್ಕಳು, ಹೆಣ್ಣು ಮಕ್ಕಳೇ. 8 ಮಕ್ಕಳಿಗೆ ನಮ್ಮ ತಾಯಿ ತಂದೆ ಏನಂದ್ರು, ಇನ್ನೊಬ್ರ ಮನೇಲಿ ಉಪ್ಪು ಹೋಗ್ಬೇಡಿ, ಮೆಣಸಿಕಾಯಿ ಹೋಗ್ಬೇಡಿ, ನಿಮ್ಮ ಮನೆ ಆಯ್ತು ನೀವು ಆಯ್ತು, ಈ ತರ ಜೀವನ ಕಳೆದ್ರೆ ನಾ ಹೆಂಗ್ ಸಾಕ್ತೀನಿ ನಿಮ್ಮನ್ನ, ಅದೇ ರೀತಿ ಇರ್ಬೇಕು ಅಂತಂದ್ರು. ಆ ರೀತಿ ನಾವು ಗೊತ್ತಾಗಿ ಬದುಕ್ತೀನಿ ಸರ್, ಸುಳ್ಳಲ್ಲ.
0: ಹಿಂದಿನ ಕಾಲದಲ್ಲಿ ಜೀವನ ಸಾಗಿಸ್ಕೊಂಡೋದಕ್ಕೆ ಕಷ್ಟ ಇದ್ರು ಕೂಡ ನಿಮ್ದು ಅನ್ನೋದು ಇತ್ತು.
1: ಇತ್ತು, ಈಗ ನೀವನಾಗ ನೆಮ್ಮದಿಲ್ಲ. ನೀವು ಎಷ್ಟೇ ಮೊಟ್ಟ ಚಿಕ್ಕನ ಏನೇ ತಂತೀನಿ ನೆಮ್ಮದಿಲ್ಲ. ಅವತ್ತು ಬೇಯಿಸಿರ ಅಂದ್ರೆ ಬೆಂಕಿಲಿ ಬೇಯಿಸಿರ ಗೆಣಸು ಒಂದು ಚೀಲ, ಹಸಿ ಗೆಣಸು ಒಂದು ಚೀಲ, ಅದ್ಯಾಕ ಬೆಳಿಗ್ಗೆ ಬೇಕಲ್ಲ ರಾತ್ರಿ ಬೇಯಿಸ್ಬಿಡೋದು. ಇಲ್ಲಿಂದ ಸುಟ್ಕೊ ಬಂದಿರ ಗೆಣಸ ಸಾಯ್ಕಾಲ ತಿನ್ಸೋದು ಮಕ್ಕಳಿಗೆ ಬಿಸಿ ನೀರು. ಅದು ಎಲ್ಲೇ ನೀರು, ಇವತ್ತು ನೆಲ್ಲಿ ನೀರಾದ ಬೋರ್ ನೀರಾದ, ಅವತ್ತು ಕೆರೆ ನೀರು, ಕೆರೆ ನೀರು ಕುಡಿದ್ರು

0: ಎಲ್ಲ ರೋಗಗಳು ಕೂಡ ಬರ್ತಾ ಇದೆ.
1: ರೋಗ ಅಂದ್ರೆ ಈಗ ಇವತ್ತು ನೀವನಾಗ ಮಾತಾಡ್ಬಿಟ್ಟು ಹೆಸರು ಬಂದಿರೋ ಆ ಸಿಕ್ಕಮ್ಮ ಮಾತಾಡ್ತಾ ಬೆಳಿಗ್ಗೆ ಇಲ್ಲ ಅಂತಂದಾಗ ಕಾರಣ ನಿಮ್ಮನ್ನ ಹೇಳಕ್ಕದ್ದ ನಮ್ಮ ರೋಗ ನಮ್ಮ ಏನಿತ್ತು ನಮಗೆ ಗೊತ್ತಿಲ್ಲ ಸರ್. ಇದನ್ನ ಜನ ಒಂದೊಂದ್ರಲ್ಲಿ ಅಂತಾರ ಅವ ಮಾಡಿಸ್ಬಿಟ್ಟ ಅವ ಸತ್ತ ಮಾಡ್ಲ ಯಾರು ಮಾಡೋಕ್ಕಾಗಲ್ಲ ನಮ್ಮ ಜೀವನದಲ್ಲಿ ಇರೋದು ಸರ್. ಗೊತ್ತಾಗಿರ್ಬೇಕು ಬದುಕಬೇಕು ಅಂತಂದ್ರೆ ನಮ್ಮ ಇದರಲ್ಲೇ ಇರೋದು ಇನ್ನೊಬ್ರು ಮಾಡೋಕ್ಕಾಗಲ್ಲ.

0: ಈಗ ತಾವುಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ.
1: ಆದ್ರೆ ಸುಮಾರು ಜನ ನಮ್ದು ಅದ, ಆದ್ರೆ ನೀವ ನಮ್ ಗುಂಪಲ್ಲಿ ಎಲ್ಲರದ ಆಧಾರ್ ಕಾರ್ಡ್ ಇವ್ರದ್ದು ಕಂಡುಬಿಟ್ಟಿಗದು ರೇಷನ್ ಅವ್ರದ್ದು ಇಲ್ಲ. ಸ್ವಲ್ಪ ಜನದ ರೇಷನ್ ಕಾರ್ಡ್ ಇಲ್ಲ, ಹಿಂಗೆ ಆಧಾರ್ ಕಾರ್ಡು ಐಡೆಂಟಿ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಾರ. ಅವ್ರಿಗ ನಾವು ಹೇಳಿ ಮಾಡ್ಸಕ್ಕಂತಂದ್ರೆ ಈಗ ನೀವು ಮಾಡಿಸ್ಬೇಕಾರೆ ಬಾ, ನೀನು ದುಡ್ಡು ತಗೊಂಡು ನೀವು ಮಾಡ್ಸಂದಾಗ ನಾವು ಎಲ್ಲಿ ಮಾಡ್ಸಕ್ಕದು, ಅವ್ರ ಕೈಲಿ ತಂತ ಇರೋದು ಸರ್. ಈಗ ಇವತ್ತು ನನಗೆ ಇಲ್ಲ ಅಂತಂದ್ಮೇಲೆ ನಿಮ್ಗೆ ಹೇಳೋಕ್ಕಾಗಲ್ಲ. ನಿಮ್ಗೆ ಹೇಳಿದ್ರೆ ನೀವು ಅನ್ನಾಗ ಹೇ ಚಿಕ್ಕಮ್ಮನ ಇಲ್ಲೇ ಹುಟ್ಟಿ ಬೆಳೆದು ಮಾಡ್ಸಕ್ಕಾಗಿಲ್ಲ ಅನ್ನೋದು ಯಾರ್ದು ನಿಮ್ಮ ಬಾಯಲ್ಲಿ ಬರ್ತಾರೆ ಇಲ್ವ ಸರ್? ಅದನ್ನು ನಾವು ಮಾಡಿಸಿ ಮಡಿಕೊಂಡು ನಿಮ್ಮ ಹತ್ತಿರ ಬಂದಾಗ ಒಂದೊಂದು ಆಧಾರ್ ಕಾರ್ಡ್ ಅದ, ಅದರ ಜಾತಿ ಪತ್ರ ಇನ್ನೊಂದಿಲ್ಲ ಇರೋದು ಹೇಳ್ಬೇಕು. ಅದರ ಆಧಾರ್ ಕಾರ್ಡು ನಮ್ಮ ಹುಡುಗಂದು, ನಂದು ರೇಷನ್ ಕಾರ್ಡು, ನಮ್ಮ ತಮ್ಮ ಅದ, ನಮ್ಮ ಗುಂಪಲ್ಲಿ ಎಲ್ಲ ಅದ. ಅದ್ರೆ ನಮ್ಮ ತಂಗಿ ಮಗಳದು ಅಳಿಂದು ಅವ್ರದ್ದಿಲ್ಲ, ಅದ್ರ ಇನ್ನು ಸ್ವಲ್ಪ ಜನದಿಲ್ಲ ಬಿಡಿ ಸರ್. ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಐಡೆಂಟಿ ಕಾರ್ಡ್ ಇಲ್ಲ, ಸುಮಾರು ಜನಕ್ಕಿಲ್ಲ. ಹಿಂಗೆ ಬರ್ತಾರೆ ಬರ್ಕ ಹೋಯ್ತಾರೆ, ಅವರು ಇವ್ರಿಗೆ ಹೇಳ್ತಾರೆ, ಇವರು ಮಾಡ್ಸಲ್ಲ.
0: ಈಗ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ತಮ್ಮೊಂದು ಅಡಿ ಸಿಗ್ತಿದೆ, ಒಂದು ಸಮಸ್ಯೆಗಳಿದೆಯಾ ಅಂತ ಮಾಡಿ
1: ನಮ್ಮ ಮಾಡಿಲ್ಲ ಸಮಸ್ಯೆಗಳದ ಬೇಕಾದಷ್ಟದ. ಇವತ್ತು ನೀವು ನಗ ಮನೆ ಇಲ್ದಿದ್ದವ್ರಿಗೆ ಮನೆ ಇಲ್ಲ, ಬರೋವ್ರಿಗೆ ಮನೆ ಬಂದದ, ಅದು ಅರ್ಧ ಬರ್ಧ ಆಗದ, ಅದನ್ನ ಎತ್ತಿ ನಿಲ್ಸಿದ್ರೆ ತಾನೇ ಸನ್ನಿ ಒನಗ ಅವ್ರ ಆ ಗುಡ್ಸ್ನಲ್ಲಿ ಇರ್ಬೋದು. ಅದು ಇಲ್ಲ ಅಂದಾಗ ಜೀವನ ಎಲ್ಲಿ ಮಾಡಬೇಕು? ಈಗ ಒಬ್ಬರ ಮನೇಲಿ ಇದೆ ನಮ್ಮ ಹುಡುಗಿ, ಬೇರೆಯವ್ರ ಮನೇಲಿ ಅವಳು ಮನೆ ನಿಂತೋಯ್ತು. ಇನ್ನು ಅದು ನೀವು ಅನ್ನಾಗ ಮಾಡಿ ಬರ್ಬೇಕಾರೆ ಇನ್ನು 2 ವರ್ಷ ಆದದೋ 1 ವರ್ಷ ಆದದ ನಮಗೆ ಗೊತ್ತಿಲ್ಲ. ಈಗ ನಾವು ನೀವು ಅನ್ನಾಗ ಬೇರೆ ರೈತರಂಗ ಅದು ಇದು ಮಡಿಕೊಂಡು ಏನಾರು ಅರ್ಜೆಂಟಾಗಿ ನಮ್ಮ ಮನನ ಸರಿ ಮಾಡಿಸ್ಕೋಬೇಕನ್ನೋ ಗೊತ್ತಿಲ್ಲ. ಆ ಗೊತ್ತಿಲ್ದಿರ ಗಂಟ ಈಗ ನಿಮ್ಮ ಕಾಲ್ ಕಟ್ತೀವಿ, ಏ ನಮ್ಮ ಜೈಲ್ದೆ ಆಗ್ಬೇಕು ಇರಮ್ಮ, ಈಗಲೇ ನೀವು ಅನ್ನಾಗ ನೀವು ಹೇಳ್ದಾಗ ಅಷ್ಟು ಮಾಡೋಕ್ಕಾದಂತ ಅವ್ರಂತ ಅಷ್ಟು ನಾವು ನೀವು ಅನ್ನಕ್ಕ ಕೇಳ್ಕೊಂಡು ಇನ್ನೊಬ್ರ ಮನೇಲಿ ಇದ್ಕೊಂಡಾಗ ಅವ್ರು ಬಂದು ಬಿಡು ಅಂದಾಗ ಬಿಡ್ಲೇಬೇಕಿಲ್ವ ಸರ್? ಆ ಸ್ಥಿತಿಯಲ್ಲಿ ನಮ್ಮ ಊರಲ್ಲಿ ರೋಡದೇನು ಸಮಸ್ಯೆ ಇಲ್ಲ. ರೋಡದೇನು ನೀವು ಅನ್ನಾಗ ಮೇನ್ ರೋಡ್ ಒಳ್ಳೆ ಪೈನಾಗದಾದ್ರೆ ಆಡಿ ಒಳಕ್ಕೆ ಹೋಗ್ಬೇಕಾದ್ರು ಗೊಜ್ಜೆ ಇಲ್ಲ, ಆದರೆ ಸಿಂಪಲ್ಲಾಗಿ ಆ ರೋಡ್ ಕೆಳಗಡೆ ಆಡಿಗೆ ಹೋಗ್ಬೇಕಾರೆ ಸ್ವಲ್ಪ ಕಷ್ಟ ಇಲ್ವ ಸರ್? ಇಬ್ಬಿ ಆಡಿಗೆ
0: ಈಗ ಕುಡಿಯೋ ನೀರು ಸೌಲಭ್ಯ ಇಲ್ಲ.
1: ಕುಡಿಯೋ ನೀರಿಗೆ ಏನು ತೊಂದರೆ ಇಲ್ಲ ಸರ್, ಆದ್ರೆ ನೀವು ಅನ್ನಾಗ ಈ ನೆಲ್ಲಿ ನೀರಿಗಿಂತ ಒಂದು ಬೋರ್ ಹೊಡೆಸ್ಕೊಟ್ರ, ಈ ಬೋರಿಂಗ್ ಹೊಡೆಯೋದ ಅದು ನೆಮ್ಮದಿ. ಆ ನೀರಲ್ಲಿ ಏನು ಗೊಜ್ಜೆ ಇರಲ್ಲ. ಗೊಜ್ಜೆ ಹೆಂಗೆ ಅಂತಾನೆ, ಈಗ ಅಲ್ಲಿ ಸರ್ಗೂರಿಂದ ಹೋಟ್ಲಲ್ಲಿ ಆ ಕಡೆಯಿಂದ ಬೀದಿಲಿ ಬರೋ ನೀರು, ಆ ಬಟ್ಟೆ ಬರೆ ಕೊಳ್ದು ನೀವು ಅನ್ನ ಬರೋ ನೀರನ್ನ ಪಿಟ್ರಿಗೆ ಹಾಕ್ತಾರೆ ಆ ನೀರಲ್ಲಿ. ಹಂಗಾಗಿ ನೀವು ಅನ್ನಾಗ ನೀವು ಅದರಲ್ಲಿ ಒಂದು ಡಬ್ಬಲ್ ತಕ್ಕೋಗಿ ನಮ್ಮ ಜನಾಂಗ ನೀವು ನಮ್ಮ ಸಾಹೇಬ್ರುಗಳೆಲ್ಲ ಏನು ಮಾಡ್ತಾರೆ ಆ ನೀರನ್ನು ತಕ್ಕೋಗಿ ಚೆನ್ನಾಗಿರೋ ನೀರಂತ ತಕ್ಕೋಗಿ ಮಡಿಕತ್ತಾರೆ. ಆಗ ಆ ನೀರು ಕುಡಿಯೋದಕ್ಕಿಂತ ಕೆರ ನೀರು ಕುಡಿರಿ, ಆ ನೀರಿಗಿರೋ ಶ್ರೇಷ್ಠ ಈ ನೀರಿಗಿಲ್ಲ.
0: ಈಗ ತಮ್ಮೊಂದು ಕಲ್ಯಾಣ ಏಡಿಲಿ ಎಲ್ಲ ಕುಟುಂಬಗಳಿಗೆ ಕೂಡ ಶೌಚಾಲಯ ಆಗಿದೆ ಅಮ್ಮ? ಹೇಗೆ
1: ಆಗಿಲ್ಲ ಸರ್, ಆದ್ರೆ ಒಂದು ಸ್ವಲ್ಪ ಜನಕ್ಕಾಗಿರ್ಬೋದು, 3 ಜನ 4 ಜನ ಕೆಳಗ ಅದೇ ಏ ಆಡಿಲಿ, ಆದರೆ ಈ ಆಡಿಲಿ ಆಗಿಲ್ಲ. ಒಬ್ರಿಗೊಂದು ಶೌಚಾಲಯ ಇಲ್ಲ, ಯಾವುದಕ್ಕಿಲ್ಲ ಸರ್, ಆದ್ರೆ ತೊಂದರೆ ಅದ.
0: ಅದೇ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ
1: ಇದೆ. ಆ ಜಮೀನು ಅಂತಂದ್ರೆ ಅದೇ ಹಿಂಗೆ ನಮ್ಮ ತಂದೆ ಅವರು ಅಷ್ಟು ಇಷ್ಟು ಹಿಡಿದು ಮಕ್ಕಳಿಗೆ ಒಂದು 1/2 ಎಕ್ರೆ ಒಂದು 1/2 ಎಕ್ರೆ ಇಷ್ಟು ಅಂದ್ರೆ ಒಬ್ಬೊಬ್ರಿಗೆ ಅದ, ನೀವು ಅನ್ನಾಗ 2 ಎಕ್ರೆ 3 ಎಕ್ರೆ ಹಿಂಗಲ್ಲ ಅದ. ಆದ್ರೆ ನಮ್ಗೆ ನೀವು ಅನ್ನಾಗ ನಮ್ಮ ಅಪ್ಪ ಹಿಡ್ದೋ ಗಂಡು ಮಕ್ಕಳು ಆಗಲಿ ಹೆಣ್ಣು ಮಕ್ಕಳು ಅಂತಂದ್ಬಿಟ್ಟು ಒಂದು 1/2 ಎಕ್ರೆ ಹಂಚ್ಬಿಟ್ಟಾರೆ.
0: ಬಹಳ ಸಂತೋಷ ಅಮ್ಮ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿರುವಂತಹ ಹಾಡಿಗಳು ಕೂಡ ಈ ಒಂದು ಮೂಲಭೂತ ಸೌಕರ್ಯಗಳಿಂದ ಕಷ್ಟಪಡ್ತಿರುವಂತಹ ಎಷ್ಟೋ ಹಾಡಿಗಳಿಗೆ ಏನಾದ್ರು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರ ಹಾಡಿಗಳಿಗೆ?
1: ಹಾಡಿಗಳನ್ನ ನಾವು ನಿಮ್ಮ ನಗಸ ಒಂದು ಹಾಡಿಗಳು ಹೋಗಿ ನೋಡಿದ್ರೆ ಹಾಡಿಲಿ ಕಷ್ಟ ಅಂತ.

0: ಹೇಳ್ಬೋದು. ಈಗ ನಾವು ಆಡಿಗಳಿಗೆ ಹೋಗಲ್ಲ, ಅವರು ನಮ್ಮ ಆಡಿಗಳಿಗೆ ಬಂತು ಸಮಸ್ಯೆ ಹೇಳಲ್ಲ. ಈಗ ನಾವು ನೀವನಾಗ ನಿಮ್ಮ ಆಡಿಗಳಿಗೆ ಬಂತು, ನೀವನಾಗ ನಿಮ್ಮ ಕಷ್ಟ ಏನದ ಎತ್ತಲದ ಅಂತ ನಾವು ಕೇಳ್ಕೊ ಬಂದಾಗ ಅವ್ರ ಆಡಿಲಿ ಏನು ಸಮಸ್ಯೆ ಅಂತ ನಾವು ಹೇಳ್ಬೋದು ಸರ್. ಈಗ ನೀವನಾಗ ನಮ್ಮ ಆಡಿಗಳಲ್ಲಿ ಇರೋದು ಏನು ಸಮಸ್ಯೆ ಅಂತ ಅದು ಹೇಳ್ಕೋಬೋದು. ಅವ್ರ ಆಡಿದ್ದು ನಮ್ಗೆ ನೀವನಾಗ ಬಾವಿಕಾಯಿ ಆಡ್ಯೋ, ಕೆಬ್ಬಪ್ಪುರ ಆಡ್ಯೋ, ನೋಡಾಡ್ಯೋ, ನೀವನಾಗ ಆ ಆಡಿಲಿ ಎಲ್ಲ ನಾವು ನುಗ್ಗಿ ನೋಡಿಲ್ಲ. ಇರೋ ಸತ್ಯನ ಹೇಳ್ಬೇಕು, ಇಲ್ದಿದ್ದ ಸುಳ್ಳು ಆಡಕ್ಕೆ ಹೋಗೋದೇ ಸಾಹೇಬರು ಬಂದಿದ್ರು. ಆಡಿಗಳಲ್ಲಿ ಏನಿತ್ತು ಕಷ್ಟ ಸುಖ ನಿಮ್ಮ ಆಡಿಗಳದೆಲ್ಲ ನಾನು ಮಾತಾಡಿನಿ ಅಂತ ಹೇಳೋಕ್ಕಾಗಲ್ಲ.
1: ಭಾಳ ಸಂತೋಷಮ್ಮ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಗೊಳ್ಳೋ ಭಾಗವಹಿಸಿ ತಮ್ಮ ಒಂದು ಕಲ್ಯಾಣ ಏಡಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ.
0: ನಮಸ್ತೆ ಸರ್.
1: ಪ್ರಿಯ ಕೇಳುಗರು, ಕೇಳಿದ್ರಲ್ಲಿ ಇಷ್ಟೊತ್ತು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕಲ್ಯಾಣ ಏಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಕಲ್ಯಾಳ ಏಆಡಿಯ ನಿವಾಸಿಗಳಾದ ಶ್ರೀಮತಿ ಚಿಕ್ಕಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಸ್ಯೆ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗ ಕಾಡು ನಂಗ ಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಕಳ್ಳಹಳ್ಳ ಎ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಮತಿ ಚಿಕ್ಕಮ್ಮಾರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗುವರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ 1945 ಆಗಸ್ಟ್ 6 ಅಮೆರಿಕದ ಸಂಯುಕ್ತ ಸಂಸ್ಥಾನವು ಹಿರೋಶಿಮಾ ನಗರದ ಮೇಲೆ ಇತಿಹಾಸದಲ್ಲಿ ಪ್ರಥಮ ಅಣು ಬಾಂಬ್ ಆಕ್ರಮಣ ಮಾಡಿತು. ಈ ಘಟನೆಯಲ್ಲಿ 100,000+ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಹಾಗಾದರೆ ಈ ದಿನದ ಒಂದು ಮಾಹಿತಿಯನ್ನು ತಿಳಿಯುವುದಾದರೆ, 1945 ನಡೆದ 2ನೇ ಜಾಗತಿಕ ಸಮರದ ಅಂತಿಮ ಹಂತಗಳ ಅವಧಿಯಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನವು ಜಪಾನ್ನಲ್ಲಿರುವ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳ ವಿರುದ್ಧ ಪರಮಾಣು ಬಾಂಬ್ ದಾಳಿಯನ್ನು ನಡೆಸಿತು. ತೀವ್ರ ಯುದ್ಧ ತಂತ್ರವನ್ನು ಒಳಗೊಂಡಿದ್ದ ಜಪಾನಿಯರ 67 ನಗರಗಳ ಮೇಲಿನ ಬೆಂಕಿ ಬಾಂಬ್ ದಾಳಿಯ 6 ನಂತರ ಪ್ಯಾಟ್ಸ್ಡ್ಯಾಮ್ ಘೋಷಣೆಯಿಂದ ನಿಲ್ಲಲ್ಪಟ್ಟ ಒಂದು ಅಂತಿಮ ಷರತ್ತನ್ನು ಜಪಾನಿಯ ಸರ್ಕಾರ ಉಪೇಕ್ಷಿಸಿತು. ಅಧ್ಯಕ್ಷ ಆರ್ಇಎಸ್ ಟ್ರೂಮನ್ನಿಂದ ಬಂದ ಕಾರ್ಯಕಾರಿ ಆದೇಶದ ಅನುಸಾರ 1945 ಸೋಮವಾರದಂದು ಲಿಟ್ಲಿಬಾ ಎಂಬ ಹೆಸರಿನ ಪರಮಾಣು ಶಸ್ತ್ರಾಸ್ತ್ರವನ್ನು ಹಿರೋಶಿಮಾ ನಗರದ ಮೇಲೆ ಯುಎಸ್ಎ ಬೀಳಿಸಿತು. ಇದಾದ ನಂತರ ಆಗಸ್ಟ್ 9 ನಾಗಸಾಕಿಯ ಮೇಲೆ ಫ್ಯಾಟ್ ಮ್ಯಾನ್ ಎಂಬ ಆಸ್ಫೋಟನವನ್ನು ಅದು ನಡೆಸಿತು. ಇವು ಯುದ್ಧದಲ್ಲಿನ ಪರಮಾಣು ಶಸ್ತ್ರಾಸ್ತ್ರಗಳ ಏಕೈಕ ಬಳಕೆಯಾಗಿವೆ. ಹಿರೋಶಿಮಾವು ಜಪಾನ್ನ 2ನೇ ಸೇನಾ ಕೇಂದ್ರ ಕಾರ್ಯಬಲವನ್ನು ಒಳಗೊಳ್ಳುವುದರ ಜೊತೆಗೆ ಒಂದು ಸಂವಹನಗಳ ಕೇಂದ್ರ ಮತ್ತು ಶೇಖರಣಾ ಉಗ್ರಾಣವಾಗುವುದರ ಮೂಲಕ ಪರಿಗಣನೀಯ ಸೇನಾ ಪ್ರಾಮುಖ್ಯತೆಯನ್ನು ಹೊಂದಿದ್ದ ಒಂದು ನಗರವಾಗಿದ್ದರಿಂದ ಅದನ್ನು ಗುರಿಯನ್ನಾಗಿ ಆರಿಸಿಕೊಳ್ಳಲಾಯಿತು. ಬಾಂಬ್ ದಾಳಿಗಳಾದ ಮೊದಲು 2-4 ಒಳಗಾಗಿ ಅದರ ತೀವ್ರವಾದ ಪ್ರಭಾವಗಳು ಹಿರೋಶಿಮಾದಲ್ಲಿ 90,000-166,000 ಜನರನ್ನ ಮತ್ತು ನಾಗಸಾಕಿಯಲ್ಲಿ 60,000-80,000 ಜನರನ್ನ ಕೊಂದಿತು ಎಂದು ಅಂದಾಜಿಸಲಾಗಿದೆ. ಪ್ರತಿ ನಗರದಲ್ಲೂ ಸಂಭವಿಸಿದ ಸಾವು ನೋವುಗಳ ಪೈಕಿ ಸ್ಥೂಲವಾಗಿ 1/10 ಮೊದಲ ದಿನದಲ್ಲಿ ಸಂಭವಿಸಿದವು. ಹಿರೋಶಿಮಾದ ಪ್ರಿಫೆಕ್ಟ್ನ ಆಡಳಿತ ಪ್ರಾಂತ್ಯಕ್ಕೆ ಸಂಬಂಧಿಸಿದ ಆರೋಗ್ಯ ಇಲಾಖೆಯು ಅಂದಾಜು ಮಾಡಿರುವ ಪ್ರಕಾರ ಸ್ಫೋಟದ ದಿನದಂದು ಸತ್ತ ಜನರ ಪೈಕಿ 60%+

ಜನರು ತಟ್ಟನೆ ಎದೆ ಉರಿ ಮತ್ತು ಅಥವಾ ಜ್ವಾಲೆಯ ಸುಟ್ಟು ಗಾಯಗಳಿಂದ ಸತ್ತರೆಂದು ನಿಗದಿಪಡಿಸಲಾಗಿದೆ. 30% ಜನರು ಭಗ್ನ ಅವಶೇಷದಿಂದ ಮತ್ತು 10% ಜನ ಇತರೆ ಕಾರಣಗಳಿಂದ ಸತ್ತರು. ಇದನ್ನು ಅನುಸರಿಸಿಕೊಂಡು ಬಂದ ತಿಂಗಳುಗಳ ಅವಧಿಯಲ್ಲಿ ಸುಟ್ಟ ಗಾಯಗಳು, ವಿಕಿರಣದ ಕಾಯಿಲೆ ಮತ್ತು ಅಸ್ವಸ್ಥತೆಯಿಂದ ಜಟಿಲಗೊಳಿಸಲ್ಪಟ್ಟ ಇತರೆ ಗಾಯಗಳ ಪ್ರಭಾವದಿಂದ ಬೃಹತ್ ಸಂಖ್ಯೆಗಳಲ್ಲಿ ಜನರು ಸತ್ತರು. ಮರಣಕ್ಕೆ ಸಂಬಂಧಿಸಿದ ತತ್ಕ್ಷಣದ ಮತ್ತು ಅಲ್ಪಾವಧಿಯ ಕಾರಣಗಳ ಒಟ್ಟಾರೆ ಪ್ರಮಾಣದ ಒಂದು ತೋರುವ ಅಂದಾಜಿನ ಅನುಸಾರ 15-20% ಜನರು ವಿಕಿರಣದ ಕಾಯಿಲೆಯಿಂದ ಸತ್ತರು. 20-30% ಜನರು ತಟ್ಟನೆ ಎದೆ ಉರಿಯ ಸುಟ್ಟ ಗಾಯಗಳಿಂದ ಮತ್ತು 50-60% ಜನರು ಅಸ್ವಸ್ಥತೆಯಿಂದ ಜಟಿಲಗೊಳ್ಳಲ್ಪಟ್ಟರು ಮತ್ತು ಇತರೆ ಗಾಯಗಳಿಂದ ಸತ್ತರು ಎಂದು ಹೇಳಲಾಗಿದೆ. ಎರಡೂ ನಗರಗಳಲ್ಲಿ ಸತ್ತವರ ಪೈಕಿ ಬಹುಪಾಲು ಮಂದಿ ಸೈನಿಕರಲ್ಲದ ನಾಗರಿಕರು ಆಗಿದ್ದರು. ನಾಗಸಾಕಿಯ ಮೇಲೆ ಆಸ್ಫೋಟನವಾದ 6 ದಿನಗಳ ನಂತರ ಆಗಸ್ಟ್ 15 ಒಕ್ಕೂಟಕ್ಕೆ ಸೇರಿದ ಶಕ್ತಿಗಳಿಗೆ ಜಪಾನ್ ತನ್ನ ಶರಣಾಗತಿಯನ್ನು ಘೋಷಿಸಿತು ಮತ್ತು 2 ಸೆಪ್ಟೆಂಬರ್ ಶರಣಾಗತಿಗೆ ಸಹಿ ಹಾಕಿಸಿತು. ತನ್ನ ಮೂಲಕ ಪೆಸಿಫಿಕ್ ಯುದ್ಧ ಮತ್ತು ಆದ್ದರಿಂದ 2ನೇ ಜಾಗತಿಕ ಸಮರವನ್ನು ಕೊನೆಗೊಳ್ಳಲಾಯಿತು. ಮೇ 7 ಜರ್ಮನಿಯು ತನ್ನ ಶರಣಾಗತಿಯನ್ನು ಒಪ್ಪಿಕೊಂಡಿತು. ಇದರಿಂದಾಗಿ ಯುರೋಪ್ನಲ್ಲಿ ಯುದ್ಧವು ಕೊನೆಗೊಳ್ಳಲಾಯಿತು. ರಾಷ್ಟ್ರವು ಪರಮಾಣು ಶಸ್ತ್ರಾಸ್ತ್ರದ ಬಳಕೆ ಮಾಡದಿರುವಂತೆ ತಪ್ಪಿಸುವ ಅಣ್ವಸ್ತ್ರಗಳನ್ನು ಹೊಂದಿರುವ 3 ಯುದ್ಧದ ನಂತರ ಜಪಾನ್ ದೇಶವು ಅಳವಡಿಸಿಕೊಳ್ಳುವುದಕ್ಕೆ ಈ ಬಾಂಬ್ ದಾಳಿಗಳು ಭಾಗಶಃ ಕಾರಣವಾದವು. ಕೇಳುಗರ, ಕೇಳಿದ್ರಲ್ಲ, ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹಿರೋಶಿಮಾ ದಾಳಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ಇದುವರೆಗೂ ಜನಪದ ಸೊಗಡಿನ ಕಾರ್ಯಕ್ರಮ ಜನಪದ ಲೋಕ ಬಿತ್ತರಗೊಂಡಿತು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು 1 ತಿಂಗಳ

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದ ಅಂಗಳ. ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಹಾಗೂ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಹಾಗೂ ಉದ್ಯಮಗಳಿಗಾಗಿ ಅನ್ವಯಿಕ ಕೃತಕ ಬುದ್ಧಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ದೇಶದಲ್ಲೇ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನು ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲೌಡ್ ಸರ್ಟಿಫಿಕೇಶನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ ಟೆಕ್ ಕ್ಷೇತ್ರದಲ್ಲಿರುವ ರಾಜ್ಯದ 20,000 ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಕಂಟನಕುಂಟೆ ಕೋಳೂರು ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಗೆ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಇದೇ 31ರೊಳಗೆ ಪರಿಸ್ಥಿತಿ ಅವಲೋಕಿಸಿ ಬರ ಪರಿಹಾರದ ಕುರಿತಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರೈತರಿಗೆ ರಾಗಿ ಖರೀದಿ ಹಣವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದಾರೆ. ಹರವೇ

0: ಬೇಯೂರು ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಸಿಗೇವಾಡಿ, ಬಲಚವಾಡಿ, ರಂಗನಾಥಪುರ ಗ್ರಾಮಗಳಲ್ಲಿ ಶಾಸಕ ಗಣೇಶ್ ಪ್ರಸಾದ್, ಕಾಡಾ ಅಧ್ಯಕ್ಷ ಮರಿಸ್ವಾಮಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬೆಳೆ ವೀಕ್ಷಣೆ ನಡೆಸಿದರು. ನೀರಿನ ಕೊರತೆ ಪರಿಣಾಮ ಒಣಗಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ಮಳೆ ಕೊರತೆ ಹಿನ್ನೆಲೆ ಫಸಲು ಒಣಗಿದ್ದು ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ಸೂಕ್ತ ಪರಿಹಾರ ಕೊಡಿಸಿ ಎಂದು ರೈತರು ಸಚಿವರಲ್ಲಿ ಮನವಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಲು ಮುಖ್ಯಮಂತ್ರಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಧಾರವಾಡ ಜಿಲ್ಲೆಯಲ್ಲಿಂದು ಸಚಿವ ಸಂತೋಷ್ ಲಾಡ್ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ರೈತರು ಈ ಬಾರಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಸುಮಾರು 2.90 ಲಕ್ಷ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿಯಲ್ಲಿ ಶೇಕಡ 96% ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ನಡೆದಿದೆ. ಆದರೆ ಸೋಯಾಬೀನ್, ಹತ್ತಿ, ಕಡಲೆಕಾಯಿ, ಕಬ್ಬು, ಈರುಳ್ಳಿ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳು ಬರದಿಂದ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳೆ ವಿಮೆ ಸೇರಿದಂತೆ ಸರ್ಕಾರದಿಂದ ಹಾಗೂ ವಿಮಾ ಸಂಸ್ಥೆಗಳ ಮೂಲಕ ದೊರೆಯಬಹುದಾದ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಳೆಯ ಪ್ರಮಾಣ ಮಾತ್ರವಲ್ಲದೆ ಬೆಳೆ ಬೆಳವಣಿಗೆಗೆ ಅಗತ್ಯವಾದ ಸಮಯದಲ್ಲಿ ಮಳೆ ಸುರಿದಿದೆಯೇ ಎಂಬ ಅಂಶವೂ ಪ್ರಮುಖವಾಗಿದೆ. ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೂ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಸಚಿವರಿಗೆ ಖಾತೆ ಹಂಚಿಕೆಯಲ್ಲಿ ವಿಳಂಬ ಮಾಡಿರುವುದನ್ನು ಬಿಜೆಪಿ ಖಂಡಿಸಿದೆ. ನೂತನ ಸಚಿವರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆದು 3 ದಿನಗಳು ಕಳೆದಿವೆ. ಆದರೆ ಸರ್ಕಾರ ಇನ್ನೂ ಅವರಿಗೆ ಖಾತೆಗಳನ್ನು ನಿಯೋಜಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಆಡಳಿತವು ನವದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿ ಎಂದು ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಪರಿಣಾಮಕಾರಿ ಆಡಳಿತವನ್ನು ಒದಗಿಸಲು ಕಾಂಗ್ರೆಸ್ ವಿಫಲವಾಗಿದೆ. ಸಂಪುಟ ವಿಸ್ತರಣೆಯ ಬಳಿಕ ಪಕ್ಷವು ಆಂತರಿಕ ಬಂಡಾಯ ಎದುರಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮಹಿಳಾ ಸಚಿವರನ್ನು ನೇಮಿಸುವಂತೆ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಒಮರ್ ಫಾರೂಕ್ ಎಂಆರ್ನನ್ನು ಎನ್ಐಎ ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದೆ. ಈ ಮೂಲಕ ಬಂಧಿತರ ಸಂಖ್ಯೆ 25ಕ್ಕೆ ಏರಿದೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಉಮರ್ ಫಾರೂಕ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್, ಜಾಮೀನುರಹಿತ ವಾರೆಂಟ್ ಜಾರಿಯಾಗಿತ್ತು. ಆತನ ಸುಳಿವು ಕೊಟ್ಟವರಿಗೆ 4 ಲಕ್ಷ ಬಹುಮಾನವನ್ನು ಘೋಷಿಸಲಾಗಿತ್ತು. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪತ್ತೆ ಹಚ್ಚಲು ಎನ್ಐಎ ತನಿಖೆ ಮುಂದುವರೆಸಿದೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಆರೋಪಿಯಾಗಿದ್ದ ಪ್ರದೋಷ್ ಸತ್ಯ ಬಹಿರಂಗಪಡಿಸಲು ಮುಂದಾಗಿದ್ದು ಮಾಫಿ ಸಾಕ್ಷಿಯಾಗುವುದಾಗಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ತಮ್ಮ ವಕೀಲರ ಮೂಲಕ ಇದು 59ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳನ್ನು ಬಹಿರಂಗಪಡಿಸಲು ತಾನು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಬದಲಾಗುವುದಕ್ಕೆ ನ್ಯಾಯಾಲಯದಲ್ಲಿ ಪ್ರದೋಷ್ ಕ್ಷಮೆ ಕೋರಿದ್ದಾರೆ. ಅರ್ಜಿಯನ್ನು ಗಮನಿಸಿದ 59ನೇ ಸಿಸಿಎಚ್ ನ್ಯಾಯಾಲಯವು ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ಪ್ರಾಸಿಕ್ಯೂಷನ್ಗೆ ಸೂಚಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆ ನೀರಿನ ಮಟ್ಟ 105.87 ಅಡಿಗೆ ತಲುಪಿದೆ. ಅಣೆಕಟ್ಟೆಯಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಮಾಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ನೀರಿನ ಮಟ್ಟ 85 ಅಡಿ ಇದ್ದಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮೇರೆಗೆ ಬೆಳೆ ಬೆಳೆದಿರಲಿಲ್ಲ. ಇದೀಗ ನೀರು ಸಮೃದ್ಧವಾಗಿದ್ದು ನೀರು ಬಿಡುಗಡೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಕೆಎಂ ನಾರಾಯಣ ಸ್ವಾಮಿ ಅವರಿಗೆ

0: ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬಂಗಾರಪೇಟೆಯಲ್ಲಿ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದನ್ನು ಖಂಡಿಸಿ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ರಸ್ತೆ ತಡೆ ಹಾಗೂ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ಆಗುಂಬೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ 4, ಬೆಳಗಾವಿ ಜಿಲ್ಲೆ ಲೋಂಡಾದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾಕ್ಟರ್ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
1: ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಕೋಲೂರು ಉಡುಪಿ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 6 ರಿಂದ ಆಗಸ್ಟ್ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆಗಸ್ಟ್ 6, 7 ಹಾಗೂ 8ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
4: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
3: ಮಾನಸಿಕ,
4: ದೈಹಿಕ,
3: ಸಾಮಾಜಿಕ ಸುಸ್ಥಿತಿ,
4: ಮಹಿಳೆಯರು,
3: ಮಕ್ಕಳು,
4: ಹಿರಿಯರು,
3: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
4: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
3: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
5: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಮಹತ್ವ ಹಾಗೂ ತಾಯಿಯ ಎದೆಹಾಲಿನ ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ನಮಸ್ತೆ ಸರ್.
5: ಮೇಡಮ್, ನಮ್ಮ ಪ್ರತಿ ವರ್ಷ ಆಗಸ್ಟ್ 1 ರಿಂದ 7 ತಾರೀಕು ತನಕ ಕೂಡ ನಾವು ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸ್ತನ್ಯಪಾನದ ಮಹತ್ವ ಇರ್ಬೋದು ಮತ್ತು ತಾಯಿಯ ಎದೆ ಹಾಲಿನ ಮಹತ್ವ ಕುರಿತು ಇವತ್ತು ಮಾತನಾಡಿದ್ರೆ, ಮೇಡಮ್, ಈ ಒಂದು ಸ್ತನ್ಯಪಾನ ಸಪ್ತಾಹ ಅಂದರೆ ಏನು, ಅದರ ಮಹತ್ವ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಾವು ತಿಳಿಸ್ಬೋದಾ ಮೇಡಮ್?
6: ಪ್ರತಿ ವರ್ಷ ಆಗಸ್ಟ್ 1 ರಿಂದ 8 ರವರೆಗೂ ಇದು ಯುನಿಸೆಫ್ ಇಂದ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೇವೆ. ಇದರದ್ದು ಮಹತ್ವ ಏನು ಅಂತ ಹೇಳಿದ್ರೆ, ತಾಯಿಯ ಹಾಲಿನ ಮಹತ್ವನ ಕೇವಲ ತಾಯಿ ಅಲ್ಲದೆ ಕುಟುಂಬ ಜೊತೆಗೆ ಎಲ್ಲ ಸೊಸೈಟಿಗೂ ಅದರ ಅರಿವು ಮೂಡಿಸ್ಲಿಕ್ಕೋಸ್ಕರ, ಮತ್ತೆ ಮಗುವಿಗೆ ತಾಯಿಯ ಹಾಲು ಅದು ಅದೊಂಥರ ರೈಟ್ಸ್ ಅಂತದ್ದು, ಮಗುವಿಗೆ ಹಾಲು ತಾಯಿದು ತಗೊಳ್ಬೇಕು ಅನ್ನೋದು ರೈಟ್ಸ್. ಅದು ಎಲ್ಲಾ ತಾಯಂದಿರಿಗೂ ಅರಿವಾಗಬೇಕು ಅಂತ ಹೇಳಿ ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೀವಿ. ಈ ವರ್ಷದ್ದು ಥೀಮ್ ಏನಿದೆ ಅಂತ ಹೇಳಿದ್ರೆ ಅದು ಮಗುವಿನ ಆರೋಗ್ಯಕ್ಕೆ ಹಾಲು ಬೇಕಿರೋದ್ರಿಂದ ಆ ಆರೋಗ್ಯ

0: ಶುರುವಾದಾಗಿಂದಾನೆ ಎಲ್ಲಾ ಮಕ್ಕಳಿಗೂ ಅದು ಹಾಲು ಕರೆಕ್ಟ್ ಆಗಿ ಬರಬೇಕು ಅಂತ, ಮತ್ತೆ ಅದರ ಲಾಫ್ ಸ್ಟೆಪ್ಸ್ ಏನೆಲ್ಲ ಫಾಲೋ ಮಾಡ್ತಿದೀವಿ, ಆ ಹಾಲು ಹೇಗೆ ಕೊಡ್ಬೇಕು, ಎಷ್ಟು ಸತಿ ಕೊಡ್ಬೇಕು, ಹೇಗೆಲ್ಲ ಕೊಡ್ಬೇಕು ಅಂತ, ಅದರ ಮಹತ್ವ ಎಲ್ಲಾ ತಾಯಂದಿರಿಗೂ ಮತ್ತೆ ಸೊಸೈಟಿಗೂ ಗೊತ್ತಾಗ್ಬೇಕು ಅಂತ ಈ ವರ್ಷದ ಥೀಮ್ಸ್.
1: ಈಗ ತಾವು ಹೇಳದಂಗೆ ನೀನು ಒಂದು ಸ್ತನ್ಯಪಾನ ಸಪ್ತಾಹವನ್ನ ಸೊ ಯಾಕೆ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ರಿ. ಅದೇ ರೀತಿ ಮೇಡಮ್, ಈಗ ತಾಯಿಯ ಎದೆ ಹಾಲು

0: ಹೋಗಿ ಮೊದಲ ಹಾಲು ಅಥವಾ ನಾವು ಕೊಲೆಸ್ಟ್ರಾಮ್ ಅಂತ ಏನಂತೀವಿ ಅದು ಆ ಮಗುಗೆ ಏಕೆ ಮುಖ್ಯ ಮತ್ತು ಹೇಗೆ ಅದು ಯಾವ ಒಂದು ತಕ್ಷಣದಲ್ಲಿ ಅದನ್ನು ಕೊಡಿಸ್ಬೇಕಾಗತ್ತೆ ಮೇಡಮ್?
1: ಕೊಲೆಸ್ಟ್ರಾಮ್ ಅನ್ನೋದು ಒಂದು ಬಂಗಾರಕ್ಕೆ ಸಮಾನ, ಅಂದರೆ ಅದು ಮಗುವಿಗೆ ಅದು ಕೊಡುವಂತಹ ಮೊದಲನೇ ಲಸಿಕೆ ಅಥವಾ ಮೊದಲನೇ ಆಹಾರ ಅಂತಲೇ ಹೇಳ್ಬೋದು. ಇದು ನಾವು ಮಗು ಹುಟ್ಟಿದ ತಕ್ಷಣ ಆದಷ್ಟು ಒಂದು ಗಂಟೆ ಹುಟ್ಟಿದ ಒಳಗಡೆ ನಾವು ಮಗುವಿಗೆ ಕೊಡುವಂಥದ್ದು. ಮೊದಲು ತಾಯಿಗೆ ಬರುವಂತಹ ಹಾಲನ್ನ ಅದು ಹಳದಿ ಕಲರ್ ಇರುತ್ತೆ, ಅದನ್ನು ನಾವು ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ. ಅದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ನೀರಿನಂಶ ಜಾಸ್ತಿ ಇರುತ್ತೆ. ಮಗು ಹುಟ್ಟಿದ ತಕ್ಷಣ ತುಂಬ ಅಳ್ತಿರೋದು ನಾವು ನೋಡಿರ್ತೀವಿ, ಮಗುವಿಗೆ ಆಗ ದಾಹ ಇರುತ್ತೆ, ಸೊ ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಒಂದು ನೀರಿನಂಶ ಮಗುವಿನ ಬಾಯಾರಿಕೆ ಕಮ್ಮಿ ಆಗೋಂಥದ್ದು. ಎರಡನೇದು ಅದರಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ, ಯಾವ ಲಸಿಕೆಯಲ್ಲೂ ಇಲ್ಲದಿರಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೊಲೆಸ್ಟ್ರಾಮ್ ಅನ್ನೋದನ್ನು ಕೊಡಲೇಬೇಕಾಗತ್ತೆ. ಅದು ಯೂಶ್ವಲಿ ಹುಟ್ಟಿದಾಗಿಂದ ಫಸ್ಟ್ 3 ಡೇಸ್ ಕೊಲೆಸ್ಟ್ರಾಮ್ ಉತ್ಪತ್ತಿ ಆಗುವಂಥದ್ದು. ಸೊ ಆ 3 ದಿನ ಮಗುವಿಗೆ ಆ ಹಾಲನ್ನು ನಾವು ಕೊಡಲೇಬೇಕಾಗಿರುವಂಥದ್ದು.
0: ಮೇಡಮ್, ಅದೇ ರೀತಿ ಈಗ ಗಿಣ್ಣಾಲು ಅಂತಂದ್ರೆ ಏನು, ಅಥವಾ ಗಿಣ್ಣಾಲು ಮತ್ತೆ ಕೊಲೆಸ್ಟ್ರಾಮ್ ಎರಡು ಒಂದೇನಾ? ಸೊ ಇದರ ಪ್ರಾಮುಖ್ಯತೆ ಎಷ್ಟು?
1: ಗಿಣ್ಣಾಲು ಅಂದ್ರೆ ಸೇಮ್ ಕೊಲೆಸ್ಟ್ರಾಮ್. ಇದು ನಾ ಹೇಳಿದಾಗೆ ಇದು ಮೊದಲ 3 ದಿನ ಉತ್ಪತ್ತಿ ಆಗುವಂಥದ್ದು ತಾಯಿ ಎದೆಯಿಂದ. ಅದು ತಾಯಿಯ ಹಾಲು ಹೇಗೆ ಬಿಳಿ ಇರುತ್ತೋ ಅದು ಹಾಗಿರಲ್ಲ, ಸ್ವಲ್ಪ ಹಳದಿ ಬಣ್ಣ ಮತ್ತೆ ಸ್ವಲ್ಪ ಎಣ್ಣೆ ಎಣ್ಣೆ ತರ ಇರುವಂಥದ್ದು. ಇದರಲ್ಲಿ ಮಗುವಿಗೆ ಬೇಕಾಗುವಂತಹ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂಥದ್ದು ಮತ್ತೆ ನೀರಿನಂಶ ಜಾಸ್ತಿ ಇರುತ್ತೆ. ಮೊದಲೇ ಹೇಳ್ದಂಗೆ ಮಗುವಿಗೆ ಹುಟ್ಟಿದ ತಕ್ಷಣ ತುಂಬಾ ಅಳ್ತಿರೋದ್ರಿಂದ ದಾಹ ಜಾಸ್ತಿ ಇರುತ್ತೆ, ಬಾಯಾರಿಕೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬೇಕಾಗುವಂತಹ ಅದನ್ನ ಬಾಯಾರಿಕೆ ನೀಗಿಸುವಂತಹ ಶಕ್ತಿ ನೀರಿನಂಶನೂ ಅದರಲ್ಲಿರುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿನೂ ಇರುತ್ತೆ. ಸೊ ಮೊದಲು 3 ದಿನ ತಾಯಿಗೆ ಏನು ಹಾಲು ಬರುತ್ತೋ ಅದನ್ನ ವೇಸ್ಟ್ ಮಾಡದೆ ಮಗುವಿಗೆ ಕೊಡ್ಬೇಕಾಗಿರುವಂಥದ್ದು.
0: ಮೇಡಮ್, ಈಗ ತಾವು ಹೇಳ್ದಂಗೆನೆ ಏನು ಈ ಒಂದು ಕೊಲೆಸ್ಟ್ರಾಮ್ ಅಥವಾ ಗಿಣ್ಣು ಹಾಲು ಅಂತಕ್ಕಂಥದ್ದು ಬಹಳ ಮುಖ್ಯ, ಅದನ್ನ ನಾವು 3 ದಿನ ಒಳಗಡೆ ಕೊಡ್ಬೇಕಂತದ್ದು ಬಹಳ ಮುಖ್ಯ ಅಂತ ಹೇಳಿದ್ರಿ. ಈಗ ತಕ್ಷಣದಲ್ಲಿ ಸ್ತನ್ಯಪಾನ ಆರಂಭಿಸುವುದರಿಂದ ಆ ಮಗುವಿಗೆ ಆಗ್ತಕ್ಕಂತ ಒಂದು ಪ್ರಯೋಜನಗಳು ಏನ್ ಮೇಡಮ್?
1: ಒಂದು ಮಗುವಿಗೂ ತಾಯಿಗೂ ಬಾಂಡಿಂಗ್ ಬರುತ್ತೆ, ಅಂದ್ರೆ ಮಗುವಿಗೆ ಇದು ತಾಯಿ, ತನ್ನ ತಾಯಿ, ತನ್ನ ತಾಯಿದು ಹಾಲು ಅಂತ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಗುವಿಗೆ ನಾ ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದು ಮಗುವಿಗೆ ಬೇಕಾಗುವಂತಹ, ದೇಹಕ್ಕೆ ಬೇಕಾಗುವಂತಹ ಪೌಷ್ಟಿಕಾಂಶಗಳು ಸಿಗುವಂಥದ್ದು. ಇಲ್ಲಿ ತಾಯಿ ಹಾಲು ಕೊಡೋದ್ರಿಂದ ಇದು ಮಗುವಿಗೆ ಬೆನಿಫಿಟ್ಸ್ ಅಲ್ಲದೆ ತಾಯಿಗೂ ಬೆನಿಫಿಟ್ಸ್ ಬರುವಂತದ್ದು ಇರುತ್ತೆ ಸರ್. ಅಂದ್ರೆ ತಾಯಿ ಡೆಲಿವರಿ ಆದ ತಕ್ಷಣ ಹಾಲು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತಸ್ರಾವ ತಾಯಿ ಗರ್ಭಕೋಶದಿಂದ ಆಗ್ತಾ ಇರುತ್ತೆ. ಸೊ ಆ ರಕ್ತಸ್ರಾವನ ಕಮ್ಮಿ ಮಾಡುವಂಥದ್ದು. ಎರಡನೇದು ತಾಯಿಯ ಗರ್ಭಕೋಶ ಅದು ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ, ಅದನ್ನ ಕಂಟ್ರಾಕ್ಟ್ ಮಾಡಲಿಕ್ಕೆ ಕೆಲವೊಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಕೆಲವೊಂದು ಹಾರ್ಮೋನ್ಸ್ ತಾಯಿಯಲ್ಲಿ ಉತ್ಪಾದನೆ ಆಗಿ ಆ ಗರ್ಭಕೋಶದಲ್ಲಿ ರಕ್ತಸ್ರಾವ ಆಗುವಂಥದ್ದು ಕಮ್ಮಿ ಆಗುತ್ತೆ. ಮತ್ತೆ ಮೂರನೇದು ಹಾಲು ಕುಡಿಸ್ಬೇಕಾದ್ರೆ ತಾಯಿ ಮಗುವನ್ನು ಹಿಡ್ಕೊಂಡಾಗ ಮಗುವಿಗೆ ತಾಯಿಯ ಬೆಚ್ಚಗೆ ಇರೋದೊಂದು ಸಿಗುತ್ತೆ. ಸೊ ಮಗುವಿನ ಟೆಂಪರೇಚರ್ ಕೂಡ ಮೇಂಟೈನ್ ಆಗುವಂಥದ್ದು.
0: ಈಗ ಮೇಡಮ್, ತಾವು ಹೇಳಿದ್ರಿ ಈಗ ಮಗುವಿಗೆ ಈ ಒಂದು ತಕ್ಷಣದಲ್ಲಿ ನಾವು ಹಾಲು ಅಥವಾ ಸ್ತನ್ಯಪಾನವನ್ನು ಮಾಡಿಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಈಗ ಮೊದಲ 6 ತಿಂಗಳು ಕೇವಲ ಬರೀ ತಾಯಿಯ ಹಾಲನ್ನೇ ಯಾಕೆ ನೀಡಬೇಕು, ಏನಾದ್ರೂ ನಿಖರವಾದ ಕಾರಣ ಇದೆಯಾ? ಸೊ ಹಾಲನ್ನು ಬಿಟ್ಟು ಬೇರೆ ಏನು ಯಾಕೆ ನೀಡಬಾರ್ದು ಮೇಡಮ್?
1: ಸ್ತನ್ಯಪಾನ ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತಾಯಿ ಹಾಲಲ್ಲದೆ ಮೊದಲ 6 ತಿಂಗಳು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ. ಇದು ಯಾಕೆ ಹಾಗೆ ಹೇಳ್ತೀವಿ ಅಂತ ಹೇಳಿದ್ರೆ ಮಗುವಿನ ಜಠರ ಅಂದ್ರೆ ಕರುಳು ಏನಿರುತ್ತೋ ಅದು ತುಂಬಾ ಬೆಳವಣಿಗೆ ಆಗಿರಲ್ಲ. ತಾಯಿಯ ಹಾಲನ್ನ ಅರ್ಗಣೆ ಮಾಡ್ಕೊಳ್ಳೋಷ್ಟೇ ಶಕ್ತಿ ಇರುವಂತದ್ದು. ಈ ತಾಯಿಯ ಹಾಲಲ್ಲಿ ಫಸ್ಟ್ 6 ತಿಂಗಳು ಪೌಷ್ಟಿಕಾಂಶಗಳಲ್ಲದೆ ರೋಗ ನಿರೋಧಕ ಎಷ್ಟು ಆಂಟಿಬಾಡೀಸ್ ಇರುವಂಥದ್ದು. ಇದು ಮಗುವಿನ ಬೆಳವಣಿಗೆಗಲ್ಲದೆ ಮಗುವಿಗೆ ಕೆಲವೊಂದು ರೋಗ, ಫಾರ್ ಎಕ್ಸಾಂಪಲ್ ನಿಮೋನಿಯಾ ಆಗಿರೋಂಥದ್ದು ಅಥವಾ ಅತಿಸಾರ ಆಗುವಂಥದ್ದು ಅಥವಾ ಮಗುವಿಗೆ ಬೇರೆ ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಮಾಡೋ ಚಾನ್ಸಸ್ ಕಮ್ಮಿ ಮಾಡುವಂಥದ್ದು ಸರ್. ಸೊ ಇದು ಫಸ್ಟ್, ಆದ್ರಿಂದ ನಾವು ಫಸ್ಟ್ 6 ತಿಂಗಳು ಮಗುವಿಗೆ ತಾಯಿ ಹಾಲು ಅಷ್ಟೇ ಕೊಡಬೇಕಾಗಿದೆ. ಇನ್ನು ಕೆಲವು ಕಡೆ ಹಳ್ಳಿಗಳಲ್ಲಿ ಮಗುವಿಗೆ ಜೇನುತುಪ್ಪ ಕೊಡುವಂಥದ್ದು ಅಥವಾ ನೀರು ಕೊಡುವಂಥದ್ದು ಅಥವಾ ಜಾಯಿಕಾಯಿದು ಪೇಸ್ಟ್ ಮಾಡಿ ಕೊಡುವಂಥದ್ದು ಅಥವಾ ಬಾದಾಮಿ ಕೊಡುವಂಥದ್ದು ತುಪ್ಪ ಕೊಡುವಂಥದ್ದೆಲ್ಲ ಇದಾಗ್ತಾ ಇದೆ. ಇದರಿಂದ ಮಗುವಿನ ಕರಳಿಗೆ ಆ ಶಕ್ತಿ, ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಮೊದಲೇ ಇರಲ್ಲ. ಹೀಗೆಲ್ಲ ಕೊಟ್ಟಾಗ ಮಗುವಿನ ಕರಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಆದಷ್ಟು ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕು. ಅದನ್ನು ಕೂಡ ಈವನ್ ಮಗುವಿಗೆ ಒಂದು ಹನಿ ನೀರು ಕೂಡ ಕೊಡಬಾರ್ದು ಅಂತ ಹೇಳ್ತೇವೆ. ಫಸ್ಟ್ 6 ತಿಂಗಳು ತಾಯಿ ಹಾಲಲ್ಲದೆ ವೈದ್ಯರು ಏನು ಕೊಟ್ಟಿರ್ತಾರೋ ಆ ಔಷಧಿ ಬಿಟ್ಟು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ.
0: ತಾವು ಹೇಳಿದಂಗೆ ನೀವು ಒಂದು ವೇಳೆ ತಾವು ಹೇಳಿದ್ರಿ 6 ತಿಂಗಳು ತನಕ ಮಗುವಿಗೆ ತಾಯಿ ಎದೆಯಲ್ಲಿ ಬಿಟ್ಟು ಬೇರೆ ಏನು ಕೂಡ ಕೊಡಬಾರ್ದು. ಈಗ ಒಂದು ವೇಳೆಗೆ ತಾಯಿಯಲ್ಲಿ ಸರಿಯಾದ ರೀತಿಯಲ್ಲಿ ಹಾಲು ಬರಲಿಲ್ಲ ಅಥವಾ ಬರ್ತಾ ಇಲ್ಲ ಅಂತಂದಾಗ ಹೇಗೆ ಆ ಮಗುವಿಗೆ ಯಾವ ಥರ ಒಂದು ಪೌಷ್ಟಿಕಾಂಶ ಅಥವಾ ಹಾಲಿನ ಒಂದು ವ್ಯವಸ್ಥೆ ಆಗುತ್ತೆ ಮೇಡಮ್?
1: ಇದು ಎಲ್ಲ ತಾಯಂದಿರಲ್ಲೂ ಬೇಗ ಫಸ್ಟ್ ಕ್ವಶನ್ ಯಾವಾಗ್ಲೂ ಕೇಳುವಂಥದ್ದು ಇದು, ಡೆಲಿವರಿ ಆದ ತಕ್ಷಣ ನಂಗೆ ಹಾಲು ಬರ್ತಿಲ್ಲ ಅಥವಾ ಡೆಲಿವರಿ ಆಗಿ 24 ಗಂಟೆ ಒಳಗಡೆ ನಂಗೆ ಮಗು ಹಾಲು ಕೊಡ್ಲಿಕ್ಕೆ ಆಗ್ತಿಲ್ಲ, ಮಗು ಜಾಸ್ತಿ ಅಳ್ತಾ ಇದೆ ಅನ್ನೋ ಈ ಥರ ಕನ್ಸರ್ನ್ಸೇ ತಾಯಿ ಹತ್ರ ಜಾಸ್ತಿ ಇರುತ್ತೆ.

0: ಅದೇನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ 24 ಗಂಟೆ ತಾಯಿಯಲ್ಲಿ ತಾಯಿಯ ದೇಹದಲ್ಲಿ ಸ್ವಲ್ಪ ಕೆಲವೊಂದು ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಹೋಗ್ತದೆ. ಡೆಲಿವರಿ ಆದ ತಕ್ಷಣ ಹಾಲು ಬರೋದಿಲ್ಲ. ಸೊ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಎದೆ ಚೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಗು ಚೀಪುವಾಗ ತಾಯಿಯ ಎದೆಯಲ್ಲಿ ಕೆಲವೊಂದು ಸೆನ್ಸೇಷನ್ಸ್ ಆಗಿ ಅದು ಹಾರ್ಮೋನ್ಸ್ ತಾಯಿಯ ದೇಹದಲ್ಲಿ ಉತ್ಪಾದನೆ ಆಗಿ ಅದು ಹಾಲು ಉತ್ಪಾದನೆ ಮಾಡೋ ಮೂಲಕ ಆಗುವಂಥದ್ದು. ಇದೆಲ್ಲ ಆಗ್ಲಿಕ್ಕೆ ಮಿನಿಮಮ್ 24-48 ಗಂಟೆಗಳ ಕಾಲ ಮಿನಿಮಮ್ ಬೇಕು. ಈ 48 ಗಂಟೆಗಳ ಕಾಲದಲ್ಲಿ ಎಲ್ಲಾ ತಾಯಂದಿರಲ್ವೆ ಅದು ಏನು ನೀರ್ ಹಾಲು ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ಲ, ಅದು ಉತ್ಪಾದನೆ ಆಗೇ ಆಗುತ್ತೆ. ಸೊ ನಾವು ತಾಯಂದಿರಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈವನ್ ನಾವು ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂದ್ರೆ ಮಗು ಯಾವಾಗೆಲ್ಲ ಅಳುತ್ತೋ ಅವಾಗಷ್ಟೇ ಹಾಲು ಕೊಡ್ಬೇಕು ಅಂತ ಹೇಳಿದ್ರುವೆ, ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಚೀಪಿಸ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ ಮಗುವಿನ ಚೀಪೋದ್ರಿಂದ ತಾಯಿಯ ದೇಹದಲ್ಲಿ ಚೇಂಜಸ್ ಆಗಿ ಹಾರ್ಮೋನ್ಸ್ ಉತ್ಪಾದನೆ ಆಗಿ ಅದರಿಂದ ಹಾಲು ಉತ್ಪಾದನೆ ಆಗುವಂಥದ್ದು. ಸೊ ಆದಷ್ಟು ಫಸ್ಟ್ 2 ದಿನ ಸ್ವಲ್ಪ ಕಾಯಬೇಕು. ಮತ್ತೆ ಮಗುವಿನಲ್ಲೂ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತಾರೆ, ಅಂದ್ರೆ ಬೊಜ್ಜು ಮಗುವಲ್ಲೂ ಇರುತ್ತೆ. ಸೊ ಮಗುವಿಗೆ ಏನ್ ಬೇಕು ಅಷ್ಟು ಸಕ್ಕರೆ ಅಂಶ ಇರುತ್ತೆ. ಸೊ ಮಗುವಿಗೆ ಸುಸ್ತ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ. ಆದ್ರಿಂದ ನಾವು ತಾಯಂದಿರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, 1-2 ದಿನ ಮಗುವಿಗೆ ಬೇಕಾದಷ್ಟು ಸಾಕಷ್ಟು ಹಾಲು ಎಷ್ಟು ಬೇಕೋ ಅಷ್ಟು ಆಗುತ್ತೆ. ಫಸ್ಟ್ 2 ದಿನ ಮಕ್ಕಳು ಅಷ್ಟೆಲ್ಲ ಹಾಲು ಕುಡಿಯೋಲ್ಲ, ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಿರ್ತವೆ. ಆದ್ರಿಂದ ಆದಷ್ಟು ಭಯ ಆಗೋದು ಬೇಡ ಅಂತ ನಾವು ಹೇಳ್ತೀವಿ.
1: ಮೇಡಮ್, ಈಗ ಒಂದು ವೇಳೆಗೆ ಸಿಸೇರಿಯನ್ ಏರಿಗೆ ಆದಾಗ, ಅಂದ್ರೆ ತಾವು ಹೇಳಿದ್ರಿ ಮುಟ್ಟಿದ 1 ಗಂಟೆ ಒಳಗಡೆ ಹೆದೆಗೆ ಹಾಲು ಕುಡಿಸ್ಬೇಕು ಮಗುವಿಗೆ ಅಂತ ಹೇಳಿದ್ರಿ, ಈಗ ಒಂದು ವೇಳೆಗೆ ಸಿಸೇರಿಯನ್ ಆದಂತಹ ತಾಯಿದ್ರು ಯಾವಾಗ ಹೇಗೆ ಒಂದು ಸ್ತನ್ಯಪಾನವನ್ನು ಆರಂಭಿಸಬೇಕು ಮೇಡಮ್?
0: ನಾರ್ಮಲ್ ಡೆಲಿವರಿಲಿ 1/2 ಗಂಟೆ ಒಳಗಡೆ ನಾವು ಮಗು ಡೆಲಿವರಿ ಆದ ಕೂಡಲೇ ಮಗುವನ್ನು ತಾಯಿ ಎದೆ ಭಾಗದ ಹತ್ರ ಇಟ್ಟು ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ. ಸಿಸೇರಿಯನ್ ಆಗೋದಲ್ಲಿ ಮಿನಿಮಮ್ 1 ಗಂಟೆ ಆದ್ರೂ ಬೇಕು, ಅದು ಕಂಪ್ಲೀಟ್ ಪ್ರೊಸೀಜರ್, ಅದು ಆಪರೇಷನ್ ಎಲ್ಲ ಆಗೋಷ್ಟ್ರಲ್ಲಿ 1 ಗಂಟೆ ಬೇಕು. ಸೊ ಅಲ್ಲಿ ತನಕ ನಾವು ಮಗುವನ್ನು ಬೆಚ್ಚನೆ ಅದು ಟೆಂಪರೇಚರ್ ಅನ್ನೆಲ್ಲ ಮೇಂಟೈನ್ ಮಾಡಿ ಒಂದ್ಸತಿ ತಾಯಿ ರಿಕವರಿ ರೂಮಿಗೆ ಶಿಫ್ಟ್ ಆದ ತಕ್ಷಣ 1 ಗಂಟೆ ಒಳಗಡೆನೆ ಶಿಫ್ಟ್ ಆಗುತ್ತೆ ಸರ್ಜರಿ ಆದ್ಮೇಲೆ. ಸೊ 1 ಗಂಟೆ ಒಳಗಡೆನೆ ಸಿಸೇರಿಯನ್ ಆಗಿರುವಂತಹ ತಾಯಿಯಂದಿರಲ್ವೇ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ ಸರ್. ಇದು ಹಾಗೆ 1 ಗಂಟೆ ಒಳಗಡೆ ಆದಷ್ಟು 1 ಗಂಟೆ ಒಳಗಡೆನೆ ಶುರು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕೆಲವೊಂದ್ಸತಿ ಮಗುವಿಗೆ ನಾವು ಹಾಲು ಕುಡಿಸ್ಲಿಲ್ಲದಿದ್ರೆ 1 ಗಂಟೆ ಒಳಗೆ ಅಥವಾ 2 ಗಂಟೆ ಒಳಗಡೆ ಮಗುವಿಗೆ ಸಕ್ಕರೆ ಅಂಶ ಕಮ್ಮಿ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಅದನ್ನ 1 ಗಂಟೆ ಒಳಗಡೆ ನಾವು ಕುಡಿಸ್ಬೇಕು ಅಂತ ಹೇಳ್ತೇವೆ.
1: ಇದ್ರ ಜೊತೆಗೆ ಮೇಡಮ್, ಈಗ ಅವಧಿಗೆ ಮುನ್ನ ಜನಿಸಿದಂತಹ ಮಕ್ಕಳು ಅಂದ್ರೆ ನಾವು ಏನು ಪ್ರೀ ಟರ್ಮ್ ಡೆಲಿವರಿ ಆದಂತಹ ಮಕ್ಕಳಿಗೆ ಹೇಗೆ ತಾಯಿಯ ಒಂದು ಹಾಲನ್ನ ಯಾವ ತರವಾಗಿ ಕುಡಿಸಬಹುದು?
0: ಪ್ರೀ ಟರ್ಮ್ ಮತ್ತೆ ಟರ್ಮ್ ಅಂತ ಹೇಳ್ತೀವಿ, ಅಂದ್ರೆ 7-8 ತಿಂಗಳಿಗಿಂತ ಮುಂಚೆ ಮತ್ತೆ 9 ತಿಂಗಳಾದ್ಮೇಲೆ ಇರೋ ಹುಟ್ಟಿರೋ ಮಕ್ಕಳನ್ನು 9 ತಿಂಗಳಾದ್ಮೇಲೆ ಟರ್ಮ್ ಅಂತ ಹೇಳ್ತೀವಿ, 9 ತಿಂಗಳಿಗಿಂತ ಮುಂಚೆ ಪ್ರೀ ಟರ್ಮ್ ಅಂತ ಹೇಳ್ತೀವಿ. ಆ 2 ಮಕ್ಕಳಲ್ಲೂ ಆ ತಾಯಂದಿರಲ್ಲಿ ಉತ್ಪಾದನೆ ಆಗೋ ಹಾಲಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಸರ್. ತಾಯಿಯಲ್ಲಿ 9 ತಿಂಗಳಿಗಿಂತ ಮುಂಚೆ ಇರೋ ಮಕ್ಕಳಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಮಕ್ಕಳು ತುಂಬಾ ಸಣ್ಣ ಇರ್ತವೆ ಅಥವಾ ತೂಕ ಕಮ್ಮಿ ಇರುತ್ತೆ, ಆ ಮಕ್ಕಳಿಗೆ ಬೆಳವಣಿಗೆಗೆ ಬೇಕಾಗುವಂತ ಅಂಶ ತಾಯಿಯ ಹಾಲಲ್ಲಿ ಇರುತ್ತೆ. ಸೊ ಆದ್ರಿಂದ ತಾಯಿ ಡೆಲಿವರಿ ಆದ ಕೂಡಲೇ ಈಗ ಮಗು 2 ಕೆಜಿಗಿಂತ ಕಮ್ಮಿ ಇದ್ರೆ ನಾವು ಆದಷ್ಟು ಡೈರೆಕ್ಟ್ ಆಗಿ ತಾಯಿಯ ಎದೆಗೆ ಮಗುವನ್ನು ಚೀಪ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಮಗು ತೂಕ ಕಮ್ಮಿ ಇರುವಾಗ ಮಗು ಎದೆ ಚೀಪ್ಬೇಕಿದ್ರೆ ಅದರಲ್ಲಿ ಎನರ್ಜಿ ತುಂಬಾ ಲಾಸ್ ಆಗಿ ಮಗುವಿನ ತೂಕ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವು ಏನ್ ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಮಗು 1.5 ಕೆಜಿ ಇದ್ರೆ ತಾಯಿಯ ಹಾಲನ್ನು ಒಂದು ಡಬ್ಬದಲ್ಲಿ ಅಥವಾ ಗ್ಲಾಸ್ನಲ್ಲಿ ಶೇಖರಿಸಿ ಅದನ್ನ ಒಳ್ಳೆಯಿಂದ ಕೊಡುವಂಥದ್ದು ಸರ್. ಇದನ್ನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಮಗುವಿಗೆ ಚೀಪೋ ಕೆಲಸ ಇರಲ್ಲ, ಮಗು ಚೀಪ್ ಬೇಕಿದ್ರೆ ಅದರ ಶಕ್ತಿ ಅದರಲ್ಲೇ ಹೋದ್ರೆ ಮಗುವಿನ ತೂಕ ಮತ್ತು ಇನ್ನೂ ಕಮ್ಮಿ ಆಗುತ್ತೆ. ಆದ್ರಿಂದ ತಾಯಿಯ ಹಾಲನ್ನ ಅದನ್ನ ತೆಗೆದು ಗ್ಲಾಸಲ್ಲಿ ಅಥವಾ ಬಾಕ್ಸ್ ಅಲ್ಲಿ ಶೇಖರಣೆ ಮಾಡಿ ಅದನ್ನು ಕೊಡುವಂಥದ್ದು. ಇನ್ನೊಂದು ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತಾಯಿಯ ಹಾಲು ಎದೆಯಲ್ಲಿ ಪೂರ್ತಿ ತೆಗೆದು ಮಗುವನ್ನ ಎದೆನ್ ಮಾತ್ರ ಚೀಪಿಸ್ಬೇಕು. ಇದು 2 ಹೆಲ್ಪ್ ಆಗುತ್ತೆ, ಒಂದು ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುತ್ತೆ ಬರುವಂಥದ್ದು. ಕೆಲವೊಂದ್ಸತಿ ಮಕ್ಕಳು ಮರೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಮಗು ಹಾಗೆ ಮರಿಬಾರ್ದು ಅಂತ ಹೇಳಿ ನಾವು ಈ ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಒಂದು ಮಾಡ್ತೀವಿ ಸರ್. ಸೊ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ಅವರಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ಅವರಿಗೆ 9 ತಿಂಗಳು ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಇಲ್ಲದೆ ಇರೋ ಕಾರಣ ಅವರಿಗೆ ಅಷ್ಟು ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಸೊ ಈ ರೋಗ ನಿರೋಧಕ ಶಕ್ತಿಯನ್ನು ತಾಯಿಯ ಹಾಲಿನ ಮುಖಾಂತರವೂ ನಾವು ಕೊಡ್ಬೋದು. ಹಾಗೆ ಇದು ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯ ಸರ್.
1: ಮೇಡಮ್, ಈಗ ತಾವು ಹೇಳ್ದಂಗೆ ಈಗ ಈ ಮಕ್ಕಳಿಗೆ ಈ ತಾಯಿ ಇದೆ ಹಾಲು ಅಂತಕ್ಕಂಥದ್ದು ಬಹಳ ಮುಖ್ಯ ಅಂದ್ರಿ. ಸೊ ಅದೇ ರೀತಿಗೆ ನವಜಾತ ಶಿಶುವಿನ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ತಾಯಿ ಹಾಲು ಎಷ್ಟು ಮುಖ್ಯ ಮೇಡಮ್?
0: ಈ ಸ್ತನ್ಯಪಾನ ಅನ್ನೋದು ನಾವು 6 ತಿಂಗಳೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಆ 6 ತಿಂಗಳು ತಾಯಿಯಿಂದ ಇರುವಂತಹ ರೋಗ ನಿರೋಧಕ ಶಕ್ತಿ ಮಗುವಿಗೆ ಟ್ರಾನ್ಸ್ಫರ್ ಆಗ್ತದೆ.

0: ಇರುತ್ತೆ. ಅದು ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂದ್ರೆ ಈ ತಾಯಿಯ ಹಾಲಿನ ಮೂಲಕ. ಸೊ ಫಸ್ಟ್ 6 ತಿಂಗಳು ಮಕ್ಕಳಿಗೆ ಆಂಟಿಬಾಡೀಸ್ ಅನ್ನೋದು ತಾಯಿಯ ಹಾಲಿನ ಮುಖಾಂತರನೇ ಬರುವಂತದ್ದು. ಸೊ ಈ ಟೈಮ್ ಅಲ್ಲಿ ಮಕ್ಕಳಿಗೆ ಆಗುವಂತ ಇನ್ಫೆಕ್ಷನ್ಸ್ ತಾಯಿ ಹಾಲು ಕೊಡ್ತಿದ್ರೆ ಕಮ್ಮಿ. ಯಾವ ತರ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ ಒಂದು ನಿಮೋನಿಯಾ ಆಗಿರ್ಬೋದು, ಅಥವಾ ಅತಿಸಾರ ಆಗಿರ್ಬೋದು, ಅಥವಾ ಕೆಲವೊಂದು ಇಮ್ಯುನಿಟಿ ಕಮ್ಮಿ ಆಗಿ ಮಗುವಿಗೆ ಪದೇ ಪದೇ ಜ್ವರ ಬರುವಂತದ್ದೆಲ್ಲ ಕಾಣುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿ ಹಾಲು ಕುಡಿಸ್ಲಿಲ್ಲದಿದ್ರೆ ಬರುವಂತಹ ಚಾನ್ಸಸ್. ಯಾಕಂತ ಹೇಳಿದ್ರೆ ಮಗುವಿನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪಾದನೆ 6 ತಿಂಗಳವರೆಗೂ ಆಗೋಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ. ಸೊ ಆದ್ರಿಂದ ಫಸ್ಟ್ 6 ತಿಂಗಳು ರೋಗ ನಿರೋಧಕ ಶಕ್ತಿಯನ್ನು ಕಂಪ್ಲೀಟ್ ಆಗಿ ತಾಯಿಯಿಂದನೇ, ತಾಯಿಯ ಎದೆ ಹಾಲಿಂದನೇ ಬರುವಂತದ್ದು ಸರ್. ಆದ್ರಿಂದ ಫಸ್ಟ್ 6 ತಿಂಗಳು ಮಗುವಿಗೆ ಹಾಲು ಕೊಟ್ಟು ಅದು ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ತಿರ್ತೀವಿ.
1: ಮೇಡಮ್, ಈ ಸ್ತನ್ಯಪಾನ ಮಾಡೋದ್ರಿಂದ ತಾಯಿಗೆ ಆಗ್ತಕ್ಕಂತ ಒಂದು ಪ್ರಯೋಜನಗಳೇನು ಮೇಡಮ್?
0: ಒಂದು, ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುವಂತದ್ದು. ಎರಡನೇದು, ತಾಯಿ ಮೆಂಟಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸ್ವಲ್ಪ ಮೆಂಟಲಿ ವೀಕ್ ಆಗಿರ್ತಾರೆ. ಅಂದ್ರೆ ಅವರಿಗೆ ಮಾನಸಿಕ ಒತ್ತಡ ಇರುತ್ತೆ, ಮಾನಸಿಕವಾಗಿ ಅವರು ತುಂಬಾ ಕುಂತಿರ್ತಾರೆ. ಇದರಿಂದ ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಅವರ ದೇಹದಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ಒಳ್ಳೇದಾಗುವಂಥದ್ದು, ಮಾನಸಿಕವಾಗಿ ಅವರಿಗೆ ಸ್ವಲ್ಪ ಶಕ್ತಿ ಬರುವಂಥದ್ದು. ಮೂರನೇದು, ನಾ ಹೇಳ್ದಂಗೆ ಗರ್ಭಕೋಶಕ್ಕೆ ಅದು ರಕ್ತಸ್ರಾವ ಜಾಸ್ತಿ ಆಗದಿರೋ ಹಾಗೆ ಕೆಲವೊಂದು ಹಾರ್ಮೋನ್ಸ್ ತಡೆಯುವಂಥದ್ದು. ನಾಲ್ಕನೇದು, ಗರ್ಭಕೋಶ ರಿಲ್ಯಾಕ್ಸ್ ಆಗಿರುತ್ತೆ, ಅಂದರೆ ಡೆಲಿವರಿ ಆಗಿರೋ ಟೈಮಲ್ಲಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ. ಅದನ್ನು ಕಂಟ್ರಾಕ್ಟ್ ಮಾಡಲಿಕ್ಕೆ ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಹೆಲ್ಪ್ ಆಗುತ್ತೆ ಸರ್. ಇನ್ನೊಂದು, ತಾಯಿಗೆ ಈಗ 2 ವರ್ಷ ಎಲ್ಲ ಹಾಲು ಕುಡಿಸಿದ್ರೆ ತಾಯಿಗೆ ಬರುವಂತಹ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕೋಶದ ಕ್ಯಾನ್ಸರ್ ಎಲ್ಲ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತು ಈ ಟೈಮಲ್ಲಿ ತಾಯಿ ಮತ್ತೊಂದು ತಿರ್ಗಾ ಗರ್ಭಿಣಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ.
1: ಮೇಡಮ್, ಈಗ ತಾವು ಹೇಳಿದಂಗೆ ಈಗ ಮೊದಲನೇ ಗರ್ಭಿಣಿ ಅಥವಾ ಮೊದಲನೇ ಪಾಪು ಅಂದಿರ್ತಕ್ಕಂಥ ತಾಯಿಯಂದರು ಹೇಗೆ ಯಾವ ಥರ ಒಂದು ಸ್ತನ್ಯಪಾನವನ್ನು ಮಾಡಿಸ್ಬೇಕು, ಜೊತೆಗೆ ಅವ್ರುಗಳಿಗೆ ಕುಟುಂಬದವರು ಹೇಗೆ ಯಾವ ಥರ ಸಹಕಾರವನ್ನು ನೀಡಬೇಕಾಗುತ್ತೆ ಮೇಡಮ್?
0: ಇದು ತುಂಬ ಮುಖ್ಯ, ಯಾಕಂದರೆ ಮೊದಲನೇ ತಾಯಿಯವರಿಗೆ ಹೇಗಿರಬೇಕು, ಮಗು ಹೇಗೆ ನೋಡ್ಕೊಳ್ಬೇಕು, ಎಷ್ಟು ಸತಿ ಹಾಲು ಕುಡಿಸ್ಬೇಕು, ಮತ್ತು ಅವರ ಆಹಾರ ಪದ್ಧತಿಗಳೆಲ್ಲ ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಈವನ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ಕಂಪ್ಲೀಟ್ ಆಗಿ ಮಗುವಿನ ಮೇಲೆ ಎಲ್ಲರದ್ದು ಕೇರ್ ಹೋಗುತ್ತೆ ಹೊರತು ತಾಯಿಯ ಮೇಲೆ ನಿಗಾ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಮಗುವಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಅದು ಎಲ್ಲ ಲಾಸ್ಟಿಗೆ ಬ್ಲೇಮ್ ಬರೋದು ತಾಯಿಗೆ. ಅದಕ್ಕಿಂತ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ತಾಯಿ ಪಾತ್ರ ಹೆಂಗಿರುತ್ತೋ ಅದರ ಜೊತೆಗೆ ಅವರ ಕುಟುಂಬದ ಪಾತ್ರನೂ ಅಷ್ಟೇ ಇರುತ್ತೆ. ಡೆಲಿವರಿ ಆದ ತಕ್ಷಣ ನಾವು ಹೇಳಿದಾಗೆ ಹುಟ್ಟಿದ 1 ಗಂಟೆ ಒಳಗಡೆ ಹಾಲು ಕುಡಿಸ್ಬೇಕು. ಎರಡನೇದು, ಡಿಮ್ಯಾಂಡ್ ಆನ್ ಫೀಡಿಂಗ್ ಅಂತ ಹೇಳ್ತೀವಿ, ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಯಾವಾಗ್ಲೆಲ್ಲ ಅಳುತ್ತು ಅವಾಗ ನಾವು ಹಾಲು ಕುಡಿಸ್ಬೇಕು ಅಂತ. ಬಟ್ ತೊಂದರೆ ಏನ್ ಬಂತು ಅಂತ ಹೇಳಿದ್ರೆ, ಇಲ್ಲಿ ತಾಯಂದಿರಿಗೆ, ಮೊದಲ ತಾಯಂದಿರಿಗೆ ಮಗುವಿಗೆ ಯಾವಾಗ ಹಾಲು ಬೇಕು, ಅಥವಾ ಮಗುವಿಗೆ ಶುಗರ್ ಡೌನ್ ಆಗಿದ್ರೆ, ಅಥವಾ ಮಗುವಿಗೆ ಬೇರೆ ಏನಾದ್ರು ತೊಂದರೆ ಆಗಿದ್ರೆ, ಅವ್ರಿಗೆ ಅಷ್ಟು ಬೇಗ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಹಾಲು ಕುಡಿಸ್ಬೇಕು. ಅದು ಹೇಗೆ ಕುಡಿಸ್ಬೇಕು ಅಂದ್ರೆ 5 ನಿಮಿಷ ಅಲ್ಲ, ಒಂದು 15 ನಿಮಿಷ ಒಂದು ಎದೆ, ಮತ್ತೆ 15 ನಿಮಿಷ ಇನ್ನೊಂದು ಎದೆ ಚೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ ಒಂದು, ಎರಡೂ ಎದೆಯಿಂದನು ಮಗುವಿಗೆ ಹಾಲು ಸಿಗುವಂತದ್ದು, ಮತ್ತೆ ಎರಡೂ ಎದೆಯಿಂದನು ಹಾಲು ಕರೆಕ್ಟ್ ಆಗಿ ಉತ್ಪಾದನೆ ಆಗುವಂತದ್ದು, ಇದೊಂದು ನಾವು ತಾಯಂದಿರಿಗೆ ಹೇಳ್ತೇವೆ. ಮತ್ತೆ ಕುಟುಂಬದವರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಎಮೋಷನಲ್ ಸಪೋರ್ಟ್ ತಾಯಿಗೆ ತುಂಬಾ ಬೇಕಾಗುವಂತದ್ದು. ಅಂದ್ರೆ ತಾಯಿಗೆ ಈಗ ನಿದ್ದೆ ಹೆಚ್ಚು ಕಮ್ಮಿ ಆಗ್ಬಹುದು, ರಾತ್ರಿ ಇಡೀ ಪ್ರತಿ 2 ಗಂಟೆಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕಷ್ಟ ಆಗುವಂತದ್ದು. ಇನ್ ಕೇಸ್ ಹಾಗೆ ಅವ್ರಿಗೆ ಮಧ್ಯ ಮಧ್ಯೆ ಎಬ್ಬಿಸಕ್ಕೆ ತುಂಬಾ ಕಷ್ಟ ಆಗ್ತಿದೆ, ಅವ್ರಿಗೆ ನಿದ್ದೆ ಸಾಕಾಗ್ತಿಲ್ಲ ಅಂತ ಹೇಳಿ ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ತಾಯಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ, ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ, ಅದನ್ನು ರಾತ್ರಿ ತಾಯಿ ಅಥವಾ ಬೇರೆ ಯಾರಾದ್ರೂ ಕುಟುಂಬದವರು ಮಗುವಿಗೆ ಒಳ್ಳೆಯಿಂದ ಕುಡಿಸ್ಬೋದು ಅಂತ ಹೇಳ್ತೇವೆ. ಯಾಕಂದ್ರೆ ತಾಯಂದಿರಲ್ಲಿ ನಿದ್ದೆ ಕೂಡ ಅಷ್ಟೇ ಪಾತ್ರ ವಹಿಸುತ್ತೆ. ಅವರಿಗೆ ನಿದ್ದೆ ಹೆಚ್ಚು ಕಮ್ಮಿ ಆದ್ರೆ, ಅಥವಾ ಗಾಬರಿ ಏನಾದ್ರೂ ಆದ್ರೆ, ಮನಸ್ಸಲ್ಲಿ ತುಂಬಾ ಟೆನ್ಷನ್ ಇದ್ರೆ, ಹೀಗೆಲ್ಲ ಇರ್ಬೇಕಾದ್ರೆ ತಾಯಿಯ ಹಾಲಿನ ಉತ್ಪತ್ತಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವು ತಾಯಂದಿರಿಗೆ ಆದಷ್ಟು ರಿಲ್ಯಾಕ್ಸ್ ಆಗಿ ಇದಕ್ಕೆ ಎಮೋಷನಲಿ ಸಪೋರ್ಟ್ ಕೊಡ್ಲಿಕ್ಕೆ ಫ್ಯಾಮಿಲಿಯವರನ್ನ ನಾವು ಕೇಳ್ತೇವೆ, ಮತ್ತೆ ಅವರ ಆಹಾರ ಪದ್ಧತಿಗಳನ್ನು ನಾವು ಕೌನ್ಸಿಲ್ ಮಾಡ್ತೇವೆ ಸರ್.
1: ಈಗ ಆಹಾರ ಪದ್ಧತಿ ಅಂತ ಬಂದಾಗ, ಸಾಮಾನ್ಯವಾಗಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಈ ಮೊದಲು ಅಂದರೆ ಡೆಲಿವರಿ ಆದಂತಹ ಒಂದು 3 ತಿಂಗಳು 6 ತಿಂಗಳ ತನಕ ಅವ್ರಿಗೆ ನೀರು ಕೊಡದೇ ಇರ್ತಕ್ಕಂಥದ್ದು ಇರ್ಬೋದು, ತರಕಾರಿಗಳನ್ನ ಕೊಡದೇ ಇರ್ಬೋದು, ಅಂದರೆ ಈ ಥರದ ಒಂದು ಪದ್ಧತಿಗಳಿದೆ. ಸೊ ಇದರಿಂದ ಮಗುವಿನ ಬೆಳವಣಿಗೆಗೆ ಅಥವಾ ಅವ್ರ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತ ಆಗಕ್ಕೆ ಏನಾದ್ರು ಕಾರಣ ಹಾಕ್ಬೋದು ಅಥವಾ ಹೇಗೆ ಮೇಡಮ್?
0: ಅದೇ, ಹಳೆ ಕಾಲದಲ್ಲೆಲ್ಲ ಈಗಲೂ ಕೂಡ ಹಳ್ಳಿ ಭಾಗದಲ್ಲೆಲ್ಲ ನೀರು ಕುಡಿದ ತಕ್ಷಣ ತಾಯಿ ದಪ್ಪ ಆಗ್ತಾರೆ, ತಾಯಿ ದೇಹದ ಒಳಗಡೆ ನೀರು ತುಂಬುತ್ತೆ ಅನ್ನೋ ಅಂತಹದ್ದು ಇದೆಲ್ಲ ಇದೆ ತಲೆಯಲ್ಲಿ. ಬಟ್ ಇದು ಇದೆಲ್ಲ ಸುಳ್ಳು ಸರ್. ಇದು ತಾಯಿಗೆ ನಾವು ಕರೆಕ್ಟ್ ಆಗಿ ನೀರಿನ ಅಂಶ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಇದು ತಾಯಿ ಅಲ್ಲದೆ ನಾವು ಮಗುವಿಗೂ ನೋಡ್ಬೇಕಾಗುತ್ತೆ. ಈಗ ತಾಯಿ ಅಷ್ಟು ಹಾಲು ಉತ್ಪಾದನೆ ಮಾಡ್ಬೇಕು, ತಾಯಿ ಮಗು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲಸ ಮಾಡ್ಲಿಕ್ಕೆ ತಾಯಿಗೆ ಯಥೇಚ್ಛ ನೀರಿನ ಅಂಶ ಇರಲೇಬೇಕು. ಆದ್ರಿಂದ ನಾವ್ ಏನ್ ಹೇಳ್ತೀವಿ ಅಂದ್ರೆ ತಾಯಿಗೆ ಅಟ್ ಲೀಸ್ಟ್ ದಿನಕ್ಕೆ 2-3 ಲೀಟರ್ ನೀರು ಕೊಡ್ಲೇಬೇಕು ಅಂತಾನೆ ನಾವು ಹಾಗೆ ಹೇಳ್ತೇವೆ. ಮತ್ತೆ ಇನ್ನೊಂದು

0: ತರಕಾರಿ ಹಣ್ಣಿನ ಬಗ್ಗೆ ಕೇಳೋದಾದ್ರೆ, ಕೆಲವೊಂದು ತರಕಾರಿ ಕೊಟ್ಟರೆ ತಾಯಿಗೆ ಮಗುವಿಗೆ ವಾಯು ಆಗುತ್ತೆ ಅಥವಾ ತಾಯಿಗೆ ವಾಯು ಆಗುತ್ತೆ, ಕೆಲವೊಂದು ಹಣ್ಣು ಕೊಟ್ಟರೆ ಮಗುವಿಗೆ ಕಫ ಆಗುತ್ತೆ, ಈ ಥರದ್ದೆಲ್ಲ ಒಂದು ಭ್ರಮೆ ಸ್ವಲ್ಪ ಕಲ್ಪನೆ ಎಲ್ಲ ಇರುತ್ತೆ. ಹಾಗೆ ಯಾವುದು ಆಗಲ್ಲ, ಯಾವ ಹಣ್ಣು ಯಾವ ತರಕಾರಿನೂ ತಾಯಿಯ ಹಾಲಿಂದ ಮಗುವಿಗೆ ಹಾಗೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ. ಏ, ನಾವು ತಾಯಿಗೆ ಎಷ್ಟು ಪೌಷ್ಟಿಕಾಂಶದ ಆಹಾರಗಳು ಕೊಡ್ತೀವೋ ಅಷ್ಟು ಮಗುವಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ತಾಯಿಗೆ ಹಾಲು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗಬೇಕು, ಅದು ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ತಾಯಿ ಅದಕ್ಕೆ ಬೇಕಾಗುವಂಥ ಆಹಾರ ಪದಾರ್ಥಗಳನ್ನು ತಗೊಳ್ಬೇಕು. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ತಾಯಿಗೆ ಪ್ರೋಟೀನ್ ಅಂಶ ಅಂದರೆ ಕಾಳು, ಬೇಳೆಗಳು, ಮೊಟ್ಟೆ ಇದನ್ನೆಲ್ಲ, ಮತ್ತು ಚಿಕನ್, ಮಟನ್ ಏನೆಲ್ಲ ಇದೆಯೋ ಅದನ್ನು ಪ್ರೋಟೀನ್ ಅಂಶಗಳು ತಾಯಿಗೆ ಯಥೇಚ್ಛವಾಗಿ ಕೊಡಬೇಕಾಗಿರೋಂಥದ್ದು. ತರಕಾರಿಗಳಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಮತ್ತು ಅದರಲ್ಲಿ ಐರನ್ ಮತ್ತು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿಯ ದೇಹಕ್ಕೆ ಬೇಕಾಗಿರುವಂಥದ್ದೆಲ್ಲ ಇದೆಲ್ಲ ನಾವು ಸಮಭಾಗವಾಗಿ ನಾವು ಕೊಟ್ಟರೆ, ಸಮತೋಲನ ಆಹಾರ ಕೊಟ್ಟರೆ ತಾಯಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಈಗ ತಾಯಿಗೆ ನಾವು ಆಹಾರ ಕೊಡಲಿಲ್ಲ ಅಂತಿದ್ರೆ ಮಗುವಿಗೂ ಅವರು ಹಾಲು ಕುಡಿಸ್ಲಿಕ್ಕೆ ಹಾಲು ಬರುವುದಿಲ್ಲ.
1: ಮೇಡಮ್, ಈಗ ಒಂದು ವೇಳೆ ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾಯಿಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದಾಗ ಯಾರನ್ನು ಸಂಪರ್ಕಿಸಬೇಕು, ಹೇಗೆ ಮೇಡಮ್?
0: ತಾಯಿಗೆ ಸಮಸ್ಯೆ ಅಂತ ಹೇಳಿದರೆ ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದರೆ ತಾಯಿ ಹಾಲು ಕೆಲವೊಂದು ಸತಿ ಕೆಲವೊಬ್ಬರಿಗೆ ತಾಯಿ ಹಾಲು ಜಾಸ್ತಿಯಾಗಿ ಅದು ಎದೆ ಭಾಗ ಗೆಡ್ಡೆ ಆಗುವಂಥದ್ದು ಅಥವಾ ಎದೆ ತೊಟ್ಟಲ್ಲಿ ಗಾಯ ಆಗುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಮಗು ಕರೆಕ್ಟಾಗಿ ಚೀಪ್ಲಿಲ್ಲದಿದ್ದರೆ ಹೇಳಿದ್ರೆ ತಾಯಿಯ ತೊಟ್ಟಿನಲ್ಲಿ ಸಮಸ್ಯೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗೇನಾದರೂ ಇದ್ದರೆ ಗೈನಕಾಲಜಿ ಒಂದು ಸತಿ ತೋರಿಸ್ಬೇಕಾಗುತ್ತೆ. ಕೆಲವೊಂದು ಸತಿ ಮೋಸ್ಟ್ ಆಫ್ ದ ಟೈಮ್ಸ್ ಮಗು ತಾಯಿಗೆ ಹಾಗೆಯೇ ಔಷಧಿ ಕೊಟ್ಟು ಕಮ್ಮಿ ಮಾಡುವಂಥದ್ದು, ಬಟ್ ಅದೇನಾದರೂ ಎದೆ ಭಾಗದಲ್ಲಿ ಗೆಡ್ಡೆ ಆಗಿರೋದು ಅಂತ ಅಥವಾ ಏನಾದರೂ ಕುರ ಥರ ಏನಾದರೂ ಆಗಿ ಕ್ಯೂ ಏನಾದರೂ ಬರ್ತಿದ್ರೆ ಅದು ಕೆಲವೊಂದು ಸತಿ ಆಪರೇಷನ್ ಬೇಕಾಗುವಂಥದ್ದು. ಅದರಿಂದ ನಾವು ತಾಯಂದಿರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಹಾಲನ್ನು ಪ್ರತಿ 2 ಗಂಟೆಗೆ ಎದೆ ಪೂರ್ತಿ ಖಾಲಿ ಆಗೋ ತನಕ ಮಗುವಿಗೆ ಕುಡಿಸ್ಬೇಕು ಅಂತ ಹೇಳ್ತೀವಿ ಸರ್.
1: ಮೇಡಮ್, ಈ ಒಂದು ಸ್ತನ್ಯಪಾನಕ್ಕೆ ಸಂಬಂಧಿಸಿದಂತೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವುವು, ಅವುಗಳ ಒಂದು ಸತ್ಯಾಂಶ ಏನು ಮೇಡಮ್?
0: ಸಮಾಜದಲ್ಲಿ ಒಂದು ಆಹಾರ ಪದಾರ್ಥಗಳಿಂದ ಹಿಂಗೆ ಕೊಡಬೇಕು, ಆ ಥರ ಕೊಡಬೇಕು, ಬಾಣಂತಿಯರಿಗೆ ನೀರು ಕೊಡಬಾರ್ದು, ಬಾಣಂತಿಯರಿಗೆ ತರಕಾರಿಗಳು ಕೊಡಬಾರ್ದು, ಬೇಳೆಕಾಳುಗಳು ಕೊಡಬಾರ್ದು ಅಂತ ಒಂದು ಹೇಳುವಂಥದ್ದು. ಎರಡನೇದು, ಬಾಣಂತಿಯರು ಮನೆಯಿಂದ ಆಚೆ ಹೋಗಲೇಬಾರ್ದು ಅನ್ನೋದೊಂದು ರೆಸ್ಟ್ರಿಕ್ಷನ್ಸ್ ಇರುವಂಥದ್ದು. ಮೂರನೇದು, ಬಾಣಂತಿಯರು ಯಾವಾಗಲೂ ಬೆಚ್ಚಗೆ ಇರಬೇಕು, ಸ್ಕಾರ್ಫ್ ಹಾಕಬೇಕು, ಸ್ವೆಟರ್ಸ್ ಹಾಕಬೇಕು, ಮತ್ತು ಅವರಿಗೆ ಆಚೆಲ್ಲೂ ಹೋಗುವಾಗಿಲ್ಲ, ಮಗು ಅಷ್ಟೇ ನೋಡ್ಕೊಳ್ಬೇಕು, ಮತ್ತು ಏನೇ ತೊಂದರೆ ಆದರೂ ಅದಕ್ಕೆ ಲಾಸ್ಟಿಗೆ ತಾಯಿನೇ ಕಾರಣ ಆಗಿರ್ತಾಳೆ. ಈಗ ಫಾರ್ ಎಕ್ಸಾಂಪಲ್, ತಾಯಿ ಒಂದು ಹಣ್ಣು ಏನಾದರೂ ಜಾಸ್ತಿ ತಂದರೆ ಮಗುವಿಗೆ ಅದರಿಂದನೇ ತೊಂದರೆ ಆಗಿರುವಂಥದ್ದು, ತಾಯಿನೇ ಕಾರಣ ಅಂತ, ಈ ಥರದ್ದೆಲ್ಲ ತಾಯಿಯ ಮೇಲೆ ಬ್ಲೇಮ್ಸ್ ಜಾಸ್ತಿ ಇರುವಂಥದ್ದು ಸರ್. ಅದೆಲ್ಲ ಆದಷ್ಟು ಇದರಲ್ಲಿ ನಾ ಹೇಳಿದೆಲ್ಲ ಆದಷ್ಟು 100ಕ್ಕೆ 100 ತಪ್ಪಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ತಾಯಿ ಒಬ್ಬರೇ ಕಾರಣ ಆಗಿರಲ್ಲ. ತಾಯಿ ಎಷ್ಟು ಎಮೋಷನಲ್ ಆಗಿ ನಾವು ಸಪೋರ್ಟ್ ಕೊಡ್ತೇವೋ ತಾಯಿಗೆ ಅಷ್ಟು ನಾವು ಹೆಲ್ಪ್ ಮಾಡಿದಂಗೆ, ಅದರಿಂದ ಇಂಡೈರೆಕ್ಟ್ಲಿ ಮಗುವಿಗೂ ನಾವು ಹೆಲ್ಪ್ ಮಾಡ್ತಿರೋ ಹಾಗೆ. ಸೊ ಇದರಲ್ಲಿ ಒಂದ್ಸತಿ ಡೆಲಿವರಿ ಆದ ಕೂಡಲೇ ಮಗುವಿನ ಮೇಲೆ ಎಷ್ಟು ಕಾಳಜಿ ಇರುತ್ತೋ ಅಷ್ಟೇ ಕಾಳಜಿ ತಾಯಿಯ ಮೇಲೂ ಕೂಡ ತೋರಿಸ್ಬೇಕು ಅಂತ ನಾ ಹೇಳ್ತೀನಿ.
1: ಓಕೆ ಮೇಡಮ್, ಈಗ ಇದ್ರ ಜೊತೆಗೆ ಈಗ ಒಂದು ವೇಳೆ ಉದ್ಯೋಗದಲ್ಲಿ ಇರ್ತಕ್ಕಂಥ ತಾಯಿಂದರು ಹೇಗೆ ಈಗ 6 ತಿಂಗಳ ನಂತರ ಅಥವಾ 6 ತಿಂಗಳ ಮುಂಚೆ ಕೆಲವು ಸಾಮಾನ್ಯವಾಗಿ ಕೆಲವು ಬೇಗ ಉದ್ಯೋಗಕ್ಕೆ ಹೋಗಬೇಕಾಗುತ್ತೆ, ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಅವರ ಸ್ತನ್ಯಪಾನವನ್ನು ಮಾಡಿಸ್ಬೋದು?
0: 6 ತಿಂಗಳ ತನಕ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗೇ ಮಾಡಿಸ್ಬೇಕು. ಇನ್ ಕೇಸ್ ಅವ್ರ ಕೆಲಸಕ್ಕೆ ಹೋಗಬೇಕು, ಏನಾದ್ರು ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಅದನ್ನು ತಾಯಿಯ ಹಾಲನ್ನು ಅದನ್ನು ತೆಗೆದು ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ನಾವು ಕಲೆಕ್ಟ್ ಮಾಡಿ ಅದನ್ನು ಶೇಖರಣೆ ಮಾಡ್ಬೋದು. ಫ್ರಿಡ್ಜ್ ಇಲ್ಲ ಅಂತ ಹೇಳಿದರೆ, ರೆಫ್ರಿಜರೇಟರ್ ಇಲ್ಲ ಅಂತ ಹೇಳಿದರೆ, ನಾವು ಅದು ಹೊರಗಡೆ ಒಂದು ನೀಟ್ ಕ್ಲೀನ್ ಸ್ಟೀಲ್ ಬಾಕ್ಸ್ನಲ್ಲಿ 4 ಅವರ್ಸ್ ಕೂಡ 4 ಗಂಟೆಗಳ ಕಾಲ ಶೇಖರಣೆ ಮಾಡಿ ಮಗುವಿಗೆ ಒಳ್ಳೆಯಿಂದ ಕೊಡ್ಬೋದು ಸರ್. ನಮ್ಮನೇಲಿ ಫ್ರಿಡ್ಜ್ ಇದೆ ಅಂತ ಹೇಳಿದ್ರೆ ಅದು 8 ಗಂಟೆಯಿಂದ 12 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಟ್ಟು ನಾವು ಕೊಡ್ಬೋದು. ಈಗ 6 ಮಂತ್ಸ್ ಆದಮೇಲೆ ಈಗೇನು ತಾಯಂದಿರು ಕೆಲಸಕ್ಕೆ ಹೋಗ್ತಿದ್ರೆ ಆದಷ್ಟು ಕೆಲವೊಂದ್ಸತಿ ಈಗ ತಾಯಿಗೆ ಹಾಗೆ ಡೈರೆಕ್ಟ್ ಆಗಿ ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ನೋವಾಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈಗ ಬ್ರೆಸ್ಟ್ ಪಂಪ್ ಅಂತ ಕೂಡ ಸಿಗುತ್ತೆ. ಬ್ರೆಸ್ಟ್ ಪಂಪ್ ಅಂತ ಹೇಳಿದ್ರೆ ಪಂಪ್ ಮೂಲಕ ತಾಯಿ ಎದೆಯಿಂದ ಹಾಲನ್ನು ಕಲೆಕ್ಟ್ ಮಾಡಿ ಅದನ್ನು ಬಾಟಲ್ ಅಲ್ಲಿ ಶೇಖರಣೆ ಮಾಡುವಂತದ್ದು, ಆ ಥರದ್ದು ಇರುತ್ತೆ. ಇದರಿಂದ ತಾಯಂದಿರಿಗೂ ನೋವಾಗಲ್ಲ. ಎರಡನೇದು, ತಾಯಂದಿರಿಗೂ ಗೊತ್ತಾಗುತ್ತೆ ಅವ್ರ ಎದೆಯಿಂದ ಎಷ್ಟು ಹಾಲು ಬರುತ್ತೆ, ಆ ಹಾಲು ಅಷ್ಟು ಮಗುವಿಗೆ ಸಾಕಾಗುತ್ತೆ ಅಂತೆಲ್ಲ ಇರುತ್ತೆ. ಸೊ ಇದು ತಾಯಿಗೂ ಹೆಲ್ಪ್ ಆಗುತ್ತೆ ಮತ್ತೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಫ್ರಿಜ್ ಇಲ್ಲದಿದೆ ಆಲ್ಮೋಸ್ಟ್ 4 ರಿಂದ 6 ಗಂಟೆವರೆಗೂ ಶೇಖರಣೆ ಮಾಡ್ಕೊಳ್ಬಹುದು.
1: ಮೇಡಮ್, ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತೀರಿ ಮೇಡಮ್. ಅಂದ್ರೆ ಈ ಸ್ತನ್ಯಪಾನ ಅಂದ್ರೆ ಏನು, ಈ ಸ್ತನ್ಯಪಾನವನ್ನು ಹೇಗೆ ಆರಂಭಿಸಬೇಕು, ಜೊತೆಗೆ ಇದರಿಂದ ಮಗುವಿಗೆ ಮತ್ತು ತಾಯಿಗೆ ಆಗ್ತಕ್ಕಂಥ ಒಂದು ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಸ್ತನ್ಯಪಾನದ ಸಪ್ತಾಹದ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನು ಮೇಡಮ್?
0: ಸ್ತನ್ಯಪಾನ ಅನ್ನೋದು ತುಂಬಾ ಪವಿತ್ರವಾದಂಥದ್ದು.

0: ಇದು ಮಗುವಿಗೆ ಹುಟ್ಟಿದ ಕೂಡಲೇ ಆದಷ್ಟು ಒಂದು ಗಂಟೆ ಒಳಗಡೆನೆ ಕೊಡ್ಬೇಕಾಗಿರುವಂತದ್ದು. ಇದರಲ್ಲಿ ತಾಯಿಯಲ್ಲದೆ ಜನರದ್ದು ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಮತ್ತೆ ಸೊಸೈಟಿ ಸಪೋರ್ಟ್ ಕೂಡ ಆದಷ್ಟು ಬೇಕು. ಹಾಗೆ ತಾಯಿ ಎಲ್ಲೆಲ್ಲಿ ಇರ್ತಾರೋ, ಹೀಗೆ ಬಾಣಂತಿಯರು ಎಲ್ಲೆಲ್ಲಿ ಇರ್ತಾರೋ, ಆದಷ್ಟು ಸೊಸೈಟಿಯಲ್ಲಿ ಅವರಿಗೆ ಸಪೋರ್ಟ್ ಮತ್ತೆ ಅವರಿಗೆ ಮುಜುಗರ ಆಗದೇ ಇರೋಂತಂಗೆ ನೋಡಿಕೊಳ್ಬೇಕು. ಮತ್ತೆ ಇದು ತಾಯಿ ಹಾಲು ಮಗುವಿನ ಹಕ್ಕು, ಸೊ ಆ ಹಕ್ಕು ಎಲ್ಲಾ ಮಕ್ಕಳಿಗೂ ಸಿಗ್ಬೇಕು ಅನ್ನೋದು ನಾ ಕೇಳ್ತೀನಿ.
1: ತುಂಬಾ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತನ್ಯಪಾನ ಸಪ್ತಾಹದ ಮಹತ್ವ ಮತ್ತು ಈ ಒಂದು ಎದೆಯಾಲಿನ ಮಹತ್ವವನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹ ಮತ್ತು ತಾಯಿಯ ಎದೆಯಾಲಿನ ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ವೈದ್ಯರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
5: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
4: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
5: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು. ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
6: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
7: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
8: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
7: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
8: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
7: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
8: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲಾನು ತಿಂತಾನೆ ಇರ್ತಾನೆ. ಯಾಕೋ
6: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
7: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
6: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
7: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
6: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
8: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
6: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
7: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಇದು

0: ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ.
2: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮಗು ಹುಟ್ಟಿದ 1 ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
5: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
6: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಎಸ್ವಿವೈಎಂನ ವಿಆರ್ಎಲ್ಸಿ ಕೆಂಚನಹಳ್ಳಿಯ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡ್ ಗ್ರಾಮದ ಶ್ರೀ ಪ್ರವೀಣ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡು ಗ್ರಾಮದ ಶ್ರೀಯುತ ಪ್ರವೀಣ್ ರವರು. ಇವರು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಒಂದು ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹಾಗೂ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಒಂದು ತರಬೇತಿಯ ಮುಖಾಂತರ ಒಂದು ಅಗತ್ಯ ಜ್ಞಾನವನ್ನು ಪಡ್ಕೊಂಡು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತಯಾರಿಯನ್ನು ನಡೆಸ್ತಾ ಬಹಳಷ್ಟು ಪ್ರಯತ್ನದಲ್ಲಿ ಇವರಿದ್ರು. ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡು ಈ ಒಂದು ಸ್ವಉದ್ಯೋಗವನ್ನು ಮಾಡ್ತಿರೋದಂತ ಆಗಿರ್ಬೋದು, ಇವರ ಇತರ ಪ್ರಯತ್ನಗಳಾಗಿರ್ಬೋದು, ಈ ಎಲ್ಲ ವಿಷಯಗಳ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪ್ರವೀಣ್ ಅವರು, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ತಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಸರ್, ನನ್ನ ಹೆಸರು ಪ್ರವೀಣ ಅಂದ್ಬಿಟ್ಟು, ನಮ್ದು ಮೈಸೂರು ಡಿಸ್ಟಿಕ್ಕು ಪಿರಿಯಾಪಟ್ಟಣ ತಾಲೂಕು ಮಾಕೋಡು ಗ್ರಾಮ ಸರ್. ಅಪ್ಪ ಅಮ್ಮ ಮಾಮೂಲಿ ವ್ಯವಸಾಯ ಮಾಡ್ತಾರೆ, ಒಬ್ರು ಅಣ್ಣ ಇದ್ದಾರೆ ಮತ್ತೆ ನಾನು ಸರ್ ಇಬ್ಬರು.
0: ತಮ್ದು ಶಿಕ್ಷಣ ಏನಾಗಿದೆ ಪ್ರವೀಣ್ ಅವರೇ?
1: ಸರ್, ಒಂದು ಬಿಕಾಂ ಆಗೈತೆ ಸರ್. 2019 ಮುಗಿತು ನಮ್ದು.
0: ಈಗ ತಾವು 2019 ಅಂದ್ರೆ ಕಳೆದ 7 ವರ್ಷಗಳಿಂದ ತಮ್ಮ ಪದವಿ ಶಿಕ್ಷಣವನ್ನ ಮುಗಿಸಿದ್ದೀರಾ. ಪ್ರಸ್ತುತ ತಾವು ಈ ಸ್ವಉದ್ಯೋಗವನ್ನ ಮಾಡ್ತಿರೋಂಥದ್ದು, ಹಾಗಿದ್ರೆ ಈ ಪದವಿ ಶಿಕ್ಷಣ ಮುಗಿದ ನಂತರ ಏನೇನೆಲ್ಲ ಕೆಲಸಗಳನ್ನ ತಾವು ಮಾಡ್ತಾ ಬಂದ್ರಿ?
1: ಸರ್, ಒಂದು 2019 ಡಿಗ್ರಿ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಯ್ತಿದಂಗೆ ಮಾಮೂಲಿ 2019-20 ಮನೇಲೆ ಇದ್ದೆ. ಅಂದ್ರೆ ಕರೋನಾ ಬತ್ತಲ್ಲ ಸರ್, ಆಗ ಆ ಟೈಮಲ್ಲಿ ಮಾಮೂಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಣ್ಣ ಪೊಲೀಸು ಅವರು ಓದ್ಕೋ ಮಾಮೂಲಿ ಎಕ್ಸಾಮ್ಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆಲ್ಲ ಕಾಲ್ಫಾರ್ಮ್ ಮಾಡ್ತಿದ್ರು. ಹಂಗಾಗಿ ಅದಕ್ಕೆ ಎಕ್ಸಾಮ್ಗೆ ಓದ್ಕೊಡ್ತಿದ್ದೆ ಮನೇಲೆ ಇತ್ಕೊಂಡು. ಮತ್ತೆ 2021 ಕೆಆರ್ಆರ್ ಬಂದೆ ಸರ್, ರೂಮ್ ಮಾಡ್ಕೊಂಡು ಹೋದ ನಮ್ಮ ಮೇಲೆ ಓದಕ್ಕಾಗಲ್ಲ ಅಂತ. ಇಲ್ಲಿ ಕೆಆರ್ಆರ್ ರೂಮ್ ಮಾಡ್ಕೊಂಡು ಒಳ್ತೆ ಓದ್ತಿದ್ದೆ.
0: ಅಂದ್ರೆ ಇದುವರೆಗೂ ಕೂಡ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡ್ಸ್ಕೊಳ್ತಾ ಬಂದ್ರಿ, ಬೇರೆ ಕಡೆ ಎಲ್ಲೆಡೂ ಕೆಲ್ಸಕ್ಕೆ ಹೋಗ್ಲಿಲ್ವಾ?
1: ಎಲ್ಲೂ ಹೋಗ್ಲಿಲ್ಲ ಸರ್ ಕೆಲ್ಸಕ್ಕೆ. ಈ ಕಡೆಗೆ ಮಾಮೂಲಿ ಕಾಲ್ಫಾರ್ಮ್ ಎಲ್ಲ ಹಾಕ್ತಿದ್ವಾಗ ಕರೋನಾ ಟೈಮಲ್ಲಿ ನೋಟಿಫಿಕೇಶನ್ ಪೊಲೀಸ್ಗೆ ಓದ್ತಿದ್ರು, ಕಾಲ್ಫಾರ್ಮ್ ಹಾಕ್ಸಿದ್ರೆ ಅದಕ್ಕೆ ಓದ್ತೀವಿ ಸರ್.
0: ಯಾವ್ಯಾವ ತರ ಪರೀಕ್ಷೆಗಳನ್ನ ಎದುರಿಸಿದ್ರಿ? ಯಾವ ಪರೀಕ್ಷೆನಲ್ಲೂ ಕೂಡ ಯಶಸ್ಸು ಕಾಣ್ಲಿಲ್ವಾ?
1: ಇಲ್ಲ ಸರ್, ಪರೀಕ್ಷೆ 2-3 ರೂಪಾಯಿ ಎಕ್ಸಾಮ್ ಬರದೆ ಎಲ್ಲ ಫಿಸಿಕಲ್ ಬಂದು 1-5 ಸೆಲೆಕ್ಟ್ ಆದ. 20 ಬಿ ಎಸ್ ಎಫ್ ಎಕ್ಸಾಮ್ ಬರ್ದಿದೆ, ಅದು ಸೆಲೆಕ್ಟ್ ಆಗಿತ್ತು. ಮನೇಲಿ

0: ಅಂತ ಹೇಳಿದ್ರು. ಮತ್ತೆ 2021 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬರ್ದೆ, ಎಕ್ಸಾಮ್ ಎಲ್ಲ ಕ್ಲಿಯರ್ ಆಯ್ತು, ಫಿಸಿಕಲ್ ಕ್ಲಿಯರ್ ಆಯ್ತು ಸರ್, ಅದು 1.75 ಉಂಟಾಯ್ತು. ಮತ್ತೆ 2021 ಮತ್ತೆ ಓದಕ್ ಶುರು ಮಾಡಿದೆ. 23 ಡಿಆರ್ ಎಕ್ಸಾಮ್ ಬರ್ದೆ ಸರ್, ಅದು ಸೆಲೆಕ್ಟ್ ಆಯ್ತು, ಅದು ಹೋಯ್ತು ಸರ್, 1.25 ಹೋಯ್ತು. ಅದು ಎಲ್ಲ ಫಿಸಿಕಲ್ ಎಕ್ಸಾಮ್ ಎಲ್ಲ ಆಗಿತ್ತು. ಮನೇಲಿ ಮತ್ತೆ ಓದು ಓದು ಅಂತ ಹೇಳಿದ್ರು, ನಿಮ್ಮ ಓದೋದ ಡಿಸ್ಕಂಟಿನ್ಯೂ ಮಾಡಿ.
1: ಈಗ ಹಲವಾರು ಬರಿತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿತಾ ಇದ್ರಿ, ಅದು ಕೂದಲೆಳೆ ಅಂತರದಲ್ಲಿ ತಮಗೆ ಅವಕಾಶ ಕೈ ತಪ್ತಾ ಇತ್ತು. ಆ ಸಂದರ್ಭದಲ್ಲಿ ಇದೆಲ್ಲ ಸಾಕಣಪ್ಪ, ನಾನು ಏನಾದ್ರೂ ಕೆಲಸ ಮಾಡ್ಬೇಕು, ಏನೋ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಕೆಲಸ ಮಾಡಿ ಏನಾದ್ರೂ ಸಂಪಾದನೆ ಮಾಡ್ಬೇಕು ಅಂತ ಅನಿಸಿದ್ದುಂಟ?
0: ಇತ್ತು ಸರ್, ಅಂದ್ರೆ ಚಿಕ್ಕದ್ರಿಂದ ಇತ್ತು ಸರ್ ನನಗೆ, ಮಾಮೂಲಿ ಮೆಕ್ಯಾನಿಕ್ ಮಾಡ್ಬೇಕು ಅದು. ಮೈಲ್ ಇದ್ದಾಗ್ಲೇನೆ ಅವು ಇವ್ರು ರೇಡಿಯೋ ಬಿಚ್ಚೋದು, ಮಾಮೂಲಿ ಬೈಕ್ಗಳು ಬಿಚ್ಚೋದು, ಸೈಕಲ್ ರೆಡಿ ಮಾಡೋದು ಈ ತರ ಇತ್ತು. ಅಂದ್ರೆ ನಮ್ಮನೆ ಏನಂದ್ರೆ ನಮ್ಮ ತಂದೆಯವರು ಅವ್ರ ವ್ಯವಸಾಯ ಇದ್ರಿಂದ ಅವ್ರ ಚಿಕ್ಕದ್ರಿಂದನು ಆಸೆ ಅಂತ ಏನೋ ನಮ್ಮ ಮಕ್ಕಳು ಓದಿಸ್ಬೇಕು, ಗೌರ್ಮೆಂಟ್ ಜಾಬ್ ಕೊಡಿಸ್ಬೇಕು ಅಂತ. ಅಂದ್ರೆ ನಾನು ಇಷ್ಟಪಟ್ಟು ಓದಿರ್ಲಿಲ್ಲ, ಅವ್ರ ಪ್ರೆಸರ್ ಮೇಲೆ ಓದ್ತಿದ್ದೆ ಎಕ್ಸಾಮ್, ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತೂ ಓದ್ದೆ ಕಷ್ಟಪಟ್ಟು. ಧಾರವಾಡ ಬೀಜಾಪುರದಲ್ಲಿ ಕೋಚಿಂಗ್ ತಗೊಂಡೆ ನಾನು, PSI ಮತ್ತೆ KS ಅಲ್ಲೆಲ್ಲ ಕೋಚಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಓದ್ತಿದ್ದೆ. ಆಮೇಲೆ ಮನೆಯಿಂದ ಓದಕ್ಕಾಗಲ್ಲ ಅಂತ ರೂಮ್ ಮಾಡಿದೆ. ಅಂದ್ರೆ ಮನೆಯವ್ರಿಗೆ ಹೇಳ್ತಿದ್ದೆ ನಾನು ಆಗಾಗ್ಲೇ, ಹಿಂಗಿಂಗ್ ಏನಾರ ಸ್ವಂತ ಬಿಸ್ನೆಸ್ ಮಾಡ್ತೀನಿ, ಇದಾಗಲ್ಲ ಓದಕ್ಕಾಗಲ್ಲ ಓದಕ್ಕಾಗಲ್ಲ ಅಂತ. ಅಂದ್ರೆ ನೋಟಿಫಿಕೇಶನ್ ಎಲ್ಲ ಡಿಲೇ ಮಾಡೋರು, ಎಕ್ಸಾಮ್ಗಳು ಡಿಲೇ ಮಾಡೋರು, ಆಮೇಲೆ ಜಸ್ಟ್ ಜಸ್ಟ್ ಅಲ್ಲಿ ಹೋಯ್ತಿದ್ದು ಬೇಜಾರಾಗೋದು. ಹಿಂಗಾಗಿ ಇಂಟ್ರೆಸ್ಟ್ ಇತ್ತಿಲ್ಲ, ಮನೆಯವ್ರ ಇದ್ರು ಫೋರ್ಸ್ ಮೇಲೆ ಓದ್ತಿದ್ ನಾನು.
1: ಅಂದ್ರೆ ತಾವೊಬ್ಬ ಸರ್ಕಾರಿ ಉದ್ಯಾನ ಇರಬೇಕು ಅನ್ನೋದು ತಮ್ಮ ಕುಟುಂಬದವರ ಆಸೆ ಆಗಿತ್ತು. ಒಂದು ಆಸೆಯನ್ನ ಈಡೇರಿಸ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತಾವು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ರೆ, ಇಂದಿಗೂ ಕೂಡ ಮಾಡ್ತಾ ಇದೀರ. ಹಾಗಿದ್ರೆ ತಮ್ಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸರ್ಕಾರಿ ಹುದ್ದೆಗೆ ಒಂದು ತಯಾರಿಯ ನಡುವೆ ಈ ಒಂದು ಮೊಬೈಲ್ ರಿಪೇರಿ ತರಬೇತಿ ಪಡ್ಕೋಬೇಕು, ಅದರಲ್ಲೇನಾದ್ರೂ ಒಂದು ಸ್ವಉದ್ಯೋಗ ಮಾಡ್ಕೋಬೇಕು ಅಂತ ತಮಗೆ ಏಕೆ ಅನಿಸ್ತು? ಹಾಗೇನೆ ಈ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿಯಲ್ಲಿ ಸಿಗ್ತಿರುವಂಥ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದ ಮೊಬೈಲ್ ತರಬೇತಿ ಬಗ್ಗೆ ತಮಗೆ ಯಾರು ಮಾಹಿತಿ ಕೊಟ್ಟರು?
0: ಅಂದ್ರೆ ಸರ್, ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ, ಮುದ್ದು ಸ್ಟಾರ್ಟಿಂಗ್ ನನಗೆ ಏನೋ ಬಿಸ್ನೆಸ್ ಮಾಡೋಕೆ ಅಂತ ಆಸೆ ಇತ್ತು ಸರ್ ಚಿಕ್ಕನಿಂದನು. ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ನಲ್ಲ, ಇದು ಓದ್ ಮುಗಿಸ್ಕೊಳ್ಳೋಣ, ಇದ್ರ ಜೊತೆಗೆ ಏನೋ ಒಂದ್ ಮಾಡಕ್ ಐತಿದೆ ಅನ್ಕೊಂಡಿದ್ದೆ. ಸೈಡ್ ಆಗಿ ಒಂದಿರ್ಲಿ, ಅಪ್ಪ ಅಮ್ಮಗೆ ಅಂಗಡಿ ಹಾಕೊಡೋದು, ಏನೋ ಒಂದ್ ಮಾಡೋಣ ಅಂತ. ಆದ್ರೆ ನನ್ ಮನಸ್ಥಿತಿ ಏನಿತ್ತು ಅಂದ್ರೆ, ಈಗ ಮಾಮೂಲಿ ಕಾಂಪಿಟೇಟಿವ್ ಎಕ್ಸಾಮ್ ಮುಗಿದ್ಬಿಡ್ಲಿ, ಇದು ಮುಗಿದ್ತಿದಂಗೆ ನೋಡೋಣ ನೋಡೋಣ ನೋಡೋಣ ಅನ್ಕೊ ಬಂದೆ. ಆಮೇಲೆ ನಮ್ ಫ್ರೆಂಡ್ ಒಬ್ಬ ಹರ್ಷ ಅಂತ ಇದ್ದ, ನಂಜುನ್ ಕೂಡ, ಅವ್ನು ಹೇಳ್ದ ಹಿಂಗ ಹಿಂಗೆ ಮೊಬೈಲ್ ರಿಪೇರಿ ತಯಾರಿ ಕೊಡ್ತಾವ್ರೆ, ಹೋಯ್ತು ಬರೋಣ ಬಾ ಅಂತ. ನಮ್ಮನೆ ಕೇಳ್ದ ಹಿಂಗೆ ಹೋಯ್ತೀನಿ ಅಂತ. ಆ ಟೈಮಲ್ಲಿ ನಂದು ಫಿಸಿಕಲ್ ಬಂದಿತ್ತು ಡಿಆರ್ ಪೊಲೀಸ್ದು, ಡಿಆರ್ ಪೊಲೀಸ್ ನಮ್ಮನೆ ಬೇಡ ಹೋಗೋದ್ ಬೇಡ, ಇಲ್ಲೇ ಹೆಂಗೇರು ಇದೇ ಆಗೈತಲ್ಲ ಅಂತ ಇದ್ ಮಾಡಿದ್ರು. ಆದ್ರೂ ಸುದಾ ಮನೆಯವ್ರ ಕೇಳಿ ಮಾಮೂಲಿ ಜಗಳ ಮಾಡ್ಕೊಂಡಿಲ್ಲ, ಹೋಯ್ತೀನಿ ನಾನು ಒಂದ್ ತಿಂಗಳಲ್ಲ ಒಂದ್ ತಿಂಗಳು ಏನ್ ಬೇಗ ಕಳೆದೈತದೆ ಅನ್ಕ ಬಂದೆ ಕೆಂಚನಹಳ್ಳಿಗೆ ಸರ್.
1: ಅಂದ್ರೆ ನಿಮ್ಮ ಸ್ನೇಹಿತನ ಸಲಹೆ ಮೇರೆಗೆ ತಾವು ಕೆಂಚನಹಳ್ಳಿ ಬರ್ತೀರಾ?
0: ಕೆಂಚನಹಳ್ಳಿ ಬಂದಿದೆ ಸರ್. ಅಲ್ಲಿ ಗಂಟ್ಲು ಮೊಬೈಲ್ ರಿಪೇರಿ ಮಾಡ್ಬೇಕು ಅಂತ ಏನು ಇದ್ದಿತ್ತಿಲ್ಲ, ಆಸೆ ಇರ್ಲಿ ಒಟ್ಟಲ್ಲಿ ಎಲ್ಲಾನು ಓವರ್ಲ್ ಮಾಡಿವೆ. ಮಾಮೂಲಿ ಮನೇಲಿ ಕರೆಂಟ್ ರಿಪೇರಿ ಇದು ಬೈಕ್ ಅವು ಏನೇನು ಮಾಡಿದ್ವಿ, ಮೆಕ್ಯಾನಿಕ್ ಅವು ಇದು ಸಣ್ಣ ಪುಟ್ಟ ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ನಾನೇ ಇದ್ ಮಾಡ್ತಿದ್ದು, ಮಿಕ್ಸಿ ರಿಪೇರಿ ಚಿಕ್ಕ ಪುಟ್ಟ ಮನೆಗಳಲ್ಲಿ.
1: ಅಂದ್ರೆ ತಾವು ಸ್ವತಃ ಕಲ್ತಿದ್ದ ಅಥವಾ ಬೇರೆ ಇನ್ಯಾರಾದ್ರೂ ಮಾಡೋದನ್ನ ನೋಡಿ ಮಾಡ್ತಾ ಇದ್ರ?
0: ಇಲ್ಲ ಸರ್, ಮಾಮೂಲಿ ಅದು ಕೆಂಚನಹಳ್ಳಿ ಬಂದ್ಮೇಲೆ ಈ ತರ ಕ್ಯೂರಿಯಾಸಿಟಿ ಉಟ್ಕೊಂಡಿದ್ ನನ್ಗೆ, ಓ ಈ ತರ ಇರ್ತದೆ ಮೊಬೈಲ್ ಅಂದ್ರೆ, ಹಿಂಗೆ ಈ ತರ ಮಾಡ್ಕೊಂಡು ಹೋಗ. ಅಂದ್ರೆ ಮೊಬೈಲ್ ಅಂದ್ರೆ ನಾವು ಇಟ್ಕೊಂಡಿದೀವಲ್ಲ ಸರ್, ಈಗ ಅನಿಸ್ತದೆ ಏನೋ ಇದ್ರಲ್ಲಿ ಏನೋ ಅದೇ ಏನೋ ಅದೇ ಅಂತ. ಅದು ಕಲ್ತ ಮೇಲೆ ಗೊತ್ತಾಗೋಯ್ತು ಇಷ್ಟೇನಾ ಇದು ಅಂತ. ಆಮೇಲೆ ಅಂದ್ರೆ ಬದಲು ರಿಸ್ಕ್ ಅನ್ಕೊಂಡಿದೆ, ಮೊಬೈಲ್ ರಿಪೇರಿ ಎಲ್ಲ ಭಾರಿ ರಿಸ್ಕ್, ಅದೆಲ್ಲ ಬಿಚ್ಚೋದು ಎಲ್ಲ ಚಿಕ್ಕ ಚಿಕ್ಕ ಐಟಮ್ಗಳು ಈ ತರ ಏನ್ ಗೊತ್ತಾಗಲ್ಲ ಮಾಡಲ್ಲ ಅಂತ. ಆಮೇಲೆ ಅಲ್ಲಿ ಹೋಗಿ ಕೆಂಚನಹಳ್ಳಿಗೆ ಹೋದ್ಮೇಲೆ ಓ ಈ ತರ ಇರ್ತದ ಆ ಫೀಲ್ಡ್, ನಾವು ಏನೋ ಅನ್ಕೊಂಡಿದ್ದೋ ಅನ್ಕೊಂಡು ಶುರು ಮಾಡಿದೆ ಸರ್.
1: ತಂದೆ ತಾಯಿನ ಒಪ್ಸಿ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನ ಕೇಂದ್ರಕ್ಕೆ ಯಾವಾಗ ಬಂದ್ರಿ, ಯಾವಾಗ ನಿಮ್ದು ತರಬೇತಿ ಆಗಿದ್ದು?
0: ಸರ್ ಅಂದ್ರೆ 2024 24 ನಮ್ದು ಮಾರ್ಚ್ ಏಪ್ರಿಲ್ ಬ್ಯಾಚ್ ಸರ್.
1: ಅಂದ್ರೆ 2 ಆಗಿದೆ ತಾವು ತರಬೇತಿ ಪಡ್ಕೊಂಡು?
0: ಹಾ, 2 ಆಗಿದೆ ಸರ್.
1: ಈಗ ಆರಂಭದಲ್ಲೇ ತಾವು ಇಷ್ಟು ದೂರ ಬಂದು ತರಬೇತಿ ಪಡ್ಕೊಳ್ತೀನಿ ಅಂತಂದಾಗ ತಮ್ಮ ತಂದೆ ತಾಯಿ ಒಪ್ಪಿರ್ಲಿಲ್ಲ, ಮನವೊಲಿಸಿ ತಾವು ಇಲ್ಲಿಗೆ ಬರ್ತೀರಾ ತರಬೇತಿ ಪಡ್ಕೊಳ್ಳಕ್ಕೆ. ತರಬೇತಿ ಪಡ್ಕೊಳ್ಳಿಕ್ಕೆ ಬಂದಂತ ಆರಂಭದ ದಿನಗಳು ಹೇಗಿತ್ತು, ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿಂದ ಇಷ್ಟು ದೂರ ಬಂದದ್ದು ತಮ್ಗೆ ಹೇಗ ಅನಿಸ್ತು?
0: ಅಂದ್ರೆ ಸರ್, ಸ್ಟಾರ್ಟಿಂಗ್ ನಾವೊಂದು ಚೆನ್ನಾಗಿ ಇದಿತ್ತು, ಅದರಲ್ಲಿ ನಾವೊಂದ್ 3 ಜನ ಕ್ಲೋಸ್ ಫ್ರೆಂಡ್ಸ್ ಗಳೇ ಸರ್. ಸ್ಟಾರ್ಟಿಂಗ್ ಏನ್ ರಿಸ್ಕ್ ಅನಿಸ್ತಿಲ್ಲ, ಯಾಕೆ ನಮ್ಮವ್ರು ತಮ್ಮವ್ರು ಅಂತಾನೆ ಇದಾಯ್ತು. ಇನ್ನೊಂದ್ 7 ಜನ ಹೊರಗಡೆ ಬಂದಿದ್ರು, ಗುಂಡ್ಲುಪೇಟೆ ಮತ್ತೆ ನಂಜನಗೂಡು ಅಕ್ಕಪಕ್ಕದವ್ರು ಬಂದಿದ್ರು. ಅವ್ರೊಂದು ಒಂದೇ ಒಂದ್ 2 ದಿನ ಆಯ್ತು ಅವ್ರು ಫುಲ್ ಕ್ಲೋಸ್ ಆಗೋದ್ರು, ಪರಿಚಯ ಆಗೋದ್ರು. ಹಂಗಾಗಿ ಏನ್ ರಿಸ್ಕ್ ಅನಿಸ್ತಿಲ್ಲ. ಅಂದ್ರೆ ಮೊದ್ಲೆಲ್ಲ ಆಕ್ಸಲ್ ಇದ್ವಲ್ಲ ಸರ್, ಏನ್ ರಿಸ್ಕ್ ಅನಿಸ್ತಿಲ್ಲ. ಅಂದ್ರೆ ಅಲ್ಲಿ ಫೆಸಿಲಿಟಿ ಎಲ್ಲ ನಮ್ಗೆ ಹೆಂಗ್ ಕಂಫರ್ಟಬಲ್ ಬೇಕು ಹಂಗಿತ್ತು ಸರ್ ಫೆಸಿಲಿಟಿ, ಊಟ ತಿಂಡಿ ಆಗಿರ್ಬೋದು, ಉಳ್ಕೊಳ್ಳೋಕೆ ವ್ಯವಸ್ಥೆ, ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಚೆನ್ನಾಗಿತ್ತು, ಅನುಕೂಲವಾಗಿತ್ತು.
1: ಈಗ ತಮಗೆ ಮೊಬೈಲ್ ರಿಪೇರಿ ಅನ್ನೋದು ಒಂದು ಹೊಸ ವಿಷಯ, ಅಂದ್ರೆ ನಿಮ್ಗೆ ಹೊರಗಡೆಯಿಂದ ನೀವು ನೋಡಿದಕ್ಕೂ ಅಲ್ಲಿ ಬಂದ್ಮೇಲೆ ಕಲಿಯಕ್ಕೆ ಶುರು ಮಾಡಿದಕ್ಕೂ ಬಹಳ ವ್ಯತ್ಯಾಸ ಆಯ್ತು. ಆರಂಭದ ದಿನಗಳಿಂದ ಯಾವ ರೀತಿಲ್ಲ ನಿಮ್ಗೆ ಈ ಮೊಬೈಲ್ ಬಗ್ಗೆ ಅದರ ತರಬೇತಿಯನ್ನ ಕೊಡಕ್ಕೆ ಶುರು ಮಾಡ್ತಾರೆ?
0: ಅಂದ್ರೆ ಸರ್, ನಮ್ಗೆ ಸರ್ ಬಂದ್ರು ಮೊಬೈಲ್ ರಿಪೇರಿ ಸ್ಟಾರ್ಟಿಂಗ್, ಒಂದಿನ ಬುಟ್ಕ ಬಂದ್ರು. ಬುಟ್ಕ ಬಂದಾಗ ಸ್ಟಾರ್ಟಿಂಗ್ ಇಂದ ಬೇಸಿಕ್ ಮೊಬೈಲ್ ಇಂದ ಶುರು ಮಾಡೋರು ಸರ್. ಈ ತರ ಮೊಬೈಲ್ ಈ ತರ ಇರ್ತದೆ, ಈ ತರ ಹಿಂಗ್ ಓಪನ್ ಮಾಡೋದು, ಈ ತರ ಇದ್ ಮಾಡೋದು ಈ ತರ ಅಂತ. ಹಾಗೆ ಸ್ಟಾರ್ಟಿಂಗ್ ಫುಲ್ ಭಯ ಆಗೋದು, ಈ ತರ ಎಲ್ಲ ಬಿಚ್ಚಬೇಕಲ್ಲಪ್ಪ, ಈ ತರ ಎಲ್ಲ ಇದ್ ಮಾಡ್ಬೇಕಲ್ಲ. ಆಮೇಲೆ ಈಗೆಲ್ಲ ಫುಲ್ ಮಾಡೆಲ್ಗಳೆಲ್ಲ ಚೇಂಜ್, ಒಂದೊಂದ್ ಮೊಬೈಲ್ ಒಂದೊಂದ್ ತರ ಇರ್ತವೆ, ಒಂದೊಂದ್ ಮೊಬೈಲ್ ಫ್ರಂಟ್ ಬಿಚ್ಚಂಗ್ ಇರ್ತವೆ, ಒಂದ್ ಮೊಬೈಲ್ ಬ್ಯಾಕ್ ಬಿಚ್ಚಂಗ್ ಇರ್ತವೆ, ಓಪನ್ ಮಾಡಂಗ್ ಇರ್ತವೆ. ಹಂಗಾಗಿ ಸ್ಟಾರ್ಟಿಂಗ್ ಎಲ್ಲ ಗಾಬರಿ ಆಯ್ತು. ಆಮೇಲೆ ಬತ್ತ ಬತ್ತ ಬತ್ತ ಟ್ರೈನಿಂಗ್ ಅಲ್ಲಿ ಒಂದ್ 50% ಕವರ್ ಆಯ್ತು ಸರ್. ಈ ತರ ಹಿಂಗ್ ಬಿಚ್ಚಕೋ, ಈ ತರ ಹಿಂಗ್ ಓಪನ್ ಮಾಡೋದು, ಈ ತರ ಹಿಂಗ್ ಸ್ಕ್ರೀನ್ ಹಾಕೋದು, ಈ ತರ ಹಿಂಗ್

0: ಹೋಗೋದು ಅಂತ.
1: ಥಿಯರಿ ಕ್ಲಾಸ್ ಮತ್ತೆ ಪ್ರಾಕ್ಟಿಕಲ್ ಕ್ಲಾಸ್ ಎರಡು ಇರ್ತಾಯ್ತಾ?
0: ಹಾ, ಎರಡು ಇರ್ತಿತ್ತು ಸರ್. ಥಿಯರಿ ಪ್ರಾಕ್ಟಿಕಲ್ ನೈಟ್ 2 ಗಂಟೆ ಮಾಡಿದ್ವಿ ಸರ್. ಸುಮ್ನೆ ಬಿಚ್ಚೋದು, ಓಪನ್ ಮಾಡೋದು, ಏನೈತೆ ಅಂತ ನೋಡೋದು, ಸಾರ್ಡರ್ ಮಾಡೋದು, ಮತ್ತೆ ಇದ್ ಮಾಡೋದು, ತರ ಮಾಡೋದು ಸರ್. ಥಿಯರಿ ಕ್ಲಾಸ್ ಎಲ್ಲ ಹೇಳ್ಕೊಡೋರು ಸರ್, ಕ್ಲೀನ್ ಆಗಿ ಎಲ್ಲ ಹೇಳ್ಕೊಡೋರು, ಎಲ್ಲ ಬರ್ಸಿ ನಮ್ಗೆ ಅರ್ಥ. ನಾವು ಬರ್ಕೊಳೋ ಸರ್ ಎಲ್ಲ ಪ್ರತಿಯೊಂದು ಸರ್ ಹೇಳಿದ, ಅದು ಪ್ರಾಕ್ಟಿಕಲ್ ಹೇಳಿರೋ ಥಿಯರಿ ರೂಪ ಕನ್ವರ್ಟ್ ಮಾಡ್ಕೊಂಡು ಬರ್ಕೊಳ್ಳೋ, ಯಾಕೆಂದ್ರೆ ಅಲ್ಲಿಂದ ಬಿಟ್ಟು ಬಂದ್ಮೇಲೆ ಇನ್ನು ಇಲ್ಲಿಗೆ ಯೂಸ್ ಆಯ್ತದಲ್ಲ ಅಂದ್ಬಿಟ್ಟು ಪ್ರತಿಯೊಂದು ಬರ್ಕೊಳ್ಳೋ ಎಲ್ಲ.
1: ಪ್ರತಿನಿತ್ಯ ತಮ್ಮ ಅಲ್ಲಿ ದಿನಚರಿ ಹೇಗೆ ಆರಂಭ ಆಗ್ತಾ ಇತ್ತು? ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗ ತನಕ ಹೇಗೆಲ್ಲ ತಮಗೆ ತರಬೇತಿ ಅವಧಿನಲ್ಲಿ ಚಟುವಟಿಕೆಗಳು ಇರ್ತಾ ಇತ್ತು?
0: ಅದೇ ಸರ್, ಮಾರ್ನಿಂಗ್ ಬೆಳಿಗ್ಗೆ ಬೇಗ ಹೇಳ್ತಿದ್ದೆ, ಒಂದ 5:30-6 ಗಂಟೆಗೆ ಹೇಳ್ತಿದ್ದೆ. ಅಂದ್ರೆ ಒಂದು ಫಿಸಿಕಲ್ ಬಂದಿದೆ ಸರ್ ಇದ್ರ ಎಕ್ಸಾಮ್ಗೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಗಳು 10 ಜನ ಇದ್ವಲ್ಲ, 10 ಜನ ರನ್ನಿಂಗ್ ಓಡೋ ಸರ್, ರನ್ನಿಂಗ್ ಯೋಗ ಎಲ್ಲ ಮಾಡೋ ಅಲ್ಲೇನೆ, ಎಲ್ಲ ರನ್ನಿಂಗ್ ಗಿನಿಂಗ್ ಎಲ್ಲ ಯೋಗ ಎಲ್ಲ ಮಾಡಿ ಮತ್ತೆ ಒಂದ 7 ಗಂಟೆಗೆ ಎಲ್ಲ ಧ್ಯಾನ ಗಿನ ಎಲ್ಲ ಮಾಡೋ. ಧ್ಯಾನ ಎಲ್ಲ ಆಯ್ತದಂಗೆ ಮಾಮೂಲಿ ತಿಂಡಿ ಮಾಡ್ಕೊಂಡು ಮಾಮೂಲಿ ಡೈರೆಕ್ಟ್ ಪ್ರೇಯರ್ ಮಾಡಿ ಡೈಲಿ ಒಬ್ರು ನ್ಯೂಸ್ ಪೇಪರ್ ಓದೋರು ಸರ್. ಆಮೇಲೆ ಎಲ್ಲ ನ್ಯೂಸ್ ಪೇಪರ್ ಓದಿ ಕ್ಲಾಸ್ ರೂಮ್ ಹೋಗಿ ಕೂತ್ಕೊಂಡ್ರೆ 10 ಗಂಟೆ ಸರ್ ಬರೋರು, 9:30 ಸ್ಟಾರ್ಟ್ ಆದ್ರೆ ಕ್ಲಾಸ್, ಮಧ್ಯಾಹ್ನ 1 ಗಂಟೆ ಕ್ಲಾಸ್ ತಗೊಳ್ಳೋರು. ಬೆಳಿಗ್ಗೆ ಹೊತ್ತೆಲ್ಲ ಮಾಮೂಲಿ ಥಿಯರಿ ತಗೊಳ್ಳೋರು, ಮಧ್ಯಾಹ್ನ ಮೇಲೆಲ್ಲ ಮಾಮೂಲಿ ಪ್ರಾಕ್ಟಿಕಲ್ ತಗೊಳ್ಳೋರು ಸರ್. ಸಂಜೆಗೆ 6 ಗಂಟೆಗೆ ಬಿಟ್ಕೋರು ನಮ್ಮನ್ನ ಸರ್. ಆದ್ಮೇಲೆ 6 ಗಂಟೆಯಿಂದ ನಾವು ಮಾಮೂಲಿ ಹೋಗಿ ರೂಮ್ ಹೋಗು ಮಾಮೂಲಿ ಎಲ್ಲ ಇದ್ ಮಾಡ್ಕೊಂಡು ಬೇರೆ ಬಟ್ಟೆ ಇಕ್ಕೊಂಡ್ಬಿಟ್ಟು ಮಾಮೂಲಿ ಒಂದ 10:30 ಕೂತ್ಕೊಂಡ್ರೆ ನೈಟ್ ಒಂದ 1:30-2 ಗಂಟೆ ಕೆಲಸ ಮಾಡಿದ್ವಿ ಸರ್, ಕಲ್ತಿದೀವಿ ಅಲ್ಲಿ.
1: ಅಂದ್ರೆ ಕಲಿಬೇಕು ಆಸಕ್ತಿ ಅಂತ ಇದ್ರೆ ಯಾವ್ದು ರೀತಿಯ ಸಮಯ ಅಥವಾ ನಿಗದಿತ ಅವಧಿಯ ಅವಶ್ಯಕತೆನೇ ಇಲ್ಲ, ಎಷ್ಟು ಸಮಯ ಬೇಕಾದ್ರೂ ತಗೊಂಡು ಕಲಿಬಹುದಾಗಿದ್ದು.
0: ಹೌದು ಸರ್, ಸರ್ ಕಲಿಬೋದಿತ್ತು. ಏನ್ ಸರ್ ಎಲ್ಲ ರೆಸ್ಪಾನ್ಸ್ ಮಾಡೋರು ಚೆನ್ನಾಗಿ ಸರ್, ಅಲ್ಲೆಲ್ಲ ಇವರೆಲ್ಲ ಸ್ಟಾಫ್ ಗಳೆಲ್ಲ ಭಾರಿ ಹೆಲ್ಪ್ ಮಾಡೋರು ಸರ್ ನಮ್ಗೆ, ಓದ್ಲಿ ಮಾಡ್ಲಿ ಕಲೀಲಿ ಇದ್ ಮಾಡ್ಲಿ. ಅದಾದ್ಮೇಲೆ ಎಷ್ಟೋ ಜನಗಳಿಗೆ ನಮ್ ಬ್ಯಾಚ್ ಅಲ್ಲಿ ಬಂದಿರೋರಿಗೆ ಮಾಮೂಲಿ SLC ಡ್ರಾಪ್ ಔಟ್ ಈ ತರ ಎಲ್ಲ ಬಂದಿರೋ, ಪಾಪ ಅವ್ರಿಗೆ ಏನು ಬರೆಯಕ್ ಗೊತ್ತಿರಲಿಲ್ಲ, ಆದ್ರೂ ಸುದಾ ಏನೋ ರೆಕಾರ್ಡ್ ಗೀಕಾರ್ಡ್ ಮಾಡ್ಕೊಂಡು ಫೋನಲ್ಲಿ ಆಮೇಲೆ ಗೊತ್ತಿರೋ ಹತ್ರ ನೋಟ್ಸ್ ಎಲ್ಲ ಇಸ್ಕೊಂಡು ಬರ್ಕೊಂಡು ಏನೇನೋ ಇದ್ ಮಾಡ್ಕೊಂಡು ಮಾಡಿದ್ರು ಸರ್.
1: ಈಗ ತಾವು ತಮ್ಮ ಪಿರಿಯಾಪಟ್ಟಣ ತಾಲೂಕಿನಿಂದ ನಮ್ಮ ಎಚ್ಚರಿಕೋಟೆ ತಾಲೂಕಿನ ಕೆಂಚರಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು 1 ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ, ತಮಗೆ ಅಲ್ಲಿನ ಒಂದು ಊಟ ವಸತಿ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿನ ಒಂದು ಪರಿಸರ ತಮ್ಮ ಕಲಿಕೆಗೆ ಎಷ್ಟು ಪೂರಕವಾಗಿತ್ತು?
0: ಸರ್ ಚೆನ್ನಾಗಿದೆ ಸರ್, ಅಂದ್ರೆ ಎಲ್ಲಾ ತರದ ಸ್ಟಾಫ್ ಕಡೆಯಿಂದನೂ ಚೆನ್ನಾಗಿತ್ತು ಸರ್, ಮತ್ತೆ ನಮ್ಗೆ ಬಂದಿರೋ ಟೀಚರ್ಸ್ ಅವರು ಇದಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು, ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಗಳು ಇತ್ತಲ್ಲ ಸರ್, ಅವರೆಲ್ಲ ಚೆನ್ನಾಗಿತ್ತು. ಒಂಥರ ನಮ್ಮನೆ ವಾತಾವರಣ ಆಗ್ತಾರೆ ಹೊಂದ್ಕೊಂಡ್ಬಿಟ್ಟಿದ ಸರ್, ಅಲ್ಲಿ ಪೂರ್ತಿ ಇದ್ದಾಗ ನಮ್ಮನೆಯಲ್ಲೇ ಇದೀವ, ನಮ್ ಇದ್ರ ಕುಟುಂಬದಲ್ಲೇ ಇದೀವ ಅನ್ನಂಗೆ ಫೀಲ್ ಆಯ್ತು ಸರ್. ಎಲ್ಲ ಚೆನ್ನಾಗಿತ್ತು ಸರ್, ಎಲ್ಲ ಅವರೇನೆ ಎಲ್ಲ ಒಂದ್ ಕಾಟು ಒಬ್ಬೊಬ್ರಿಗೊಂದ್ ಕಾಟ್ ಕೊಟ್ಟಿದ್ರು, ಡೈಲಿ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಡೋರು, ಮತ್ತೆ ಊಟನ ಅಷ್ಟೇ ಸರ್, ಬೆಳಗ್ಗೆ ಮಾಮೂಲಿ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ, ಸ್ನಾಕ್ಸ್ ಎಲ್ಲ ಕೊಡೋರು ಸರ್, ಪ್ರತಿಯೊಂದು ವ್ಯವಸ್ಥೆ ಇತ್ತು ಸರ್.
1: ಈಗ ತಾವು ಥಿಯರಿನಲ್ಲಿ ಈ ವಿಷಯಗಳ ಕುರಿತು ಕಲಿಯೋದಕ್ಕೂ ತದನಂತರ ಅದನ್ನ ಪ್ರಾಕ್ಟಿಕಲ್ ಪ್ರಾಯೋಗಿಕವಾಗಿ ಮಾಡೋದಕ್ಕೇನಾದ್ರೂ ವ್ಯತ್ಯಾಸ ಅಥವಾ ಬದಲಾವಣೆ ಅಂತ ಅನಿಸ್ತಿದ್ದ?
0: ಅಂದ್ರೆ ಸರ್, ಸ್ಟಾರ್ಟಿಂಗು ಮೊಬೈಲ್ ಬಿಚ್ಚಕ್ಕೆ ಕೈ ನಡ್ಗವು, ಫುಲ್ ಏನೇನೋ ಆಗ್ಬಿಡ್ತದಲ್ಲಪ್ಪ ಏನೇನೋ ಆಗ್ಬಿಡ್ತದೆ. ಅಂದ್ರೆ ಸ್ಟಾರ್ಟಿಂಗ್ ಸರ್, ನನ್ನ ಫೋನ್ನೇ ನಾನು ಕಾಂಬೋ ಸುಮ್ಮನೆ ಗಮ್ಮ ಹಾಕೋಬಿಟ್ಟು ಫೋನ್ ಕಾಂಬೋ ಬಿಟ್ಟೋಗಿತ್ತು ಅಂತ, ನನ್ನ ಫೋನೇ ಫಸ್ಟ್ ಫೋನ್ ಎಡ್ವರ್ಟ್ ಮಾಡ್ಕೊಂಡಿದ್ದೆ ನಾನು, ಫುಲ್ ಹೋಗ್ಬಿಡ್ತಲ್ಲಪ್ಪ ಹಿಂಗ್ ಬಿಟ್ಬಿಡೋದ ಸುಮ್ಮನೆ ನನ್ನ ಫೋನೇ ಹೊಂಟೋಗ್ಬಿಡ್ತು, ಈಗ ಹತ್ತಿಗೆ ಬೇರೆ 1 ವರ್ಷ ರಿಟರ್ನ್ ಮಾಡ್ಬೇಕಲ್ಲ ಹಂಗೆ ಹಿಂಗೆ ಅಂತ. ಆಮೇಲೆ ಬತ್ತ ಬತ್ತ ಬತ್ತ ಬತ್ತ ಪ್ರಾಕ್ಟೀಸ್ ಆದಂಗ ನನ್ನ ಫೋನ್ ನಾನೇ ರೆಡಿ ಮಾಡ್ಕೊಂಡೆ, ಫಸ್ಟ್ನೇ ಫೋನ್ ನಂದು ನಾನೇ ರೆಡಿ ಮಾಡ್ಕೊಂಡಿದ್ದೆ ಸರ್.
1: ಈಗ ತಮ್ಮಂತೆ ಮೊದಲೆಲ್ಲ ಈ ತರ ತರಬೇತಿಯನ್ನ ಪಡ್ಕೊಂಡು ಆ ಒಂದು ವಿಷಯದಲ್ಲಿ ಜ್ಞಾನವನ್ನ ಹೆಚ್ಚಿಸಿಕೊಂಡು ಸ್ವ ಉದ್ಯೋಗ ಮಾಡ್ತಿರೋಂತ ಅಲ್ಲಿ ತರಬೇತಿ ಪಡ್ಕೊಂಡಂತ ಯಾರಾದ್ರೂ ಯುವಕರ ಹತ್ರ ತಮ್ಮನ್ನ ಕರ್ಕೊಂಡು ಹೋಗಿ ಅವ್ರ ಯಾವ ತರ ಕೆಲಸ ಮಾಡ್ತಾ ಇದಾರೆ, ಅವ್ರ ಯಾವ ರೀತಿ ಸ್ವ ಉದ್ಯೋಗ ಕಟ್ಕೊಂಡಿದಾರೆ ಅಂತ ತಮ್ಗೆ ಕ್ಷೇತ್ರ ಭೇಟಿಗೆ ಏನಾರ ಕರ್ಕೊಂಡು ಹೋಗಿ ತೋರಿಸಿದ್ರ?
0: ಸರ್, ಫೀಲ್ಡ್ ಮಾರ್ಕೆಟ್ಗೆ ಎಲ್ಲ ಕರ್ಕೊಂಡೋಗಿದ್ರು, ಎಲ್ಲ ಕರ್ಕೊಂಡೋಗಿ ಹೊರಗಡೆ ಎಲ್ಲ ತೋರಿಸೋರು, ಈ ತರ ಹಿಂಗೆ ಇವ್ರು ಇಷ್ಟು ಇದ್ ಮಾಡ್ತಾರೆ ಅದನ್ನ ಮಾಡ್ತಾವ್ರೆ, ಈ ತರ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತಿದ್ ಮಾಡಿದ್ರು, ಮತ್ತೆಲ್ಲ ಮಾರ್ಕೆಟ್ ಅಲ್ಲಿ ಇದ್ ಮಾಡ್ಕೊಡ್ರು ಸರ್, ಚೆನ್ನಾಗಿ ಪರಿಚಯ ಮಾಡಿಸ್ಕೊಟ್ರು, ಮತ್ತೆ ಅವ್ರ ನಂಬರ್ ಕೊಡಿಸ್ರು, ಮತ್ತೆ ಮೈಸೂರಿಗೆ ಎಲ್ಲ ಕರ್ಕೊಂಡೋಗಿದ್ರು, ಎಲ್ಲೆಲ್ಲಿ ಹೋಲ್ಸೇಲ್ ಅಂಗಡಿಗಳು ಎಲ್ಲೆಲ್ಲಿ ಸಿಗ್ತವೆ, ಕಾಂಬೋಗಳು, ಸಿಸಿ ಪಿನ್ ಮಾಮೂಲಿ ಕೇಬಲ್ಗಳು, ಆಕ್ಸೆಸರೀಸ್, ಮೊಬೈಲ್ ಸಂಬಂಧಪಟ್ಟಂಗೆ ಪೂರ್ತಿ ಎಲ್ಲಾನು ಇದ್ ಮಾಡ್ಕೊಟ್ಟಿದ್ರು ಸರ್.
1: ಈಗ ತಾವು 1 ತಿಂಗಳ ಕಾಲ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಇತ್ಕೊಂಡು ಈ ಮೊಬೈಲ್ ರಿಪೇರಿ ತರಬೇತಿಯನ್ನ ಪಡ್ಕೊಂಡ್ರಿ, ಈ 30 ದಿನಗಳ ಕಾಲ ತಾವು ಕಲ್ತಂತಾಗಿರ್ಬೋದು, ಕೊನೆಯ ದಿನ 30ನೇ ದಿನ ಈ ತರಬೇತಿಯನ್ನ ಪಡ್ಕೊಂಡು ಅಲ್ಲಿಂದ ಹೊರಡಂತ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು? ಅಲ್ಲಿ ಕಲ್ತಂತ ವಿಷಯಗಳು ತಮ್ಮ ಭವಿಷ್ಯಕ್ಕೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಭರವಸೆ ಇತ್ತು?
0: ಅಂದ್ರೆ ಸರ್, ಸ್ಟಾರ್ಟಿಂಗ್ ಬಂದಾಗ ನಿಜವಾಗ್ಲೂ ನಾವು ಮಾಡ್ತೀವ ಇದೆಲ್ಲ ನಮ್ ಕೆಲ ಆಯ್ತದ ಅನ್ಕೊ ಬಂದಿದ್ರು, ಸ್ಟಾರ್ಟಿಂಗ್ ಒಂದ್ ವಾರ ಫುಲ್ ಬೇಜಾರ್ ಹಿಡಿಸ್ಬಿಡ್ತು, ಅಂದ್ರೆ ಈ ಫುಲ್ ಏನು ಗೊತ್ತೇನೆ ಐತಲ್ಲ, ಏನು ಇದೆ ಐತಲ್ಲ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಒಂದ್ ಧೈರ್ಯ ಬಂತು, ಈ ತರ ಐತಕನ ಫೀಲ್ಡ್ ಹಿಂಗ್ ಮಾಡೋಣ ಅಂತ. ಆಮೇಲೆ ಅಲ್ಲಿ ಹೋಯ್ತಿದಂಗೆ ಎಲ್ಲ ಫುಲ್ ಮಿಸ್ ಮಾಡ್ಕೊಂಡು ನಾವು ಹುಡುಗರುಗಳೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿದ್ವಲ್ಲ, ಅದೆಲ್ಲ ಮಿಸ್ ಮಾಡ್ಕೊಂಡು, ಮತ್ತೆ ಸರ್ ಅಷ್ಟೇ ಫುಲ್ ಎಲ್ಲಾನು ಚೆನ್ನಾಗಿ ಹೇಳ್ಕೊಡೋರು ಸರ್, ಏನು ಒಂದ್ರು ಡೌಟ್ ಕೇಳೋದು, ಒಂದ್ ಡೌಟ್ ಕೇಳ್ತಾರ ಅವ್ರು 4 ಹೇಳ್ಕೊಡೋರು ಆನ್ಸರ್ಗಳ, ಈ ತರ ಹಿಂಗೆ ಈ ತರ ಹಿಂಗೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಒಂದ್ ಕಾನ್ಫಿಡೆಂಟ್ ಬಂತು ಸರ್, ಹೋಗಿ ಮಾಡ್ಬೋದು ನಾವು ಈ ತರ ಹಿಂಗೆಲ್ಲ ಅದೆ ಅಂತ. ಆಮೇಲೆ ನಾವು ಮೊಬೈಲ್ ಮುಂಚೆ ಎಲ್ಲ ರೆಡಿ ಮಾಡಿಸೋ ಸರ್, ಕಾಂಬೋ ಹಾಕ್ಸಿದೋ, ಸಿಸಿ ಪಿನ್ ಹಾಕ್ಸಿದೋ, ಕೇಬಲ್ ಗಳೆಲ್ಲ ತಗೊಂಡಿದ್ದೋ, ಆಗ ಅನಿಸ್ತು ನಮ್ ತಾವು ಇಷ್ಟು ಮಾರ್ಜಿನ್ ಇಟ್ಟವ್ರೆ, ಇಷ್ಟ ತಗೊಂಡವ್ರೆ ನಾವು ಹೋಗಿ ಮಾಡ್ಬೋದು ಅಲ್ಗೋಗಿ ಅಂತ.

0: ಹಾಗಾದ್ರೆ ಅಲ್ಲಿಂದ ಹೊರಡಂತ ಸಂದರ್ಭ ಆಗಿರ್ಬೋದು, ತಮ್ಗೆ ಯಾವ ರೀತಿ ಒಂದು ಆತ್ಮವಿಶ್ವಾಸನ ತುಂಬಿ ತಮ್ಮ ಜೊತೆ ಮಾತಾಡಿ ಅಲ್ಲಿಂದ ಕಳ್ಸ್ಕೊಡ್ಲಾಗುತ್ತೆ
1: ಸರ್? ಅಂದ್ರೆ ನೀವು ಮಾಡೇ ಮಾಡ್ತೀರಿ, ಇಷ್ಟೆಲ್ಲ ಕಲ್ತಿದ್ರಿ, ಒಂದ್ ತಿಂಗಳು ಇದ್ ಮಾಡಿದ್ರಿ, ನಿಮ್ ಮೇಲೆ ನೀವು ಧೈರ್ಯ ತಗೊಳ್ಳಿ, ಪಕ್ಕ ಸಕ್ಸಸ್ ಆಗಿ ಆಗ್ತೀರಿ ಅನ್ಬಿಟ್ಟು ಎಲ್ಲ ಇನ್ಸ್ಟಿಟ್ಯೂಟ್ ಅವ್ರೆಲ್ಲ ಇದ್ ಮಾಡಿದ್ರು ಸರ್. ಮಾಮೂಲಿ ಮಾಡ್ಬೋದು, ಹೊರಗಡೆ ಫೀಲ್ಡ್ ಹೋಯ್ತಿದಂಗೆ ಕಷ್ಟ ಅನಿಸ್ತದೆ, ಸ್ವಲ್ಪ ದಿನ ಕಷ್ಟ ಅನಿಸ್ತದೆ, ಆ ಫೀಲ್ಡ್ ಹೋಗಲ್ ಕೂತ್ಕೊಂಡ್ಮೇಲೆ ನಿಮ್ಗೆ ಅನುಭವ ಆಗ್ತದೆ. ಡೈಲಿ ಹೋಗುವ ಹೊಸ ಹೊಸ ಕಸ್ಟಮರ್, ಹೊಸ ಹೊಸ ಅನುಭವ ಕಲ್ಸ್ಕೊಳ್ತಾನೆ. ನೀವು 50 ಬಗ್ಗೆ ಇಲ್ಲಿ ಕಲ್ತಿದ್ರಿ, 50 ಬಗ್ಗೆ ಕಸ್ಟಮರೇ ಕಲ್ಸ್ಕೊಡ್ತಾರೆ. ಹೋಗಿ ನಿಮ್ಗೆ ನಾವು ಅರ್ಧಂಬರ್ಧ ಕೆಲಸ ಕೂತು ಅನ್ಕೊಳಕೋಬೇಡಿ, ನಾ ಅರ್ಧ ಕೆಲಸ ಕಸ್ಟಮರೇ ಕಲಿಸ್ತಾರೆ. ಯಾರೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಂತ ಟೆಕ್ನಿಕಲ್ ಆಗಿದ್ರು, ಟೆಕ್ನಿಷಿಯನ್ ಆಗಿದ್ರು, ಅವ್ನ್ಗೆ ಅರ್ಧಂಬರ್ಧ ಕೂತಿರ್ತಾರೆ, ಫೀಲ್ಡ್ ಬಂದ್ಮೇಲೆ ಅರ್ಧ ಕೆಲಸ ಅಂತ ಹೇಳಿದ್ರು. ಆ ಕನ್ಫೈಂಡ್ ಮೇಲೆ ಸರ್ ಹೊರಗಡೆ ಬಂದಿದ್ದೆ.
0: ಹಾಗಿದ್ರೆ ಪ್ರವೀಣ್ ಅವರ, ತಾವು ಅಲ್ಲಿಂದ ತರಬೇತಿಯನ್ನ ಒಂದು ತಿಂಗಳ ಕಾಲ ಮುಗಿಸ್ಕೊಂಡು ಬಂದ ನಂತರ ಮುಂದಿನ ನಡೆ ಹೇಗಿತ್ತು ತಮ್ಮದು?
1: ಅಂದ್ರೆ ಸರ್, ಅಲ್ಲಿಂದ ಮುಗಿಸ್ಕೊ ಬಂದೆ, ನಮ್ಮ ಫ್ರೆಂಡ್ಸ್ ಗಳಿಗೆ ಯಾರು ಗೊತ್ತಿಲ್ಲ ಸರ್ ಹಿಂಗೆ ಮೊಬೈಲ್ ಎಲ್ಲ ಮಾಡ್ತಾನೆ ಇತರ ಅಂತ. ನಾನು ಅಲ್ಲಿಂದ ಬರ್ತಿದ್ದಂಗೆ ಏನ್ ಮಾಡಿದೆ ಅಂದ್ರೆ, ನಮ್ಮ ಹಳೆಯ ಮೊಬೈಲ್ ಗಳಿದ್ದ ಸರ್ ಮನೇಲಿ, ತಂದೆಯವ್ರು ಯೂಸ್ ಮಾಡಿ ನೀರೊಳಗೆ ಇರೋ ಫೋನ್ಗಳು ಮತ್ತೆ ಡೆಡ್ ಆಗಿರೋ ಫೋನ್ಗಳು ಅವೆಲ್ಲ ತೆಗ್ದಿ ಅಲ್ಲಿ ಏನೇನಾಗೈತೆ ಏನೇನಾಗೈತೆ ಅಂತೆಲ್ಲ ಚೆಕ್ ಮಾಡಿದೆ ಸರ್. ಅಂದ್ರೆ ಅದ್ರಲ್ಲೇ ಕೆನ್ಸಲ್ ಇದ್ದಾಗ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದ್ ಸ್ವಲ್ಪ ಮೆಟೀರಿಯಲ್ ಗಳು ಕೊಟ್ಟಿದ್ರು, ಮಲ್ಟಿಮೀಟ್ರ್ ಮತ್ತೆ ಬ್ಯಾಟ್ರಿ ಬೂಸ್ಟರ್ ಮತ್ತೆ ಟೂಲ್ಸ್ ಕಿಟ್ ಎಲ್ಲ ಕೊಟ್ಟಿದ್ರು. ಅದನ್ನ ಇಟ್ಕೊಂಡು ಎಲ್ಲಾನು ಬಿಚ್ಚು ಓಪನ್ ಮಾಡಿದೆ ಸರ್ ಏನೇನಾಗೈತೆ ಅಂತ ಎಲ್ಲಾನು. ಅದ್ರಲ್ಲಿ ಸುಮಾರು ಒಂದ್ ನಮ್ ಚಿಕ್ಕಪ್ಪರು ಅಕ್ಕಪಕ್ಕ ಮನೆಗಳು ಎಲ್ಲ ಇಸ್ಕೊಂಡು ಫ್ರೀಯಾಗಿ ರೆಡಿ ಮಾಡ್ಕೊಂಡೆ. ಫ್ರೀಯಾಗಿ ಆಗಂತವುಗಳ ಬ್ಯಾಟ್ರಿ ಬೂಸ್ಟಿಂಗ್ ಆಗಿರ್ಬೋದು, ಸಿಸಿ ಪಿನ್ ರೆಡಿ ಮಾಡೋದು, ತರ ಡಿಸ್ಪ್ಲೇ ಗಿಸ್ಪ್ಲೇ ಹೋಗಿರೋ ಅದೊಂದು ಅಮೌಂಟ್ ಸ್ವಲ್ಪ ಅಲ್ಪ ಸ್ವಲ್ಪ ಏನ್ ರೈಟ್ ಅಮೌಂಟ್ ಇಸ್ಕೊಂಡು ತಂದು ಹಾಕೊಟ್ಟೆ. ಆಮೇಲೆ ಅಕ್ಕಪಕ್ಕದವ್ರು ಗೊತ್ತಾಯ್ತು, ಓ ಇವನು ಏನೋ ಮಾಡ್ತಾನೆ ಅಂತ ಊರಲ್ಲಿದ್ದಾಗ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬತ್ತಾ ಬತ್ತಿದಂಗೆ ಫ್ರೆಂಡ್ಸ್ಗಳ ಮೊಬೈಲ್ ಇಸ್ಕೊಂಡೆ, ಇಸ್ಕೊಂಡು ಮಾಮೂಲಿ ರೆಡಿ ಮಾಡ್ತೀವಿ ಸರ್. ಅಂದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕೆ ಅನ್ಬಿಟ್ಟು ಈ ಕೇರ್ನಾರ್ದಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ಅಲ್ಲಿ ನನ್ ಫ್ರೆಂಡ್ಸ್ ಗಳೆಲ್ಲ ಲೈಬ್ರರಿ ಫ್ರೆಂಡ್ಸ್ ಗಳು ಮತ್ತೆ ಹೊರಗಡೆ ಎಲ್ಲ ಗ್ರೌಂಡ್ ರನ್ನಿಂಗ್ ಓಡಕ್ ಹೋಗ್ತಿದ್ದೋ, ಅಲ್ಲಿ ಫ್ರೆಂಡ್ಸ್ ಗಳೆಲ್ಲ ಪರಿಚಯ ಆದ್ರು. ಅದ್ರಿಂದ ಅವರೆಲ್ಲರೂ ತಂದ್ಕೊಡೋ ಸರ್ ಮೊಬೈಲ್ ಹಿಂಗೆ ಹಿಂಗ ಆಗೈತೆ ಹಿಂಗ ಆಗೈತೆ ಅಂತ ಹೇಳೋರು. ಅವ್ರಿಗೆ ಏನ್ ಮಾಮೂಲಿ ಏನ್ ಕಾಸ್ಟ್ ಮಾರ್ಕೆಟ್ ಅಲ್ಲಿ ಏನ್ ಕಾಸ್ಟ್ ಇದೆ ಅದೇ ಕಾಸ್ಟ್ ರೆಡಿ ಮಾಡ್ಕೊಡಿವೆ. ಹೋಲ್ಸೇಲ್ ಆಗಿ ಏನು ಕಾಂಬೋ ಸಿಗ್ತವೆ ಮತ್ತೆ ಸಿಸಿ ಪಿನ್ ಸಿಗ್ತವೆ ಕೇಬಲ್ ಸಿಗ್ತವೆ ಅದೇ ಫ್ರಿಜ್ ಕೊಡಿವೆ ಸ್ಟಾರ್ಟಿಂಗು. ಆಮೇಲೆ ಏನ್ ಮಾಡಿದೆ ಅಂದ್ರೆ ಸರ್, ನಾನು ಅಲ್ಲಿಂದ ಮುಗಿಸ್ಕೊಂಡು ಒಂದು 6 ತಿಂಗಳು ಆದ್ಮೇಲೆ ಮಾಮೂಲಿ ಮುಂಚೆ ಹೊಡೆದೋಗಿರ್ತದೆ ಫೋನು, ಅದನ್ನ ವಿಡಿಯೋ ಮಾಡ್ಕೊಳ್ಳೋದು, ಆಮೇಲೆ ರೆಡಿ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ಕೊಳ್ಳೋದು, ಎರಡನೂ ಸೇರಿ ಮಾಮೂಲಿ ಬಿಫೋರ್ ಆಫ್ಟರ್ ಬಿಫೋರ್ ಆಫ್ಟರ್ ಅಂತ ಫೋಟೋ ಹಾಕಕ್ಕಾದೆ. ಆಮೇಲೆ ಬತ್ತಾ ಬತ್ತಾ ಪಬ್ಲಿಸಿಟಿಗೆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮು ಮಾಮೂಲಿ ವಾಟ್ಸಪ್ ಈ ತರ ಸ್ಟೇಟಸ್ ಹಾಕೊಳಕ್ಕಾದೆ. ಆಮೇಲೆ ಲೈಬ್ರರಿ ಹುಡುಗರು ಎಲ್ಲ ಪರಿಚಯ ಇದ್ರಲ್ಲ, ಒಬ್ರಿಗೆ ಒಬ್ರಿಂದ ಒಬ್ರು ಬಾಯಿಗೆ ಒಬ್ರಿಂದ ಒಬ್ರು ಬಾಯಿಗೆ ಹೋಗಿ ಹೋಗಿ ಹೋಗಿ ಇದಾಯ್ತು ಸರ್ ಪಬ್ಲಿಸಿಟಿ ಆಯ್ತು.
0: ಅಂದ್ರೆ ಆರಂಭದಲ್ಲೇನೆ ತಾವು ಕೇರ್ನಗರದಲ್ಲಿ ಮಾಡ್ಕೊಂಡಿದ್ದಂತ ರೂಮ್ ನಲ್ಲೇನೆ ಕೂಡ ಈ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಸಣ್ಣ ಪುಟ್ಟ?
1: ಸಣ್ಣ ಪುಟ್ಟದ ಅಲ್ಲಿ ಟೂಲ್ಸ್ ಕೊಟ್ಟಿರೋ ಸರ್, ಆ ಟೂಲ್ಸ್ ಇನ್ನೊಂದು ಸ್ವಲ್ಪ ನಾನು ಸ್ವಲ್ಪ ತಗೊಂಡೆ. ತಗೊಂಡು ಸ್ಟಾರ್ಟಿಂಗ್ ಇಲ್ಲೇ ರೂಮ್ ಅಲ್ಲೇ ಸರ್ ಒಂದು ಟೇಬಲ್ ಓದ್ಕೊಳಕ್ಕೆ ಅಂತ ಸ್ಟಡಿ ಟೇಬಲ್ ಮಾಡ್ಕೊಂಡಿದ್ದೆ. ಆ ಟೇಬಲ್ ಅಲ್ಲಿ ಎಲ್ಲ ಇಟ್ಕೊಂಡೆ ಸರ್, ಹೀಟ್ರು ಆಮೇಲೆ ಇದು ಟೆಸ್ಟ್ ಸೆಪರೇಟರ್ ಮಿಷಿನ್ ಬ್ಲೋವರು ಎಲ್ಲಾನು ಅಲ್ಲೇನೆ ಇದ್ ಮಾಡ್ಕೊಂಡು ಶುರು ಮಾಡಿದೆ ಸರ್ ರೂಮ್ ಅಲ್ಲೇನೆ.
0: ಈಗ ಪ್ರಸ್ತುತವಾಗಿ ತಾವು ತಮ್ಮದೇ ಆದಂತ ಒಂದು ಸ್ವಂತ ಅಂಗಡಿಯನ್ನ ಮಾಡ್ಕೊಂಡು ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದೀರ, ಇದನ್ನ ಯಾವಾಗ ಶುರು ಮಾಡಿದ್ರಿ, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ.
1: ಅಂದ್ರೆ ಸರ್, ನಾನು ರೂಮ್ ಅಲ್ಲಿ ಮಾಡ್ಬೇಕಾದ್ರೆ ನನ್ ಬಾಡಿಗೆ ಏನು ಕಟ್ಟಂಗಿದ್ದಿಲ್ಲ ಸರ್, ಮತ್ತೆ ನಾನೇ ಓನಾಗ ಏನ್ ಬಾಕಲ್ ತೆಗಿಬೇಕು ಮತ್ತೆ ಇದೇ ತರ ಇಷ್ಟೊತ್ತಿ ಇರ್ಬೇಕು ಹಿಂಗೆ ಬರಬೇಕು ಅಂತ ಏನಿರ್ಲಿಲ್ಲ. ಆದ್ರೆ ಎಲ್ಲ ನಡೀತಿದ್ದು ನಂದು ಬರೀ ವಾಟ್ಸಪ್ ಇದ್ರಲ್ಲಿ ಅಷ್ಟೇ, ಕಾಂಟ್ಯಾಕ್ಟ್ ಅಲ್ಲಿ ನಂಬರ್ ಅಲ್ಲಿ ಫೋನ್ ಮುಖಾಂತರ. ಹಂಗಾಗಿ ಜಾಸ್ತಿ ಕಸ್ಟಮರ್ ಗಳನ್ನ ಇದ್ ಮಾಡಕ್ ಹತ್ತಿರ ಹೊರಗಡೆ ನನ್ಗೆ ಮೊಬೈಲ್ ಅಲ್ಲಿ ಏನ್ ಕಂಡಕ್ಟ್ ಆಗ್ರೆ ಅವ್ರು ಮಾತ್ರ ಸಿಕ್ತಿದ್ರು. ಅದೇ ತಿಂಗೆ ಫ್ರೆಂಡ್ಸ್ ಗಳೆಲ್ಲ ಹೇಳಿದ್ರು ಹಿಂಗೆ ಹೆಂಗೆ ಚೆನ್ನಾಗಿ ನಡೀತದೆ ಬಿಸ್ನೆಸ್ ಚೆನ್ನಾಗಿ ಮಾಡ್ತೀರಿ ಸುಮ್ಮನೆ ಒಂದು ಅಂಗಡಿ ಹಾಕಬಿಡು ಅಂತ ಅಂದ್ರು. ಆಮೇಲೆ ಗೌರ್ಮೆಂಟ್ ನಾವು ಯಾವ ಕಾಲ್ಫಾರ್ಮ್ ಗಳು ಯಾವ ಮಾಡ್ತಿರಲಿಲ್ಲ ಸರ್, 3 ವರ್ಷ ಆಗಿತ್ತು, 2022-23 ಲಾಸ್ಟ್ ಸರ್ ನೋಟಿಫಿಕೇಶನ್. ಅದು ನಂದು ಬಂದು ಹೊಂಟೋಗ್ಬಿಟ್ಟಿತ್ತು ಫಿಸಿಕಲ್ ಕೆಲ ಬಂದು. ಆಮೇಲೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಜಾಸ್ತಿ ಫೋನ್ ಯೂಟ್ಯೂಬ್ ಅಲ್ಲಿ ನೋಡ್ತೇವೆ ಸರ್, ಯಾವ ರಿಪೇರಿ ಯಾವ ತರ ಹೊಸ ಮಾಡೆಲ್ಗಳು ಯಾವ ತರ ಬಂದವೆ ಯೂಟ್ಯೂಬ್ ಅಲ್ಲಿ ನೋಡೋದು, ಮತ್ತೆ ಚಾಟ್ ಜಿಪಿಟಿ ಚೆಕ್ ಮಾಡೋದು, ಈ ತರ ಈ ಮೊಬೈಲ್ ಈ ತರ ಮಾಡ್ಬೋದು, ಈ ತರ ಕಂಪ್ಲೀಟ್ ಐತೆ, ಪ್ರತಿಯೊಂದು ಮೊಬೈಲ್ನ ಅಪ್ಲೋಡ್ ಮಾಡಿರ್ತಾರೆ ಸರ್. ಮಾಡೆಲ್ ನಂಬರ್ ಹಾಕಿದ್ರೆ ಆ ಮೊಬೈಲ್ ಪೂರ್ತಿ A to Z ಅದ್ರಲ್ಲಿ ಇರ್ತಾರೆ ಸರ್, ಏನ್ ಸರ್ವಿಸ್ ಯಾವ ತರ ಮಾಡ್ಬೇಕು ಏನತ್ತೆ ಅಂತ. ಅದ್ರ ಮುಖಾಂತರ ನೋಡ್ಕೊಂಡು ಸುಮಾರು ಕಲ್ತ್ಕೊಂಡೆ. ಮತ್ತೆ ರೂಮ್ ಅಲ್ಲಿ ಇದ್ರೆ ಸರ್ ಮಾಮೂಲಿ ಸ್ಟಡಿ ಟೇಬಲ್ ಅಲ್ಲೇನೆ ಎಲ್ಲಾನು ಜೋಡಿಸ್ಕೊಂಡಿದ್ದೆ, ಕಾಂಬಗಳೆಲ್ಲ ಇಲ್ಲೇ ಕೇರಳದಲ್ಲಿ ಸಿಗೋ ಸರ್ ಹೋಲ್ಸೇಲ್ ಆಗಿ, ಎಲ್ಲಾನು ಅಲ್ಲೇ ಜೋಡಿಸ್ಕೊಂಡು ಅಲ್ಲೇ ರೆಡಿ ಮಾಡಿ ಕೊಡಿವೆ. ಆಮೇಲೆ ಫ್ರೆಂಡ್ಸ್ ಗಳೆಲ್ಲ ಹಂಗೆ ಹೇಳಕ್ಕಾದ್ರಲ್ಲ ಹಿಂಗೆ ಹೊರಗಡೆ ಮಾಡ್ಕೋ ಹಿಂಗೆ ಮಾಡ್ತಿದ್ಯಲ್ಲ ಅಂತ ಹಂಗಾಗಿ ಹೊರಗಡೆ ಅಂಗಡಿ ಮಾಡ್ಕೊಳಕ್ಕಾಯ್ತು ಸರ್. ಸರ್ ಅಂಗಡಿ ಶುರು ಮಾಡಿ ಒಂದ್ 2-3 ತಿಂಗಳಾಯ್ತು ಸರ್.
0: ಈಗ ಇತ್ತೀಚೆಗೆ ಮಾಡಿರೋದು?
1: ಇತ್ತೀಚೆಗೆ ಮಾಡಿರೋದು ಸರ್.
0: ಈಗ ಪ್ರಸ್ತುತ ಅಂಗಡಿಯನ್ನ ಮಾಡ್ಕೊಂಡಿರುವಂತದ್ದು ತಮ್ಮ ಒಂದು ಸ್ವಉದ್ಯೋಗವನ್ನ ನಿರ್ಧರಿಸಿದೆ, ಈಗ ತಮ್ಮ ಒಂದು ಆದಾಯ ಹೇಗಿದೆ ಈ ಒಂದು ಬಿಸ್ನೆಸ್ ಅಲ್ಲಿ?
1: ಅಂದ್ರೆ ಸರ್, ಮೊದ್ಲು ನಮ್ಮ ಫ್ರೆಂಡ್ ಸರ್ಕಲ್ ಗಳು ಮಾತ್ರ ಕಸ್ಟಮರ್ ಆಗಿದ್ರು ನಮ್ಗೆ, ಅವ್ರ ಬಿಟ್ಟಿನ ಯಾರು ಹೊರಗಡೆ ಅವ್ರು ಬರ್ತಾ ಇರಲಿಲ್ಲ. ಈಗ ಅಂಗಡಿ ಮಾಡಿದ್ಮೇಲೆ ಮಾಮೂಲಿ ಎಲ್ಲ ಹೊರಗಡೆ ಅವರೆಲ್ಲ ಫುಲ್ ಕಸ್ಟಮರ್ ಅದ ಸರ್. ಅಂದ್ರೆ ಒಬ್ರು ಒಂದು ರೆಡಿ ಮಾಡಿಸ್ಕೊಂಡು ಇತ್ತು ಫೋನ್ ಅಂದ್ರೆ ಅವ್ರು ಇನ್ನೊಬ್ರು ಇನ್ನೊಬ್ರು ಬಾಯಿಗೆ ಇನ್ನೊಬ್ರು ಇನ್ನೊಬ್ರು ಬಾಯಿಗೆ. ಮತ್ತೆ ಪಬ್ಲಿಸಿಟಿ ಆದ್ರಿಂದ ಹೊರಗಡೆ ಎಲ್ಲ ಇದ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಸರ್, ನಮ್ದು ಕೆನರಾ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರೋದು. ಎಲ್ಲ ಬಂದು ಮಾಮೂಲಿ ಒಬ್ರಿಂದ ಒಬ್ರು ಒಬ್ರು ಬಾಯಿಗೆ ಒಂದು ಫೋನ್ ರೆಡಿ ಮಾಡ್ಸ್ಕೊಳಕ್ ಬಂದು ಇನ್ನೊಂದು ಫೋನ್ ಐತೆ, ನಮ್ದು ನಮ್ಮ

0: ಕಮ್ಮಿ ಲೋ ಬಜೆಟ್ ಅಂದ್ರೆ ಸರ್ ನಮ್ಮ ಮನಸ್ಥಿತಿ ಹೆಂಗಿರ್ತದೆ ಅಂದ್ರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಏನೋ 1,000 ರೂಪಾಯಿ ದುಡ್ಡು ಬೇಕು, ಆತರ ಸಪೋರ್ಟ್ ಬೇಕು, ಫ್ಯಾಮಿಲಿ ಇದ್ಬೇಕು ಅಂದ್ರೆ ಇದು ಬೇಕು ಅಂದ್ರೆ ನೋಡೋರ್ ಕಣ್ಗೆ ದೊಡ್ಡ ದೊಡ್ಡ ಅಂಗಡಿಗಳು ನೋಡ್ತಿದ್ರೆ ಹಂಗ ಅನಸ್ತದೆ ಸರ್ ನಮ್ಗೆ, ಓ ಈ ತರ ದೊಡ್ಡದಾಗ ಅಂಗಡಿ ಮಾಡಕಾಯ್ತದ ಅಂತ. ಅಂದ್ರೆ ದೊಡ್ಡದಾಗ ಅಂಗಡಿ ಮಾಡಿರೋರು ಮುಂಚೆ ಚಿಕ್ಕದಾಗ ಅಂಗಡಿ ಮಾಡ್ಕೊಂಡು ದೊಡ್ಡದಾಗ ಅಂಗಡಿ ಹೋಗಿರ್ತಾರೆ ಅಂತ ಯೋಚನೆ ಮಾಡಿರಕ್ಕಿಲ್ಲ ನಾವು. ಹಂಗಾಗಿ ನನ್ಗ ಒಂದ್ 2-3 ಜನ ಹೇಳೋರು ಸರ್ ಅವ್ರನ್ನೆಲ್ಲ ವಿಸಿಟ್ ಮಾಡಿವೆ ಅಲ್ಲೆಲ್ಲ ಕೆಲವು ಕೆಂಚಲಿಗಳಿಗೆಲ್ಲ ಪರಿಚಯ ಮಾಡಿಸಿದ್ರಲ್ಲ, ಅವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಯಾವ ತರ ಯಾವ ತರ ಮೊದ್ಲು ಹೆಂಗ್ ಮಾಡ್ತೀರಿ ಅಂತ. ಅವರೆಲ್ಲ ಮಾಮೂಲಿ 6 ತಿಂಗಳು ಅಲ್ಲಿ ಇಲ್ಲಿ ಅಂಗಡಿ ಕೆಲಸ ಸೇರ್ಕೊಂಡು ಅಲ್ಲಿ ಕೆಲಸ ಕಲ್ತ್ಕೊಂಡು ಅಲ್ಲ ಸ್ವಲ್ಪ ಕಲ್ತ್ಕೊಂಡು ಇದ್ ಮಾಡ್ಕೊಂಡು ಶುರು ಮಾಡಿದ್ರು ಅಂತ ಹೇಳಿದ್ರು. ಆಮೇಲೆ ನಾನೇನ್ ಮಾಡಿದೆ ಇಲ್ಲೆಲ್ಲ ಕೇಳ್ಕೊಂಡೆಲ್ಲ, ಓ ಚಿಕ್ಕದಿಂದಾನೇ ಬೆಳಿಬೋದ್ಕೊನೋ ನಾವು, ಇದೇ ಆಗ್ಬೇಕು ಆ ತರನೇ ಇರ್ಬೇಕು ಈ ತರನೇ ಇರ್ಬೇಕು ಅಂತೆಲ್ಲ ಸ್ಟಾರ್ಟ್ಅಪ್ ಒಂದ್ ಮಾಡ್ಬಿಡೋಣ ಮಾಮೂಲಿ ಅದ್ರ ಪಡ್ಗದು ಅದನ್ನ ರನ್ನಿಂಗ್ ಆಯ್ತದೆ ಅಂತ ಇದ್ ಮಾಡಿದೆ.
1: ಆರಂಭ ಚಿಕ್ಕದಿಂದಲೇ ಆರಂಭ ಆಗುವಂತದ್ದು ಅದು ನಿರಂತರವಾಗಿ ಉತ್ತಮವಾದ ಸೇವೆಯನ್ನ ಕೊಡ್ತಾ ಕೊಡ್ತಾ ಅದು ಮುಂದೆ ಒಂದು ದೊಡ್ಡ ವ್ಯವಹಾರ ಆಗ್ಬೋದು ಅನ್ನೋದು ನಿಮ್ಮ ಒಂದು ನಂಬಿಕೆ?
0: ಹಾ ಸರ್.
1: ಹಾಗಿದ್ರೆ ತಾವು ಈ ಒಂದು ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಕೆಂಚನಹಳ್ಳಿ ವಿವೇಕಗ್ರಾಮೀಣ ಜೀವನದಲ್ಲಿ ಬಂದು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ತಾವು ಕೊಟ್ಟಂತ ಫೀಸ್ ಅಥವಾ ಶುಲ್ಕ ಆಗಿರ್ಬೋದು ತಮ್ಗೆ ಉಪಯೋಗಕ್ಕೆ ಬರ್ತಾ ಇದೆಯಾ?
0: ಇಲ್ಲ ಸರ್, ನಾನಲ್ಲಿ 1 ರೂಪಾಯಿ ಫೀಸ್ ಕಟ್ಟಿಲ್ಲ ಸರ್, ನಾನಲ್ಲಿ ಒಂದೇ 1 ರೂಪಾಯಿ ಫೀಸ್ ಇಲ್ಲ ಸರ್. ಸ್ಟಾರ್ಟಿಂಗು ನಮ್ಮ ಫ್ರೆಂಡ್ ಹೇಳಿದಾಗ ಯಾರು ಕೊಡ್ತಾರೋ ಫ್ರೀ ಆಗಿ ಇವತ್ತಿನ ಇದ್ರಲ್ಲಿ ಯಾರೋ ಸುಮ್ ಸುಮ್ನೆ ಇದ್ ಮಾಡಕ್ ಹೋಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದೆ. ಅಲ್ಗ ಹೋದ್ಮೇಲೆ ಇಲ್ಲ 1 ರೂಪಾಯಿ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ ಅವನು. ಒಂದೇ 1 ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿಲ್ಲ ಸರ್. ನಾವು ಬೇರೆ ಇನ್ಸ್ಟಿಟ್ಯೂಟ್ ಎಲ್ಲ ಕೇಳ್ತೀವಲ್ಲ ಸರ್, ಪ್ರೈವೇಟ್ ಇನ್ಸ್ಟಿಟ್ಯೂಟ್, ನಮ್ಗೆ ಎಷ್ಟು ಕಲ್ ಸರ್ ಇಷ್ಟೇನೆ ಅಂದ್ರೆ 1.5 ಲಕ್ಷ ಅಮೌಂಟ್ ಡೊನೇಷನ್ ಕಟ್ಟಿಸ್ಕೊಂಡು ಸೇಮ್ ಊಟ ತಿಂಡಿಗೆಲ್ಲ ಅಷ್ಟು ಖರ್ಚಾಗೋಯ್ತದೆ. ನಮ್ಗೆ ಎಷ್ಟು ಎಜುಕೇಶನ್ ಕೊಟ್ಟರೆ ಅದಕ್ಕಿಂತ ಕಮ್ಮಿ ಎಜುಕೇಶನ್ ಕಲಿಸ್ಬಿಟ್ಟು ಕಲಿಸ್ತಾ ಹೊರಗಡೆ ಔಟ್ಪುಟ್ ಮಾಡ್ತಾರೆ ಸರ್ ಅವ್ರನ್ನ.
1: ಅಂದ್ರೆ ತಾವು ಯಾವ್ದೇ ರೀತಿಯ ಒಂದು ಶುಲ್ಕವನ್ನ ಕೊಡದೆ ಉಚಿತವಾಗಿ ತರಬೇತಿಯನ್ನ ಪಡ್ಕೊಂಡು?
0: ಉಚಿತವಾಗಿ ತರಬೇತಿ ಮತ್ತೆ ಉಚಿತ ಊಟದ ವ್ಯವಸ್ಥೆ ಮತ್ತೆ ವಸತಿ ವ್ಯವಸ್ಥೆ ಎಲ್ಲ ಉಚಿತವಾಗಿ ಪಡ್ಕೊಂಡಿದ್ದೆ ಸರ್.
1: ತಮ್ಗೆ ಎಷ್ಟು ಖುಷಿ ಹಾಗೂ ತೃಪ್ತಿ ಇದೆ ತರಬೇತಿಯನ್ನ ಪಡ್ಕೊಂಡಿರಂತದ್ದು?
0: ಅಂದ್ರೆ ಸರ್ ನಾನು ಮುಂಚೆ ಹೇಳಂದಲ್ಲ ಏನು ಮೊಬೈಲ್ ರಿಪೇರಿ ಇದು ಒಂದ್ ಸಬ್ಬಾಗಿ ಇದಾಗಿರ್ಬೇಕು ಮಾಮೂಲಿ ಇದಾಗಿ ಅಂತ, ಅದೇ ಸಪರೇಟ್ ಅದೇ ಸಪರೇಟ್ ಅಂತ. ಈಗ ಅನಿಸ್ತದೆ ನಿಜವಾಗ್ಲು, ನಾವು ಮೊನ್ನೆ ಒಂದು ಎಕ್ಸಾಮ್ ಬರ್ದೆ ಸರ್, ಎಕ್ಸಾಮ್ ಓದ್ಬಿಟ್ಟು ಬರ್ದಿದ್ರು ಅಷ್ಟೇ ಕ್ವಶನ್ ಅಟೆಂಡ್ ಮಾಡಿ ಅಷ್ಟೇ ಮಾಡ್ತಿದ್ದು, ಒಂದು ಬಿಸ್ನೆಸ್ ಮಾಡ್ಕೊಂಡು ಮಾಡ್ತಿದ್ರು ಅಷ್ಟೇ ಮಾಡ್ತಿದ್ದು. ಅಂದ್ರೆ ಬಿಸ್ನೆಸ್ ಏನ್ ಅಡ್ಡಿ ಅಲ್ಲ ಸರ್, ನಾವು ಓದೋದಕ್ಕೆ ಆಗ್ಲಿ ಇಲ್ಲ ಫ್ಯಾಮಿಲಿ ಆಗ್ಲಿ ಇನ್ನೊಂದಕ್ಕೆ ಆಗ್ಲಿ ಬಿಸ್ನೆಸ್ ನಮ್ಗೆ ಅಡ್ಡಿ ಅಲ್ಲ. ಅಂದ್ರೆ ನಾವ್ ಅನ್ಕೊಳ್ಳೋದ್ ಮಾತ್ರ ಅಡ್ಡಿ, ಓ ಮಾಡಕಾಯ್ತದೆ ನೋಡೋದ ಕಳೆದ್ ಬಿಡ್ಲಿ, ಮುಂದಿನ ತಿಂಗಳು ಕದ್ ಬಿಡ್ಲಿ, ಬರೋ ವರ್ಷ ಕಳೆದ್ ಬಿಡ್ಲಿ, ಈಗ ಹಣೆ ಬರ ಸರಿ ಇಲ್ಲ ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅನ್ಕೊಳ್ಳೋದು ಅದೇ ದೊಡ್ಡ ತಪ್ಪು. ಹಂಗೇನ್ ಮಾಡ್ಕೊಂಡು ನಾನು ಒಂದು ನಾನು ಅಲ್ಲಿ ಈಗ ಅನಿಸ್ತದೆ ಸರ್ ಅಂಗಡಿ ಮಾಡಿದ್ಮೇಲೆ ಈಗಲೇ ಅಂಗಡಿ ಬೇಡ ಯಾವ್ದಾರ ಎಕ್ಸಾಮ್ ಎಲ್ಲ ಕಾಲ್ಫಾರ್ಮ್ ಆಯ್ತವೆ ನೋಡೋಣ ನೋಡೋಣ ಅನ್ಕೊಂಡು ಹಂಗೆ ತಿಳ್ಕೊಂಡ್ಬಿಟ್ಟಿದೆ ಸರ್ 1.5 ವರ್ಷ ತಳ್ಳಾಕಿದಂಗೆ. ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಮಾಡ್ಬಿಟ್ಟಿದ್ರೆ ಸರ್ ಅಂಗಡಿನ ಇನ್ನು ಕಸ್ಟಮರ್ಗಳೆಲ್ಲ ಜಾಸ್ತಿ ಆಗೋರು.
1: ಈಗ ಪ್ರಸ್ತುತ ಜಗತ್ತು ನೋಡ್ತಾ ಪ್ರವೀಣ ಅವರೇ, ಬಹಳಷ್ಟು ಸ್ಪರ್ಧಾತ್ಮಕತೆಯನ್ನ ಕೂಡಿದೆ
0: ಸರ್.
1: ಅಂದ್ರೆ ಸರ್ಕಾರಿ ಹುದ್ದೆನೇ ಬೇಕು, ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳ ಹಾಗೂ ಯುವ ಜನತೆಯರ ಕನಸಾಗಿರುತ್ತೆ. ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ. ಅದಕ್ಕೆ ಬದಲಾಗಿ ಅಂದ್ರೆ ನಾವು ಒಂದು ನಮ್ಮ ಕೌಶಲ್ಯವನ್ನ ಹೆಚ್ಚಿಸಿಕೊಂಡು ಒಂದು ವಿಷಯದಲ್ಲಿ ಅದರ ಕುರಿತು ಒಂದು ಜ್ಞಾನವನ್ನ ಪಡ್ಕೊಳ್ಳೋದ ಮುಖಾಂತರ ಒಂದು ಸ್ವಉದ್ಯೋಗವನ್ನ ಮಾಡುವಂಥದ್ದು ಈಗಿನ ಒಂದು ಕಾಲಮಾನದಲ್ಲಿ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ, ಹಲವಾರು ರೀತಿಯ ತರಬೇತಿಗಳನ್ನ ಕೊಟ್ಟು ಒಂದು ಯುವಕರಲ್ಲಿ ಒಂದು ಕೌಶಲ್ಯವನ್ನ ತುಂಬಿಸೋ ಮುಖಾಂತರ ಅವರ ಒಂದು ಸ್ವಉದ್ಯೋಗವನ್ನ ಮಾಡೋ ನಿಟ್ಟಲ್ಲಿ ಒಂದು ಅಡಿಪಾಯವನ್ನ ಹಾಕೊಡ್ತಾ ಇದೆ. ಈ ರೀತಿ ತರಬೇತಿ ಈ ನಮ್ಮ ಕೇಂದ್ರದಿಂದ ಸಿಗ್ತಾ ಇರುವಂತದ್ದು ಆ ಒಂದು ಯುವಕರಿಗೆ ಎಷ್ಟೆಲ್ಲ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಡ್ತಾ ಇದೆ ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ತಮ್ಮ ಮಾತುಗಳನ್ನ ಕೇಳ್ತಾರಂತ ಯುವಕರುಗಳಿಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ?
0: ಅಂದ್ರೆ ಸರ್ ನಾವು ಅನ್ಕೊಳ್ತೀವಿ ಸರ್ ಎಂತರ ಕಲಿಯಕ್ ಹೋಗಕ್ಕೆ ಮಾಮೂಲಿ ಹೊರಗಡೆಕ್ಕೆಲ್ಲ ಹೋಗ್ಬೇಕು, ಮೈಸೂರ್ಗ್ ಹೋಗ್ಬೇಕು ಇಲ್ಲ ಬೆಂಗಳೂರ್ಗ್ ಹೋಗ್ಬೇಕು ಅಲ್ಲ ಹೈದ್ರಾಬಾದ್ ಅಲ್ಲಿ ಕಲಿಬೇಕು ಮೊಬೈಲ್ ಲೈಸಿ ಬರ್ಕೊಳ್ಳೋ ಹಂಗೆ ಹಿಂಗೆ ಅಂತ. ಹುಡುಗರುಗಳೆಲ್ಲ ಹಂಗೆ ಸರ್ ಮನಸ್ಥಿತಿ, ನಮ್ಮ ಮನಸ್ಥಿತಿನೇ ಇದ್ದು ಹಂಗೇನೆ. ಅಂದ್ರೆ ಹುಡುಕಿದ್ರೆ ಸರ್ ಸಿಗ್ತಾವೆ ಸರ್, ತರ ಈಗ ಟೆನ್ಷನ್ಗಳು ಐತಲ್ಲ ಸರ್, ಈ ತರ ಹಿಂಗ್ ಚೆನ್ನಾಗಿ ಒಳ್ಳೊಳ್ಳೆ ಎಜುಕೇಶನ್ ಕೊಡುವಂತವು ಯುವಕರುಗಳಿಗೆಲ್ಲ ಭಾರಿ ಯೂಸ್ ಆಯ್ತವೆ. ಅಂದ್ರೆ ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ ಸರ್, ನಿಜವಾಗ್ಲೂ ಎಷ್ಟೋ ಜನಗಳು ಗೊತ್ತಿಲ್ಲ ಯುವಕರಿಗೆ ಈ ತರ ಹಿಂಗೆ ಮೊಬೈಲ್ ರಿಪೇರಿ ಕೊಟ್ಟು ಈ ತರ ಹಿಂಗ್ ಟ್ರೈನ್ ಅಪ್ ಮಾಡಿ ಹೊರಗಡೆ ನಮ್ಮ ಮನಸ್ಥಿತಿ ಎಲ್ಲ ಚೇಂಜ್ ಮಾಡಿ ಬಿಲ್ಡ್ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ನಾವ್ ಈಗ ಹೋಗಿ ಹೇಳಿದ್ರು ನಮ್ಮ ಫ್ರೆಂಡ್ಸ್ ಗಳಿಗೆ ಹಿಂಗೆ ಕನೋ ಅಲ್ಲಿ ಹೋಗಿ ಕಲಿಯೋ ಮಾಡಿದ್ರೆ ಇವ್ನು ಹೇಳ್ತಾನೆ ಇವ್ನು ಏನು, ಅಲ್ಗೆ ಹೋದ್ಮೇಲೆ ಗೊತ್ತಾಗೋದು ಸರ್ ಅದ್ರದ್ದು ಏನು ಕಲಿಯೋದು ಯಾವ ತರ ನಮ್ಗೆ ಮಾಡ್ಬೋದು ಅಂತ ಅಲ್ಗೆ ಹೋದ್ಮೇಲೆ ಗೊತ್ತಾಗೋದು ಸರ್ ನಮ್ಗೆ. ಅಂದ್ರೆ ಚೆನ್ನಾಗಿದೆ ಸರ್, ಹೋಗಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಮಾಡ್ಬೇಕು ಅಂದ್ರೆ ಕೆಲಸ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಸರ್, ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಹೋಗಿ ಕಲಿಯೋದ್ರಿಂದ. ಈಗ ನಮ್ ಬ್ಯಾಚ್ ಅಲ್ಲಿ ಸರ್ ಒಂದ್ 10-12 ಜನ ಇದ್ದು ಒಂದ್ 3-4 ಜನ ಮಾಡ್ದ ಸರ್, ಬಾಕಿ ಅವ್ರು ಮಾಮೂಲಿ ಅಂದ್ರೆ ಅವ್ರು ಮಾಡ್ತಾವ್ರೆ ಸಣ್ಣ ಪುಟ್ಟದಾಗಿ ಚಿಕ್ಕದಾಗಿ, ಅಂದ್ರೆ ಅವ್ರಿಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಅಮೌಂಟ್ ಸ್ವಲ್ಪ ಫೈನಾನ್ಶಿಯಲ್ ಪ್ರಾಬ್ಲಮ್ ಅಂದ್ರೆ ಪೆಂಡಿಂಗ್ ಮಾಡ್ಕೊಂಡಾರೆ ಸಣ್ಣ ಪುಟ್ಟದ ಅವ್ರವ್ರ ಮೊಬೈಲ್ ಆಗಿರೋದು ಅವ್ರ ಫ್ಯಾಮಿಲಿಗಳು ಮೊಬೈಲ್ಗಳು ಮಾಡ್ತಾವ್ರೆ. ಬಾಕಿಯವರಿಗೆಲ್ಲ ಭಾರಿ ಯೂಸ್ ಆಯ್ತು ಸರ್, ಇಲ್ಲಿಂದ ಹೋಗಿದ್ ಮನಸ್ಥಿತಿನೇ ಒಂಥರ, ಅಲ್ಲಿ ಹೋದ್ಮೇಲೆ ಮನಸ್ಥಿತಿನೇ ಒಂಥರ ಆಯ್ತು ಸರ್. ನಮ್ಗೆ
1: ಮುಂದೆ ಇನ್ನೇನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡು ಅಥವಾ ತಮ್ಮ ಈ ಒಂದು ವ್ಯವಹಾರವನ್ನು ಯಾವ ರೀತಿ ಒಂದು ಉನ್ನತ ಮಟ್ಟಕ್ಕೆ ತಗೊಳ್ಬೇಕು ಅಂತ ಅನ್ಕೊಂಡಿರ?
0: ಅಂದ್ರೆ ಸರ್ ಮೊಬೈಲ್ ಇನ್ನೊಂದ್ ಸ್ವಲ್ಪ ದೊಡ್ಡದಾಗ ಶಾಪ್ ಮಾಡಿ ಅಂದ್ರೆ ಈಗ

0: ಬಹಳ ಸಂತೋಷ ಪ್ರವೀಣ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವೇನು ಕಳೆದ 2 ವರ್ಷಗಳ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆ ಆದಂತಹ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂತಹ ಅನುಭವ ಆಗಿರ್ಬೋದು, ಈ ತರಬೇತಿಯಲ್ಲಿ ತಾವು ಕಲಿತಂತಹ ವಿಷಯಗಳಾಗಿರ್ಬೋದು, ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವು ತಯಾರಿಯನ್ನು ನಡೆಸೋದ್ರ ಜೊತೆಗೆ ಪ್ರಸ್ತುತವಾಗ್ಲೂ ಕೂಡ ಈ ಒಂದು ಪ್ರಯತ್ನದಲ್ಲಿ ತಾವು ಇದ್ದು ಈ ಒಂದು ವಿಷಯದಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ಮೊಬೈಲ್ ರಿಪೇರಿ ಅಂಗಡಿಯನ್ನು ತಾವು ತೆರೆದು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ತಾರ ಕುರಿತು ತಮ್ಮ ಅನುಭವವನ್ನು ಹಾಗೂ ಈ ರೀತಿಯ ತರಬೇತಿಗಳು ಯುವಕರಲ್ಲಿ ಎಷ್ಟೆಲ್ಲ ಒಂದು ಅವಕಾಶಗಳನ್ನು ತಮ್ಮ ಭವಿಷ್ಯಕ್ಕೆ ಮಾಡಿಕೊಡ್ತಾ ಇದೆ ಅನ್ನೋದು ಕುರಿತು ತಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿರುತ್ತಿದ್ದ ಧನ್ಯವಾದಗಳು ಪ್ರವೀಣ್ ಅವರೇ.
1: ಥ್ಯಾಂಕ್ ಯು ಸರ್.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಕಾರ್ಯಕ್ರಮದಲ್ಲಿ ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡು ಗ್ರಾಮದ ಶ್ರೀಯುತ ಪ್ರವೀಣ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗುತ್ತೆ. ಇವತ್ತಿನ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ SBYM ನ VRLC ಕೆಂಚನಹಳ್ಳಿಯ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕಿನ ಮಾಕೋಡ್ ಗ್ರಾಮದ ಶ್ರೀ ಪ್ರವೀಣ್ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ನೆಚ್ಚಿನ ಹಾಡನ್ನು ನಿಮಗೆ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ಅವನು ನಮ್ಮವನು.
1: ಪ್ರಿಯ ಕೇಳುಗರೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 96 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಹಿಮಗಿರಿಯ ಕಂಡಂಗೆ,
6: ಹಿಮಗಿರಿಯ ಕಂಡಂಗೆ
5: ಕ್ರಿಮಿಯ ಹಿರಿಮೆಯದೇನು,
6: ಕ್ರಿಮಿಯ ಹಿರಿಮೆಯದೇನು
5: ಕ್ರಿಮಿಗೆ ಹಸಿವುಂಟು,
6: ಕ್ರಿಮಿಗೆ ಹಸಿವುಂಟು
5: ಇನಿತು ಬೆದಕಾಟವುಂಟು,
6: ಇನಿತು ಬೆದಕಾಟವುಂಟು
5: ಅಮಿತ ಸಂತತಿಯುಂಟು,
6: ಅಮಿತ ಸಂತತಿಯುಂಟು
5: ಹಿಮಗಿರಿಯ ಸಮಯುಗದ,
6: ಹಿಮಗಿರಿಯ ಸಮಯುಗದ
5: ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ,
6: ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ.
5: ಸೊ ಇಲ್ಲಿ ವರ್ಗೀಕರಣವನ್ನು ಕುರಿತು ನಾವು ಮಾತಾಡ್ತಾ ಇದ್ವಿ. ನಮಗೆ ಸಾಧಾರಣವಾಗಿ ಯಾವುದು ತುಂಬ ಇಂಪ್ರೆಸಿವ್, ನಮ್ಮ ಮೇಲೆ ತುಂಬ ಪ್ರಭಾವ ಯಾವುದು ಬೀರುತ್ತಪ್ಪ ಅಂತಂದರೆ, ಯಾವುದು ಗಾತ್ರದಲ್ಲಿ ದೊಡ್ಡದೋ ಅದು ಬಹಳ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತೀವಿ. ನಮ್ಮಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಇದು ಹೇಳ್ತಾರಲ್ಲ, ಅದು ಬಿಗ್ ಇಸ್ ಬ್ಯೂಟಿಫುಲ್ ಅಂತ. ಯಾವ್ದು ದೊಡ್ಡದಾಗಿದೆಯೋ ಅದು ಚೆನ್ನಾಗಿದೆ ಅಂತ. ಒಂದು ಚಿಕ್ಕ ಮನೆ, ಏ ಅದು ಚೆನ್ನಾಗಿಲ್ಲ, ಮನೆ ದೊಡ್ಡದಾಗಿರಬೇಕು. ಒಂದು ಚಿಕ್ಕ ಜಮೀನು, ಏ ಅದು ಸಾಕಾಗಲ್ಲ, ದೊಡ್ಡದಾಗಿರಬೇಕು. ಒಂದು ಗಾಡಿ, ಚಿಕ್ಕ ಗಾಡಿ ಅದೇನು ಪ್ರಯೋಜನ ಇಲ್ಲ, ದೊಡ್ಡದಾಗಿರಬೇಕು. ಸೊ ಈ ದೊಡ್ಡದರ ಹಿಂದೆ ಬೀಳೋವಂಥ ಚಾಳಿ ನಮ್ಮೆಲ್ಲರಲ್ಲೂ ಇರುತ್ತೆ. ಸೊ ಅಂತಹ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಹಿಮಗಿರಿ, ಹಿಮಾಲಯ ಪರ್ವತವನ್ನು ನೋಡ್ದ ಅಂತ ಅನ್ಕೊಳ್ಳೋಣ. ಹಿಮಾಲಯ ಪರ್ವತವನ್ನು ನೋಡ್ತಾ ನಿಂತಿದ್ದಾನೆ, ಅವನ ಕಾಲ್ಗೇನೋ ಕಚ್ಚಿತು. ಅದೇನಪ್ಪ ಅಂತ ನೋಡಿದ್ರೆ ಇರುವೆ. ಸೊ ಇವಾಗ ಎರಡನ್ನು ಏಕಕಾಲಕ್ಕೆ ನೋಡ್ತಿದ್ದಾನೆ, ದೊಡ್ಡ ಹಿಮಾಲಯ ಪರ್ವತವನ್ನು ನೋಡ್ತಿದ್ದಾನೆ, ಕಾಲ್ ಪಕ್ಕದಲ್ಲಿ ಒಂದು ಸಣ್ಣ ಇರುವೆನೂ ನೋಡ್ತಾ ಇದ್ದಾನೆ. ಸಾಧಾರಣವಾಗಿ ಅವನಿಗೇನು ಅನ್ನಿಸ್ಬೇಕು, ಇರುವೆ ಏನು ಮಹಾ, ಅಲ್ಲಿ ನೋಡಲ್ಲಿ ಹಿಮಾಲಯ ಅದು ದೊಡ್ಡದು, ಇದೇನು ಮಹಾ ಅಂತ. ಸೊ ಹಾಗೆ ಹಿಮಗಿರಿಯನ್ನು ನೋಡಿದ ನಂತರ ಕ್ರಿಮಿ ಇರುವೆಯ ಏನು ಮಹಾತ್ಮೆ ಅದರದು, ಏನಿಲ್ಲ, ಯಹ್ಕಶ್ಚಿತ್ ಒಂದು ಸಣ್ಣ ಇರುವೆ ಅಂತ ನಾವು ಅನ್ಕೊಳ್ತೀವಿ. ಆದರೆ ಗಣನೆ ಆ ಥರ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಗಣನೆಗೆ ಆಧಾರವೇ ತಪ್ಪು ಅಂತ DVG ನಮಗೆ ಮತ್ತೆ ಇಲ್ಲಿ ಎಚ್ಚರವನ್ನು ಕೊಡ್ತಾ ಇದ್ದಾರೆ. ದೊಡ್ಡದು ಒಂದು ಮಾತ್ರಕ್ಕೆ ಯಾವುದೋ ಒಂದು ಬಹಳ ಚೆನ್ನಾಗಿದೆ ಅಂತೇನಲ್ಲ, ಚಿಕ್ಕದರಲ್ಲಿರೋ ಅಂಥ ವಿಶೇಷತೆಗಳನ್ನು ನೀನು ಅರ್ಥ ಮಾಡ್ಕೊಳ್ಳಿ.

ಪ್ರಯತ್ನ ಪಟ್ಟಿದೀಯಾ ನೋಡು. ಇದು ಎಚ್ಚರಿಕೆಯ ಗಂಟೆ. ಹಾಗಾದರೆ ಆ ಸಣ್ಣದಾಗಿರುವಂಥ ಕ್ರಿಮಿಗೆ ಏನಿದೆಯಪ್ಪ ಮಹಾ ವ್ಯತ್ಯಾಸ, ಏನು ಮಹಾ ಅದರಲ್ಲಿದೆ ಅಂತಂದರೆ ಯೋಚನೆ ಮಾಡು. ಕ್ರಿಮಿಗೆ ಹಸುವಾಗುತ್ತೆ, ಅದು ಊಟ ಮಾಡಬೇಕು ಅನ್ಸುತ್ತೆ ಅದಕ್ಕೆ. ಆದರೆ ಹಿಮಾಲಯಕ್ಕೆ ಏನಾದರೂ ಆ ಥರ ಭಾವನೆ ಇದೆಯಾ? ಯಾವ ಭಾವನೆಯೂ ಇಲ್ಲ. ಹಸಿವು ಅನ್ನುವಂಥದ್ದು ಇಲ್ಲಿ ಅಗೇನ್ ಸಾಂಕೇತಿಕ ಒಂದು ಭಾವ. ಹಸಿವು ಅಂತ ಅನ್ನೋ ರೀತಿಯಲ್ಲೇ ದಾಹ, ನೀರು ಕುಡಿಬೇಕು ಅನ್ಸುತ್ತೆ, ಅಥವಾ ಯಾವುದೋ ಒಂದು ವಸ್ತು ಬೇಕು ಅನ್ಸುತ್ತೆ, ವಸ್ತುವಿನ ಹಸಿವಾಗುತ್ತೆ, ಒಂದು ಬಾಂಧವ್ಯದ ಹಸಿವಾಗುತ್ತೆ, ಸ್ನೇಹದ ಹಸಿವಾಗುತ್ತೆ, ಯಾವುದೋ ಒಂದು ರೀತಿಯ ಹಸಿವಾಗುತ್ತೆ. ನನಗಿದು ಬೇಕು, ಇದು ಬೇಡ, ಬೇಕು ಬೇಡಗಳು ನಮ್ಮಲ್ಲಿ ಬರುತ್ತೆ. ಭಾವನಾತ್ಮಕವಾಗಿ ನಾನು ಸ್ಪಂದಿಸಬಲ್ಲೆ. ಹಿಮಾಲಯ ದೊಡ್ಡದಿರ್ಬೋದು, ಅದಕ್ಕೇನಾದರೂ ಭಾವನೆ ಇದೆಯಾ? ಇಲ್ಲ. ಅದಕ್ಕೆ ತಕ್ಕಂತೆ ಬೆದಕಾಟ ಉಂಟು. ನನಗೆ ಹಸು ಬಂತು ಅಂತಂದರೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾನು ಅಲ್ಲಿ ಇಲ್ಲಿ ಓಡಾಡ್ತೀನಿ, ನನಗೆ ಬೇಕಾದಂಥ ಆಹಾರವನ್ನು ನಾನು ಹುಡುಕ್ತೀನಿ, ನನಗೆ ಯಾವುದೋ ಸ್ನೇಹ ಬೇಕು, ಸಂಬಂಧ ಬೇಕು ಅಂತಂದರೆ ಇನ್ನೊಬ್ಬರ ಜೊತೆ ನಾನು ಮಾತಾಡ್ತೀನಿ. ಆ ರೀತಿಯಲ್ಲಿ ನನ್ನ ಸಂಬಂಧದ ಹಸಿವನ್ನು ನಾನು ನೀಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿಗೆ ನಿಲ್ತಾ ಅಂತಂದರೆ ಹಿಮಗಿರಿ ಅನ್ನೋ ದೊಡ್ಡದಿರ್ಬೋದಪ್ಪ, ಆದರೆ ಇರುವೆಗೆ ಸಂತತಿಯುಂಟು. ಆ ಸಂತತಿ ಎಂಥದ್ದು? ಅಮಿತ ಸಂತತಿ. ಅದರ ಅಪ್ಪ ತಾತ ಮುತ್ತಾತ ಹಾಗೆ ಹಿಂದಕ್ಕೆ ಹೋಗ್ತಾ ಹೋದರೆ ಎಷ್ಟು ಸಂತತಿ, ಎಷ್ಟು ತಲೆಮಾರು, ಲೆಕ್ಕವೇ ಇಲ್ಲ. ಆ ಲೆಕ್ಕವೇ ಇಲ್ಲದೇ ಇರೋದರ ಕಾಲಗಣನೆಯನ್ನು ನಾವು ಮಾಡಿದಾಗ ಹಿಮಾಲಯ ಎಷ್ಟು ಹಳೆಯದೋ ಇರುವೆಯ ಸಂತತಿಯೂ ಕೂಡ ಅಷ್ಟೇ ಹಳೆಯದು. ಸೊ ಹಾಗೆ ಇವಾಗ ಕಣ್ಣಿಗೆ ಇಷ್ಟೇ ಕಾಣುವಂಥ ಇರುವೆಯನ್ನು ನೀನು ಇದೇನು ಮಹಾ ಅಂತ ಅನ್ನಕ್ಕಾಗಲ್ಲ. ಯಾಕೆಂದರೆ ಇರುವೆಗೆ ತನ್ನದೇ ಆದಂತಹ ವಿಶೇಷತೆ ಇದೆ, ಆ ವಿಶೇಷತೆ ಹಿಮಾಲಯಕ್ಕಿಲ್ಲ. ಹಾಗಾಗಿ ನೀನು ಕ್ರಿಮಿ ಪಂಕ್ತಿಯನ್ನು, ಇರುವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜೀವರಾಶಿಗಳು ಇಷ್ಟಿಷ್ಟೇ ಇರ್ತವೆ, ಅವುಗಳನ್ನು ಚಿಕ್ಕದು ಅಂತ ಹೆಂಗಪ್ಪ ಹೇಳ್ತಿದ್ದಿ? ನಿನ್ನ ಗಣನೆ ಏನು? ಅಳತೆ ಸೈಜ್, ಇದಿಷ್ಟು ಮಿಲಿಮೀಟ್ರ್ ಇದೆ, ಅದಷ್ಟು ಕಿಲೋಮೀಟ್ರ್ ಇದೆ ಅಲ್ವಾ? ಸೊ ಹಾಗೆ ಅದೊಂದರಿಂದನೇ ನೀನು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದೇ ಒಂದು ಮಾಪನದಿಂದ ದೊಡ್ಡದು ಚಿಕ್ಕದು, ಒಳ್ಳೆಯದು ಕೆಟ್ಟದ್ದು, ಹಿರಿದು ಕಿರಿದು ಅಂತ ಅನ್ನಕ್ಕೆ ಹೋಗಬೇಡ. ನಾವು ಜೀವನದಲ್ಲಿ ಅನೇಕ ಸರ್ತಿ ಮಾಡುವಂಥ ತಪ್ಪು ಇದೇನೆ. ಯಾರೋ ಒಬ್ಬರು ಬಹಳ ಸಾಹುಕಾರರಿದ್ದಾರೆ ಅಂದ ಮಾತ್ರಕ್ಕೆ ಅವರೇ ದೊಡ್ಡವರು ಸಮಾಜದಲ್ಲಿ ಅಂತ ಅಂದ್ಕೊಳ್ಳೋವಂಥದ್ದು ನಾವು ಮಾಡೋ ತಪ್ಪು ಅಲ್ವಾ? ಸರ್ವೇ ಗುಣಾಹ ಕಾಂಚನಮಾಶ್ರಯಂತಿ ಅಂತ ಹಳೇ ಕಾಲದ ಒಂದು ಸುಭಾಷಿತ. ಅಂದ್ರೇನು, ಎಲ್ಲ ಗುಣಗಳು ಕೂಡ ಒಳ್ಳೆ ಗುಣಗಳು, ಎಲ್ಲ ಗುಣಗಳು ಕೂಡ ಯಾರಲ್ಲಿ ಇದೆ ಅಂತ ನಾವು ಅಂದ್ಕೊಳ್ತೀವಿ, ಕಾಂಚನ, ಯಾರಲ್ಲಿ ಹೆಚ್ಚಿನ ಚಿನ್ನ ಇದೆಯೋ, ಯಾರು ಸಾಹುಕಾರರೋ ಅವರನ್ನೇ ನಾವೇನು ಅಂದ್ಕೊಳ್ತೀವಿ, ಓ ಇವರೇ ಒಳ್ಳೆಯವರಪ್ಪ ಅಂತ. ಸೊ ಅವ್ರ ಹಿಂದೆ ಒಂದಷ್ಟು ಜನ ಹಿಂಪಾಲಕರು ಇರೋದನ್ನು ನಾವು ನೋಡ್ತೀವಲ್ಲ. ಸೊ ಅವರ ಗಣನೆ ಹೇಗಪ್ಪ ಅಂತಂದರೆ, ಹಿಮಾಲಯವನ್ನು ನೋಡಿ ದೊಡ್ಡದು ಅಂದ್ಕೊಂಡು ಕ್ರಿಮಿ ಪಂಕ್ತಿಯನ್ನು ಮೂಲೆ ಗುಂಪು ಮಾಡುವಂಥ ಬುದ್ಧಿಯ ಜನ ಅವರು. ನಮಗೆ ಬೇಕಾಗಿರೋದು ಅದಲ್ಲ, ನಮಗೆ ಬೇಕಾಗಿರೋದು ಕ್ರಿಮಿ ಪಂಕ್ತಿಯಲ್ಲೂ ಕೂಡ ವಿಶೇಷವಾದಂಥ ಶಕ್ತಿ ಇದೆ ಅಂತ ಗುರುತಿಸುವ ಮನೋಭಾವ ನಮ್ಮಲ್ಲಿರಬೇಕು. ಸೊ ಯಾರೋ ಒಬ್ಬರು ಬಡವರಿದ್ದರೂ ಕೂಡ ಆ ಐಶ್ವರ್ಯದಲ್ಲಿ ಬಡವನಾಗಿರೋವಂಥವನು ಗುಣದಲ್ಲಿ ಹೇಗಿದ್ದಾನೆ ಅಂತ ನಾವು ನೋಡಬೇಕು. ಗುಣದಲ್ಲಿ ಅವನು ಶ್ರೀಮಂತನಾಗಿರ್ಬೋದು, ಸಂಪತ್ತಿನಲ್ಲಿ ಶ್ರೀಮಂತನಾಗಿರುವಂಥವನು ಗುಣದಲ್ಲಿ ಬಡವನಾಗಿರಬಹುದು. ಸೊ ಹಾಗೆ ಗಣನೆ ಏಕಮುಖೀಯವಾಗಿದ್ದಾಗ ನಮಗೆ ನಿಜವಾದಂತಹ ಮೌಲ್ಯದ ಅರ್ಥ ನಮಗಾಗೋದಿಲ್ಲ. ನಾವು ಹಿಂದೆ ಇದನ್ನು ನೋಡಿದ್ವಿ, ಲೌಕಿಕದ ಮೌಲ್ಯ, ಅಲೌಕಿಕದ ನಾಣ್ಯ ಅಂತ. ಸೊ ಹಾಗೆ ನಾವು ಯಾವ ರೀತಿಯ ಮಾಪಕಗಳನ್ನು ಬಳಸ್ತೀವಿ ಜೀವನದಲ್ಲಿ ಅನ್ನುವಂಥದ್ದು ಮುಖ್ಯ. ಸ್ಥಾವಿರ ಅಳ್ಳಾಡದೆ ಇರುವಂತಹ ದೊಡ್ಡದಾದಂತಹ ಒಂದು ಹಿಮಾಲಯ ಪರ್ವತಕ್ಕೂ, ಜೀವ ಚೈತನ್ಯ ಇರುವಂತಹ ಒಂದು ಸಣ್ಣ ಕ್ರಿಮಿಗೂ ನಾವು ತಾಳೆ ಹಾಕಿ ನೋಡಬೇಕಾದ್ರೆ ಏಕಮುಖೀಯವಾದಂಥ ಮೆಜರ್ಮೆಂಟ್ ಇಟ್ಕೊಳ್ಳೋಕ್ಕಾಗಲ್ಲ, ಒಂದೇ ಮೆಜರ್ಮೆಂಟ್ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆ? ಹಿಮಾಲಯಕ್ಕೆ ತನ್ನದೇ ಶಕ್ತಿ ಇದೆ, ಕ್ರಿಮಿಗೆ ತನ್ನದೇ ಶಕ್ತಿ ಇದೆ. ಸೊ ಆ ಶಕ್ತಿಯ ಹಿನ್ನೆಲೆಯಲ್ಲಿ ನಾವು ಸರಿ ತಪ್ಪುಗಳನ್ನಾಗಲಿ ಉತ್ತಮ ಅಧಮಗಳನ್ನಾಗಲಿ ನಾವು ನೋಡಬೇಕೇ ಹೊರತು ನೇರವಾಗಿ ನೋಡೋವಂಥದ್ದಲ್ಲ. ವಿ ಕೆನಾಟ್ ಕಂಪೇರ್ ಆರೆಂಜಸ್ ಆ್ಯಂಡ್ ಆ್ಯಪಲ್ಸ್ ಅಂತ ಒಂದು ಇಂಗ್ಲೀಷ್ನಲ್ಲಿ ನಾಣ್ಣುಡಿ ಇದೆ. ಒಂದು ಆ್ಯಪಲ್ ಒಳ್ಳೇದಾ ಅಥವಾ ಕಿತ್ತಲೆ ಹಣ್ಣು ಒಳ್ಳೇದಾ ಅಂತ ನಾವು ಹೆಂಗೆ ತೀರ್ಮಾನ ಮಾಡೋದಕ್ಕೆ ಸಾಧ್ಯ? ಯಾಕೆಂದರೆ ಆ್ಯಪಲ್ಲಿನ ಗುಣ ಆ್ಯಪಲ್ಗೆ, ಕಿತ್ತಲೆ ಹಣ್ಣಿನ ಗುಣ ಕಿತ್ತಲೆ ಹಣ್ಣಿಗೆ. ಇದಕ್ಕಿಂತ ಅದು ಒಳ್ಳೆಯದು ಅಂತ ಅನ್ಬೇಕಾದ್ರೆ ನನ್ನ ಆಂತರಿಕವಾದಂತಹ ಕೆಲವು ಪೂರ್ವಾಗ್ರಹಗಳ ಮೇಲೆ ನಾನು ಇದು ಸರಿ ಅದು ತಪ್ಪು, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಇರ್ತೀನಿ.

0: ಮೂಲಭೂತವಾಗಿ ಅದು ಸರಿ ತಪ್ಪುಗಳು ಇರಲ್ಲ ಅಲ್ಲಿ. ಸೊ ಅದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಈಗ ದೊಡ್ಡದಾಗಿದೆ ಅನ್ನೋದರ ಒಂದೇ ಕಾರಣಕ್ಕೆ ಅದು ಸರಿ ಅಂತ ನಾವು ಅನ್ಕೊಳ್ಳೋಕ್ಕಾಗಲ್ಲ. ಬೇರೆ ಅನೇಕ ಗುಣಗಳನ್ನು ಆರೋಪಿಸಿ ನೋಡಿ ಯಾವುದು ನಿಜಕ್ಕೂ ಗೌರವಾರ್ಹವೋ ಅದಕ್ಕೆ ನಾವು ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 96 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗುರಿ ಸ್ಪಷ್ಟವಿದ್ದರೆ ಗೆಲುವು ಖಚಿತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗುರಿ ಸ್ಪಷ್ಟವಿದ್ದರೆ ಗೆಲುವು ಖಚಿತ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಾನವ ಜೀವನದಲ್ಲಿ ಗುರಿ ಎಂಬುದು ದಿಕ್ಕು ತೋರಿಸುವ ದಿಕ್ಸೂಚಿಯಂತೆ, ಗುರಿಯಿಲ್ಲದ ಜೀವನವು ದಿಕ್ಕಿಲ್ಲದ ಹಡಗಿನಂತೆ ಇರುತ್ತದೆ. ಯಾವ ಕ್ಷೇತ್ರದಲ್ಲಿ ಆಗಲಿ ಯಶಸ್ಸು ಸಾಧಿಸಬೇಕಾದರೆ ಮೊದಲು ಸ್ಪಷ್ಟವಾದ ಗುರಿ, ಅದರೊಂದಿಗೆ ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಅಗತ್ಯ. ಜೀವನದಲ್ಲಿ ಸಾಧನೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಒಂದು ಸ್ಪಷ್ಟ ಗುರಿ ಮತ್ತು ಅದನ್ನು ತಲುಪುವ ದೃಢ ಸಂಕಲ್ಪ ಇರುತ್ತದೆ. ಒಬ್ಬ ಯುವಕ ತನ್ನ ಊರಿನಲ್ಲಿ ಸಣ್ಣ ವ್ಯಾಪಾರ ಆರಂಭಿಸಬೇಕೆಂದು ನಿರ್ಧರಿಸಿದ. ಆತನ ಬಳಿ ದೊಡ್ಡ ಬಂಡವಾಳವೂ ಇರಲಿಲ್ಲ, ವ್ಯಾಪಾರದ ಅನುಭವವೂ ಹೆಚ್ಚಿರಲಿಲ್ಲ. ಆದರೆ ಏನಾದರೂ ಸಾಧಿಸಬೇಕೆಂಬ ಬಲವಾದ ಕನಸು ಮಾತ್ರ ಇತ್ತು. ಆತನನ್ನ ಯೋಜನೆಯನ್ನು ಸ್ನೇಹಿತರ ಮತ್ತು ಪರಿಚಯಸ್ಥರ ಮುಂದೆ ಹೇಳಿದಾಗ ಅನೇಕರು ನಿರುತ್ಸಾಹಗೊಳಿಸುವ ಮಾತುಗಳನ್ನು ಆಡತೊಡಗಿದರು. ಈ ಕೆಲಸದಲ್ಲಿ ಯಶಸ್ಸು ಸಿಗುವುದಿಲ್ಲ, ಇಂದಿನ ಸ್ಪರ್ಧೆ ಯುಗದಲ್ಲಿ ಹೊಸ ವ್ಯಾಪಾರ ನಡೆಸುವುದು ಸುಲಭವಲ್ಲ, ನಿನ್ನಿಂದ ಆಗುವುದಿಲ್ಲ, ಹಣ ಕಳೆದುಕೊಳ್ಳುವೆ ಎಂಬ ಮಾತುಗಳು ಪದೇ ಪದೇ ಕೇಳಿ ಬಂದವು. ಕೆಲವರು ಆತನನ್ನು ಹಾಸ್ಯ ಮಾಡಿದರು, ಇನ್ನು ಕೆಲವರು ಮೊದಲೇ ಸೋಲಿನ ಭವಿಷ್ಯ ನುಡಿದರು. ಆದರೆ ಆ ಯುವಕ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡ. ಇತರರ ನಕಾರಾತ್ಮಕ ಮಾತುಗಳಿಗಿಂತ ತನ್ನ ಗುರಿಗೆ ಹೆಚ್ಚು ಮಹತ್ವ ನೀಡಿದ. ಸಣ್ಣ ಮಟ್ಟದಲ್ಲಿ ವ್ಯಾಪಾರ ಆರಂಭಿಸಿದ. ಆರಂಭದಲ್ಲಿ ಕೆಲವು ತೊಂದರೆಗಳು ಎದುರಾದವು, ಕೆಲವೊಮ್ಮೆ ನಷ್ಟವೂ ಉಂಟಾಯಿತು. ಆದರೂ ಆತ ನಿರಾಶನಾಗಲಿಲ್ಲ, ತನ್ನ ತಪ್ಪುಗಳಿಂದ ಪಾಠ ಕಲಿತ, ಹೊಸ ಮಾರ್ಗಗಳನ್ನು ಹುಡುಕಿದ, ಪ್ರಾಮಾಣಿಕತೆ ಮತ್ತು ಪರಿಶ್ರಮವನ್ನು ತನ್ನ ಬಲವನ್ನಾಗಿಸಿಕೊಂಡ. ಕೆಲವು ವರ್ಷಗಳು ಕಳೆದವು. ಒಂದು ಕಾಲದಲ್ಲಿ ಜನರು ಅಸಹತಿ ಎಂದಿದ್ದ ಅದೇ ವ್ಯಾಪಾರ ಯಶಸ್ವಿಯಾಗಿ ಬೆಳೆಯಿತು. ಆತನ ಸಂಸ್ಥೆ ಅನೇಕ ಜನರಿಗೆ ಉದ್ಯೋಗ ನೀಡುವ ಮಟ್ಟಕ್ಕೆ ವಿಸ್ತರಿಸಿತು. ಯಶಸ್ಸಿನ ರಹಸ್ಯವನ್ನು ಕೇಳಿದಾಗ ಆತ ಹೇಳಿದ ಮಾತು ಬಹಳ ಅರ್ಥಪೂರ್ಣವಾಗಿತ್ತು. ನಾನು ಎಲ್ಲರ ಮಾತುಗಳನ್ನು ಕೇಳಿದ್ದರೆ ಮೊದಲ ಹೆಜ್ಜೆಯನ್ನು ಇಡುತ್ತಿರಲಿಲ್ಲ. ನನ್ನ ಗುರಿಯ ಮೇಲೆ ವಿಶ್ವಾಸ ಇಟ್ಟಿದ್ದರಿಂದಲೇ ಇಂದು ಈ ಮಟ್ಟಕ್ಕೆ ಬಂದಿದ್ದೇನೆ. ಈ ಕತೆ ನಮ್ಮೆಲ್ಲರ ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನು ನೀಡುತ್ತದೆ. ನಾವು ಯಾವುದೇ ಹೊಸ ಕೆಲಸ

ಕಲ್ಪಿಸಿದಾಗ, ದೊಡ್ಡ ಕನಸು ಕಂಡಾಗ ಅಥವಾ ಮಹತ್ವದ ಗುರಿಯನ್ನು ಹೊಂದಿದಾಗ ಕೆಲವರು ಪ್ರೋತ್ಸಾಹಿಸುತ್ತಾರೆ, ಆದರೆ ಕೆಲವರು ನಿರುತ್ಸಾಹಗೊಳಿಸುವ ಮಾತುಗಳನ್ನು ಆಡುತ್ತಾರೆ. ಇದು ಜೀವನದ ಸಹಜ ಭಾಗ. ಆದರೆ ಯಶಸ್ಸು ಮತ್ತು ವಿಫಲತೆಯ ನಡುವಿನ ವ್ಯತ್ಯಾಸ ಅನೇಕ ಬಾರಿ ನಮ್ಮ ಮನೋಭಾವದಲ್ಲಿಯೇ ಅಡಗಿರುತ್ತದೆ. ನಕಾರಾತ್ಮಕ ಮಾತುಗಳು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಹುದು, ನಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಹುಟ್ಟಿಸಬಹುದು. ಆದರೆ ಇಂತಹ ಮಾತುಗಳಿಗೆ ಮಣಿದು ಬಿಟ್ಟರೆ ನಮ್ಮ ಕನಸುಗಳೇ ಅರ್ಧ ದಾರಿಯಲ್ಲಿ ನಿಂತು ಬಿಡುತ್ತವೆ. ಆದ್ದರಿಂದ ಯಾವ ಮಾತುಗಳನ್ನು ಸ್ವೀಕರಿಸಬೇಕು ಮತ್ತು ಯಾವ ಮಾತುಗಳನ್ನು ಕಡೆಗಣಿಸಬೇಕು ಎಂಬ ವಿವೇಕವನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ಸಮಾಜದಲ್ಲಿ ಅನೇಕ ಯುವಕರು ಹೊಸ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಮುಂದಾಗುತ್ತಿದ್ದಾರೆ. ಕೆಲವರು ಉದ್ಯಮಿಗಳಾಗುತ್ತಿದ್ದಾರೆ, ಕೆಲವರು ಕೃಷಿಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ, ಕೆಲವರು ತಂತ್ರಜ್ಞಾನ, ಶಿಕ್ಷಣ, ಕಲೆ, ಸಾಹಿತ್ಯ ಮತ್ತು ಸಮಾಜ ಸೇವೆಯಂತಹ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಇವರಲ್ಲಿ ಯಶಸ್ಸು ಸಾಧಿಸುವವರು ಸಾಮಾನ್ಯವಾಗಿ ಒಂದು ಗುಣವನ್ನು ಹೊಂದಿರುತ್ತಾರೆ, ಅದು ತಮ್ಮ ಗುರಿಯ ಮೇಲಿನ ಅಚಲ ವಿಶ್ವಾಸ. ಆತ್ಮವಿಶ್ವಾಸ ಎಂಬುದು ಯಶಸ್ಸಿನ ಪ್ರಮುಖ ಅಡಿಪಾಯವಾಗಿದೆ. ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿ ಅವಕಾಶಗಳನ್ನು ಕಂಡರೂ ಹೆದರುತ್ತಾನೆ. ಆತ್ಮವಿಶ್ವಾಸ ಹೊಂದಿರುವ ವ್ಯಕ್ತಿ ಸವಾಲುಗಳನ್ನು ಎದುರಿಸಿ ಮುಂದೆ ಸಾಗುತ್ತಾನೆ. ಆತ್ಮವಿಶ್ವಾಸ ಎಂದರೆ ಅವಕಾಶವಲ್ಲ, ಅದು ತನ್ನ ಸಾಮರ್ಥ್ಯದ ಮೇಲೆ ಇರುವ ನಂಬಿಕೆ. ವಿದ್ಯಾರ್ಥಿಗಳ ಜೀವನದಲ್ಲಿಯೂ ಇದೇ ಸತ್ಯ ಅನ್ವಯಿಸುತ್ತದೆ. ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗೆ ಕೆಲವರು ಈ ಪರೀಕ್ಷೆ ತುಂಬ ಕಷ್ಟ, ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಬಹುದು. ಆದರೆ ಆತ ತನ್ನ ಅಧ್ಯಯನದ ಮೇಲೆ ಗಮನ ಹರಿಸಿ ಪರಿಶ್ರಮ ಮುಂದುವರಿಸಿದರೆ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಅದೇ ರೀತಿ ಕ್ರೀಡಾಪಟು, ರೈತ, ಉದ್ಯೋಗಿ ಅಥವಾ ಸಮಾಜ ಸೇವಕ ಯಾರೇ ಆಗಿರಲಿ, ಯಶಸ್ಸು ಪಡೆಯಲು ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನ ಅಗತ್ಯ. ನಾವು ಒಂದು ವಿಷಯವನ್ನು ಎಂದಿಗೂ ಮರೆಯಬಾರದು. ಯಾವುದೇ ಮಹತ್ವದ ಸಾಧನೆ ಒಂದು ದಿನದಲ್ಲಿ ಹುಟ್ಟುವುದಿಲ್ಲ. ಪ್ರತಿಯೊಂದು ಯಶಸ್ಸಿನ ಹಿಂದೆ ಅನೇಕ ದಿನಗಳ ಪರಿಶ್ರಮ, ತಾಳ್ಮೆ ಮತ್ತು ಸಂಕಷ್ಟಗಳು ಇರುತ್ತವೆ. ಕೆಲವೊಮ್ಮೆ ವಿಫಲತೆಗಳು ಎದುರಾಗುತ್ತವೆ, ಆದರೆ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಮತ್ತಷ್ಟು ಉತ್ತಮವಾಗಿ ಪ್ರಯತ್ನಿಸಲು ದೊರೆಯುವ ಅವಕಾಶವಾಗಿದೆ. ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಟೀಕೆಗಳು ಮತ್ತು ನಕಾರಾತ್ಮಕ ಅಭಿಪ್ರಾಯಗಳು ಕ್ಷಣಾರ್ಧದಲ್ಲಿ ಹರಡುತ್ತವೆ. ಯಾರಾದರೂ ಹೊಸ ಪ್ರಯತ್ನ ಮಾಡಿದರೆ ತಕ್ಷಣ ಟೀಕಿಸುವವರು ಇರುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ಪ್ರತಿಯೊಂದು ಟೀಕೆಗೆ ಉತ್ತರ ನೀಡುವುದಕ್ಕಿಂತ ನಮ್ಮ ಕೆಲಸದ ಮೂಲಕ ಉತ್ತರ ನೀಡುವುದು ಹೆಚ್ಚು ಪರಿಣಾಮಕಾರಿ. ಗುರಿ ಸ್ಪಷ್ಟವಾಗಿದ್ದರೆ ದಾರಿಯಲ್ಲಿನ ಅಡೆತಡೆಗಳು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಗುರಿ ಸ್ಪಷ್ಟವಾಗಿದ್ದರೆ ಕಷ್ಟಗಳು ತಾತ್ಕಾಲಿಕವೆಂದು ಅರ್ಥವಾಗುತ್ತವೆ. ಗುರಿ ಸ್ಪಷ್ಟವಾಗಿದ್ದರೆ ನಿರುತ್ಸಾಹದ ಮಾತುಗಳು ನಮ್ಮ ಹೆಜ್ಜೆಗಳನ್ನು ನಿಧಾನಗೊಳಿಸಬಹುದು, ಆದರೆ ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಇತಿಹಾಸವನ್ನು ಗಮನಿಸಿದರೆ ಜಗತ್ತಿನಲ್ಲಿ ಸಾಧನೆ ಮಾಡಿದ ಅನೇಕ ವ್ಯಕ್ತಿಗಳು ಆರಂಭದಲ್ಲಿ ಟೀಕೆಗಳನ್ನು ಎದುರಿಸಿದ್ದಾರೆ, ಆದರೆ ಅವರು ತಮ್ಮ ಗುರಿಯನ್ನು ಬಿಟ್ಟುಕೊಡಲಿಲ್ಲ, ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡರು. ನಮ್ಮ ಮಕ್ಕಳಿಗೂ ಇದೇ ಮೌಲ್ಯವನ್ನು ಕಲಿಸಬೇಕಾಗಿದೆ. ದೊಡ್ಡ ಕನಸುಗಳನ್ನು ಕಾಣಲು ಪ್ರೋತ್ಸಾಹಿಸಬೇಕು, ಪರಿಶ್ರಮದ ಮಹತ್ವವನ್ನು ತಿಳಿಸಬೇಕು, ವಿಫಲತೆಯನ್ನು ಹೆದರದೆ ಮತ್ತೆ ಮತ್ತೆ ಪ್ರಯತ್ನಿಸುವ ಮನೋಭಾವವನ್ನು ಬೆಳೆಸಬೇಕು. ಇತರರ ನಿರುತ್ಸಾಹದ ಮಾತುಗಳಿಗಿಂತ ನಮ್ಮ ಪರಿಶ್ರಮ ಮತ್ತು ಸಾಮರ್ಥ್ಯದ ಮೇಲೆ ನಂಬಿಕೆ ಇಡುವಂತೆ ಮಾರ್ಗದರ್ಶನ ಮಾಡಬೇಕು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಗುರಿಗಳಿರುತ್ತವೆ. ಆ ಗುರಿಗಳನ್ನು ಸಾಧಿಸುವ ದಾರಿಯಲ್ಲಿ ಅನೇಕ ಸವಾಲುಗಳು ಎದುರಾಗಬಹುದು. ಕೆಲವರು ಅನುಮಾನ ವ್ಯಕ್ತಪಡಿಸಬಹುದು, ಕೆಲವರು ನಿರುತ್ಸಾಹಗೊಳಿಸಬಹುದು. ಆದರೆ ನಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಮತ್ತು ನಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಯಶಸ್ಸು ದೂರದಲ್ಲಿರುವುದಿಲ್ಲ. ಆದ್ದರಿಂದ ಬದುಕಿನಲ್ಲಿ ಒಂದು ಸಂಕಲ್ಪ ಮಾಡೋಣ. ನಮ್ಮ ಕನಸುಗಳನ್ನು ಸಣ್ಣದಾಗಿ ಕಾಣಬೇಡ, ನಿರುತ್ಸಾಹದ ಮಾತುಗಳಿಗೆ ಮಣಿಯಬೇಡ. ಆತ್ಮವಿಶ್ವಾಸವನ್ನು ನಮ್ಮ ಬಲವನ್ನಾಗಿಸೋಣ, ಪರಿಶ್ರಮವನ್ನು ನಮ್ಮ ಮಾರ್ಗವನ್ನಾಗಿಸೋಣ, ಗುರಿಯತ್ತ ದೃಢ ಹೆಜ್ಜೆ ಇಡೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು
ಗುರಿ ಸ್ಪಷ್ಟವಿದ್ದರೆ ಗೆಲುವು

ರಚಿತ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗುರಿ ಸ್ಪಷ್ಟವಿದ್ದರೆ ಗೆಲುವು ಖಚಿತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎಲ್ಪಿಂಗ್ ಕೋರ್ಬ್ಗಳ ಬಳಕೆ ಹೇಗಿರುತ್ತದೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸುವಂತಹ ಈ ತರಗತಿಯನ್ನು ನಾನು ಸದಾನಂದ ನಿಮ್ಮ ಇಂಗ್ಲಿಷ್ ಕಲಿಕೆಯ ಅನುಕೂಲಕ್ಕಾಗಿ ನಡೆಸಿಕೊಡ್ತಾ ಇದ್ದೇನೆ. ಕಳೆದ ತರಗತಿಗಳಲ್ಲಿ ನಾನು ನಿಮಗೆ ವರ್ಬ್ಗಳ ಬಳಕೆ ಹೇಗಿರುತ್ತೆ ಇಂಗ್ಲಿಷ್ನಲ್ಲಿ ಅನ್ನೋದನ್ನು ವಿವರಿಸ್ತಾ ಇದ್ದೆ. ಹಾಗೆ ಹಿಂದಿನ ತರಗತಿಯಲ್ಲಿ ಮುಖ್ಯವಾಗಿ ಇಂಗ್ಲಿಷ್ನಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್ ಅನ್ನುವ ಭಾಗ ಏನಿದೆ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಮತ್ತು ವೈ ದೇ ಆರ್ ಯೂಸ್ಡ್ ಅವು ಯಾವ ಕಾರಣಕ್ಕಾಗಿ ಇಂಗ್ಲಿಷ್ನಲ್ಲಿ ಬಳಕೆಯಾಗ್ತವೆ ಅನ್ನೋದನ್ನು ವಿವರಿಸಿದ್ದೇನೆ. ನೀವು ಆ ತರಗತಿಯನ್ನು ಕೇಳಿದ್ದೀರಿ, ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ನಾನು ಯಾವಾಗಲೂ ನಿಮಗೆ ಒಂದು ಮಾತನ್ನು ಹೇಳಿದ್ದೇನೆ, ಈ ಇಂಗ್ಲಿಷ್ ತರಗತಿಗಳನ್ನು ಅಟೆಂಡ್ ಮಾಡಬೇಕಾದ್ರೆ ನಿಮ್ಮ ಕೈನಲ್ಲಿ ಒಂದು ನೋಟ್ಬುಕ್ ಮತ್ತು ಪೆನ್ಸಿಲ್ ಅಥವಾ ಪೆನ್ನು ಇರಬೇಕು. ಯಾಕಂದರೆ ಮುಖ್ಯವಾದ ವಿಷಯಗಳನ್ನು ಗುರುತು ಹಾಕ್ಕೊಂಡು ಪದೇ ಪದೇ ಅದನ್ನು ಓದಿ ಬರೆದು ಅಭ್ಯಾಸ ಮಾಡಿದಾಗ ಮಾತ್ರ ನಿಮ್ಮ ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ಕಲ್ತ್ಕೊಂಡು ಮತ್ತೆ ಪ್ರತಿ ಬಾರಿ ಮರೆತು ಬಿಡುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗತ್ತೆ. ಇದರಿಂದ ನಿಮ್ಮ ಶಕ್ತಿಯೂ ನಷ್ಟ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಯ್ಯೋ ಈ ಇಂಗ್ಲಿಷ್ ನನಗೆ ಬರಲ್ಲ ಅನ್ನೋ ಯೋಚನೆ ಬಂದು ಇಂಗ್ಲಿಷಿನ ಸಹವಾಸವನ್ನು ಇಂಗ್ಲಿಷಿನ ಬಳಕೆಯನ್ನು ನೀವು ಕೈ ಬಿಟ್ಬಿಡಬೇಕಾಗತ್ತೆ. ಇದರಿಂದ ನಿಮಗೆ ಅಪಾಯ ಮತ್ತು ನಿಮ್ಮ ಭವಿಷ್ಯಕ್ಕೂ ಕೂಡ ಮಾರಕ ಆಗತ್ತೆ. ಇಂಗ್ಲಿಷ್ ಗೊತ್ತಿದ್ರೆ ನಮಗೆ ಉದ್ಯೋಗದ ಅವಕಾಶಗಳು, ಕಲಿಕೆಯ ಅವಕಾಶ

ಅಂಶಗಳು ಹೆಚ್ಚಾಗತ್ವೆ. ಹಾಗಾಗಿ ಈ ತರಗತಿಯಲ್ಲಿ ಹೇಳುವಂತಹ ಮುಖ್ಯವಾದಂತಹ ಅಂಶಗಳನ್ನ ನೀವು ಬರೆದಿಟ್ಕೊಳ್ಳೋ ಅಭ್ಯಾಸವನ್ನ ಮಾಡಬೇಕು. ಅದ್ಭುತಲ್ವಾ? ನೋಡಿ, ಕಳೆದ ತರಗತಿನಲ್ಲಿ ಈ ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನು ಅನ್ನೋದರ ಜೊತೆಗೆ ಯಾಕೆ ಅದನ್ನ ಇಂಗ್ಲಿಷ್ನಲ್ಲಿ ಬಳಕೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ವಿವರಿಸಿದ್ದೆ. ನಮಗೆ ಯಾವಾಗಲೂ ಕೂಡ ಯಾವುದೇ ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಅದು ಏನು ಮತ್ತೆ ಏಕೆ, ವಾಟ್ ಇಟ್ ಈಸ್, ವೈ ಇಟ್ ಈಸ್ ಮತ್ತೆ ಹೌ ಇಟ್ ಈಸ್, ಈ ಮೂರು ಪ್ರಶ್ನೆಗಳು ಬರಬೇಕು. ಈ ಮೂರು ಪ್ರಶ್ನೆಗಳಿಗೆ ಉತ್ತರ ದೊರೆತಾಗ ಮಾತ್ರ ನಾವೊಂದು ಅಂಶವನ್ನ, ಒಂದು ವ್ಯವಸ್ಥೆಯನ್ನ, ಒಂದು ಕಲಿಕೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಉದಾಹರಣೆಗೆ ಈಸ್ ನಾಟ್ ಕಮಿಂಗ್ ಅಂತ ನಾನು ಹೇಳೋದಾದ್ರೆ ಈಸ್ ನಾಟ್ ಕಮಿಂಗ್, ಶೀ ಈಸ್ ನಾಟ್ ಕಮಿಂಗ್ ಅವಳು ಬರುತ್ತಿಲ್ಲ, ಈ ಈಸ್ ನಾಟ್ ಕಮಿಂಗ್ ಅವನು ಬರುತ್ತಿಲ್ಲ. ನೋಡಿ, ಅವಳು ಬರುತ್ತಿಲ್ಲ, ಅವನು ಬರುತ್ತಿಲ್ಲ, ಶೀ ಈಸ್ ಕಮಿಂಗ್, ಹೀಸ್ ಕಮಿಂಗ್ ಅವಳು ಬರುತ್ತಿರುವಳು, ಅವನು ಬರುತ್ತಿರುವನು. ನಿಮಗೆ ಕಮಿಂಗ್ ಅಂತ ಹೇಳಿದಾಗ ಬರುತ್ತಿರುವನು, ಬರುತ್ತಿರುವಳು ಅನ್ನೋ ಅರ್ಥ ಸಿಕ್ಬಿಡತ್ತೆ. ಆದ್ರೆ ಅಲ್ಲಿ ಈಸ್ ಏನ್ ಪಾತ್ರನ ನಿರ್ವಹಿಸ್ತಾ ಇದೆ ಅನ್ನೋ ಅರ್ಥ ನಿಮಗೆ, ಅದರ ಪಾತ್ರ ಏನು ಅನ್ನೋದು ಬೇಗ ಗೊತ್ತಾಗುವುದಿಲ್ಲ. ಹಾಗಾಗಿ ಹೀ ಈಸ್ ನಾಟ್ ಕಮಿಂಗ್, ನೋಡಿ ಕನ್ನಡದಲ್ಲಿ ಏನಾಗತ್ತೆ, ಅವನು ಬರುತ್ತಿಲ್ಲ, ಅವನು ಬರುತ್ತಿರುವನು, ಅವನು ಬರುತ್ತಿಲ್ಲ. ಈ ಬರುತ್ತಿರುವನು ಅನ್ನೋ ಭಾಗ ಇದೆಯಲ್ಲ, ಅಲ್ಲಿ ಈಸ್ ಪದದ ಉಪಸ್ಥಿತಿ ಇದೆ. ಬರುತ್ತಿಲ್ಲ ಅಂತ ಹೇಳಿದಾಗ ಆ ಇಲ್ಲ, ಬರುತ್ತಿಲ್ಲ ಅನ್ನೋ ಭಾಗದಲ್ಲೇ ಈಸ್ ನಾಟ್ ಅನ್ನೋದರ ಕೆಲಸ ಆಗ್ತಾ ಇರತ್ತೆ. ಇಂಗ್ಲಿಷ್ ನಲ್ಲಿ ಈಸ್ ನಾಟ್ ಕಮಿಂಗ್, ಕನ್ನಡದಲ್ಲಿ ಬರುತ್ತಿಲ್ಲ. ಈ ಡಿಫ್ರೆನ್ಸ್ ಅನ್ನ ನೀವು ಗಮನಿಸ್ಕೊಳ್ಬೇಕು. ಆ ಡಿಫ್ರೆನ್ಸ್ ಅನ್ನ ನೀವು ಗಮನಿಸಿದಾಗ ಮಾತ್ರ ಪದೇ ಪದೇ ಅದರ ಕುರಿತು ಯೋಚನೆ ಮಾಡಬೇಕು, ಇದು ಹೀಗೆ ಬಳಕೆಯಾಗತ್ತೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅಂತಹ ಉದಾಹರಣೆಗಳನ್ನ ನೀವು ನೋಡ್ತಾ ಹೋದ್ರೆ, ಶಿ ಈಸ್ ನಾಟ್ ಸಿಂಗಿಂಗ್, ಶಿ ಈಸ್ ನಾಟ್ ರೈಟಿಂಗ್, ವಿ ಆರ್ ನಾಟ್ ಲರ್ನಿಂಗ್, ಐ ಆಮ್ ನಾಟ್ ಲರ್ನಿಂಗ್, ಐ ಆಮ್ ಲರ್ನಿಂಗ್, ಐ ಆಮ್ ನಾಟ್ ಲರ್ನಿಂಗ್, ವಿ ಆರ್ ಲರ್ನಿಂಗ್, ವಿ ಆರ್ ನಾಟ್ ಲರ್ನಿಂಗ್, ಶಿ ಈಸ್ ಲರ್ನಿಂಗ್, ಶಿ ಈಸ್ ನಾಟ್ ಲರ್ನಿಂಗ್, ದೇ ಆರ್ ಲರ್ನಿಂಗ್, ದೇ ಆರ್ ನಾಟ್ ಲರ್ನಿಂಗ್. ಹೀಗೆ ಈಸ್ ನಾಟ್, ಆರ್ ನಾಟ್, ಆಮ್ ನಾಟ್ ಬಳಕೆಯಾಗತ್ತೆ ಅನ್ನುವಂತ ಒಂದು ನೆನಪು ನಿಮ್ಮಲ್ಲಿ ಸೃಷ್ಟಿಯಾಗತ್ತೆ. ಇದಕ್ಕೆ ಒಂದು ಪ್ಯಾಟರ್ನ್ ಅಂತ ಹೇಳ್ತೀವಿ. ಒಂದು ರೀತಿಯ ರಿಪಿಟಿಷನ್ ಇರುತ್ತೆ, ಒಂದು ರೀತಿಯಲ್ಲೇ ಬಳಕೆಯಾಗತ್ತೆ. ಈ ಯಾವ ರೀತಿಯಲ್ಲಿ ಬಳಕೆಯಾಗತ್ತೆ ಆ ರೀತಿಯ ಪರಿಚಯ ನಮಗೆ ಆಗ್ಬೇಕು. ಏನದು ಪ್ಯಾಟರ್ನ್ ಅಂದ್ರೆ, ಕನ್ನಡದಲ್ಲಿ ಕ್ರಿಯಾಪದ ಸ್ವತಃ ನೆಗೆಟಿವ್ ಆಗತ್ತೆ. ಮಾತನಾಡು, ಮಾತನಾಡುವುದಿಲ್ಲ, ಕೇಳು, ಕೇಳುವುದಿಲ್ಲ, ಮಾಡುತ್ತಿರುವೆನು, ಮಾಡುತ್ತಿಲ್ಲ, ನೋಡುತ್ತಿರುವೆನು, ನೋಡುತ್ತಿಲ್ಲ. ನೋಡಿ, ಇದು ಒಂದು ವ್ಯವಸ್ಥೆ, ಒಂದು ರೀತಿ, ಒಂದು ಪ್ಯಾಟರ್ನ್. ಅದೇ ಇಂಗ್ಲಿಷ್ನಲ್ಲಿ ಐ ಆಮ್ ನಾಟ್ ಸೀಯಿಂಗ್, ಐ ಆಮ್ ಸೀಯಿಂಗ್, ಈಸ್ ನಾಟ್ ಸೀಯಿಂಗ್, ಈಸ್ ಸೀಯಿಂಗ್, ಆರ್ ನಾಟ್ ಸೀಯಿಂಗ್, ಆರ್ ಸೀಯಿಂಗ್. ಹೀಗೆ ಈ ಹೆಲ್ಪಿಂಗ್ ವರ್ಬ್ನ ಇಟ್ಕೊಂಡು ವಾಕ್ಯಗಳ ರಚನೆ ಆಗತ್ತೆ. ಈ ಪ್ಯಾಟರ್ನ್ ಅನ್ನ ನೀವು ಗುರುತಿಸಬೇಕು. ಮೊದಲು ಗುರುತಿಸಬೇಕು ಅಂತ ಹೇಳಿದ್ರೆ ನಿಮ್ಗದು ಮೊದಲು ಓ ಈ ರೀತಿ ಬಳಕೆ ಆಗತ್ತೆ ಅಂತ ಹೇಳಿ ಆಗಿರಬೇಕು. ಅರ್ಥ ಆದ್ಮೇಲೆ ನಮ್ಗೆ ಗುರುತಿಸೋದಕ್ಕೆ ಆಗತ್ತೆ. ಯಾಕಂದ್ರೆ ನಮ್ಮ ಮಿದುಳಿಗೆ ಒಂದು ಸಾಮರ್ಥ್ಯ ಇದೆ, ಅದಕ್ಕೆ ಏನು ಅರ್ಥ ಆಗಿರುತ್ತೋ ಅದನ್ನ ಗುರುತಿಸುತ್ತೆ. ಮತ್ತೆ ಅದಕ್ಕೊಂದು ದೌರ್ಬಲ್ಯನೂ ಇದೆ, ಅದಕ್ಕೆ ಏನು ಅರ್ಥ ಆಗಿಲ್ವೋ ಅದು ಅದನ್ನ ಗುರುತಿಸೋದಿಕ್ಕೆ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ನಮ್ಮ ಮಿದುಳಿಗೆ ನಾವು ಸಹಾಯ ಮಾಡಬೇಕು. ಇಂಗ್ಲಿಷ್ನಲ್ಲಿ ಈ ರೀತಿಯ ವಾಕ್ಯ ಪ್ರಕಾರಗಳು
ಇವೆ.

ಹಾಗಾಗಿ ಇವುಗಳ ಬಳಕೆಯನ್ನ ನಾವು ಹೀಗೆ ಮಾಡಬೇಕು. ಯಾಕೆ ಹೀಗೆ ಮಾಡಬೇಕು ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕಂಡುಕೊಳ್ಬೇಕು. ಯಾಕಂದ್ರೆ ನಮ್ಮ ಮಿದುಳು ಒಬ್ಬ ಒಳ್ಳೆಯ ಸೇವಕ, ಇಂಗ್ಲಿಷ್ ನಲ್ಲಿ ಸರ್ವೆಂಟ್ ಅಂತ ಹೇಳ್ತೀವಿ. ನಾವು ಏನನ್ನ ಹೇಳ್ತೀವೋ ಅದನ್ನ ಅದು ಮಾಡುತ್ತೆ, ನೆನ್ಪಿಟ್ಕೊಳ್ಳುತ್ತೆ. ಮತ್ತೆ ಕಲಿಬೇಕಾದ್ರೆ ಯಾವಾಗ್ಲೂ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಜ್ಞಾನ ನನಗೆ ಏಕೆ ಬೇಕು ಮತ್ತೆ ಹೇಗೆ ಬೇಕು ಅನ್ನೋ ಮಾಹಿತಿಯನ್ನು ಕೂಡ ಮಿದುಳಿಗೆ ನೀಡಬೇಕು. ಆಗ ಮಾತ್ರ ಮಿದುಳು ಅದನ್ನ ನೆನ್ಪಿಟ್ಕೊಳ್ಳುತ್ತೆ. ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಸಿನಿಮಾ ಹಾಡನ್ನ ಕೇಳಿದ್ರಿ ಅಂತ ಇಟ್ಕೊಳ್ಳಿ, ನಿಮಗೆ ಆ ಹಾಡು ಇಷ್ಟ ಆಯ್ತು, ಅದರ ಮ್ಯೂಸಿಕ್ ಇಷ್ಟ ಇರ್ಬೋದು ಅಥವಾ ಅದರಲ್ಲಿ ಇರುವಂತ ಪದಗಳು ನಿಮ್ಗೆ ಇಷ್ಟ ಆಯ್ತು, ಹಾಗಾಗಿ ಏನ್ ಮಾಡಿದ್ರಿ ಅದನ್ನ ಪದೇ ಪದೇ ಹೇಳ್ಕೊಳ್ತಾ ಹೋದ್ರಿ, ಪದೇ ಪದೇ ಕೇಳ್ತಾ ಹೋದ್ರಿ. ಆಗ ಮಿದುಳು ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ, ಓ ಇದು ಬಹಳ ಮುಖ್ಯ, ಯಾಕಂದ್ರೆ ಪದೇ ಪದೇ ಕೇಳ್ತಾ ಇದ್ದೀನಿ, ಪದೇ ಪದೇ ಇದನ್ನ ನಾನು ಕೇಳ್ತಾ ಬರ್ತಾ ಇದ್ದೀನಿ, ಓ ನನಗಿದು ಪದೇ ಪದೇ ಕೇಳಿಸ್ತಾ ಇದೆ, ಇದು ಮುಖ್ಯವಾದದ್ದು, ಪದೇ ಪದೇ ನೋಡ್ತಾ ಇದ್ದೀನಿ, ಇದು ಮುಖ್ಯವಾದದ್ದು ಅಂತ ಹೇಳಿ ಅದನ್ನೇನ್ ಮಾಡತ್ತೆ, ನೆನಪಿನ ಕೋಶದಲ್ಲಿ ಇಟ್ಕೊಂಡ್ಬಿಡತ್ತೆ. ಅದೇ ನೀವು ಟೆನ್ಸಸ್ ಅನ್ನ, ನಾನೀಗ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದೆ, ಓ ಇವತ್ತು ಕೇಳ್ಬಿಟ್ಟು ಮತ್ತೆ ನೀವು ಅದ್ರ ಕಡೆ ಗಮನ ಕೊಡದೆ ಹೋದ್ರೆ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡದೆ ಹೋದ್ರೆ, ನಿಮ್ಮ ಮಿದುಳು ಏನ್ ಯೋಚನೆ ಮಾಡತ್ತಪ್ಪ ಅಂತ ಹೇಳಿದ್ರೆ, ಓ ಇದು ಮುಖ್ಯ ಅಲ್ಲ, ಇದು ಬೇಕಾಗಿಲ್ಲ ಅಂತ ಹೇಳಿ ಅದನ್ನ ತನ್ನ ನೆನಪಿನ ಕೋಶದಿಂದ ಹೊರಗಡೆ ಕಳಿಸ್ಬಿಡುತ್ತೆ. ಈಗ ಒಂದು ಲೋಟದಲ್ಲಿ ನೀರು ಹಾಕಿಟ್ಟಿರ್ತೀವಿ, ಎಲ್ಲಿ ತನಕ ಲೋಟದಲ್ಲಿ ನೀರಿರುತ್ತೋ ಅಲ್ಲಿ ತನಕ ಲೋಟದ ತುಂಬ ನೀರಿರುತ್ತೆ. ಅದನ್ನ ಮತ್ತೆ ಬಳಸದೆ ಹೋದ್ರೆ ಏನಾಗತ್ತೆ, ಅವಾಗ ಆ ನೀರಿಗೆ ಧೂಳು ಮಣ್ಣು ಎಲ್ಲ ಸೇರ್ಕೊಂಡು ಗಲೀಜಾಗತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಆ ನೀರನ್ನ ಹೊರಗಡೆಗೆ ಚೆಲ್ತೀವಿ. ಅದೇ ನಮಗೆ ನೀರು ಮುಖ್ಯ ಅಂತ ಹೇಳಿದ್ರೆ, ಒಂದು ಬಾಟಲ್ಗೆ ಹಾಕಿ ಅದಕ್ಕೊಂದು ಮುಚ್ಚಳ ಹಾಕಿ ಅಥವಾ ಒಂದು ಪಾತ್ರೆಗೆ ಹಾಕಿ ಅದರ ಮೇಲೆ ಒಂದು ಮುಚ್ಚಳವನ್ನ ಪ್ಲೇಟ್ ಅನ್ನ ಮುಚ್ಚಿ ಜೋಪಾನ ಮಾಡ್ತೀವಿ ಅಲ್ವಾ. ಹಾಗೆ ಇಂಗ್ಲಿಷ್ ಅನ್ನ ನೀವು ಕಲಿಬೇಕು ಅಂತ ಹೇಳಿದಾಗ ಹೀಗೆ ಜೋಪಾನ ಮಾಡುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ನೋಡಿ, ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದಾಗ ನಾನು ನಿಮಗೆ ಪ್ಯಾಟ್ರನ್ ಅನ್ನೋ ಪದನ ಹೇಳ್ತಾ ಬಂದಿದ್ದೀನಿ. ಈ ಪ್ಯಾಟ್ರನ್ಗಳನ್ನ ನೀವು ಗುರುತಿಸ್ಬೇಕು. ಈ ಪ್ಯಾಟ್ರನ್ಗಳು ಏನು ಅಂತ ಹೇಳೋದಿಕ್ಕೆ ಮೊದಲು, ಹೆಲ್ಪಿಂಗ್ ವರ್ಬ್ಗಳು ಇಂಗ್ಲಿಷ್ ನಲ್ಲಿ ಯಾಕೆ ಬಳಕೆ ಆಗ್ತವೆ ಅನ್ನೋದನ್ನ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೇಳಿದ್ದೆ, ಅದನ್ನ ಮತ್ತೆ ನೆನಪು ಮಾಡ್ಕೊಳ್ಳೋಣ. ನೆನಪಾಯ್ತಾ? ಸ್ವಲ್ಪ ಯೋಚನೆ ಮಾಡಿ, ನೆನಪು ಮಾಡ್ಕೊಳ್ಳಿ, ನಿಮ್ಮ ನೋಟ್ಬುಕ್ ಅನ್ನ ಒಮ್ಮೆ ತೆಗೆದು ನೋಡಿ, ಹೆಲ್ಪಿಂಗ್ ವರ್ಬ್ಗಳು ಇಂಗ್ಲಿಷ್ ನಲ್ಲಿ ಯಾಕೆ ಬಳಕೆ ಆಗ್ತವೆ ನೆನಪಾಯ್ತಾ? ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀರಿ ನೋಡಿ, ಇಂಗ್ಲಿಷ್ ನಲ್ಲಿ ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದಗಳು ಸ್ವತಃ ನೆಗೆಟಿವ್ ಆಗುವುದಿಲ್ಲ. ಸ್ಪೀಕ್ ಅನ್ನೋದು ಸ್ಪೀಕ್ ನಾಟ್ ಆಗಿ ಬಳಕೆ ಆಗುವುದಿಲ್ಲ. ಕನ್ನಡದಲ್ಲಿ ಮಾತನಾಡುವುದಿಲ್ಲ, ಮಾತನಾಡಿದೆ ಮಾತನಾಡಲಿಲ್ಲ ಅಂತ ಹೇಳಿ ಬಳಕೆ ಮಾಡ್ತೀವಿ. ಇದು ಕನ್ನಡದ ಪ್ಯಾಟ್ರನ್. ಇಂಗ್ಲಿಷಿನ ಪ್ಯಾಟ್ರನ್ ಏನು? ಸ್ಪೀಕ್, ಡು ನಾಟ್ ಸ್ಪೀಕ್, ಡಸ್ ನಾಟ್ ಸ್ಪೀಕ್ ಅಂತ ಹೇಳಬೇಕು. ಸ್ಪೋಕ್ ಮಾತನಾಡಿದೆ, ಡಿಡ್ ನಾಟ್ ಸ್ಪೀಕ್ ಮಾತನಾಡಲಿಲ್ಲ ಅಂತ ಹೇಳಬೇಕು. ಅಲ್ಲ ಸರ್, ಇದು ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ನಿಮಗೆ ಬರಲೇಬೇಕು. ಬಂದಿದ್ರೆ ಗುಡ್, ಕಳೆದ ತರಗತಿಯಲ್ಲೂ ಈ ಪ್ರಶ್ನೆ ಬರಬೇಕು ಅಂತ ಹೇಳಿದ್ದೆ, ಅದಕ್ಕೆ ಉತ್ತರವನ್ನು ಹೇಳಿದ್ದೆ, ನೆನಪಿದೆಯಾ? ಹಾ, ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ ಮಾತೃಭಾಷೆಯಾಗಿ ಹೊಂದಿರುವ ಇಂಗ್ಲೆಂಡಿನ ಜನ ಏನಿದ್ದಾರೆ, ಆ ಜನ ಈ ವ್ಯವಸ್ಥೆಯನ್ನ ಸರಿ ಅಂತ ಒಪ್ಕೊಂಡಿದ್ದಾರೆ. ಸ್ಪೀಕ್ ನಾಟ್ ಅನ್ನೋದು ತಪ್ಪು, ಡು ನಾಟ್ ಸ್ಪೀಕ್, ಡಸ್ ನಾಟ್ ಸ್ಪೀಕ್ ಅನ್ನೋದು ಇಂಗ್ಲಿಷ್ ಭಾಷೆಯಲ್ಲಿ ಸರಿಯಾದಂತಹ ಕ್ರಮ, ಸರಿಯಾದ ವಿಧಾನ ಅಂತ ಅವರು ಅದನ್ನು ಸ್ವೀಕರಿಸಿದ್ದಾರೆ. ನಮ್ಮ ಕೆಲಸ ಏನು? ನಾವು ಅವರ ಭಾಷೆಯನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಅವರು ಆ ಭಾಷೆಯನ್ನ ಹೇಗೆ ಬಳಸ್ತಾರೋ ಹಾಗೆ ನಾವು ಬಳಸ್ಬೇಕು. ಅಲ್ಲ ಸರ್, ಹಂಗೆ ಯಾಕೆ ಬಳಸ್ಬೇಕು ಅಂತ ನಿಮಗೆ ಮತ್ತೆ ಪ್ರಶ್ನೆ ಬರಬೇಕು. ಒಳ್ಳೆ ಪ್ರಶ್ನೆ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಭಾಷೆಯನ್ನ

ನಾವು ಮಾತುಕತೆಗೆ ಬಳಸ್ಕೊಳ್ತೀವಿ. ನಾನು ಹೇಳಿದ್ದನ್ನು ನೀವು ಕೇಳ್ತೀರಿ, ನೀವು ಹೇಳಿದ್ದನ್ನು ನಾನು ಕೇಳ್ತೇನೆ. ನೀವು ಹೇಳಿದ್ದು ನನಗೆ ಅರ್ಥ ಆಗಬೇಕು, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಬೇಕು. ಈಗ ಉದಾಹರಣೆಗೆ ನಾನು ಇಂಗ್ಲಿಷ್ ಭಾಷೆಯನ್ನು ಕನ್ನಡದ ಭಾಷೆಯ ಮೂಲಕ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಈಗ ನಾನು ಇಲ್ಲ ಮಾತನಾಡು, ಇಲ್ಲ ಕೇಳಿಸು ಅಂತ ಹೇಳಿದ್ರೆ ಏನು

ಅಂತ ನಿಮ್ಗೆ ಅರ್ಥ ಆಗತ್ತೆ. ಯಾಕೆ ಕನ್ನಡದಲ್ಲಿ ಬಳಕೆ ಹೀಗಿದೆ ಅಂತ ಹೇಳಿ ನಿಮಗೂ ಗೊತ್ತು ನನಗೂ ಗೊತ್ತು. ಹಾಗಾಗಿ ನಾನು ಹೇಳೋದು ನಿಮ್ಗೆ ಅರ್ಥ ಆಗತ್ತೆ, ನೀವು ಹೇಳೋದು ನನಗೆ ಅರ್ಥ ಆಗತ್ತೆ. ಹಾಗೆ ಇಂಗ್ಲಿಷ್ನಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಅಂತ ಹೇಳಿ ಗುರುತಿಸಿದ್ದಾರೆ. ಅದನ್ನ ನಾನು ಮತ್ತೆ ನೀವು ಹಾಗೆ ಬಳಸಿದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗತ್ತೆ, ನೀವು ಹೇಳೋದು ನನಗೆ ಅರ್ಥ ಆಗತ್ತೆ. ಹಿಂದೆ ಹೋದ್ರೆ ನಾನು ಹೇಳೋದು ನಿಮಗ್ ಗೊತ್ತಾಗೋದಿಲ್ಲ, ನೀವು ಹೇಳೋದು ನನಗ್ ಗೊತ್ತಾಗೋದಿಲ್ಲ. ಅವಾಗ ಏನಾಗತ್ತೆ? ಕರೆಕ್ಟ್, ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ, ಗೊಂದಲ ಸೃಷ್ಟಿಯಾಗತ್ತೆ. ಯಾವಾಗ ಗೊಂದಲ ಸೃಷ್ಟಿಯಾಗತ್ತೆ ಆಗ ಏನಾಗತ್ತೆ? ಜಗಳ ಆಗತ್ತೆ ಅಥವಾ ಮುನ್ಸ್ಕೊಳ್ಬೇಕಾಗತ್ತೆ. ಅಂದ್ರೆ ಒಬ್ರು ಹೇಳಿದ್ದು ಇನ್ನೊಬ್ಬರಿಗೆ ಗೊತ್ತಾಗಲ್ಲ, ಅವ್ರು ಹೇಳಿದ್ದು ಇವ್ರಿಗೆ ಗೊತ್ತಾಗಲ್ಲ. ಸೊ ಅಲ್ಲಿ ಕಮ್ಯುನಿಕೇಶನ್ ಆಗೋದಿಲ್ಲ. ಕನ್ನಡದಲ್ಲಿ ಸಂವಹನ ಅಂತ ಒಂದು ಪದ ಇದೆ. ಸಂವಹನ ಅಂದ್ರೆ ನೀವು ಒಬ್ಬರು ಹೇಳಿದ್ದು ಇನ್ನೊಬ್ಬರಿಗೆ, ಇನ್ನೊಬ್ಬರು ಹೇಳಿದ್ದು ಇವರಿಗೆ ಅರ್ಥ ಆಗಬೇಕು. ಒಪ್ಪುವುದು ತಿರಸ್ಕರಿಸೋದು ಬೇರೆ ಪ್ರಶ್ನೆ. ನನಗೆ ಸರಿ ಅನ್ನಿಸ್ಬಹುದು, ಸರಿ ಅಲ್ಲ ಅಂತ ಅನ್ನಿಸ್ಬಹುದು. ಆದ್ರೆ ನಾನು ಹೇಳಿದ್ದು ನಿಮಗೆ, ನೀವು ಹೇಳಿದ್ದು ನನಗೆ ಗೊತ್ತಾಗಬೇಕು. ಹಾಗಾಗಿ ಯಾಕೆ ಇಂಗ್ಲಿಷ್ನಲ್ಲಿ ಇದೇ ವ್ಯವಸ್ಥೆ ಇರಬೇಕು ಅಂತ ಪ್ರಶ್ನೆ ಇದ್ದೆ, ಕನ್ನಡದಲ್ಲೂ ಕೂಡ ಇದೇ ಸರಿಯಾದ ವ್ಯವಸ್ಥೆ ಅನ್ನುವಂತಹ ಒಂದು ಪ್ಯಾಟರ್ನ್ ಇದೆ ಅನ್ನೋದನ್ನ ನೀವು ಗುರುತಿಸಬೇಕು. ನೋಡಿ, ಲ್ಯಾಂಗ್ವೇಜಿಗೆ ಒಂದು ರೀತಿ ನೀತಿ ಇರುತ್ತೆ. ಯಾವುದೇ ಲ್ಯಾಂಗ್ವೇಜಿಗೆ ಒಂದು ರೀತಿ ನೀತಿ ಇರುತ್ತೆ. ಈಗ ಇಂಗ್ಲಿಷ್ನಲ್ಲಿ ಹೆಲ್ಪಿಂಗ್ ವರ್ಬ್ಗಳನ್ನ ವೈ ಬಳಕೆ ಮಾಡ್ತೇವೆ, ಯಾಕೆ ಬಳಕೆ ಮಾಡ್ತೇವೆ, ವೈ ಆರ್ ದೇ ಯೂಸ್ಡ್ ಅಂತ ಹೇಳಿ ನಿಮಗೆ ವಿವರಿಸ್ತೇವೆ. ನಾವೀಗ ಹೌ ಆರ್ ದೇ ಯೂಸ್ಡ್ ಅಂತ ಹೇಳಿ ನೋಡೋಣ. ಹೌ ಹೇಗೆ ಬಳಕೆ ಮಾಡ್ತಾರೆ? ಈಗ ಹೆಲ್ಪಿಂಗ್ ವರ್ಬ್ಗಳ ಪಟ್ಟಿಯನ್ನ ಕಳೆದ ತರಗತಿಯಲ್ಲಿ ನಾವು ಮಾಡಿದ್ವಿ ಅಲ್ವಾ. ನೋಡಿ, ಒಂದು ಈಸ್, ಆಮ್, ಆರ್, ಇವುಗಳನ್ನ ಹೆಲ್ಪಿಂಗ್ ವರ್ಬ್ ಆಗಿ ಬಳಸಿದಾಗ ಆಮ್ ನಾಟ್ ಆಗತ್ತೆ, ಈಸ್ ನಾಟ್ ಆಗತ್ತೆ, ಆರ್ ನಾಟ್ ಆಗತ್ತೆ. ಇದನ್ನ ಬರಿಬೇಕಾದ್ರೆ ಈಸ್ ನಾಟ್, ಆಮ್ ನಾಟ್, ಆರ್ ನಾಟ್ ಅಂತ ಹೇಳಿ ಬರೀತೇವೆ. ಮಾತಾಡ್ಬೇಕಾದ್ರೆ ಇಸಂಟ್, ಇಸಂಟ್ ಅಂದ್ರೆ ಬರೆಯೋ ಅಂತ ರೀತಿ ಹೇಗಿರುತ್ತಪ್ಪ ಅಂದ್ರೆ ಐ ಎಸ್ ಎನ್ ಅಪೋಸ್ಟ್ರಫೆ, ಸಿಂಗಲ್ ಇನ್ವರ್ಟೆಡ್ ಕಾಮ ಹಾಕ್ತಿವಲ್ಲ ಅದನ್ನ ಅಪೋಸ್ಟ್ರಫೆ ಅಂತ ಹೇಳ್ತೀವಿ. ಇಸಂಟ್, ಆರಂಟ್, ಎ ಆರ್ ಇ ಎನ್ ಅಪೋಸ್ಟ್ರಫೆ ಟಿ, ಆರಂಟ್. ಆದ್ರೆ ಆಮಂಟ್ ಅನ್ನೋ ಪದ ಇಂಗ್ಲಿಷ್ ನಲ್ಲಿ ಇಲ್ಲ. ಅದನ್ನ ಏನ್ ಮಾಡ್ಬೇಕಾಗತ್ತೆ? ಐಮ್ ನಾಟ್ ಅಂತ ಹೇಳಬೇಕು. ಐ ಅಪೋಸ್ಟ್ರಫೆ ಎಂ ಮತ್ತೆ ಗ್ಯಾಪ್ ಕೊಟ್ಟು ಎನ್ ಓ ಟಿ ನಾಟ್ ಅಂತ ಬರಿಬೇಕು. ಐಮ್ ನಾಟ್. ಯಾಕೆ ಸರ್ ಹೀಗೆ ಅಂತ ನಿಮಗೆ ಪ್ರಶ್ನೆ ಬರಬೇಕು. ಬಂದಿದ್ರೆ ಕರೆಕ್ಟ್. ಔಂಟ್ ಅನ್ನೋ ಪದನ ಬಳಸಲ್ಲ, ಐಮ್ ನಾಟ್ ಅಂತ ಹೇಳಿ ಬಳಸ್ತಾರೆ. ಸೊ ಐಮ್ ನಾಟ್ ಆಯ್ತು, ಇಸಂಟ್ ಆಯ್ತು, ಆರಂಟ್ ಆಯ್ತು. ಹಾಗೆ ಹ್ಯಾಸ್, ಹ್ಯಾವ್, ಹ್ಯಾಡ್ ಜೊತೆಗೂ ಕೂಡ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಕೆ ಮಾಡಬಹುದು, ಮಾಡ್ತಾರೆ. ಹ್ಯಾಸ್ ನಾಟ್, ಹ್ಯಾವ್ ನಾಟ್, ಹ್ಯಾಡ್ ನಾಟ್, ಹ್ಯಾವಂಟ್ ಅಂತ ಬಳಕೆ ಮಾಡ್ತಾರೆ, ಹ್ಯಾಸಂಟ್ ಅಂತ ಬಳಕೆ ಮಾಡ್ತಾರೆ, ಹ್ಯಾಡಂಟ್ ಅಂತ ಹೇಳಿ ಬಳಕೆ ಮಾಡ್ತಾರೆ. ನಂತರ ಡೂ, ಡಸ್, ಡಿಡ್ ಈ ಪದಗಳ ಜೊತೆಗೂ ಕೂಡ ನಾಟ್ ಪದ ಬಳಕೆ ಆಗತ್ತೆ. ಡೂ, ಡಸ್, ಡಿಡ್ ಇವುಗಳನ್ನ ಹೆಲ್ಪಿಂಗ್ ವರ್ಬ್ ಆಗಿ ನಾವು ಇಂಗ್ಲಿಷ್ ನಲ್ಲಿ ಬಳಸಿದಾಗ ಡೂ ಇರುವುದು ಡೂ ನಾಟ್, ಡಸ್ ನಾಟ್, ಡಿಡ್ ನಾಟ್ ಬಳಕೆ ಆಗತ್ತೆ. ಡೂ ನಾಟ್, ಡೋಂಟ್, ಡಸ್ ನಾಟ್, ಡಸಂಟ್. ಡಸ್ ಸ್ಪೆಲ್ಲಿಂಗ್ ಅನ್ನ ಅಭ್ಯಾಸ ಮಾಡ್ಕೊಳ್ಳಿ ಸರಿಯಾಗಿ, ಡಿ ಒ ಇ ಎಸ್ ತುಂಬಾ ಸರಿ ನಾನು ಗಮನಿಸಿದ್ದೇನೆ, ಡಿ ಒ ಎಸ್ ಇ ಅಂತ ಬರೆಯೋ ಅಭ್ಯಾಸ ಜಾಸ್ತಿ, ಅದು ದೋಸೆ ಆಗ್ಬಿಡತ್ತೆ. ಆದ್ರೆ ನಮಗ್ ಬೇಕಾಗಿರೋ ಪದ ಯಾವುದು? ಡಿ ಒ ಇ ಎಸ್, ಡಸ್. ಡಸ್, ಡಸಂಟ್, ಡಿಡ್ ನಾಟ್, ಡಿಡ್ಂಟ್ ಆಗತ್ತೆ.

ಸೊ ಈ ಡಿಡಂಟ್ ಅಂತ ಹೇಳೋದು ಯಾವಾಗ ಮಾತಾಡಬೇಕಾದ್ರೆ. ಡೋಂಟ್, ಡಸಂಟ್, ಹ್ಯಾವಂಟ್, ಹ್ಯಾಸಂಟ್, ಹ್ಯಾಡಂಟ್, ಇಸಂಟ್, ಆರಂಟ್, ಐಮ್ ನಾಟ್, ಈ ಎಲ್ಲ ಪದಗಳನ್ನು ಶಾರ್ಟ್ ಫಾರ್ಮ್ಸ್ ಅಂತ ಏನು ನಾವು ಹೇಳ್ತೀವಿ, ಇದನ್ನು ಶಾರ್ಟ್ ಫಾರ್ಮ್ಸ್ ಅಂತ ಹೇಳ್ತಾರೆ. ನಿಮಗೆ ತರಗತಿನಲ್ಲಿ ಟೀಚರ್ಸ್ ಇದನ್ನು ಹೇಳಿರ್ತಾರೆ. ಇದನ್ನು ಮಾತಾಡಬೇಕಾದ್ರೆ ಬಳಸಬೇಕು. ಇತ್ತಿಲ್ಲಿ ಒಂದು ಸಣ್ಣ ಸಮಸ್ಯೆ ಆಗತ್ತೆ. ಮಾತನಾಡುವ ರೀತಿ ಹೇಗಿರುತ್ತೆ ಅನ್ನೋದನ್ನು ಬರೆದು ತೋರಿಸಿ ಅಂತ ಹೇಳಿದಾಗ ಡೋಂಟ್, ಡಿಡಂಟ್, ಡಸಂಟ್, ಹ್ಯಾವಂಟ್, ಹ್ಯಾಸಂಟ್, ಹ್ಯಾಡಂಟ್ ಅಂತ ಹೇಳಿ ಶಾರ್ಟ್ ಫಾರ್ಮ್ಸಲ್ಲಿ ಬರೀತೀವಿ. ಆದರೆ ಡೂ ನಾಟ್ ಅಂತ ಹೇಳಿ ಪೂರ್ತಿ ನೀವು ಬರೀಬೇಕಾದ್ರೆ ಡೂ ಅನ್ನೋದು ಬೇರೆ ಪದ, ನಾಟ್ ಅನ್ನೋದು ಬೇರೆ ಪದ, ನಡುವೆ ನೀವು ಗ್ಯಾಪ್ ಅನ್ನು ಕೊಡಬೇಕು. ಡೋಂಟ್ ಬರಿಬೇಕಾದ್ರೆ ಗ್ಯಾಪ್ ಇರೋದಿಲ್ಲ, ಡಿ ಒ ಎನ್ ಅಪಾಸ್ಟ್ರಫೆ ಟಿ, ಅದು ಡೋಂಟ್. ಆದರೆ ಡು ನಾಟ್ ಅನ್ನು ಬರಿಬೇಕಾದ್ರೆ ಡೂ ಮತ್ತೆ ನಾಟ್ನ ನಡುವೆ ಅಂತರ ಇರಬೇಕು, ಗ್ಯಾಪ್ ಇರಬೇಕು. ಗ್ಯಾಪ್ ಇಲ್ಲದೆ ಬರೆದ್ರೆ ತಪ್ಪಾಗತ್ತೆ. ಬಹಳಷ್ಟು ಸರಿ ಇಂಗ್ಲೀಷನ್ನು ಬರೆಯುವ ರೀತಿನಲ್ಲಿ ಮಾಡಿಬಿಡ್ತೀವಿ. ಆಗ ಒಂದು ಪರೀಕ್ಷೆನಲ್ಲಿ ಮಾರ್ಕ್ಸ್ ಕಡಿಮೆ ಆಗಿಬಿಡತ್ತೆ, ಅದು ಒಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ, ತಪ್ಪು ತಪ್ಪು ಇಂಗ್ಲೀಷನ್ನು ಬಳಕೆ ಮಾಡೋದು ನಮ್ಮ ಅಭ್ಯಾಸದಲ್ಲಿ ಸೇರ್ಕೊಂಡ್ಬಿಡತ್ತೆ. ಆವಾಗ ಮುಂದೆ ನಾವು ದೊಡ್ಡವರಾದಾಗ ಇಂಗ್ಲೀಷನ್ನು ಅಯ್ಯೋ ಏನಪ್ಪ ಇದು, ತಪ್ಪು ತಪ್ಪು ಇಂಗ್ಲೀಷನ್ನು ಬರೀತಾರೆ ಇವರು ಅಂತ ಹೇಳಿ ಓದ್ದವರು ನೋಡಿದವರು ನಮ್ಮ ಬಗ್ಗೆ ಅಭಿಪ್ರಾಯನ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಇವನು ಇಂಗ್ಲೀಷೇ ಇಷ್ಟು ತಪ್ಪಾಗಿ ಬಳಸೋದಾದರೆ ಇವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ, ಮತ್ತು ಇಂಗ್ಲೀಷಿನಿಂದ ಇವರಿಗೆ ಯಾವುದೇ ಪ್ರಯೋಜನ ಆಗಲ್ಲ ಅನ್ನೋ ಅಂಥ ಒಂದು ಅರ್ಥನೂ ಬಂದ್ಬಿಡುತ್ತೆ. ಹಾಗಾಗಿ ಇಂಗ್ಲೀಷನ್ನು ಸರಿಯಾಗಿ ಬರೆಯೋದನ್ನು ಮಾತಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಡೂ ನಾಟ್, ಡೂ ಮತ್ತು ನಾಟ್ನ ನಡುವೆ ಗ್ಯಾಪ್ ಇರಬೇಕು. ಡೋಂಟ್ ಅಂತ ಹೇಳಿದಾಗ ಡಿ ಒ ಎನ್ ಅಪಾಸ್ಟ್ರಫೆ ಟಿ ಇರಬೇಕು. ಆಗ್ಬೋದಲ್ವಾ? ಇದನ್ನು ನೆನ್ಪಿಟ್ಕೊಳ್ತೀರಾ? ನೋಡಿ, ನಂತರ ವಿಲ್ ಮತ್ತು ಶಲ್ ಪದಗಳ ಜೊತೆನೂ ಕೂಡ ನಾಟ್ ನ ಬಳಕೆ ಮಾಡ್ತೇವೆ. ವಿಲ್ ಅನ್ನೋದು ಏನಾಗತ್ತೆ, ವಿಲ್ ನಾಟ್, ಅದನ್ನ ಶಾರ್ಟ್ ಫಾರ್ಮ್ ಆಗಿ ಬಳಸಬೇಕಾದ್ರೆ ವೋಂಟ್ ಆಗತ್ತೆ. ಡಬ್ಲ್ಯೂ ಒ ಎನ್ ಅಪಾಸ್ಟ್ರಫೆ ಟಿ, ವೋಂಟ್. ಈ ವೋಂಟ್ ಪದನ ವಾಂಟ್ ಪದದ ಜೊತೆಗೆ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ವಾಂಟ್ ಡಬ್ಲ್ಯೂ ಎ ಎನ್ ಟಿ, ಡಬ್ಲ್ಯೂ ಎ ಎನ್ ಟಿ, ವಾಂಟ್. ವಾಂಟ್ ಅಂದರೆ ನನ್ನ ಅಗತ್ಯ, ವಾಂಟ್ ನನಗೆ ಬೇಡಿಕೆ, ನನಗದು ಬೇಕು. ವಾಂಟ್, ಐ ವಾಂಟ್ ವಾಟರ್, ನನಗೆ ನೀರು ಬೇಕು. ಐ ವಾಂಟ್ ಅ ಪೆನ್ಸಿಲ್, ನನಗೊಂದು ಪೆನ್ಸಿಲ್ ಬೇಕು, ಅದು ವಾಂಟ್. ವಾಂಟ್ ಅಂದರೆ ವಿಲ್ ನಾಟ್ ಅನ್ನೋದರ ಸಂಕ್ಷಿಪ್ತ ರೂಪ. ಶಾರ್ಟ್ ಫಾರ್ಮ್ ಏನಾಗುತ್ತೆ, ವೋಂಟ್. ಐ ವೋಂಟ್ ಕಮ್ ಟುಮಾರೋ, ನಾಳೆ ಬರೋದಿಲ್ಲ. ಐ ವಿಲ್ ನಾಟ್ ಕಮ್ ಟುಮಾರೋ, ಅದೇನಾಗತ್ತೆ, ಐ ವೋಂಟ್ ಕಮ್ ಟುಮಾರೋ ಆಗತ್ತೆ. ಹಾಗೆ ಶಲ್ ನಾಟ್ ಅಂತಿದ್ರೆ ಶಾಂಟ್, ಎಸ್ ಎಚ್ ಎ ಎನ್ ಅಪಾಸ್ಟ್ರಫೆ ಟಿ, ಶಾಂಟ್ ಆಗಿ ಬಳಕೆ ಮಾಡ್ತೀವಿ. ವಿಲ್ ಮತ್ತೆ ಶಲ್ ಬಳಕೆ ನಡುವೆ ಸ್ವಲ್ಪ ವ್ಯತ್ಯಾಸ ಇದೆ. ಅವುಗಳನ್ನ ಭವಿಷ್ಯದ ಸೂಚನೆಯನ್ನ ಕೊಡಲಿಕ್ಕೆ, ಅಂದರೆ ಫ್ಯೂಚರ್ ಟೆನ್ಸ್ನ ಭಾಗವಾಗಿ ಬಳಕೆ ಮಾಡ್ತೀವಿ. ಅದರ ಬಗ್ಗೆ ಮುಂದೆ ಇನ್ನೊಂದು ತರಗತಿಯಲ್ಲಿ ನಾನು ವಿವರವಾಗಿ ಹೇಳ್ತೇನೆ. ಆದರೆ ಈ ತರಗತಿನಲ್ಲಿ ನನ್ನ ಉದ್ದೇಶ ಇದ್ದದ್ದು ಈ ಹೆಲ್ಪಿಂಗ್ ವರ್ಬ್ಗಳು ಹೇಗೆ ಬಳಕೆ ಆಗ್ತವೆ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸೋದಿತ್ತು. ಮೇನ್ ವರ್ಬ್ ಅನ್ನೋದು ಒಂದು ಭಾಗ ಇದೆ. ಮೇನ್ ವರ್ಬ್ ಅಂದರೆ ಕ್ರಿಯೆನ ಹೇಳುವಂತಹದ್ದು. ಹೆಲ್ಪಿಂಗ್ ವರ್ಬ್ ಅಂದರೆ ಆ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳನ್ನು ನೆಗೆಟಿವ್ ಮಾಡಲಿಕ್ಕೆ ಸಹಾಯ ಮಾಡುವಂತಹ ಗುಂಪಿನ ಪದಗಳನ್ನು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಸೊ ಹಾಗಾಗಿ ಇಂಗ್ಲಿಷ್ನಲ್ಲಿ ಕೆಲಸನ ಹೇಳುವಂಥ ಪದಗಳು ಮಾತ್ರ ನೆಗೆಟಿವ್ ಸ್ವತಃ ಆಗೋದಿಲ್ಲ, ಸ್ವತಃ ನೆಗೆಟಿವ್ ಆಗೋದಿಲ್ಲ. ಆದರೆ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುವಂತಹ ವರ್ಬ್ಗಳೇನಿದ್ದಾವೆ ಅವು ನೆಗೆಟಿವ್ ಆಗ್ತವೆ. ಅದನ್ನು ನಿಮಗೆ ಅರ್ಥ ಮಾಡಿಸೋದಿತ್ತು. ಈಸ್ ನಾಟ್ ಆಗತ್ತೆ, ಆದರೆ ಗಿವ್ ನಾಟ್ ಅವಕಾಶ ಇಲ್ಲ, ಗೋಯಿಂಗ್ ನಾಟ್ ಅವಕಾಶ ಇಲ್ಲ, ಕಮಿಂಗ್ ನಾಟ್ ಅವಕಾಶ ಇಲ್ಲ.

ವರ್ಬ್ಗಳನ್ನ ಗೋಯಿಂಗ್ ಅಥವಾ ಕಮ್ಮಿಂಗ್ ಅನ್ನ ನೆಗೆಟಿವ್ ಮಾಡಬೇಕು ಅಂತ ಹೇಳಿದ್ರೆ ಇಸಂಟ್ ಗೋಯಿಂಗ್ ಅಥವಾ ವಾಸಂಟ್ ಗೋಯಿಂಗ್ ಅಂತ ಹೇಳಬೇಕು. ನೋಡಿ, ವಾಸ್ ಮತ್ತೆ ವರ್ ಅನ್ನುವ ಎರಡು ಪದಗಳಿದ್ದಾವೆ. ವಾಸ್ ನಾಟ್ ಅಂತ ಆಗಬೇಕು, ವರ್ ನಾಟ್ ಅಂತ ಆಗಬೇಕು. ಸಂಕ್ಷಿಪ್ತ ರೂಪ ಶಾರ್ಟ್ ಫಾರ್ಮ್ ಆಗಿ ಅಂದ್ರೆ ಮಾತನಾಡುವ ಸಂದರ್ಭದಲ್ಲಿ ವಾಸ್ ನಾಟ್ ಅನ್ನೋದನ್ನ ವಾಸಂಟ್ WASN'T ವಾಸಂಟ್ ಅಂತ ಬಳಸಬೇಕು. ವರ್ ನಾಟ್ ಅನ್ನೋದನ್ನ ವರಂಟ್ WERENOT ಅದು ವರ್ ನಾಟ್. ವರಂಟ್ ಅಂತ ಹೇಳಿದ್ರೆ WERENT ವರಂಟ್ ಅಂತ ಹೇಳಿ ತಿಳಿಸ್ಬೇಕು. ಸೊ ಈ ಪದಗಳು ಹೆಲ್ಪಿಂಗ್ ವರ್ಬಿನ ಪದಗಳು ಸ್ವತಃ ನೆಗೆಟಿವ್ ಆಗ್ತವೆ, ಮತ್ತವು ಹೇಗೆ ನೆಗೆಟಿವ್ ಸ್ವರೂಪವನ್ನ ಬರಿಬೇಕಾದ್ರೆ ತೆಗೆದುಕೊಳ್ತವೆ, ಮಾತಾಡಬೇಕಾದ್ರೆ ಅವು ಹೇಗೆ ಉಚ್ಚರಿಸಲ್ಪಡ್ತವೆ ಅನ್ನುವಂತಹ ಒಂದು ಅಂಶವನ್ನ ನಾನು ನಿಮಗೆ ಈ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಹೀಗೆ ಹೆಲ್ಪಿಂಗ್ ವರ್ಬ್ಗಳು ಏನ್ ಅದನ್ನ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಏಕೆ ಯಾಕೆ ಬಳಕೆ ಆಗ್ತವೆ, ವೈ, ಮತ್ತೆ ಈ ತರಗತಿಯಲ್ಲಿ ಹೇಗೆ ಬಳಕೆ ಆಗ್ತವೆ, ಹೌ ಆರ್ ದೇ ಯೂಸ್ಡ್ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೀವಿದನ್ನ ಒಂದು ನೋಟ್ಬುಕ್ ಅಲ್ಲಿ ಗುರುತಾಕೊಂಡಿದ್ದೀರಿ, ಮತ್ತೆ ಇದನ್ನ ಓದ್ತೀರಿ, ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡ್ತೀರಿ, ಈ ಎರಡು ಕೆಲಸಗಳನ್ನ ಮಾಡಿದಾಗ ಮಾತ್ರ ಈ ಹೆಲ್ಪಿಂಗ್ ವರ್ಬ್ಗಳು ಏನು, ಏಕೆ ಮತ್ತು ಹೇಗೆ ಇಂಗ್ಲಿಷ್ನಲ್ಲಿ ಬಳಕೆ ಆಗ್ತವೆ ಅನ್ನುವಂತ ಜ್ಞಾನ ನಿಮ್ಮ ಮಿದುಳಿನಲ್ಲಿ ಉಳ್ಕೊಳ್ಳುತ್ತೆ. ನಿಮ್ಮ ನೆನಪಾಗಿ ಅದು ಉಳ್ಕೊಂಡು ನಿಮಗೆ ಅಗತ್ಯ ಬಂದಾಗ ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡುತ್ತೆ ಅನ್ನುವುದನ್ನ ಕೂಡ ನೀವು ಅರ್ಥ ಮಾಡಿಕೊಂಡಿದ್ದೀರಿ, ನೆನಪಲ್ಲಿಟ್ಕೊಂಡಿರ್ತೀರಿ, ಮತ್ತೆ ಈ ಕುರಿತು ಎಚ್ಚರದಿಂದ ಇರ್ತೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ನೀವು ಭೇಟಿಯಾಗೋಣ. ಇಲ್ಲಿವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಬಳಕೆ ಹೇಗಿರುತ್ತದೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
3: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
3: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
2: ಈ ತರಬೇತಿ

0: ವ್ಯಕ್ತಿಯು 18 ರಿಂದ 29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ ಡಿ ಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covrd.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿ ಹೇಗೆ ರುಚಿ ನೋಡುತ್ತದೆ ಗೊತ್ತಾ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
3: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿ ಹೇಗೆ ರುಚಿ ನೋಡುತ್ತದೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪಾತರಗಿತ್ತಿಗಳು ಲೆಪಿಡೋಫೇರಾ ಎಂಬ ಕ್ರಮಕ್ಕೆ ಸೇರಿದ ಕೀಟಗಳಾಗಿವೆ. ಲೆಪಿಡೋಫೇರಾ ಎಂದರೆ ಮಾಪಕಗಳಾಗಿರುವ ರೆಕ್ಕೆಗಳು. ರೆಕ್ಕೆಗಳು ಸಾವಿರಾರು ಸಣ್ಣ ಮಾಪಕಗಳಿಂದ ಮುಚ್ಚಲ್ಪಟ್ಟಿವೆ. ಇವು ಎಲ್ಲ ರೀತಿಯ ಹವಾಮಾನ ಮತ್ತು ತಾಪಮಾನದಲ್ಲಿ ವಾಸಿಸುತ್ತವೆ. ಕೆಲವು ಉಷ್ಣವಲಯದ ಮಳೆಕಾಡುಗಳಲ್ಲಿ ವಾಸಿಸುತ್ತವೆ. ಇಲ್ಲಿ ಹವಾಮಾನವು ಬಿಸಿ ಮತ್ತು ಆರ್ದ್ರವಾಗಿರುತ್ತದೆ ಮತ್ತು ಇವುಗಳಿಗೆ ಆಹಾರಕ್ಕಾಗಿ ಮಳೆಕಾಡುಗಳಲ್ಲಿ ಅನೇಕ ಹೂವಿನ ಸಸ್ಯಗಳಿವೆ. ಇಡೀ ಜಗತ್ತಿನಲ್ಲಿ ಸರಿಸುಮಾರು 17,500 ಜಾತಿಯ ಪಾತರಗಿತ್ತಿಗಳಿವೆ. ಪಾತರಗಿತ್ತಿಗಳು ಪರಿಸರಕ್ಕೆ 2 ರೀತಿಯ ಸಹಾಯವನ್ನು ಮಾಡುತ್ತವೆ. ಇವು ಹೂವುಗಳ ಪರಾಗ ಸ್ಪರ್ಶಕಗಳಾಗಿ, ಅಂದರೆ ಇವು ಹೂವಿನಿಂದ ಹೂವಿಗೆ ಪರಾಗವನ್ನು ಒಯ್ಯುತ್ತವೆ. ಇದರಿಂದ ಹೂವಿನಲ್ಲಿ ಸಂತಾನೋತ್ಪ್ರಕ್ರಿಯೆಯಾಗುತ್ತದೆ. ಇವು ಕಪ್ಪೆ, ಬಾವಲಿ, ಪಕ್ಷಿ ಹಾಗೂ ಅಲ್ಲಿಗಳಿಗೆ ಆಹಾರವಾಗಿದೆ. ಪಾತರಗಿತ್ತಿಗಳು ಜೀವನದ 4 ಹಂತಗಳನ್ನು ಹಾದು ಹೋಗುತ್ತವೆ. ಪ್ರತಿ ಹಂತದಲ್ಲೂ ಇವು ವಿಭಿನ್ನವಾಗಿ ಕಾಣುತ್ತವೆ ಮತ್ತು ಪ್ರತಿಯೊಂದಕ್ಕೂ ಒಂದು ಉದ್ದೇಶವಿದೆ. ಮೊಟ್ಟೆಯಿಂದ ವಯಸ್ಕರವರೆಗಿನ ಅವಧಿಯು ಕೆಲವು ವಾರಗಳಿಂದ ಕೆಲವು ವರ್ಷಗಳವರೆಗೆ ಇರುತ್ತದೆ. ಇವುಗಳ ಉದ್ದವು ಚಿಟ್ಟೆ ಪ್ರಕಾರವನ್ನು ಅವಲಂಬಿಸಿರುತ್ತದೆ. ಹೆಣ್ಣು ಪಾತರಗಿತ್ತಿ ಮೊಟ್ಟೆಯನ್ನು ಇಡುತ್ತದೆ. ಮೊಟ್ಟೆ ಒಡೆದು ಮರಿಹುಳು ಆಗುತ್ತದೆ. ಮರಿಹುಳು ನಿರಂತರವಾಗಿ ಆಹಾರವನ್ನು ತಿನ್ನುತ್ತದೆ ಮತ್ತು ಇದರ ಆಹಾರವನ್ನು ದೊಡ್ಡ ದವಡೆಯಿಂದ ಪುಡಿ ಮಾಡುತ್ತವೆ. ಮರಿಹುಳು ಬೆಳೆದಂತೆ ಹಲವಾರು ಬಾರಿ ಚರ್ಮವನ್ನು ಕಳಚಿಕೊಳ್ಳುತ್ತದೆ. ಮರಿಹುಳು ತನ್ನ ರೇಷ್ಮೆಯ ರೇಖೆಯನ್ನು ತಿರುಗಿಸುವ ಮೂಲಕ ಶಾಖೆಗೆ ಅಂಟಿಕೊಳ್ಳುತ್ತದೆ. 24 ಗಂಟೆಗಳಲ್ಲಿ ಮರಿಹುಳು ತನ್ನ ಚರ್ಮವನ್ನು ಕೊನೆಯ ಬಾರಿಗೆ ಕಳಚುತ್ತದೆ. ಪಾತರಗಿತ್ತಿ ತನ್ನ ದೇಹದಿಂದ ತ್ಯಾಜ್ಯವನ್ನು ಹೊರಹಾಕುತ್ತದೆ ಮತ್ತು ರಕ್ತವನ್ನು ತನ್ನ ರೆಕ್ಕೆಗಳಿಗೆ ಪಂಪ್ ಮಾಡುತ್ತದೆ. ಸುಮಾರು 1 ಗಂಟೆಯ ನಂತರ ಅದು ಹಾರಬಲ್ಲದು. ಪಾತರಗಿತ್ತಿಗಳು 3 ಮುಖ್ಯ ದೇಹದ ಭಾಗಗಳನ್ನು ಹೊಂದಿವೆ. ತಲೆ, ಕಣ್ಣು, ಪ್ರೋಬೋಬೋಸಿಕ್ಸ್ ಮತ್ತು ಆಂಟಿನಾಗಳನ್ನು ಹೊಂದಿದೆ. ಇವು ಎಲ್ಲ ದಿಕ್ಕುಗಳಲ್ಲಿ ನೋಡಬಹುದಾದರೂ ನಾವು ನೋಡುವಂತೆ ಇವು ನೋಡುವುದಿಲ್ಲ. ಪಾತರಗಿತ್ತಿಯ ಕಣ್ಣುಗಳು ಬಣ್ಣ ಮತ್ತು ಚಲನೆಯನ್ನು ಮಾತ್ರ ನೋಡಬಹುದು ಮತ್ತು ಮನುಷ್ಯರಿಗೆ ಕಾಣದ ಬಣ್ಣಗಳನ್ನು ನೋಡಬಲ್ಲವು. ಪಾತರಗಿತ್ತಿಗಳು ಜಗತ್ತನ್ನು ಹೇಗೆ ನೋಡುತ್ತವೆ ಎಂಬುದು ನಮಗೆಲ್ಲ ಆಶ್ಚರ್ಯಕರ ಸಂಗತಿ. ಹೌದು, ನಮ್ಮಲ್ಲಿ ಹೆಚ್ಚಿನವರು ಸಂಯುಕ್ತ ಕಣ್ಣುಗಳು, ಹೆಚ್ಚು ಲೆನ್ಸ್ಗಳಿಂದ ಮಾಡಲ್ಪಟ್ಟ ಕಣ್ಣುಗಳೊಂದಿಗೆ ಪರಿಚಿತವಾಗಿದ್ದೇವೆ. ಆದರೆ ನೀವು ಎಲ್ಲಾದರೂ ಓಸ್ಲೆಯ ಬಗ್ಗೆ ಕೇಳಿದ್ದೀರಾ. ಲ್ಯಾಟಿನ್ ಪದ ಚಿಕ್ಕ ಕಣ್ಣು ಎಂದರ್ಥ. ಈ ಸಣ್ಣ ಕಣ್ಣುಗಳು ಪಾತರಗಿತ್ತಿಗಳಲ್ಲಿ ಇದ್ದು ಈ ಚಿಕ್ಕ ಕಣ್ಣುಗಳನ್ನು ಚಲನೆ, ಬೆಳಕು ಮತ್ತು ನೆರಳನ್ನು ಪತ್ತೆ ಹಚ್ಚಲು ಬಳಸುತ್ತವೆ. ಪ್ರತಿಯೊಂದು ಪಾತರಗಿತ್ತಿಯ ಪ್ರತಿ ಕಣ್ಣಿನಲ್ಲೂ ಸಾವಿರಾರು ಗ್ರಾಹಕಗಳನ್ನು ಹೊಂದಿವೆ. ಪ್ರತಿಯೊಂದು ಪಾತರಗಿತ್ತಿಗಳು ತನ್ನದೇ ಆದ ಲೆನ್ಸ್ಗಳನ್ನು ಹೊಂದಿವೆ. ಮಾನವ ಕಣ್ಣುಗಳು 3 ಬಣ್ಣಗಳಿಗೆ ಗ್ರಾಹಕಗಳನ್ನು ಹೊಂದಿದರೆ ಪಾತರಗಿತ್ತಿಗಳು 9 ಬಣ್ಣಗಳಿಗೆ ಗ್ರಾಹಕಗಳನ್ನು ಹೊಂದಿವೆ. ಸಾಮಾನ್ಯವಾಗಿ ಇವು ಕೆಂಪು, ಹಳದಿ, ಬಿಳಿ, ನೇರಳೆ, ಗುಲಾಬಿ ಮತ್ತು ಕಿತ್ತಳೆ ಹೂಗಳಿಗೆ ಆಕರ್ಷಿತವಾಗುತ್ತವೆ. ಇದು ನೇರಳಾತೀತ ಬೆಳಕನ್ನು ನೋಡುವ ಚಿಟ್ಟಿಯ ಸಾಮರ್ಥ್ಯದ ಕಾರಣದಿಂದಾಗಿರುತ್ತದೆ. ಅಂದರೆ ಈ ಬಣ್ಣಗಳು ಅವುಗಳ ಸಂಯುಕ್ತ ಕಣ್ಣುಗಳಿಗೆ

0: ಗಮನಾರ್ಹವಾದ ಒಳಪನ್ನ ಹೊರಸೂಸುತ್ತವೆ. ಪ್ರೋಪೋಸ್ಕಿಸ್ ಎಂಬ ಉದ್ದವಾದ ನಾಲಿಗೆಯಂತಿರುವ ಭಾಗವಿದು. ಪಾತರಗಿತ್ತಿಗಳು ಇದನ್ನ ಹೂವಿನಿಂದ ಮಕರಂದ ಕುಡಿಯಲು ಬಳಸತೊಡಗುತ್ತವೆ. ಎಲೆಗಳು ಮತ್ತು ಕಾಂಡಗಳಿಂದ ರಸವನ್ನ ಹೀರಲು ಈ ಪ್ರೋಪೋಸ್ಕಿಸ್ ಅನ್ನ ಬಳಸುತ್ತದೆ ಮತ್ತು ತಮ್ಮ ಆಂಟಿನಗಳನ್ನು ವಾಸನೆ ಗ್ರಹಿಸಲು ಬಳಸುತ್ತವೆ. ಪಾತರಗಿತ್ತಿಗಳ ಮಧ್ಯ ಭಾಗವು ಎದೆಯ ಭಾಗವಾಗಿದೆ. ಈ ಭಾಗದಲ್ಲಿ ಮೂರು ಜೋಡಿ ಜಂಟಿ ಕಾಲುಗಳು ಮತ್ತು ಎರಡು ಜೋಡಿ ರೇಖೆಗಳಿರುತ್ತವೆ. ಪಾತರಗಿತ್ತಿಗಳಿಗೆ ಮಾಪಕಗಳನ್ನು ಅವುಗಳ ರೇಖೆಗಳ ಮೇಲೆ ಉತ್ತಮವಾಗಿ ಕಾಣಬಹುದು. ಪ್ರಕೃತಿಯಲ್ಲಿ ವಿವಿಧ ರೀತಿಯ ಬಣ್ಣದ ಪಾತರಗಿತ್ತಿಗಳನ್ನು ನಾವು ಕಾಣಬಹುದು. ಇವುಗಳನ್ನು ಹಿಡಿಯಲು ಹೋದರೆ ಇವುಗಳ ರೆಕ್ಕೆಗಳ ಬಣ್ಣದ ಪುಡಿ ನಮ್ಮ ಕೈಗೆ ಹಾಕಿಕೊಳ್ಳುತ್ತದೆ. ಪಾತರಗಿತ್ತಿಗಳ ರೆಕ್ಕೆಗಳ ಮೇಲಿನ ಬಣ್ಣಗಳು ಮತ್ತು ಮಾದರಿಗಳು ಅವುಗಳನ್ನು ಪರಭಕ್ಷಕಗಳಿಂದ ರಕ್ಷಿಸುತ್ತದೆ ಮತ್ತು ಮರೆಮಾಚುವಿಕೆಯು ಸಾಮಾನ್ಯ ಮಾದರಿಯಾಗಿದೆ. ಪಾತರಗಿತ್ತಿಗಳು ತಮ್ಮ ಕಾಲಿನ ಪಾದಗಳಿಂದ ರುಚಿ ನೋಡುತ್ತದೆ. ತಮ್ಮ ಅತಿಥೇಯ ಸಸ್ಯಗಳನ್ನು ಹುಡುಕಲು ಮತ್ತು ಆಹಾರವನ್ನು ಕಂಡುಹಿಡಿಯಲು ಇವು ತಮ್ಮ ಕಾಲುಗಳ ಮೇಲೆ ರುಚಿ ಗ್ರಾಹಕಗಳನ್ನು ಹೊಂದಿವೆ. ಪಾತರಗಿತ್ತಿಯ ದೇಹದ ಮೂರನೇ ಭಾಗವು ಹೊಟ್ಟೆಯ ಭಾಗವಾಗಿದೆ. ಇದು ಮೃದುವಾಗಿರುತ್ತದೆ ಮತ್ತು 10 ವಿಭಾಗಗಳನ್ನು ಒಳಗೊಂಡಿದೆ. ಇದು ಸರಳ ಹೃದಯ, ಸಂತಾನೋತ್ಪತ್ತಿಯ ಅಂಗಗಳು, ಉಸಿರಾಟದ ಬೀಜಕಗಳು ಮತ್ತು ಜೀರ್ಣಕಾರಿ ಅಥವಾ ವಿಸರ್ಜನಾ ವ್ಯವಸ್ಥೆಯನ್ನು ಸಹ ಹೊಂದಿದೆ. ಇವು ಮಣ್ಣಿನ ಕೊಚ್ಚಿ ಗುಂಡಿಗಳಲ್ಲಿ ಸಿಗುವ ಖನಿಜ ಮತ್ತು ಲವಣಗಳನ್ನು ಹೀರಿಕೊಳ್ಳುತ್ತವೆ. ಇದನ್ನು ಫ್ಲೂಟಿಂಗ್ ಎಂದು ಕರೆಯಲಾಗುತ್ತದೆ ಮತ್ತು ಗಂಡು ಪಾತರಗಿತ್ತಿಗಳು ತಮ್ಮ ವೀರ್ಯಕ್ಕೆ ಖನಿಜ ಲವಣಾಂಶಗಳ ಅಗತ್ಯವಿರುವುದರಿಂದ ಇವು ಫ್ಲೂಟಿಂಗ್ ಮಾಡುವುದನ್ನು ತಾವು ಹೆಚ್ಚಾಗಿ ಕಾಣಬಹುದು. ಈ ಪೋಷಕಾಂಶಗಳು ನಂತರ ಸಂಭೋಗದ ಸಮಯದಲ್ಲಿ ಗಂಡಿನಿಂದ ಹೆಣ್ಣು ಪಾತರಗಿತ್ತಿಗೆ ರವಾನಿಸಲಾಗುತ್ತದೆ ಮತ್ತು ಖನಿಜಗಳು ಲವಣಾಂಶಗಳು ಮೊಟ್ಟೆಗಳ ಉಳಿವಿಗೆ ಕೊಡುಗೆ ನೀಡುತ್ತವೆ. ಗಂಡು ಮತ್ತು ಹೆಣ್ಣು ಪಾತರಗಿತ್ತಿಗಳು ಸಾಮಾನ್ಯವಾಗಿ ಒಂದೇ ರೀತಿ ಕಾಣುತ್ತದೆ. ಗಂಡು ಪಾತರಗಿತ್ತಿಗಳು ಸಂಯೋಗಕ್ಕೆ ಸಿದ್ಧವಾದಾಗ ರೆಕ್ಕೆಗಳ ಮೇಲೆ ಸರಿಯಾದ ಗಾಢ ಬಣ್ಣ ಮತ್ತು ಮಾದರಿಯೊಂದಿಗೆ ಸಂಗಾತಿಯನ್ನು ಹುಡುಕುತ್ತದೆ. ನಂತರ ಹೆಣ್ಣು ಪಾತರಗಿತ್ತಿ ತನ್ನ ಮೊಟ್ಟೆಗಳನ್ನು ಇಡಲು ಸೂಕ್ತವಾದ ಸಸ್ಯವನ್ನು ಹುಡುಕಲು ಹಾರಿ ಹೋಗುತ್ತದೆ. ಆಹಾರ ಸೌಲಭ್ಯ, ಎಲೆಗಳ ಬಣ್ಣ ಮತ್ತು ಆಕಾರ ಮೇಲೆ ಹೆಣ್ಣು ಪಾತರಗಿತ್ತಿ ತನ್ನ ನಿರ್ಧಾರವನ್ನು ತೆಗೆದುಕೊಂಡು ಮೊಟ್ಟೆಗಳ ಗೊಂಚಲುಗಳನ್ನು ಎಲೆಗಳ ಕೆಳಗೆ ಅಥವಾ ಮೇಲ್ಭಾಗದಲ್ಲಿ ಇಡುತ್ತದೆ. ಮೊಟ್ಟೆಯಿಂದ ಮರಿಹುಳುಗಳು ಮರಿಹುಳುವಿನಿಂದ ಫ್ಯೂಪಾ ಆಗಿ ಫ್ಯೂಪಾದಿಂದ ಪಾತರಗಿತ್ತಿಯಾಗಿ ಹೊರಬರುತ್ತದೆ. ಎಲ್ಲಾ ಕೀಟಗಳಂತೆ ಪಾತರಗಿತ್ತಿಗಳು ಶೀತ ರಕ್ತದ್ರವವು. ಇದರರ್ಥ ಇವು ತಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಹೆಣಗಾಡುತ್ತವೆ ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿವೆ. ಕಡಿಮೆ ತಾಪಮಾನವು ಕಡಿಮೆ ಚಟುವಟಿಕೆಗೆ ಕಾರಣವಾಗುತ್ತದೆ, ಆದರೆ ಹೆಚ್ಚಿನ ತಾಪಮಾನವು ಇವುಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಅದಕ್ಕಾಗಿ ನೀವು ಅನೇಕ ಪಾತರಗಿತ್ತಿಗಳು ಬಿಸಿಯಾದ ಉಷ್ಣವಲಯದ ಪ್ರದೇಶಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿರುವುದನ್ನು ನೋಡಬಹುದು. ಇದು ತುಂಬಾ ತಂಪಾಗಿದ್ದರೆ ಪಾತರಗಿತ್ತಿಗಳು ಹಾರಲು ಸಾಧ್ಯವಾಗುವುದಿಲ್ಲ ಎಂದರ್ಥ. ಆದಾಗ್ಯೂ ಪಾತರಗಿತ್ತಿಗಳು ತಮ್ಮನ್ನ ತಾವು ಬೆಚ್ಚಗಾಗಿಸಲು ಥರ್ಮೋಗ್ಯುರುಲೇಷನ್ ಎಂಬ ಪ್ರಕ್ರಿಯೆಯನ್ನು ಸಹ ಬಳಸುತ್ತದೆ. ಉದಾಹರಣೆಯೆಂದರೆ ಬ್ಯಾಸ್ಕಿಂಗ್ ಪ್ರಕ್ರಿಯೆ. ಇಲ್ಲಿ ಪಾತರಗಿತ್ತಿಗಳು ತಮ್ಮ ದೇಹವನ್ನು ಬೆಚ್ಚಗಾಗಿಸಲು ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಳ್ಳುತ್ತವೆ. ಪಾತರಗಿತ್ತಿಗಳು ವೇಗವಾಗಿ ಅಲಗಾಡುತ್ತಾ ತಮ್ಮ ಹಾರಾಟಕ್ಕೆ ತಯಾರಿ ಮಾಡಲು ಇವುಗಳ ಆಂತರಿಕ ತಾಪಮಾನವನ್ನು ಹೆಚ್ಚಿಸಲು ಇವುಗಳ ದೇಹವನ್ನು ನಡಗಿಸುತ್ತವೆ. ಕೇಳುಗರ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿಗಳು ಹೇಗೆ ರುಚಿ ನೋಡುತ್ತವೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪಾತರಗಿತ್ತಿ ಹೇಗೆ ರುಚಿ ನೋಡುತ್ತದೆ ಗೊತ್ತಾ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
0: ಪ್ರಿಯ ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ

0: ಬಾಗ್ಮನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುನಾಳು ಬಾಬಳಿಕೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಅಂದರೆ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದು ಬೇಂದ್ರೆ ಅವರ ಬಗ್ಗೆ ಕೇಳಿದಂತ ಒಂದು ಸುಂದರ ಪ್ರಸಂಗ. ಇದನ್ನ ಅನಂತಮೂರ್ತಿಯವರು ನನಗೆ ಹೇಳಿದ್ರು. ಒಂದ್ ಬಾರಿ ಜರ್ಮನ್ ಭಾಷಾಶಾಸ್ತ್ರದ ಅಧ್ಯಾಪಕರು ಭಾರತಕ್ಕೆ ಬಂದ್ರಂತೆ. ಅವ್ರು ಬೇರೆ ಬೇರೆ ಕಡೆ ಭಾಷಣ ಕೊಟ್ಟು ವಿಶ್ವವಿದ್ಯಾಲಯಗಳಲ್ಲಿ, ಕೊನೆಗೆ ಬೆಂಗಳೂರಿಗೆ ಬಂದರು. ಬಂದು ಅವರಿಗೆ ಅರವಿಂದರ ಸಾಹಿತ್ಯ ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ಕೋತಾ ಇದ್ರು. ಶ್ರೀ ಅರವಿಂದರ ದರ್ಶನ ಸುಲಭ ಅಲ್ಲ, ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಭಾರತೀಯ ಅಧ್ಯಾತ್ಮದ ಪರಿಭಾಷೆಯನ್ನ, ಯೋಗದ ಪರಿಭಾಷೆಯನ್ನ ಸ್ವಲ್ಪ ಆದರೂ ತಿಳ್ಕೊಂಡಿರ್ಬೇಕು. ಅವರಿಗೆ ಇದರ ಆಳ ಇಲ್ಲ. ಅವ್ರು ಅನಂತಮೂರ್ತಿಯವರು ಕೇಳಿದ್ರಂತೆ, ನಮ್ಮ ಭಾರತದಲ್ಲಿ ಅರವಿಂದರ ದರ್ಶನ ಚೆನ್ನಾಗಿ ತಿಳ್ಕೊಂಡವ್ರು ಯಾರಾದರೂ ಇದ್ದಾರಾ, ತಿಳಿಸಿ ಸ್ವಲ್ಪ. ನಾನು ಅವ್ರ ಬಳಿಗೆ ಹೋಗಿ ಅಧ್ಯಾತ್ಮರ ಆಧ್ಯಾತ್ಮಿಕ ನೆಲೆಗಳನ್ನು ಸ್ವಲ್ಪ ತಿಳ್ಕೋಬೇಕಂತಿದ್ದೀನಿ, ಮತ್ತು ಆ ವ್ಯಕ್ತಿ ಸ್ವಲ್ಪ ಸಾಹಿತ್ಯದಲ್ಲೂ ಅರವಿಂದರನ್ನ ಅರಿತಿದ್ರೆ ಇನ್ನೂ ಒಳ್ಳೆಯದು, ಎರಡನ್ನೂ ತಿಳ್ಕೊಳಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರಂತೆ. ಆಗ ಅನಂತಮೂರ್ತಿಯವರು ಹೇಳಿದ್ರಂತೆ, ಎರಡರಲ್ಲೂ ಗಟ್ಟಿಗಿರಬೇಕು ನಿಮಗೆ, ಅರವಿಂದರು ಮತ್ತು ಸಾಹಿತ್ಯ ಬೇಕು ಅಂದರೆ ಬೇಂದ್ರೇನೆ ಸರಿಯಪ್ಪ ನಿಮಗೆ. ಯಾಕಂದರೆ ಅರವಿಂದರು ಬೇಂದ್ರೆಯವರಿಗೆ ಆಧ್ಯಾತ್ಮಿಕ ಗುರುಗಳು, ಅವರ ಚಿಂತನೆಯನ್ನು ಚೆನ್ನಾಗಿ ಅರಗಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದು ಅಲ್ಲದೆ ಬೇಂದ್ರೆ ಜಗದ ಕವಿ, ಮಾಂತ್ರಿಕ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅಂತೆಲ್ಲ ಅವ್ರು ವರ್ಣಿಸಿ ಕಳಿಸಿದ್ರಂತೆ. ಈ ಜರ್ಮನಿ ವಿದ್ವಾಂಸರು ಬೇಂದ್ರೆಯವರಿಗೆ ಸಂಪರ್ಕ ಮಾಡಿ ಪರವಾನಿಗೆ ತಗೊಂಡು ಧಾರವಾಡಕ್ಕೆ ಹೋದರು. ಬೇಂದ್ರೆಯವ್ರನ್ನ ಕಾಣೋದು ಅಂದರೆ ಶಬ್ದ ಬ್ರಹ್ಮನ ಕಾರ್ಯಾಲಯದಲ್ಲಿ ಹೋದಾಗೆ, ಹೊರಗೆ ಬರೋಕ್ಕೆ ಸಾಧ್ಯ ಇದೆಯಾ ಬೇಗ? 8-10 ದಿವಸ ವಿದ್ವಾಂಸರು ಬೇಂದ್ರೆಯವ್ರ ಜೊತೆಗೆ ಇದ್ಬಿಟ್ರಂತೆ. ದಿನಗಟ್ಟಲೆ ಸಾಯಂಕಾಲ ರಾತ್ರಿವರೆಗೂ ಬರೀ ಅರವಿಂದರ ಬಗ್ಗೆ ಚರ್ಚೆ, ಆ ವಿಷಯ ಈ ವಿಷಯ ಸಂಗ್ರಹ ಮಾಡಿಕೊಂಡ್ರು, ಮನನ ಮಾಡಿಕೊಂಡ್ರು, ನೋಟ್ಸ್ ಮಾಡಿಕೊಂಡ್ರು. ಬೇಂದ್ರೆ ಅವರಿಗೆ ಅರವಿಂದರ ಬಗ್ಗೆ ಇರುವಂತಹ ಗೌರವ ಪೂಜ್ಯತೆಯನ್ನು ಕಂಡು ಆಶ್ಚರ್ಯ ಆಗಿ ಹೋಯ್ತಂತೆ. ಆ ಬೇಂದ್ರೆಯವ್ರು ಏನು ಮಾಡ್ತಿದ್ರು ಗೊತ್ತಾ? ತಮ್ಮ ಪೂಜೆ ಮನೆಯಲ್ಲಿ ಅರವಿಂದರದ ಫೋಟೋ ಇದೆ, ದೇವರಿಗೆ ಮಂಗಳಾರತಿ ಮಾಡುವಾಗ ಅದಕ್ಕೂ ಮಾಡ್ತಿದ್ರಂತೆ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕದು, ಅರವಿಂದರ ಫೋಟೋಕ್ಕೆ ಆರತಿ ಮಾಡ್ತಾರಂದು ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ಹಾಗೆ ಮಹಾಕವಿ ಆದಂಥ ಬೇಂದ್ರೆ ಅರವಿಂದರನ್ನ ದೇವ್ರಂತ ಪೂಜೆ ಮಾಡ್ತಾರಲ್ಲ ಅಂತ ಆಶ್ಚರ್ಯ ಆಯಿತು. ಮುಂದೆ ಹೊರಡೋ ದಿವಸ ಬಂತು. ಬೀಳ್ಕೊಡೋ ಸಮಯ ಬಂದಾಗ ಈ ಜರ್ಮನ್ ಪಂಡಿತರು ಕುತೂಹಲಕ್ಕೋ ತಮಾಷೆಗೋ ಕಾಲು ಎಳೆಯೋದಕ್ಕೋ ಗೊತ್ತಿಲ್ಲ, ಅದನ್ನು ಕೇಳ್ಕೊಂಡೇ ಬಿಡಬೇಕು ಅಂತ ಪ್ರಶ್ನೆ ಕೇಳಿದ್ರಂತೆ ಬೇಂದ್ರೆಯವ್ರನ್ನ. ಬೇಂದ್ರೆಯವರೇ, ನಿಮ್ಮನ್ನು ನೋಡಿದ್ದೀನಿ ನಾನು, ದಿನಾಲು ಅರವಿಂದರನ್ನ ದೇವರು ಅಂತ ಪೂಜೆ ಮಾಡ್ತೀರಪ್ಪ ನೀವು, ಸರಿ. ನೀವು ಒಬ್ಬ ಕವಿ, ಅರವಿಂದರು ಒಬ್ಬ ಕವಿನೇ ತಾನೆ? ಆಸ್ ಎ ಪೋಯೆಟ್ ಹೂ ಈಸ್ ಗ್ರೇಟರ್, ಅರವಿಂದೋ ಆರ್ ಬೇಂದ್ರೆ ಅಂದ್ರಂತೆ. ತಿಳ್ಕೊಳ್ಳಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಇದು. ಅರವಿಂದವರನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ಆರತಿ ಮಾಡ್ತಾರೆ ಬೇಂದ್ರೆಯವರು. ಅವ್ರಿಗೆ ಇವ್ರು ಕೇಳಿದ್ದು, ಕವಿಯಾಗಿ ಯಾರು ದೊಡ್ಡವರು, ಬೇಂದ್ರೆ ದೊಡ್ಡವರು ಅರವಿಂದ ದೊಡ್ಡವರು ಅಂತ.

ಬೇಂದ್ರೆ ಸ್ವಭಾವ ಗೊತ್ತು ನಿಮಗೆ, ಒಂದು ಕ್ಷಣ ಕೂಡ ತಡಬಡಿಸ್ಲಿಲ್ಲಂತೆ. ತಕ್ಷಣ ಹೇಳಿದ್ರಂತೆ, ನೋಡಿ ದಾರ್ಶನಿಕನಾಗಿ ಅರವಿಂದೋ ನನ್ನ ಗುರುಗಳು, ನನ್ನ ದೇವರು, ಆದ್ರೆ ಕವಿಯಾಗಿ ಬೇಂದ್ರೆ ಅರವಿಂದೋಕ್ಕಿಂತ ದೊಡ್ಡವನು ಅಂತ ಹೇಳಿದ್ರಂತೆ. ಇದು ಧಾರ್ಷ್ಟ್ಯದ ಮಾತು ಅನಿಸ್ಬೇಕು. ಜರ್ಮನ್ ವಿದ್ವಾಂಸ ಬೆರಗಾಗಿ ನಿಂತಂತೆ. ಅರವಿಂದರನ್ನ ಆಧ್ಯಾತ್ಮಿಕ ಗುರು ಅಂದು ಭಾವಿಸಿದಂತಹ ಬೇಂದ್ರೆಯವರು ಕವಿಯಾಗಿ ತಾನು ಅರವಿಂದಕ್ಕಿಂತ ದೊಡ್ಡವನು ಅಂತ. ಇದು ಅಹಂಕಾರದ ಮಾತಲ್ಲ, ಸತ್ಯ ಕೂಡ. ಬೇಂದ್ರೆ ಹೇಳ್ತಾರೆ, ಅರವಿಂದೋ ಸಾಹಿತ್ಯ ಅರ್ಥ ಆಗಿರೋ ಕೆಲವೊಂದು ಪರ್ಸೆಂಟ್ ಮಂದಿಗೆ, ದೊಡ್ಡ ದೊಡ್ಡವರಿಗೆ ಮಾತ್ರ. ಅದು ನನ್ನ ಕವನ ಇನ್ನೂ ಯಾಕೆ ಬರಲಿಲ್ಲವ, ಹುಬ್ಬಳ್ಳಿಯವ ಹಳ್ಳಿ ಹುಡುಗರು ಕೂಡ ಹಾಡ್ತಾರೆ, ಎಲ್ರಿಗೂ ಮುಟ್ಟಿದಂಥದ್ದು, ಆದರೆ ಕವಿಯಾಗಿ ನಾನು ದೊಡ್ಡವನು ಅಂತ ಹೇಳ್ಕೊಂಡ್ರಂತೆ. ಇದನ್ನು ದಯವಿಟ್ಟು ಗಮನ ಇಡಬೇಕು ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಯಾರನ್ನಾದರೂ ಮೆಚ್ಕೊಂಡ್ರೆ ಅವ್ರು ಮಾಡಿದ್ದು ಎಲ್ಲವನ್ನು ಮೆಚ್ಕೊಂಡ್ಬಿಡ್ತೇವೆ, ಭಾಗಶಃ ಕುರುಡಾಗಿ ಹೋಗ್ಬಿಡ್ತೇವೆ, ವೈಚಾರಿಕ ಚಿಂತನೆ ಮಾಡೋದು ನಿಲ್ಲಿಸ್ಕೊಂಡ್ಬಿಡ್ತೇವೆ, ಭಾವಾವೇಶದಿಂದ ಅವ್ರು ಹೇಳಿದ್ದನ್ನೆಲ್ಲ ಸರಿ ಅಂತ ಒಪ್ಕೋತೀವಿ. ದಯವಿಟ್ಟು ಹಾಗೆ ಮಾಡಬಾರ್ದು. ಒಬ್ಬರು ದೊಡ್ಡವರು ಮಾತು ಹೇಳಿದರು ಅಂದರೆ ಅದು ಒಳ್ಳೆಯದು, ಅದರನ್ನು ಪರೀಕ್ಷಾರ್ಹವಾದಂಥ ಮಾತು, ಯಾರು ಹೇಳಿದ್ರು ಪರೀಕ್ಷೆ ಮಾಡಲೇಬೇಕು ಅದನ್ನು. ಬೇಂದ್ರೆಯವರ ಮಾತು ಭಾವನೆಯನ್ನು ವೈಚಾರಿಕತೆಯಿಂದ ಬೇರ್ಪಡಿಸಿದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಭಾವನೆ ಬೇರೆ, ಅರವಿಂದೋ ನನ್ನ ದೇವರು, ಯಾವಾಗ ಆಧ್ಯಾತ್ಮಿಕವಾಗಿ ನೋಡಿದಾಗ, ಆದರೆ ಕವಿಯಾಗಿ ನೋಡಿದಾಗ ನಾನು ದೊಡ್ಡವನು ಅಂತ ಹೇಳೋದು. ಈಗ ವೈಚಾರಿಕತೆಯನ್ನು ಭಾವನೆಯಿಂದ ಬೇರ್ಪಡಿಸೋದಿದೆಯಲ್ಲ, ಇದು ಜೀವನವನ್ನು ಸರಿಯಾಗಿ ನಡೆಸುವಂಥ ದಾರಿ. ನಾವು ಎಷ್ಟೋ ಸಲ ಭಾವನಾತ್ಮಕ ತೀರ್ಮಾನ ತಗೊಂಡ್ಬಿಡ್ತೇವೆ, ವೈಚಾರಿಕತೆ ಇರೋಲ್ಲ, ತುಂಬ ವಿಚಾರವಂತರಾಗಿರ್ತೇವೆ, ಭಾವನೆಯನ್ನು ಮರೆತು ಹೋಗ್ತೇವೆ. ಎರಡನ್ನೂ ಬೇರ್ಪಡಿಸಿದಾಗ ಮಾತ್ರ ನಮ್ಮ ನಡೆ ನುಡಿ ತುಂಬ ಚೆನ್ನಾಗಾಗ್ತದೆ.

0: ಇದುವರೆಗೂ ಕರುನಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಿಕಿರವರು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇರೋದ್ರಿಂದಾನೆ ನಿಮಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
0: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನ್ನ

0: ಗೊತ್ತು, ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
2: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ತುಂಬಸೋಗಿ ಗ್ರಾಮದ ಶ್ರೀಮತಿ ನಾಗಮ್ಮರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ತುಂಬಸೋಗಿ ಗ್ರಾಮದ ಶ್ರೀಮತಿ ನಾಗಮ್ಮರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
4: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ನಾನು ಐಐಟಿಗೆ ಹೋಗಬಹುದೇ ಎಂಬ ವಿಷಯದ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಶಿಕ್ಷಣ ವಿಭಾಗದ ಮುಖ್ಯಸ್ಥರು ಹಾಗೂ ಡೆಪ್ಯೂಟಿ ಸಿಇಒ ಆದ ಶ್ರೀ ಪ್ರವೀಣ್ ಕುಮಾರ್ ಎಸ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

ಎಲ್ಲರಿಗೂ ನಮಸ್ಕಾರ. ಒಂದು ನಾನು ಇಲ್ಲಿ ಮಾತಾಡಬೇಕಾದ್ರೆ SVYM ಅಲ್ಲಿ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗೋ ಅಥವಾ ಡೆಪ್ಯೂಟಿ CEO ಆಗಿ ಮಾತಾಡಲ್ಲ. ನಾನು IIT ಹೋಗಿದ್ದೆ ಒಂದು 23 ವರ್ಷದ ಹಿಂದೆ. ನಾನು ಹೇಗೆ ಸಿದ್ಧತೆ ಮಾಡಿದ್ದೆ ಅಂತ ಮೆಲುಕು ಹಾಕುವಂಥ ಒಂದು ಅವಕಾಶ ಸಿಕ್ತು. ಆ ಅನುಭವದ ಮೇಲೆ ಇವತ್ತು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. IIT ಸಿದ್ಧತೆ ಮಾಡುವಂಥವ್ರು ಪ್ರತಿ ವರ್ಷ ನಾವು ಒಂದಷ್ಟು ಜನ ವಿದ್ಯಾರ್ಥಿಗಳನ್ನ ನೋಡ್ತೀವಿ. ಆದರೆ ಸುಮಾರು ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿರುತ್ತೆ. ಒಂದು ಕಾಲೇಜ್ ಬಗ್ಗೆ ಅಥವಾ ಪರೀಕ್ಷೆ ಬಗ್ಗೆ ಅಥವಾ ಪರೀಕ್ಷೆಗೆ ಸಿದ್ಧತೆ ಹೇಗೆ ಮಾಡ್ಬೋದೇ, ನನ್ನ ಕೈಯಲ್ಲಿ ಆಗತ್ತಾ, ಈ ಥರದ ಸುಮಾರು ಪ್ರಶ್ನೆಗಳು ಬರುತ್ತೆ. ಸೊ ನಾನು 2002 ಹತ್ತನೇ ತರಗತಿ ಪಾಸಾಗಿದ್ದೆ. ಅದರ ನಂತರ JEE ಪರೀಕ್ಷೆ ಬರೆದು 2005-2009 IIT ಮದ್ರಾಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೆ. ಸೊ ನಾನು JEE ಪರೀಕ್ಷೆ ಬರೀಬೇಕಾದ್ರೆ ಇವತ್ತಿನ JEE ಪರೀಕ್ಷೆಯ ರೂಪುರೇಷಕ್ಕೂ ಅವತ್ತಿನದು ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ಬಹುತೇಕ ಸಿದ್ಧತೆ ಮಾಡುವಂಥ ಸ್ಟ್ರಾಟಜೀಸ್ ಏನಿದೆಯೋ ಅದು ಏನು ತುಂಬ ಏನು ಬದಲಾವಣೆ ಆಗಿರಲ್ಲ ಅನ್ನೋ ನಂಬಿಕೆಯಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಈ IIT ಅಂತ ನಾವು ಪದ ಬಳಸಿದ ತಕ್ಷಣ ನಮಗೆ ಎಲ್ಲರಿಗೂ ಏನಂತ ಅನ್ಸುತ್ತೆ, ನಮ್ಮ ಮನಸ್ಸಿಗೆ ಬರೋವಂಥದ್ದು ಏನು, ಯಾಕೆ ನಾವು IIT ಬಗ್ಗೆ ಇಷ್ಟು ಮಾತಾಡ್ತೀವಿ ಅಥವಾ IIT ಹೋಗಬೇಕು ಅಂತ ಯಾಕೆ ಅನ್ಸುತ್ತೆ ನಮಗೆ? ಸುಮಾರು ಜನ ಹೇಳ್ತಾ ಇರ್ತಾರೆ ನಾವು IIT ಸಿದ್ಧತೆ ಮಾಡ್ತಾ ಇದ್ದೀವಿ. ಸೊ IIT ಅಂದರೆ ಪೂರ್ತಿ ಹೆಸರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಸೊ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕಲಿಯುವಂಥ ಒಂದು ಕೆಲವು ಸಂಸ್ಥೆಗಳಲ್ಲಿ ಈ IIT ಇದೆ. ಇದು ಒಂದೇ ಅಲ್ಲ, ಬೇರೆ ಬೇರೆ ಹಲವು ಶಿಕ್ಷಣ ಸಂಸ್ಥೆಗಳಿದೆ. ಅದರಲ್ಲಿ ಈ IIT ಅನ್ನೋದು ಒಂದು ವಿಶೇಷವಾಗಿ ಇರುವಂಥದ್ದು. ಇದು ಮೂಲ ಶುರು ಆಗಿದ್ದು ಏನಂದರೆ, ನಮ್ಮ ಭಾರತ ಸರ್ಕಾರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮಗೆ ಹೇಗೆ ಒಳ್ಳೆ ನಾಗರಿಕರು ಬೇಕೋ ಆ ನಾಗರಿಕರನ್ನ ತಯಾರಿಸುವಂಥ ವಿದ್ಯಾಸಂಸ್ಥೆಗಳು ಬೇಕು ಅಂತ ಈ ತಂತ್ರಜ್ಞಾನ ಆಧಾರಿತವಾಗಿ ಮಹತ್ವವನ್ನು ಹೊಂದಿರುವಂಥ ಒಂದು ಕೆಲವು ಸಂಸ್ಥೆಗಳನ್ನು ಶುರು ಮಾಡಬೇಕು ಅಂತ IIT ಶುರು ಮಾಡಿದರು. ಮೊದಲನೇ 5 IIT ಆ್ಯಕ್ಚುಲಿ ಹೊರದೇಶಗಳ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ, ಅಂದರೆ ಇವು ಎರಡೆರಡು ದೇಶ, ನಮ್ಮ ದೇಶ ಮತ್ತು ನಮ್ಮ ದೇಶದ ಜೊತೆಗೆ ಇನ್ನೊಂದು ದೇಶವನ್ನು ಸಪೋರ್ಟ್ ತಗೊಂಡು ಶುರು ಮಾಡಿದರು. ಆ ಥರ ಬೇರೆ ಬೇರೆ ವಿಷಯಗಳಲ್ಲಿ ಎಕ್ಸ್ಪರ್ಟೀಸ್ ತರಬೇಕು ಅನ್ನೋ ಗುರಿ ಇಟ್ಕೊಂಡು ಶುರು ಮಾಡಿದರು. ಇದರಲ್ಲಿ ಸನಾತನ್ ಹೇಳ್ದಂಗೆ ಇಂಜಿನಿಯರಿಂಗ್ಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ರು. ಆದರೆ ಈಗ ಇವತ್ತು ಬರೀ ಇಂಜಿನಿಯರಿಂಗ್ ಒಂದೇ ಅಲ್ಲ, ಪ್ಯೂರ್ ಸೈನ್ಸಸ್ಸು, ಮೆಡಿಕಲ್ ಫೀಲ್ಡಲ್ಲೂ ಅಲ್ಲಿ ಸ್ವಲ್ಪ ಹ್ಯೂಮ್ಯಾನಿಟೀಸಲ್ಲೂ ಸ್ವಲ್ಪ ಕೆಲಸ ನಡೀತಾ ಇದೆ. ಸೊ ಇವತ್ತಿಗೆ ಒಟ್ಟು ನಮ್ಮ ದೇಶದಲ್ಲಿ 23 IIT ನಾವು IIT ಅಂತ ಹೆಸರು ಹೇಳಿದ ತಕ್ಷಣ ಒಂದಲ್ಲ, 23 ಕಾಲೇಜ್ಗಳಿದೆ ಅಂತ ತಿಳ್ಕೊಬೇಕು. ಸೊ ಈ 23 ಕಾಲೇಜ್ಗಳು ಎಲ್ಲೆಲ್ಲಿದೆ ಅಂತ ನಾನು ಮುಂದಕ್ಕೆ ಹೇಳ್ತೇನೆ. ಇದು ಯಾಕೆ ಸ್ಥಾಪಿಸಲಾಗಿದೆ ಅಂದರೆ, ನಾನು ಹೇಳಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಾವು ದೇಶ ಬೆಳಿಬೇಕು ಅಂದರೆ ಅದಕ್ಕೆ ಏನೆಲ್ಲ ಬೇಕು, ಫಸ್ಟು ಎಲ್ಲರದು ಜ್ಞಾನ ಬೆಳಿಬೇಕು. ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಗಳಲ್ಲಿ ಒಂದು ದೃಢವಾಗಿ ನಮ್ಮ ಸಮಾಜ ಬೆಳಿಬೇಕಂದ್ರೆ ಅದಕ್ಕೆ ಒಂದು ಅಡಿಪಾಯ ಬೇಕು. ಅದಕ್ಕೆ ಬೆಳೆಸಲು ಒಂದು ಜ್ಞಾನವನ್ನು ಬೆಳೆಸಲು ಒಂದು IIT ಶುರು ಆಯಿತು. ಎರಡನೆಯದು, ಇಲ್ಲಿ ಆದ್ಯತೆ ಕೊಟ್ಟಿದ್ದು ಈ IIT ಹೋಗೋರು ಯಾರು, ನಮ್ಮ ನಾಗರಿಕರೇ, ನಮ್ಮ ಯುವಕರೇ ಹೋಗ್ತಾರೆ. ಅವರು ಮುಂದಕ್ಕೆ ಬಂದು ವಿಜ್ಞಾನ ತಂತ್ರಜ್ಞಾನ ವಿಷಯಗಳಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ದೇಶ ಕಟ್ಟೋದ್ರಲ್ಲಿ ಅವ್ರದ್ದಾದಂಥ ಒಂದು ಕೊಡುಗೆ ನೀಡ್ತಾರೆ ಅನ್ನೋ ಉದ್ದೇಶಗಳಿಂದ IIT ಸ್ಥಾಪಿಸಿದರು. 51 ನಮಗೆ 1947 ಸ್ವಾತಂತ್ರ್ಯ ಸಿಕ್ತು. 51 ಖರಗ್ಪುರಲ್ಲಿ ಶುರು ಆಯಿತು ಮೊದಲನೇ IIT. ಈಗ ಮೊದಲನೇ IIT ಶುರು ಮಾಡೋಕ್ಕೆ ಒಂದು ಕಟ್ಟಡ ಬೇಕಲ್ಲ, ಕಟ್ಟಡ ಎಲ್ಲೂ ಇರಲಿಲ್ಲ. ಆವಾಗ ವೆಸ್ಟ್ ಬೆಂಗಾಲಲ್ಲಿ ಖರಗ್ಪುರ್ ಅನ್ನೋ ನಗರದಲ್ಲಿ ಒಂದು ಜೈಲಲ್ಲಿ ಶುರು ಮಾಡಿತು ಮೊದಲನೇ IIT 51 ಆವಾಗಿನ ಪ್ರಧಾನಿಗಳು ಯಾರು, ಜವಾಹರ್ಲಾಲ್ ನೆಹರು ಅವರಿದ್ದರೋ, ಅವ್ರದ್ದು ಹೇಗೆ ನಂಬಿಕೆ ಇತ್ತಂದರೆ ಈ IIT ಆಧುನಿಕ ಭಾರತದ ದೇವಾಲಯಗಳಾಗ್ತವೆ, ಎಲ್ಲ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿ ಒಳ್ಳೆಯ ಶಿಕ್ಷಣ ಪಡೆದು ನಮ್ಮ ದೇಶ ಬೆಳೆಯೋದ್ರಲ್ಲಿ ಕೊಡುಗೆ

ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಶುರು ಮಾಡಿದರು. ನಾನು ಈಗಾಗಲೇ ಹೇಳಿದೆ 23 IITಗಳಿದೆ ಅಂತ. ಅದರಲ್ಲಿ ಯಾವ್ಯಾವಾಗ ಈ 23 ಶುರು ಆಗಿದೆ ಅಂತ ಒಂದು ಲಿಸ್ಟ್ ಇದೆ ನೋಡಿ. ಈ ಮೊದಲನೇ 5 IIT ಇದೆ ನೋಡಿ, IIT ಖರಗ್ಪುರಿಂದ IIT ಡೆಲ್ಲಿವರೆಗೆ ನೀವು ನೋಡಿದರೆ ಈ ಮೊದಲನೇ 5 IIT 10 ವರ್ಷಗಳ ಕಾಲದಲ್ಲಿ ಶುರುವಾಯಿತು. ಅಂದರೆ 51ನೇ ಇಸ್ವಿಯಿಂದ 61ನೇ ಇಸ್ವಿ ಒಳಗೆ 5 IITಗಳು ಶುರುವಾಯಿತು. ಇವತ್ತಿಗೂ ಎಲ್ಲದಕ್ಕಿಂತ ಹಳೆ IITಗಳು ಯಾವುದು ಅಂದರೆ ಈ 5 ಹೇಳ್ತಾರೆ. ಅದರ ನಂತರ ಗುವಾಹಟಿಯಲ್ಲಿ 94ನೇ ಇಸ್ವಿಯಲ್ಲಿ ಒಂದು IIT ಶುರು ಮಾಡಿದರು. ಸೊ ಮೊದಲು 6 IITಗಳು ಯಾವುದು ಅಂದರೆ ಇವು. ಈ ಕೆಳಗಡೆ IIT ರೂರ್ಕಿ, IIT ವಾರಣಾಸಿ ಮತ್ತು ಧನ್ಬಾದ್ ಅಂತ, ಇವು ಮೂರು ಆ್ಯಕ್ಚುಲಿ ಬೇರೆ ಕಾಲೇಜುಗಳು. ಅಂದರೆ ರೂರ್ಕಿಯಲ್ಲಿ ಥಾಮ್ಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ರೂರ್ಕಿ ನಗರದಲ್ಲಿ ಸಿವಿಲ್ ಇಂಜಿನಿಯರಿಂಗಲ್ಲಿ ವಿಶೇಷ ಪರಿಣಿತಿ ಹೊಂದಿರೋರು, ಬ್ರಿಟಿಷ್ ಸರ್ಕಾರ ಎಲ್ಲಾದರೂ ಬಿಲ್ಡಿಂಗ್ಗಳು ಕಟ್ಟಬೇಕು, ಬ್ರಿಡ್ಜ್ಗಳು ಕಟ್ಟಬೇಕು ಅಂದರೆ ಅದಕ್ಕೆ ತರಬೇತಿ ಕೊಡೋಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿದರು. ಅದರ ನಂತರ ಅದಕ್ಕೆ ರೂರ್ಕಿ ಯೂನಿವರ್ಸಿಟಿ ಅಂತ ಹೆಸರು ಬಂತು. ಸೊ ಈ 2001, 2002 ಇಸ್ವಿಯಲ್ಲಿ ಈ ಕಾಲೇಜೂ ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇದೆ, ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇದಕ್ಕೂ ಒಂದು IIT ಅನ್ನೋ ಹೆಸರನ್ನು ಕೊಟ್ಟಿದ್ರು. ಅದೇ ಥರ ವಾರಣಾಸಿಯಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಮದನ್ ಮೋಹನ್ ಮಾಲ್ವಿ ಅವರು ಶುರು ಮಾಡಿದ್ರು, ಅದನ್ನು IIT ವಾರಣಾಸಿ ಅಂತ 2015ನೇ ಇಸ್ವಿಯಲ್ಲಿ ಹೆಸರು ಕೊಟ್ಟಿದ್ರು. ISM ಧನ್ಬಾದ್, ಇಂಡಿಯನ್ ಸ್ಕೂಲ್ ಆಫ್ ಮೈನ್ಸ್ ಧನ್ಬಾದ್ ಅಂತ ಇತ್ತು ಅದಕ್ಕೂ. ಈ ಥರ ಮೂರು ಬೇರೆ ಕಾಲೇಜ್ಗಳು, ಈಗಾಗಲೇ ನಡೀತಾ ಇರೋ ಕಾಲೇಜ್ಗಳು, ಚೆನ್ನಾಗಿ ನಡೀತಾ ಇರೋ ಕಾಲೇಜ್ಗಳಿಗೆ IIT ಅಂತ ಹೆಸರುಗಳು ಕೊಟ್ಟಿದ್ರು. ಸೊ ಆ ಥರ ಹಳೇವು ಅಂತ ನೋಡಿದರೆ ತುಂಬ ಹಿಂದೆ ಶುರುವಾಗಿರೋ 5, 94ನೇ ಇಸ್ವಿಯಲ್ಲಿ ಶುರುವಾಗಿರೋದು 1, 6 ಅಲ್ಲಿಗೆ, ಮತ್ತು ಇನ್ನೂ ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇರೋ ಇನ್ನೊಂದು 3 ಕಾಲೇಜು, ಒಟ್ಟು 9 ಕಾಲೇಜುಗಳು ಇದು ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇರೋ IITಗಳು. 2007, 2008, 2009ನೇ ಇಸ್ವಿಯಲ್ಲಿ ಆಗಿನ ಸರ್ಕಾರ, ಭಾರತ ಸರ್ಕಾರ ಹೊಸದಾಗಿ ಇನ್ನೊಂದಷ್ಟು IITಗಳು, 8 IITಗಳು ಅಂತ ಶುರು ಮಾಡಿದ್ರು. ಅದರಲ್ಲಿ ಭುವನೇಶ್ವರ್ ಅಂದರೆ ಒರಿಸ್ಸಾದಲ್ಲಿದೆ, ಗಾಂಧಿನಗರ್ ಗುಜರಾತಲ್ಲಿ, ಈ ಥರ ಒಂದು 8 IITಗಳು ಶುರು ಮಾಡಿದ್ರು. ಈಗಿನ ಸರ್ಕಾರ 2015, 2016ನೇ ಇಸ್ವಿಯಲ್ಲಿ ಇನ್ನೊಂದು 6 IIT ಶುರು ಮಾಡಿತು. IIT ಧಾರವಾಡ ಅಂದರೆ ಕರ್ನಾಟಕದಲ್ಲಿ ಸಹ ಒಂದು IIT ಸ್ಥಾಪನೆ ಆಗಿದೆ. ಈಗ ಒಟ್ಟು 23 IITಗಳಿದೆ. ಎಲ್ಲ IITಗಳಲ್ಲೂ ಸಂಶೋಧನೆಗೆ ಸಂಬಂಧಪಟ್ಟಂಗೆ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಕೆಲಸ ನಡೀತಾ ಇದೆ. ಏನೇ ಆದರೂ ಈ ಹಳೆ IITಗಳಲ್ಲಿ ಪ್ರಯೋಗಾಲಯಗಳಿರ್ಬೋದು, ಕಟ್ಟಡಗಳಿರ್ಬೋದು, ಅಲ್ಲಿರುವಂಥ ವ್ಯವಸ್ಥೆ ಸ್ವಲ್ಪ ಬೇರೆ IITಗಳಿಗೆ ಹೋಲಿಸಿದ್ರೆ ಒಂದು ಹೆಜ್ಜೆ ಅವು ಮುಂದೆ ಇದ್ದಂಗೆ. ಇದು ಪ್ರತಿ ವರ್ಷ ಪ್ರಪಂಚಾದ್ಯಂತ ಒಂದಷ್ಟು ರ್ಯಾಂಕಿಂಗು ಸಹ ನಡೀತಾ ಇರುತ್ತೆ. ಯಾವ್ಯಾವ ಕಾಲೇಜ್ಗಳು ಚೆನ್ನಾಗಿದೆ ಅನ್ನೋ ಥರ ಒಂದು ರ್ಯಾಂಕಿಂಗ್ ನಡೀತಾ ಇರುತ್ತೆ. ಅದರಲ್ಲಿ ಒಂದೊಂದು ಯಾರು ರ್ಯಾಂಕಿಂಗ್ ಮಾಡ್ತಾರೆ ಅನ್ನೋದ್ರ ಆಧಾರಿತವಾಗಿ ಈ IIT ಬಾಂಬೆ, IIT ಡೆಲ್ಲಿ, IIT ಮೆಡ್ರಾಸ್ ಇವೆಲ್ಲನೂ ಸ್ವಲ್ಪ ಹೆಸರು ಬರ್ತಾ ಇರುತ್ತೆ, ಮತ್ತು ಒಳ್ಳೆ ರ್ಯಾಂಕಿಂಗು ಸಹ ಪ್ರಪಂಚಾದ್ಯಂತ ಇರೋ ಕಾಲೇಜುಗಳಲ್ಲಿ ಪಡೀತಾ ಇರ್ತವೆ. ಸುಮಾರು ಬಾರಿ ಹೇಳ್ತಾರೆ ಬೇರೆ ದೇಶಗಳಲ್ಲಿ ನಡೀತಾ ಇರೋವಂಥ ಸಂಶೋಧನೆಗೆ ಹೋಲಿಸಿದ್ರೆ ನಮ್ಮಲ್ಲಿ ಸ್ವಲ್ಪ ಕೊರತೆ ಇರ್ಬೋದು, ಆದರೆ ಈ ಕಾಲೇಜಲ್ಲಿ ತರಬೇತಿ ಕೊಡೋದಿದೆಯಲ್ಲ, ಬಹುಶಃ ನಮ್ಮ ದೇಶದಲ್ಲಿರೋ IITಗಳಷ್ಟು ಉತ್ತಮ ಮಟ್ಟಕ್ಕೆ ತರಬೇತಿ ನೀಡೋ ಥರದ ಇಂಜಿನಿಯರಿಂಗ್ ಕಾಲೇಜ್ಗಳು ಪ್ರಪಂಚದಲ್ಲಿ ನೆಲ್ಲೂ ಇಲ್ವೇನೋ ಅನ್ನೋದು ಚರ್ಚೆ ನಡೀತಾ ಇದೆ. ಸೊ ಆ ಥರ IIT ಅನ್ನೋದು ಒಳ್ಳೆ ಹೆಸರು ಯಾಕಿದೆ ಅಂದರೆ ಅಷ್ಟು ಉತ್ತಮವಾಗಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತರಬೇತಿ ನೀಡುವಂಥ ಕಾಲೇಜುಗಳು. ಅದು ನಮ್ಮ ದೇಶದಲ್ಲೇ ಇಷ್ಟು 23 ಕಾಲೇಜುಗಳು ಇದೆ ಅನ್ನೋದು ಒಂಥರ ಹೆಮ್ಮೆಯ ವಿಷಯ. ಸೊ IITಯಲ್ಲಿ ಏನು ಓದ್ಬೋದು ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ BTech ಅಂದರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಅದು 4 ವರ್ಷದ ಕೋರ್ಸ್ ಥರ. ಬ್ಯಾಚುಲರ್ ಆಫ್ ಸೈನ್ಸ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಒಟ್ಟಿಗೆ ಇರುತ್ತಲ್ಲ, ಸೊ ಹಾಗಾಗಿ ಬ್ಯಾಚುಲರ್ ಆಫ್ ಸೈನ್ಸೂ ಇದೆ. ಕೆಲವು ಕಾಲೇಜುಗಳಲ್ಲಿ ಆರ್ಕಿಟೆಕ್ಚರ್ ಅಂದರೆ ಒಂದು ಬಿಲ್ಡಿಂಗ್ ಹೇಗೆ ಕಟ್ಟಬೇಕು ಅಂತ ರೂಪುರೇಷೆ ಹಾಕೋರು ಇರ್ತಾರಲ್ಲ, ಅವ್ರನ್ನ ಆರ್ಕಿಟೆಕ್ಟ್ ಅಂತ ಕರೀತಾರೆ. ಅದಕ್ಕೆ ಪಡೆಯುವಂಥ ತರಬೇತಿ ಇದೆಯಲ್ಲ, ಅದು BArk ಅಂತ ಇದೆ. ಅದು 5 ವರ್ಷದ ತರಬೇತಿ ಇರುತ್ತೆ. ಅದು ಎಲ್ಲ IITಗಳಲ್ಲಿ ಇಲ್ಲ, ಕೆಲವು IITಗಳಲ್ಲಿ ಇದೆ. ಇತ್ತೀಚೆಗೆ ಕೆಲವು ಹೊಸ ಕೋರ್ಸ್ಗಳು ಶುರು ಆಗ್ತಾ ಇದೆ. ಈ ಇಂಟರ್ಡಿಸಿಪ್ಲಿನರಿ ಕೋರ್ಸಸ್ ಅಂತ ಕರಿತೀವಿ, ಅಥವಾ ಡ್ಯುಯಲ್ ಡಿಗ್ರಿ ಕೋರ್ಸಸ್ ಅಂತ ಕರಿತೀವಿ. ಹಲವಾರು ಹೊಸ ಹೊಸದು ಕೋರ್ಸ್ಗಳು, ಇವತ್ತಿನ ಸಮಾಜಕ್ಕೆ ಅಗತ್ಯ ಇರುವಂಥ ಕೋರ್ಸ್ಗಳು ನಿರಂತರವಾಗಿ ಶುರು ಆಗ್ತದೆ. ಒಟ್ಟಾರೆ ನೀವು ಯಾವುದೇ ಕೋರ್ಸ್ಗೆ ನಾನು

ಸೇರ್ಕೊಳ್ತೀನಿ, ನನ್ನ ಪಿ ಯು ಮುಗಿಸಿದ ಮೇಲೆ ಸೇರ್ಕೊಳ್ತೀನಿ ಅಂದರೆ 4 ರಿಂದ 5 ವರ್ಷ ಓದುವಂಥ ಕೋರ್ಸ್ಗಳೆಲ್ಲ ಈ ಐ ಐ ಟಿಗಳಲ್ಲಿ ಇದೆ. ಈಗ ಬಿ ಟೆಕ್ ಇಂಜಿನಿಯರಿಂಗ್ ಅಂತ ನೀವು ನೋಡಿದರೆ ಅದರಲ್ಲಿ ಸುಮಾರು ರೀತಿಯ ಇಂಜಿನಿಯರಿಂಗ್ ಇದೆ. ನಾನು ಸುಮಾರು ಸತಿ ನಮ್ಮ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತಾ ಇರ್ತೀನಿ, ಅವ್ರು ಹೇಳ್ತಾ ಇರ್ತಾರೆ ನಾನು ಇಂಜಿನಿಯರಿಂಗ್ ಓದಬೇಕು ಅಂತ ಹೇಳ್ತಾರೆ. ಯಾವ ಇಂಜಿನಿಯರಿಂಗ್ ಅಂದರೆ ಎಲ್ಲರೂ ಹೇಳೋದು ಒಂದು ಕಂಪ್ಯೂಟರ್ ಸೈನ್ಸ್ ಒಂದು ಹೇಳ್ತಾರೆ, ಅದು ಮೀರಿ ಇನ್ನೇನಿದೆ ಅನ್ನೋ ಆಪ್ಷನ್ಗಳು ಸುಮಾರು ಆಪ್ಷನ್ಗಳಿದೆ, ಅದನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಸೊ ಕಂಪ್ಯೂಟರ್ ಸೈನ್ಸ್ ಅಂತ ನಾವು ಏನು ಹೇಳ್ತೀವಿ ಅದೊಂದಿದೆ, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಿರೋದಿದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಏರೋಸ್ಪೇಸ್ ಇದೆ, ಮೆಟೀರಿಯಲ್ ಸೈನ್ಸ್ ಇದೆ, ಮೆಟಲರ್ಜಿ ಇದೆ, ಬಯೋಟೆಕ್ನಾಲಜಿ ಇದೆ, ನೇವಲ್ ಆರ್ಕಿಟೆಕ್ಚರ್ ಅಂತಿದೆ. ಈ ಥರ ಒಂದು 15 ರಿಂದ 20 ರೀತಿಯ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಇದು ನಾನು 15 ರಿಂದ 20 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಐ ಐ ಟಿಗಳಲ್ಲಿ ಎಲ್ಲ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಇರಲ್ಲ. ಸೊ ನೀವು ಯಾವ ಐ ಐ ಟಿಗೆ ಸೇರ್ತೀರೋ ಅದಕ್ಕೆ ತಕ್ಕಂತೆ ಅಲ್ಲಿ ಯಾವ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ ಅಂತ ನೋಡ್ಬೋದು. ಬಹುತೇಕ ಇವೆಲ್ಲ ಐ ಐ ಟಿಗಳಲ್ಲಿ ಇರುವಂಥ ಕೋರ್ಸ್ಗಳು ನಾನು ಇಲ್ಲಿ ತೋರಿಸಿರೋದು. ಕೆಲವು ಈಗ ಫಾರ್ ಎಕ್ಸಾಂಪಲ್ ನೀವು ಮೈನಿಂಗ್ ಅಂತ ನೀವು ಒಂದು ಇಂಜಿನಿಯರಿಂಗ್ ಅಂತ ನೀವು ನೋಡಿದರೆ ಅದು ಎಲ್ಲ ಐ ಐ ಟಿಗಳಲ್ಲಿ ಇಲ್ಲ. ಐ ಐ ಟಿ ಧನ್ಬಾದಲ್ಲಿದೆ, ಐ ಐ ಟಿ ರೂರ್ಕಿಯಲ್ಲಿದೆ. ಸೊ ಕೆಲವು ಕೋರ್ಸ್ಗಳು ಕೆಲವು ಐ ಐ ಟಿಗಳಲ್ಲಿದೆ. ಒಟ್ಟು ಒಂದು 20 ವರೆಗೆ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಇಂಜಿನಿಯರಿಂಗ್ ಒಂದೇ ಅಲ್ಲ, ಬೇರೆಯೂ ಇದೆ ಕೋರ್ಸ್ಗಳು. ಸೊ ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ, ಗಣಿತ, ರಸಾಯನಶಾಸ್ತ್ರ, ಬಯಾಲಜಿಕಲ್ ಸೈನ್ಸಸ್ ಮೇಲೇನೂ ಕೋರ್ಸ್ಗಳಿದೆ. ಇದರಲ್ಲಿ BSc ಪ್ಲಸ್ MSc ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಏನು ಹೇಳ್ತೀವೋ ಅವಿದೆ. ಅದಲ್ಲದೇ ಇನ್ನು ಕೆಲವು ಇಂಜಿನಿಯರಿಂಗ್ ಕೋರ್ಸ್ಗಳೇ ಇದೆ. ಈಗ ಇಂಜಿನಿಯರಿಂಗ್ ಫಿಸಿಕ್ಸ್ ಅಂತ ಒಂದು ಕೋರ್ಸ್ ಇದೆ, ಅಂದರೆ ಇಂಜಿನಿಯರಿಂಗು ಭೌತಶಾಸ್ತ್ರಕ್ಕೂ ಕಾಂಬಿನೇಷನ್ ಥರ. ಸೊ ಈ ಥರ ಕೋರ್ಸ್ಗಳು ಸುಮಾರಿದೆ, ಅವನ್ನು ನಾವು ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ಅಂತ ಕರಿತೀವಿ. ಅಂದರೆ ಒಂದೇ ಕೋರ್ಸ್ ಅಲ್ಲ, ಎರಡು ವಿಷಯಗಳಿಗೆ ಒಂಥರ ಕಾಂಬಿನೇಷನ್ನಲ್ಲಿ ಇರುವಂಥವು ಸುಮಾರಿದೆ. ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಇದ್ದರೆ, ಇಂಜಿನಿಯರಿಂಗ್ ಕಡೆಗೆ ಹೋಗಬೇಕು ಅಂತ ಆಸಕ್ತಿ ಇದ್ದರೆ, ನಮ್ಮ ದೇಶದಲ್ಲಿರುವಂಥ ಅತ್ಯುತ್ತಮ ಕಾಲೇಜುಗಳು ಯಾವುದು ಅಂತ ಪಟ್ಟಿ ಮಾಡಿದರೆ ಖಂಡಿತವಾಗಲೂ ಅದರಲ್ಲಿ ಈ ಐ ಐ ಟಿಗಳು ಮುಂಚೂಣಿಯಲ್ಲಿ ಇದ್ದೇ ಇರ್ತವೆ. ಅದು ನಾನು ಒಳ್ಳೆಯ ಕಾಲೇಜಿಗೆ ಹೋಗಬೇಕು ಅನ್ನೋ ಆಸಕ್ತಿ ಇರೋರು ಈ ಥರ ಐ ಐ ಟಿಯಲ್ಲಿ ಓದಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತಾರೆ. ನಾನು ಸೇರೋದಾದರೆ ಹೇಗೆ ಸೇರೋದು? ಐ ಐ ಟಿಗೆ ಸೇರಬೇಕಾದ್ರೆ ನಾವು ಪಿ ಯು ಅಲ್ಲಿ 2ನೇ ವರ್ಷದಲ್ಲಿದ್ದಾಗ JEE ಮೇನ್ಸ್ ಅಂತ ಒಂದು ಪರೀಕ್ಷೆ ಬರಿತೀವಿ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅಂದರೆ ಒಂದು ಇಂಟರ್ನೆಟ್ ಸೆಂಟ್ರಲ್ಲಿ ಕೆಲವು ಕೇಂದ್ರಗಳಲ್ಲಿ ಕೊಟ್ಟಿರ್ತಾರೆ, ಅಲ್ಲಿಗೆ ಹೋಗಿ ನಿಖರವಾಗಿ ನಿಮಗೆ ಕೊಟ್ಟಿದ್ದ ಡೇಟಲ್ಲಿ ನೀವು ಹೋಗಿ ಪರೀಕ್ಷೆ ಬರಿತೀರ. JEE ಮೇನ್ಸಲ್ಲಿ ಯಾರು ಬರೀತಾರೋ ಅವರಲ್ಲಿ ಕೆಲವ್ರನ್ನ ಆಯ್ಕೆ ಮಾಡಿ ನೆಕ್ಸ್ಟು JEE ಅಡ್ವಾನ್ಸ್ಡ್ ಬರೆಯೋಕ್ಕೆ ಕರೀತಾರೆ. ನಾನು ಐ ಐ ಟಿಗೆ ಮಾತ್ರ ಸೇರಬೇಕು ಅನ್ನೋದಾದರೆ ನೀವು JEE ಅಡ್ವಾನ್ಸ್ಡಲ್ಲಿ ಆಯ್ಕೆ ಆಗಬೇಕು. ಐ ಐ ಟಿ ಅಲ್ಲದೇ ನಮ್ಮ ದೇಶದಲ್ಲಿ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರೋ ಇನ್ನೂ ಹಲವಾರು ಒಳ್ಳೆ ಕಾಲೇಜ್ಗಳಿದೆ. NIT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋವು ರಾಜ್ಯಕ್ಕೆ ಒಂದೊಂದು ಕಾಲೇಜು ಇದೆ. ಈಗ ನಮ್ಮ ರಾಜ್ಯದಲ್ಲಿ ಸೂರತ್ಕಲ್ ಅಂದರೆ ಮಂಗಳೂರು ಹತ್ರ NIT ಕರ್ನಾಟಕ, NITK ಅಂತ ಕರೀತಾ ಇರ್ತಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು ನಮ್ಮ ರಾಜ್ಯದಲ್ಲಿ ಇದೆ. ಅದಕ್ಕೆ ನೀವೇನಾದರೂ ಸೇರಬೇಕು ಅಂದರೆ JEE ಮೇನ್ಸ್ ಮುಖಾಂತರ ಹೋಗಿ ಸೇರ್ಬೋದು. NIT ಅಲ್ಲದೇ ಇನ್ನು IIIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋ ಹೆಸರಿರುವಂಥ ಇನ್ನೂ ಹಲವು ಕಾಲೇಜುಗಳಿದೆ. ಈಗ ಕರ್ನಾಟಕದಲ್ಲಿ ಅವು 3 ಕಾಲೇಜುಗಳಿದೆ, ಒಂದು ಬೆಂಗಳೂರಲ್ಲಿದೆ, ಒಂದು ಧಾರವಾಡಲ್ಲಿದೆ, ಒಂದು ರಾಯಚೂರಲ್ಲಿದೆ. ಈ ಮೂರಕ್ಕೆ ನೀವು ಸೇರಬೇಕಂದ್ರೂ JEE ಮೇನ್ಸ್ ಮುಖಾಂತರ ಹೋಗ್ಬೋದು. IIT ಮಾತ್ರ ಸೇರಬೇಕು ಅನ್ನೋದಾದರೆ JEE ಅಡ್ವಾನ್ಸ್ಡ್ ಖಂಡಿತವಾಗ್ಲೂ ನೀವು ಆಯ್ಕೆ ಆಗಿ ಅದನ್ನು ಬರೀಬೇಕು. ಅದರ ನಂತರ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿದಂಗೆ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು. ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ ನಂತರ ನಿಮಗೆ IIT ಸೀಟು ಸಿಗೋದು ಸಾಧ್ಯತೆ ಇದೆ. ಈಗ ಒಟ್ಟು 23 IIT ಇದೆ. 23 IIT ಒಟ್ಟು ಒಂದು ವರ್ಷಕ್ಕೆ ಎಷ್ಟು ಸೀಟು ಇರುತ್ತೆ ಅಂದರೆ 11 ರಿಂದ 12 ಸಾವಿರ ಮಧ್ಯದಲ್ಲಿ ಬರುತ್ತೆ. ಅದರಲ್ಲಿ ಬ್ರ್ಯಾಂಚು ಆರು, ಯಾವ ಟೈಪ್ ಆಫ್ ಇಂಜಿನಿಯರಿಂಗ್ ನೀವು ತಗೊಳ್ತೀರಿ, ಯಾವ ಕೋರ್ಸ್ ತಗೋತೀರಿ, ಸ್ಪೆಷಲೈಸೇಷನ್ ತಗೋತೀರಿ, ಅದರ ಆಧಾರಿತವಾಗಿ ಎಷ್ಟು ಸೀಟ್ ಇದೆ ಅನ್ನೋದು ಪ್ರತಿ ವರ್ಷ ಅವರು ಅನೌನ್ಸ್ ಮಾಡ್ತಾರೆ.
ಒಂದು ನೀವು ಪ್ರಿಪೇರ್ ಆಗಬೇಕಂದ್ರೆ ನಮ್ಮ ದೇಶದಲ್ಲಿ ಮೊದಲನೇ

10,000 ವಿದ್ಯಾರ್ಥಿಗಳಲ್ಲಿ ನಾನಿದ್ರೆ ನನಗೆ ಯಾವುದಾದ್ರೂ ಒಂದು IIT ಸೇರಕ್ಕೆ ಅವಕಾಶ ಸಿಗುತ್ತೆ ಅಂತ ನೀವು ನಂಬೋದು. ಇಲ್ಲ, ನನಗೆ ಇಂಥ IIT ಹೋಗಬೇಕು, ಈ ಇರೋ 23ರಲ್ಲೂ ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ IIT ನಾನು ಹೋಗಬೇಕು ಅನ್ನೋದಾದರೆ ಅದಕ್ಕೆ ತಕ್ಕಂತೆ ನಿಮ್ಮ ರ್ಯಾಂಕ್ ಎಷ್ಟಿರಬೇಕು ಅಂತ ನೀವು ಯೋಜನೆ ಒಂದು ಮಾಡ್ಕೋಬೋದು. ಸೊ ಈಗ ನಾನು JEE Mains ಬರೆಯೋದು ಅನ್ನೋದು ಮೊದಲನೇ ಹೆಜ್ಜೆ. ಈಗ ನಾನು IIT ಸೇರಬೇಕಂದ್ರೆ ಇಲ್ಲಿ 4 ಹಂತಗಳಿದೆ ಅಂತ ನಾನು ಹೇಳಿದೆ. ಅದರಲ್ಲಿ ಮೊದಲನೇ ಹೆಜ್ಜೆ ಏನು? JEE Mains ಪರೀಕ್ಷೆ ಬರೀಬೇಕು. JEE Mains ಪರೀಕ್ಷೆ ಬರೆಯೋದು ನಾವು ದ್ವಿತೀಯ PU second PU ಅಲ್ಲಿ ಬರಿತೀವಿ, ಅಥವಾ 12ನೇ ತರಗತಿ ನೀವು CBSE ಅಲ್ಲಿದ್ರೆ 12th standard ಅಲ್ಲಿ ಬರಿತೀವಿ. ಅದಕ್ಕೆ ಸಿಲೆಬಸ್ ಏನಿರುತ್ತೆ ಅಂದರೆ PU ಅಲ್ಲಿ ನೀವು ಏನು ಕಲಿತೀರೋ ಅದೇ ಇರುತ್ತೆ. 3 ವಿಷಯಗಳ ಮೇಲೆ ಇರುತ್ತೆ, ಒಂದು ಮ್ಯಾಥ್ಸ್, ಗಣಿತ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ. ಬೋರ್ಡ್ ಎಕ್ಸಾಮ್ಗೆ ಏನು ಸಿಲೆಬಸ್ ಇರುತ್ತೋ ಅದೇ ಇರುತ್ತೆ, ಆದರೆ ಕೇಳುವಂಥ ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟಕರವಾಗಿ ಇರುತ್ತೆ. ಬೋರ್ಡ್ ಎಕ್ಸಾಮಲ್ಲಿ ಇದ್ದಂಗೆ ಹಿಂದೆ ಕಳೆದ 5 ವರ್ಷದ ಕ್ವೆಶನ್ ಪೇಪರ್ನ ನೋಡಿಕೊಂಡ್ರೆ ನನಗೆ ಗೊತ್ತಾಗತ್ತೆ, ಆ ಥರ ಎಲ್ಲ ಹೇಳೋಕ್ಕೆ ಸ್ವಲ್ಪ ಕಷ್ಟ ಇದೆ. ಎರಡನೇದು, ಈ ಪರೀಕ್ಷೆ ಇದೆಯಲ್ಲ, JEE Mains ಪರೀಕ್ಷೆ ಇದೆಯಲ್ಲ, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ವತಿಯಿಂದ ನಡೆಯುತ್ತೆ. ಕ್ವೆಶನ್ ಪೇಪರ್ ರೆಡಿ ಮಾಡೋದೆಲ್ಲನೂ IIT ಇರುವಂಥ ಪ್ರೊಫೆಸರ್ಗಳನ್ನ ಕಡೆಯಿಂದ ತಯಾರಿಸಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗು ಮಾಡ್ತಾರೆ. ಈ ವರ್ಷ ಒಂದು 20 ಲಕ್ಷ ಅಷ್ಟು ವಿದ್ಯಾರ್ಥಿಗಳು JEE Mains ಪರೀಕ್ಷೆ ಬರೆದಿದ್ರು. ಅದರಲ್ಲಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಯಾರ್ದಿದೆಯೋ ಆ ಥರದ 2.5 ಲಕ್ಷ ವಿದ್ಯಾರ್ಥಿಗಳನ್ನು JEE Advanced ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಇಲ್ಲೊಂದು ನೋಡಿ, ನೀವು IIT ಸೇರಬೇಕಾದ್ರೆ ನಾನು ಹೇಳಿದೆ 10,000 ಸೀಟ್ ಇದೆ ಅಂತ, ಆದರೆ ಬರೀತಾ ಇರೋರು ಎಷ್ಟು? 20 ಲಕ್ಷ ಜನ. ಅಂದರೆ ಅದನ್ನು ನೋಡಿದ್ರೆ ನಿಮಗೆ ಎಷ್ಟು ಕಷ್ಟ ಇದೆ ಆಯ್ಕೆ ಆಗೋದು, ಎಷ್ಟು ಸ್ಪರ್ಧೆ ಇದೆ ಆಯ್ಕೆ ಆಗೋಕ್ಕೆ ಅನ್ನೋದು ಗೊತ್ತಾಗುತ್ತೆ. ಆ ಸ್ಪರ್ಧೆಯನ್ನು ನೋಡಿ ನೀವು ಹೆದರ್ಕೊಳ್ಳೋಂಥ ಅಗತ್ಯ ಇಲ್ಲ, ಅಷ್ಟೇ ಬದ್ಧತೆಯಿಂದ ನಾವು ಸಿದ್ಧತೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ 20 ಲಕ್ಷ ಜನದಿಂದ 2.5 ಲಕ್ಷ ಜನನ ಆಯ್ಕೆ ಮಾಡಿದ್ದಾರೆ. ಅಂದರೆ ಏನಾಯಿತು, 8 ಜನ JEE Mains ಪರೀಕ್ಷೆ ಬರೆದ್ರೆ ಕೇವಲ ಒಬ್ಬನ ಮಾತ್ರ JEE Advanced ಪರೀಕ್ಷೆ ಬರೆಯೋಕ್ಕೆ ಕರೆದಿದ್ದಾರೆ. ಈಗ JEE Advanced 2.5 ಲಕ್ಷ ಬರೆದಿದ್ದರೆ ಅದರಲ್ಲಿ ಬರೀ 10,000 ಜನಕ್ಕೆ IIT ಸೇರೋಕ್ಕೆ ಅವಕಾಶ ಇದೆ, ಅಂದರೆ 25 ಜನರಲ್ಲಿ ಒಬ್ಬ. ಈಗ ನೀವು ಮೊದಲಿಂದ ಲೆಕ್ಕ ಹಾಕಿದ್ರೆ 200 ಜನ ಪರೀಕ್ಷೆ ಬರೆದ್ರೆ ಒಬ್ಬನಿಗೆ ಮಾತ್ರ IIT ಸೇರೋಕ್ಕೆ ಅವಕಾಶ ಸಿಗುತ್ತೆ. ಈ ಸೆಲೆಕ್ಷನ್ ಪ್ರಾಸೆಸ್ ಇದೆಯಲ್ಲ, ಪ್ರಪಂಚದಲ್ಲಿ ಅತಿ ಕಠಿಣವಾಗಿರುವಂಥ ಆಯ್ಕೆ ಪ್ರಕ್ರಿಯೆ ಅಂತ ಹೇಳ್ತಾರೆ. ಕಠಿಣವಾಗಿರೋ ಆಯ್ಕೆ ಪ್ರಕ್ರಿಯೆ ಅಂದರೆ 2 ಕಾರಣಗಳಿಗೆ. ಒಂದು, ಆ ಪರೀಕ್ಷೆ ಪದ್ಧತಿ ಏನಿದೆಯೋ ಅದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಪ್ರಶ್ನೆಗಳ ಮುಖಾಂತರ ನಿಜವಾಗ್ಲೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂತ ಕಂಡುಹಿಡಿತಾರೆ. ಎರಡನೇದು, ಎಷ್ಟು ಜನಕ್ಕೆ ಆಸಕ್ತಿ ಇದೆಯೋ ಸೇರಕ್ಕೆ ಅದಕ್ಕೆ ತಕ್ಕಂತೆ ಕಾಲೇಜ್ಗಳ ಸಂಖ್ಯೆ ಇಲ್ಲ, ತುಂಬ ಕಡಿಮೆ ಕಾಲೇಜ್ಗಳಿದೆ, ಕಡಿಮೆ ಸೀಟ್ಗಳಿದೆ, ಹಾಗಾಗಿ ಎಲ್ಲರಿಗೂ ಅವಕಾಶ ಸಿಗಲ್ಲ. ಸೊ ನಾವು IIT ಹೋಗಬಹುದೇ ಅಂದರೆ ಖಂಡಿತವಾಗ್ಲೂ ಹೋಗ್ಬೋದು, ಅದಕ್ಕೆ ಸಿದ್ಧತೆಯೂ ಅಷ್ಟೇ ಬದ್ಧತೆಯಿಂದ ನಾವು ಮಾಡಬೇಕಾಗಿದೆ. ನಾನು IIT JEE ಪರೀಕ್ಷೆ ಬರೆದಿದ್ದೀನಿ, Mains ಆಯ್ಕೆ ಆಗಿದ್ದೀನಿ, ಈಗ Advanced ನಾನು ಆಯ್ಕೆ ಆಗಿದ್ದೀನಿ ಅಂದರೆ ಇದರಲ್ಲಿ ನೀವು ಎಷ್ಟು ಆಳವಾಗಿ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ ಅಂತ ನೋಡ್ತಾರೆ. ಸ್ವಲ್ಪ ಕ್ಲಿಷ್ಟಕರವಾದ ಪ್ರಶ್ನೆಗಳು ಕೇಳ್ತಾರೆ. ಈ ಬರೀ ನಾನು ನೆನ್ಪಿಟ್ಕೊಂಡು ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ, ಆ ರಾಜ್ಯಗಳಿಗೆ ರಾಜಧಾನಿಗಳು ಯಾವುದು, ಈ ಥರ ನೆನ್ಪಿಟ್ಕೊಳ್ಳೋಂಥ ವಿಷಯಗಳ ಆಧಾರಿತವಾಗಿ ಏನು ಪ್ರಶ್ನೆಗಳು ಇರಲ್ಲ. ನಿಜವಾಗ್ಲೂ ನನಗೆ ಅರ್ಥ ಆಗಿದ್ದರೆ ಅದಕ್ಕೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಯಾವ ವಿಷಯಗಳ ಮೇಲೆ ಇರುತ್ತೆ? JEE Mains ಯಾವ 3 ಸಬ್ಜೆಕ್ಟ್ ಇದೆಯೋ ಸೇಮ್ ಅದೇ 3 ಸಬ್ಜೆಕ್ಟು ಇಲ್ಲೂ ಇರುತ್ತೆ. ಆ್ಯಂಡ್ ಇದು ಮೇನು ಆಲೋಚನೆ ನೀವು ಹೇಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಯಾವ ಪ್ರಶ್ನೆಗೂ ನಿಖರವಾಗಿ ಒಂದೇ ರೀತಿಯ ಉತ್ತರ ಇರಲ್ಲ. ನೀವು ಒಂದು ಉತ್ತರ ಕೊಡಬೇಕಾದ್ರೆ ಹಲವು ರೀತಿಗಳಲ್ಲಿ ಯೋಚನೆ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಅದಕ್ಕೆ ಇದನ್ನು ಟೆಸ್ಟ್ ಮಾಡೋಕ್ಕೆ ಒಳ್ಳೆಯ ಅವಕಾಶ. ಸೊ ಪರೀಕ್ಷೆ ಕಾಲೇಜ್ ಬಗ್ಗೆ ತಿಳ್ಕೊಂಡಿದ್ದೀರಿ, ಪರೀಕ್ಷೆ ಬಗ್ಗೆ ತಿಳ್ಕೊಂಡಿದ್ದೀರಿ. ಈಗ ನಾನು ಸಿದ್ಧತೆ ಮಾಡಬೇಕಾದ್ರೆ ನಾನೊಂದು ಹಳ್ಳಿಯಲ್ಲಿದ್ದೀನಿ, ಸುಮಾರು ಜನ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದೋಂಥವ್ರು ಇದ್ದಾರೆ, ನಾನು ಇಲ್ಲಿದ್ದೀನಿ ನಾನು ಓದೋಕ್ಕಾಗಲ್ಲ ಆಯ್ಕೆ ಆಗೋಕ್ಕಾಗಲ್ಲ ಅನ್ನೋದು ಖಂಡಿತವಾಗ್ಲೂ ಅದು ತಪ್ಪು. ನಾನು ಎಲ್ಲಿದ್ದೀನಿ ಅನ್ನೋದು ಸಂಬಂಧ ಇಲ್ಲ. ನಾನು ಸಿದ್ಧತೆ ಮಾಡ್ತೀನಿ ಅಂತ ನಾನು ನಿಖರವಾಗಿ ಡಿಸೈಡ್ ಮಾಡಿದರೆ ಖಂಡಿತವಾಗ್ಲೂ ಮುಂದಕ್ಕೆ ಹೋಗಿ ಸಾಧನೆ ಮಾಡ್ಬೋದು.

ಒಂದು ನೆನ್ಪಿಟ್ಕೋಬೇಕು, ನಮಗೆ ಎಲ್ಲಿದ್ರು ನಾನು ಸಾಧನೆ ಮಾಡ್ಬೋದು ಅಂತ ಹೇಳಿದ ತಕ್ಷಣಕ್ಕೆ ನಾನು ಕೂತಿದ್ದ ಜಾಗದಲ್ಲಿ ಕೂತಿದ್ದೀನಿ, ಏನೋ ಶ್ರಮ ಹಾಕಲ್ಲ ಅಂದ್ರೆ ಅವಕಾಶ ನನಗೆ ಬರಲ್ಲ. ನಾನು ಅವಕಾಶಗಳು ಸೃಷ್ಟಿ ಮಾಡ್ಕೋಬೇಕು. ಯಾರು ನನ್ನನ್ನು ಕೇಳದೆ ಇದ್ರು ನನ್ನ ಗುರಿ ನನಗೆ ಗೊತ್ತಿದ್ರೆ ಅದಕ್ಕೆ ಏನು ಸಿದ್ಧತೆ ಮಾಡಬೇಕು ಅದು ಸಿದ್ಧತೆ ನಾನು ಮಾಡೋಕ್ಕೆ ರೆಡಿ ಇರಬೇಕು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ನಾನು ಮಾತಾಡ್ತೀನಿ. ಈಗ ಒಂದು ತಯಾರಿ ಆಗಬೇಕಂದ್ರೆ ಏನೇನು ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ನಾನು ಈಗ ಮಾತಾಡ್ತೀನಿ. ಏನು ಅಗತ್ಯ ಇದೆ ಅಂದರೆ, ಮೊದಲನೇದು ಈ ಮೂರು ಸಬ್ಜೆಕ್ಟಲ್ಲಿ ಎಕ್ಸಾಮ್ ಇದೆ ಅಂತ ನಾನು ಹೇಳಿದ್ನಲ್ಲ, ಈ ಮೂರು ಸಬ್ಜೆಕ್ಟಲ್ಲಿ ನಾನು ತುಂಬ ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿರ್ಬೇಕು. ಆಮೇಲೆ ಸುಮಾರು ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ಏನು ನಾವು ತಿಳ್ಕೊಂಡಿದ್ದೀವಿ ಅಂದರೆ, ಇಂಟರ್ನೆಟ್ಟಲ್ಲಿ ವಿಡಿಯೋಗಳು ನೋಡಿಬಿಟ್ರೆ ನನಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ, ಅರ್ಥ ಆಗ್ಬಿಡುತ್ತೆ ಅಂತ. ಜೆ ಇ ಪರೀಕ್ಷೆ ಬರೀಬೇಕಾದ್ರೆ ಹಿಂದೆ ಯಾವ ಪ್ರಶ್ನೆ ಬಂದಿದೆಯೋ ಅದು ಯಾವುದು ಈ ವರ್ಷ ಬರಲ್ಲ. ಹೊಸದಾಗಿ ಒಂದು ಪ್ರಶ್ನೆ ಕೊಟ್ಟಾಗ, ಹೊಸದಾಗಿ ಒಂದು ಪ್ರಾಬ್ಲಮ್ ಕೊಟ್ಟಾಗ ಅದು ಸ್ವತಃ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಸೊ ನಿಮಗೆ ಹೊಸದಾಗಿ ಇಲ್ಲಿವರೆಗೆ ನಾನು ನೋಡದೇ ಇರುವಂಥ ಪ್ರಾಬ್ಲಮ್ ಏನಾದರೂ ಕೊಟ್ಟಿದ್ದರೆ ಅದನ್ನು ಬಿಡಿಸುವಂಥ ಅಭ್ಯಾಸ ನಿಮಗೆ ಆಗಬೇಕು. ಸೊ ಕೇವಲ ವಿಡಿಯೋಗಳು ನೋಡಿ ಕಾನ್ಸೆಪ್ಟ್ಗಳು ತಿಳ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಇಲ್ಲ, ಅಭ್ಯಾಸ ಮಾಡೋದು ತುಂಬ ಮುಖ್ಯ. ಮೂರನೇದು, ಈ ಪರೀಕ್ಷೆ ಈಗ ನೋಡಿ 200 ಜನರಲ್ಲಿ ಒಬ್ಬನಿಗೆ ಮಾತ್ರ ಅವಕಾಶ ಕೊಡಬೇಕಂದ್ರೆ ಯಾರು ತುಂಬ ಬುದ್ಧಿವಂತರಿದ್ದಾರೆ ಅಂತ ಅವ್ರು ಕಂಡುಹಿಡಿಬೇಕು. ಸೊ ಸುಲಭವಾಗಿರುವ ಪ್ರಶ್ನೆಗಳು ಕೊಟ್ಟರೆ ಎಲ್ಲರೂ ಉತ್ತರ ಕೊಟ್ಬಿಡ್ತಾರೆ. ಸೊ ಕಠಿಣವಾಗಿರುವಂಥ ಸಮಸ್ಯೆಗಳು, ಕಠಿಣವಾಗಿರುವಂಥ ಸವಾಲುಗಳು ಹಾಕಿದರೆ ಯಾರು ಬಿಡಿಸ್ತಾರೋ ಅವರು ಬುದ್ಧಿವಂತರು, ಅವ್ರು ಸಿದ್ಧತೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಹಾಗಾಗಿ ಈ IIT ಪ್ರಶ್ನೆ ಪತ್ರಿಕೆ ಏನಿದೆಯೋ ಅದು ಕಠಿಣವಾಗೇ ಇರುತ್ತೆ. ಕಠಿಣವಾಗಿ ಇದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಟ್ಬಿಟ್ರೆ ನಾನು ಸೀಟ್ ಸಿಗಲ್ಲ, ಹೆದರ್ಕೊಳ್ಬಾರ್ದು. ಒಂದು ಸತಿ ನಾನು ಪ್ರಯತ್ನ ಮಾಡ್ತೀನಿ ಆಗಲ್ಲ, ಎರಡು ಸತಿ ಪ್ರಯತ್ನ ಮಾಡ್ತೀನಿ ಆಗಲ್ಲ, ಅಗತ್ಯ ಇದ್ರೆ 4-5 ಸತಿ ನಾನು ಇದು ಹೇಗೆ ಬಿಡಿಸ್ಬಹುದು ಅಂತ ಯೋಚನೆ ಮಾಡ್ತೀನಿ. 5 ಸತಿ ಆದ್ರೂ ಯೋಚನೆ ಮಾಡಿದ್ರೂ ನನಗೆ ಸಾಲ್ವ್ ಮಾಡೋಕ್ಕಾಗಲಿಲ್ವಾ, ಒಂದು 2 ನಿಮಿಷ ಬ್ರೇಕ್ ಕೊಡ್ತೀನಿ, ಆಮೇಲೆ 6ನೇ ಸತಿ ಯೋಚನೆ ಮಾಡ್ತೀನಿ ಹೊರತು ಯಾವ ಪುಸ್ತಕದಲ್ಲಿ ಇದಕ್ಕೆ ಉತ್ತರ ಸಿಗತ್ತೆ ಅಥವಾ ಯಾವ ಇಂಟರ್ನೆಟ್ ವಿಡಿಯೋದಲ್ಲಿ ಇದಕ್ಕೆ ಏನಾದರೂ ಉತ್ತರ ಕೊಟ್ಟಿದ್ದಾರಾ ಅಂತ ನೋಡೋದಲ್ಲ, ನಾನು ಸ್ವತಃ ಅದ್ರ ಕಡೆ ಸಾಲ್ವ್ ಮಾಡೋದ್ರ ಕಡೆ ಗಮನ ಕೊಡಬೇಕು. ಆಮೇಲೆ ಈ ಪರೀಕ್ಷೆ ಇದೆಯಲ್ಲ, ಈಗ JEE ಪರೀಕ್ಷೆ ಬರೀಬೇಕಂದ್ರೆ ಕಷ್ಟದ ಪ್ರಶ್ನೆಗಳಿರುತ್ತೆ ಅಂತ ಒಂದು, ಅಷ್ಟು ಕಷ್ಟದ ಪ್ರಶ್ನೆಗಳ ಕಡೆಗೆ ಈಗ 3-3 ಗಂಟೆಗಳ ಕಾಲ ನೀವು ಕೂತ್ಕೊಂಡು ಗಮನ ಕೊಡಬೇಕು. ಅದು ನಮಗೆ ಗೊತ್ತಿರೋ ಪ್ರಶ್ನೆಗಳು, ರಿಟರ್ನ್ ಎಕ್ಸಾಮ್ ಇದ್ದರೆ ನಾವು ಬೋರ್ಡ್ ಎಕ್ಸಾಮಲ್ಲಿ ಏನು ಮಾಡ್ತೀವಿ, ಬರಿತಾ ಇರ್ತೀವಿ, ಹೋಗೋ ಸಮಯ ಗೊತ್ತಾಗಲ್ಲ. ಬಟ್ ಇದು ಸ್ವಲ್ಪ ಕಷ್ಟದ ಪ್ರಶ್ನೆಗಳು ಬಂದ ತಕ್ಷಣ ಬಿಟ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಅದು ಬಿಡದೇನೆ ತಪ್ಪುಗಳಿಂದ ನಾವು ಮಾಡ್ತಾ ಇರ್ತೀವಿ, ಒಂದೊಂದ್ಸತಿ ತಪ್ಪುಗಳು ಆಗ್ತಾ ಇರುತ್ತೆ, ಅದರಿಂದ ಕಲ್ತ್ಕೊಂಡು ನಾವು ಮುಂದುವರ್ಸಿದ್ರೆ ನಾವು ಖಂಡಿತವಾಗ್ಲೂ ಸಿದ್ಧತೆ ಮಾಡ್ಬೋದು. ಕೊನೆಯದು ಏನಂದರೆ, ಇದು ಸಿಲೆಬಸ್ ಇದೆಯಲ್ಲ, ಇದು ತುಂಬ ಕಷ್ಟ ಏನಿಲ್ಲ, ಆದರೆ ಯಾವ ಥರ ಪ್ರಶ್ನೆಗಳು ಬರುತ್ತೆ, ಯಾವ ಥರ ಪ್ರಶ್ನೆಗಳು ಬರಬಹುದು ಅನ್ನೋದ್ರ ಕಡೆ ನೀವು ಗಮನ ವಹಿಸ್ತಾ ಇರಬೇಕು, ನಿರಂತರವಾಗಿ ರಿವಿಷನ್ ಆಗ್ತಾ ಇರಬೇಕು. ಕೊನೆಯದಾಗಿ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ಕೊನೆಯದಾಗಿ ಯಾರಾದರೂ ಮಾರ್ಗದರ್ಶನ ನೀಡೋರು ಒಬ್ಬರು ಬೇಕು. ಎಷ್ಟೇ ಒಳ್ಳೆ ಟೀಚರ್ ಇದ್ರೂ ನಿಮಗೆ ಶ್ರಮ ಹಾಕುವಂಥ ಮನೋಭಾವ ಇಲ್ಲದೇ ಇದ್ದರೆ JEEಗೆ ತಯಾರಿಕೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮಾರ್ಗದರ್ಶನ ಬೇಕು, ಮಾರ್ಗದರ್ಶಕರು ಬೇಕು, ಅವರು ಇಲ್ಲದೇ ಇದ್ದರೂ ಮಾಡ್ಬೋದು, ಇದ್ದರೆ ತುಂಬ ಉಪಯೋಗ. ಇದರಲ್ಲಿ ಇನ್ನೊಂದು ವಿಷಯ, ಫಸ್ಟ್ ಎಲ್ಲಿಂದ ಶುರು ಮಾಡೋದು? ಈಗ ಅಭ್ಯಾಸ ನಾನು ಶುರು ಮಾಡಬೇಕು, ನಾನೀಗ 8ನೇ ತರಗತಿಯಲ್ಲಿದ್ದೀನಿ, 9ನೇ ತರಗತಿಯಲ್ಲಿದ್ದೀನಿ, ಎಲ್ಲಿಂದ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳು ಹೇಳ್ತೀನಿ. ಫಸ್ಟ್ ಸಿದ್ಧತೆ ಅನ್ನೋದು ನಮ್ಮ ಪಠ್ಯಪುಸ್ತಕದಿಂದ ಶುರು ಮಾಡೋದು, ಆಮೇಲೆ ಅದನ್ನು ಅಭ್ಯಾಸ ಮಾಡೋದು ಇದೆಯಲ್ಲ ಅದನ್ನು ಶುರು ಮಾಡಬೇಕು. ಇದರಲ್ಲಿ ಒಂದು, ನಾವು ಸ್ಕೂಲ್ಗಳಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ಯಾವ ಸಬ್ಜೆಕ್ಟು ಇಂಪಾರ್ಟೆಂಟು, ಆ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟರ್ ಇಂಪಾರ್ಟೆಂಟು, ಈ ಚಾಪ್ಟ್ರಲ್ಲಿ 5 ಮಾರ್ಕ್ ಪ್ರಶ್ನೆ ಬರುತ್ತೆ, ಈ ಚಾಪ್ಟ್ರಲ್ಲಿ ಯಾವುದು ಪ್ರಶ್ನೆಗಳು ಬರಲ್ಲ, ಯಾವ ಚಾಪ್ಟ್ರಲ್ಲಿ ಹೆಚ್ಚಿನ ಮಾರ್ಕ್ಸ್ದು ಪ್ರಶ್ನೆ ಬರಲ್ವೋ ಅದು ಬಿಟ್ಬಿಡೋದು, ಅಥವಾ ಇದರಲ್ಲಿ ಚಾಯ್ಸ್ ಬರುತ್ತೆ 2ರಲ್ಲೊಂದು ಬರೀರಿ ಅಂತ ಕೊಡ್ತಾರೆ, 3ರಲ್ಲೊಂದು ಬರೀರಿ ಅಂತ ಕೊಡ್ತಾರೆ, ನಾನು ಇದು ಕಲಿದೇ ಇದ್ರೂ ನಡೆಯುತ್ತೆ ಅನ್ನೋದು ಇದೆಯಲ್ಲ, ಇದು JEEಗೆ ಸಿದ್ಧತೆಗೆ ನಿಮಗೆ ಪೂರಕವಾಗಿ ಉಪಯೋಗ ಬರಲ್ಲ. ಎಲ್ಲ ವಿಷಯನೂ ಕಲಿಬೇಕು, ಯಾವುದೂ ಬಿಡಂಗಿಲ್ಲ. ಪಠ್ಯಕ್ರಮದಲ್ಲಿ ಏನಿದೆಯೋ ಸಂಪೂರ್ಣವಾಗಿ ಎಲ್ಲ ವಿಷಯ

ಚೆನ್ನಾಗಿ ಅರ್ಥಕೊಂಡಿರ್ಬೇಕು. ಇದರಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಮು ನೀವು ಸ್ವತಃ ಸಾಲ್ವ್ ಮಾಡುವಂತ ಆಗ್ಬೇಕು. ಸುಮಾರು ಬಾರಿ ಏನಾಗತ್ತೆ, ನನಗೆ ಏನೋ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ನಾನು ಸಾಲ್ವ್ ಮಾಡಕ್ಕೆ ಆಗಲಿಲ್ಲ, ನನ್ನ ಪಕ್ಕದಲ್ಲಿ ಒಬ್ಬ ಸ್ನೇಹಿತ ಮಾಡಿ ತೋರಿಸಿದ್ದಾನೆ, ಇಲ್ಲ ನನ್ನ ಕ್ಲಾಸ್ ಸ್ಕೂಲ್ಗೆ ವಾಪಸ್ ಹೋದಾಗ ನನ್ನ ಟೀಚರ್ ಮಾಡಿ ತೋರಿಸಿದ್ದಾರೆ, ತೋರಿಸಿದ ತಕ್ಷಣ ಹಾಂ ಇದು ಇಷ್ಟೇ ಅಲ್ವಾ, ಗೊತ್ತಾಯ್ತು ಗೊತ್ತಾಯ್ತು ಅಂತ ಅನ್ಸುತ್ತೆ. ಆದರೆ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಮತ್ತೆ ಅದೇ ಪ್ರಯತ್ನ ಮಾಡಿದರೆ ಮತ್ತೆ ಸಾಲ್ವ್ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇದು ಯಾಕೆ ಆಗುತ್ತೆ ಅಂದರೆ ನಾವೇ ಸ್ವತಃ ಮಾಡದೇ ಇರೋದ್ರಿಂದ ಆಗುತ್ತೆ. ಸೊ ಇದು ಫಸ್ಟು, ಇದೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಬೇಕಂದ್ರೆ ನೀವೇ ಸ್ವತಃ ಮಾಡಬೇಕು, ಅದಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನು ನೀವೇ ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ, ಒಂದು ಸುಮಾರು ಕಷ್ಟದ ಪ್ರಾಬ್ಲಮ್ಗಳಿರುತ್ತೆ, ಎಲ್ಲನೂ ನಾವು ಮಾಡೋಕ್ಕಾಗಲ್ಲ, ಬಟ್ ಎಲ್ಲಾದರೂ ಒಂದು ಇನ್ನೊಬ್ರು ಯಾರೋ ಹೇಳ್ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅಥವಾ ಎಲ್ಲೋ ನೋಡಿದ್ವಿ ಇದು ಹೇಗೆ ಸಾಲ್ವ್ ಮಾಡೋದಂತ ತಿಳ್ಕೊಂಡಿದ್ವಿ. ತಿಳ್ಕೊಂಡ್ಮೇಲೆ ಅದು ಅಷ್ಟಕ್ಕೆ ಬಿಡೋದಲ್ಲ, ಈ ಪ್ರಶ್ನೆನ ಬೇರೆ ರೀತಿಯಲ್ಲಿ ಏನಾದರೂ ಸಾಲ್ವ್ ಮಾಡ್ಬೋದಾ? ಯಾವುದೇ ಒಂದು ಪ್ರಶ್ನೆಗೆ ನಾಲ್ಕೈದು ರೀತಿಯಲ್ಲಿ ಇದಕ್ಕೆ ಸೊಲ್ಯೂಷನ್ ಹುಡುಕ್ಬೋದು. ಸೊ ಯಾವ ರೀತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಹುಡುಕಬಹುದು ಅನ್ನೋದ್ರ ಕಡೆ ನೀವು ಸ್ವಲ್ಪ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಅದನ್ನು ಮಾಡ್ಬೋದು. ನೆಕ್ಸ್ಟ್, ಸುಮಾರು ಜನ ಈಗ ಕೋಚಿಂಗ್ಗೆ ಹೋಗುವಂಥವ್ರು ಯೋಚನೆ ಇರುತ್ತೆ, ಕೋಚಿಂಗ್ ಹೋದರೆ ಉಪಯೋಗ ಇದೆಯಾ ಅಂತ. ಖಂಡಿತವಾಗ್ಲೂ ಉಪಯೋಗ ಇದೆ, ಆದರೆ ಕೋಚಿಂಗ್ ಹೋಗಿದ್ದ ಕಾರಣಕ್ಕೆ ಆಯ್ಕೆ ಆಗ್ತೀರಿ ಅಂತ ಅಲ್ಲ. ಈಗ 20 ಲಕ್ಷ ಜನ ಹೋಗ್ತಾರೆ ಕೋಚಿಂಗ್ಗೆ, ಆಯ್ಕೆ ಆಗೋರಷ್ಟು ಬರೀ 10,000. ಏನು ವ್ಯತ್ಯಾಸ ಅಂದರೆ, ಕೋಚಿಂಗ್ ಹೋಗಿದ್ರು ಹೋಗದೆ ಇದ್ರು, ಕೋಚಿಂಗ್ ಹೋಗಿದ್ರೆ ಸ್ವಲ್ಪ ಮಾರ್ಗದರ್ಶನ ಸಿಗತ್ತೆ ಹೊರತು, ಕೋಚಿಂಗ್ ಹೋಗೋದ್ರಿಂದ ನಿಮಗೆ ಇದು ಎಲ್ಲ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋದು ಇದೆಲ್ಲನೂ ಸಿಗಲ್ಲ. ಅದು ಕೊನೆಗೆ ಮಾಡಬೇಕಾಗಿದ್ದು ನೀವೇ, ನೀವೇ ಅಭ್ಯಾಸ ಮಾಡಬೇಕು, ನೀವೇ ಹಠ ಬಿದ್ದು ಕಷ್ಟದ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡಬೇಕು. ಸೊ ಯಾವುದೇ ಆಗಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಈ ಅಭ್ಯಾಸ ಮಾಡೋದು ಇದೆಯಲ್ಲ, ಇದನ್ನು ನೀವು ಶುರು ಮಾಡಬೇಕು. ಸುಮಾರು ಪುಸ್ತಕಗಳು ಇದೆ, ಈ ನಿಮಗೆ ಇಂಟರ್ನೆಟ್ಟಲ್ಲೂ ಸಿಗುತ್ತೆ, ಕೆಲವು ನಿಮ್ಮ ಶಾಲೆ ಲೈಬ್ರರಿಗಳಲ್ಲೂ ಸಿಗುತ್ತೆ, ಕೆಲವು ಪುಸ್ತಕಗಳು ನಾವು ಈ ನರ್ಸರೀಸ್ ಆಫ್ ಟ್ಯಾಲೆಂಟ್ ಕಾರ್ಯಕ್ರಮ ಎಲ್ಲಿ ನಡೆಸ್ತೀವೋ ಅಲ್ಲಿ ಶಾಲೆಗಳಿಗೆ ನಾವು ಕೊಟ್ಟಿದ್ದೀವಿ. ಸುಮಾರು ಪುಸ್ತಕಗಳು ಕಡಿಮೆ ವೆಚ್ಚದಲ್ಲಿ ಸಿಗುತ್ತೆ, ಅವರಿಂದನೇ ನೀವು ಶುರು ಮಾಡ್ಬೋದು. ಎಲ್ಲ ಇಂಟರ್ನೆಟ್ಟಲ್ಲೇ ಕರಿಬೇಕು ಅಂತ ಏನಿಲ್ಲ, ಒಂದಷ್ಟು ಜನ ಸ್ನೇಹಿತರ ಜೊತೆ ಸೇರ್ಕೊಂಡು ಶುರು ಮಾಡ್ಬೋದು ನೀವು ಸಿದ್ಧತೆ, ಒಬ್ಬರಿಂದ ಒಬ್ಬರು ಕಲಿಯೋಕ್ಕೆ ತುಂಬ ಅವಕಾಶಗಳಿದೆ. ನೆಕ್ಸ್ಟು, ಈ ಹಿಂದಿನ ಎಸ್ಪೆಷಲಿ ಈಗ ನೀವು 8th, 9th, 10th ನೋಡೋ ಅಗತ್ಯ ಇಲ್ಲ, ಬಟ್ ಪಿ ಯುಗೆ ಬಂದ ನಂತರ ಯಾವುದಾದ್ರೂ ಒಂದು ವಿಷಯದ ಮೇಲೆ ನೀವು ಒಂದು ಚಾಪ್ಟರ್ ಓದಿದ್ರಂದರೆ ಇದರಲ್ಲಿ JEEಯಲ್ಲಿ ಯಾವ ಥರ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಒಂದ್ಸತಿ ನೋಡ್ಬೋದು. ಎಲ್ಲನೂ ಈಗಿಂದ ಸ್ಕೂಲ್ ಹಂತದಿಂದ ಬೇಕಾಗಿಲ್ಲ, ಬಟ್ ಆ ಟೈಮಲ್ಲಿ ಒಂದ್ಸತಿ ನೋಡ್ಬೋದು. ಇದು ಮಾರ್ಗದರ್ಶನ, ನಾನು ಹೇಳಿದ್ನಲ್ಲ ಕೋಚಿಂಗ್ಗೆ ಹೋಗೋದ್ರಿಂದ ಸ್ವಲ್ಪ ಮಾರ್ಗದರ್ಶನ ಸಿಗತ್ತೆ ಅಂತ, ಆ ಥರ ಮಾರ್ಗದರ್ಶನ ಕೊಡೋರು ಮಧ್ಯದಲ್ಲಿ ಇರಬೇಕು, ನಮ್ಮ ಗುರಿ ನೆನಪಿಸೋರು ಇರಬೇಕು. ಕೋಚಿಂಗಿಂದನೇ ಆಗತ್ತೆ ಅಂತ ಖಂಡಿತವಾಗ್ಲೇ ಹೇಳಲ್ಲ, ಕೋಚಿಂಗಿಂದ ಸ್ವಲ್ಪ ಉಪಯೋಗ ಅಂತೂ ಆಗತ್ತೆ. ಕೋಚಿಂಗ್ ಇಲ್ಲದೇ ಇದ್ದರೂ ಆಯ್ಕೆ ಆಗಿರೋರು ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಕೆಲವು ತಪ್ಪುಗಳು ಮಾಡ್ತಾ ಇರ್ತೀವಿ ನಾವು ಈ ಥರದ ಸಿದ್ಧತೆ ಮಾಡಬೇಕಾದ್ರೆ, ಏನೇನು ತಪ್ಪುಗಳು ಮಾಡಬಾರ್ದು ಅನ್ನೋದು ಒಂದು ಪಟ್ಟಿ. ಈ ಪ್ರಯತ್ನ ಇದೆಯಲ್ಲ, ಇದಕ್ಕೆ ಶಾರ್ಟ್ಕಟ್ಗಳಿಲ್ಲ. ಸುಮಾರು ವಿದ್ಯಾರ್ಥಿಗಳು ಈ ಮ್ಯಾಥ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದಕ್ಕೇನಾದರೂ ಒಂದು ಶಾರ್ಟ್ಕಟ್ ಇದೆಯಾ, ಇದಕ್ಕೇನಾದರೂ ಒಂದು ಫಾರ್ಮುಲಾ ಇದೆಯಾ, ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಮುಗಿಯತ್ತಾ, ಯಾವುದೂ ಇಲ್ಲ. ನಿಮಗೆ ಶಾರ್ಟ್ಕಟ್ಗಳು ಹಿಡಿದಾಗ ಆ ಪ್ರಶ್ನೆಗೆ ಆ ಕ್ಷಣಕ್ಕೆ ಉತ್ತರ ಸಿಗತ್ತೆ ಹೊರತು ಎಲ್ಲ ವಿಷಯಗಳು ಸಂಪೂರ್ಣವಾಗಿ ಅರ್ಥಕೊಂಡು JEE ಪರೀಕ್ಷೆಯ ದಿವಸ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಶಾರ್ಟ್ಕಟ್ಗಳು ಹಿಡಿಯೋಕ್ಕೆ ಹೋಗಬೇಡಿ. ಇನ್ನೊಂದು, ಈ ಪಕ್ಕದವ್ರನ್ನ ನೋಡಿಕೊಂಡು ಕಂಪೇರ್ ಮಾಡೋದು ಒಂದು ಅಭ್ಯಾಸ ಇದೆ, ಕೆಟ್ಟ ಅಭ್ಯಾಸ ಅದು. IIT JEEಗೆ ಆಯ್ಕೆ ಆಗಬೇಕು ಅಂದರೆ ಯಾರು ಬುದ್ಧಿವಂತರೋ ಅವರು ಆಯ್ಕೆ ಆಗ್ತಾರೆ ಅನ್ನೋದು ಸತ್ಯನೇ, ಆದರೆ ಯಾರು ನಿರಂತರವಾಗಿ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಹೆಚ್ಚಿನ ಅವಕಾಶ ಇದೆ. ಯಾರು ಸತತವಾಗಿ, ಈಗ ನೀವು ಯಾವಾಗಿಂದ ನಾನು ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ನಿರ್ಧಾರ ತಗೋತೀರೋ ಆ ದಿನದಿಂದ ಯಾರು ನನಗೆ ನೆನಪಿಸ್ತೆ ನಾನೇ ಸ್ವಂತವಾಗಿ ನಾನು ಓದ್ಕೊಳ್ತೀನಿ, ಯಾರು ಸಪೋರ್ಟ್ ಇಲ್ಲದೆ ನನಗೆ ಯಾರು ಹೇಳಬೇಕಾಗಿಲ್ಲ, ಯಾರು ನಾನು ಬೆಳಗ್ಗೆ ಎಬ್ಬಿಸ್ಬೇಕಾಗಿಲ್ಲ, ನನ್ನ ಪಾಟಿಗೆ ನಾನು ಓದ್ಕೊಳ್ತೀನಿ ಅಂತ ಯಾರು ಸಿದ್ಧತೆ ಮಾಡ್ತಾರೋ ಅವ್ರು ಖಂಡಿತವಾಗ್ಲೂ ತಲುಪ್ತಾರೆ ಅವ್ರ ಗುರಿಯನ್ನು. ಪಕ್ಕದವ್ರಿಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ, ನಮಗೆ ಗೊತ್ತಿರೋರು ನಮ್ಮ ಕಾಲೇಜು ಹಂತದಲ್ಲೇ ಅಥವಾ ನಮ್ಮ ಶಾಲೆ ಹಂತದಲ್ಲೇ ನಮಗೆ ಗೊತ್ತಿರೋರು ಇರ್ತಾರೆ, ಬಟ್ JEE ಪರೀಕ್ಷೆ ಬರೆಯೋರು ಇಡೀ ದೇಶಾದ್ಯಂತ ಇದ್ದಾರೆ.

ಅವ್ರ ಎಲ್ಲರಿಗೂ ನೀವು ಹೋಲಿಕೆ ಮಾಡೋಕೆ ಆಗಲ್ಲ. ಹಾಗಾಗಿ ಹೋಲಿಕೆ ಮಾಡೋದು ಕಡಿಮೆ ಮಾಡಿ. ಈ ಕಷ್ಟದ ಪ್ರಶ್ನೆಗಳು ಬಂದ ತಕ್ಷಣ ಬಿಟ್ಬಿಡ್ತೀವಿ, ಒಂದು ಎರಡು ಸತಿ ನೋಡ್ತೀವಿ, ಮೂರು ಸತಿ ನೋಡ್ತೀವಿ, ಅಪ್ಪ ಇದು ತುಂಬ ಕಷ್ಟ ಇದೆ ಬಿಟ್ಬಿಡೋಣ ಅಂತ ಅನ್ಸುತ್ತೆ. ಬಿಡಬಾರ್ದು. ಬಿಡದೇನೆ ಅದ್ರ ಹಿಂದೆ ನೀವು ಯೋಚನೆ ಮಾಡ್ತಾ ಇದ್ರೆ ಕೊನೆಗೂ ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಆಗದೆ ಇರ್ಬೋದು. ಆದರೆ ಯಾವ ಯಾವ ರೀತಿಯಲ್ಲಿ ಇದು ಸಾಲ್ವ್ ಮಾಡ್ಬೋದು ಅಂತ ನೀವು ನಿರಂತರವಾಗಿ ಯೋಚನೆ ಮಾಡ್ತೀರಿ ನೋಡಿ, ಅದರಲ್ಲೇ ತುಂಬ ಕಲಿಕೆ ಇದೆ. ಸೊ ಯಾವುದೂ ಕಷ್ಟದ ಪ್ರಶ್ನೆ ಬಂದಿದ್ದ ಕಾರಣಕ್ಕೆ ನೀವು ಬಿಡಬಾರ್ದು. ಕೊನೆಯದಾಗಿ, ತುಂಬ ಕೋಚಿಂಗ್ ಮೇಲೇನೋ ಅಥವಾ ಇಂಟರ್ನೆಟ್ ಮೇಲೇನೋ ಅತಿಯಾಗಿ ನಂಬಿಕೆ ಇಟ್ಕೋಬಾರ್ದು. ಅವೆಲ್ಲನೂ ಉಪಯೋಗ ಆಗುತ್ತೆ ಯಾವಾಗ ನಾನು ಸರಿಯಾದ ದಿಕ್ಕಲ್ಲಿ ಪ್ರಯತ್ನ ಹಾಕಿದಾಗ. ನಾನು ಒಳ್ಳೆ ಕೋಚಿಂಗ್ಗೆ ಸೇರಿಕೊಂಡೆ ಅಥವಾ ನಾನು ಒಳ್ಳೆ ಇಂಟರ್ನೆಟ್ಟಲ್ಲಿ ಒಂದು ಕೋರ್ಸ್ಗೆ ಸೇರಿಕೊಂಡಿದ್ದೆ ಅನ್ನೋ ಕಾರಣಕ್ಕೆ ನೀವುಗಳು ಆಯ್ಕೆ ಆಗಲ್ಲ. ಫಸ್ಟ್ ಅಭ್ಯಾಸ ನಿಮ್ಮ ಕಡೆಯಿಂದ ಆಗಬೇಕು, ಸರಿಯಾದ ದಿಕ್ಕಲ್ಲಿ ಸಿದ್ಧತೆ ನಿಮ್ಮ ಕಡೆಯಿಂದ ಆಗಬೇಕು. ಈಗ ನೀವು 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಇದ್ದರೆ ನಾನು ಹೇಳಿದೆ, ಫಸ್ಟ್ ನಿಮ್ಮ ಪಠ್ಯಕ್ರಮದ್ದು ಏನಿದೆಯೋ ಅದನ್ನು ಫಸ್ಟ್ ಶುರು ಮಾಡಿ. ಹೋಗಿ ಯಾವುದು ಕೋಚಿಂಗ್ ಸೆಂಟ್ರ್ಗೆ ಕೋಚಿಂಗ್ಗೆ ಈಗಲಿಂದನೇ ಸೇರ್ಕೊಳ್ಳೋ ಅಗತ್ಯ ಇಲ್ಲ. ಸುಮಾರು ಕಡೆ ಈ ಫೌಂಡೇಶನ್ ಕೋರ್ಸ್ ಅಂತ ಎಲ್ಲ ನಡೆಯುತ್ತೆ, ಅವಕಾಶ ಇದ್ದರೆ ಸೇರಿಕೊಂಡ್ರೆ ಓಕೆ, ಸೇರ್ಕೊಳ್ಳದೆ ಇದ್ದರೂ ನೀವೇನೂ ಕಳ್ಕೊಳ್ಳಲ್ಲ. ಯಾಕೆಂದರೆ ನೀವು ಮನೆಯಲ್ಲಿ ಕೂತಿದ್ದ ಕಡೆಯಿಂದನೇ ಸಿದ್ಧತೆ ಮಾಡ್ಬೋದು. ನೆಕ್ಸ್ಟ್, ಗಣಿತದ ವಿಷಯದಲ್ಲಿ ತುಂಬ ವಿದ್ಯಾರ್ಥಿಗಳು ಕಷ್ಟಪಡ್ತಾರೆ. ಎಸ್ಪೆಷಲಿ ಶಾಲಾ ಹಂತದಲ್ಲಿ ನಮ್ಮ ಪಠ್ಯಕ್ರಮ ಏನಿದೆಯೋ, ನಿಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ ಏನಿದೆಯೋ ಅದು ಗಣಿತ ಸಾಕಾಗಲ್ಲ. ಒಂದು ಎರಡು ಹೆಜ್ಜೆ ಅದು ದಾಟಿ ಮುಂದಕ್ಕೂ ಸ್ವಲ್ಪ ಸಿದ್ಧತೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಾನೊಂದು ಎರಡು ಪುಸ್ತಕಗಳ ಹೆಸರು ಕೊನೆಗೆ ಹೇಳ್ತೀನಿ, ಅವನ್ನ ಇಟ್ಕೊಂಡು ಸ್ವಲ್ಪ ಶುರು ಮಾಡಿ. ಸ್ವಂತವಾಗಿ ಫ್ರೀ ಇದ್ದಾಗೆಲ್ಲ ಪ್ರತಿ ಶನಿವಾರ ಮಧ್ಯಾಹ್ನ, ಭಾನುವಾರ ಬೆಳಿಗ್ಗೆ, ವಾರಕ್ಕೆ 1 ಅಥವಾ 2 ಗಂಟೆ ಸಮಯ ಕೊಡೋಕ್ಕಾಗತ್ತ ನೋಡಿ. ಅಷ್ಟು ಸಮಯ ನಿರಂತರವಾಗಿ ಕೊಟ್ಟರೆ ನೀವೇ ಸ್ವಂತವಾಗಿ ಅದಕ್ಕೆ ಸಿದ್ಧತೆ ಮಾಡ್ಕೋಬೋದು. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಹೊಸದಾಗಿ ಏನು ಪುಸ್ತಕಗಳು ಓದೋ ಅಗತ್ಯನೂ ಇಲ್ಲ. ಏನಾದರೂ ಸ್ಕೂಲಲ್ಲಿ ಅವಕಾಶ ಸಿಕ್ಕಿದಾಗೆಲ್ಲ ಸಣ್ಣ ಪ್ರಯೋಗಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ಪ್ರತಿಯೊಂದಕ್ಕೂ ಏಕೆ ಇದು ಈ ಥರ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ತಿಳ್ಕೊಳ್ಳೋದ್ರಲ್ಲಿ ನೀವು ಈ ಎರಡು ವಿಷಯಗಳಲ್ಲಿ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ, ಸುಮಾರು ವಿಷಯಗಳು ಕಲಿಬೋದು. ಆಮೇಲೆ ಈ ಕಷ್ಟದ ಪ್ರಶ್ನೆಗಳು ಇರುತ್ತಲ್ಲ, ಅದನ್ನು ಸ್ವಂತವಾಗಿ ಬಿಡಿಸೋವಂಥದ್ದು ಕಲೀರಿ. ಟೀಚರ್ ಹೇಳ್ಕೊಡ್ಬೇಕು ಅಥವಾ ಯಾವುದೋ ಗೈಡ್ ಪುಸ್ತಕ ಇಟ್ಕೊಂಡು, ಸೊಲ್ಯೂಷನ್ ಪುಸ್ತಕ ಇಟ್ಕೊಂಡು ಅಥವಾ ಇಂಟರ್ನೆಟ್ಟಲ್ಲಿ ನೋಡಿ ನಾನು ಸಾಲ್ವ್ ಮಾಡ್ತೀನಿ ಅನ್ನೋದಕ್ಕಿಂತ ಒಂದು ದಿನ ವೇಸ್ಟ್ ಆದರೂ ಪರವಾಗಿಲ್ಲ, ನಾನೇ ಸ್ವಂತವಾಗಿಯೇ ಇದನ್ನು ಬಿಡಿಸ್ಬೋದೇ ಅಂತ ನೀವು ಸ್ವಲ್ಪ ಹಠ ಇರಬೇಕು. ನಾನೇ ಮಾಡಬೇಕು ಅನ್ನೋ ಹಠ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಈಗ ಗಣಿತದಲ್ಲಿ ನಾನು ಒಂದು ಹೇಳಿದ್ದೆ, ಪಠ್ಯ ಪುಸ್ತಕ ಏನಿದೆಯೋ ಅದು ಸುಮಾರಾಗಿ ಸಾಕಾಗದೇ ಇರ್ಬೋದು, ಒಂದು ಎರಡು ಹೆಜ್ಜೆ ಮುಂದಕ್ಕೆ ಹೋಗಿ ಕಲಿಬೇಕು ಅಂತ. ಬೋರ್ಡ್ ಎಕ್ಸಾಮಲ್ಲಿ ಸಿದ್ಧತೆ ಹೇಗೆ ಮಾಡ್ತೀವೋ ಅದು ಅಷ್ಟು ಸಾಕಾಗಲ್ಲ, ಅದನ್ನು ದಾಟಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಲಿತರೆ ತುಂಬ ಒಳ್ಳೆಯದು. ಕೊನೆಗೆ ಏನು ಕಲ್ತಿದ್ದೀವಿ ಅನ್ನೋದು ಎಷ್ಟು ಮುಖ್ಯನೋ, ಹೊಸ ವಿಷಯ ಬಂದಾಗ ನಾನು ಹೇಗೆ ಕಲಿಬೇಕು, ನಾನು ಸ್ವಂತವಾಗಿ ಕಲಿಯೋದಾದರೆ ಹೇಗೆ ಅನ್ನೋದು ಗೊತ್ತಿರಬೇಕು. ಸುಮಾರು ಬಾರಿ ಏನಾಗುತ್ತೆ, ನನಗೆ ಇದೊಂದು ಯಾವುದೋ ಒಂದು ವಿಷಯ ಇದೆ, ನನಗೆ ಇದು ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ, ನನಗೆ ಹೇಳ್ಕೊಡೋರು ಸಿಗದೇ ಇರ್ಬೋದು, ನೀವೆಲ್ಲ ಬೇರೆ ಬೇರೆ ಕಡೆ ಇದ್ದೀರಿ, ಹೇಳ್ಕೊಡೋರು ಸಿಗದೇ ಇದ್ದಾಗ ಒಂದಲ್ಲ 4 ಪುಸ್ತಕ ಓದ್ತೀನಿ, 4 ಪುಸ್ತಕ ಇವತ್ತು ನನಗೆ ಅರ್ಥ ಆಗಲಿಲ್ಲ, ನಾಳೆ ಮತ್ತೆ ಇನ್ನೊಂದು ಸತಿ ಓದ್ತೀನಿ, ಆ ಥರ ಓದಿ ಸ್ವಂತವಾಗಿ ಕಲಿಯೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡಬೇಕು. ಈಗ ನೀವು ಎಲ್ಲನೂ IIT ಸೇರಬಹುದೇ ಅನ್ನೋ ಪ್ರಶ್ನೆ ಇದೆಯಲ್ಲ, ಈ ಇವತ್ತಿನ ಟಾಪಿಕ್ ಇದೆಯಲ್ಲ, ಅದನ್ನು ಬಿಟ್ಬಿಡಿ. ಬಿಟ್ಬಿಟ್ಟು ನಿನ್ನೆ ಗೊತ್ತಿಲ್ಲದಿರೋ ವಿಚಾರ ಇವತ್ತೇನಾದರೂ ಕಲ್ತಿದ್ದೀನಾ, ಈ 3 ವಿಷಯಗಳಲ್ಲಿ ನಿನ್ನೆಗೆ ಹೋಲಿಸಿದ್ರೆ ಇವತ್ತು ನನಗೇನಾದರೂ ಒಂದು ಚೂರು ಎಕ್ಸ್ಟ್ರಾ ತಿಳ್ಕೊಂಡಿದ್ದೀನಾ, ಇವತ್ತಿಗೆ ಹೋಲಿಸಿದ್ರೆ ನಾಳೆ ಎಕ್ಸ್ಟ್ರಾ ತಿಳ್ಕೊಳ್ತೀನಾ ಅನ್ನೋದ್ರ ಕಡೆ ನಿಮಗೆ ನೀವೇ, ಇವತ್ತು ನಾನು ಹೊಸದಾಗಿ ಏನು ಕಲಿತೆ ಅನ್ನೋ ಥರ ನೀವು ಪ್ರಶ್ನೆಗಳು ಕೇಳ್ಕೊಂಡಿದ್ರೆ ಸುಮಾರು ಸಿದ್ಧತೆ ಅದರಲ್ಲೇ ಆಗ್ತಾಯಿದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳೋಕ್ಕೆ ಕೆಲವು ಅಂಶಗಳು. ಒಂದು, ನೀವು ಹಳ್ಳಿಯಲ್ಲಿ ಇರಲಿ, ಸಿಟಿಯಲ್ಲಿ ಇರಲಿ, ಪ್ರೈವೇಟ್ ಸ್ಕೂಲಲ್ಲಿ ಓದಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಲಿ, ಎಲ್ಲೇ ಇದ್ರೂ ಖಂಡಿತವಾಗ್ಲೂ ಪ್ರವೇಶ IIT ನೀವು ಪ್ರವೇಶ ಮಾಡ್ಬೋದು, ಅದು ಏನೂ ಅಡಚಣೆ ಇಲ್ಲ. ಇದರಲ್ಲಿ ನಮ್ಮ ಪ್ರಯತ್ನ ಹೇಗಿದೆ ಅನ್ನೋದೇ ಮುಖ್ಯ. ನಾನು ಇಲ್ಲಿ ನಿಮಗೆ ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿದು ಹೇಳಿದ್ನಲ್ಲ, ನಿಮಗೆ ನೀವೇ ಪ್ರಶ್ನೆಗಳು ಕೇಳ್ಕೊತಾ ಇರಬೇಕು, ಕುತೂಹಲ ಇರಬೇಕು. ಯಾರೂ ಹೇಳದೇ ಇದ್ರೂ ಪ್ರತಿ ಶನಿವಾರ ಭಾನುವಾರ ಇದಕ್ಕೆ ಅಂತ ಒಂದು ಗಂಟೆ ಸಮಯ ನಾನು ತೆಗೆದಿಡೋಕ್ಕಾಗತ್ತಾ ಅನ್ನೋ ಶಿಸ್ತು ನಿಮಗಿರಬೇಕು. ಕಠಿಣವಾದ ಪ್ರಶ್ನೆಗಳು ಬಂದಾಗ ಅಯ್ಯೋ ಬಿಟ್ಬಿಡೋಣ ಅಂತ ಅನಿಸ್ತಾ ಇದ್ರೂ ಸಹ ಹಠ ಬಿದ್ದು ನೀವೇ ಮಾಡುವಂಥ ಇದು ಮನೋಭಾವ ಇರಬೇಕು. ಆಮೇಲೆ ಪಠ್ಯಕ್ರಮದಲ್ಲಿ ಎಲ್ಲ ವಿಷಯಗಳು ಕಲಿಯುವಂತೆ ಆಗಬೇಕು ಮನೋಭಾವ.

0: ಇರಬೇಕು. ಇದರಲ್ಲಿ ಪ್ರಶ್ನೆ ಬರುತ್ತೆ, ಇದರಲ್ಲಿ ಪ್ರಶ್ನೆ ಬರಲ್ಲ ಅಂತ ಬಿಡಬಾರ್ದು. ಆಟೋಮೆಟಿಕ್ಲಿ ನೀವು ಎಲ್ಲೇ ಇದ್ರೂ ಖಂಡಿತವಾಗ್ಲೂ ಐ ಐ ಟಿಗೆ ಹೋಗ್ಬೋದು. ಸೊ ನೀವು ಎಲ್ಲೇ ಇದ್ರೂ ಈಗಲಿಂದ ಶುರು ಮಾಡಿ, ಸಿದ್ಧತೆ ಶುರು ಮಾಡಿ. ನಿಮ್ಮ ಹತ್ರ ಯಾವ ಪುಸ್ತಕಗಳಿದೆಯೋ ಆ ಪುಸ್ತಕಗಳು ಇಟ್ಕೊಂಡು ಶುರು ಮಾಡಿ. ಆಮೇಲೆ ನಿರಂತರವಾಗಿ ಏನಾದರೂ ಇದು ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ ಸುಧಾರಣೆ ಆಗ್ತಾ ಇದ್ರೆ ಆಟೋಮೆಟಿಕ್ಲಿ ನಿಮ್ಮ ಗುರಿಯನ್ನು ನೀವು ಮುಟ್ತೀರ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ನಾನು ಐಐಟಿಗೆ ಹೋಗಬಹುದೇ ಎಂಬ ವಿಷಯದ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಶಿಕ್ಷಣ ವಿಭಾಗದ ಮುಖ್ಯಸ್ಥರು ಹಾಗೂ ಡೆಪ್ಯೂಟಿ ಸಿಇಒ ಆದ ಶ್ರೀ ಪ್ರವೀಣ್ ಕುಮಾರ ಎಸ್ ರವರು

ಜಾರಿ. ಮೈಸೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಶೀಲನೆ. ಬೆಳೆ ವಿಮೆ ನೋಂದಾಯಿಸುವಂತೆ ಮನವಿ. ಬೆಂಗಳೂರಿನಲ್ಲಿ ಮುಷ್ಕರನಿರತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಬೇಡಿಕೆ ಆಲಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಜುಲೈ 1ರಿಂದ ಮನ್ರೇಗಾ ಬದಲಿಗೆ ಜಾರಿಯಾಗಿರುವ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ನೀಡದೆ ಮಾನವ ದಿನ ಸೃಜನೆ ಮಾಡದೆ ನಿರ್ಲಕ್ಷ್ಯ ತೋರಿದ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದ ಅವರು 2025ರ ಜುಲೈ ತಿಂಗಳಲ್ಲಿ ಮನ್ರೇಗಾ ಅಡಿ ಉದ್ಯೋಗ ನೀಡಿ ಮಾನವ ದಿನ ಸೃಜಿಸಿದ್ದ ಪಂಚಾಯಿತಿಗಳಲ್ಲಿ ಈ ವರ್ಷ ಜುಲೈನಲ್ಲಿ ಒಬ್ಬರಿಗೂ ಉದ್ಯೋಗ ನೀಡದಿದ್ದರೆ ಅಂಥವರಿಗೆ ನೋಟಿಸ್ ಜಾರಿ ಮಾಡಲು ಸೂಚಿಸಲಾಗಿದೆ. ಈ ಯೋಜನೆಯಡಿ ಪ್ರತಿದಿನ 5 ಲಕ್ಷ ಮಾನವ ದಿನ ಸೃಜನೆಯಾಗುವವರೆಗೆ ಕಾರ್ಯದರ್ಶಿಗಳು, ಆಯುಕ್ತರು, ಜಿಲ್ಲಾ ಪಂಚಾಯಿತಿಗಳ ಸಿಇಒಗಳೊಂದಿಗೆ ಪ್ರತಿದಿನ ವರ್ಚುವಲ್ ಮೂಲಕ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವ ಪರಿಕಲ್ಪನೆಯಲ್ಲಿ ಆಯೋಜಿಸಲಾಗಿರುವ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿರುವ ರಕ್ಷಣಾ ಇಲಾಖೆ ಜಾಗದಲ್ಲಿ ಲಾಲ್ಬಾಗ್ನಂತಹ ಉದ್ಯಾನ ನಿರ್ಮಾಣ ಮಾಡುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕರು ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿ ಕಣ್ತುಂಬಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೈಲುಗಲ್ಲು ಸ್ಥಾಪಿಸಲು ಹೆಜ್ಜೆ ಇಟ್ಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಕಂದಾಯ, ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಹಾಗೂ ಐಟಿಬಿಟಿ ಇಲಾಖೆಗಳ ಸಹಯೋಗದೊಂದಿಗೆ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ರಾಜ್ಯದ ಎಲ್ಲಾ ಭೌಗೋಳಿಕ ವಿಭಾಗಗಳನ್ನು ಪ್ರತಿನಿಧಿಸುವಂತೆ ಆಯ್ದ 5 ಹೋಬಳಿಗಳಲ್ಲಿ ಪ್ರಾಯೋಗಿಕವಾಗಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಉನ್ನತ ರೆಸಲ್ಯೂಷನ್ ಉಪಗ್ರಹ ಚಿತ್ರಣ, ಡ್ರೋನ್ ಸಮೀಕ್ಷೆ, ಜಿಐಎಸ್ ದತ್ತಾಂಶ, ಕೃತಕ ಬುದ್ಧಿಮತ್ತೆ, ಮಷಿನ್ ಲರ್ನಿಂಗ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರಸ್ತುತ ಲಭ್ಯವಿರುವ ಬೆಳೆ ಸಮೀಕ್ಷೆಯ ದತ್ತಾಂಶದೊಂದಿಗೆ ಸಂಯೋಜಿಸಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಮಾದರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಮೂಲಕ ಅಳಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು, ಭವಿಷ್ಯದಲ್ಲಿ ನಡೆಯುವ ಚುನಾವಣೆಗಳಿಗೆ ಮುಂಚಿತವಾಗಿ ಬಿಜೆಪಿ ಕಾಂಗ್ರೆಸ್ ಬೆಂಬಲಿಗರನ್ನು ಮತದಾನದಿಂದ ವಂಚಿಸಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಮತದಾರರ ಪಟ್ಟಿಯಿಂದ ಯಾವುದೇ ಅರ್ಹ ಮತದಾರರು ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಚುನಾವಣಾ ಆಯೋಗವನ್ನು ಆಗ್ರಹಿಸಿದ್ದಾರೆ. ಶೇಕಡ 20ರಷ್ಟು ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಸಮಗ್ರವಾಗಿ ಪರಿಶೀಲಿಸುವ ಉದ್ದೇಶದಿಂದ ಮುಂದಿನ 2 ದಿನಗಳ ಕಾಲ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಸ್ಥಳೀಯ ಪರಿಸ್ಥಿತಿಯ ಅವಲೋಕನ ನಡೆಸಲಾಗುವುದು ಎಂದು ನಗರಾಭಿವೃದ್ದಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪರ್ಯಾಯ ಬೆಳೆಗಳಾದ ರಾಗಿ, ಜೋಳ, ಸಿರಿಧಾನ್ಯ ಇನ್ನಿತರ ಬೆಳೆಗಳನ್ನು ಬೆಳೆಯಲು ನಿರಂತರವಾಗಿ ಜಾಗೃತಿ ಮೂಡಿಸಲಾಗುತ್ತಿದ್ದು ರೈತರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಳಿಕ ಅವರು ನಂಜನಗೂಡು ತಾಲೂಕಿನ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಬರ ವೀಕ್ಷಣೆ ನಡೆಸಿದರು. ನಾಳೆ ಹುಣಸೂರು ತಾಲೂಕಿನಲ್ಲಿ ಬರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿಯೂ ಮುಂಗಾರು ಮಳೆ ಅಭಾವದಿಂದ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಪರಹಳ್ಳಿ ಗ್ರಾಮದಲ್ಲಿ ನೀರಿಲ್ಲದೆ ಒಣಗುತ್ತಿರುವ ಅಡಿಕೆ ಹಾಗೂ ತೆಂಗಿನ ತೋಟಗಳನ್ನು ವೀಕ್ಷಿಸಿದ ಸಚಿವರು ನಿಯಮಾನುಸಾರ ಸೂಕ್ತ ಪರಿಹಾರ ಒದಗಿಸಲು ಹಾಗೂ ಅಡಿಕೆ ಬೆಳೆ ಬದಲಿಗೆ ತೆಂಗು ವಿಸ್ತರಣೆಗೆ ನೆರವು ನೀಡುವಂತೆ

ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಸೂಚನೆ ನೀಡಿದರು. ಹೊಟ್ಟೆಪ್ಪನಹಳ್ಳಿಯಲ್ಲಿ ಒಡಗುತ್ತಿರುವ ಶೇಂಗಾ, ತೊಗರಿ ಮತ್ತು ಮೆಕ್ಕೆಜೋಳ ಬೆಳೆಗಳನ್ನು ಪರಿಶೀಲಿಸಿದ ಅವರು, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಪ್ರಿವೆಂಟ್ ಸೋಯಿಂಗ್ ನಿಯಮದಡಿ ಬಿತ್ತನೆ ವೈಫಲ್ಯ ಅನುಭವಿಸಿದ ರೈತರಿಗೆ ಶೇಕಡಾ 25% ಪರಿಹಾರ ಮೊತ್ತ ದೊರಕುವಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ರಾಗಿ ಬೆಳೆಗೆ ವಿಮೆ ನೋಂದಾಯಿಸಲು 14 ಕೊನೆಯ ದಿನವಾಗಿದ್ದು, ರೈತರು ಕೇವಲ

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೃಷಿ ಅಧಿಕಾರಿ ಹುದ್ದೆ ನೇಮಕಾತಿ ನಿಯಮಗಳ ಸಂಬಂಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ನಿರತರಾಗಿರುವ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಗೃಹ ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಆಲಿಸಿದ ಅವರು, ಕೃಷಿ ಅಧಿಕಾರಿ ನೇಮಕಾತಿಯ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲು ಸರ್ಕಾರ ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಪದವೀಧರರಿಗೆ ಕಿಂಚಿತ್ತೂ ಅನ್ಯಾಯವಾಗದಂತೆ ಪರೀಕ್ಷೆ ನಡೆಸಲು ಸರ್ಕಾರ ದೃಢ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿಗಳು ನೀಡಿರುವ ಸಂದೇಶವನ್ನು ಸಚಿವರು ವಿದ್ಯಾರ್ಥಿಗಳ ಗಮನಕ್ಕೆ ತಂದಿದ್ದಾರೆ. ಗದಗ ನಗರದ ಬಳಗಾನೂರು ರಸ್ತೆಯಲ್ಲಿರುವ ಘನ ತ್ಯಾಜ್ಯ ನಿರ್ವಹಣಾ ಕೇಂದ್ರಕ್ಕೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಸ ನಿರ್ವಹಣೆ ವಿಂಗಡಣೆ ಹಾಗೂ ವಿಲೇವಾರಿ ವ್ಯವಸ್ಥೆಯನ್ನು ಅವಲೋಕಿಸಿದ ಅವರು, ನಗರಸಭೆಯು ಕಸ ನಿರ್ವಹಣೆಯನ್ನು ವೈಜ್ಞಾನಿಕ ಹಾಗೂ ನಿಯಮಾನುಸಾರ ಕಡ್ಡಾಯವಾಗಿ ನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಂಡವನ್ನು ಮೈಸೂರಿಗೆ ಕಳಿಸಿ ಅಲ್ಲಿನ ಯಶಸ್ವಿ ಮಾದರಿಯನ್ನು ಅಧ್ಯಯನ ಮಾಡಿ ಗದಗದಲ್ಲಿಯೂ ಅನುಷ್ಠಾನಗೊಳಿಸುವಂತೆ ಸಲಹೆ ನೀಡಿದರು. ಬಳಿಕ ಉಪಲೋಕಾಯುಕ್ತರು ನಗರದ ಭೀಷ್ಮಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೆರೆಗೆ ಚರಂಡಿ ನೀರು ಸೇರುತ್ತಿರುವುದನ್ನು ಗಮನಿಸಿದ ಅವರು, ಅದನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಕಚೇರಿಗೆ ಜಾಗ ನೀಡಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಪದಾಧಿಕಾರಿಗಳ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಮಹಿಳೆಯರ ಪ್ರೋತ್ಸಾಹದಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು, ಚುನಾವಣೆಗೂ ಮುನ್ನ ಮಹಿಳೆಯರ ಹಿತ ಕಾಯಲು ಪ್ರಕಟಿಸಿದ್ದ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ಯೋಜನೆ ಜಾರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಹಿಳೆಯರಲ್ಲಿ ನಾಯಕತ್ವ ಗುಣ ಬೆಳೆಸುವಂತೆ ಕರೆ ನೀಡಿದ್ದಾರೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ 50,000 ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 ಟಿಎಂಸಿ ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಜಿಲ್ಲೆಯ ಸಂಸದರು, ಶಾಸಕರು ಶೀಘ್ರ ಸಭೆ ಕರೆಯಲು ಸರ್ಕಾರದ ಮೇಲೆ ಒತ್ತಡ ತರಬೇಕು ಎಂದು ತಿಳಿಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ನೂತನ ಸಚಿವ ಬಿ ನಾಗೇಂದ್ರ, ರೈತರ ಜಮೀನುಗಳಿಗೆ ನೀರು ಸರಬರಾಜು ಮಾಡಲು ಎಡ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಬಿಡುವ ಕುರಿತು ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಶೀಘ್ರವೇ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಯೋಜನೆಯಡಿ ಮಾನವ ದಿನ ಸೃಜನೆ ಮಾಡದ ಅಧಿಕಾರಿಗಳ ಅಮಾನತ್ತಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉಪಗ್ರಹ ಚಿತ್ರೀಕರಣ, ಕೃತಕ ಬುದ್ದಿಮತ್ತೆ, ಡ್ರೋನ್ ಬಳಸಿ ನಿಖರ ಬೆಳೆ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ನಿರ್ಧಾರ, 5 ಹೋಬಳಿಗಳಲ್ಲಿ ಜಾರಿ. ಮೈಸೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಶೀಲನೆ, ಬೆಳೆ ವಿಮೆ ನೋಂದಾಯಿಸುವಂತೆ ಮನವಿ. ಬೆಂಗಳೂರಿನಲ್ಲಿ ಮುಷ್ಕರ ನಿರತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಬೇಡಿಕೆ ಆಲಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಕ್ರಮಬದ್ಧಗೊಳಿಸುವಿಕೆ ಯೋಜನೆ, ಸೇವಾ ಸೌಲಭ್ಯಗಳ ಕುರಿತು ಕೃಷಿ ಸಲಹೆಗಾರರು ಹಾಗೂ ತರಬೇತುದಾರರಾದ ಶ್ರೀಮತಿ ಕುಮುದ ಎಚ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
5: ಸಾಮಾಜಿಕ ಸವಲತ್ತು.
6: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
5: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
6: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

ಇವತ್ತು ಈ ದಿನ PMFME ಅಂತ ಕೃಷಿಯಲ್ಲಿ ಆಹಾರ ಸಂಸ್ಕರಣೆ ಮೇಲೆ ಯಾವ್ದೋ ಒಂದು ಸಾಲ ಸಿಗ್ತಾ ಇದೆ, ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಮೊದಲಿಗೆ ನಾನು ಶುರು ಮಾಡ್ತಾ ಹೋಗ್ಬೇಕಂದ್ರೆ ಈ ಸ್ಕೀಮ್ ಎಲ್ಲಿಂದ ಶುರುವಾಯ್ತು, ಹೇಗ್ ಬಂತು ಅಂತ ಹೇಳಿ ಹೇಳ್ಬೇಕಾಗತ್ತೆ. ಸೊ ಈ ಸ್ಕೀಮ್ ಬಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಆಗಿರುತ್ತೆ. ಇದರಲ್ಲಿ ನಮ್ಗೆ ಆಲ್ಮೋಸ್ಟ್ 60% ಅಷ್ಟು ನಾವೇನ್ ಸಬ್ಸಿಡಿ ತಗೊಂತೀವಿ ಅದು ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ, ಮತ್ತೆ 40% ಅಷ್ಟು ಸ್ಟೇಟ್ ಗವರ್ಮೆಂಟ್ ಇಂದ ಬರುತ್ತೆ. ಸೊ ಇದು 21-25 ತನಕ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದಿತ್ತು. ಅದನ್ನ ತುಂಬಾ ಜನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊತಾ ಇದಾರೆ ಅಂತ ಹೇಳಿ ಅದನ್ನ ಇನ್ನೂ ಒಂದು ವರ್ಷ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿ 20-25 ಹಾಗೂ 26ನೇ ಸಾಲಿಗೆ ಕೂಡ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅದು ಅಲ್ಲದೆ ಕರ್ನಾಟಕದಲ್ಲಿ ಈ ಒಂದು ಸಾಲಿಗೆನೆ 5,000 ಒಟ್ಟು ಉದ್ಯಮಗಳನ್ನ ಸೃಷ್ಟಿಸಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದವರು ಹೆಚ್ಚಿನ ಒತ್ತನ್ನ ನೀಡಿ ಈ ವರ್ಷ ತುಂಬಾನೇ ಸಪೋರ್ಟ್ ಮಾಡಿ, ತುಂಬಾ ಏನಾಗುತ್ತೆ ಅಷ್ಟು ಅವೇರ್ನೆಸ್ ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಹಳ್ಳಿ ಮಟ್ಟಕ್ಕೂ ಹೋಬಳಿ ಮಟ್ಟಕ್ಕೂ ಒಂದು ಮಾಹಿತಿಯ ನೀಡುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಯ ಒಂದು ಚಿಕ್ಕ ಪರಿಚಯ, ಇದು ಯಾವ್ದಕ್ಕೆ ಮಾಡಬಹುದು, ಇಲ್ಲಿ ಹೇಳ್ತಿರೋ ತರ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳು ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಹೇಳ್ಬೇಕಾಗಿರುವಂತದ್ದು ಆಹಾರ ಸಂಸ್ಕರಣೆ ಮಾಡುವಂತ ಉದ್ಯಮಗಳು ಅಂದ್ರೆ ಚಿಕ್ಕ ಪುಟ್ಟ ಫುಡ್ ಪ್ರೊಸೆಸಿಂಗ್ ಮಾಡುವಂತದ್ದು, ಮಿಲ್ ಗಳಾಗಿರ್ಬೋದು, ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಮಾಡುವಂತಾಗಿರ್ಬೋದು. ಈಗ ಮಿಲ್ಲೆಟ್ ಗಳು ತುಂಬಾ ಫೇಮಸ್ ಆಗ್ತಿದೆ, ಮಿಲ್ಲೆಟ್ ಅಲ್ಲಿ ಹೆಲ್ತ್ ಮಿಕ್ಸ್ ಮಾಡುವಂತದ್ದು, ಮಿಲ್ಲೆಟ್ ಅಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಮಾಡುವಂತದ್ದು, ಎಣ್ಣೆಗಾಣ ಮಾಡುವಂತದ್ದು, ಈ ತರ ಏನೇ ಒಂದು ನಾವು ಮಾಡುವಂತ ಉದ್ಯಮದ ಕೊನೆಯ ಒಂದು ಪದಾರ್ಥ ಉತ್ಪನ್ನ ಅಂತ ಏನ್ ಹೇಳ್ತೀವಿ, ಆ ಉತ್ಪನ್ನ ತಿನ್ನೋದಕ್ಕೆ ಅಥವಾ ತಿನ್ನೋದಕ್ಕೆ ಉಪಯೋಗ ಆಗುವಂತ ಒಂದು ಉತ್ಪನ್ನ ಆಗಿರ್ಬೇಕು. ಅಂತ ಒಂದು ಆಕ್ಟಿವಿಟಿನ, ಅಂತ ಒಂದು ಉದ್ಯಮನ ನಾವು ಈ ಪರ್ಟಿಕ್ಯುಲರ್ ಆಹಾರ ಸಂಸ್ಕರಣಾ ಉದ್ಯಮಗಳ ಅಡಿಯಲ್ಲಿ ತಗೋಬೇಕಾಗತ್ತೆ. ಸೊ ಇದ್ರಲ್ಲಿ ಕಿರು ಆಹಾರ ಸಂಸ್ಕರಣ ಅಂದ್ರೆ ಏನು ಅಂತ ಹೇಳ್ತಾರೆ. ಕೆಲವರೆಲ್ಲ ಏನ್ ಮಾಡ್ತಾರೆ, ನನಗೆ ಜಾಸ್ತಿ ದುಡ್ಡಿಲ್ಲ, ನನ್ನ ಹತ್ರ ಬರೀ 5 ಲಕ್ಷ ಇದೆ ಇಲ್ಲ 2 ಲಕ್ಷ ಇದೆ, ನಾನು ಅದ್ರಲ್ಲೇ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಮನೆ ಮಟ್ಟಕ್ಕೆ ಸ್ವಲ್ಪ ಮೆಷಿನ್ಗಳನ್ನ ಹಾಕೊಂಡು ಮಾಡ್ಕೊಂತೀನಿ ಅಂತ ಹೇಳೋರು ಇದ್ದಾರೆ. ಸೊ ಅಂತ ಒಂದು ಕಿರು ಸಂಸ್ಕರಣಾ ಘಟಕಗಳ ಕಿರು ಉದ್ಯಮಗಳನ್ನ ಯಾರು ಸೃಷ್ಟಿ ಮಾಡಕ್ಕೆ ಅಥವಾ ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಮುಂದೆ ಬರ್ತಾರೆ ಅಂತವರಿಗೆ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಸರ್ಕಾರದ ಯೋಜನೆ ಇವಾಗ ನಮ್ಮೆಲ್ಲರಿಗೆ ಲಭ್ಯ ಆಗಿದೆ. ಸೊ ಇದರಲ್ಲಿ ನಮ್ಗೆ ಇಲ್ಲಿ ತನಕ ಒಟ್ಟು ಆಲ್ಮೋಸ್ಟ್ 1.27 ಲಕ್ಷದಷ್ಟು ಹೆಚ್ಚು ಘಟಕಗಳು ನಮ್ಗೆ ಆಹಾರ ಸಂಸ್ಕರಣಾ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಕರ್ನಾಟಕದಲ್ಲಿ. ಅದ್ರಲ್ಲಿ 80% ಆಗಿರುವಂತದ್ದು ಸಣ್ಣ ಪ್ರಮಾಣದ ಕುಟುಂಬಗಳಿಂದ ಬಂದಿರುವಂತದ್ದು, ಮತ್ತೆ ಸಾಂಪ್ರದಾಯಿಕ ವಿಧಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಒಂದು ಘಟಕಗಳಾಗಿರ್ತವೆ. ಅದು ಏನಕ್ಕೆ ಹೇಳ್ತಿದೀವಿ ಅಂತಂದ್ರೆ, ಈ ಎಲ್ಲಾ ಘಟಕಗಳಿಗೂ ಯಾವುದೇ ಒಂದು ಡಾಕ್ಯುಮೆಂಟೇಶನ್ ಅಂತ ಇರಲ್ಲ. ಡಾಕ್ಯುಮೆಂಟೇಶನ್ ಅಂತಂದ್ರೆ ಏನು, ಈಗ ನಾನು ಮನೆಯಿಂದ ಉಪ್ಪಿನಕಾಯಿ ಮಾಡ್ಬಿಟ್ಟು ಒಂದು 10-15 ಜನಕ್ಕೆ ಮಾರ್ತಾ ಇರ್ತೀನಿ, ನನಗೆ ಚಿಕ್ಕ ಪುಟ್ಟದಕ್ಕೆ ಆದಾಯ ಆಗ್ತಾ ಇರತ್ತೆ. ಸೊ ಆತರ ಆದಾಯ ಆಗ್ತಿರೋ ಟೈಮಲ್ಲಿ ನನ್ನ ಆದಾಯನ ಹೆಚ್ಚಿಸ್ಕೊಳಕ್ಕೆ ಇನ್ನೊಂದಷ್ಟು ಜಾಸ್ತಿ ಉತ್ಪನ್ನ ಮಾಡಿ ಮಾರಾಟ ಮಾಡಕ್ ನೋಡ್ತೀನಿ ಹೊರತು, ನಾನು ಆ ಡಾಕ್ಯುಮೆಂಟ್ ಏನ್ ಮಾಡ್ಬೇಕು, ಲೀಗಲ್ ಆಗಿ ನನ್ನ ಒಂದು ಆ ಉದ್ಯಮನ ಲೀಗಲ್ ಮಾಡ್ಕೊಳ್ಳುವಂಥದ್ದು, ಸೊ ನಿಯಮಬದ್ಧ ಮಾಡ್ಕೊಳ್ಳುವಂಥದ್ದನ್ನ ನಾನು ಯೋಚನೆ ಮಾಡಕ್ ಹೋಗಲ್ಲ. ಬರೀ ನನ್ನ ಉತ್ಪಾದನೆ ಹೆಚ್ಚು ಮಾಡ್ಕೊಂಡು ನನ್ನ ಉದ್ಯಮನ ದೊಡ್ಡದ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ಅಂತ ಟೈಮಲ್ಲಿ ಅಂತವ್ರಿಗೆ ಈ ಡಾಕ್ಯುಮೆಂಟೇಶನ್ ನಿಯಮಬದ್ಧತೆನ ಏನ್ ಹೇಗೆ ತರಿಸ್ಬೇಕು ಅನ್ನೋದಿರುತ್ತೆ, ಅದನ್ನ ಈ PMFME ಸ್ಕೀಮ್ಗಳಲ್ಲಿ ಮಾಡ್ತಾ ಇರ್ತೀವಿ. ಸೊ ಇದ್ರಲ್ಲಿ ನಮಗೆ ಇನ್ನೂ ಏನೇನಾಗತ್ತೆ ಅಂತಂದ್ರೆ, ಕೆಲವು ಸರಿ ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡಲ್ಲ. ಆಮೇಲೆ ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಮಾಡಕ್ ಹೋಗ್ತೀವಿ ಅಂತಂದ್ರೆ ಅಲ್ಲೂ ನಮ್ಗೆ ಕಷ್ಟಗಳಾಗತ್ತೆ, ಯಾಕಂದ್ರೆ ನಾವು ಡಾಕ್ಯುಮೆಂಟ್ ಏನು ಮಾಡ್ಕೊಂಡಿರಲ್ಲ. ನಮ್ಮ ಹತ್ರ ನಾವು ಎಲ್ಲಿ ಉತ್ಪಾದನೆ ಮಾಡ್ತಿರ್ತೀವಿ ಅದಕ್ಕೇನಾದ್ರೂ ಸರ್ಟಿಫಿಕೇಟ್ ಇದೆಯಾ, ಅಥವಾ ನಾವು ಯಾವ ತರ ಹೈಜೀನ್ ಮೇಂಟೈನ್ ಮಾಡ್ತಿದೀವಿ, ಎಷ್ಟು ಶುಭ್ರವಾಗಿದೆ, ಎಷ್ಟು ಕ್ವಾಲಿಟಿ ಇದೆ ನಮ್ಮ ಪ್ರಾಡಕ್ಟ್ಸ್, ಇದ್ರ ಬಗ್ಗೆ ನಮ್ಮ ಹತ್ರ ಏನು ಮಾಹಿತಿಗಳಿರಲ್ಲ, ಏನು ಡಾಕ್ಯುಮೆಂಟೇಶನ್ ಇರಲ್ಲ. ಸೊ ಅಂತ ಟೈಮ್ ಅಲ್ಲಿ ನಮ್ಗೆ ಈ ಪರ್ಟಿಕ್ಯುಲರ್ ಸ್ಕೀಮ್ ಅಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡ್ರೆ ನಮ್ಗೆ ಈ ಡಾಕ್ಯುಮೆಂಟೇಶನ್ ಎಲ್ಲ ಮಾಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ನಾನೀಗಾಗಲೇ ಹೇಳ್ದಂಗೆ ಒಟ್ಟು ನಿಯಮಬದ್ಧಗೊಳಿಸೋದು ಅಂದ್ರೆ ನಮ್ಮ ಡಾಕ್ಯುಮೆಂಟೇಶನ್, ನಮ್ಮ ವ್ಯಾಪಾರ ಏನಿದೆ ಆ ವ್ಯಾಪಾರನ ಲೀಗಲ್ ಆಗಿ ಮಾಡುವಂತದ್ದು ಏನಿದೆ, ಅದು ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಮೇಡಮ್ ಆಗ್ಲೇ ಇಂಟ್ರೊಡಕ್ಷನ್ ಕೊಡುವಾಗ ಹೇಳ್ತಿದ್ರು, SHG ಗ್ರೂಪ್ ಗಳಿಗೆ, ಸ್ವಸಹಾಯ ಸಂಘಗಳಿಗೆ, ಅಥವಾ ಇನ್ನೊಂದು ಯಾವ್ದಾದ್ರು ಸಹಕಾರಿ ಸಂಸ್ಥೆಗಳಿರ್ಬೋದು, ಅಥವಾ ಇವಾಗಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತ ರೈತ ಉತ್ಪಾದಕ ಸಂಘಗಳು ಅಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ಏನ್ ಹೇಳ್ತೀವಿ, ಇಂಥ ಆರ್ಗನೈಸೇಷನ್ ಗಳಿಗೆ ಆಗ್ಬೋದು ಅಥವಾ ಬೇರೆ ತರ ಸೊಸೈಟೀಸ್ ಆಗಿರ್ಬೋದು, ಎಲ್ಲರೂ ಯಾರು ಫುಡ್ ರಿಲೇಟೆಡ್ ವರ್ಕ್ ಮಾಡ್ತಿರ್ತಾರೆ, ಆಹಾರ ಸಂಬಂಧಿಸಿದಂತೆ ಯಾರೆಲ್ಲ ಕೆಲಸ ನಿರ್ವಹಿಸ್ತಾ ಇರ್ತಾರೆ, ಅಂತವರಿಗೆ ಬೆಂಬಲ ನೀಡೋದಕ್ಕೋಸ್ಕರ ಈ ತರದ್ದು ಯೋಜನೆಗಳಿಂದ ನಮ್ಗೆ ಸಹಾಯ ಸಿಗುತ್ತೆ. ಸೊ ಇದ್ರಲ್ಲಿ ಏನೇನ್ ಸಹಾಯ ಸಿಗುತ್ತೆ ಅನ್ನೋದಾದ್ರೆ, ಸಾಲ ಸೌಲಭ್ಯ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ, ಜೊತೆಗೆ ವೃತ್ತಿಪರ ತರಬೇತಿಗಳು ಮತ್ತೆ ಮಾರುಕಟ್ಟೆ ಸಂಪರ್ಕ ಸಹಾಯಗಳು ಸಿಗುತ್ತೆ. ಸೊ ಅದ್ರ ಬಿಟ್ಟು ನೆಕ್ಸ್ಟ್ ಇನ್ನೇನ್ ಸಿಗುತ್ತೆ ಅಂದ್ರೆ, ಮೌಲ್ಯ ಸರಪಣಿ ಅಭಿವೃದ್ಧಿ ಅಂತ ಹೇಳ್ತೀವಿ, ಅಂದ್ರೆ ನಮ್ಗೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಹತ್ರ ಬರೋ ರಾ ಮೆಟೀರಿಯಲ್ ಹಿಡಿದು ನಾವು ಆ ರಾ ಮೆಟೀರಿಯಲ್ ಕಚ್ಚಾ ಪದಾರ್ಥಗಳನ್ನ ಎಲ್ಲಿಂದ ತಗೋಬೇಕು, ಹೇಗ್ ತಗೋಬೇಕು, ಎಲ್ಲಿ ನಮಗೆ ಕಮ್ಮಿ

ಅಮೌಂಟ್ಗೆ ಸಿಗುತ್ತೆ, ಅದನ್ನ ನಾವು ಪ್ರಾಸೆಸಿಂಗ್ ಹೆಂಗ್ ಮಾಡ್ಬೇಕು, ಇದನ್ನ ಹೆಂಗೆ ನಾವು ಬೇರೆ ತರ ಒಂದು ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಮಾಡುವಂತದ್ದಾಗ್ಲಿ ಅಥವಾ ನೆಕ್ಸ್ಟ್ ಲೆವೆಲ್ಗೆ ಮಾರ್ಕೆಟ್ಗೆ ತಗೊಂಡು ಹೋಗುವಂತದ್ದು ಏನಿರುತ್ತೆ, ಅದ್ರ ಬಗ್ಗೆ ಎಲ್ಲೆಲ್ಲಿ ಕನೆಕ್ಷನ್ಸ್ ಯಾವ್ಯಾವ ಕಡೆಯಲ್ಲಿ ನಮ್ಗೆ ಯಾವ್ಯಾವ ತರ ಸಹಾಯಗಳು ಸಿಗುತ್ತೆ, ಯಾರನ್ನ ಮೀಟ್ ಮಾಡಿದ್ರೆ ನಮ್ಗೆ ಯಾವ ತರ ಸಪೋರ್ಟ್ ಸಿಗುತ್ತೆ, ಇದ್ರ ಬಗ್ಗೆ ಮಾಹಿತಿಗಳು ನಮ್ಗೆ ಈ ಪರ್ಟಿಕ್ಯುಲರ್ ಸ್ಕೀಮ್ ಇಂದ ಸಿಗುತ್ತೆ. ಸೊ ಈ ಒಂದು ಸ್ಕೀಮಿಗೆ ಅರ್ಹರು ಯಾರಿರ್ತಾರೆ ಅಂತ, ಸೊ ಅರ್ಹರು ಅಂದ್ರೆ ವೈಯಕ್ತಿಕ ಉದ್ಯಮಿ ಅಂದ್ರೆ ನಾನು ಆಸ್ ಅನ್ ಇಂಡಿವಿಜುವಲ್, ನಾನು ಒಬ್ಳೆ ನಂದೊಂದು ಪ್ರೊಪ್ರೈಟರ್ಶಿಪ್ ಫರ್ಮ್ ಇಟ್ಕೊಂಡಿರ್ತೀನಿ. ಸೊ ನನ್ನ ಫರ್ಮ್ ಅಲ್ಲಿ ನಾನು ಎಣ್ಣೆಗೆ ಹಣ ಮಾಡ್ಕೋಬೇಕು ಅಂತ ಇರ್ತೀನಿ, ಅವಾಗ ನನ್ನ ಹತ್ರ ಡಾಕ್ಯುಮೆಂಟೇಶನ್ ಮಾಡಿಸಿ ನಾನೆಲ್ಲ ಮಾಡ್ತೀನಿ ಅಂತಿದ್ರೆ ನಾನು ಅದಕ್ಕೆ ಅರ್ಹಳಾಗಿರ್ತೀನಿ. ಇಲ್ಲ ನನ್ನ ಹತ್ರ ಒಂದ್ ಸಂಘ ಇದೆ, ನಾನು ಒಂದು ಎಸ್ ಎಚ್ ಜಿ ಸಂಘದ ಮೆಂಬರ್ ಆಗಿರ್ತೀನಿ. ಸೊ ಅಂತ ಟೈಮ್ ಅಲ್ಲಿ ನಮ್ಮ ಎಸ್ ಎಚ್ ಜಿ ಆಸ್ ಎನ್ ಎಸ್ ಎಚ್ ಜಿ ಗ್ರೂಪ್ ಒಂದು ಸ್ವಸಹಾಯ ಸಂಘದ ಗುಂಪು ಆಗಿ ನಾವು ಇದಕ್ಕೆ ಹೋಗ್ಬೋದು, ಇಲ್ಲ ಸ್ವಸಹಾಯ ಸಂಘದ ಒಬ್ಬ ವ್ಯಕ್ತಿಯಾಗೂ ನಾವು ಅದ್ರಲ್ಲಿ ಹೋಗಿ ನಾವು ಬೆನಿಫಿಟ್ ನ ತಗೋಬಹುದು. ಅದು ಬಿಟ್ಟು ರೈತ ಉತ್ಪಾದಕ ಸಂಘ ಸಂಸ್ಥೆಗಳೇನಿರುತ್ತೆ ಅದಿರುತ್ತೆ, ಖಾಸಗಿ ಸಂಸ್ಥೆಗಳು ಅಂದ್ರೆ ಪ್ರೈವೇಟ್ ಲಿಮಿಟೆಡ್, ಆಮೇಲೆ ಪಾರ್ಟ್ನರ್ಶಿಪ್ ರಿಲೇಟೆಡ್ ಇರುವಂತ ಒಂದು ಫರ್ಮ್ಗಳನ್ನ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಆ ರಿಜಿಸ್ಟರ್ಡ್ ಫರ್ಮ್ಗಳಿಗೂ ಕೂಡ ಇದರಲ್ಲಿ ಅವಕಾಶಗಳು ಸಿಗುತ್ತೆ. ಅದು ಬಿಟ್ಟು ಸೊಸೈಟೀಸ್ ಅಂತ ಏನ್ ಹೇಳ್ತೀವಿ ಸಹಕಾರಿ ಸಂಘಗಳು, ಇವುಗಳಿಗೂ ಇದರಲ್ಲಿ ಅವಕಾಶಗಳು ಯಥೇಚ್ಛವಾಗಿ ಸಿಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ 35% ಸಬ್ಸಿಡಿ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ದೇಶದಲ್ಲಿ, ಇದಕ್ಕೆ ಅಡಿಷನಲಿ 15% ಸೇರಿಸಿ ಒಟ್ಟು 50% ಸಬ್ಸಿಡಿನ ನಮ್ಗೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದಿಂದ ಲಭ್ಯ ಆಗ್ತಾ ಇದೆ. ಸಬ್ಸಿಡಿ ಅಂದ್ರೆ ಹೇಗಿರುತ್ತೆ, ಸಬ್ಸಿಡಿ ಅಂತಂದ್ರೆ ಈಗ ನನ್ನ ಪ್ರಾಜೆಕ್ಟ್ ಕಾಸ್ಟ್ ಬಂದು 10 ಲಕ್ಷ ಇತ್ತು ಅಂದ್ರೆ ನನಗೆ ಮೆಷಿನರೀಸ್ ಎಲ್ಲ ಏನೇನ್ ಬೇಕು, ನನ್ಗೆ ಏನೇನ್ ತಗೋತಾ ಇದ್ದೀನಿ, ಆ ಮೆಷಿನರಿಗಳದೆಲ್ಲ ಒಟ್ಟು ಲೆಕ್ಕ ಎಲ್ಲ ಸೇರಿಸಿ ನನಗೆ 10 ಲಕ್ಷ ಆಗುತ್ತೆ ಅಂದ್ರೆ ನನಗೆ ಆ 10 ಲಕ್ಷದ 50% 35% ಪ್ಲಸ್ 15% ನನಗೆ ಸಬ್ಸಿಡಿ ಸರ್ಕಾರದ ಕಡೆಯಿಂದ ಸಿಗುತ್ತೆ. ಮೊದಲು 35% ಬರುತ್ತೆ, ಆಮೇಲೆ 15% ಬರುತ್ತೆ. ಸೊ ಟೋಟಲ್ 50% ನಮಗೆ ಇಲ್ಲಿ ನಮ್ಮ ಸಾಲದ ಮೇಲೆ ಬಂಡವಾಳದ ಜೊತೆಲಿ ಸಬ್ಸಿಡಿ ಆಗಿ ಸಿಗುತ್ತೆ. ಸೊ ಸಾಲ ಹೇಗ್ ಸಿಗುತ್ತೆ, ಸಾಲ ನಾವು ನಮ್ಮ ವ್ಯವಹಾರಿಕವಾಗಿ ಯಾವ ಬ್ಯಾಂಕ್ಗಳಲ್ಲಿ ನಾವು ನಮ್ಮ ಅಕೌಂಟ್ಗಳಲ್ಲಿ ಇಟ್ಕೊಂಡಿರ್ತೀವಿ ಅಥವಾ ನಮ್ಮ ಹಣಕಾಸಿನ ವ್ಯವಹಾರಗಳನ್ನ ನಡೆಸ್ತಾ ಇರ್ತೀವಿ ಅಂತ ಒಂದು ಬ್ಯಾಂಕ್ಗಳಲ್ಲಿ ನಮ್ಮ ಹಣಕಾಸಿನ ಒಂದು ಆರ್ಥಿಕತೆ ಸ್ಥಿರತೆಯನ್ನ ನೋಡಿಕೊಂಡು ಅವ್ರು ನಮಗೆ ನನಗೀಗ 10 ಲಕ್ಷದ ನನ್ನ ಪ್ಲಾನ್ ಇಟ್ಕೊಂಡಿರ್ತೀನಿ, ಆದ್ರೆ ನನಗೆ 5 ವರ್ಷ ಆದ್ಮೇಲೆ ಪುನಃ ಎಕ್ಸ್ಪಾನ್ಷನ್ ಮಾಡಕ್ಕೆ ಇಷ್ಟ ಇರಲ್ಲ, ನನಗೆ 20 ಲಕ್ಷದ ಈಗಲೇ ಕೊಟ್ಬಿಟ್ರೆ ನಾನು ಮುಂದಿನ 10 ವರ್ಷಕ್ಕೂ ಒಟ್ಟಿಗೆ ಒಂದೇ ಸರಿ ಇನ್ವೆಸ್ಟ್ಮೆಂಟ್ ಮಾಡಿ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾನು 20 ಲಕ್ಷಕ್ಕೆ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ರೆ, ನಾನು 20 ಲಕ್ಷದ ಕೊಟೇಶನ್ ತಗೊಂಡು ಬ್ಯಾಂಕ್ ಹತ್ರ ಹೋದ್ರೆ ಬ್ಯಾಂಕ್ ಅವರು ನನ್ನ ಸ್ಥಿರತೆನ ನೋಡ್ತಾರೆ, ಆರ್ಥಿಕ ಸ್ಥಿರತೆನ ನೋಡ್ತಾರೆ ಅಂದ್ರೆ ಫಿನಾನ್ಷಿಯಲ್ ಹಿಸ್ಟ್ರಿನ ನೋಡ್ತಾರೆ. ಸೊ ಆ ಫಿನಾನ್ಷಿಯಲ್ ಹಿಸ್ಟ್ರಿ ನೋಡಿದಾಗ ಅವರಿಗೆ ಇಲ್ಲ ನನಗೆ 20 ಲಕ್ಷ ಕೊಡೋಷ್ಟು ಅರ್ಹಳು ನಾನು ಇರಲ್ಲ, ನನಗೆ 15 ಲಕ್ಷ ಕೊಡ್ಬೋದು ಅಂತ ಅವ್ರಿಗೆ ಅನ್ಸಿದ್ರೆ, ಸೊ ಅವ್ರು ನನ್ನ ಕರೆದು ಡಿಸ್ಕಷನ್ ಮಾಡಿ ಹೇಳ್ತಾರೆ, ಇಲ್ಲಮ್ಮ ನಿಮಗೆ 15 ಲಕ್ಷ ಕೊಡ್ತೀವಿ ನಾವು, ಇನ್ನ 5 ಲಕ್ಷ ನೀವು ನಿಮ್ ಕೈಯಿಂದ ಹಾಕೊಳ್ಳೋದಕ್ಕೆ ಆದ್ರೆ ನೀವು ಹಾಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಪ್ರಾಜೆಕ್ಟ್ ಅನ್ನ 15 ಲಕ್ಷಕ್ಕೆ ಕಮ್ಮಿ ಮಾಡಿ ವಾಪಸ್ ತಗೊಂಡ್ ಬನ್ನಿ ನಮ್ಮ ಹತ್ರ ಅಂತ. ಸೊ ಅವಾಗ ನಾವು 15 ಲಕ್ಷಕ್ಕೆ ಪ್ರಾಜೆಕ್ಟ್ ಮಾಡಿ ಅವ್ರಿಗೆ ಕೊಡ್ಬೋದು. ಸೊ ಅವಾಗ ನಮ್ಮ ಬಜೆಟ್ ಏನಿರುತ್ತೆ, ನಮ್ಮ ಬಂಡವಾಳ 15 ಲಕ್ಷಕ್ಕೆ ಇಳಿಯುತ್ತೆ. ಸೊ ನಾವು ಮಾಡುವಂತ ಪ್ರಾಜೆಕ್ಟ್ ನಮಗೆ ಬ್ಯಾಂಕ್ ಇಂದ ಅಪ್ರೂವ್ ಆಗಿ ಆ ಪರ್ಟಿಕ್ಯುಲರ್ 15 ಲಕ್ಷ ಏನ್ ಹೇಳ್ತೀವಿ ಅದ್ರದ್ದು 90% ಬ್ಯಾಂಕ್ ಅವರು ನಮಗೆ ಸಾಲನ ಕೊಡ್ತಾರೆ. ಈಗ 10 ಲಕ್ಷ ನನಗೆ ಸ್ಯಾಂಕ್ಷನ್ ಮಾಡ್ತಾರಂದ್ರೆ 9 ಲಕ್ಷ ಬ್ಯಾಂಕ್ ಇಂದ ಸಾಲ ಸಿಗುತ್ತೆ, ಇನ್ನು 1 ಲಕ್ಷ ನಾವು ಯಾರು ಕಂಪನಿಯವರು ಅಥವಾ ವೈಯಕ್ತಿಕವಾಗಿ ಅಥವಾ ಎಸ್ ಎಚ್ ಜಿ ಗ್ರೂಪ್ ಇಂದ ಅಥವಾ ಎಫ್ ಪಿ ಒ ಗ್ರೂಪ್ ಇಂದ ಯಾರು ಅದನ್ನ ಉದ್ಯಮನ ಸೃಷ್ಟಿ ಮಾಡ್ಕೊಳಕ್ಕೆ ಹೊರಟಿರ್ತೀವೋ ಅವರು ಆ 10% ಬಂಡವಾಳನ ಹಾಕ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಇನ್ನೇನೇನ್ ಸಿಗುತ್ತೆ ಅಂತಂದ್ರೆ ಸಾಮಾನ್ಯ ಮೂಲ ಸೌಕರ್ಯಗಳು ಅಂದ್ರೆ ಲೈಕ್ ಈಗ ನಮ್ಗೆ ವೇರ್ ಹೌಸ್ಗಳಾಗ್ಬೋದು. ಈ ಸಾಮಾನ್ಯ ಮೂಲ ಸೌಕರ್ಯಗಳು ಬಂದು ಜಾಸ್ತಿ ಎಫ್ ಪಿ ಒ ಸಿಗ ಅಥವಾ ಸೊಸೈಟಿಸ್ಗೆ ಸಿಗುತ್ತೆ. ಸೊ ಇದರಲ್ಲಿ ವೇರ್ ಹೌಸಸ್ ಆಗ್ಬೋದು, ಕೋಲ್ಡ್ ಸ್ಟೋರೇಜ್ ಆಗ್ಬೋದು, ಟೆಸ್ಟಿಂಗ್ ಲ್ಯಾಬ್ಸ್ ಆಗ್ಬೋದು, ಅಥವಾ ನೀವು ಊರಿಂದ ಒಂದು ಗ್ರೂಪ್ ಇತ್ತು ಗ್ರೂಪ್ ಇಂದ ಸೇರಿಸಿ ಎಲ್ಲಾ ಗ್ರೂಪ್ ಅವರು ಎಲ್ಲ ಸೇರಿಸಿ ಅಥವಾ ಒಂದು ಊರವರೆಲ್ಲ ಸೇರಿಸಿ ಒಂದು ಜಾಗದಲ್ಲಿ ನಿಮ್ಮ ಉತ್ಪನ್ನನ ಆಹಾರಗಳನ್ನ ಸಂಸ್ಕರಣೆ ಮಾಡೋದಕ್ಕಾಗ್ಲಿ ಅಥವಾ ಸ್ಟೋರೇಜ್ ಮಾಡೋದಕ್ಕೆ ಸಂಗ್ರಹಣೆ ಮಾಡೋದಕ್ಕಾಗ್ಲಿ ಒಂದು ಘಟಕನ ಸ್ಥಾಪನೆ ಮಾಡ್ತೀರಂದ್ರೆ ಅದಕ್ಕೂ ಇದರಲ್ಲಿ ಸಬ್ಸಿಡಿಯಲ್ಲಿ ಅವಕಾಶ ಇದೆ. ಅದ್ರ ಜೊತೆಯಲ್ಲಿ ಸಂಘ ಸಂಸ್ಥೆಗಳಿಗೆ ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಪ್ಯಾಕೇಜಿಂಗ್ ವಿನ್ಯಾಸಗಳ ಕುರಿತು ಮತ್ತೆ ಮಾರುಕಟ್ಟೆ ಸಂಪರ್ಕಗಳ ಕುರಿತು ಕೂಡ ಇಲ್ಲಿ ಟ್ರೈನಿಂಗ್ಗಳ ಮೂಲಕ ಅಥವಾ ಮಾರುಕಟ್ಟೆ ಸಂಪರ್ಕಗಳನ್ನ ನೀಡೋದ್ರ ಮೂಲಕ ಸಹಾಯ ಮಾಡ್ತಾರೆ. ಸೊ ತರಬೇತಿ ಮತ್ತೆ ಸಾಮರ್ಥ್ಯ ವೃದ್ಧಿಗೂ ಅಂದ್ರೆ ಟ್ರೈನಿಂಗ್ಸ್, ನಾವಾಗ್ಲೇ ಹೇಳ್ದಂಗೆ ನಮ್ಗೆ ಯಾವ್ದೊಂದು ಪ್ಯಾಕೇಜಿಂಗ್ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿರಲ್ಲ, ಅವಾಗ ಪ್ಯಾಕೇಜಿಂಗ್ ಎಕ್ಸ್ಪರ್ಟ್ಸ್ ಇರುವಂತ ಇನ್ಸ್ಟಿಟ್ಯೂಟ್ ಗಳಿರುತ್ತೆ ಅಲ್ಲಿಂದ ಅವ್ರು ನಮಗೆ ಟ್ರೈನಿಂಗ್ ಕೊಡ್ಸ್ಕೊಡ್ತಾರೆ. ಅವಾಗ ಅವಾಗ ಮೈಸೂರಲ್ಲಿ CFTR ಅಲ್ಲಿ ಪ್ರಾಡಕ್ಟ್ ರಿಲೇಟೆಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಯಾವ ಪ್ರಾಡಕ್ಟ್ ಯಾವ ರಾ ಮೆಟೀರಿಯಲ್ ಇಂದ ಯಾವ ಪ್ರಾಡಕ್ಟ್ಸ್ ಬರುತ್ತೆ ಇದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ತರಬೇತಿಗಳ ಮೂಲಕನೂ ಸಾಮರ್ಥ್ಯ ವೃದ್ಧಿಗಳ ಮೂಲಕನೂ ಮಾಡ್ತಾ ಇದ್ದಾರೆ. ಹಾಗೆ ನಮ್ಗೆ ಸ್ವಸಹಾಯ ಸಂಘಗಳಿಗೆ

ಶುರುನಲ್ಲಿ ಆಸ್ ಎ ಗ್ರೂಪ್ ನಾವು ಸಂಘದ ಮೂಲಕ ಏನಾದ್ರೂ ಹೊಸದಾಗಿ ವ್ಯಾಪಾರನ ವ್ಯವಹಾರನ ಶುರು ಮಾಡ್ತಿದೀವಿ ಅಂತಂದ್ರೆ ಆ ಗುಂಪಿಗೂ ಕೆಲವೊಂದು ಸುತ್ತು ನಿಧಿ ಅಥವಾ ಬೀಜ ನಿಧಿ ಅಂತ ಹೇಳೋ ತರ ಒಂದು ಮೂಲಕದಲ್ಲಿ ಅವರಿಗೂ ಒಂದಷ್ಟು ಅಮೌಂಟ್ ನ ಒಂದು ಮೊತ್ತನ ಅವರಿಗೆ ಬಂಡವಾಳವಾಗಿ ಸಹಾಯ ನೀಡುವಂತ ಅವಕಾಶಗಳು ಕೂಡ ಈ ಯೋಜನೆಯಲ್ಲಿ ಇದೆ. ಸೊ ಇದು ನಾನು ಆಗ್ಲೇ ಹೇಳಿದಾಗೆ 10 ಲಕ್ಷ ಅಥವಾ 10 ಕೋಟಿ ತನಕ ಗರಿಷ್ಠ ವೆಚ್ಚ ಅಂತ ಹೇಳ್ತೀವಿ, ಬಟ್ ಅಷ್ಟು ಲೈಕ್ 1 ಕೋಟಿ ತನಕ ಬರುತ್ತೆ ನಮಗೆ. ಅದು 1 ಕೋಟಿವರೆಗೂ ನಾವು ತಗೊಳ್ಳುವಂತ ಅವಕಾಶಗಳಿದೆ. ಅದರಲ್ಲಿ ಕೇಂದ್ರದಿಂದ ಸರ್ಕಾರ ಬರುವಂತದ್ದು 35%. 35% ಅಲ್ಲಿಯೂ ಕೂಡ ಅಪ್ಪರ್ ಲಿಮಿಟ್ ಬಂದು ನಮಗೆ 10 ಲಕ್ಷ. ಈಗ ನನ್ನ ಪ್ರಾಜೆಕ್ಟ್ 10 ಲಕ್ಷ ಇತ್ತು ಅಂತಂದ್ರೆ ನನಗೆ ಅದ್ರದ್ದು 35% ಅಂದ್ರೆ 3.5 ಲಕ್ಷ ಬರುತ್ತೆ. ಅದ್ರ ಜೊತೆಲಿ ನಾನು ಪುನಃ ಏನಾದ್ರೂ 50 ಲಕ್ಷ ತಗೊಂತೀನಿ ಅಂದ್ರೂ ನನ್ಗೆ 35% ಅಂತ ಹೇಳಿದಾಗ ನನ್ಗೆ ಅದ್ರದ್ದು ಜಾಸ್ತಿ ಆಗತ್ತೆ. ಸೊ ಅಲ್ಲಿ ಅಷ್ಟು ಬರಲ್ಲ, ಬಟ್ ಅಪ್ಪರ್ ಲಿಮಿಟ್ ಬಂದು ನಮ್ಗೆ 10 ಲಕ್ಷ. ಅಂದ್ರೆ ಯಾವ್ದು ಕಡಿಮೆ ಇರುತ್ತೆ ಆ ಮೊತ್ತನ ಅಂದ್ರೆ ಗರಿಷ್ಠವಾಗಿ 10 ಲಕ್ಷ ತನಕ 35% ಅಲ್ಲಿ 15% ಕೇಂದ್ರ ಸರ್ಕಾರ ಮೀನ್ ರಾಜ್ಯ ಸರ್ಕಾರದ ಬರುವಂತದ್ದು 5 ಲಕ್ಷ ಗರಿಷ್ಠವಾಗಿ. ಸೊ ಎರಡು ಸೇರ್ತಿ ನಮ್ಗೆ ಟೋಟಲ್ ಆಗಿ 15 ಲಕ್ಷ ಸಬ್ಸಿಡಿ ಮಾತ್ರ ಬರುತ್ತೆ. ಅಂದ್ರೆ ಎಕ್ಸಾಂಪಲ್ ಈಗ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ ನಾನು 10 ಲಕ್ಷ ಪ್ರಾಜೆಕ್ಟ್ ಮಾಡ್ತಿದ್ರೆ ನಂಗೆ 5 ಲಕ್ಷ 50% ಅದು ಬಂದ್ಬಿಡುತ್ತೆ. ಅಕಸ್ಮಾತ್ ನಾನು 30 ಲಕ್ಷ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರದ್ದು 50% ಅಂದ್ರೆ 15 ಲಕ್ಷ, 15 ಲಕ್ಷ ಬರುತ್ತೆ. ಬಟ್ 30 ಲಕ್ಷಕ್ಕಿಂತ ಜಾಸ್ತಿ ನಾನು 50 ಲಕ್ಷ ಮಾಡ್ತಿದ್ದೀನಿ ಅಥವಾ 1 ಕೋಟಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇದೆ, ಅದು 15 ಲಕ್ಷನೇ. 10 ಲಕ್ಷ ಪ್ಲಸ್ 5 ಲಕ್ಷ. ನೀವು 50 ಲಕ್ಷ ಪ್ರಾಜೆಕ್ಟ್ ಮಾಡಿದ್ರು, 1 ಲಕ್ಷ ಪ್ರಾಜೆಕ್ಟ್ ಮಾಡಿದ್ರು, ನಿಮಗೆ ಬರುವಂತ ಸಬ್ಸಿಡಿ 15 ಲಕ್ಷ ಅಷ್ಟೇ ಆಗಿರುತ್ತೆ. ಇನ್ನು 10% ಫಲಾನುಭವಿಗಳು ಅವರ ಕೊಡುಗೆನ ನೀಡಲೇಬೇಕಾಗುತ್ತೆ. ಯಾಕಂತಂದ್ರೆ 90% ಬ್ಯಾಂಕ್ ಇಂದ ಲೋನ್ ಸಿಗುತ್ತೆ. ಸೊ 90% ಮ್ಯಾಕ್ಸಿಮಮ್, ನೀವು ಬೇಕಿದ್ರೆ 60% ತಗೋಬಹುದು. ಸೊ ಅಲ್ಲಿ 90% ತಗೋಬೇಕು ಅಂತ ಏನ್ ರೂಲ್ಸ್ ಇರಲ್ಲ. ಬಟ್ ಅಲ್ಲಿ ಇನ್ನೊಂದು ಏನಂದ್ರೆ ನೀವು ಯಾವ ಬ್ಯಾಂಕ್ ಇಂದ ಸಾಲ ತಗೊಳಕ್ ಹೋಗ್ತೀರಾ ಆ ಬ್ಯಾಂಕ್ದು ಕೆಲವು ಸರಿ ನಾರ್ಮ್ಸ್ ಇರುತ್ತೆ, ಆ ನಾರ್ಮ್ಗಳ ಮೂಲಕನು ಅದು ಚೇಂಜಸ್ ಆಗುತ್ತೆ. ಕೆಲವು ಬ್ಯಾಂಕ್ ಅಲ್ಲಿ 25% ಫಲಾನುಭವಿಗಳು ಹಾಕ್ಲೇಬೇಕು ಅಂತ ಇರುತ್ತೆ, ಕೆಲವು ಬ್ಯಾಂಕ್ ಅಲ್ಲಿ 10% ಹೇಳ್ತಾರೆ, ಇನ್ನು ಕೆಲವು ಬ್ಯಾಂಕ್ ಅಲ್ಲಿ ನಾರಿ ಶಕ್ತಿ ಅಂತೇಳಿ ಯೂನಿಯನ್ ಬ್ಯಾಂಕ್ ಅಲ್ಲಿ ಇದೆ, ಅದ್ರಲ್ಲಾದ್ರೆ 5% ಮಾತ್ರ ಹೇಳ್ತಾರೆ. ಸೊ ಹಾಗಾಗಿ ಆ ಬ್ಯಾಂಕಿಗೆ ಸೀಮಿತವಾಗಿ ಕೆಲವೊಂದು ರೂಲ್ಸ್ ಇರುತ್ತೆ, ಆ ರೂಲ್ಸ್ ನ ನೋಡ್ಕೊಂಡು ನಾವಲ್ಲಿ ಪ್ಲಾನ್ ಮಾಡಿಕೊಂಡು ನಾವು ಎಕ್ಸಿಕ್ಯೂಷನ್ ಮಾಡ್ಬೇಕಾಗತ್ತೆ. ಸೊ ಇದರಲ್ಲಿ ಏನಾಗತ್ತೆ, ಇನ್ನು ಮೇನ್ ಇಂಪಾರ್ಟೆನ್ಸ್ ಏನೇನ್ ಕವರ್ ಆಗಲ್ಲ ಅನ್ನೋದಾದ್ರೆ ಎಲ್ಲರೂ ಹೇಳ್ತಾರೆ ಮೇಡಮ್ ಮೆಷಿನರಿಗೆ ಮಾತ್ರ ಕೊಡ್ತಿದ್ದಾರೆ, ವರ್ಕಿಂಗ್ ಕ್ಯಾಪಿಟಲ್ಗೆ ಎಲ್ಲಿಂದ ತಗೊಂಡ್ ಬರೋದು ಅಂತ. ಸೊ ವರ್ಕಿಂಗ್ ಕ್ಯಾಪಿಟಲ್ಗೆ ನೀವು ಬೇಕು ಅಂದ್ರೆ ಬ್ಯಾಂಕ್ ಅವರಿಗೆ ಪುನಃ ಅಪ್ರೋಚ್ ಮಾಡಿ ಸೆಪರೇಟ್ ಆಗಿ ಓಡಿ ಲೋನ್ ಓವರ್ ಡ್ರಾಫ್ಟ್ ಅಂತ ಹೇಳ್ತಾರೆ, ಆ ಲೋನ್ ಗಳನ್ನ ತಗೋಬೇಕಾಗತ್ತೆ. ಇದು ಈ ಪರ್ಟಿಕ್ಯುಲರ್ ಸ್ಕೀಮ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕವರ್ ಆಗಲ್ಲ, ಬರೀ ಮೆಷಿನರಿ ಕಾಸ್ಟ್ ಏನಿರುತ್ತೆ ಮೆಷಿನರಿ ಕಾಸ್ಟ್ ಮಾತ್ರ ಕವರ್ ಆಗುತ್ತೆ, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾಸ್ಟ್ ಏನಿರುತ್ತೆ ಅದ್ರದ್ದು 30% ಮಾತ್ರ ಕವರ್ ಆಗುತ್ತೆ. ಅಂದ್ರೆ ಲೈಕ್ ಈಗ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ನಂದು 10 ಲಕ್ಷ ಇರುತ್ತೆ, ನಂಗೆ 7 ಲಕ್ಷ ಮೆಷಿನರಿ ಇರುತ್ತೆ, 3 ಲಕ್ಷ ನಾನು ಚಿಕ್ಕದಾಗಿ ಒಂದು ಟೆಂಪರರಿ ಶೆಡ್ ಐರನ್ ಎಲ್ಲ ಯೂಸ್ ಮಾಡ್ಕೊಂಡು ಒಂದು ಚಿಕ್ಕ ಟೆಂಪರರಿ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಂತೀನಿ ಅಂದ್ರೆ ಆ 3 ಲಕ್ಷ ಪ್ಲಸ್ ಈ ಮೆಷಿನರಿದ 7 ಲಕ್ಷ ಟೋಟಲ್ ಎಲ್ಲ ಸೇರಿಸಿ ನಂದು 10 ಲಕ್ಷ ಬಜೆಟ್ ಆಗುತ್ತೆ, ಅದಷ್ಟೇ ಕವರ್ ಆಗುತ್ತೆ. ಅಕಸ್ಮಾತ್ ನಂದು 5 ಲಕ್ಷ ಶೆಡ್ ಕನ್ಸ್ಟ್ರಕ್ಷನ್ ಗೆ ಆಗುತ್ತೆ, 7 ಲಕ್ಷ ನನಗೆ ಮೆಷಿನರಿ ಕವರ್ ಆಗುತ್ತೆ ಅಂತಂದ್ರು ಪುನಃ ಅಲ್ಲಿ ನಿಮ್ಮ 5 ಲಕ್ಷದಲ್ಲಿ ಬರೀ 3 ಲಕ್ಷ ಮಾತ್ರ ಇಲ್ಲಿ ಪ್ರಾಜೆಕ್ಟ್ಗೆ ಕವರ್ ಆಗುತ್ತೆ, ಬಾಕಿ ಉಳಿದ 2 ಲಕ್ಷ ನೀವು ನಿಮ್ ಕೈಯಿಂದ ಹಾಕ್ಬೇಕಾಗುತ್ತೆ. ಸೊ ಇದು ಅದು ಆ ರೂಲ್ಸ್ ಪ್ರಕಾರ ಹಾಗೆ ಇರುತ್ತೆ. 30% ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾಸ್ಟ್ ಮಾತ್ರ ಅಲ್ಲಿ ಬರುತ್ತೆ. ಸೊ ಅದನ್ನ ನೋಡಿಕೊಂಡು ನೀವು ನಿಮ್ಮ ಪ್ರಾಜೆಕ್ಟ್ ನ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ODOP ಅಂತ ಹೇಳಿ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಸ್ಪೆಷಲ್ ಆಗಿ ಒಂದೊಂದು ಕ್ರಾಪ್ ಗಳನ್ನ ಬೆಳೆಗಳನ್ನ ನಮೂದಿಸಿ ಆಲ್ರೆಡಿ ಹೇಳಿದ್ದಾರೆ, ಅದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಬಟ್ ಅದನ್ನೇ ಮಾಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ, ನೀವು ಯಾವುದೇ ಒಂದು ಆಹಾರ ಸಂಸ್ಕರಣೆ ಘಟಕಗಳನ್ನಾದ್ರೂ ಸಹ ಮಾಡಬಹುದು ಇದರಲ್ಲಿ. ಅದರ ಜೊತೆಯಲ್ಲಿ SC/ST ಗಳಿಗೆ ಬ್ಯಾಂಕ್ ವೈಸ್ ಆಗ್ಲಿ ಅಥವಾ ಡಿಪಾರ್ಟ್ಮೆಂಟ್ ಇಂದಾಗ್ಲಿ ಕೆಲವೊಂದು ಹೆಚ್ಚಿನ ಸೌಲಭ್ಯಗಳು ಅಂದ್ರೆ ಲೈಕ್ ಇಂಟ್ರೆಸ್ಟ್ ಅಲ್ಲಿ ಕೆಲವೊಂದು ನೆಗೋಷಿಯೇಷನ್ ಇರುತ್ತೆ. ಸೊ ಅದ್ರಲ್ಲಿ ಲೈಕ್ ಈಗ ಬೇರೆಯವರಿಗೆಲ್ಲ 8-100% ತನಕ ಬಂದ್ರೆ ಅವರಿಗೆ 2-3% ರಿಯಾಯಿತಿ ದರದಲ್ಲಿ ಅವರಿಗೆ ಸಬ್ಸಿಡಿಗಳು ಸಿಗುತ್ತೆ. ಸೊ ಈ ತರದ್ದು ಕೆಲವೊಂದು ಯೋಜನೆಗಳನ್ನ ಇದ್ರ ಜೊತೆಗೆ ಟೈ ಅಪ್ ಮಾಡಿ ಕೂಡ ತಗೊಳ್ಳುವಂತ ಅವಕಾಶಗಳು ಇಲ್ಲಿದೆ. ಅರ್ಜಿಗಳು ಹಾಕ್ಬೇಕು ಅಂತಂದ್ರೆ ಎಲ್ಲಿ ಹಾಕ್ಬೇಕು, ಹೇಗ್ ಹಾಕ್ಬೇಕು, ಅರ್ಜಿ ಹಾಕೋದಕ್ಕೂ ಮುಂಚೆ ನಮ್ಮ ಹತ್ರ ಏನಿರ್ಬೇಕು, ಇದ್ರ ಬಗ್ಗೆ ಎಲ್ಲರಿಗೂ ಡೌಟ್ ಇರುತ್ತೆ. ಇದ್ರಲ್ಲಿ ಮೇನ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು. ಸೊ ಎಲ್ಲಾರ ಹತ್ರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇರುತ್ತೆ, ಬಟ್ ಕೆಲವು ಸರಿ ಏನಾಗಿರುತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಗೆ ಲಿಂಕ್ ಆಗಿರಲ್ಲ, ಹಂಗಾಗಿ ಬ್ಯಾಂಕ್ ಅಲ್ಲಿ ಅಕೌಂಟ್ಗೆ ಪ್ಯಾನ್ ಕಾರ್ಡ್ ಕರೆಕ್ಟ್ ಆಗಿ ಲಿಂಕ್ ಆಗಿರಲ್ಲ. ಇದ್ರದ್ದು ಕೆಲವೊಂದು ತುಂಬಾ ಇಶ್ಯೂಸ್ ಇಂದ ತುಂಬಾ ಲೋನ್ ಅಪ್ಲಿಕೇಶನ್ಸ್ ಎಲ್ಲ ರಿಜೆಕ್ಟ್ ಆಗಿರೋ ಚಾನ್ಸಸ್ ನ ನಾವು ಇಲ್ಲಿ ತನಕ ನೋಡ್ಕೊಂಡು ಬಂದಿದೀವಿ. ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನ ಕರೆಕ್ಟ್ ಆಗಿ ಲಿಂಕ್ ಮಾಡಿಸಿ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿ ತಗೊಂಡು ಹೋಗಿ. ಅದ್ರ ಜೊತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನೀವು ಯಾವ ಬ್ಯಾಂಕ್ ಅಲ್ಲಿ ಲೋನ್ ತಗೋತಿದ್ದೀರಿ ಅಂತ ಅನ್ಕೊಂಡಿದ್ದೀರಾ, ಆ ಬ್ಯಾಂಕ್ ಅಲ್ಲಿ ಒಂದ್ಸರಿ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿ ಅವರು ಎಷ್ಟು ಅಮೌಂಟ್ ಗೆ ಲೋನ್ ಕೊಡ್ತಾರೆ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಆ ಬ್ಯಾಂಕ್ ದ ಡೀಟೇಲ್ಸ್ ನ ನೀವು DRP ಅಂದ್ರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ ಅಂತ ಹೇಳ್ತೀವಿ, ಜಿಲ್ಲಾ

ಸಂಪನ್ಮೂಲ ವ್ಯಕ್ತಿಗಳು ಇಂಥವ್ರಿಗೆ ಫೋನ್ ಮಾಡಿ ಅಥವಾ ಅವ್ರನ್ನ ಮೀಟ್ ಮಾಡಿ ನೀವು ಅವರಿಗೆ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಬ್ಯಾಂಕ್ದು 6 ತಿಂಗಳದ್ದು ನಿಮ್ಮ ವ್ಯವಹಾರದ ಸ್ಟೇಟ್ಮೆಂಟ್ಗಳು, ಲಾಸ್ಟ್ 6 ಮಂತ್ಸ್, ರೀಸೆಂಟ್ ಲಾಸ್ಟ್ 6 ಮಂತ್ಸ್ ಏನಿರುತ್ತೆ ಅದ್ರದ್ದು ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬ್ಯಾಂಕಿಗೆ ಕೊಡ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಒಂದು ಉದ್ಯಮ ನಡೆಯುವಂತ ಜಾಗ ಏನಿರುತ್ತೆ ಆ ಜಾಗಕ್ಕೆ DRP ಗಳು ಬಂದ್ಬಿಟ್ಟು ಒಂದು GPS ಫೋಟೋ ತಗೊಂಡು ಹೋಗ್ತಾರೆ. ಜೊತೆಗೆ ನೀವು ಒಂದು GPS ಫೋಟೋನ ಅವರಿಗೆ ಕೊಡ್ಬೇಕಾಗತ್ತೆ. ಇದರ ಜೊತೆಯಲ್ಲಿ ಇದು ನಮ್ಮ ವೈಯಕ್ತಿಕ ದಾಖಲೆಗಳಾಯ್ತು. ಇದ ಬಿಟ್ಟು ನಮ್ಗೆ ವ್ಯಾಪಾರ ಮಾಡೋದಕ್ಕೆ, ವ್ಯಾಪಾರಕ್ಕೆ ಸಂಬಂಧಿಸಿದಂತ ಏನೇನ್ ದಾಖಲೆಗಳು ಬೇಕಾಗತ್ತೆ ಅಂತಂದ್ರೆ, ಒಂದು ನೀವು ಏನು ಪರ್ಚೇಸ್ ಮಾಡ್ಬೇಕು ಅಂತಿದೀರ ಮೆಷಿನರೀಸು, ಆ ಮೆಷಿನರಿಗಳದ್ದು ಕೊಟೇಶನ್ ಬೇಕಾಗತ್ತೆ. ಸೊ ಕೊಟೇಶನ್ ಅನ್ನ DRPಗಳು ಕೆಲವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ತಗೊಳ್ಳೋದಕ್ಕೆ, ಎಲ್ಲಾರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ನಿಮಗ ಯಾವ ತರ ಮೆಷಿನರೀಸ್ ಬೇಕು, ಹೇಗಿರ್ಬೇಕು ಮೆಷಿನರಿ, ಅದ್ರ ಕೆಪಾಸಿಟಿ ಏನು ಅಂತ ನೀವೇ ತಿಳ್ಕೊಂಡು ನೀವೇ ಆ ಮೆಷಿನರೀಸ್ ನ ಐಡೆಂಟಿಫೈ ಮಾಡಿ ನೀವೇ ತಗೊಳ್ಳೋದು ನಿಮ್ಗೆ ತುಂಬಾ ಒಳ್ಳೇದಾಗಿರುತ್ತೆ. ಸೊ ಆದಷ್ಟು ನಿಮ್ಮ ಕೊಟೇಶನ್ ಗಳನ್ನ ನೀವೇ ತರಿಸ್ಕೊಂಡು ಒಂದ್ಸರಿ ನಿಮ್ಮ ವೆಂಡರ್ ಗಳು ಯಾರಿರ್ತಾರೆ, ವ್ಯಾಪಾರಿಗಳು ಯಾರಿರ್ತಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಅವ್ರ ಜೊತೆ ಒಂದು ಬಾಂಧವ್ಯನ ಬೆಳೆಸ್ಕೊಂಡು ಆಮೇಲೆ ಕೊಟೇಶನ್ಸ್ ನ ತಗೊಳ್ಳೋದು ತುಂಬಾ ಒಳ್ಳೇದಿಲ್ಲಿ. ಅದ್ರ ಜೊತೆಲಿ ನಿಮ್ದೇ ಓನ್ ಪ್ರಾಪರ್ಟಿ ಆಗಿತ್ತು ಅಂತಂದ್ರೆ ನಿಮ್ಮ ಪ್ರಾಪರ್ಟಿದು ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಏನಾದ್ರೂ ಇದ್ರೆ ಕೊಡ್ಬೋದು. ಅಕಸ್ಮಾತ್ ಇಲ್ಲಾದ್ರೂ ರೆಂಟ್ ಅಥವಾ ಲೀಸ್ ಮಾಡ್ಕೊಂಡಿರೋದು ಅಂತಂದ್ರೆ ಆ ಲೀಸ್ಡ್ ಡಾಕ್ಯುಮೆಂಟ್ಸ್ ಅಥವಾ ರೆಂಟ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಆ ಡಾಕ್ಯುಮೆಂಟ್ಸ್ ನೀವು ಅವರಿಗೆ ಕೊಡ್ಬೋದು. ಸೊ ಅದು ಬಿಟ್ಟು ನಿಮ್ಗೆ ಇನ್ನು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ, ಉದ್ಯಮ ಆಧಾರ ಅಥವಾ MSME ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಸೊ ಇದು ಬೇಕಾಗತ್ತೆ. ಆಮೇಲೆ ನಾವೆಲ್ಲರೂ ಆಹಾರ ಸಂಸ್ಕರಣೆ ರಿಲೇಟೆಡ್ ಕೆಲಸ ಮಾಡ್ತಿರೋದ್ರಿಂದ FSSAI ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್. ಸೊ FSSAI ಅಲ್ಲಿ 2-3 ತರ ಬರುತ್ತೆ. FSSAI ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಲೈಸೆನ್ಸ್ ಅಲ್ಲಿ ಸ್ಟೇಟ್ ಲೈಸೆನ್ಸ್ ಅಂಡ್ ಸೆಂಟ್ರಲ್ ಲೈಸೆನ್ಸ್ ಅಂತ ಬರುತ್ತೆ. ಉದ್ಯಮನ ಚಿಕ್ಕ ಮಟ್ಟದಲ್ಲಿ ಲೈಕ್ ನಿಮ್ದು 20 ಲಕ್ಷದ ಒಳಗಡೆ ಬಜೆಟ್ ಇದೆ ಅಂತಂದಾಗ FSSAI ಲೈಸೆನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಶುರುವಿನಲ್ಲಿ ನೀವು ಬ್ಯಾಂಕ್ ಲೋನ್ ತಗೊಂಡು ನಿಮ್ಮ ಮೆಷಿನರೀಸ್ ಬಂದು ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡುವವರೆಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಏನ್ ಸಿಗುತ್ತೆ ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟೇ ಸಾಕು. ಆ 6 ತಿಂಗಳ ತನಕ ನೀವು ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಟ್ಕೊಂಡು ನಿಮ್ಮ ಸಂಸ್ಥೆಗಳನ್ನ ಶುರು ಮಾಡಿ, ನೀವು ಯಾವಾಗ ಪ್ರೊಡಕ್ಷನ್ ಶುರು ಮಾಡ್ತೀರಾ ಆಮೇಲೆ ಪುನಃ ಅದನ್ನ ಎಂಡೋರ್ಸ್ಮೆಂಟ್ ಗೆ ಅಥವಾ ರಿಅಪ್ಲೈ ಮಾಡಿ ಅದನ್ನ ಲೈಸೆನ್ಸ್ ಗೆ ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ. FSSAI 12 ಲಕ್ಷಕ್ಕಿಂತ ಹೆಚ್ಚು ವ್ಯವಹಾರಗಳನ್ನ ನಡೆಸ್ತಾ ಇದೀವಿ, ವಹಿವಾಟು ನಡೀತಾ ಇದೆ ಸಂಸ್ಥೆಯಲ್ಲಿ ಅಂದ್ರೆ ಆಮೇಲೆ ಅದಕ್ಕೆ ಲೈಸೆನ್ಸ್ ಸರ್ಟಿಫಿಕೇಟ್ ಕೊಡೋದು, ಸ್ಟೇಟ್ ಲೈಸೆನ್ಸ್ ಅಥವಾ ಸೆಂಟ್ರಲ್ ಲೈಸೆನ್ಸ್ ಅಂತ ಹೇಳಿ ಕೊಡ್ತಾರೆ. ಬಟ್ ನಮ್ದು ಬಿಸ್ನೆಸ್ ಬಂದು ಬರೀ 5-6 ಲಕ್ಷ ಇದೆ, 10 ಲಕ್ಷ ಇದೆ ಅಂತ ಹೇಳಿ ಆದಾಗ ನಮ್ಗೆ ಲೈಸೆನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇರುತ್ತೆ, ಅದನ್ನ ತಗೋಬೇಕಾಗತ್ತೆ. GST ಕೂಡ ಹೌದು, ಅದು 20 ಲಕ್ಷಕ್ಕಿಂತ ಜಾಸ್ತಿ ವಹಿವಾಟು ನಡೀತಾ ಇದ್ರೆ ಮಾತ್ರ GST ಅಪ್ಲಿಕೇಬಲ್ ಇರುತ್ತೆ. ಮತ್ತೆ ಇನ್ನೊಂದು ಅಂದ್ರೆ ಬ್ಯಾಂಕ್ ಅವ್ರದ್ದು ನಾರ್ಮ್ಸ್ ಏನಿರುತ್ತೆ ಅದನ್ನ ನೋಡಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು ಸಾಲ ತಗೊಳ್ಳುವಂತ ಬ್ಯಾಂಕ್ ಅಲ್ಲಿ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನೋಡಿ, ಅವ್ರಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಅವ್ರು ತಿಳಿ ಹೇಳ್ತಾರೆ ನಿಮ್ಗೆ, ಅದಷ್ಟು ಡಾಕ್ಯುಮೆಂಟ್ಸ್ ನ ನೀವು ಕೊಟ್ರೆ ಮಾತ್ರ ನಿಮ್ಗೆ ಲೋನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಒಂದು ಡಾಕ್ಯುಮೆಂಟ್ ಮಿಸ್ ಆದ್ರೂ ಲೋನ್ ರಿಜೆಕ್ಷನ್ ಆಗುವಂತದ್ದು ಜಾಸ್ತಿ ಅವಕಾಶಗಳಿರುತ್ತೆ. ಸೊ ಆದಷ್ಟು ಬ್ಯಾಂಕ್ ಅಲ್ಲಿ ಯಾವ ತರ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಷ್ಟು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಇಟ್ಟು ಒಳ್ಳೇದು. ಇನ್ನು ಅದು ಬಿಟ್ಟು DPR ಅಂತ ಹೇಳ್ತೀವಿ, ಅಂದ್ರೆ ಒಂದು ನಿಮ್ಮ ಯೋಜನಾ ವರದಿ ಅಂತ. ಸೊ ಈ ಯೋಜನಾ ವರದಿಗಳನ್ನ ನಿಮ್ಮ ಸಂಪನ್ಮೂಲ ವ್ಯಕ್ತಿಗಳು ಯಾರಿರ್ತಾರ ಅವರು ತಯಾರಿಸಿ ಕೊಡ್ತಾರೆ. ಬಟ್ ಅವರಿಗೆ ಏನೇನ್ ಬೇಕಾಗತ್ತೆ ಇನ್ಫಾರ್ಮೇಶನ್ಸ್, ಲೈಕ್ ಈಗ ನಿಮ್ಮ ಒಂದು ಉತ್ಪನ್ನನ ತಯಾರಿ ಮಾಡೋದಕ್ಕೆ ರಾ ಮೆಟೀರಿಯಲ್ ಏನ್ ಯೂಸ್ ಮಾಡ್ತೀರಾ, ಆ ರಾ ಮೆಟೀರಿಯಲ್ ನ ಯಾವ ಪ್ರಪೋರ್ಷನ್ ಅಲ್ಲಿ ಎಷ್ಟು ಯೂಸ್ ಮಾಡ್ತೀರಾ, ಲೈಕ್ ಈಗ ಎಣ್ಣೆಗಳಾಗಿರ್ಬೋದು, ಕಡಲೆ ಎಣ್ಣೆ ಅಂದ್ರೆ ನೀವು ತಗೊಂಬರೋ ಕಡಲೆ ವೆರೈಟಿಯಲ್ಲಿ ಎಷ್ಟು ರಿಕವರಿ ಪರ್ಸೆಂಟೇಜ್ ಅಲ್ಲಿ ಆಯಿಲ್ ಬರುತ್ತೆ, 20% ಬರುತ್ತಾ, 30% ಬರುತ್ತಾ, 40% ಬರುತ್ತಾ, 50% ಬರುತ್ತಾ, ಈ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ನೀವು ಕೊಡೋದ್ರ ಮೂಲಕ ಅವರಿಗೆ ರಿಪೋರ್ಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆದಷ್ಟು ನಿಮ್ಮ ಪ್ರಾಜೆಕ್ಟ್ ಡೀಟೇಲ್ಸ್, ಅಟ್ ಲೀಸ್ಟ್ ಚಿಕ್ಕ ಪುಟ್ಟ ಮಾಹಿತಿಗಳಾದ್ರೂ ತುಂಬಾ ಕ್ರೂಷಿಯಲ್ ಇಂಪಾರ್ಟೆಂಟ್ ಮಾಹಿತಿ ಅಂತ ಏನ್ ಹೇಳ್ತೀವಿ ಅಂತ ಮಾಹಿತಿ ನಿಮ್ಮ ಹತ್ರ ಇದ್ರೆ ಒಳ್ಳೇದು. ನೀವು ಅದನ್ನ DRP ಗಳಿಗೆ ನೀಡಿದ್ರೆ ಅವ್ರು ನಿಮ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ಗಳನ್ನ ಆದಷ್ಟು ಬೇಗ ಈಸಿಯಾಗಿ ಮಾಡ್ಕೊಡೋದಕ್ಕೆ ಅವ್ರಿಗೂ ಸಹಾಯ ಆಗುತ್ತೆ. ಸೊ ಇದ್ರಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಏನು ಅಂತ ಒಂದು ಕ್ವೆಶನ್ ಬರುತ್ತೆ ಇವಾಗ. ಸೊ ಈ ಅರ್ಜಿನ ನಾವು ಆನ್ಲೈನ್ ಅಲ್ಲಿ ಹಾಕ್ಬೇಕಾಗತ್ತೆ. ಆನ್ಲೈನ್ ಅಲ್ಲಿ ಹಾಕಕ್ಕೆ ಯಾರಿಗೆ ಗೊತ್ತಿರಲ್ವೋ ಅವರು DRP ಗಳದ್ದು ಸಹಾಯನ ತಗೋಬಹುದು. ನೀವು ಇನ್ಫಾರ್ಮೇಶನ್ ಮತ್ತೆ ಡಾಕ್ಯುಮೆಂಟ್ಸ್ ನ ಕಂಪ್ಲೀಟ್ ಆಗಿ ಆ DRP ಗಳಿಗೆ ನಿಮ್ಗೆ ಗೊತ್ತಿರುವಂತ DRP ಗಳಿಗೆ ಕೊಟ್ರೆ ಅವರೇ ನಿಮ್ಮ ಪರವಾಗಿ ನಿಮ್ಮ ಅರ್ಜಿನ ಹಾಕೊಡ್ತಾರೆ. ಅರ್ಜಿ ಹಾಕಿದ ಮೇಲೆ ಆ DRP ಗಳಿಗೆ ನಿಮ್ಮ ಒಂದು ಹಾಕಿರುವಂತ ಅರ್ಜಿನ ಪರಿಶೀಲನೆ ಮಾಡಿ, ನಿಮ್ಮ ಸ್ಥಳನ ಪರಿಶೀಲನೆ ಮಾಡಿ, ಆಮೇಲೆ ಅವರು ಅದನ್ನ ಅಪ್ರೂವ್ ಮಾಡಿ ಜಿಲ್ಲಾ ಸಮಿತಿಗೆ ಸಬ್ಮಿಟ್ ಮಾಡಕ್ಕಿರುತ್ತೆ. ಸೊ ಜಿಲ್ಲಾ ಸಮಿತಿಯಲ್ಲಿ ಕೃಷಿ ಇಲಾಖೆ ಹಾಗೆ ಕೃಷಿ ಸಂಬಂಧಿತ ಕೃಷಿಯೇತರ ಇಲಾಖೆಗಳ ಅಧಿಕಾರಿಗಳೆಲ್ಲರೂ ಇರ್ತಾರೆ. ಹಾಗೆ ಒಂದು ಬ್ಯಾಂಕ್ ಇಂದ ಒಬ್ರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಯಾರಿರ್ತಾರೆ ಅವರು ಈ ಕಮಿಟಿಯಲ್ಲಿ ಇರ್ತಾರೆ. ಸೊ ಅವರೆಲ್ಲರೂ ಸೇರಿ ಆ ಒಂದು ಹಾಕಿರುವಂತ ಅರ್ಜಿ ಆಗ್ಲಿ, ಯೋಜನೆ ಆಗ್ಲಿ, ಅದು ಕರೆಕ್ಟ್ ಆಗಿದ್ಯಾ, ಇದು ನಿಜವಾಗ್ಲೂ ಪ್ರಾಫಿಟಬಲ್, ಇನ್ಕಮ್ ಬರುತ್ತಾ ಇದ್ರಲ್ಲಿ,

ಇದನ್ನೆಲ್ಲ ಚೆಕ್ ಮಾಡಿ ಅವ್ರು ಅದನ್ನ ಅಪ್ರೂವ್ ಮಾಡಿ ಕೊಡ್ತಾರೆ. ಅಲ್ಲಿಂದ ಅಪ್ರೂವ್ ಆದ್ಮೇಲೆ ಅದು ಬ್ಯಾಂಕಿಗೆ ಹೋಗುತ್ತೆ. ಇದು ಎಲ್ಲ ಪ್ರೊಸೀಜರ್ಸ್ ಎಲ್ಲ ಆನ್ಲೈನ್ ಅಲ್ಲೇ ನಡೆಯುತ್ತೆ. ಸೊ ಹಾಗಾಗಿ ನಿಮ್ಮನ್ನ ಎಲ್ಲೂ ಆಫೀಸಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಯಾರು ನಿಮ್ಮನ್ನ ಎಲ್ಲೂ ಅಲ್ದಾಡ್ಸಲ್ಲ. ಇನ್ನೊಂದೇನಂತಂದ್ರೆ ಅದು ಬ್ಯಾಂಕಿಗೆ ಹೋದ ಮೇಲೆ ಮೇಡಮ್ ನೀವು ಎಲ್ಲೂ ಅಲ್ದಾಡ್ಸಲ್ಲ ಅಂದ್ರೆ ಮತ್ತೆ ಬ್ಯಾಂಕಿಗೆ ನಾವೇ ಹೋಗ್ಬೇಕಾಗುತ್ತೆ ಅಂತ ಕೇಳ್ಬೋದು. ಹೌದು, ಬ್ಯಾಂಕ್ ಅಲ್ಲಿ ನಿಮ್ಮ ಮುಖನ ನೋಡದೆ ಕಸ್ಟಮರ್ ಮುಖನ ನೋಡದೆ ಯಾರು ಲೋನ್ ಕೊಡಲ್ಲ. ಡಿ ಆರ್ ಪಿಗಳು ನಿಮ್ ಸಹಾಯಕ್ಕೆ ಬರ್ಬೋದು, ಆದ್ರೆ ಬ್ಯಾಂಕ್ ಅವ್ರು ನಿಮ್ಮನ್ನೇ ನೋಡಿ, ನಿಮ್ಮ ಆರ್ಥಿಕ ಸ್ಥಿತಿಗಳನ್ನ ನೋಡಿ, ಅವ್ರು ನಿಮ್ಮ ವ್ಯವಹಾರನ ನೋಡಿ, ನಿಮಗೆ ನಿಮ್ಮ ವ್ಯವಹಾರದ ಮೇಲೆ ಎಷ್ಟು ನಾಲೆಡ್ಜ್ ಇದೆ, ನೀವು ಎಷ್ಟು ನೀಟ್ ಆಗಿ ನಿಮ್ಮ ವ್ಯಾಪಾರನಾಗ್ಲಿ ಬಿಸ್ನೆಸ್ ಆಗ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ, ಇದ್ರ ಮೇಲೆ ಅವ್ರು ನಿಮ್ಗೆ ಸಾಲ ಮಂಜೂರು ಮಾಡುವಂತ ಒಂದು ಅವಕಾಶಗಳಿರೋದ್ರಿಂದ ಆದಷ್ಟು ನಿಮ್ಮ ಬ್ಯಾಂಕ್ಗಳ ಜೊತೆ ನಿಮ್ಮ ವ್ಯವಹಾರಗಳನ್ನ ನೀಟ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಳಿ. ಬ್ಯಾಂಕಿಗೆ ಅಪ್ಲಿಕೇಶನ್ ಪುಷ್ ಆಗಿದೆ ಅಂತ ಯಾವಾಗ ಡಿ ಆರ್ ಪಿಗಳು ಹೇಳ್ತಾರೆ ಆ ದಿನದಿಂದನೇ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಬ್ಯಾಂಕಿಗೆ ತಗೊಂಡು ಹೋಗ್ಕೊಡಿ. ಅವ್ರು ಕೇಳುವಂತ ಅಡಿಷನಲ್ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಅದನ್ನೆಲ್ಲ ನೀಟ್ ಆಗಿ ಸಬ್ಮಿಟ್ ಮಾಡಿ. ಆ ಸಬ್ಮಿಟ್ ಮಾಡಿದ್ಮೇಲೆ ಅವ್ರಿಗೆ ಇರುವಂತ ಒಂದು ಟಿ ಒ ಟಿ ಟೈಮ್ ಅಂತ ಏನ್ ಹೇಳ್ತೀವಿ ಆ ಟೈಮ್ ಇದ್ರೊಳಗೆ ನಿಮ್ಗೆ ಆ ಸಾಲನ ಮಂಜೂರು ಮಾಡ್ಕೊಡ್ತಾರೆ. ಅಕಸ್ಮಾತ್ ಸಾಲ ಮಂಜೂರು ಮಾಡೋದಕ್ ಆಗಲ್ಲ ಅನ್ನೋದಾದ್ರೆ ಅದಕ್ಕೆ ಏನ್ ರೀಸನ್ ಇದೆ, ವ್ಯಾಲಿಡ್ ರೀಸನ್ ಏನಿರುತ್ತೆ, ಆ ಒಂದು ಕಾರಣನ ಕೊಟ್ಟು ನಿಮ್ಗೆ ತಿಳಿ ಹೇಳಿ ಅದ್ರಲ್ಲಿ ಏನಾದ್ರೂ ಚೇಂಜ್ ಮಾಡಿ ರೀಅಪ್ಲೈ ಮಾಡೋಕೆ ಇರೋದಾದ್ರೆ ರೀಅಪ್ಲೈ ಮಾಡೋದಕ್ಕೆ ಹೇಳ್ತಾರೆ. ಇಲ್ಲಾಂತಂದ್ರೆ ಇಂತಿಂತ ರೀಸನ್ ಇದೆ, ನೀವು ಇದನ್ನ ಸರಿ ಮಾಡ್ಕೊಂಡು ಬಂದು ಆಮೇಲೆ ಬೇಕಿದ್ರೆ ಬ್ಯಾಂಕ್ನ ಅಥವಾ ಡಿ ಆರ್ ಪಿಗಳನ್ನ ಸಂಪರ್ಕಿಸಿ ನಾವು ಮತ್ತೆ ಪುನಃ ನಿಮ್ಗೆ ಅಪ್ಲಿಕೇಶನ್ ಹಾಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಸಾಲ ಮಂಜೂರು ಆದ್ಮೇಲೆ ನಿಮ್ದು ಸಾಲದ್ದು ಸ್ಯಾಂಕ್ಷನ್ ಲೆಟರ್ ಮತ್ತೆ ನಿಮ್ಮ ಸಾಲ ಬಂದಂತ ಅಮೌಂಟ್ ಏನಿರುತ್ತೆ ಆ ನಿಮ್ಮ ಅಕೌಂಟ್ ಇಂದ ನೀವು ಕೊಟೇಶನ್ ಕೊಟ್ಟಿರುವಂತ ಅಕೌಂಟ್ಗೆ, ಅಂದ್ರೆ ನಿಮ್ಮ ವೆಂಡರ್ಸ್ ಯಾರು ಇರ್ತಾರೆ, ನೀವು ಯಾರ ಹತ್ರ ನಿಮ್ಮ ಇದು ಯಂತ್ರಗಳನ್ನ ಖರೀದಿ ಮಾಡ್ತೀರಾ ಅಂತ ಒಂದು ವ್ಯಾಪಾರಿಗಳಿಗೆ ನಿಮ್ಮ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಬ್ಯಾಂಕ್ ಅವರು ಐದರ್ ಆರ್ ಟಿ ಜಿ ಎಸ್ ಮೂಲಕ ಪೇಮೆಂಟ್ ಮಾಡ್ತಾರೆ ಇಲ್ಲ ಡಿ ಡಿ ಮೂಲಕ ಪೇಮೆಂಟ್ ಮಾಡ್ಬೋದು. ಸೊ ಅವ್ರು ಪೇಮೆಂಟ್ ಮಾಡಿದ್ಮೇಲೆ ಅದ್ರ ಸ್ಟೇಟ್ಮೆಂಟ್ ಸ್ಯಾಂಕ್ಷನ್ ಲೆಟರ್ ಎರಡನ್ನು ಅವರು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಸಾಲ ಮಂಜೂರು ಆಗಿದೆ ಅಂತ ಹೇಳಿ ಅವರು ನೆಕ್ಸ್ಟ್ ಲೆವೆಲಿಗೆ ಪುಷ್ ಮಾಡ್ತಾರೆ. ಅವ್ರು ಯಾವಾಗ ನೆಕ್ಸ್ಟ್ ಲೆವೆಲಿಗೆ ಪುಷ್ ಮಾಡ್ತಾರೆ ಅದಾಗಿ ನಿಮ್ಗೆ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಅಥವಾ ಹೆಚ್ಚು ಅಂದ್ರೂ ಆರು ತಿಂಗಳ ಒಳಗೆ ನಿಮ್ಗೆ ಸಬ್ಸಿಡಿ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ. ಸೊ ಸಬ್ಸಿಡಿ ಬರುವಂತದ್ದು ಇಲ್ಲಿ 35% ಪ್ಲಸ್ 15% ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ರಿಲೀಸ್ ಆಗುತ್ತೆ, ಒಟ್ಟಿಗೆ ಬರಲ್ಲ. ಬಂದಿದ್ದು ಕೂಡ ನಿಮ್ಮ ಅಕೌಂಟ್ ಅಲ್ಲಿನೇ ಇನ್ನೊಂದು ಮಿರರ್ ಅಕೌಂಟ್ ಅಂತ ಹೇಳ್ತೀವಿ ಆ ಅಕೌಂಟ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಆಗಿ ಉಳಿಯುತ್ತೆ. ಅದನ್ನ ಅವಾಗಿಂದ ಅವಾಗನೇ ನೀವು ಸೆಟಲ್ ಮಾಡಿ ನಿಮ್ ಸಾಲ ಪೂರ ತೀರ್ಸೋದಕ್ಕಾಗಲ್ಲ, ಮೂರು ವರ್ಷ ತನಕ ಅದನ್ನ ಎಫ್ ಡಿ ಅಲ್ಲಿ ಫಿಕ್ಸ್ ಡೆಪಾಸಿಟ್ ಅಲ್ಲಿ ಇಟ್ಟಿರ್ತಾರೆ. ಅಕಸ್ಮಾತ್ ಮೊದಲನೇ ಬ್ಯಾಂಕ್ ಅವರು ನಿಮ್ಮ ಅರ್ಜಿನ ಸಾಲ ಮಂಜೂರು ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ ಅದು ಸೆಕೆಂಡರಿ ಬ್ಯಾಂಕ್ ಅಂತ ಇರುತ್ತೆ, ಆ ಸೆಕೆಂಡರಿ ಬ್ಯಾಂಕಿಗೆ ಪುಷ್ ಆಗುತ್ತೆ. ಅವರಲ್ಲಿಯೂ ನಿಮ್ಗೆ ಸ್ಯಾಂಕ್ಷನ್ ಮಾಡಕ್ ಆಗಿಲ್ಲ ಅಂತಂದ್ರೆ ಆ ಒಂದು ರೀಸನ್ ಏನಿರುತ್ತೆ ಆ ರೀಸನ್ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಳಕ್ ಆದ್ರೆ ಸರಿಪಡಿಸ್ಕೊಂಡು ಅದನ್ನ ಪುನಃ ಡಿ ಆರ್ ಪಿಗಳ ಮೂಲಕ ರೀಅಪ್ಲೈ ಮಾಡೋಕೆ ಅವಕಾಶ ಇದೆ. ಸೊ ಡಿ ಆರ್ ಪಿಗಳು ಯಾರು, ಅವ್ರು ಏನ್ ಕೆಲಸ ಮಾಡ್ತಾರೆ, ಅವರಿಂದ ನಮಗೇನ್ ಸಹಾಯ ಆಗುತ್ತೆ? ಸೊ ಡಿ ಆರ್ ಪಿಗಳಂದ್ರೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತ. ಅವರಿಗೆ ಸಿ ಎಫ್ ಟಿ ಆರ್ ಇಂದ, ಸಿ ಎಸ್ ಐ ಆರ್ ಕಡೆಯಿಂದ, ಕೃಷಿ ಇಲಾಖೆಯಿಂದ, ಹಾಗೆ ಕೆಪೆಕ್ಸ್ ಸಂಸ್ಥೆಗಳ ಕಡೆಯಿಂದ ಏನ್ ಅವಶ್ಯಕತೆ ಇರುತ್ತೆ ಈ ತಾಂತ್ರಿಕತೆ ರಿಲೇಟೆಡ್, ಲೈಕ್ ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ನಿಮ್ ಸ್ಪಾಟ್ ಬಂದು ಇನ್ಸ್ಪೆಕ್ಷನ್ ಮಾಡುವಂತದ್ದಾಗ್ಬೋದು, ಡಾಕ್ಯುಮೆಂಟ್ ವೆರಿಫೈ ಮಾಡಿ ಬ್ಯಾಂಕಿಗೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಇದ್ರ ಬಗ್ಗೆ ನಿಮಗೆ ತಿಳಿ ಹೇಳುವಂತದ್ದಾಗ್ಬೋದು, ಇದ್ರ ಎಲ್ಲಾ ರಿಲೇಟೆಡ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಟ್ರೈನಿಂಗ್ ಕೊಟ್ಟು ಅವ್ರ ಅದಕ್ಕೆ ಕ್ವಾಲಿಫೈಡ್ ಇದ್ದಾರೆ ಅಂತಂದಾಗ ಮಾತ್ರ ಅವ್ರಿಗೊಂದು ಎಕ್ಸಾಮ್ ಕೊಟ್ಟು ಅವ್ರ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ಅವರಿಗೆ ಡಿ ಆರ್ ಪಿ ಅಂತ ಹೇಳ್ಬಿಟ್ಟು ನಾಮಿನೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಡಿ ಆರ್ ಪಿಗಳು ನೀವು ನಿಮ್ಮ ಎಷ್ಟು ತಾಂತ್ರಿಕ ಮಾಹಿತಿಗಳನ್ನ ಕೊಡ್ತೀರಾ ಅದನ್ನ ಜೊತೆ ಸೇರಿಸಿ ಅವರ ನಾಲೆಡ್ಜ್ ಏನಿರುತ್ತೆ ಅದನ್ನ ಸೇರಿಸಿ ನಿಮ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ಯೋಜನಾ ವರದಿನ ತಯಾರಿ ಮಾಡಿ ಕೊಡ್ತಾರೆ. ಅದು ಒಂದು. ಆಮೇಲೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಕ್ ಬರಲ್ಲ ಅಂತಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡೋದಕ್ಕನ ಅವರು ಸಹಾಯ ಮಾಡ್ತಾರೆ. ಆಮೇಲೆ ಬ್ಯಾಂಕ್ಗಳಲ್ಲಿ ನಿಮ್ಗೆ ಏನಾದ್ರೂ ವ್ಯವಹಾರ ಮಾಡೋದಕ್ಕೆ ಅಥವಾ ನಿಮಗೆ ಮಾತಾಡೋದಕ್ಕೆ ಕಷ್ಟ ಆಗ್ಬೋದು, ಈಗ ಎಷ್ಟೊಂದು ಬ್ಯಾಂಕ್ಗಳಲ್ಲಿ ಕನ್ನಡ ಬರದೇ ಇರುವಂತವರು ಇದ್ದಾರೆ, ಸೊ ಅಂತ ಟೈಮಲ್ಲಿ ನಿಮ್ಗೆ ಕಮ್ಯುನಿಕೇಶನ್ ಅಲ್ಲಿ ತೊಂದರೆ ಆಗ್ಬೋದು. ಸೊ ಅಂತ ಟೈಮಲ್ಲಿ ಇವ್ರು ಬಂದು ನಿಮ್ಗೆ ಆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಏನಿರುತ್ತೆ ಅದನ್ನ ಫಿಲ್ ಮಾಡ್ಕೊಡೋದಕ್ಕೆ ಸಹ ಸಪೋರ್ಟ್ ಮಾಡ್ತಾರೆ. ಅದ್ ಬಿಟ್ಟು ಬೇರೆ ಏನ್ ಮಾಡ್ತಾರೆ, ನಾನು ಆಗ್ಲೇ ಹೇಳ್ದಾಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಫ್ ಎಸ್ ಎಸ್ ಎ ಬೇಕು, ಉದ್ಯಮ ಆಧಾರ್ ಬೇಕು, ಜಿ ಎಸ್ ಟಿ ಬೇಕು. ಈಗ ಎಷ್ಟೋ ಜನ ನಾನು ಹೇಳ್ದಂಗೆ ಅವ್ರವ್ರ ಪಾಡಿಗೆ ಅವ್ರವ್ರ ಏನೇನೋ ಕೆಲಸಗಳು ಮಾಡ್ತಿದ್ದಾರೆ. ನಮ್ಮ ಹೆಣ್ಮಕ್ಳು ಸಂಘಗಳಲ್ಲಿ ಹಪ್ಪಳ ಮಾಡೋದು, ಉಪ್ಪಿನಕಾಯಿ ಮಾಡೋದು, ಸಿರಿಧಾನ್ಯಗಳಲ್ಲಿ ಏನೇನೋ ತಿಂಡಿಗಳನ್ನ ಮಾಡೋದು ಇದನ್ನೆಲ್ಲ ಮಾಡ್ತಿರ್ತಾರೆ, ಬಟ್ ಅವ್ರ ಹತ್ರ ಯಾವ್ದು ಸರ್ಟಿಫಿಕೇಟ್ಸ್ ಇರಲ್ಲ. ಸೊ ಅಂತ ಒಂದು ಸಿಚುವೇಶನ್ಸ್ ಅಲ್ಲಿ ಈ ಸರ್ಟಿಫಿಕೇಟ್ಗಳನ್ನ ಎಲ್ಲಿ ಮಾಡಿಸ್ಬೋದು, ಹೇಗ್ ಮಾಡಿಸ್ಬೋದು ಅನ್ನೋ ತರ ಮಾಹಿತಿಗಳನ್ನ ಕೂಡ ಮಾಡಿ ನಿಮಗೆ ಹ್ಯಾಂಡ್ ಹೋಲ್ಡ್ ಮಾಡಿ ಕೊಡ್ತಾರೆ. ಆ ಸರ್ಟಿಫಿಕೇಟ್ಗಳಿಗೆ ಅಪ್ಲಿಕೇಶನ್ ಹಾಕೋದು, ಯಾವ ಆಫೀಸಸ್ ನ ಹೋಗಿ ಮೀಟ್ ಮಾಡ್ಬೇಕು ನೀವು, ಅದನ್ನ ಹೇಗೆ ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆನೂ ಕೂಡ ಅವ್ರು ನಿಮ್ಗೆ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಅದಲ್ಲದೆ ನಿಮಗೆ ಕೊನೆವರೆಗೂ ಅಂದ್ರೆ ನಿಮ್ಗೆ ಸಾಲ ಬಂದು ಸಬ್ಸಿಡಿ ಬಂದು ನಿಮ್ಮ ಅಕೌಂಟಿಗೆ ಬಂದ್ ಬಿದ್ದಿದೆ, ಅದಾದ್ಮೇಲೂ ಕೂಡ ನಿಮಗೆ ಯಾವ್ದಾದ್ರು

0: ಮಾರ್ಕೆಟಿಂಗ್ ಸಪೋರ್ಟ್ ಬೇಕು ಅಂತಂದಾಗ ಡಿ ಆರ್ ಪಿಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಾದ್ರೂ ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ನಡೀತಿರುವಂತ ಮೇಳಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ನೀವೇನಾದ್ರೂ ಸ್ಟಾಲ್ಸ್ ಹಾಕಕ್ಕೆ ಇಷ್ಟಪಡ್ತೀವಿ ಅಂತ ಎಲ್ಲ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ನಿಮ್ಗೆ ಆದಷ್ಟು ಕೆಲವು ಸರಿ ಇಲಾಖೆಗಳಿಂದ ನಡೆಯುವಂತ ಮೇಳಗಳಲ್ಲಿ ಫ್ರೀ ಆಗಿ ಸ್ಟಾಲ್ಗಳು ಸಿಗುತ್ತೆ. ಇಲ್ಲ ಬೇರೆ ಯಾವ್ದಾದ್ರು ಆರ್ಗನೈಸೇಷನ್ ಗಳಿಂದ ನಡೆಯುವಂತ ಮೇಳಗಳಾದ್ರೆ ಅದ್ರಲ್ಲಿ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ನಿಮ್ಗೆ ಸ್ಟಾಲ್ ನ ಹಾಕೋದಕ್ಕೆ ಅವಕಾಶಗಳನ್ನ ಅವರು ರೆಡಿ ಮಾಡಿ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಬೇರೆ ಯಾವ್ಯಾವ ಯೋಜನೆಯಲ್ಲಿ ನಿಮಗೆ ಯಾವ್ಯಾವ ತರ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಈಗ MSME ಯೋಜನೆಗಳಾಗಿರ್ಬೋದು ಅಥವಾ SC/ST ಗಳಿಗಾದ್ರೆ ಆ ಸಬ್ಸಿಡಿ ರೇಟ್ ಅಲ್ಲಿ ಏನೇನು ಕಮ್ಮಿಯಲ್ಲಿ ಸಿಗುತ್ತೆ ಅದಿರ್ಬೋದು, ಅಥವಾ CGTMS ಅಂತ ಹೇಳ್ತೀವಿ ಅಂದ್ರೆ ಕ್ರೆಡಿಟ್ ಗ್ಯಾರಂಟಿ ಆಕ್ಟ್ ಅಂತ ಇದೆ ಅದು. ಸೊ ಅದರಲ್ಲಿ ನೀವು ಮಾರ್ಟ್ಗೇಜ್ ಮಾಡದೆ ಕೊಲ್ಯಾಟ್ರಲ್ ಕೊಡೋದನ್ನೇ ನಾವು ಸಾಲ ತಗೋಬಹುದು. ಆದ್ರೆ ಅವ್ರದ್ದೊಂದು ಫೀಸ್ ಇರುತ್ತೆ, ಆ ಫೀಸ್ ಎಷ್ಟಿರುತ್ತೆ ಏನು ಅಂತ ನಿಮಗೊಂದು ಒಳ್ಳೆ ಮಾಹಿತಿನ ಬ್ಯಾಂಕ್ ಕಡೆಯಿಂದ ತಿಳ್ಕೊಂಡು ನಿಮಗೆ ಅದನ್ನ ತಿಳಿ ಹೇಳಿ ನೀವು ಆಯ್ತು ನಾನು ಫೀಸ್ ಕಟ್ಟಕ್ ರೆಡಿ ಇದ್ದೀನಿ, ನನ್ನ ಹತ್ರ ಕೊಲ್ಯಾಟ್ರಲ್ ಕೊಡಕ್ ಏನು ರೆಡಿ ಇಲ್ಲ ಅಂತ ಹೇಳಿ ಅಂತ ಡಿಸ್ಕಷನ್ ಮಾಡಿ ಫೈನಲೈಸ್ ಮಾಡ್ತು ಅಂದ್ರೆ ನಿಮ್ಮ ಮತ್ತೆ ಬ್ಯಾಂಕ್ ಮಧ್ಯದಲ್ಲಿ ಅವ್ರು ನಿಂತು ವ್ಯವಹಾರಿಕ ಒಂದು ಅಡೆತಡೆಗಳೇನಿರುತ್ತ ಒಳ್ಳೆ ಕ್ಲಿಯರ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಾರೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಕ್ರಮಬದ್ಧಗೊಳಿಸುವಿಕೆ ಯೋಜನೆ ಸೇವಾ ಸೌಲಭ್ಯಗಳ ಕುರಿತು ಕೃಷಿ ಸಲಹೆಗಾರರು ಹಾಗೂ ತರಬೇತುದಾರರಾದ ಶ್ರೀಮತಿ ಕುಮುದಾ HP ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾ ಕಲ್ಯಾಣ ಹರಿಕತೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೈ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾಪಿ ಪೂಜ್ಯ ಸರ್ವಂ ಯತೇವ ನಿಯವೇ ನವಧನ್ವಯಾನಾಂ ಆದ್ಯಸ್ಸನ ಗುಣೇರ್ವಗುಳಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಿಭಕ್ತಿಯಾದಿಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮಾಂ ಅಶ್ವದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಧಿಮಿಕಿಟ ಧಿಮಿಕಿಟ ಭಾಜ

ಕೈಲಾಸವಾಸರಾದ ಶಿವನ ಒಡ್ಡೋಲಗ, ಪ್ರಮದಾದಿ ಗಣಸಿದ್ಧ ಸಾಧ್ಯರಿಂದ ಆವೃತವಾಗಿರತಕ್ಕಂತಹ ಒಡ್ಡೋಲಗ, ಜಟಾ ಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ, ಚಂದ್ರಧರನು ಚಂದ್ರಧರನು ಗಂಗಾಧರನು ಭಕ್ತವತ್ಸಲನೂ ಆಗಿರತಕ್ಕಂತಹ ಪರಮೇಶ್ವರನು ತನ್ನ ಸತಿಯಾಗಿರುವ ದಾಕ್ಷಾಯಿಣಿಯಿಂದೊಡಗೂಡಿ ವಿರಾಜಮಾನನಾಗಿರುವ ಕಾಲ, ಅಲ್ಲಿಗೆ ಬ್ರಹ್ಮ ಮಾನಸಪುತ್ರರಾದ ನಾರದರು ಬರುತ್ತಿದ್ದಾರೆ. ಬ್ರಹ್ಮ ಮಾನಸಪುತ್ರರಾದ ನಾರದ ಮಹರ್ಷಿಗಳು ಬರುತ್ತಾ ಕೈಲಾಸವನ್ನು ಪ್ರವೇಶ ಮಾಡಿದಾಗ ಸಮಸ್ತ ಜನಗಳು ಸಹ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಬಂದ ನಾರದರು ಎಲ್ಲರನ್ನು ಕಂಡು ಒಂದು ಸಲ ಜಗತ್ರಕ್ಷಕನಾದ ಶಿವನನ್ನು ನೋಡಿದ್ದೆ, ಪಕ್ಕದಲ್ಲಿ ಕುಳಿತಿರುವ ದಾಕ್ಷಾಯಿಣಿ ದೇವಿಯನ್ನು ನೋಡಿ ಹೇಳಿದರಂತೆ, ಅಮ್ಮ ಇದೇನು

ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ಲು, ಏನಪ್ಪ ಅಮ್ಮ ಇದೇನು ಇನ್ನು ಇಲ್ಲೇ ಇದ್ದೀರಲ್ಲ, ಇದೇನು ಇಲ್ಲೇ ಇದ್ದೀರಲ್ಲ ಅಂದಾಗ ದಾಕ್ಷಾಯಿಣಿ ದೇವಿ ಕೇಳಿದ್ಲು, ಎಲ್ಲಿಗೆ ಹೋಗಬೇಕಾಗಿತ್ತು ನಾರದ? ಓಹೋ ಅಮ್ಮ, ಹಾಗಾದ್ರೆ ನಿನಗೆ ವಿಚಾರವೇ ಗೊತ್ತಿಲ್ಲ. ಏನಯ್ಯ ವಿಚಾರ? ಹೋಗ್ಲಿ ಬಿಡು ತಾಯಿ. ಈ ಮಾತು ಸ್ವಲ್ಪ ಗಮನಿಸಬೇಕಾಗಿದೆ ನೀವು. ಅಮ್ಮ ಇದೇನು ಇಲ್ಲೇ ಕೂತಿದ್ದೀರಲ್ಲ, ಎಲ್ಲಿಗೆ ಹೋಗ್ಬೇಕಾಗಿತ್ತಯ್ಯ? ಹಾಗಾದ್ರೆ ವಿಚಾರವೇ ಗೊತ್ತಿಲ್ಲ ನಿಮಗೆ. ಏನ್ ವಿಚಾರವೋ, ಹೋದ್ರೆ ಹೋಗ್ಲಿ ಬಿಡಿ. ಹೀಗಂದ್ರೆ ಜನಗಳ ಗತಿ ಏನು? ಯಾರಾದ್ರೂ ಸಿಕ್ಕಿದಾಗ ಓ ನಮಸ್ಕಾರ, ಇದೇ ನಿನ್ನೆ ಇದ್ದೀರಲ್ಲ, ಯಾಕ್ರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಓ ಹಂಗಂದ್ರೆ ನಿಮ್ಗೆ ವಿಚಾರವೇ ಗೊತ್ತಿಲ್ಲ, ಏನ್ರಿ ಹೋದ್ರೆ ಹೋಗ್ಲಿ ಬಿಡಿ ಅಂದ್ರೆ ಅವ್ರ ಗತಿ ಏನಾಗಬೇಕು? ಕೆಲವರು ಮಾತನಾಡುವಾಗ ಸಂಬಂಧವಿಲ್ಲದೆ ಮಾತನಾಡ್ತಾರೆ. ಆರೋಗ್ಯವಾಗಿದ್ದೀರಾ ಅಂದ್ರೆ ತುಮಕೂರಿಂದ ಇವಾಗ ಬಂದೆ ಅಂದಂಗೆ. ನಿಮ್ ಮನೇಲಿ ಎಲ್ರು ಆರೋಗ್ಯವಾಗಿದ್ದಾರ? ಏನೋ ನಿಮ್ಮ ಆಶೀರ್ವಾದ ಅಂದ್ರೆ ಸರಿ. ಬಹುಜನ ವ್ಯತಿರಿಕ್ತವಾಗಿ ಮಾತನಾಡ್ತಾರೆ, ಸ್ವಾಮಿ ನಿಮ್ಮ ಮನೆಯಲ್ಲೆಲ್ಲ ಆರೋಗ್ಯವಾಗಿದ್ದಾರ, ನೀವ್ಯಾರು ಕೇಳಕ್ಕೆ? ಆ ಮಾತನ ಅರ್ಥವನ್ನ ಪರ್ಯಾಯವಾಗಿ ತಿಳಿದು ಹೇಗೆ ಮಾತನಾಡಬೇಕು ಎಂದು ಗೊತ್ತಿಲ್ಲದೆ ಮಾತನಾಡುವ ಜನ. ಮಾತಿರೊಳಗಡ ಮಾತು ಜಾಣನ ಮಾತು ಮುತ್ತಿನಂತಿಹುದು ಕಡ. ಬಸವಣ್ಣ ಅವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು, ನುಡಿಯಂತೆ ನಡೆಯಿಲ್ಲದಿರ್ದೊಡೆ ವಲ್ಲ ಕೂಡಲ ಸಂಗಮ ದೇವ. ನಮ್ಮ ಮಾತಿನಂತೆ ನಡೆಯಿರಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ನಡೆದಂತೆ ನುಡಿಯುವುದು ಎಲ್ಲೋ ಮಹನೀಯರು ಒಬ್ಬೊಬ್ರು. ಬಹುಜನಗಳಿಗೆ ಹೇಳ್ತಾರೆ, ಏನ್ರಿ ನಿಮಗೆ ಬಹಳ ಸಿಟ್ಟು? ಇಲ್ಲ ಕಣ್ರಿ, ಇಲ್ಲ ಬಹಳ ಸಿಟ್ಟಿದೆ, ಮೊದ್ಲಿತ್ತು ಈಗಿಲ್ಲ. ಇಲ್ಲ ಕಣ್ರಿ ಬಹಳ ಸಿಟ್ಟಿದೆ ಅಂದ್ರೆ ಎರಡ್ ಸಾವಿರ ಹೇಳೋದು ನಿನ್ಗೆ ಅಂತಾರೆ. ಅಲ್ಲೇ ಸಿಟ್ಟಿದೆ ಅವರಿಗೆ, ಅದನ್ನ ಬಿಟ್ಟವ್ರು ಹೋಗೋಕ್ಕಾಗಲ್ಲ, ಆದ್ರೆ ಬಿಟ್ಟಿದ್ದೇನೆ ಅನ್ನೋ ಭ್ರಮೆ ಮಾತ್ರ ಅಲ್ಲಿರುತ್ತಂತೆ. ಇಲ್ಲಿ ಅಮ್ಮ ಇನ್ನೂ ಇಲ್ಲೇ ಇದೆಯಲ್ಲ ಅಂದಾಗ ದಾಕ್ಷಾಯಿಣಿ ಕೇಳ್ತಾಳೆ, ನಾರದ ಸುಮ್ಮನೆ ನೀನು ನನ್ನ ಮನಸ್ಸಿಗೆ ವ್ಯಾಕುಲವನ್ನು ಉಂಟು ಮಾಡಬೇಡ, ಏನ್ ವಿಚಾರ ಹೇಳು. ಅಮ್ಮ ನಿನ್ನ ತಂದೆಯಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿಯ ನಗರದಲ್ಲಿ ದಕ್ಷ ಬ್ರಹ್ಮನು ಅವಿಚ್ಛಿನ್ನವಾದ ಯಾಗವನ್ನು ಮಾಡುತ್ತಿದ್ದಾನೆ, ಎಲ್ಲರೂ ಬಂದು ಸೇರಿದ್ದಾರೆ, ನೀನು ಹೋಗಿಲ್ವಲ್ಲಮ್ಮ. ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ಲು, ಏನು ನಾರದ? ನನ್ನ ತಂದೆ ಯಾಗವನ್ನು ಮಾಡುತ್ತಿದ್ದಾನೆ, ಮತ್ತೆ ನನಗೆ ಈ ವರ್ತಮಾನ ಗೊತ್ತೇ ಇಲ್ವಲ್ಲ. ಈ ನಾರದ್ರೇನು ಮಾಡಿದ್ರು ಮೆತ್ತಿಗೆ, ಅಮ್ಮ ನಿನಗೊಂದು ಮಾತು ಹೇಳ. ಏನು? ನಿನಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಅಣುವು ಅಲುಗಾಡಿದರೂ ಅದನ್ನೆಲ್ಲ ಅರಿಯಬಲ್ಲಂತ ಈ ಶಂಕರನೇ ಗೊತ್ತಿಲ್ಲವೇ ಅದು? ಅವನಾದ್ದೇ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ನಡೆಯುವಂತಿಲ್ಲ ಅಂತ ಹೇಳ್ತಾರೆ. ಹಾಗಾದ ಮೇಲೆ ಆ ಮಹಾನುಭಾವನಾದ ಶಿವನಿಗೆ ಗೊತ್ತಿಲ್ಲವ ಅಮ್ಮ ಇದೆಲ್ಲ? ಕೂಡಲೇ ದಾಕ್ಷಾಯಿಣಿ ದೇವಿ ಪಕ್ಕದಲ್ಲಿ ತಿರುಗಿದ್ಲು, ಸ್ವಾಮಿ. ಏನು ದೇವಿ? ನನ್ನ ತಂದೆಯ ನಗರದಲ್ಲಿ ಯಾಗ ನಡೀತಿರೋದು ನಿಮಗೆ ಗೊತ್ತಿಲ್ವೇ? ಗೊತ್ತಿದೆ ದೇವಿ, ಮತ್ತಾಕ್ರೆ ಹೋಗ್ಲಿಲ್ಲ? ದೇವಿ ನಿನಗೊಂದು ಮಾತು ಹೇಳ್ತೇನೆ, ತನಗೆ ಮನ್ನಣೆ ದೊರೆಯದ ಎಡೆಯಲ್ಲಿ ಇರುವ ಆತ ಕಡು ಮೂರ್ಖ. ನಮಗೆಲ್ಲಿ ಗೌರವ ಸಿಕ್ಕೋಲ್ವ ಅಲ್ಲಿ ಇರಬಾರದ್ರೆ? ಇವತ್ತು ಶಿಲ್ಪಿಗಳಿಗೆ ಸನ್ಮಾನ ಮಾಡಿದ್ದಾರೆ, ಅವರ ಮಕ್ಕಳೊಂದು ಮಾತು ಹೇಳಿದ್ರು, ರಾಜ ಮಹಾರಾಜರ ಕಾಲದಲ್ಲಿ ಸನ್ಮಾನ ಇರ್ತಿತ್ತು, ಈಗಿಲ್ಲ, ನೀವು ಇದು ಮಾಡಿದ್ದು ನಮಗೆ ಬಹಳ ಸಂತೋಷ ಅಂತ. ಸನ್ಮಾನ ಮಾಡಿದ್ದು ನಾವು ಅವರಿಗಲ್ಲ, ನಾವೀಗ ಮಾಡಿದ ಸನ್ಮಾನ ಶಿಲ್ಪಿಗಳಿಗಲ್ಲ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಕಲೆಗೆ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಧರ್ಮಕ್ಕೆ, ನಾವು ಮಾಡಿದ ಸನ್ಮಾನ ನಮ್ಮ ದೇವರು ಸೃಷ್ಟಿ ಮಾಡಿದ ನಮಗಿಂತಲೂ ಜಾಣರಾದ ಶಿಲ್ಪಿಗಳಿಗೆ ಅಭಿಮಾನಕ್ಕೆ. ಆ ಸನ್ಮಾನ ಅವ್ರಿಗೇನು ದೊಡ್ಡದಲ್ಲ, ಒಂದು ಶಾಲ್ ಕೊಂಡ್ಕೊಳಕ್ಕಾಗಲ್ವೇ? ಅವರು ಬೋಧೆನವ್ರ ಅಂಗಡಿಗೆ ಹೋಗಿ ಏನೋ ಹೆಚ್ಚು ಕಡಿಮೆ ಮಾಡಿ ಒಂದು ಕೊಂಡ್ಕೊಂಡ್ಬಿಡ್ಬೋದಪ್ಪ, ಆದರೆ ನಾವು ಹೊದಿಸಿದ್ವಿ ಅನ್ನುವಾಗ ಶಾಲಲ್ಲ ಅಲ್ಲಿ, ಅದರಲ್ಲಿ ಪ್ರೀತಿ ತುಂಬಿದೆ. ಶಾಲನ ಕತೆ ಏನ್ರಿ ಬಿಡ್ರಿ, ಇದ್ದೇ ಇರ್ತದೆ. ಯಾರೋ ಒಬ್ಬ ಗುರು ಶಿಷ್ಯರಿಗೆ ಹೇಳಿದಂತೆ, ಪಕ್ಕದ ಮನೆಗೆ ಹೋಗಿ ಒಂದು ಶಾಲಿ ಇಸ್ಕೊಂಬಾರೋ. ಯಾಕೆ ಸ್ವಾಮಿ? ಪಕ್ಕದ ಮನೆಗೆ ಮದುವೆಗೆ ಹೋಗ್ಬೇಕು, ಇಸ್ಕೊಂಬಾರೋ. ಶಾಲ್ ತಂದು ಕೊಟ್ಟರು, ಶಾಲ್ ಹಾಕೊಂಡು ಗುರುಗಳು ಹೋದ್ರು ಮದುವೆಗೆ. ಜೋರಾಗಿತ್ತು ಮದುವೆ ಎಲ್ಲ ಮುಗಿಯಿತು, ಊಟ ಮಾಡಿಬಿಟ್ಟು ಎದುರುಗಡೆ ಅಶ್ವತ್ ಕಟ್ಟೆ ಮೇಲೆ ಮಲಗಿದ್ದಾರೆ. ಕಂಡೋರ್ ಮನೆ

ಶಾಲು ಅಂತ ಮಡಚಿ ಪಕ್ಕದಲ್ಲಿ ಇಟ್ಬಿಟ್ಟು ಲೈ ಶಿಷ್ಯ ಕಾಲೊತ್ತೋ ಅಂದ್ರು. ಅವನ್ ಕಾಲೊತ್ತಾ ಕೂತಿದ್ದ. ಯಾರೋ ಒಂದ್ 4 ಜನ ಬಂದ್ರು, ಈ ಗುರುಗಳು ಜೋರಾಗಿದ್ರಲ್ಲ, ಇವ್ರು ಯಾರು ತಿಳ್ಕೊಳ್ಳೋಣ ಅಂತ ಶಿಷ್ಯನ್ ಕೇಳಿದ್ರು. ಅಯ್ಯ ಯಾರೋ ಇವರು. ಇವನಂದ, ಇವರಾ? ಇವರು ನಮ್ಮ ಗುರುಗಳು, ನಾನಿವ್ರ ಶಿಷ್ಯ. ಆ ಶಾಲು ಇವ್ರದಲ್ಲ. ಈ ಮಲಕೊಂಡಿದ್ದ ಗುರುಗಳು ನೋಡಿದ್ರು, ತೆಗೆದ್ನಲ್ಲಪ್ಪ ಮನಾನ ಇವನು, ಏನ್ ಮಾಡ್ಲಿ ಇವನ್ನ ಅಂದಿದ್ದೆ. ಅವ್ರು ಹೋಗೋವರೆಗೂ ಸುಮ್ಮನಿದ್ದು ಎದ್ದಿದ್ದೆ, ಏ ಅಯೋಗ್ಯ ಅಯೋಗ್ಯ ಅಯೋಗ್ಯ. ಅವ್ರು ಯಾರೋ ಬಂದು ಇವ್ರು ಯಾರು ಅಂದ್ರೆ ಶಾಲಿ ಇವ್ರದಲ್ಲ ಅಂತೀಯ. ಶಾಲಿ ಇವ್ರದಲ್ಲ ಅಂದ್ರೆ ಯಾರ್ದೋ ಹೊಡ್ಕೊಂಬಂದಿದ್ದಾರೆ ಅನ್ಕೊಳಲ್ಲ ಅವರು. ನನಗೊಂದು ಶಾಲು ಗೊತ್ತಿ ಇಲ್ಲ ಅನ್ಕೊಂಡೇನೋ ಅವಿವೇಕಿ. ಇನ್ಯಾರಿಗಾದ್ರೂ ಈ ಶಾಲಿ ಇವ್ರದಲ್ಲ ಅನ್ನು ಸಿಗತ್ ತೋರಣ ಕಟ್ಬಿಡ್ತೀನಿ ನಿನ್ನ. ತಿರ್ಗಾ ಮಲಕ್ಕಂಡ್ರು. ಇನ್ನೊಂದ್ 4 ಜನ ಬಂದ್ರು. ಅವ್ರು ಇವ್ರು ನೋಡಿದ, ಅಯ್ಯ ಯಾರೋ ಇವರು. ಇವನಂದ, ಇವರಾ? ಇವರು ನಮ್ ಗುರುಗಳು, ನಾನಿವ್ರ ಶಿಷ್ಯ. ಆ ಶಾಲು ಇವ್ರದೇ. ಅವರು ಅವ್ರದೇನಪ್ಪ ಸಂತೋಷ ಅಂದ್ರು, ಹೊಟ್ಟೋದ್ರು. ಈ ಮನಕೊಂಡಿದ್ ಗುರುಗಳು ನೋಡಿದ್ರು, ಇವನಿಗೆ ಯಾಕೆ ಶಾಲನ್ ಸುದ್ದಿ? ಬಂದವ್ರು ಹೋದವ್ರಿಗೆಲ್ಲ ಶಾಲನ್ ಕತೆ ಹೇಳ್ತಾನಲ್ಲ ಇವನು, ಏನು ಮಾಡ್ಲಿ ಇವನ್ನ ಅಂತ ಎದ್ದಿದ್ದೆ ಕೈ ತಗ ತಲೆ ಮೇಲೆ ಪಡೀರ ಮಾಡ. ಅವಿವೇಕಿ ಅಯೋಗ್ಯನ್ ತಗೊಂಬಂದು ಯಾರೋ ಬಂದು ಇವ್ರು ಯಾರ್ರಿ ಅಂದ್ರೆ ಇವ್ರು ಇಂಥವ್ರು ಅಂತ ಹೇಳಿ ಸುಮ್ಮನಾಗೋದು ಬಿಟ್ಬಿಟ್ಟು, ಇವ್ರಿಂಥವ್ರು ನಾನಿಂಥವನು ಶಾಲಿಂತಾದ್ದು ಒಂದು ಶಾಲನ್ ಕತೆಗೆ ಬರ್ತೀಯ ನೀನು. ಏ ಇನ್ನೊಂದ್ಸಲ ಶಾಲನ್ ಸುದ್ದಿಗೆ ಬಂದೆ ನಿನ್ ಸುಟ್ಟು ಭಸ್ಮ ಮಾಡಕ್ ಬಿಡ್ತೀನಿ. ಈ ಜೋರಾಗಿ ಹೊಡೆದ್ ಬಿಟ್ಟನಲ್ಲ, ತಲೆ ಕೆರಿಯೋಕ್ ಶುರು ಮಾಡಿದ್ವಿ. ಯಾವ ಸೀಮೆ ಗುರುವಯ್ಯ ಇವನು, ಪಟಾರ ಅಂತ ಹೊಡೆದ್ ಬಿಟ್ಟ ಅವ್ರ ಮನೆ ಹಾಳಾಗೋಗ. ಚುರ ಚುರ ಚುರ ಅಂತದಲ್ಲ, ಕಂಡೋರ್ ಮಕ್ಳು ಹಿಡ್ಕೊಂಡು ಹೊಡೆಯೋದೇ ಕೆಲಸ ಮಾ ಇವ್ರಿಗೆ ಅಂತ ತಲೆ ಕೆರಿತಿದ್ದ. ಅಟ್ಟೊತ್ತಿಗೆ ಇನ್ನೊಂದ್ 4 ಜನ ಬಂದ್ರು. ಅವ್ರು ಬಂದಿದ್ ಬಂದಿದ್ದೆ, ಅಯ್ಯ ಯಾರೋ ಇವರು. ಇವನಿಗೆ ರೇಗಿ ಬಿಟ್ಟಿತ್ತು. ಇವನೇನ್ ಮಾಡ್ದ, ಇವ್ರಾ? ಇವ್ರು ನಮ್ಮ ಗುರುಗಳು, ನಾನಿವ್ರ ಶಿಷ್ಯ. ದಯವಿಟ್ಟು ನೀವ್ ಯಾರು ಶಾಲನ್ ಸುದ್ದಿಗೆ ಬರಬೇಡಿ, ಗೊತ್ತಾಯ್ತಾ? ಈ ಮಲಗಿದ್ ಗುರುಗಳಿದ್ರಪ್ಪ, ಇಲ್ಲೇ ಇದ್ರೆ ನೀ ಮಾರೇ ಬಿಡ್ತೀಯ ಕಣ, ಸಾಕು ನೀನ್ ಸಹವಾಸ ಅಂತ ಹೊರಟು. ಈಗ ನಾನು ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಸನ್ಮಾನ ಅನ್ನುವಾಗ ಒಳಗಡೆ ಏನೋ ಒಂದು ಆನಂದ. ಬರೀ ಶಿಲ್ಪಿಗಳಿಗೆ ಸನ್ಮಾನ ಅನ್ನುವುದಲ್ಲ, ನಮ್ಮ ಧರ್ಮಕ್ಕೆ ಸನ್ಮಾನ ಅಂತ ಮಾಡಿ ಅವರನ್ನು ಇನ್ನು ಯಥೇಚ್ಛವಾಗಿ ಕೊಂಡಾಡಿ ಅಷ್ಟಲ್ಲ, ಇನ್ನೂ ಅನೇಕ ಜನರನ್ನ ಹೀಗೆ ಮಾಡುತ್ತಾ ಹೋಗಿ ಆಗ ನಮ್ಮ ದೇಶದ ಅನೇಕ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟ ಹಾಗಾಗತ್ತೆ. ಈಗ ದಾಕ್ಷಾಯಿನಿ ದೇವಿ ಹೇಳುತ್ತಿದ್ದಾರೆ, ಸ್ವಾಮಿ ನಿನಗೆ ಗೊತ್ತಿತ್ತು ನೀನು ಹೋಗಲಿಲ್ವೇ? ಆಗ ಪರಮಾತ್ಮ ಹೇಳ್ತಾನೆ, ದೇವಿ ಕೇಳು, ಅವಸರ ಪಡಬೇಡ. ಇಲ್ಲ ಕಣ್ರಿ, ಎಲ್ಲ ಗೊತ್ತಿದ್ದು ನೀವು ನನ್ನನ್ನ ನಮ್ಮ ತಂದೆ ಮನೆ ಕಳಿಸ್ತೇ ಇರೋದು ಅನ್ಯಾಯ. ಕೇಳು, ನಿಮ್ಮ ತಂದೆಯೇ ನನ್ನನ್ನು ಅವಮಾನ ಮಾಡಬೇಕು ಅಂತ ಮಾಡಿದ್ದಾನೆ ಈ ಕೆಲಸ. ಏನು ಅವಮಾನ ಎಂದರೆ, ಹಿಂದೊಂದು ಸಮಯದಲ್ಲಿ ದೇವಲೋಕದಲ್ಲಿ ನಡೆದ ಯಾಗದಲ್ಲಿ ನಿನ್ನ ತಂದೆ ಬಂದಾಗ ಎಲ್ಲರೂ ತಾವು ಸನ್ಮಾನಿಸಿದರಂತೆ, ನಾನು ಎದ್ದು ಆತನನ್ನು ಸನ್ಮಾನಿಸಲಿಲ್ಲ ಅನ್ನುವ ಸಿಟ್ಟಿಗೆ ಆತ ಒಂದು ಯಾಗ ಮಾಡ್ತಾ ಇದ್ದಾನೆ. ಆ ಯಾಗದಲ್ಲಿ ಎಲ್ಲರನ್ನು ಕರೆಸ್ತಿದ್ದಾನೆ, ನನ್ನನ್ನು ಕರೆಸಲ್ಲ. ಹಾಗಂದಾಗ ಈಕೆ ಹೇಳ್ತಾಳೆ, ಇಲ್ಲ ಇಲ್ಲ, ಇದು ಸರಿ ಇರಲಾರದು. ಬಹುಶಃ ನನಗೆ ಗೊತ್ತಾದಂತೆ ನಾನು ಹೋಗಿ ಬರ್ತೇನೆ. ಬೇಡ ದಾಕ್ಷಾಯಿಣಿ, ಮಾತನ್ನು ಕೇಳಿ ಮೀರಿದರೆ ಕೆಟ್ಟು ಹೋಗುತ್ತೆ. ಬೇಡ, ಇಲ್ಲ ನಾನು ಹೋಗಿ ಬರೋದೆ. ನಂದಿ ಭೃಂಗಿ ಎಂದಾಗ ನಂದೀಶ್ವರನು ಭೃಂಗಿ ಇಬ್ಬರು ಬಂದಿದ್ದಾರೆ. ಹೋಗಿ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ನಗರಕ್ಕೆ ಬಿಟ್ಟು ಬನ್ನಿ. ಸರ್ವಾಲಂಕಾರ ಭೂಷಿತಳಾಗಿ ದಾಕ್ಷಾಯಿಣಿ ತಂದೆಯ ಮನೆಗೆ ಬರ್ತಾ ಇದ್ದಾಳೆ. ತಂದೆಯ ಮನೆಯಲ್ಲಿ ಯಾಗ, ಏನ್ ಅವಿಚ್ಛಿನ್ನವಾದ ಯಾಗ. ಓಂ ಅನಂತ ಜ್ಞಾನನಿಧಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪ ವಾಂಗ್ಮನಸ್ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ರೂಪಾ ವಿದ್ಯುದಗ್ನಿ ಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಚಿಪದರಸ್ತು ಶಂಭು. ಓಂ ಶಾಂತಿ ಶಾಂತಿ ಶಾಂತಿ. ಯಾಗ ಭೂಮಿಯಲ್ಲಿ ದೇವಾನು ದೇವತೆಗಳೆಲ್ಲ ಸೇರಿದ್ದಾರೆ. ಆ ಋತ್ವಿಕರು ಯಾಗದಲ್ಲಿ ಹವಸ್ಸನ್ನು ಅರ್ಪಿಸುವಾಗ ಅವರೇನು ಮಾಡಿದ್ರು, ಇಂದ್ರ ಯೇ ಸ್ವಾಹ ಇಂದ್ರ ಯೇ ತನ್ನವಮಂ ವರುಣ ಯೇ ಸ್ವಾಹ ವರುಣ ಯೇ ತನ್ನವಮಂ ರುದ್ರ ಯೇ ಸ್ವಾಹ ಅನ್ನುವಾಗ ನಂದಿ ಭೃಂಗಿಯರಿಬ್ಬರು ಕರೆತರುತ್ತಿದ್ದಾರಂತೆ ಮಹಾನುಭಾವಳಾದ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ಮನೆಗೆ.

0: ಅಲ್ಲಿ ಋತ್ವಿಕರು ರುದ್ರಯೇ ಸ್ವಾಹ ಅನ್ನುವಾಗ ದೂರದಲ್ಲಿ ನಿಂತಿದ್ದಂಥ ದಕ್ಷ ಬ್ರಹ್ಮ ಏನ್ ಮಾಡಿದ, ನಿಲ್ಲಿ, ಆ ರುದ್ರನಿಗೆ ಹವಿಸ್ಸನ್ನು ಕೊಡಕೂಡದು. ಎದ್ದರು ಅಗಸ್ತ್ಯರು, ಏನಿದು ಮಾತು ಅಯ್ಯ, ತ್ರಿಮೂರ್ತಿಗಳಿಗೆ ನಾವು ಹವಿಸ್ಸನ್ನು ಅರ್ಪಿಸದಿದ್ದರೆ ನಿನ್ನ ಯಾಗ ಸಮಾಪ್ತಿಯಾಗುವುದಾದ್ರೂ ಹೇಗೋ, ನೀವು ಯಾರಿಗಾದ್ರೂ ಅರ್ಪಿಸಿ ಆದರೆ ಆ ಶಿವನಿಗೆ ಮಾತ್ರ ಸಲ್ಲದು. ಅಲ್ಲೇ ಬಾಗಿಲಲ್ಲಿ ನಿಂತಿದ್ದಳಂತೆ ಮಹಾನುಭಾವರಾದ ದಾಕ್ಷಾಯಿಣಿ. ಆ ನಿಂತಿದ್ದ ದಾಕ್ಷಾಯಿಣಿ ಏನು ಮಾಡಿದ್ದಾಳೆ, ಅಪ್ಪ ಅಪ್ಪ ಅಂದ್ರೆ ತಿರುಗಿ ನೋಡಿದ ಈ ದಕ್ಷ ಬ್ರಹ್ಮ, ಓಹೋ ದಾಕ್ಷಾಯಿಣಿ, ನಿನ್ನ ಗಂಡ ಹೇಳಿ ಕಳಿಸಿದ್ನ, ಇಲ್ಲದೆ ಇರುವ ಗೌರವವನ್ನು ತಂದುಕೊಡು ಎಂದು, ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು, ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು? ಹಾಗಂದ ಕೂಡಲೇ ಈ ದಾಕ್ಷಾಯಿಣಿ ಹೇಳ್ತಾಳಪ್ಪ, ಗಂಡನ ಸಂಗಡ ತೌರು ಮನೆ ಎಂದರೆ ಹಾಗೆ ಹೀಗೆ ಎಂದು ಬಹುವಾಗಿ ವಿಧವಾದ ವಾದವನ್ನು ಮಾಡಿ ಬಂದ ಮಗಳಿಗೆ ತಂದೆ ಕೊಡುವ ಕೊಡುವಳಿ ಇದೇನಪ್ಪ, ಅಪ್ಪ ಇದು ನ್ಯಾಯವೇನೋ ನಿನಗೆ, ಇವಂದ ನ್ಯಾಯ, ಆ ನ್ಯಾಯವನ್ನು ಹೋಗಿ ಕೇಳು ನಿನ್ನ ಗಂಡನನ್ನ, ಎಲ್ಲರೂ ನನಗೆ ಗೌರವವನ್ನು ಕೊಡುತ್ತಿದ್ದರೆ ನಿನ್ನ ಗಂಡ ಮಾತ್ರ ಗೌರವವನ್ನು ಕೊಡದೆ ಅವಮಾನ ಮಾಡಿದರೆ ಅದನ್ನು ಕೇಳು. ಈಕೆ ಅಂದ್ಲಪ್ಪ, ಸರ್ವಲೋಕ ಕೊಡೆಯನಾಗಿರುವ ನನ್ನ ಪತಿಯಲ್ಲಿಯೂ ನೀನು ಗೌರವವನ್ನು ಅಪೇಕ್ಷೆ ಪಡುವುದು ತಪ್ಪಲ್ಲವೇನಪ್ಪ, ಓಹೋ ಸರ್ವಲೋಕ ಪತಿಯೋ ನಿನ್ನ ಪತಿ, ತಿನ್ನಲನ್ನವಿಲ್ಲದೆ ತಿರುಪೈ ಅನ್ನವನ್ನೆತ್ತು ಮೆರೆಯುವವನು, ಧರಿಸಲಾಭರಣವಿಲ್ಲದೆ ರುಂಢಮಾಲೆಯನ್ನು ಧರಿಸುವವನು, ಉಡುಗೆ ಇಲ್ಲದೆ ಗಜ ಚರ್ಮವನ್ನುಟ್ಟವನು, ಇರಲು ಎಡೆಯಿಲ್ಲದೆ ಆ ಸ್ಮಶಾನದಲ್ಲಿ ವಾಸ ಮಾಡುವವನು, ಆಯುಧವೋ ತ್ರಿಶೂಲ, ವಾದ್ಯವೋ ಢಮರುಗ, ವಾಹನವೋ ಎತ್ತು, ಹೋಗಿ ಯಾರಿಗೆ ಹೇಳುವೆ ಈ ಗಮ್ಮತ್ತು. ಹಾಗಂದ ಕೂಡಲೇ ಈ ಕೂತಿದ್ದಂತಹ ದಾಕ್ಷಾಯಿಣಿ ಎದ್ದು ಹೇಳಿದ್ದಾಳೆ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ. ಎಂಥ ಮಾತು ಹೇಳ್ತಾಳೆ ಅಂದ್ರೆ, ಏನಂದೆ, ನನ್ನ ಗಂಡನ ಬಗ್ಗೆ ಮಾತನಾಡುತ್ತಿದ್ದೀಯ, ಈ ಒಂದು ಮಾತನ್ನು ಕೇಳು, ಜಗತ್ತಿನ ಜನಗಳಿಗಾಗಿ ಸರ್ವಸ್ವವೊಂದು ತ್ಯಾಗ ಮಾಡಿದ ತ್ಯಾಗಮೂರ್ತಿ ನನ್ನ ಗಂಡ, ಉಡಲಕ್ಕಾಗಿ ಪೀತಾಂಬರವನ್ನ ಕಿನಕಾಪಿನ ವಸ್ತ್ರಗಳನ್ನೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಗಜ ಚರ್ಮವನ್ನುಟ್ಟು ತಿರುಗಿದ, ಗಂಧಪುರುಗು ಅತ್ತರ ಜವ್ವಾದ ಲೇಪನೆಗಳೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಕೇವಲ ಚಿತಾಭಸ್ಮವನ್ನು ಧರಿಸಿ ತಿರುಗಿದ, ಕತ್ತಿ ಕಠಾರಿ ಅಂಬು ಈಟಿ ಭವಣೆ ಭರ್ಚಿ ಕಲ್ಲುಗಳಲ್ಲೆಲ್ಲ ಮಾನವರಿಗೆ ಕೊಟ್ಟು ತಾನು ತ್ರಿಶೂಲವನ್ನು ಹಿಡಿದು ತಿರುಗಿದ, ಢಮರಗ ವೀಣಾ ವೇಣು ಗಾನಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕೇವಲ ಢಮರಗವನ್ನು ಹಿಡಿದು ತಿರುಗಿದ, ಕುದುರೆ ಆನೆ ಒಂಟೆಗಳನ್ನೆಲ್ಲ ನಿಮಗೆ ಕೊಟ್ಟು ತಾನು ಎತ್ತನ್ನೇರಿ ತಿರುಗಿದ, ರಕ್ತ ಮುತ್ತು ಪಚ್ಚೆ ಬರಗಿದ ಗೋಮೇನಿಗೆ ಅವಳ ಪುಷ್ಯರಾಗ ಬಂಗಾರ ಬೆಳ್ಳಿಗಳೆಲ್ಲ ನಿಮಗೆ ಕೊಟ್ಟು ಕೇವಲ ರುದ್ರಾಕ್ಷಿಯನ್ನು ಹಾಕಿ ರುಂಢಮಾಲೆಯನ್ನು ಹಾಕಿ ತಿರುಗಿದ, ಬಂಗಾರ ಬೆಳ್ಳಿ ಪಾತ್ರೆಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕಪಾಲವನ್ನು ಹಿಡಿದು ತಿರುಗಿದ, ಊರಿನ ಸಹವಾಸ ಊರಿನ ಜನಗಳಿಗೆ ಕೊಟ್ಟು ತಾನು ಸ್ಮಶಾನವಾಸನಾಗಿ ಬಾಳುತ್ತಾ ಇದ್ದಾನೆ. ಇಷ್ಟೆಲ್ಲ ಉಪಕಾರವನ್ನು ಮಾಡಿದರು, ಜಗವನೆಲ್ಲ ನುಂಗುವ ವಿಷವೆದ್ದಾಗ ಆ ಜಗ ನುಂಗುವುದು ಬೇಡ ನಾನು ಹೋದರು ಚಿಂತೆ ಇಲ್ಲ ಎಂದು ವಿಷಪಾನವನ್ನು ಮಾಡಿದ ವಿಷಕಂಠ ನೀಲಕಂಠ, ಭಕ್ತವತ್ಸಲನಾದ ನನ್ನ ಪತಿಯನ್ನ ಈ ರೀತಿ ಮಾತನಾಡ್ತಿರುವ ನೀನು ನರಕ ಭಾಜನಾಗುವ ಎಚ್ಚರಿಕೆ. ಅಂದರೆ ಇದರರ್ಥ, ಹೆಂಡತಿಯಾದವಳು ಗಂಡನ ನಿಂದನೆಯಲ್ಲಿ ಅವಕಾಶ ಕೊಡಬಾರದು. ಬಹುಜನ ಅವಕಾಶ ಕೊಡ್ತಾರೆ, ಏನಮ್ಮ ನಿನ್ನ ಗಂಡ ಎಂತ ಗಂಡ ನಮ್ಮ ಅಂದ್ರೆ, ಅನ್ನಿ ಅನ್ನಿ ಚೆನ್ನಾಗಿ ಅನ್ನಿ, ಊರ್ನವ್ರನ್ನೆಲ್ಲ ಕರ್ಸ್ಕೊಂಬ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಲೋಕಸಭೆ ಅಂಗೀಕಾರ. ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿಂದು ಬ್ರಿಕ್ಸ್ ವೇವ್ ಬಜಾರ್ಗೆ ಚಾಲನೆ, 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, 3 ಭಾರತೀಯ ಅಥ್ಲೀಟ್ಗಳು ಫೈನಲ್ಗೆ. ವಾರ್ತೆಗಳ ವಿವರ: ಲೋಕಸಭೆಯು ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ಅನ್ನು ಅಂಗೀಕರಿಸಿದೆ. ಈ ಮಸೂದೆಯು ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು

0: ಹಣಕಾಸು ಕಾಯ್ದೆ 2026ಕ್ಕೆ ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಈ ಮಸೂದೆಯು ಈ ವರ್ಷದ ಜೂನ್ 5ರಂದು ಹೊರಡಿಸಲಾದ ಆದಾಯ ತೆರಿಗೆ ತಿದ್ದುಪಡಿ ಸುಗ್ರೀವಾಜ್ಞೆ 2026ನ್ನು ಬದಲಾಯಿಸುತ್ತದೆ. ಬಾಹ್ಯ ಆರ್ಥಿಕ ಆಘಾತಗಳ ಪರಿಣಾಮವನ್ನು ತಗ್ಗಿಸುವುದು, ದೇಶೀಯ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಖಚಿತಪಡಿಸುವುದು ಮತ್ತು ಕಾಯ್ದೆಯ ಕೆಲವು ನಿಬಂಧನೆಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಚಾಲ್ತಿಯಲ್ಲಿರುವ ಜಾಗತಿಕ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಿರುವ ಪ್ರಮುಖ ವಲಯಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಹಾರ ಇತ್ಯರ್ಥ ಬ್ಯಾಂಕ್ ಅನ್ನು ಸರ್ಕಾರಿ ಭದ್ರತೆಗಳಲ್ಲಿನ ಹೂಡಿಕೆಗಳ ಮೇಲೆ ಗಳಿಸಿದ ಬಡ್ಡಿಯ ಮೇಲೆ ಆದಾಯ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿ ನೀಡುತ್ತದೆ. ಈ ವರ್ಷದ ಏಪ್ರಿಲ್ 1ರಂದು ಅಥವಾ ನಂತರ ಉಂಟಾಗುವ ಆದಾಯಕ್ಕೆ ವಿನಾಯಿತಿ ಅನ್ವಯಿಸುತ್ತದೆ. ಈ ಹಿಂದೆ ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಬಡ್ಡಿ ಆದಾಯಕ್ಕೆ ಶೇಕಡ 20, ಅಲ್ಪಾವಧಿಯ ಬಂಡವಾಳ ಲಾಭಕ್ಕೆ ಶೇಕಡ 30 ಮತ್ತು ದೀರ್ಘಾವಧಿಯ ಬಂಡವಾಳ ಲಾಭಕ್ಕೆ ಶೇಕಡ 12.5 ತೆರಿಗೆ ವಿಧಿಸಲಾಗುತ್ತಿತ್ತು. ಕೇಂದ್ರ ಸಚಿವ ಸಂಪುಟ ಇಂದು 23,731 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದ ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ ಅನ್ನು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ ಧನ್ ಭಾರತದ ಶುದ್ಧ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ಧ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಈ ಯೋಜನೆಯು 2026-27ರಿಂದ 2035-36ರವರೆಗೆ ಜಾರಿಗೆಯಲ್ಲಿರಲಿದೆ. ಭಾರತದ ಭವಿಷ್ಯದ ಇಂಧನ ಮಿಶ್ರಣದ ಪ್ರಮುಖ ಆಧಾರ ಸ್ತಂಭವಾಗಿ ಜೈವಿಕ ಅನಿಲವನ್ನು ಸ್ಥಾಪಿಸುತ್ತದೆ. ದೇಶೀಯ ಜೈವಿಕ ಅನಿಲ ಸಿಪಿಜಿ ಉತ್ಪಾದನೆಯನ್ನು ಸುಮಾರು 10 ಪಟ್ಟು ಹೆಚ್ಚಿಸುವುದು, ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ದೇಶಾದ್ಯಂತ ಜೈವಿಕ ಆರ್ಥಿಕತೆಯನ್ನು ಸೃಷ್ಟಿಸುವುದು ಈ ಯೋಜನೆಯ ಗುರಿಯಾಗಿದೆ ಎಂದು ವಿವರಿಸಿದರು. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಗುವಾಹಟಿಯ ಬಳಿಯ ಬೈಹರ ಚರಿಯಾಲಿಯಿಂದ ಅಸ್ಸಾಂನ ರಾಷ್ಟೀಯ ಹೆದ್ದಾರಿ 15ರ ಉದ್ದಕ್ಕೂ ತೇಜ್ಪುರದವರೆಗೆ 4 ಪಥದ ಹೆದ್ದಾರಿಯ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ. 8,970 ಕೋಟಿ ರೂಪಾಯಿ ವೆಚ್ಚದಲ್ಲಿ 135.87 ಕಿಲೋಮೀಟರ್ಗಳವರೆಗೆ ರಸ್ತೆ ವಿಸ್ತರಣೆ ಮಾಡಲಾಗುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿ ದೇಶದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ಅಂತಾರಾಷ್ಟೀಯ ಇಂಧನ ಸಮ್ಮೇಳನ ಮತ್ತು ಪ್ರದರ್ಶನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಯೋಜನೆಯಡಿ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿದ್ದು 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಹೆಚ್ಚುವರಿ ವಿದ್ಯುತ್ ಮಾರಾಟದಿಂದ 421 ಕೋಟಿ ರೂಪಾಯಿ ಆದಾಯ ಗಳಿಸಿವೆ ಎಂದು ತಿಳಿಸಿದರು. 2030ರ ವೇಳೆಗೆ ಭಾರತ 500 ಗಿಗಾವ್ಯಾಟ್ಗಳ ಗುರಿ ಸಾಧಿಸುವ ಹಾದಿಯಲ್ಲಿದೆ ಎಂದ ಅವರು, ವಲಯದ ಸವಾಲುಗಳನ್ನು ಎದುರಿಸಲು ಮತ್ತು ಹೊಸ ಅವಕಾಶಗಳನ್ನು ಅನುಸರಿಸಲು ಉದ್ಯಮದ ಪಾಲುದಾರರೊಂದಿಗೆ ನಿಕಟ ಸಂವಾದ ನಡೆಸುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಕ್ರಿಯಾಶೀಲ ಆರ್ಥಿಕತೆಗೆ ಪ್ರಮುಖ ಅಂತಾರಾಷ್ಟೀಯ ಮಾರುಕಟ್ಟೆಯಾದ ಬ್ರಿಕ್ಸ್ ವೇವ್ಸ್ ಬಜಾರ್ ಮುಂಬೈನಲ್ಲಿಂದು ಪ್ರಾರಂಭವಾಗಿದೆ. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ 500ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ಇದು ಒಟ್ಟುಗೂಡಿಸಿದೆ. 2 ದಿನಗಳ ಕಾರ್ಯಕ್ರಮವನ್ನು ಮಹಾರಾಷ್ಟ ಸಾಂಸ್ಕೃತಿಕ ಸಚಿವ ಆಶೀಶ್ ಶೆರಾರ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಚಂಚಲ್ ಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಆಶೀಶ್ ಶೆರಾರ್, ಭಾರತ ಇಂದು ವಿಶ್ವಗುರು ಸ್ಥಾನವನ್ನು ಮರಳಿ ಪಡೆಯುತ್ತಿದೆ. ಈ ಪ್ರಯಾಣದ ಪ್ರಮುಖ ಸ್ತಂಭಗಳಲ್ಲಿ ಆರ್ಥಿಕತೆಯೂ ಒಂದಾಗಿದೆ ಎಂದು ಹೇಳಿದರು. ಬ್ರಿಕ್ಸ್ ವೇವ್ ಬಜಾರ್ ಮೂಲಕ ಕಲೆ ಮತ್ತು ತಂತ್ರಜ್ಞಾನದ ನಡುವಿನ ಗಡಿಗಳು ಕರಗುತ್ತವೆ, ಜಾಗತಿಕ ಸೃಜನಶೀಲ ಆರ್ಥಿಕತೆಯ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದ ಅವರು, ಯುವ ಸೃಷ್ಟಿಕರ್ತರನ್ನು ಪ್ರೋತ್ಸಾಹಿಸಲು ಮತ್ತು ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಒದಗಿಸುವಂತೆ ಉದ್ಯಮಿಗಳನ್ನು ಒತ್ತಾಯಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ UG ಪರೀಕ್ಷೆ

0: ಕಂಪ್ಯೂಟರ್ ಆಧಾರಿತ ಸ್ವರೂಪಕ್ಕೆ ಬದಲಾಯಿಸುವ ಬಗ್ಗೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ಅಖಿಲ ಭಾರತ ವೈದ್ಯಕೀಯ ಸಂಘಗಳ ಒಕ್ಕೂಟ ಸೇರಿದಂತೆ ಅರ್ಜಿದಾರರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಮುಂದಿನ ವಿಚಾರಣೆಯನ್ನ ಇದೇ 19ಕ್ಕೆ ನಿಗದಿಪಡಿಸಿದೆ. ನೀಟ್ ಯುಜಿ ಪರೀಕ್ಷೆಯನ್ನ ಕಂಪ್ಯೂಟರ್ ಆಧಾರಿತ ಸ್ವರೂಪದಲ್ಲಿ ಒಂದೇ ಹಂತದಲ್ಲಿ ಅಥವಾ ಜಂಟಿ ಪ್ರವೇಶ ಪರೀಕ್ಷೆಯಂತೆಯೇ ಎರಡು ಹಂತದ ಮಾದರಿಯಲ್ಲಿ ನಡೆಸುವ ಬಗ್ಗೆ ಪರಿಗಣಿಸುತ್ತಿರುವುದಾಗಿ ಕೇಂದ್ರ ಸರ್ಕಾರ ನ್ಯಾಯಾಲಯಕ್ಕೆ ತಿಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವ್ಯವಸ್ಥಿತ ವೈಫಲ್ಯಗಳನ್ನು ತೊಡೆದುಹಾಕಲು ನೀಟ್ ಪರೀಕ್ಷೆ ನಡವಳಿಕೆಯ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. 2013ರಲ್ಲಿ ಮಾಜಿ ಸಹೋದ್ಯೋಗಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಇಂದು ತೆಹಲ್ಕಾ ಮಾಜಿ ಸಂಪಾದಕ ತರುಣ್ ತೇಜ್ಪಾಲ್ ಅವರನ್ನು ದೋಷಿ ಎಂದು ತೀರ್ಪು ನೀಡಿದೆ. ಬಾಂಬೆ ಹೈಕೋರ್ಟ್ನ ಗೋವಾ ಪೀಠದ ನ್ಯಾಯಮೂರ್ತಿಗಳಾದ ನೀಲಾ ಗೋಖಲೆ ಮತ್ತು ಅಮಿತ್ ಜಮ್ಸಂದೇಕರ್ ಅವರಿದ್ದ ವಿಭಾಗೀಯ ಪೀಠ ತೇಜ್ಪಾಲ್ ಅವರನ್ನು ಭಾರತೀಯ ದಂಡ ಸಂಹಿತೆಯ ನಿಬಂಧನೆಗಳ ಅಡಿಯಲ್ಲಿ ದೋಷಿ ಎಂದು ತೀರ್ಪು ನೀಡಿದೆ. 2013ರ ನವೆಂಬರ್ನಲ್ಲಿ ಗೋವಾದಲ್ಲಿ ನಡೆದ ಥಿಂಕ್ ಫೆಸ್ಟ್ ಕಾರ್ಯಕ್ರಮದ ಸಂದರ್ಭದಲ್ಲಿ ತೇಜ್ಪಾಲ್ ಹೋಟೆಲ್ ಲಿಫ್ಟ್ನಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಮಾಜಿ ಸಹೋದ್ಯೋಗಿಯೊಬ್ಬರು ಆರೋಪಿಸಿದ್ದಾರೆ. 2021ರಲ್ಲಿ ವಿಚಾರಣಾ ನ್ಯಾಯಾಲಯ ಅವರನ್ನು ಖುಲಾಸೆಗೊಳಿಸಿದ ನಂತರ ಗೋವಾ ಸರ್ಕಾರ ಹೈಕೋರ್ಟ್ನಲ್ಲಿ ತೀರ್ಪನ್ನು ಪ್ರಶ್ನಿಸಿತ್ತು. ಅಮೆರಿಕದ ಯೂಜಿನ್ನಲ್ಲಿ ನಡೆದ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಜಾವೆಲಿನ್ ಎಸೆತಗಾರರಾದ ಆಶಿಶ್ ಯಾದವ್ ಮತ್ತು ಟಿ ಧರಣಿಧರನ್ ಹಾಗೂ ಡಿಸ್ಕಸ್ ಎಸೆತಗಾರ ಅಮಾನತ್ ಕಾಂಬೋಜಿ ತಮ್ಮ ವಿಭಾಗಗಳಲ್ಲಿ ಫೈನಲ್ ತಲುಪಿದ್ದಾರೆ. ಫೈನಲ್ ಪಂದ್ಯಗಳು ಭಾನುವಾರ ನಡೆಯಲಿವೆ. ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ಆಯ್ಕೆ ಆಯೋಗದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 13ನೇ ದಿನಕ್ಕೆ ಕಾಲಿಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳಿಗಾಗಿ ರಾಂಚಿಯ ಜೈಪಾಲ್ ಸಿಂಗ್ ಮುಂಡಾ ಕ್ರೀಡಾಂಗಣದಲ್ಲಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಏತನ್ಮಧ್ಯೆ ಈ ವಿಷಯವು ಮಳೆಗಾಲದ ಅಧಿವೇಶನದ ಆರಂಭಿಕ ದಿನದಂದು ಜಾರ್ಖಂಡ್ ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಕೋಲಾಹಲಕ್ಕೆ ಕಾರಣವಾಯಿತು. ಈ ವಿಷಯದ ಬಗ್ಗೆ ಬಿಜೆಪಿ ಮತ್ತು ಎನ್ಡಿಎ ಶಾಸಕರು ವಿಧಾನಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿಗಳ ರಾಜೀನಾಮೆ ಮತ್ತು ಆರೋಪದ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯಿಸಿದರು. ರಾಂಚಿ ಮತ್ತು ಲಕ್ನೋದಿಂದ ಇನ್ನು 5 ಆರೋಪಿಗಳನ್ನು ಸಿಐಡಿ ಬಂಧಿಸಿದ್ದು ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 19 ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರಾದೇಶಿಕ ಸೇನೆಯು ನಾಗರಿಕ ಸೈನಿಕ ಪರಿಕಲ್ಪನೆಯ ಜೀವಂತ ಪ್ರತಿರೂಪವಾಗಿದ್ದು ದೇಶದ ಗಡಿ ರಕ್ಷಣೆ, ಆಂತರಿಕ ಭದ್ರತೆ ಹಾಗೂ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪ್ರಾದೇಶಿಕ ಸೇನೆ ಕುರಿತ ರಕ್ಷಣಾ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸುಮಾರು 44,400 ಸಿಬ್ಬಂದಿ ಮತ್ತು 59 ಘಟಕಗಳನ್ನು ಹೊಂದಿರುವ ಪ್ರಾದೇಶಿಕ ಸೇನೆ ಕೇರಳ ಪ್ರವಾಹ, ಒಡಿಶಾ ಚಂಡಮಾರುತ ಹಾಗೂ ಅಸ್ಸಾಂ ಪ್ರವಾಹದ ಸಂದರ್ಭದಲ್ಲಿ ಪರಿಹಾರ, ರಕ್ಷಣಾ ಮತ್ತು ವೈದ್ಯಕೀಯ ನೆರವು ಒದಗಿಸಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಲೋಕಸಭೆ ಅಂಗೀಕಾರ. ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿಂದು ಬ್ರಿಕ್ಸ್ ವೇವ್ ಬಜಾರ್ಗೆ ಚಾಲನೆ, 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, 3 ಭಾರತೀಯ ಅಥ್ಲೀಟ್ಗಳು ಫೈನಲ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ನನ್ನ ಅನ್ಸಿ ಅವ್ರಿಗೆ ಬುದ್ಧಿ ಬರಲಿ ಎಲ್ಲಾದ್ರೂ ಉಂಟೆ. ಸತಿಗೆ ಪತಿಯೇ ದೈವ, ಅವರೇನಾದ್ರೂ ಆಗಿರ್ಲಿ ಅದೊಂಥರ ಚಿಂತೆ ಇಲ್ಲ. ಆದರೆ ಈ ಆಧುನಿಕ ಪ್ರಪಂಚ ಒಂದು ಮಾತು ಹೇಳುತ್ತೆ, ಇವೆಲ್ಲ ಸುಳ್ಳು, ಗಂಡನೇ ದೇವರು ಅಂತ ಹೇಳಿ ಹೆಂಡತಿಯನ್ನ ಬಲಿ ಕೊಡ್ತಿದ್ದೀರಾ ನೀವು ಅಂತ. ಗಂಡ ಅನ್ನೋ ಶಬ್ದಕ್ಕೆ ಅನ್ವರ್ಥವಾದವನೇ ಗಂಡ. ಶ್ರೀರಾಮನಿಗೆ ಸೀತೆಯೇ ಹೆಂಡತಿ, ಸೀತೆಗೆ ರಾಮನೇ ಗಂಡ. ಅದಲ್ಲದೆ ಇನ್ಯಾವುದು ಇಲ್ಲವೇ ಇಲ್ಲ. ಗಂಡ ಹೆಂಡರನ್ನೋ ಶಬ್ದ ನಮ್ಮ ಸಿವಲ್ಲಿಗೂ ಅಷ್ಟೇ. ಆಯಾಸಪಟ್ಟು ಮನೆಗೆ ಬಂದ ಗಂಡನನ್ನ ಓಡಿ ಹೋಗಿ ಕೈ ಹಿಡಿದು ಕರತಂದು ತಾವು ಮಾಡಿರುವ ಅಡಿಗೆಯನ್ನು ಮಾಡಿ ಬಡಿಸಿ ಆ ಬಿಸಿ ಬಿಸಿಯಾದ ಅಡಿಗೆ ಗಂಡ ತಿಂತಿದ್ರೆ ನಗ್ನಗ್ತ ಕೂತ್ಕೊಂಡು, ಏನ್ರಿ ಸಮಾಚಾರ ಗೊತ್ತಾಯ್ತಾ ನಿಮಗೆ, ಏನೇ ಆಕಾಶ ಕೊಳಚ ಕೆಳಗೆ ಬಿದ್ದೋಯ್ತು ಅಂತ ಕಂಡ್ರಿ. ಹಾ

ಹೇಳಿದ್ದೆ ತಿರ್ಗ ಹೋಗ ಹಂಗೆ ಕೂತ್ಕೊಂಡ್ಬಿಡ್ತದೆ ಕಣ್ರಿ. ಯಾಕೆ ಈ ಕತೆ ಹೇಳಿದ್ಲ ಅಯ್ಯಮ್ಮ ಅಂದ್ರೆ ಗಂಡ ಹೊಟ್ಟೆ ತುಂಬ ತಿನ್ಲಿ. ಆ ಭಾವನೆ ಇಲ್ಲದೆ ಬಹುಜನ ಹೆಣ್ಣು ಮಕ್ಕಳು ಗಂಡನ ಮೇಲೆ ದ್ವೇಷವನ್ನು ಕಾರಿ ಊಟಕ್ಕೆ ಇಟ್ಬಿಟ್ಟು ಅಳತಾ ಕೂತ್ಕೊಂಡ್ಬಿಡ್ತಾನೆ. ಯಾಕೆ ಅಳತೀಯ, ನಿಮ್ಮನ್ನು ಕಟ್ಕೊಂಡಾಗಲಿಲ್ಲ ಇದೇ ಹೇಳ್ಕೊಳ್ಳೆ. ಆಗೇನಾಗುತ್ತೆ ಅಂದ್ರೆ ಆಯಮ್ಮನ ಸತಿಯಂತಾಗಲಿ

ಬೇಡ ಬೇಡ, ಸೌರಮನೆ ಎಂಬ ಅಭಿಮಾನದಿಂದ ನೀನು ಹೋಗ್ತಿದ್ದೀಯ, ನಿನಗೆ ಅವಮಾನವಾಗುತ್ತೆ ಅಂತ ಸರಿಯಾದ ರೀತಿಯಲ್ಲಿ ಮಾನವನೆ ಕೊಟ್ಟೆ ಅಪ್ಪ, ಮಾನವನ ಕೊಟ್ಟೆ ಎಂದ ಕೂಡಲೇ ಆ ದಕ್ಷ ಬ್ರಹ್ಮ ಹೇಳಿದ, ನಿನ್ನನ್ನು ಬಾ ಎಂದವರು ಯಾರು? ಆಗ ಆಕೆ ಹೇಳ್ತಾಳೆ, ಹೌದಪ್ಪ ನೀನು ಕೇಳುವ ಪ್ರಶ್ನೆ ನಿಜ, ನಿನ್ನನ್ನು ಬಾ ಎಂದವರು ಯಾರು ಅಂದ್ರೆ ಯಾರು ಬಲ್ಲಿಯ ಅಪ್ಪ? ಯಾವುದು ಅದ ನೋಡು, ಅತ್ತ ನಿಂತಿದೆ ನೋಡು, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸುತ್ತಿತ್ತು ಬುತ್ತಿತ್ತು ಎನ್ನನ್ನು ಸಾಕಿದ ಹೆತ್ತವ್ವನ ಒಡಲು, ಆ ಒಡಲು ಕರೆಯಿದ್ದು ಬಾ ಎಂದು. ಅಪ್ಪ ಓಡಾಡುವಾಗ ನನ್ನ ಸಂಗಡದಲ್ಲಿ ನಲಿದಾಡಿದ ಈ ಗಿಡ ಮರಗಳು, ಆ ಬಾಂದೊರೆಯು, ಆ ನದಿಯ ತೀರಗಳು, ನನ್ನ ಸಖಿಯರು ಋಷಿಮುನಿಗಳು ಇವರುಗಳೆಲ್ಲರ ಆ ಸಂಘದಿಂದ ಆದ ಆನಂದ ಎಂಬುದೇ ನನ್ನನ್ನು ಕರೆಯುತ್ತೇ ವಿರಹ, ನಿನ್ನನ್ನು ಕಂಡು ಬಂದವಳಲ್ಲ, ಇನ್ನಿರಬಾರದು ಯಜ್ಞೇಶ್ವರ ಪ್ರಕಟನಾಗು. ಯಾಗ ಮಂದಿರದಲ್ಲಿ ಪ್ರಕಟನಾಗು ಅಂದ ಕೂಡಲೇ ಬೆಂಕಿ ಧಗ ಧಗ ಧಗ ಧಗ ಜ್ವಲಿಸಿದರೆ ಈ ತಾಯಿ ಆ ಅಗ್ನಿ ಪ್ರವೇಶ ಮಾಡಕ್ ಹೋದ್ಲಂತೆ ಯಜ್ಞೇಶ್ವರನ ಭಯ ಬಂದ್ಬಿಡ್ತು. ಹುಯ್ಯಪ್ಪ ಜಗಜ್ಜನನಿಯಾದ ಆದಿಶಕ್ತಿಯನ್ನು ನಾನು ಸುಡೋದು ಅಂದ ಅರ್ಥವೇನು? ತಣ್ಣಗಾಗ್ಬಿಡ್ತು. ತಣ್ಣಗಾದ್ರೆ ಈ ಜಗಜ್ಜನನಿ ಕೇಳ್ತಾಳೆ, ಅಯ್ಯ ನನ್ನನ್ನು ನಿನ್ನ ಜ್ವಾಲೆಯಲ್ಲಿ ಮರೆ ಮಾಡು, ಸದ್ಯಕ್ಕೆ ನಾನಿಲ್ಲಿರುವುದು ಬೇಡ, ಪ್ರತ್ಯಕ್ಷರಾಗು. ಅದಂದ ಕೂಡಲೇ ಧಗ ಧಗ ಧಗ ಧಗ ಮಹಾದೇವತ್ತ ಹಾರಿಬಿಟ್ಲು ತಾಯಿ. ಹಾರಿದರೆ ದೂರದಿಂದ ನೋಡಿದ ನಂದಿ ಭೃಂಗಿಯರು, ಅಮ್ಮ ಅಮ್ಮ ಅಮ್ಮ, ಓಡಿ ಹಿಂತಿರುಗಿ ಬಂದರು. ಓಡಿ ಬಂದಿದ್ದೆ ಪರಮಾತ್ಮನಿಗೆ ಹೇಳಿದರು, ಸ್ವಾಮಿ ಸ್ವಾಮಿ ಎಲ್ಲವನ್ನು ಬಲ್ಲ ಶಿವ, ಏನಾಯಿತು ನಂದಿ? ಸ್ವಾಮಿ ಅಮ್ಮನನ್ನ ಬಲು ವಿಧವಾದ ಹೀನ ನುಡಿಗಳಲ್ಲಿ ನೋಯಿಸಿದನ ದಕ್ಷ ಬ್ರಹ್ಮ, ಅಪಮಾನವನ್ನು ಸಹಿಸದಲೇ ತಾಯಿ ಹಾರಿದಳು ಅಗ್ನಿಯೊಳಗೆ, ಜ್ವಾಲೆಯಲ್ಲಿ ಬಲಿಯಾದಳು ಸ್ವಾಮಿ. ಈ ಪರಮಾತ್ಮ ಕೂತಿದ್ದವರೇನು ಮಾಡಿದರಂತೆ, ದಾಕ್ಷಾಯಿನಿ. ಇಲ್ಲಿ ಒಂದು ಮಾತು ಹೇಳಿ ಬಂದಕ್ಕೆ ಹೋಗಬೇಕು. ಸರ್ವಲೋಕವಲ್ಲಭನಾದ ಶಿವರಿಗೆ ದಾಕ್ಷಾಯಿಣಿ ಎಂಬ ಹೆಣ್ಣು ಹೋದಳು ಎಂಬ ಚಿಂತೆಯೇ ಅಲ್ಲ, ನನ್ನ ಮನಸ್ಸಿನ ಶಾಂತಿಯನ್ನ ಕಲಕಿದನಲ್ಲ ದಕ್ಷ ಬ್ರಹ್ಮ, ಎದ್ದೊಡನೆಯೇ ಒಂದು ಸಲ ಆರ್ಭಟಿಸಿ ಸಿಟ್ಟಿನಿಂದ ಜಲೆಯನ್ನ ಭರ್ರನೆ ತಿರುಗಿ ನನಗೊಂದು ಸಲ ಹಳಲು, ವೀರಭದ್ರ ವೀರಭದ್ರ ಅಂದಾಗ ಭೂಮಿ ಧರ್ಮನ ಬಾಯಿಬಿಟ್ಟಿದೆ, ಅನಂತ ಹಸ್ತಗಳಿಂದ ಅನಂತ ಆಯುಧಗಳನ್ನೆಲ್ಲವನ್ನು ಬಿಡಿದು ಅಪ್ಪರಿಸಿ ಆರ್ಭಟಿಸುತ್ತಲಿ ಕೆಂಗಣ್ಣನ್ನು ಕಾರು ಬಲಿ ಕೆಂಜಡ ಎಂಬ ತಿರುಗುತ್ತಲಿ ಕರದೊಳಗೆ ಬಿಡಿದ ಕರವಾಳದಿಂದಲೇ ಎದುರಾದವರ ಶಿರವನ್ನೆಲ್ಲ ಛೇದಿಸುವನೆಂಬ ಆರ್ಭಟದಿಂದಲೆದ್ದ ವೀರಭದ್ರ. ವೀರಭದ್ರ ಎದ್ದೊಡನೆಯೇ ಪರಮಾತ್ಮ ಹೇಳಿದರಂತೆ, ಹೋಗು, ಅಹಂಕಾರದಿಂದ ಮೆರೆಯಬಹುದಾದ ಆ ದಕ್ಷ ಬ್ರಹ್ಮನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ ಬಾ. ಭೂತಗಣಗಳನ್ನೆಲ್ಲ ಕರ್ಕೊಂಡು ಹೊರಟ, ಭೂತಗಳೆಲ್ಲ ಹೊರಟಿವೆ. ಈ ಯಾಗ ಮಂದಿರದಲ್ಲಿ ದಕ್ಷ ಬ್ರಹ್ಮ ನಿಂತಿದ್ದ, ಒಬ್ಬ ಸೇವಕ ಓಡ್ ಬಂದ, ಮಹಾಸ್ವಾಮಿ ಮಹಾಪ್ರಭು ಏನು ಸ್ವಾಮಿ, ಕೈಲಾಸದಿಂದ ಸೈನ್ಯ ಬರ್ತಾ ಇದೆ. ದಕ್ಷ ಬ್ರಹ್ಮ ಹೇಳಿದ, ಹೆದರಬೇಡಿ, ಕೈಲಾಸದವರಾದ್ರೆ ಭಯವೇನು, ನಮ್ಮ ಸೈನ್ಯವನ್ನೆಲ್ಲ ಕರ್ಕೊಂಡು ಹೋಗಿ. ಅವನಂದ, ಸ್ವಾಮಿ ಬರ್ತಾ ಇರೋ ಜನ ಅಲ್ಲ, ಮತ್ತಿನ್ನೇನು ಭೂತ, ಸ್ವಾಮಿ ಬರ್ತಿರೋವೆಲ್ಲ ದೆವ್ವ ಭೂತ, ನಿಂತಿದ್ರಲ್ಲ ಅವರೆಲ್ಲರೂ ದೆವ್ವಾನೇ ಅನ್ನೋ, ನಮ್ ಜನ ನೀ ಹೆದರಿಸೋದೆ ಅದೊಂದು. ಈ ಹರಿಕಥೆ ಕೇಳ್ಕೊಂಡು ಹೋಗೋರನ್ನ ಭೋಜನ ಎದುರಿಸ್ತಾರೆ, ಮನೆಗೆ ಹೋಗ್ತಾ ಇದ್ದೀರಾ, ಹ್ಮ್ ಆ ಹುಣಸೆ ಮರದ ಹತ್ರ ಸ್ವಲ್ಪ ಹುಷಾರಾಗಿ ಹೋಗಿ, ಅಲ್ಲೇನು ಇರಲ್ಲ, ಇವ್ರಂದ್ಮೇಲೆ ಏನೋ ಕೂತ್ಕೊಂಡಂಗ ಆಗ್ತದೆ. ಈ ಪೂರ್ವಕಾಲದಲ್ಲಿ ಪೋಸ್ಟ್ ಮ್ಯಾನ್ಗಳು ಕುದುರೆ ಮೇಲೆ ಕೂತ್ಕೊಂಡ್ಬಿರೋರು, ಒಬ್ಬ ಪೋಸ್ಟ್ ಮ್ಯಾನ್ ಅಮಾವಾಸ್ಯೆ ಗೊತ್ತಿಲ್ಲ ಪಾಪ, ಅವನು ಕುದುರೆ ಮೇಲೆ ಕೂತ್ಕೊಂಡು ಹೊರಟುಬಿಟ್ಟ, ಪಕ್ಕದೂರ್ಗೆ ಹೊಕ್ಕಾಗ್ದ ತರೋಣ ಅಂತ. ಕುದುರೆ ನಿಧಾನವಾಗಿ ಹೋಗ್ತಿತ್ತು, ಇವನು ಸೋಮಾರಿ, ಎಲ್ಲದರಲ್ಲಿ ತೂಗುಡಿಸೋ ಅಭ್ಯಾಸ, ಇವನು ಹೋಗ್ತಾ ಹೋಗ್ತಾ ತೂಗುಡಿಸ್ಬಿಟ್ಟು ಆ ಕುದುರೆಗೂ ನಿದ್ದೆ ಬಂದ್ಬಿಡ್ತು. ಅದು ಬರ್ತಾ ಬರ್ತಾ ಊರಿಗೆ ಬರೋಕ್ ಬದಲು ಸ್ಮಶಾನಕ್ಕೆ ಬಂದ್ಬಿಡ್ತು. ಕಣ್ಬಿಟ್ಟು ನೋಡಿದ, ಬರೀ ಬೆಂಕಿ ಕಾಣಿಸ್ತು. ಏನಪ್ಪ ನಿದ್ದೆ ಬರ್ತಾ ಇದೆಯಲ್ಲ, ಸ್ಯಾರಿ ಇಲ್ಲೇ ಮಲಗಿದ್ ಬೆಳಗ್ಗೆ ಎದ್ದೋದ್ರೆ ಆಯ್ತು ಅಂತ ಹೇಳಿದ್ದೆ. ಆ ಕುದುರೆ ತಗೊಂಡೋಗ ಒಂದು ಹುಣಸೆ ಮರಕ್ಕೆ ಕಟ್ಟಾಕಿ, ಭಾರಿ ಚಳಿ, ತೊಡಿಯಕ್ಕಾಗದ ಚಳಿ.

0: ಇವನ ಹತ್ರ ಎರಡು ಚೀಲ ಇತ್ತು, ಪೋಸ್ಟ್ ಚೀಲ, ಅದು ಗುಂಡಿಗೆ ಇಷ್ಟಿಷ್ಟುದ್ದ ಇತ್ತು. ಒಂದು ಚೀಲ ತಲೆಗಿದ್ದ ಸೊಂಟಕ್ಕೆ ಹಾಕೊಂಡ, ಇನ್ನೊಂದು ಚೀಲ ಕಾಲಿನಿಂದ ಸೊಂಟಕ್ಕೆ ಹಾಕೊಂಡ. ಆ ಮರದ ಹತ್ರ ಮಲಗಿಬಿಟ್ಟವ್ರು, ಹೊತ್ಕೊಳಕ್ ಹಾಸ್ಕೊಳಕ್ ಎರಡು ಆಗೋಯ್ತು ನೋಡಿ.
1: ಇತ್ತ ಕೆಲ ಊರಲ್ಲ ದೊಡ್ಡ ಶ್ರೀಮಂತ ಕೆಟ್ಟ ನಕ್ಷತ್ರದಲ್ಲಿ ಸತ್ತದ,
0: ಬಂದಿದ್ದವ್ರು ಪತ್ತೆ ಇಲ್ದೆ ಜರಗ್ಬಿಟ್ರು. ಆ ಮನೆಯವ್ರು ಏನ್ ಮಾಡಿದ್ರು, ನಾಲ್ಕು ಜನ ಕೂಲಿ ಆಳನ್ನು ಕರೆಸಿ ಅವ್ರಿಗೆ ದುಡ್ಡು ಕೊಟ್ಟಪ್ಪ ನೀವೇ ತಗೊಂಡ ಕೂತಾಕ್ಬಿಟ್ರು. ಆ ನಾಲ್ಕು ಜನದ ಪೈಕಿಲಿ ಇಬ್ರು ಧೈರ್ಯಸ್ಥರು, ಒಂದಿಬ್ರು ಪುಕ್ಕಲು, ಹೆಣ ಎತ್ಕೊಂಡು ಬರ್ತಾವ್ರೆ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ, ಜೈ ಬೋಲೋ ಹನುಮಾನಕಿ, ಜೈ ಬೋಲೋ ಹನುಮಾನಕಿ, ಜೈ ಬೋಲೋ ಹನುಮಾನಕಿ. ಬರ್ತಾ ಇದ್ದಾರೆ ಸ್ಮಶಾನಕ್ಕೆ ಬರ್ಬೇಕಾದ್ರೆ ಮಧ್ಯ ಒಂದು ಸರ್ವೆ ತೋಪು, ಇವ್ರು ಹೆಣ ನೆತ್ಕೊಂಡು ಹಿಂಗ್ ನುಗ್ಗಿದ್ರು. ಅಲ್ಲೊಬ್ಬ ಹುಚ್ಚ, ಅವನು ಹಗಲು ರಾತ್ರಿ ಸುತ್ತ ಪದ್ಧತಿ, ಅವನ ಎರಡು ಸಾಮ್ರಾಟ ಕಡ್ಡಿ ಎಂಟ್ಸ್ಕೊಂಡು ಕಿವಿಲಿ ಇಟ್ಕೊಂಡ್ಬಿಟ್ಟವ್ರು. ಇವ್ರು ಹಿಂಗ್ ನುಗ್ಗಿದ್ರು, ಅವನು ಹಂಗ್ ನುಗ್ಗಿಬಿಟ್ಟ. ಈ ಹೆಣ ಎತ್ಕೊಂಡಿದ್ರಲ್ಲ, ಈ ಮುಂದ್ಗಡೆ ಇದ್ರಲ್ಲ ಪುಕ್ಕಲು, ಅವರಿಬ್ರು ಹಿಂಗ್ ನೋಡಿದ್ರು. ಒಬ್ಬ ಅಲ್ಲೇ ನಡ್ಗಕ್ ಶುರು ಮಾಡಿಬಿಟ್ಟ, ಗಡ ಗಡ ಗಡ ಗಡ ಗಡ ಗಡ ಗಡ ಹಿಂದ್ಗಡೆ ಇರೋಲ್ಲ ಏನೋ ಅಂದ್ರೆ, ಒಬ್ಬ ಬೋ ಬೋ ಬೋ ಬೋ ಅಂದ, ಇನ್ನೊಬ್ಬ ದೇ ದೇ ಅವನು ತನ್ನ ಹತ್ರಕ್ಕೆ ಬಂದ್ಬಿಟ್ಟ. ಬಂದ್ರೆ ಈಗ ನಡುಗ್ತಾ ಇರೋರು ಕೂತ್ಕೊಳಕ್ ಶುರು ಮಾಡ್ಬಿಟ್ರು. ಹಿಂದ್ಗಡೆ ಇರ್ಲೇ ಎತ್ತಾಕ್ಬಿಡ್ತಿರಲ್ಲ ಹೆಣ, ಅಯ್ಯೋ ಇವ್ರ ಮನೆ ಹಾಳಾಗ ಹೋಯ್ತಲ್ಲೋ, ಏನ್ರೋ ಏನ್ರೋ ಅಂದ್ರೆ ಅವ್ರು ಇಡ್ಡೇ ಬಿಟ್ರು. ಕೆಳಗಡೆ ನಡುಗ್ತಾವ್ರೆ ಅಂತ ಆ ಹುಚ್ಚರೋನ್ ತನ್ನ ತೋಟದ. ಈ ಹಿಂದ್ಗಡೆ ಇದ್ದ ಧೈರ್ಯ ಶಾಲೆಗಳು ಸಿಟ್ ಮಾಡ್ಕೊಂಡ್ರು, ಛೇ ಅವಿವೇಕಿಗಳ, ಇಲ್ಲಿ ನಾವಿಲ್ವೇನ್ರೋ, ಹೆದರ್ಕೊಂಡು ಸಾಯ್ತಿರಲ್ರೋ, ಹೋಗ್ರ ಹಿಂದಕ್ಕೆ ಅಂತ ಅವರಿಬ್ಬರನ್ನು ಹಿಂದಕ್ಕೆ ಕಳಿಸಿ ಧೈರ್ಯ ಶಾಲೆಗಳು ಮುಂದಕ್ಕೆ ಬಂದು ಹೆಣ ನೆತ್ಕೊಂಡು ಸ್ಮಶಾನಕ್ಕೆ ಬಂದ್ರು. ಒಬ್ಬ ಅಂದಲೇ ಕರೆಯೋ ಅವನ್ನ, ಯಾರನೋ ಅದೇ ಹಳ್ಳ ತೋಡೋನ್ ಕರೆಯೋ, ಲೇ ಅವನ ಹೆಸರೇನೋ, ಲೇ ಸುಮ್ಮನ್ ಕೂಗಾಕೋ ಬರ್ತಾನೆ. ಒಬ್ಬೇನ್ ಮಾಡ್ದ, ಅಯ್ಯೋ ಯಾರಪ್ಪ ಇದ್ದೀರಾ ಇಲ್ಲಿಯೋ ಅಂದ. ಈ ಹುಣಸೆ ಮರದ ಹತ್ರ ಪೋಸ್ಟ್ ಮ್ಯಾನ್ ಮಲಗಿದ್ದ, ಅವನ್ ನೋಡ್ದ ಯಾರೋ ಜನ ಬಂದವ್ರ, ಇವ್ರ ಜೊತೆಲಿ ಊರ್ಗಾರ ಹೋಗೋಣ ಅಂತ ಎದ್ದು ಕೂತ್ಕೊಂಡ. ಈ ನಾಲ್ಕ್ ಜನದ ಪೈಕಿಲೊಬ್ಬ ನೋಡ್ದ, ಏನೋ ಅಲ್ಲೇನೋ ಎದ್ದು ಕೂತದೆ. ಈ ಪೋಸ್ಟ್ ಮ್ಯಾನ್ ಎದ್ದು ನಿಂತ್ಕಂಡ, ಆ ಕಟ್ಟಾಕಿದ್ ಕುದುರೆ, ಈ ನಾಲ್ಕು ಜನವು ಪತ್ತೆ ಇಲ್ಲದೆ ಬಂದು ಸೇರ್ಕೊಂಬಿಟ್ಟಿರ್ತೇವೆ. ಬೆಳಗ್ಗೆ ಪೋಸ್ಟ್ ಮ್ಯಾನ್ ಬಂದ್ರು, ಒಬ್ಬೊಬ್ಬನಿಗೂ ಚಳಿ ಜ್ವರ, ಗಡ ಗಡ ಗಡ ಗಡ ಗಡ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೆದರಿಸೋ ಜನವೇ ಹೆಚ್ಚು. ಆ ಭಯ ಬರದೆ ಇರೋದಕ್ಕೆ ಮಕ್ಕಳಿಗೆ ಏನ್ ಮಾಡಬೇಕು ಅಂದ್ರೆ, ಅಭಿಮನ್ಯುವಿನ ಕಥೆ, ಶ್ರೀರಾಮಲಕ್ಷ್ಮಣರ ಕಥೆ, ಮಾರ್ಕಂಡೇಯನ ಕಥೆ, ವೀರಘ್ರಣಿಗಳಾಗಿರ್ತಕ್ಕಂಥ ಭೀಮಾರ್ಜುನರ ಕಥೆ ಇತ್ಯಾದಿಗಳನ್ನು ಹೇಳಿ ಮಕ್ಕಳ ಮನಸ್ಸಿಗೆ ಧೈರ್ಯವನ್ನು ತುಂಬಬೇಕು. ಈಗ ಭೂತಗಳಂಗಳು ಬಂದಾಗ ಆ ಯಾಗ ಮಂದಿರದಲ್ಲಿದ್ದ ದೇವತೆಗಳೆಲ್ಲ ಮಾಯವಾಗಿ ಹೋದರು. ದಕ್ಷ ಬ್ರಹ್ಮನ ಕಡೆಯ ಸೈನಿಕರು ಯುದ್ಧಕ್ಕೆ ಹೋದಾಗ ಎಲ್ಲರೂ ಖಡ್ಗಗಳಿಂದ ದಡ ದಡ ದಡ ಕತ್ತರಿಸಿದರಂತೆ. ಯಾಗ ಮಂದಿರವನ್ನು ಪ್ರವೇಶ ಮಾಡಿದ ದಕ್ಷ ಬ್ರಹ್ಮ ಕೈಗೆ ಸಿಕ್ಕಿದವರನ್ನೆಲ್ಲ ಎತ್ತಿ ಎತ್ತ ಹೊಂಡದಲ್ಲಿ ಹಾಕಿದ. ಆ ನಾನು ನಾನೆಂದು ಬೆರವ ದಕ್ಷ ಬ್ರಹ್ಮನ ತಲೆಯನ್ನೇ ಹಾರಿಸಿದ. ಅಲ್ಲಿ ನಾನು ಅನ್ನೋ ಅಹಂಕಾರ ಹೋಯಿತು ಅನ್ನೋ ಅರ್ಥ. ಹಿಂತಿರುಗಿ ಬರುವಾಗ ಆ ದಕ್ಷ ಬ್ರಹ್ಮನ ಹೆಂಡತಿಯಾಗಿರ್ತಕ್ಕಂಥ ಅವಳು ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿ ಹೇಳ್ತಾಳೆ, ಅಯ್ಯ ಅಮೃತಪಾನ ಮಾಡಿದ ದಕ್ಷ ಬ್ರಹ್ಮನಿಗೂ ಮರಣವೇ. ಅಮ್ಮ ಮುಂದಾಗಬಹುದಾದ ವಿಚಾರವನ್ನ ದೇವತೆಗಳೆಲ್ಲ ಸೇರಿ ಮಾತನಾಡೋಣ ತಾಳಿ. ಪರಮಾತ್ಮನನ್ನು ಕೇಳಿದರಂತೆ, ಆ ನಾನೆಂಬ ಅಹಂಕಾರ ಹೋದ ಮೇಲೆ ಆ ದಕ್ಷ ಬ್ರಹ್ಮನಿಗೆ ಆಡಿನ ತಲೆಯನ್ನಿಟ್ಟರಂತೆ. ಇಲ್ಲಿ ಜಗತ್ರಕ್ಷಕನಾಗಿರ್ತಕ್ಕಂಥ ಪರಮಾತ್ಮ ದಾಕ್ಷಾಯಿಣಿಯು ತನ್ನನ್ನು ಬಿಟ್ಟು ಹೋದನು ಎಂದು ಗೊತ್ತಾದ ಮೇಲೆ ನೇರವಾಗಿ ಹಿಮವತ್ಗಿರಿ ಹತ್ರ ಬಂದಿದೆ, ತಪಸ್ಸುಗೋಸ್ಕರವಾಗಿ ಕುಳಿತು ಬಿಟ್ಟ. ಓ ಶಂಕರನ ತಪವು ಎಂದಿಗೆ ಪ್ರಾರಂಭವಾಯಿತೋ, ಜಗದೊಳಗೆ ಸೃಷ್ಟಿ

ಲಯ. ಈ ಮೂರು ಕಾರ್ಯ ಆಗ್ಬೇಕಲ್ಲ, ಸೃಷ್ಟಿ, ಸ್ಥಿತಿ, ಲಯ. ಇವೆಲ್ಲ ಚಿಕ್ಕಂದಲ್ಲಿ ಸ್ಕೂಲ್ನಲ್ಲಿ ಹೇಳ್ಕೊಡೋರು ನಮಗೆ. ಬ್ರಹ್ಮನ ಕೆಲಸ ಏನಪ್ಪ, ಶಿವನ ಕೆಲಸ ಏನಪ್ಪ ಅಂತ ಹೇಳ್ಕೊಡೋರು. ಈಗ ಏನ್ ಹೇಳ್ಕೊಡೋಕು ಆಗಲ್ಲರಿ, ಯಾಕಂದ್ರೆ ಹೇಳ್ಕೊಡೋರಿಗೆ ಗೊತ್ತಿರಲ್ಲ ಕೆಲವು ಸಮಯ. ಯಾರೋ ಹುಡುಗ ಮೇಷ್ಟ್ರ ಹತ್ರ ಬಂದಂತೆ, ನೋಡಿ ಸರ್ ಇವನು ಎಷ್ಟು ಸುಳ್ಳು ಹೇಳ್ತಾನೆ, ಏನಯ್ಯ ಸೀತೆ ರಾಮನ ಹೆಂಡತಿ ಅಂತಾನೆ, ಹೇಳ್ಬೋದಾ ಸರ್ ಅವನು? ಅಲ್ಲಿಗೆ ಅವನಿಗೆ ಯಾವ ಸೀತೆ ಕತೆ ಅವನು ಹೇಳ್ತಾವನೆ ಅಂತ ಅವನಿಗೆ ಗೊತ್ತಿಲ್ಲ. ರಾಮದೇವರು ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಹೀಗೆ ನಿಂತಿದ್ದಿರ್ತಿದ್ರಂತೆ, ಶಿಷ್ಯ ಗುರುಗಳೇ ಹಾರ ಬೆಂಕಿಲಿ, ಹಾರ್ತೀನಿ ಗುರುವೆ. ನನ್ಯಾರೋ ಒಬ್ರು ತುಮಕೂರಿನಲ್ಲಿ ಹಿಂಗೆ ಮಾಡಿಬಿಟ್ಟಿದ್ರು, ಪ್ರಶ್ನೆ ಕೇಳ್ಬಿಟ್ರು, ರಾಮನ ತಂದೆ ಯಾರು? ನಾನಂದೆ ಅಜಮಹಾರಾಜ. ಅಜಮಹಾರಾಜ ಅಂದ್ರೆ ಅವ್ರೇನಂದ್ಬಿಟ್ರು, ಯಾವನೆಯ ನಿನ್ ಹೇಳ್ಕೊಟ್ಟವನು ಅಂದ್ಬಿಟ್ಟ. ನನಗೆ ನಿಜವೇನೋ ಬೇರೆ ಹೇಳ್ಬಿಟ್ನೋ ಏನೋ ನಾನು ಅಂತ ಒದ್ದಾಡೋಗ್ಬಿಟ್ಟೆ. ಗೊತ್ತಿಲ್ಲ, ಸರಿಯಾಗಿ ನೋಡ್ಕಂಬ, ನಾಳೆ ಬರ್ತೀನಿ ನಿನ್ಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟ. ನಿಜವೇನು ಅಂತ ನಾನು ಪುಸ್ತಕ ಎಲ್ಲ ಹುಡುಕಾಡಿ ಕೊನೆಗೆ ವಾಪಸ್ ಬಂದು ನೋಡಿದ್ರೆ ಅವನ್ ಪತ್ತೇನೆ ಇಲ್ಲ ಕೇಳದವರು. ಈ ಬಹುಜನಕ್ಕೆ ಏನ್ ಕೇಳ್ತೀವಿ ಅಂತ ಗೊತ್ತಿರಲ್ರಿ, ಕೇಳ್ಬಿಡೋದ ಪುಸ್ತಕ ಅಂತ. ಗುರುಗಳ ಹತ್ರ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಎಲ್ಲ ಸಿಗುತ್ತೆ, ಇಲ್ದಿದ ಸಿಕ್ಕಲ್ಲ. ಈ ಮೂರು ದಿವಸದಿಂದ ಈ ಒಂಬತ್ತನೇ ಮಗ್ಗಿ ಭೋಜನ ಕೇಳುತ್ತಿದ್ದಾರೆ. ವಶಿಷ್ಠರಲ್ಲಿ ರಾಮದೇವರು ವಿದ್ಯಾಭ್ಯಾಸ ಮಾಡ್ತಿದ್ರು. ಗುರುಗಳು ಕೇಳಿದ್ರು, ನಿಮ್ಗೆಲ್ಲ ಮಗ್ಗಿ ಬರುತ್ತೇನ್ರಪ್ಪ? ಬರುತ್ತೆ ಗುರುಗಳೇ. ನಿನಗೆ ಎಷ್ಟನೇ ಮಗ್ಗಿ ಬರುತ್ತೋ? ಹದಿನೆಂಟನೇ ಮಗ್ಗಿ. ನಿನಗೋ ಇಪ್ಪತ್ತೆಂಟನೇ ಮಗ್ಗಿ ರಾಮ. ನಿನಗೋ ಗುರುಗಳೇ ನನಗೆ ಒಂಬತ್ತನೇ ಮಗ್ಗಿ. ಆ ಒಂಬತ್ತನೇ ಮಗ್ಗಿಯನ್ನು ಹೇಳು ಅಂದಾಗ ರಾಮದೇವರು ಹೇಳಿದರಂತೆ, ಒಂಬತ್ತೊಂದಲ್ಲಿ ಒಂಬತ್ತೋ ಒಂಬತ್ತೆರಡಲ ಹದಿನೆಂಟು ಒಂಬತ್ತ ಮೂರಲ ಇಪ್ಪತ್ತ ಏಳೋ ಒಬ್ಬ ಅಂದ ತಾಳ. ಗುರುಗಳು ಕೇಳಿದ್ರು, ಯಾಕೋ ಹಿಂಗ ಗುರುಗಳೇ ಮಗ್ಗಿ ಹೇಳೋದು?

ಮಾತುಗಳೇ ಹಿಂಗೆ ಹೇಳ್ತಾ ಕೂತ್ಕೊಂಡ್ರೆ ಒಂದ್ ಮಗ್ಗಿ ಮುಗಿಯೋಕ್ ಮೂರ್ ದಿವಸ ಬೇಕಲ್ಲ, ಮತ್ತಿನ್ಯಾಗೋ ಹೇಳೋದು. ನಾ ಹೇಳ ಗುರುಗಳೇ ಹೇಳಪ್ಪ ಆಗೋಯ್ತೇನೋ. ಓ ಛೇ ಛೇ ರಾಮ, ನೀನೇ ಹೇಳಪ್ಪ. ಹೇಳ್ತಿ ಗುರುಗಳೇ, ಒಂಬತ್ತೆರಡ ಲಕ್ಷ ಹದಿನೆಂಟು, ಒಂಬತ್ತ ಮೂರಲ ಇಪ್ಪತ್ತ ಏಳು, ಒಂಬತ್ತ ನಾಲ್ಕಲ ಮೂವತ್ತಾರು, ಒಂಬತ್ತೈದಲ ನಲವತ್ತೈದು. ನಿಂತ್ಕೊಳ. ಏನ್ ಗುರುಗಳೇ, ಅಲ್ಲ ನೀನ್ ಹೇಳೋದ್ರಲ್ಲಿ ಏನ್ ವಿಶೇಷ? ರಾಗ ತಾಳ ಎರಡೂ ಸೇರಿಸಿದೀಯ ಅಷ್ಟೇ ತಾನೆ? ಹೌದು ಗುರುಗಳೇ, ಆದ್ರೆ ಇನ್ನೊಂದು ವಿಶೇಷ ಇದೆ. ಏನು? ಕೊನೆ ಅಂಕಿಯನ್ನು ಕೂಡಿ ಎಲ್ಲ ಒಂಬತ್ತೆ ಬರುತ್ತೆ. ಹೇಗೋ ಲೆಕ್ಕ ಹಾಕಿ ಗುರುಗಳೇ. ಒಂಬತ್ತೆರಡ ಲಕ್ಷ ಹದಿನೆಂಟು, ಒಂದು ಎಂಟು ಒಂಬತ್ತೆ, ಒಂಬತ್ತ ಮೂರಲ್ಲ ಇಪ್ಪತ್ತ ಏಳು, ಎರಡು ಏಳು ಒಂಬತ್ತೆ, ಒಂಬತ್ತ ನಾಲ್ಕಲ್ಲ ಮೂವತ್ತ ಆರು, ಮೂರು ಆರು ಒಂಬತ್ತೆ, ಒಂಬತ್ತೈದಲ ನಲವತ್ತೈದು, ನಾಲ್ಕು ಐದು ಒಂಬತ್ತು. ಒಬ್ಬ ಎದ್ದ ಗುರುಗಳೈದು ಎಲ್ಲಾ ಮಗ್ಗಿಲು ಬರುತ್ತೆ. ಹೇಳೋ ಎಂಟೊಂದ್ಲೆಂಟು.

ಅಪ್ಪ ನಿನ್ ಸಂಗೀತ ಸಾಕು ಏನೋ ಗುರುಗಳೇ, ಯಾರು ಒಂದು ಹೇಳು ಇದ್ರಾಗ ಒಂದು ಹೊಟ್ಟೆ ಹೋಯ್ತು ಗುರುಗಳೇ. ರಾಮ ಎಲ್ಲ ಕುಡಿದ್ರೆ ಒಂಬತ್ತೆ ಬರುತ್ತೆ, ಅಷ್ಟೇನಪ್ಪ ವಿಶೇಷ ಗುರುಗಳೇ? ಈ ಜಗವೆಲ್ಲ ಇರುವುದು ಒಂಬತ್ತರೊಳಗೆ. ಹೇಗಪ್ಪ ಒಂದು ಜಗವೆಲ್ಲ ಒಂದು, ಜಗದಲ್ಲಿರುವ ಜನರೆಲ್ಲ ಒಂದು, ಈ ಜಗ ಜನಕ್ಕೆ ದೇವರೇ ಒಂದು. ಎರಡು ಕಣ್ಣುಗಳು ಎರಡು, ಭೂಮಿ ಆಕಾಶಗಳು ಎರಡು, ಜನನ ಮರಣಗಳು ಎರಡು, ಪಾಪ ಪುಣ್ಯಗಳು ಎರಡು, ಸ್ವರ್ಗ ನರಕಗಳು ಎರಡು, ಭಾವಿಸಲು ಮನದೊಳಗಿರುವ ಶ್ರದ್ಧಾ ಭಕ್ತಿಗಳು ಎರಡು. ಮೂರು ಲೋಕಗಳು ಮೂರು, ಲೋಕಗಳನ್ನು ಧರಿಪ ಮೂರ್ತಿಗಳು ಮೂರು, ಮನದೊಳಗೆ ಮೆರವಂತ ಮಾನಸ ಕರ್ಮಣ ವಾಚ ಕರಣಗಳು ಮೂರು. ನಾಲ್ಕು ದಿಕ್ಕು ನಾಲ್ಕು, ವೇದಗಳು ನಾಲ್ಕು, ವೇದ ಪುರುಷ ಬ್ರಹ್ಮಣ ಶಿರ ನಾಲ್ಕು, ಧರ್ಮ ಅರ್ಥ ಕಾಮ ಮೋಕ್ಷಗಳು ನಾಲ್ಕು. ಐದು

ಭೂತಗಳು ಐದು, ಇಂದ್ರಿಯಗಳೈದು, ಪ್ರಾಣಗಳು ಐದು, ಆರು ವರ್ಗಗಳು ಆರು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಾರು, ಏಳು ಸಂಗೀತ ಸ್ವರವೇಳು, ತಾರೆಗಳು ಏಳು, ಲೋಕಗಳು ಏಳು, ವ್ಯಸನಗಳು ಏಳು, ಸಾಗರಗಳೇಳು, ಏಳು ವ್ಯಸನದಿಂದ ನೀ ಮೇಲೆ ಏಳು, ಎಂಟು ದಿಕ್ಕುಗಳು ಎಂಟು, ದಿಕ್ಪಾಲಕರು ಎಂಟು, ದಿಗ್ಗಜಗಳು ಎಂಟು, ಮನದೊಳಗೆ ಮೆರವಂಥ ಮದಗಳು ಎಂಟು, ಎಂಟರ ಮೇಲೊಂದು ಒಂಬತ್ತು, ಭಾವ ಒಂಬತ್ತು, ರಸಗಳೊಂಬತ್ತು, ಮಣಿಗಳೊಂಬತ್ತು, ಪಶಾಣಗಳು ಒಂಬತ್ತು, ಭಕುತಿ ಒಂಬತ್ತು, ಗ್ರಹಗಳು ಒಂಬತ್ತು, ಮಾನವನ ದೇಹದಲ್ಲಿರುವ ದ್ವಾರ ಒಂಬತ್ತು, ಒಂಬತ್ತರ ಮೇಲೆ ಹತ್ತು, ಹತ್ತು ಹತ್ತು ನೋಡಿದರೆ, ಹತ್ತು ನೋಡಿದರೆ ಸೊನ್ನೆ ಕಳೆದರೆ, ಹತ್ತು ನೋಡಿದರೆ ಸೊನ್ನೆ ಕಳೆದರೆ ಉಳಿವದೊಂದು ಜಗವೊಂದು ಜನವೊಂದು, ಈ ಜಗ ಜನಕ್ಕೆ ದೇವರೇ ಒಂದು. ಇದು ಒಂಬತ್ತನೇ ಮಗ್ಗಿ ಅಂತ ಸಾಮಾನ್ಯವಾಗಿ ಎಲ್ಲ ಕಥೆಗಳಲ್ಲಿ ಹೇಳೋದುಂಟು. ಓಂ ಅಂತ ಕುಳಿತಿದ್ದಾನೆ ಜಗದೊಡೆಯನಾದ ಕೈಲಾಸವಾಸ ಓಂಕಾರ ಪ್ರಿಯನಾಗಿರ್ತಕ್ಕಂಥ ಶಂಕರನು ತಪಸ್ಸಿಗೋಸ್ಕರವಾಗಿ ಕುಳಿತರೆ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿಯನ್ನು ಬ್ರಹ್ಮ, ಸ್ಥಿತಿ ಕಾರ್ಯವನ್ನು ಮಹಾವಿಷ್ಣು ಮಾಡ್ತಾ ಇದ್ದಾನೆ. ಆದರೆ ಲಯಕರ್ತನಾಗಿರ್ತಕ್ಕಂಥ ಶಿವನಿಲ್ಲದೆ ಜಗತ್ತು ಹೆಚ್ಚು ಕಡಿಮೆ ಆಗ್ತಾ ಇದೆ. ಕೈಲಾಸವಾಸನಾದ ಶಿವನು ತಾನು ಹಾಗೆ ಕುಳಿತಿರುವುದರಿಂದ ದೇವತೆಗಳೆಲ್ಲರೂ ಸೇರಿದರಂತೆ. ದೇವತೆಗಳೆಲ್ಲ ಯೋಚನೆ ಮಾಡ್ತಿದ್ದಾರೆ ಮುಂದೇನು ಮಾಡೋದು ಅನ್ನುವಾಗ ಒಬ್ಬ ಗಂಧರ್ವ ಓಡಿ ಬಂದ. ಅಯ್ಯ ಅಲ್ಲಿ ನೋಡು, ತಾರಕ ಎಂಬತಕ್ಕಂಥ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದಾನೆ. ಅವನ ತಪವನ್ನು ಆಚರಿಸುತ್ತಿದ್ದ, ತಪಸ್ಸು ಹಣ್ಣಾಯಿತು, ಬ್ರಹ್ಮದೇವ ಪ್ರತ್ಯಕ್ಷನಾದ. ಅಪ್ಪ ಏನು ಬರಬೇಕು? ಅವನು ತಾರಕ ಅಂದ, ನಾ ಸಾಯಲೇಬಾರದು. ಬ್ರಹ್ಮನಕ್ಕ, ಅಯ್ಯ ನಾನಿರೋವರೆಗೂ ಆ ವರ ಇರ್ತದೆ. ಯಾರೊಬ್ಬ ಮಿನಿಸ್ಟರ್ ಬರ್ತಾರೆ, ದಾಸರೇ ಈ ಸೈಟ್ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ. ಅವ್ರು ಹೋಗಿ ಇನ್ನೊಬ್ರು ಬರ್ತಾರೆ, ಕಿತ್ಕಳ ಅದನ್ನ ಅಂತಾರೆ. ನಾ ಬ್ರಹ್ಮನಾಗಿರೋವರೆಗೂ ನಿನಗೆ ನನ್ನ ವರ ಇರುತ್ತಪ್ಪ, ನಾನು ಹೋಗಿ ಇನ್ನೊಬ್ಬ ಬ್ರಹ್ಮ ಬಂದ್ರೆ ನೀ ಸತ್ತೋಗ್ತೀಯಲ್ಲ. ಯಾ ಬೇಡ, ಅದಕ್ಕಿಂತಲೂ ಒಳ್ಳೆ ವರವನ್ನು ಕೇಳು. ಯೋಚನೆ ಮಾಡಿದ, ಏನು ವರವನ್ನು ಕೇಳಲಿ ಸ್ವಾಮಿ? ಹಾಗಿದ್ರೆ ಒಂದು ಕೆಲಸ ಮಾಡು, ಹರನು ತನ್ನ ನಿಜ ಸತಿಯ ನೊಡನಾಡೆ ಅವತರಿಸಿದ ಶಿಶುವ ಏಳನೆಯ ದಿನದಿ ಆಗಮಿಸಿಯನ್ನೊಡನೆ ಹೋರಾಡಿ ಕೊಲ್ಲುವ ವರವ ಕೊಡು. ಹರನು ತನ್ನ ನಿಜ ಸತಿಯ ನೊಡನಾಡೆ, ಇದು ಸ್ವಲ್ಪ ಹೆಚ್ಚು ತತ್ವವಾಗಬಹುದು, ತಿಳಿದ ಮಹನೀಯರು ನಿಮಗೆಲ್ಲ ಗೊತ್ತೇ ಆಗುತ್ತೆ. ಏನದು ಅಂದ್ರೆ, ಪರಮೇಶ್ವರನು ತಾನು ಭೂಲೋಕದಲ್ಲಿ ಅವತರಿಸ್ತಾನೆ ಅಂದ್ರೆ ಹೆಂಡತಿಯಾಗಿ ಪಾರ್ವತಿನೇ ಬರಬೇಕು, ಶ್ರೀಮನ್ ನಾರಾಯಣ ರಾಮನಾದ ಅಂದ್ರೆ ಲಕ್ಷ್ಮಿಯೇ ಸೀತೆಯಾದ್ಲು, ಜಗದೊಡೆಯನಾದ ನಾರಾಯಣ ಕೃಷ್ಣನಾದ ಎಂದರೆ ಶ್ರೀ ಲಕ್ಷ್ಮಿಯೇ ತಾನು ಬಂದು ರುಕ್ಮಿಣಿಯಾಗಿ ನಿಲ್ತಾಳೆ. ಹಾಗಾದ್ರೆ ಹರನು ತನ್ನ ನಿಜ ಸತಿಯ ನೊಡನಾಡೆ, ನಿಜವಾದ ಹೆಂಡತಿ ಎಂದರೆ ವಿವಾಹವಾಗಿದ್ದಂತ ದಾಕ್ಷಾಯಿಣಿಯಲ್ಲಿ ಕೂಡಿದಾಗ ಅವರಿಬ್ಬರಲ್ಲಿ ಉತ್ಪನ್ನನಾದ ಮಗುವು ಹುಟ್ಟಿದ ಏಳೇ ಏಳು ದಿವಸದಲ್ಲಿ ನನಗೆ ಮರಣ ಬರಹಂಗ ವರ ಕೊಡು. ಅನ್ಕೊಂಡ ಇನ್ನ ದಾಕ್ಷಾಯಿಣಿ ಬರೋಂಗಿಲ್ಲ, ಹರನು ದಾಕ್ಷಾಯಿಣಿ ಒಡನಾಡುವಂತಿಲ್ಲ, ಅವರೊಳಗೆ ಅವತರಿಸುವಂತಿಲ್ಲ, ಆ ಹುಟ್ಟಿದ ಮಗು ಏಳು ದಿವಸದೊಳಗಾಗಿ ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವಂತೆಯೂ ಇಲ್ಲ, ನಾನು ಸಾಯೋ ಹಂಗಿಲ್ಲ. ಏನ್ರಿ, ನಮಗೆ ಬುದ್ಧಿ ಕೊಟ್ಟವನಿಗೆ ಬುದ್ಧಿ ಇಲ್ವೇ? ನಾವು ದೇವ್ರ ಹತ್ರಲೇ ಹೋಗಿ ಚಕ್ಕರ್ ಹಾಕ್ತೀವಲ್ಲ, ಸ್ವಾಮಿ ಪರಮಾತ್ಮ ನಾನೆಂತವನು ಅಂತ ಗೊತ್ತಿಲ್ವಾ ಅಂತೀವಲ್ಲ. ನಮ್ಮನ್ನು ಸೃಷ್ಟಿ ಮಾಡದವನಿಗೆ ಇನ್ನಷ್ಟು ಬುದ್ಧಿ ಇರಬಹುದು, ನಾವು ಅದನ್ನು ಯೋಚನೆ ಮಾಡಲ್ಲ. ಭೋಜನ ಗುರುಗಳಿಗೆ ತಿರುಮಂತ್ರ ಹೇಳ್ತಾರೆ, ನಿಮ್ಗೆ ನಮ್ಗೆ ಗೊತ್ತಿಲ್ಲ ಗುರುವೇ ಕೂತ್ಕೊಂಡು ಹೇಳ್ಕೊಡ್ತೀನಿ ಅಂತಾರೆ. ಆ ಶಿಷ್ಯನನ್ನ ಅಷ್ಟರ ಮಟ್ಟಿಗೆ ತಯಾರು ಮಾಡಿದ ಗುರುವಿಗೆ ಇನ್ನೂ ಏನೋ ವಿಶೇಷ ಗುಣವಿರುತ್ತೆ, ಅದ ಆ ಶಿಷ್ಯ ತಿಳ್ಕೊಳ್ಳಲ್ಲ. ಶಿಷ್ಯ ಏನಂದ್ಕೊಡ್ತಾನೆ ಅಂದ್ರೆ, ಸರಿ ನಮ್ ಗುರು ಯಾಕೋ ಗೊಡ್ ಪುರಾಣ ನಾನೇ ಸರಿ ಅಂತ. ಹಾಗಲ್ಲ, ವಿಶೇಷವಾದ ಬುದ್ಧಿ ಇರುತ್ತೆ. ಅದಕ್ಕೆ ದೊಡ್ಡವರು ಹೇಳಿದ್ರು, ಸ್ವಯಂ ಬುದ್ಧಿ ಸುಖಂ ಚೈವ ಗುರು ಬುದ್ಧಿ ವಿಶೇಷಿತ ಪರಬುದ್ಧಿ ವಿನಾಶಾಯ ಸ್ತ್ರೀ ಬುದ್ಧಿ ಪ್ರಳಯಾಂತಕಃ ಅಂತ.

ಭಾಗವನ್ನು ಮುಂದರಿಸುವುದಾದರೆ ಆ ತಾರಕ ಏನು ಮಾಡದಂತೆ, ಹಿಡಿಯಿರಿ ದೇವತೆಗಳನ್ನೆಲ್ಲ, ಹಿಡಿಯಿರಿ ಆ ಕುಬೇರನನ್ನ, ಯಾರು ಬಂದ್ರು ದೇವೇಂದ್ರನ್ನು ಹಿಡಿಯೋದೇ ಮೊದಲು. ಯಾಕೆಂದ್ರೆ ಸ್ವರ್ಗ ಅನ್ನೋ ಒಂದು ಹೆಸರಿದೆ, ಅಲ್ಲಿ ಸುಖ ಅಂತ ಇದೆ ಅಂತ ತೀರ್ಮಾನ. ತಾರಕ ದೇವತೆಗಳನ್ನೆಲ್ಲ ಸದಬಡದಾಗ ಎಲ್ಲ ದೇವರುಗಳು ಸೇರಿದರಂತೆ, ಅಮ್ಮ ಜಗಜ್ಜನನಿ ತಾಯಿ ನೀನು ಕಾಪಾಡಬೇಕು ಅಂತ ತಾಯಿಯನ್ನು ಮೊರೆ ಇಡುತ್ತಾ ಇದ್ದ. ದೇವತೆಗಳಿಂದ ಪೀಡಿತರಾದವರು ರಕ್ಕಸರಾಗಲಿಲ್ಲ, ರಕ್ಕಸರಿಂದ ಪೀಡಿತರಾದ ದೇವತೆಗಳು ದೇವಿಯನ್ನು ಪ್ರಾರ್ಥನೆ ಮಾಡಿದರಂತೆ. ಜಗಜ್ಜನನಿ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ, ಏನು ಭಯಪಡಬೇಡಿ, ಅವತರಿಪೆ ನಾನು ಅವತರಿಸ್ತೇನೆ. ಎಲ್ಲಿ ಅವತರಿಸ್ತೇನೆ ಎಂದರೆ

ಕುಲವರಿಯಾಗಿ ನಾನು ಅವತರಿಸಿ ಶಿವನೊಡನೆ ಬೆರೆತು ಆ ರಕ್ಕಸನಾಗಿರುವ ತಾರಕನಿಂದ ನಿಮ್ಮೆಲ್ಲರ ಕಷ್ಟವನ್ನು ಹೋಗಲಾಡಿಸುತ್ತೇನೆ ಎಂಬುದಾಗಿ ಮಹಾನುಭಾವನಾಗಿರ್ತಕ್ಕಂಥ ಆ ದೇವಾನುದೇವನಾದ ದೇವೇಂದ್ರನಿಗೆ ಜಗಜ್ಜನನಿ ಆದಿಶಕ್ತಿ ಅಭಯವನ್ನು ಕೊಟ್ಟಿದ್ದಾರೆ. ಅವತರಿಸಿದ ಮೇಲೆ ರಕ್ಕಸರ ಬಾಧೆಯಿಂದ ನಾವು ನಿವೃತ್ತರಾಗ್ತೇವೆ ಎಂಬುದಾಗಿ ಭಾವಿಸಿ ನಾರದಾದಿ ಮಹರ್ಷಿಗಳು ಬಂದು ಪರ್ವತರಾಜನಿಗೂ ಮತ್ತು ಮೇನಾಕದೇವಿಗೂ ಹೇಳಿದರಂತೆ, ತಪಸ್ಸನ್ನು ಮಾಡಿ ಎಡಬಿಡೆ ಎದಲೆ ಕರವನ್ನು ಮುಗಿಯುತ್ತವರ ದೇವಿಯನ್ನು ಕುರಿತು ತಾವು ತಪವಾಚರಿಸಲಾಗ. ಈ ಮಹಾನುಭಾವರಾಗಿರ್ತಕ್ಕಂಥ ಮೇನಾಕದೇವಿ ಪರ್ವತರಾಜನಿಬ್ಬರು ತಪಸ್ಸನ್ನು ಮಾಡುತ್ತಿದ್ದರೆ ಜಗಜ್ಜನನಿ ಪಾರ್ವತೀ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ. ಪ್ರತ್ಯಕ್ಷಳಾಗಿ ಅಮ್ಮ ನಾನು ಅವತರಿಸ್ತೇನೆ, ನೀವು ಭಯಪಡಬೇಡಿ ಎಂಬುದಾಗಿ ಹೇಳಿ ಮಹಾನುಭಾವಳಾಗಿರ್ತಕ್ಕಂಥ ಜಗಜ್ಜನನಿ ತಾನು ಪ್ರತ್ಯಕ್ಷಳಾದಳಂತೆ. ಕಾಲ ಕಳೆದು ಮೇನಾಕದೇವಿ ಗರ್ಭವತಿಯಾಗಿದ್ದಾಳೆ. 9 ತಿಂಗಳ ಕಾಲ ಕಳೆಯುವಾಗ ಜಗಜ್ಜನನಿಯು ತಾನು ದಿವ್ಯ ದರ್ಶನವನ್ನು ತಂದೆ ತಾಯಿಗಳಿಗೆ ಕೊಟ್ಟು ತಾನೊಂದು ಹೆಣ್ಣು ರೂಪದಲ್ಲಿ ತಾನಲ್ಲಿ ಅವತಾರವನ್ನಾಗಿದ್ದಾಳೆ. ಅವತಾರವಾದ ಈ ಮಗುವಿಗೆ ನಾಮಕರಣ ಶಾಸ್ತ್ರ ಮಾಡಬೇಕಲ್ಲ. ಎಲ್ಲ ಪುರೋಹಿತರು ಸೇರಿದ್ರೆ ಏನಂತ ಹೆಸರಿಡ್ತೀರಾ? ಒಬ್ಬರಂದ್ರು ಪರ್ವತ ರಾಜಕುಮಾರಿ ಪಾರ್ವತಿ, ಗೌರವರ್ಣದಲ್ಲಿ ಕೂಡಿದವಳಾದ್ದರಿಂದ ಗೌರಿ, ಗಿರಿರಾಜರ ಮಗಳಾದ್ದರಿಂದ ಗಿರಿಜಾ. ಎಲ್ಲ ಹೆಸರುಗಳು ಅಗ್ನಿವಾಗಿ ಬರ್ತಕ್ಕಂಥ. ಆಮೇಲೆ ತಾಯಿಗೆ ಬೇಕಾದಷ್ಟು ಹೆಸರು ಬಂತು. ಕಾತ್ಯಾಯಿನಿ, ಮಂಗಳದಾಯಿನಿ, ಶಶಾಂಕವದನೆ, ಮಹಾನುಭಾವಣಿ, ಕಲ್ಯಾಣಿ, ಸಿಂಹವಾಹಿನಿ, ಮಧುರಭಾಷಿನಿ, ಪನ್ನಗವೇಣಿ, ಮೃಗಧರ ಮನಮಂದಿರ ಶೋಭಿನಿ, ಕಾತ್ಯಾಯಿನಿ, ಈಶ್ವರಿ, ಅಂಬಾ, ಜಗಜ್ಜನನಿ, ವೈಷ್ಣವಿ, ಪಾರ್ವತೀ ದೇವಿಯು ತಾನು ಬೆಳೆಯುತ್ತಿದ್ದಾಳಂತೆ. ಬೆಳೆದು ವರುಷ 1, 2, 3, 4, 5 ಆದಾಗ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟರೆ ಆ ಗುರುಗಳ ಎದುರಿನಲ್ಲಿ ಹೋಗಿ ಜಗಜ್ಜನನಿ ಕೂತಿದ್ದಾಳೆ. ಆ ಗುರುಗಳು ಓಂ ಅಂದರು. ಓಂ ಅಂದಾಗ ಈ ಪಾರ್ವತೀ ದೇವಿ ಆ ಗುರುಗಳನ್ನೇ ನೋಡಿ ಕಣ್ಣು ಮುಚ್ಚಿದಳಂತೆ. ಕಣ್ಣು ಮುಚ್ಚಿದ್ರೆ ಪಕ್ಕದಲ್ಲಿರ್ತಕ್ಕಂಥ ಅವನೊಬ್ಬಂದ, ಗುರುಗಳೇ ನೋಡಿ ರಾಜನ ಮಗಳು ತೂಗಿಡಿಸ್ತಾ ಇದ್ದಾಳೆ. ಅವರಿಗೆಲ್ಲ ವಿದ್ಯೆ ಎಲ್ಲಿ ಬರ್ತದೆ ಸ್ವಾಮಿ, ಚೆನ್ನಾಗಿ ತಿನ್ಕೊಂಡಿರೋದು ಬಿಟ್ಟು. ಆಗ ಆ ಗುರುಗಳು ಕೇಳಿದ್ರು, ಅಮ್ಮ ಪಾರ್ವತಿ ಕಣ್ಣು ಬಿಟ್ಟುಬಿಟ್ಲು. ಏನು ಗುರುಗಳೇ, ಏನು ಹೇಳ್ತಾ ಇದ್ದೀಯಮ್ಮ? ಓಂ ಯಾಕೆ ಕಣ್ಣು ಮುಚ್ಚಿಕೊಂಡೆ? ಗುರುಗಳೇ ನೀವು ಹೇಳಿದ್ದು ಒಂದೇ ಶಬ್ದ ಓಂಕಾರ, ಅದಕ್ಕೆ 5 ಅಕ್ಷರಗಳು ಸೇರುತ್ತೆ ಗುರುಗಳೇ. ಯಾವುದಮ್ಮ? ಪ್ರಥಮಂ ತಾರಕಂ ಚೈವ, ದ್ವಿತೀಯಂ ದಂಡ ಮುಚ್ಚದೆ, ತೃತೀಯಂ ಕುಂಡಲಾಕಾರಂ, ಚತುರ್ಥಂ ಅರ್ಧ ಚಂದ್ರಿಕಾ, ಪಂಚಮಂ ಬಿಂದು ಸಂಯುಕ್ತಂ, ಓಂ ಜ್ಯೋತಿಮಯಂ ರೂಪಂ. ಗುರುಗಳೇ ಬೆರಗಾದ್ರು, ಅಮ್ಮ ನಿನಗಿದೆ ಎಲ್ಲಿಂದ ಬಂತಮ್ಮ? ಗುರುಗಳೇ ನೀವೇ ಹೇಳಿಕೊಟ್ರಿ. ಮೇಷ್ಟ್ರ ಬೈ ಜನ ಬೈತಾರ್ರಿ, ಯಾಕ್ರಿ ಮೇಷ್ಟ್ರ ಬೈಬೇಕು? ನಮಗ್ ಬರದೇ ಇದ್ರೆ ಆ ಮೇಷ್ಟ್ರೇ ನಮ್ಮ ಹುಡುಗನ್ ಫೇಲ್ ಮಾಡಿಸ್ಬಿಟ್ಟ ಅಂತಾರೆ. ಕರೇತೋ ವಸ್ತಾ ಧಯ ನಹಿತೋ ಶಾಗಿರ್ದ, ಯಾರು ಕಷ್ಟಪಡ್ತಾರೋ ಅವ್ರು ವಿದ್ಯಾವಂತರಾಗ್ತಾರೆ, ಯಾರು ಕಷ್ಟಪಡಲ್ವೋ ಅವ್ರು ವಿದ್ಯಾವಂತರಾಗಲ್ಲ, ಶಿಷ್ಯರಾಗೇ ಇರ್ತಾರೆ. ಕಾರಣ ಏನು? ಕಲಿಯೋದು ಬೇಕಾದಷ್ಟು ಇರುತ್ತೆ, ಕಲಿಯುತ್ತಲೇ ಇರುತ್ತೆ. ಇಲ್ಲಿ ಈಗ ಮಹಾನುಭಾವನಾದ ಪಾರ್ವತಿಯನ್ನು ಕುರಿತು ಮಾತನಾಡುತ್ತಿರುವಾಗ ತಂದೆಯಾದ ಪರ್ವತರಾಜ ವಿವಾಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಪರ್ವತರಾಜನ ಮಗಳಾಗಿರುವ ಪಾರ್ವತಿಗೆ ವಿವಾಹ ಎಂದಾಗ ದೇವಾನುದೇವತೆಗಳದೆಲ್ಲ ಭಾವಚಿತ್ರ

ಬಂದ್ವಂತೆ. ಅಮ್ಮ ಪಾರ್ವತಿ ಇದನ್ ನೋಡಮ್ಮ, ಅಮ್ಮ ಈತ ಇಂದ್ರ, ಈತ ವರುಣ, ಈತ ಅಗ್ನಿ, ಅಮ್ಮ ಈತ ಯಮ, ಈತನೇ ಕುಬೇರ, ಅಮ್ಮ ಇವ್ ನೋಡಿ ಗಂಧರ್ವ, ಈತ ನೋಡು ಕಿನ್ನರ, ಈತ ಕಿಂಪುರುಷ ಅಂತಿದ್ರೆ ಯಾವ ಭಾವಚಿತ್ರವನ್ನು ನೋಡ್ಲಿಲ್ಲ, ಎಲ್ಲ ಇಟ್ಟುಬಿಟ್ಲು ಹೋಗ್ಲಿ. ಭೂಲೋಕದ ರಾಜರಾದ್ರು ನೋಡಮ್ಮ, ಈತ ಕಾಶಿ ದೇಶದ ರಾಜ, ಈತ ಪರಪರ ದೇಶದವನು, ಇವನು ಕಳಿಂಗ ದೇಶದವನು, ಇವನು ಕಾಂಬಾಜು ದೇಶದವನು, ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರ್ಜರ ಪರ್ಪರ ಧರ್ಮ ದೇಶಗಳೇ ಮೊದಲಾದ 56 ದೇಶ. ಇದು ನಾನು ಬಾಯ್ಪಾಠ ಮಾಡಿದ್ದೀನಿ, ನೀವ್ ಯಾರು ಬೇಕಾದ್ರೂ ಕಲ್ತ್ಕೋಬಹುದು. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಪರ್ವತ ಧರ್ಮ ದೇಶಗಳೇ ಮೊದಲಾದ 56 ದೇಶ. ಇನ್ನು ಸ್ವಲ್ಪ ಜೋರಾಗಿ ಹೇಳ್ತೀರಿ, ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಪ್ರದೇಶ ಮೊದಲಾಗಿರುವ 56 ದೇಶ. ನನಗೆ ಮರ್ತೋಗಲ್ಲ, ಕೇಳದವ್ರಿಗೆ ಅರ್ಥವಾಗಲ್ಲ, ಅಷ್ಟೇ ವ್ಯತ್ಯ. ಕೆಲವರು ಮಾತಾಡೋಕ್ ಶುರು ಮಾಡುವಾಗ ಅರ್ಥವಾಗ್ದಾಗಿನೂ ಮಾತಾಡ್ತಾರೆ ನೋಡಿ. ಓ ನಮಸ್ಕಾರ ನಮಸ್ಕಾರ, ನಮ್ಗೆ ಭಾರತದಲ್ಲಿ ಯಾವತ್ತೆ ಇದು ಇದು ಮಾಡಿದ್ರು ನೋಡಿ, ಅವತ್ತು ನಾನು ನೀವು ಬದಿಯಲ್ಲಿ ಇದು ಮಾಡಿದ್ವಲ್ಲ, ಯಾಕೆ ಹೋಗ್ಬಿಟ್ಟಿರ್ತೀನಿ ಹೇಗಾದ್ರು ನೀವು ಜಿನ್ ಮಾಡಿಕೊಂಡಿದ್ರೆ ನನಗೇನಾಗೋಯ್ತು ಅಂತೀರ ಬಯಸಲಿ, ಅವ್ರು ಏನು ಹೇಳಿದ್ರು ಅಂತಲೇ ಗೊತ್ತಾಗಲ್ಲ. ಹೀಗೆಲ್ಲ ಮಾತನಾಡ್ತಾ ಇರೋ ಸಮಯಕ್ಕೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರರಾದ ನಾರದರು ಬರ್ತಾ ಇದ್ದಾರಂತೆ. ಶಂಭೋ ಮಹಾದೇವ ಪರ್ವತರಾಜ. ಓಹೋ ನಾರದರು ಬಂದ್ಬಿಟ್ರು, ದೈವರ್ಷಿ ಗುರುಗಳು ದಯಮಾಡಿಸಿ. ಏನ್ ವಿಚಾರ ಅಯ್ಯ ಸ್ವಾಮಿ, ನನ್ನ ಮಗಳಾಗಿರುವ ಪಾರ್ವತಿಗೆ ವರನನ್ನು ಹುಡುಕ್ತಿದ್ದೇವೆ. ನಕ್ಕರು ಪರ್ವತರಾಜ, ಹುಚ್ಚು ಮಾತನಾಡ್ತಾ ಇದೀಯ. ಜಗವನ್ನೆಲ್ಲಾಳುವ ಜಗದೊಡೆಯ ಈಶನ ಮಡದಿಯನು ಮೋಸವಾಗಿ ಮಾತನಾಡುವುದು ತರವೇ. ಅಯ್ಯ ಆಕೆಯನ್ನ ನನ್ನ ಮಗಳು ಎಂದು ಭಾವಿಸಿರುವೆ, ಆಕೆ ಜಗಜ್ಜನನಿ ಕಾಣಪ್ಪ. ಜಗದೊಡೆಯನಾದ ಪಾರ್ವತ ಪರಮೇಶ್ವರನ ವಸ್ತುವಾಗ ಅವತರಿಸಿದವಳು. ಅಮ್ಮ ಪಾರ್ವತಿ ಬಿಡುತ್ತಾಯಿ ಈ ಮಾತನ್ನ, ಹೋಗು ನನ್ನವ್ವ, ಹಿಮಾಲಯ ಪರ್ವತದಲ್ಲಿ ತಪವನ್ನಾಚರಿಸುತ್ತಿರ್ತಕ್ಕಂತಹ ಶಿವನ ಸೇವೆಯನ್ನು ಮಾಡು ಹೋಗು. ಹಾಗಂದ ಕೂಡಲೇ ಪಾರ್ವತಿಯು ಸ್ವಕೀರಂದೊಡಗೂಡಿ ಹಣ್ಣು ಹಂಪಲಗಳನ್ನು ಹಿಡಿದು ನೇರವಾಗಿ ಬಂದಳಂತೆ. ಆ ಜಗದೊಡೆಯನಾದ ಶಿವನು ಓಮಂತ ಕುಳಿತಿರುವ ಎಡೆಗೆ ಪಾರ್ವತಿ ದೇವಿ ಬಂದು ಸೇವೆಯನ್ನು ಮಾಡುವಾಗ ಓಮಂತ ಕುಳಿತಿದ್ದ ಪರಮೇಶ್ವರ, ಈ ತಾಯಿ ಎಷ್ಟು ದಿವಸಗಳ ಸೇವೆಯನ್ನು ಮಾಡಿದ್ರು ಎಚ್ಚರನಾಗಲಿಲ್ಲ. ಕೊನೆಗೆ ನಾರದಾದಿ ಮಹರ್ಷಿಗಳು ಹೇಳಿದ್ರಮ್ಮ, ಶಿವನು ಆರಾಧಿಸಿದಲ್ಲದೆ ಪ್ರತ್ಯಕ್ಷನಾಗುವುದಿಲ್ಲವಾದ್ದರಿಂದ ತಪವನ್ನಾಚರಿಸು ಅಂದರೆ ಆ ಜಗದರ್ಶನಾಗಿರುವ ಪರಮೇಶ್ವರನ ಮುಂದುಗಡೆ ಪಾರ್ವತಿ ದೇವಿ ತಪಸ್ಸು ಕೊಡುತ್ತಿದ್ದಾಳೆ. ಓ ನಾರದರು ಬಂದರು, ದೇವೇಂದ್ರ ಇದೊಳ್ಳೆ ಸಮಯ, ಏನು ದಾಕ್ಷಾಯಿಣಿ ದೇವಿಯೇ ಪಾರ್ವತಿಯಾಗಿ ಹುಟ್ಟಿದ್ದಾಳಾದ್ದರಿಂದ ಕಣ್ಮುಚ್ಚಿ ಕುಳಿತಿರುವ ಶಿವನು ಕಣ್ತೆರೆದು ಆಕೆಯನ್ನು ಕಂಡೊಡನೆ ವಿವಾಹ ಸಿದ್ಧನಾಗ್ತಾನೆ, ಏರ್ಪಾಡು ಮಾಡು. ಹೌದು, ಯಾರು ಕಣ್ ಬಿಡಿಸೋರು, ಯಾರು ಕಣ್ ಬಿಡಿಸೋರ, ನಮ್ಮಿಂದ ಯಾರಿಂದ್ರೂ ಆಗಲ್ಲ. ಕಣ್ಣು ಬಿಡಿಸೋನು ಅಂದ್ರೆ ಮನ್ಮಥ ಬರಮಾಡಿಸಿ. ದೈವ ಸಭೆಯಲ್ಲಿ ಕುಳಿತಿರುವಾಗ ಮನ್ಮಥ ಬರ್ತಾ ಇದ್ದಾನೆ. ಆ ಮನ್ಮಥನನ್ನು ಕಂಡಾಗ ಮನ್ಮಥನಿಗೆ ಮನ್ಮಥನೇ ಸಾಕಿ. ಮನ್ಮಥನ ರೂಪ ಹೇಗಿತ್ತು ಅಂದ್ರೆ ಮನ್ಮಥನಿದ್ದ ಹಾಗೆ ಇತ್ತು, ಅವನಿಗೆ ಇನ್ನೊಬ್ಬ ರೂಪ ಹೇಳೋಂಗಿಲ್ಲ. ಈ ಚಲುವು ನಿನಗಲ್ಲದೆ ಅನ್ಯರಿಗಿಲ್ಲ, ಆ ನಡೀತಿರೋ ಕ್ರಮ. ಅವನು ನಿಂತ್ಕೊಂಡು ಒಂದ್ಸಲ ಹೀಗೆ ತಿರುಗಿ ನೋಡಿದ್ರೆ ಕೆಲವರು ಅಷ್ಟೇ ಅಂದವಾಗಿರ್ತಾರೆ, ಅವರಿಗೆ ರೂಪದ ಮೇಲೆ ಅಷ್ಟೊಂದು ಅಭಿಮಾನ ಇರಲ್ಲ. ನಾರದರಂದ್ರಂತೆ, ಅಯ್ಯ ಬಿಲ್ಲಾಡಿಗಳೊಳಗತಿ ಶ್ರೇಷ್ಠ, ನಿನ್ನ ಸಮಾನ ಬಿಲ್ಲಾಡಿಗಳೇ ಇಲ್ಲ ಕಣೆಯ. ಇನ್ನು ನಿಂತಿರ ನಿಲುವೋ, ಆ ನಿನ್ನ ನಿಲುವು ಇನ್ನೊಬ್ಬರಿಗೆ ಬರುವಲ್ಲ. ಆ ಚೆಲುವೋ ಅಪ್ಪ ಇನ್ನಂಥ ಇನ್ಯಾರಿಗಿದೆ ಇನ್ನಂತ ಅಂತ. ಮನ್ಮಥರಿಗೆ ಸ್ವಲ್ಪ ಸಂತೋಷವಾಯ್ತು. ನನ್ನನ್ನೇನ್ ಮಾಡು ಅಂತೀರಾ, ನನ್ನನ್ನೇನ್ ಮಾಡು ಅಂತೀರಾ ಅಂದ್ರೆ, ಅಯ್ಯ ನೀನು ಒಪ್ಕೊಳ್ಳೋದಾದ್ರೆ ಒಂದು ಕೆಲಸ ಇದೆಯಪ್ಪ, ಖಂಡಿತ ಮಾಡಿಕೊಡ್ತೇನೆ. ನಿನ್ನ ತಂದೆಯಾಗಿರ್ತಕ್ಕಂತಹ ಶ್ರೀಮನ್ ನಾರಾಯಣನ ಸಾಕ್ಷಿ, ಎನ್ನಪ್ಪ ಹರಿಯ ಪಾದ ಸಾಕ್ಷಿ ಅಂದ ನಾರದನಂದ್ರೆ ಸಿಕ್ಕಾಕೊಂಡ. ಇಲ್ಲಿ ಇಲ್ಲಿ ಮನ್ಮಥ ಅಂದ ಏನಾಗಬೇಕು, ಏನಿಲ್ಲ, ಕಣ್ಬುಚ್ಚಿ ಕುಳಿತಿರುವ ಹರನು ಕಣ್ತೆರೆದು ಆ ಗಿರಿಜೆಯನ್ನೊಮ್ಮೆ ನೋಡುವಂತೆ ಮಾಡೋ. ಮನ್ಮಥ ಹೇಳಿದ, ನಾರದರೆ ನಾನಿರೋದು ನಿಮ್ಗೆ ಯಾರಿಗೂ ಇಷ್ಟವಿಲ್ವೇ, ಯಾಕಪ್ಪ ಹಾಗಂತೀಯ, ಹರನ ಕೆಣಕಿ

0: ಅವನನ್ನ ಕೇಳಿಕೆ ಬದುಕಬಲ್ಲನೆ. ಅಯ್ಯ ಇದು ಲೋಕ ಕಲ್ಯಾಣ ಕಾರ್ಯ, ಹೋಗಿ ಮಾಡಿ ಬಾರಯ್ಯ. ಮನ್ಮಥ ನೇರವಾಗಿ ಮನೆಗೆ ಬಂದರೆ ಹೆಂಡತಿ ಕಾದಿದ್ದಳಂತೆ ರತಿ, ಆರತಿ ಎತ್ತೋದಕ್ಕೆ. ಆರತಿ ತಟ್ಟೆಯನ್ನು ತಂದು ಆರತಿಯನ್ನು ಬೆಳಗಿದಳು. ಗಂಡನ ನೋಡಲು ಸ್ವಾಮಿ ಹೇಗೆ ಇಕ್ಕಿದ್ದೀರಾ? ದೇವಿ, ಲೋಕ ಕಲ್ಯಾಣ ಕಾರ್ಯಕ್ಕೋಸ್ಕರವಾಗಿ ಶಿವನೊಡನೆ ನಾನು ಸೆಣಸಾಡಲು ಹೊರಟಿದ್ದೇನೆ. ಪಾರ್ವತೀ ದೇವಿಯ ಒಂದು ವಿವಾಹ ಮಹೋತ್ಸವ ಆಗಬೇಕಾಗಿದೆ. ರತಿ ಹೇಳಿದ್ದು ನಾನು ನಿಮ್ಮ ಸಂಗಡ ಬರ್ತೀನಿ, ನಡೆ ಹೋಗೋಣ. ಶುಕದ ರಥವನ್ನೇರಿ ನಗು ನಗು ತಲಿ ನಲಿದಾಡಿ ಬರ್ತಾ ಇದ್ದಾರಂತೆ ಈ ರತಿ ಪತಿ ಇಬ್ಬರು. ಬರುವಾಗ ಆ ಪರಮಾತ್ಮ ಕಣ್ಮುಚ್ಚಿ ಕುಳಿತಿದ್ದರೆ ಕುಳಿತಂತ ಮನ್ಮಥ ಹೇಳಿದ, ದೇವಿ ನೋಡಿ ಈಗ ಎಂಬುದು ಒಂದು ಬಾಣವನ್ನು ತನ್ನ ಪಂಚಬಾಣಗಳಂದು ಬಾಣವನ್ನು ಹಿಡಿದ ಹರಹರ ಮಹಾದೇವ ಅಂತ ಹಾಡಿದ. ಕಣ್ಮುಚ್ಚಿ ಕುಳಿತಿರುವ ಶಿವನಿಗೆ ಎಲ್ಲಿಯೂ ಗಾನ ಕೇಳುತ್ತಾ ಇದೆ, ಎಲ್ಲಿಂದಲೋ ತಣ್ಣನೆ ಗಾಳಿ ಬೀಸ್ತಾ ಇದೆ. ಆ ಐದು ಬಾಣಗಳ ಪ್ರಯೋಗವಾಗುವುದರೊಳಗಾಗಿ ಮನ ಕಲಕಿ ಎಲ್ಲಿಂದಲೋ ಬರುತ್ತಿರುವ ಗಾನ ಕಲರವವನ್ನ ಶುಕಮಿಗ ಮಯೂರಾದಿ ಕೆಲ ಧ್ವನಿಗಳನ್ನ ಬೀಸುತ್ತಿರುವ ತಂಗಾಳಿಯನ್ನ ಆಗ್ರಾಣಿಸಬೇಕೆಂದಿರುವ ಮನವನ್ನು ಪಟ್ಟನೆ ಕಣ್ಣನ್ನು ಬಿಟ್ಟುಬಿಟ್ಟು ಕಣ್ಣು ಬಿಟ್ಟು ನೋಡಿದ. ಕಣ್ಣೆದುರಿಗೆ ಕಂಡವಳ ಪಾರ್ವತಿ, ಹಾಹಾ ದಾಕ್ಷಾಯಿಣಿ, ಇದೇನು ಆಶ್ಚರ್ಯ! ದಾಕ್ಷಾಯಿಣಿಯು ನನ್ನನ್ನು ನಗಲಿ ಹೋದಳು ಎಂದು ಭಾವಿಸಿದ್ದರಲ್ಲ ಕಣ್ಣೆದುರಿಗೆ. ಇಲ್ಲ ಇಲ್ಲ, ದಾಕ್ಷಾಯಿಣಿಯು ಇಲ್ಲಿರಲು ಸಾಧ್ಯವೇ ಇಲ್ಲ. ಹಾಗಾದರೆ ನನ್ನ ತಪದಿಂದ ವಿಮುಖವನ್ನಾಗಿ ಮಾಡಿದವರು ಯಾರು ಅಂತ ತಿರುಗಿದ. ಗಡಗಡನೆ ನಡುಗುತ್ತ ನಿಂತಿದ್ದಳಂತೆ ಅರತಿ. ಎದುರುಗಡೆ ಪತಿಯು ಕರಗಳನ್ನು ಜೋಡಿಸಿ, ಸ್ವಾಮಿ ಶಿವ ದೇವ ನಾನೇ, ಎಲ್ಲವೋ ಮಾರ, ಎಷ್ಟು ಸೊಕ್ಕು ನಿನಗೆ ನೋಡೆಂಬುದಾಗಿ. ಜಗತ್ರಕ್ಷಕನು ಪನಗಂಡನ್ನು ತೆರೆದೊಡನೆ ಪಾಲದಿಂದ ತಗ ತಗ ತಗ ತಗದು ಸುಟ್ಟು ಬೂದಿಯಾಗ. ಬೂದಿಯಾದ ಗಂಡನನ್ನು ಕಂಡು ರತಿ ಶಿವನ ಹತ್ರ ಬಂದು ಹೇಳುತ್ತಾಳೆ, ಸ್ವಾಮಿ ಒಂದೇ ಒಂದು ಉಪಕಾರ ಮಾಡು. ನಿನ್ನ ಸತಿಯಳ ಪಣೆಯಲ್ಲಿ, ನಿನ್ನ ಹೆಂಡತಿಯ ಹಣೆಯಲ್ಲಿ ತಿಲಕವನ್ನು ಇಡುವುದಕ್ಕೋಸ್ಕರವಾಗಿ ನನ್ನ ಹಣೆಯ ತಿಲಕವನ್ನು ಅಳಿಸಿಬಿಟ್ಟಿಯ. ನಿನ್ನ ಹೆಂಡತಿಯ ಕೈ ಬಳೆಯ ನಾದವನ್ನು ಕೇಳುವುದಕ್ಕಾಗಿ ನನ್ನ ಕೈ ಹಸಿರು ಬಳೆಗಳನ್ನು ಹೊಡೆದು ಹಾಕಿದೆಯಾ? ಸ್ವಾಮಿ ಒಂದು ಉಪಕಾರ ಮಾಡು, ಆವ ಕಣ್ಣ ತೆರೆದು ನೀ ನನ್ನ ಪತಿಯ ಸುಟ್ಟೆಯೋ, ಮತ್ತದೇ ಕಣ್ಣ ತೆರೆದು ನನ್ನನ್ನು ಸುಟ್ಟು ನಮ್ಮಿಬ್ಬರ ಭಸಿತವನ್ನು ಆನಂದದಿಂದ ಲೇಪಿಸು. ಈಗ ಪರಮಾತ್ಮ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಿ ತಿರುಗಿ ನೋಡಿದರೆ ಪಾರ್ವತಿ ತಪಸ್ಸನ್ನು ಮಾಡುತ್ತಿದ್ದಲಂತೆ. ಥಟ್ಟನೆ ಮಾಯವಾದ. ಮಾಯವಾದರೆ ಪಾರ್ವತಿ ದೇವಿ ಕಣ್ಬಿಟ್ಟು ನೋಡುತ್ತಾಳೆ, ಎಲ್ಲಿ ಎಲ್ಲಿ ನನ್ನ ಪತಿರಾಯಿ ಎಲ್ಲಿ ಹೋದನಲ್ಲ ಎಂಬುದಾಗಿ ಅನೇಕ ವ್ರತಗಳನ್ನೆಲ್ಲ ಮಾಡುತ್ತಿದ್ದಾಳೆ. ಒಂದು ದಿವಸ ಪರಮಾತ್ಮ ಮುದುಕನಂತೆ ವೇಷ ಹಾಕ ಬಂದ ಗಡಗಣ್ಣೆ. ಪಾರ್ವತಿ ಅಲ್ಲ, ನೀನು ತಪಸ್ಸು ಮಾಡ್ತಾ ಇರೋದು ಶಿವನ ಮದುವೆಯಾಗೋದಕ್ಕೆ, ನೀನು ವಿವಾಹವಾಗಬೇಕು ಅಂದಿರುವುದು ಶಿವನನ್ನ. ಆದರೆ ನನ್ನ ಮಾತನ್ನು ಕೇಳು, ಅವನು ಕೈಲಾಸ ಅನ್ನೋ ಬೆಟ್ಟದಲ್ಲಿ ವಾಸ ಮಾಡೋನು ಬೇಡ. ದೇವೇಂದ್ರನೋ ಬ್ರಹ್ಮನೋ ವಿಷ್ಣುನೋ ಹೆಚ್ಚು ಮಾತನಾಡಬೇಡಿ, ಹೊರಡಿ ಇಲ್ಲಿಂದ, ಹೋಗಲಿ, ಅವ್ರು ಯಾರು ಬೇಡದಿದ್ರು ಇದೋ ನಾನು ಕೈ ಹಿಡ್ಕೊಂಡ.
1: ಇಲ್ಲಿ ಇದೆಲ್ಲ ಕಥೆ ಗೌಣವಾಗಿದೆ, ಅದನ್ನ ಸೂಕ್ಷ್ಮವಾಗಿ ಹೇಳಿದೆ. ಇಲ್ಲೊಂದು ಮಾತು ಬಲು ಚೆನ್ನಾಗಿದೆ.
0: ಕೈ ಹಿಡಿದ ಕೂಡಲೇ ಜಗಜ್ಜನನಿ ಪಾರ್ವತಿ ಶಿವನನ್ನು ಸುಟ್ಟು ಬಿಡುವಂತೆ ಕಣ್ಣನ್ನು ಅಳಿಸಿದಳಂತೆ.
1: ಪರಮಾತ್ಮ ನೋಡಿದ, ಓಹೋ ನನ್ನ ಗುರುತು ಹಚ್ಚಲಿಲ್ಲ, ಇನ್ನಿದ್ರೆ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಥಟ್ಟನೆ ಪ್ರತ್ಯಕ್ಷನಾದ. ಪಾರ್ವತಿ
0: ಕೈಲಾಸವಾಸನಾದ ಶಿವನನ್ನು ಕಂಡೊಡನೆ ಆ ಜಗಜ್ಜನನಿ ತಲೆಯನ್ನು ತಗ್ಗಿಸಿದಳಂತೆ.
1: ಪರಮಾತ್ಮ ಕೈ ಹಿಡ್ಕೊಂಡವನು ಹಾಗೇ ಹಿಡ್ಕೊಂಡಿದ್ದಾನೆ. ದೇವಿ ನಿನ್ನನ್ನು ನೋಡಿ ಎಷ್ಟು ಕಾಲವಾಯಿತು, ನನ್ನನ್ನು ಅಗಲಿ ಹೋಗಿದ್ದೇನೇನು ಅಂದ. ಈ ಕೈ ಬಿಡಿಸ್ಕೋಬೇಕು ಪಾರ್ವತಮ್ಮನವರು. ಹೆಂಗ್ ಬಿಡಿಸ್ಕೊಳ್ಳೋದು? ಬಿಡ್ರಿ ಅಂತ ಒದರೋದ? ಚೆನ್ನಾಗಿರಲ್ಲ, ಸಾಮಾನ್ಯರಂತಾಗೋಗುತ್ತೆ. ಇಲ್ಲ ಸುಮ್ಮನೆ ಇದ್ರೆ ಯಾರಾದ್ರೂ ನೋಡಿದ್ರೆ ಏನಂತಾರೆ, ಯಾಕೆ ಕೈ ಬಿಡಿಸ್ಕೊಳ್ಳೋದು ಅಂತ. ಆ ಕೈ ಹಿಡ್ಕೊಂಡಿದ್ದು ಶಿವ, ನಿನ್ನನ್ನು ನೋಡಿ ಬಹು ದಿವಸವಾಯಿತು, ನೀನು ನನ್ನ ನಗಲಿ ಬಹುಕಾಲವಾಯಿತು ಅಂದಾಗ ಪಾರ್ವತಿ ದೇವಿ ಹೇಳಿದ್ಲು, ಪರವಾಗಿಲ್ಲ ಕಣ್ರಿ, ನಾನು ಹೋದ್ಮೇಲೆ ಬಹಳ ವಿದ್ಯೆ ಕಲ್ತಿದ್ದೀರ.
0: ಪರಮಾತ್ಮ ನೋಡಿದ, ಬಹಳ ವಿದ್ಯೆ

ಏನ್ ವಿದ್ಯೆ ಕಲ್ತಿದ್ದೇನೆ? ಕಂಡವ್ರ ಹೆಣ್ಮಕ್ಳು ಕೈ ಹಿಡಿಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಅಂದ್ರೆ ನಾನೀಗ ನಿನ್ನ ಹೆಂಡತಿಯೆಲ್ಲ ಪರ್ವತರಾಜನ ಮಗಳಾಗಿ ಹುಟ್ಟಿದ್ದೇನೆ ಅನ್ನೋ ಅರ್ಥ. ಕೈ ಹಿಡಿದಿದ್ ಶಿವ ಬಿಟ್ಬಿಟ್ಟ. ಅಯ್ಯಪ್ಪ ಅದು ನಿಜವೇ, ನಾನೆಂತ ಕೆಲಸ ಮಾಡ್ತಿದ್ದೆ ಅಂದಾಗ ಪಾರ್ವತೀ ದೇವಿ ಪಾದಕ್ಕೆ ನಮಸ್ಕಾರ ಮಾಡಿದ್ರು, ಆಶೀರ್ವಾದ ಮಾಡಿದನಂತೆ. ಹಿಂತಿರುಗೂ, ಅರಮನೆಗೆ ನನ್ನ ಗಣಗಳೆಲ್ಲರೂ ಬರ್ತಾರೆ, ಹೋಗು. ಪ್ರಮದಾದಿ ಗಣಸಿದ್ಧ ಸಾಧ್ಯರೆಲ್ಲರೂ ಸಿದ್ಧರಾದರು, ನಾರದಾದಿ ಮಹರ್ಷಿಗಳು ಬಂದರು. ಪರ್ವತರಾಜ ನಿನ್ನ ಯೋಗವೇ ಯೋಗ, ನಿನ್ನ ಮಗಳಾದ ಪಾರ್ವತಿಯನ್ನು ಪರಮೇಶ್ವರನ ಕೊಟ್ಟು ವಿವಾಹ ಮಾಡು, ದೇವತೆಗಳು ಬಂದಿದ್ದೇವೆ. ಅದನ್ನು ಕೂಡಲೇ ಪರ್ವತರಾಜ ಸ್ವಲ್ಪ ಮ್ಯಾಲಕ್ಕೆ ಹೋದ. ಮದುವೆಗೆಲ್ಲ ತೀರ್ಮಾನ ಮಾಡಿ, ನೆಂಟ್ರು ಎಷ್ಟು ಜನ ಬರ್ತೀರಾ? ನೆಂಟರು 33 ಕೋಟಿ ಜನ. 33 ಕೋಟಿ ಅಂದ್ರೆ ಆ ಪರ್ವತರಾಜ ಅಂದ, ಅಷ್ಟೇನಾ ಅಂದ. ನಾರದ ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಇವನಿಗೇನ್ ಗರ್ವ ಬಂದ್ಬಿಟ್ಟಿದೀಯಪ್ಪ, ನೆಟ್ಟಿಗೆ ಬಂದನಂತೆ. ಕೈಲಾಸವಾಸ ಏನಪ್ಪ, ಆ ಪರ್ವತರಾಜನ ಸ್ವಲ್ಪ ಮ್ಯಾಲಕ್ಕೆ ಹೋಗ್ಬಿಟ್ಟಿದೆ ತಾನೆ. ನಾವು ಎಷ್ಟು ಜನ ಬರ್ತೀರಾ ಅಂದ, 33 ಕೋಟಿ ಜನ ಅಂದ್ರೆ ಅಷ್ಟೇನಾ ಅಂತಾನೆ. ಅಂದ್ರೆ ಇನ್ನೆಷ್ಟು ಜನ ಬಂದ್ರು ಚಿಂತೆ ಇಲ್ಲ ಅನ್ನೋ ಅಹಂಕಾರ. ಪರಮಾತ್ಮ ಅಂದ, ಅಷ್ಟೇ ತಾನೆ, ಏನ್ ಭಯವಿಲ್ಲ ಅಂತ ತನ್ನ ಕೈ ಹೀಗಂದ್ರಂತೆ. ಅಲ್ಲೊಬ್ಬ ಕುಳ್ಳುಗೊಬ್ಬ ಸೃಷ್ಟಿಯಾದ, ದೊಡ್ಡ ದೊಡ್ಡೆ ಗುಂಡೋಧರ ಅಂತ. ಗುಂಡೋಧರ ಹೋಗಪ್ಪ, ಸ್ವಲ್ಪ ಅವನಿಗೆ ವಿವೇಕ ಹೇಳ್ಬಿಟ್ಟು ಬಾರೋ. ಮದುವೆ ದಿನ ಗುಂಡೋದರ ಬಂದ, ದಡ ದಡ ದಂಡೆ. ಯಾರಯ್ಯ ಪರ್ವತರಾಜ ಅನ್ನೋರು? ಯಾರು ಯಾರು ಅವರು? ಪರ್ವತರಾಜ ನೋಡಿದ, ಯಾರಪ್ಪ ಯಾರಪ್ಪ ನೀನು? ನಾನು ಮದುವೆ ಗಂಡನ ಕಡೆ ಸ್ವಾಮಿ, ಅವ್ರ ಮ್ಯಾಲ್ ವಿಚಾರ ನೋಡ್ಕೊಳ್ಳೋನು ನಾನೇ. ಏನ್ ಸಮಾಚಾರ? ಮದುವೆ ಗಂಡ ಕಡೆ ನೆಂಟರೆಲ್ಲ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಉಳ್ಕೊಳ್ಳಕ್ ಸ್ಥಳ ಊಟ ತಿಂಡಿ ಹೇಗಿದೆ ನೋಡಕ್ ಬಂದಿದ್ದೀನಿ. ಪರ್ವತರಾಜ ಅಂದ, ಉಳ್ಕೊಳಕ್ ಮಳೆಯ ಬೆಟ್ಟಗಳೆಲ್ಲ ಇವೆ, ತಿಂಡಿ ತಯಾರಾಗ್ತಾ ಇದೆ, ಎಷ್ಟು ಜನ ಬಂದ್ರು ತಿನ್ನಿ. ಹೌದಾ ಸ್ವಾಮಿ, ಅಡಿಗೆ ಹೆಂಗ್ ಮಾಡಿದಾರೋ ಸ್ವಲ್ಪ ನೋಡ್ಬೇಕಲ್ಲ ನಾನು. ನೀನ್ ಈಗಲೇ ಊಟ ಮಾಡ್ತೀಯಾ? ಏ ಯಾರೆಲ್ಲ ಕರ್ಕೊಂಡು ಹೋಗಿ ಊಟಕ್ಕಾಕ್ರಯ್ಯ, ಛತ್ರಕ್ಕೆ ಬಂದ ಕೂತ್ಕೊಳ್ಳಿ, ಒಂದ್ ಎಲೆ ಹಾಕ್ರಯ್ಯ. ಇವನಂದ, ಸ್ವಾಮಿ ಒಂದು ವಿಚಾರ. ಏನು? ನಾ ಚಿಕ್ಕಂದಲ್ಲಿ ಹೊಟ್ಟೆ ನೋವು ಬರ್ತಿತ್ತಂತೆ, ನಮ್ಮಮ್ಮ ಅರಕೆ ಮಾಡ್ಕೊಂಡಿದ್ದಾಳೆ, ನನ್ನ ಮಗನಿಗೆ ಎಲೆಯಲ್ಲಾಗಲಿ ತಟ್ಟೆಯಲ್ಲಾಗಲಿ ಊಟ ಹಾಕಲ್ಲ ಅಂತ. ಕಲ್ಲು ಚೆನ್ನಾಗಿದೆ, ಒಂದಿಷ್ಟು ತೊಳೆದು ಬಿಡಿ, ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಕಲ್ಲು ತೊಳೆದರು ಕೂರಿಸಿದ್ರು, ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನದವನು ಗುಡ ಎತ್ಕೊಂಬಂದ, ಎಲೆ ಇಲ್ಲ, ಸಾರು ಇಲ್ಲ, ಪಲ್ಯ ಇಲ್ಲ, ಎಲ್ಲ ಯಾ ಇಡ್ಲಿ? ಏನಂದ, ಏ ಹುಡುಗಾಯ ಅಲ್ಲಿ, ಏ ಹುಡುಗಾಯ ಅಲ್ಲಿ, ಇವನು ಚರ್ಮ ಇಟ್ಕೊಂಡಿದ್ದನಲ್ಲ ಕೃಷ್ಣಾಂಜನ ಚರ್ಮ, ಸುಳ್ಳಿ ಸುತ್ತಿ ಬೆನ್ನನ ಮೇಲೆ ಫ್ಯಾಡ್ ಅಂತ ಬಂದ. ಅವನಿಗೆ ಸಿಟ್ಟು ಬಂದ, ಕುಕ್ಕೇನೆ ಕುಟ್ಬಿಟ್ಟ, ಸಿದ್ಕೊಂಡು ಹಾಳಾಗೋಗು. ಸಾರು ಬರ್ಲಿ, ಸಾರು ಬರ್ಲಿ, ಸಾರು ಬರ್ಲಿ. ಆ ಸಾರ್ ಬರೋದ್ರೊಳಗ ಅನ್ನದ ಗೂಡೇನೆ ಬಾಯಿಗೆ ಹಾಕೊಂಡ್ಬಿಟ್ಟ. ಆ ಪೊಡ್ಸೋರ್ ನೋಡಿದ್ಲು, ಅದ ಎಷ್ಟು ತಿಂತಾನೋ ತಿನ್ಲಿ, ತಗೊಂಬಂಡ್ರ ನೋಡೋಣ. ಸುಮಾರು 120 ಜನ ಸಾಲಾಗ್ ತರ್ತಾ ಇದ್ದಾರೆ. 33 ಕೋಟಿ ದೇವತೆಗಳ ಅನ್ನವನ್ನು ತಿಂದು ಬಿಟ್ಟ. ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ, ಏನ್ ಬೇಗ ಬೇಗ ತಗೊಂಬಂಡ್ರಯ್ಯ. ಅಡಿಗೆ ಮಾಡೋ ಮೇಸ್ತ್ರಿ ನೋಡಿದ, ಸ್ವಲ್ಪ ತಾಳಪ್ಪ ಅಯ್ಯ, ಇನ್ನೂ ಅನ್ನ ಬೇಕಾ? ಸ್ವಲ್ಪ ತಾಳು, ನೀರು ಒಲೆ ಮೇಲೆ ಕುದೀತಾ ಇದೆ, ಅಕ್ಕಿ ತೊಳಿತಾ ಇದ್ದೀವಿ, ಇನ್ನೇನ್ ಹಾಕಿ ಅನ್ನ ಬಸ್ ತಿಳಿಸಿ ತಗೊಂಬರ್ತೀವಿ, ಸ್ವಲ್ಪ ತಾಳು. ಇವನಂದ, ಅಕ್ಕಿ ತೊಳೆದು ನೀವು ಅದನ್ನ ಅನ್ನ ಮಾಡಿ ಬಡಿಸೋಕ್ ಬಹಳ ಹೊತ್ತಾಗುತ್ತೆ, ಆ ತೊಳೆದಕ್ಕಿ ತಂದು ನನಗೆ ಹಾಕ್ಬಿಡಿ. ಆ ಮೇಸ್ತ್ರಿ ಅಂದ, ಏನ್ರ ಹೋಗೋಣ ಎಲ್ಲ, ನಾವು ಅಡಿಗೆ ಮಾಡೋದ್ರಿಂದ ಹೊರಟಾಗ್ಬಿಡೋಣ ನಡೀ ಸ್ವಾಮಿ. ಯಾಕಯ್ಯ? ಅಲ್ರಿ, ತೊಳೆದಕ್ಕಿನ ಬಾಯಿಗೆ ಹಾಕುವಂತವನು ಅಕ್ಕಿ ತೊಳೆದವರು ಬಾಯಿಗೆ ಹಾಕು ಅಂದ್ರೆ ಏನ್ ಮಾಡ್ತೀರ? ಬ್ಯಾಡ. ಆ ವೇಳೆಗೆ ಪರ್ವತರಾಜ ಬಂದ, ಏನ್ ಸಮಾಚಾರ ಸ್ವಾಮಿ? 33 ಕೋಟಿ ಜನ ತಿಂದಾಕ್ಬಿಟ್ಟ ಸ್ವಾಮಿ, ತಿರುಗಾ ಅನ್ನ ಬೇಕು ಅನ್ನ ಬೇಕು ಅಂತಾನೆ ಸ್ವಾಮಿ. ಇವನ್ ಮನುಷ್ಯನಲ್ಲ, ಇಷ್ಟೇ ಇದ್ದಾನಲ್ಲೋ, ಅಯ್ಯೋಯ್ಯಪ್ಪ ಇಷ್ಟಿದ್ದೆ ಇಷ್ಟು ಮಾಡವನೆ. ಎದ್ದ ಗುಂಡೋದರ, ಏನ್ ಪರ್ವತರಾಜ 33 ಕೋಟಿ ಬರ್ತಾರೆ ಅಂದ್ರೆ ಇಷ್ಟೇನಾ ಅಂದೆ ನೀನು? ಆ ಬರ್ತಾ ಇದ್ದಾರಲ್ಲ ಅವ್ರು ಕೊನೆಯವನ್ ನಾನು, ಇನ್ನು ಬರ್ತಾ ಇರೋರು ಇನ್ನೂ ದೊಡ್ಡ ದೊಡ್ಡ ವಿದ್ವಾಂಸರು,

0: ಏನ್ ಹೇಳ್ತೀಯ ಅಂದಾಗ ಆ ಪರ್ವತರಾಜ ಅಳೋಕ್ ಶುರು ಮಾಡ್ಬಿಟ್ಟಪ್ಪ ಇದೇನೇ ಆಯ್ತು, ಯಾಕೆ ಹೀಗಾಯಿತು ಅನ್ನುವಾಗ ಮನಸ್ಸಲ್ಲಂತದೆ ತಪ್ಪಾಯಿತಪ್ಪ, ಶಿವಶರಣನಾದ ಶಿವಭಕ್ತನಾದ ನಿನ್ನನ್ನು ಪರೀಕ್ಷೆ ಮಾಡಿದ್ದು ತಪ್ಪಾಯಿತು, ಎಲ್ಲರಿಗೂ ಅನ್ನವರು ದಾತನಾಗಿರುವ ಶಿವನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು ಎಂದಾಗ ಕೈ ಹೀಗಂದರೆ ಆ ಎಷ್ಟು ಸವದು ಹೋಗಿತ್ತೋ ಅದಕ್ಕೆ ಹತ್ತರಷ್ಟು ಸಿದ್ಧವಾಯಿತು. ಗುಂಡೋದರ ಹೇಳ್ತಾನೆ, ಸಕಲ ವಲ್ಲಭನಾದ ಶಿವನನ್ನ ನೀನು ಲೆಕ್ಕಿಸದೆ ಈ ರೀತಿ ಮಾತನಾಡಿದ್ದಕ್ಕೆ ಶಿಕ್ಷೆಯಾಯಿತು, ಪರ್ವತರಾಜನ ಮನೆಯಲ್ಲಿ ವಿವಾಹ ಕೆಲವು ಸಿದ್ಧವಾಗಿದೆಯಂತೆ, ಸಮಸ್ತ ದೇವತೆಗಳೆಲ್ಲರೂ ಬಂದು ಸೇರಿದ್ದಾರೆ, ಶ್ರೀಮನ್ ನಾರಾಯಣನೇ ಬ್ರಹ್ಮನೇ ಮೊದಲಾದವರೆಲ್ಲರೂ ಬಂದಿದ್ದಾರೆ, ಜಗಜ್ಜನನಿ ಆಗಿರತಕ್ಕಂತಹ ಪಾರ್ವತೀ ದೇವಿಯನ್ನು ತಲೆ ತಗ್ಗಿಸಿ ಬಂದು ನಿಂತಿದ್ದಾಳಂತೆ. ಪರ್ವತರಾಜ ಪಾದವನ್ನು ತೊಳೆಯುತ್ತ ಹೇಳಿದರಂತೆ, ಕನ್ಯಾ ದಾನವ ಮಾಡಿದ ಪರ್ವತ ರಾಜ, ಕನ್ಯಾ ದಾನವ ಮಾಡಿದ ಪರ್ವತರಾಜ ಪಾದವನ್ನು ತೊಳೆದು ಕನ್ಯಾದಾನವನ್ನು ಮಾಡುತ್ತಿದ್ದಾನಂತೆ. ಜಗಜ್ಜನನಿ ಆಗಿರ್ತಕ್ಕಂಥ ಪಾರ್ವತೀ ದೇವಿಯನ್ನು ಸ್ವೀಕಾರ ಮಾಡಿದ ಪರಮಾತ್ಮ ಕೈಲಾಸಕ್ಕೆ ಬಂದ ಮೇಲೆ ಪರ್ವತರಾಜ ಕುವರಿಯಾದ ಪಾರ್ವತಿ ಸಹಿತನಾಗಿ ಪರಮೇಶ್ವರನ ಕೈಲಾಸಕ್ಕೆ ಬಂದಾಗ ಆತನನ್ನು ಕೊಂಡಾಡಿದರಂತೆ ಬಹುವಿಧದಲ್ಲಿ. ಜಗತ್ ರಕ್ಷಕನಾದ ಶಿವನು ಪಾರ್ವತಿ ಸಹಿತನಾಗಿ ವಿವಾಹವಾಗಿ ಕೈಲಾಸದಲ್ಲಿ ಇರುವ ಕಾಲದಲ್ಲಿ ಅವತರಿಸಿದರಂತೆ ಮಹಾನುಭಾವನಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖರು, ಅವತರಿಸಿದ ಸುಬ್ರಹ್ಮಣ್ಯ ಸ್ವಾಮಿಯು ಎದುರಾಗಿ ಬರುವ ರಾಕ್ಷಸನಾಗಿರ್ತಕ್ಕಂಥ ಆ ತಾರಕ ಎಂಬತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ಜಗದೊಡೆಯನಾದ ವಿನಾಯಕ ಸ್ವಾಮಿ ಅವತರಿಸಿದ್ದಾನೆ, ಪ್ರಸನ್ನ ವಿನಾಯಕ ಅವತರಿಸಿದ್ದಾನೆ. ಗಿರಿಜಾವಲ್ಲಭನಾದ ಪರಮೇಶ್ವರನು ತನ್ನ ಕೈಲಾಸದಲ್ಲಿ ತನ್ನ ಭಕ್ತರಿಂದೊಡಗೂಡಿ ಸಂತೋಷ ಭರಿತರಾಗಿದ್ದಾನೆ. ಈ ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ಸಕಲ ವಿಧವಾದ ಸುಖ ಸಂಪದಗಳನ್ನು ಪರಮಾತ್ಮ ಕರುಣಿಸಲಿ ಎಂದು ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಸಮಾಪ್ತಿ ಮಾಡಿ
1: ಮಂಗಳವನ್ನು ಪಾಡೋಣ.
2: ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ.
3: ಇದುವರೆಗೂ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾ ಕಲ್ಯಾಣ ಹರಿಕಥೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
4: ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ನಮಸ್ಕಾರ, ಶುಭರಾತ್ರಿ.